ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz, DRM ತರಂಗಾಂತರ 603 kilohertz ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಶ್ವಯುಜ ಮಾಸದ ಮೊದಲನೇ ದಿನ ಅಂದರೆ 2026 ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕು ಬುಧವಾರ. ಈಗ ಸಮಯ 5:58:55. ಇಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ ಹತ್ತು ನಿಮಿಷಕ್ಕೆ ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂತನ ಎಸ್ ಷಡಕ್ಷರಿ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. ದೇಶಭಕ್ತಿ ಗೀತೆಗಳು ಆರು ಗಂಟೆ ನಲವತ್ತು ನಿಮಿಷಕ್ಕೆ. ಆರು ಗಂಟೆ ಐವತ್ತು

ರಾಜ್ಯಕ್ಕೆ ರೈತರಿಗೆ ಸಲಹೆ 7:30 ಸಿಡ್ಯಾಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ವಿಷಯ ಮಾನಸ್ ಮತ್ತು ಇ ಸಾಧ್ಯ ಆಪ್ ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ಸಿ ಸರಿತಾ ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು 7:45 ಚಿತ್ರಗೀತೆಗಳು 8:30 ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಪ್ರಸಾರವಾಗುವುದು ವಿಷಯ ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳು ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ ವೈದ್ಯಾಧಿಕಾರಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ನಾರ್ವೆ ಗ್ರಾಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ 8:35 ಚಿತ್ರಗೀತೆಗಳು 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್ 9:05 ಗೀತಾ ಪಲ್ಲವ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ 9:45 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ 10:30 ಸುನರೆ ಪಲ್ ಹಿಂದಿ ಚಿತ್ರಗೀತೆಗಳು 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ ಪುಷ್ಪಲತಾ ಉಪ್ಪಿನಂಗಡಿ ಅವರಿಂದ ಕಥೆ ಮಂಗಳೂರು ಕೇಂದ್ರದ ಕೊಡುಗೆ 12:35 ಆರೋಗ್ಯ ಸಂಚಿಕೆ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ವರಲಕ್ಷ್ಮಿ ವಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಆಶಿಹಾಳ್ ಬೆಂಗಳೂರು ಕೇಂದ್ರದ ಕೊಡುಗೆ 1:00 ಪ್ರಗತಿ ಪಥ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗುವುದು ಭದ್ರಾವತಿ ಕೇಂದ್ರದ ಕೊಡುಗೆ 1:20 ಚಿತ್ರಗೀತೆಗಳು 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೈನಿ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು 6:30 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ ರಸವಾರ್ತೆ 6:30 6:51 ಕೃಷಿ ರಂಗ ಚಿಗುರು ಸಸ್ಯ ಉತ್ಪಾದನೆ ಅಥವಾ ಮೈಕ್ರೋಗ್ರೀನ್ಸ್ನ ಮಹತ್ವ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಪ್ರಸಾರವಾಗುವುದು 7:45 ವಿಧಾನಮಂಡಲದಲ್ಲಿ ಇಂದು

0: ಎಂಟು ಗಂಟೆಗೆ ಸಿರಿಗಂಧ, ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುವುದು. ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕ್ರೀಡಾ ಲೋಕ, ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. 2026 ಏಷ್ಯನ್ ಗೇಮ್ಸ್ ಕುರಿತ ಸಾಪ್ತಾಹಿಕ ಮಾಹಿತಿ ಪ್ರಸಾರವಾಗುವುದು. ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
1: The news read by Tanvi Khurana. President Draupadi Murmu will grace the 75th annual convocation ceremony of the Maharaja Sayaji Rao University at Vadodara today. She will also launch Brahma Kumari's campaign and inaugurate the Global Spiritual Palace at Vadodara. More on this from our correspondent.
2: In the 75th convocation ceremony, President Murmu will confer degrees to over 12,600 students. This includes 6,700

ಇದುವರೆಗೆ ಮಾಧುರಿ ಎಂ ಕಲ್ಗೋಡ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಆರತಿ ಸುಂದರೇಶನ್ ಹಾಡಿರುವ ಪುರಂದರದಾಸರ ರಚನೆ ರಾಮ ರಾಮ ರಾಮ ರಾಮ ರಾಮ ಎನ್ನಿರೋ.

ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನ. ಕಂದಿದೆನಯ್ಯ ಎನ್ನುವ ನೋಡುವರ ಎನ್ನ ನೋಡುವರಿಲ್ಲದೆ, ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ. ಹಾಡಿದ್ದಾರೆ ಸೌಮ್ಯ ಡಿ ಆರ್.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಎಸ್ ಷಡಕ್ಷರಿ ಅವರಿಂದ.
1: ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬುದು ಬಹಳ ಹಿಂದಿನ ನಾಣ್ಣುಡಿ. ಈಗಿನ ಕಾಲ ಬದಲಾಗಿದೆ. ಈ ನಾಣ್ಣುಡಿಯನ್ನು ಕೊಂಚ ಸುಧಾರಿಸಿಕೊಂಡು ಹೇಳಬಹುದಾದರೆ ಅದು ಎಲ್ಲರೂ ಮಾಡುವುದು ದುಡ್ಡಿಗಾಗಿ ಎಂದು ಹೇಳಬಹುದೋ ಏನೋ. ಶಾಲೆಗೆ ಹೋಗುವ ಪುಟ್ಟ ಹುಡುಗನ

0: ಕೇಳಿದರೆ ಅವನು ನಾನು ತುಂಬ ದುಡ್ಡು ಸಂಪಾದಿಸಬೇಕು ಎಂದು ಹೇಳುತ್ತಾನೆ. ಹಾಗೆ ಅವನ ತಂದೆ ತಾಯಿಯರಿಗೆ ಕೇಳಿದರೂ ಅವರು ಇದೇ ಉತ್ತರ ಕೊಡುತ್ತಾರೆ. ಬಹುಶಃ ವಯೋವೃದ್ಧರು ಇದೇ ಬಗ್ಗೆ ಉತ್ತರವನ್ನು ಹೇಳಿದರು. ಏಕೆಂದರೆ ಎಲ್ಲರಿಗೂ ದುಡ್ಡೇ ದೊಡ್ಡಪ್ಪ. ಹೆಚ್ಚು ದುಡ್ಡು ದುಡಿದವರು ದೊಡ್ಡವರನ್ನು ತುಡಿಯುವ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ದುಡ್ಡಿದ್ದವರು ಬುದ್ಧಿವಂತರೆಂದು, ದುಡ್ಡಿಲ್ಲದವರು ದಡ್ಡರೆಂದು ಭಾವಿಸುವುದು ಸಹಜವಾಗಿ ಬಿಟ್ಟಿದೆ. ಮನುಷ್ಯರ ಯೋಗ್ಯತೆಯನ್ನು ಅಳೆಯಲು ದುಡ್ಡೊಂದೇ ಸಾಧನವಾಗಿದೆ. ಹೌದಾದರೆ ಹೌದೇನೇ, ಇಲ್ಲವಾದರೆ ಇಲ್ಲವೇನೆ. ಹಣ ಸಂಪಾದನೆಯೇ ಪರಮ ಗುರಿ ಎಂಬಂತೆ ದುಡಿಯುವ ತಂದೆ ತಾಯಿಯರಿಗೆ ಸಿರಿ ಸಂಪತ್ತಿಗಿಂತ, ಆಸ್ತಿ ಅಂತಸ್ತಿಗಿಂತ ಮಿಗಿಲಾದದ್ದು ಏನೋ ಬದುಕಿನಲ್ಲಿದೆ ಎಂದು ಅರ್ಥ ಮಾಡಿಸಿಕೊಳ್ಳಬೇಕಿದೆ. ನಮ್ಮನ್ನು ಭೇಟಿಯಾಗುವ ಎಲ್ಲರೂ ವ್ಯವಹಾರ ಮಾಡಲೆಂದೇ ಬರುವುದಿಲ್ಲ. ಅದಕ್ಕೂ ಮೀರಿದ ಮತ್ತೊಂದು ಏನೋ ಇರಬಹುದು. ಅದನ್ನು ಸಾಕ್ಷಾತ್ಕರಿಸುವ ವಿಚಿತ್ರ ಘಟನೆಯೊಂದು ನೆನಪಿಗೆ ಬರುತ್ತಿದೆ. ಆ ವಿಚಿತ್ರ ಘಟನೆ ಹೀಗಿದೆ. ಒಂದೂರು, ಅಲ್ಲೊಬ್ಬ ಶ್ರೀಮಂತ ಅಪ್ಪ. ಆತ ದೊಡ್ಡ ಉದ್ಯಮದಾರ, ಕೈ ತುಂಬ ಕೆಲಸ, ಒಂದು ನಿಮಿಷವೂ ಪುರುಸುತ್ತಿಲ್ಲ. ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ, ಭವ್ಯವಾದ ಬಂಗಲೆ, ದೊಡ್ಡ ದೊಡ್ಡ ಕಾರುಗಳು, ವಿಶ್ವದ ಹಲವಾರು ದೇಶಗಳಲ್ಲಿ ಕಚೇರಿಗಳು ಎಲ್ಲವೂ ಇದ್ದವು. ಅವರಿಗೆ ಮನೆಯಲ್ಲೂ ಒಂದು ಆಫೀಸ್ ಇತ್ತು. ಅಲ್ಲಿಯೂ ಟೆಲಿಫೋನ್, ಟೆಲೆಕ್ಸ್, ಫ್ಯಾಕ್ಸ್ ಮುಂತಾದ ವ್ಯವಹರಿಸಲು ಅನುಕೂಲ ಮಾಡಿಕೊಡುವ ಸಾಧನಗಳಿದ್ದವು. ಆ ಅಪ್ಪ ಮನೆಯಿದ್ದಾಗಲೆಲ್ಲ ಬಹಳಷ್ಟು ಸಮಯವನ್ನು ಆ ಆಫೀಸಿನಲ್ಲೇ ಕಳೆಯುತ್ತಿದ್ದರು. ಅವರಿಗೊಬ್ಬನೇ ಮಗ, 10 ವರ್ಷ ವಯಸ್ಸು. ಅವನನ್ನು ನಗರದ ಅತ್ಯಂತ ಹೆಚ್ಚು ಫೀಸ್ ತೆಗೆದುಕೊಳ್ಳುವ ಶಾಲೆಗೆ ಸೇರಿಸಲಾಗಿತ್ತು. ಅವನನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಬರಲು ಅವನಿಗೆ ಮೀಸಲಾದ ಡ್ರೈವರು, ಕಾರು ಇವೆಲ್ಲ ಇದ್ದವು. ಒಂದು ಸಂಜೆ ಅಪ್ಪ ಮನೆಯ ಆಫೀಸ್ನಲ್ಲಿ ಕಾರ್ಯಮಗ್ನರಾಗಿದ್ದರು. ದೇಶ ವಿದೇಶಗಳಿಂದ ಟೆಲಿಫೋನ್ಗಳು ಬರುತ್ತಿದ್ದವು. ಆಗ ಅವರ ಮಗ ಅಲ್ಲಿಗೆ ಬಂದ. ಅಪ್ಪ ಮಗನನ್ನು ನೋಡಿ, ಹಾಯ್ ಪುಟ್ಟ, ಹೇಗಿದ್ದೀಯಾ, ಶಾಲೆ ಮುಗಿಯಿತಾ, ಆಟಕ್ಕೆ ಹೋಗಲಿಲ್ವಾ, ಬೋರ್ನೂಟ ಕುಡಿದೀಯಾ ಎಂದೆಲ್ಲ ಪ್ರಶ್ನೆಗಳನ್ನು ಯಾಂತ್ರಿಕವಾಗಿ ಅವಸರವಸರವಾಗಿ ಕೇಳಿದರು. ಏಕೆಂದರೆ ಅವರಿಗೆ ಬಿಡುವಿರಲಿಲ್ಲ, ಅವರಿಗೆ ಇನ್ನೂ ಹಲವಾರು ಫೋನುಗಳು ಮಾಡಬೇಕಿತ್ತು. ಮಗ ಎಲ್ಲಕ್ಕೂ ತಲೆಯಾಡಿಸಿದ. ಅಪ್ಪ ಮತ್ತೆ ತಮ್ಮ ಕೆಲಸ ತೊಡಗಿದರು. ಆದರೆ ಮಗ ಅಲ್ಲಿಯೇ ಸುಮ್ಮನೆ ನಿಂತು ಅಪ್ಪನೇ ನೋಡುತ್ತಿದ್ದ. ಅದನ್ನು ಕಂಡ ಅಪ್ಪನಿಗೆ ಕೊಂಚ ಮುಜುಗರವಾಯಿತು. ಫೋನನ್ನು ಕೈಲಿ ಹಿಡಿದುಕೊಂಡೇ, ಏನು ಬೇಕು ಮಗು ಎಂದು ಕೇಳಿದರು. ಮಗ ಏನೂ ಬೇಡವೆನ್ನುವಂತೆ ತಲೆಯಾಡಿಸಿದ. ಅಪ್ಪ ಮತ್ತೆ ಟೆಲಿಫೋನಲ್ಲಿ ಮಾತು ಮುಂದುವರಿಸಿದರು. ಆದರೂ ಮಗ ಅಲ್ಲಿಯೇ ನಿಂತು ಕಂಡು ತಮ್ಮ ಬ್ರೀಫ್ ಕೇಸ್ನ ಚಾಕ್ಲೇಟ್ ತೆಗೆದು ಮಗನಿಗೆ ಕೊಟ್ಟು, ಬಹಳ ಬೆಲೆ ಬಾಳುವ ವಿದೇಶಿ ಚಾಕ್ಲೇಟ್ ಇದು, ಇದನ್ನು ತಿಂದು ಹೋಗಿ ಆಟವಾಡಿಕೋ ಎಂದು ಹೇಳಿದರು. ಆದರೆ ಮಗ ನನಗದೂ ಬೇಡ ಎನ್ನುವಂತೆ ತಲೆಯಾಡಿಸಿದ. ಹಾಗೇ ನಿಂತಿದ್ದ. ಅದನ್ನು ಕಂಡು ತಂದೆ ತಮ್ಮ ಕೋಟಿನ ಜೋಬಿ ಕೈ ಹಾಕಿ ಗರಿಗರಿ ನೋಟುಗಳನ್ನು ತೆಗೆದು, ನಿನಗೇನಾದರೂ ಬೇಕಿದ್ದು ಕೊಂಡುಕೋ ಹೋಗು ಎನ್ನುತ್ತ ಮಗನ ಕೈಗೆ ಕೊಡಲು ಪ್ರಯತ್ನಿಸಿದರು. ಆದರೆ ಮಗ ಮೌನವಾಗಿಯೇ ಮತ್ತೊಮ್ಮೆ ಬೇಡ ಎನ್ನುವಂತೆ ತಲೆಯಾಡಿಸಿದ. ಚಾಕ್ಲೇಟ್ ಬೇಡವೆನ್ನುವ, ರೂಪಾಯಿಗಳ ನೋಟು ಕೊಟ್ಟರು ಬೇಡವೆನ್ನುವ, ಆದರೆ ಸುಮ್ಮನೆ ನಿಂತಿರುವ ಮಗನನ್ನು ಕಂಡು ಮುಜುಗಿಕೊಂಡ ಅಪ್ಪ ಏರುದನಿಯಲ್ಲಿ, ಸುಮ್ಮನೆ ನಿಂತಿದ್ದ ನನಗೆ ಅರ್ಥವಾಗದವರು ಹೇಗೆ, ಇಲ್ಲಿಗೆ ಬಂದದ್ದಕ್ಕೆ ಹೇಳು ನನಗೇನು ಬೇಕು ಎಂದು ಸಿಡುಕಿದರು. ಆಗ ಬಾಲಕ ಮೆಲ್ಲಗೆ, ನನಗೇನೂ ಬೇಡ ಅಪ್ಪ, ಸುಮ್ಮನೆ ನಿಮ್ಮ ಜೊತೆ ಸ್ವಲ್ಪ ತೀರೋಣ ಅಂತ ಬಂದೆ ಅಷ್ಟೇ ಅಂದ. ಮಗನ ಮಾತು ಮೆಲ್ಲಗಿದ್ದರೂ ಅಪ್ಪನಿಗೆ ರೊಪ್ಪೆಂದು ಮುಖದ ಮೇಲೆ ಹೊಡೆದಂತಾಯಿತು. ಏಕೆಂದರೆ ಅವರ ಬಳಿ ಬರುವವರೆಲ್ಲ ವ್ಯವಹಾರಕ್ಕಾಗಿಯೇ ಬರುತ್ತಿದ್ದರು, ಏನನ್ನಾದರೂ ಪಡೆಯದೇ ಬರುತ್ತಿದ್ದರು. ಆದರೆ ನಿಮ್ಮಿಂದ ನನಗೇನೂ ಬೇಡ, ನಿಮ್ಮೊಟ್ಟಿಗೆ ಸ್ವಲ್ಪ ಹೊತ್ತು ಇರೋಣವೆಂದು ಬಂದೆ ಎನ್ನುವ ಮಗನಿಗೆ ಏನು ಹೇಳಬೇಕೆಂಬುದು ಅಪ್ಪನಿಗೆ ತೋಚಲಿಲ್ಲ. ನಿಧಾನವಾಗಿ ಎದ್ದು ಬಂದು ಮಗನನ್ನು ತಬ್ಬಿಕೊಂಡರು. ಅವನಿಗೆ ಅಪ್ಪನನ್ನು ತಪ್ಪಿಕೊಂಡ ಅಪ್ಪನೊಂದಿಗೆ ಇರುವ ಸಂತಸ, ಮಗ ಬಿಕ್ಕಿ ಬಿಕ್ಕಿ ಅತ್ತ, ಅಪ್ಪ ಅಳಲಿಲ್ಲ. ಆದರೆ ಮನಸ್ಸಿಗೆ ಏನೋ ಒಂಥರ ಅನಿಸುತ್ತಿತ್ತು. ಸಮ್ಮಿಶ್ರ ಭಾವನೆಗಳ ಮೆರವಣಿಗೆ ನಡೆಯುತ್ತಿತ್ತು. ನಮ್ಮ ಬಳಿ ಬರುವರೆಲ್ಲ ಏನನ್ನಾದರೂ ಪಡೆಯಬೇಕೆಂದೇ ಬರುತ್ತಿದ್ದರೆ ನಮಗೂ ATM ಮೆಷಿನ್ಗೂ ಏನೂ ವ್ಯತ್ಯಾಸ ಇರುವುದಿಲ್ಲ ಅಲ್ವೇ? ಆ ಮೆಷಿನ್ ಎಲ್ಲವನ್ನೂ ಕೊಡಬಹುದು, ಆದರೆ ಸುಮ್ಮನೆ ನಿಮ್ಮೊಂದಿಗೆ ಇರಬೇಕೆಂದು ಬಂದೆ ಎಂದು ನಾವು ಅದಕ್ಕೆ ಹೇಳಲಾಗುವುದಿಲ್ಲ. ಮನುಷ್ಯನಿಗೂ ATM ಮೆಷಿನಿಗೂ ಇರಬೇಕಾದ ವ್ಯತ್ಯಾಸ ಇದೇನಾ? ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಇದಲ್ಲವೇ? ಕೇವಲ ಯೋಚಿಸಿದರೆ ಸಾಲದು, ಯೋಚನೆಯ ಫಲಿತಾಂಶವನ್ನು ಕಾರ್ಯರೂಪಕ್ಕೂ ತರಬೇಕಲ್ಲವೇ?
1: ಇದುವರೆಗೆ ಎಸ್ ಷಡಕ್ಷರಿಯವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಬಹಳ ಪ್ರಸಿದ್ಧ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕನ್ನಡಿಗ ಕೆಕೆ ಹೆಬ್ಬಾರ್. ಕಡ್ಡಿ ಮತ್ತು ಎಣ್ಣೆಯನ್ನ ಇಟ್ಟುಕೊಂಡು ಬಾಲ್ಯದ ದಿನಗಳಲ್ಲಿ ಚಿತ್ರಕಲೆ ಮಾಡ್ತಾ ಇದ್ರು ಹೆಬ್ಬಾರ್. ಚಿತ್ರಕಲೆಯಲ್ಲಿ ಭಾರತ ದೇಶದ ಇತಿಹಾಸವನ್ನೇ ಕಟ್ಟಿಕೊಟ್ಟಿದ್ದಾರೆ ಕಲಾವಿದ ಕುಟುಂಬ. ಉಡುಪಿ ಜಿಲ್ಲೆ ಕಟ್ಟಂಗೇರಿ

0: ಕೃಷ್ಣ ಹೆಬ್ಬಾರ್, ಕೆ ಹೆಬ್ಬಾರ್ ವಿದ್ಯುಕ್ತವಾಗಿ ಕಲಾ ವ್ಯಾಸಂಗವನ್ನೇ ಮಾಡಿದರು. ಅವರ ಕಲಾ ಜೀವನದ ಆರಂಭ ಹೇಗಾಯಿತು? ಅವರ ಧ್ವನಿಯಲ್ಲೇ ಆಲಿಸಿ.
1: ನಮ್ಮಲ್ಲಿ ಯಕ್ಷಗಾನ ಒಂದೇ ವರ್ಷಕ್ಕೆ ಎರಡೋ ಮೂರೋ ಸಲ ಯಕ್ಷಗಾನ ನಾವು ನೋಡ್ತಿದ್ದೆವು. ವೇಷಭೂಷಣಗಳು ನನ್ನ ಮನಸ್ಸನ್ನು ತುಂಬಿಸಿತ್ತು. ಮನೆ ಗೋಡೆಯ ನಮ್ಮದೊಂದು ಗುಡಿಸಲು, ಆ ಗುಡಿಸಲಿನ ಹಿಂಬದಿಯಲ್ಲಿ ನನ್ನ ತಾಯಿ ಕಪ್ಪು ಎಣ್ಣೆ ದೀಪದ ಕರಿಯನ್ನು ತೆಂಗಿನೆಣ್ಣೆಯಲ್ಲಿ ಕಲಸಿ ಒಂದು ಕಡ್ಡಿಯಿಂದ ಕೊಡ್ತಿದ್ದು ಬರೆಯಲು. ನಾನು ಅದರಿಂದ ಮನ ಬಂದಂತೆ ಕೃಷ್ಣ ಅರ್ಜುನ ಭೀಮ ಬರೆದು ಆನಂದದಿಂದ ಉತ್ಸಾಹವನ್ನು ಕಳೆಯುತ್ತಿದ್ದೆ. ನಾವು ನನ್ನ ತಂದೆಯವರು ತೀರಿ ಹೋದ ನಂತರ ಆ ಗ್ರಾಮವನ್ನು ಬಿಟ್ಟೆವು. ನಮಗೇನು ಆಸ್ತಿಪಾಸ್ತಿ ಇರಲಿಲ್ಲ. ಇದ್ದದ್ದನ್ನೆಲ್ಲ ಮುಂಚೆ ಕಳ್ಕೊಂಡಿದ್ದರು ತಂದೆಯವರು. ಬೇಕಾದಷ್ಟು ಮನೆ, ಮಠ, ತೋಟ ಎಲ್ಲ ಇತ್ತು. ಕೆಲವು ವರ್ಷಗಳ ಹಿಂದೆ ಒಮ್ಮೆ ದೂರದಿಂದ ನೋಡಿ ಬಂದೆ. ಹತ್ತಿರ ಹೋಗೋ ಮನಸ್ಸಾಗಲಿಲ್ಲ. ನಾನು ಹುಟ್ಟಿದ ಗುಡಿಸಲಿಗೆ ಮಾತ್ರ ಹೋಗಿ ಬಂದಿದ್ದೆ. ಅಲ್ಲಿ ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದೆವು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು 4 ತಿಂಗಳು ಇಲ್ಲಿ ಚಾಮರಾಜನಗರ ಟೆಕ್ನಿಕಲ್ಪೇಟೆಯಲ್ಲಿ ಪ್ರಯತ್ನ ಮಾಡಿದ್ದೆ ಕಲೀಲಿಕ್ಕೆ. ನನಗೇನು ಅಷ್ಟೊಂದು ಒಗ್ಗಲಿಲ್ಲ. ಪುನಃ ಉಡುಪಿಗೆ ಹೋಗಿ ಒಬ್ಬ ಫೋಟೋಗ್ರಾಫರ್ ಬಳಿಯಲ್ಲಿ ರೀಟಚಿಂಗ್ ಮಾಡ್ತಾ ಕೂತ್ಕೊಂಡೆ. ಅವರು ಭಾಳ ಒಳ್ಳೆಯವರು, ಶ್ರೀನಿವಾಸರಾವ್ ಅಂತೇಳಿ. ಅವರು 1 ವರ್ಷ ನಂತರ ಸಂಬಳ ಕೊಡ್ತಿದ್ರು, ಊಟ ಜೀವನ ಹೋಗ್ತಿತ್ತು. ಮತ್ತೆ ಒಂದು ದಿವಸ ಅವರೇ ನೀವು ಅಡ್ವೈಸ್ ಮಾಡಿದರು, ನೀನು ಬೊಂಬೈಗೆ ಹೋದರೆ ನಿನಗೆ ತುಂಬ ಹಣ ಸಂಪಾದಿಸ್ಬೋದು, ಬೇಕಿದ್ದರೆ ಡ್ರಾಯಿಂಗ್ ಕೂಡ ಮುಂದೆ ಕಲಿಬೋದು, ನೋಡು ಏನಾಗ್ತದೆ ಅಂತೇಳಿ. ಅಣ್ಣ ಹೇಗೂ ಇದ್ದಾನೆ, ಸರಿ ಅಂಥೇಳಿ ಮುಂಬೈಗೆ ಬಂದೆ. ಮುಂಬೈಲಿ ಇದೇ ಕೆಲಸ, ಅದೇ ಫೋಟೋ ರಿಟಚಿಂಗ್ ಮಾಡುವಂಥ ದೊಡ್ಡದನ್ನು ಸ್ಟುಡಿಯೋದಲ್ಲಿ ಸೇರಿಕೊಂಡು ಸಿಕ್ಕಿತು. ಮತ್ತು ತಾಯಿ ಒಬ್ಬರನ್ನು ಅವರನ್ನು ತರಿಸಿದೆವು. ನಾನು, ತಾಯಿ, ಅಣ್ಣ, ಅಣ್ಣನಿಗೆ ಮದುವೆ ಆಗಿತ್ತು ಆ ಮಧ್ಯ, ಅವನ ಹೆಂಡತಿ, ಈ 4 ಜನ ಒಂದು ಫ್ಲ್ಯಾಟ್ ಮಾಡಿಕೊಂಡು ಚಿಕ್ಕದೊಂದು ಇದ್ದೆವು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸುದೈವದಿಂದ ದಂಡಾವತಿ ಮಾಸ್ತರ್ ಎಂಬವರ ನೂತನ ಕಲಾ ಮಂದಿರ, ಅದು ಅದರ ಸಂಪರ್ಕವಾಯಿತು. ತನ್ನ ಮಗನಿಗಿಂತ ಹೆಚ್ಚಿನ ಪ್ರೇಮದಿಂದ ನನ್ನನ್ನು ನೋಡಿಕೊಂಡು ಮುಂಜಾನೆ 7 ಗಂಟೆಯಿಂದ 9 ಗಂಟೆವರೆಗೆ ಶಿಕ್ಷಣ ಕೊಡುತ್ತಿದ್ದರು. ಆ ಟೈಮ್ನಲ್ಲಿ ವರ್ಷದ ಅಂತ್ಯದಲ್ಲಿ ಹೊರಗಿನಿಂದಲೂ ಹೋಗಿ JJ ಸ್ಕೂಲಿನ ಪರೀಕ್ಷೆಗೆ ಕೂತ್ಕೊಳ್ಳುವ ಅವಕಾಶ ಇತ್ತು. ತಾನು ಮಾಡಿದ ಕೆಲಸವನ್ನು ತೋರಿಸಿ ಅದರಿಂದ ಅವರು ಶಿಫಾರಸು ಮಾಡುತ್ತಿದ್ದರು. ಹೀಗಾಗಿ 4ನೇ ವರ್ಷದ ಅಡ್ವಾನ್ಸ್ ಎಕ್ಸಾಮಿನೇಷನ್ವರೆಗೆ ಹೀಗೇ ಮಾಡಿಕೊಂಡಿದ್ದೆ. ಹಗಲಿಡೀ ಶಾಲೆ. ಈ ಮಧ್ಯದಲ್ಲಿ ಮದುವೆ ಆಗಿತ್ತು, ಆದರೆ ಹೆಸರಿಗಷ್ಟೇ ಮದುವೆ ಆದದ್ದು. ಐ ಡಿಡ್ ನಾಟ್ ಲಿವ್ ಎ ಫ್ಯಾಮಿಲಿ ಲೈಫ್. ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ಬೇರೆ ಯಾವ ಥರದ ಸಂಭ್ರಮಕ್ಕೂ ಸುಖ ವಿಹಾರಕ್ಕೂ ಅಲ್ಲಿ ಎಡೆ ಇರಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ದಿಡಿಮೇಲೆ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೂ 38ರಲ್ಲಿ ಡಿಪ್ಲೊಮಾ ಆದ ನಂತರ ನನ್ನ ಜೀವನದ ಎಲ್ಲ ಬೇರೆ ಆಯಿತು. ನನಗೆ ಚಾರ್ಲ್ಸ್ ಜಿರಾಡ್ ಎಂಬ ಡೈರೆಕ್ಟರ್ ಆಫ್ ಆರ್ಟ್, ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್ ಆಫ್ ಆರ್ಟ್, ಅವರು ನನ್ನ ಮೇಲೆ ಮಮತೆಯಿಂದ ಪುನಃ ಅಲ್ಲೇ ಉಪಾಧ್ಯಾಯ ವೃತ್ತಿಗೆ ಹಾಕಿದರು. ಈವ್ನಿಂಗ್ ಕ್ಲಾಸ್ ತೆರೆದರು ನನಗಾಗಿ. 38ರಿಂದ 45ವರೆಗೆ ಅವರಿದ್ದರು. ಅವರು ಹೋದ ನಂತರ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಉಳಿಲಿಕ್ಕೆ ಉಳಿದುಕೊಂಡೆ. ಇದಕ್ಕೂ ಮೂರಕ್ಕೂ ನನ್ನ ತಾಯಿಯನ್ನು ನೆನೆಸಿಕೊಳ್ತೇನೆ, ನನ್ನ ಅಣ್ಣನನ್ನು ನೆನೆಸಿಕೊಳ್ತೇನೆ, ನನ್ನ ಹೆಂಡತಿಯನ್ನು ಕೂಡ. ಯಾಕಂದರೆ ಅವಳು ತನ್ನ ಯಾವತ್ತೂ ಡಿಮ್ಯಾಂಡ್ ನನ್ನ ಮೇಲೆ ಮಾಡಲಿಲ್ಲ. ಹೀಗಾಗಿ ಎಲ್ಲ ಅನುಕೂಲ ಆಯಿತು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ KK ಹೆಬ್ಬಾರ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ ಡಾ AS ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಸರಿಯಾಗಿ 6:40. ದೇಶಭಕ್ತಿ ಗೀತೆಗಳು ಪ್ರಾರಂಭದಲ್ಲಿ ಕೇಳಿ ಡಾಕ್ಟರ್ ಸಾಶಿ ಬರುಡಯ್ಯ ಅವರ ರಚನೆ. ವೃಂದಗಾನದಲ್ಲಿ ಇಳೆಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ.

ಭರತ ಮಾತೆ ಪಾಲಿಸಿಮ್ಮನು, ಕರುಣದಿಂದ ಭರತ ಮಾತೆ ಪಾಲಿಸಿಮ್ಮನು. ದೇಶಭಕ್ತಿ ಗೀತೆಯನ್ನು ಹಾಡಿದ್ದಾರೆ ಪಿ ಎಸ್ ವಸಂತ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
1: ನೀರಾವರಿ ಭತ್ತದ ಬೇಸಾಯ. ಭತ್ತ ಪ್ರಮುಖವಾದ ಆಹಾರ ಬೆಳೆಯಾಗಿದ್ದು, ಭತ್ತದ ಉತ್ಪಾದನೆ ಹೆಚ್ಚು ಮಾಡುವ ಉದ್ದೇಶದಿಂದ ಅನಿಯಂತ್ರಿತ ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳ ಬಳಕೆಯಾಗುತ್ತಿದ್ದು, ಇದರಿಂದ ಮಣ್ಣು, ನೀರು, ವಾತಾವರಣ ಹಾಗೂ ಆಹಾರ ಕಲುಷಿತಗೊಳ್ಳುತ್ತಿದೆ. ಭತ್ತದಲ್ಲಿ ಕ್ರಿಮಿನಾಶಕಗಳ ಉಳಿಕೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವ ಸಾಧ್ಯತೆ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಸಾವಯವ ಭತ್ತದ ಉತ್ಪಾದನೆ ಅವಶ್ಯಕತೆ ಹೆಚ್ಚಿದ್ದು, ಸಂಶೋಧನೆಯಿಂದ ಸಾವಯವ ಭತ್ತದ ಬೇಸಾಯ ಕ್ರಮ ಅಭಿವೃದ್ಧಿಪಡಿಸಲಾಗುತ್ತದೆ. ಮುಂಗಾರು ನೀರಿನಲ್ಲಿ ತಳಿ ಜಯ, ಮಳೆಯಾಶ್ರಿತ ಮತ್ತು ನೀರಾವರಿ ಮಧ್ಯಮವಾರಿ ಭೂಮಿಗೆ ಬಳಸಬಹುದಾಗಿದೆ. ಇದು 140-150 ದಿನ. ರಾಸಿ ಭತ್ತ 125-130 ದಿನಗಳಲ್ಲಿ ಬರ್ತದೆ. ತಳಿಯ ಹೆಸರು ಸಿರಿ 1253 140-150 ದಿನದಲ್ಲಿ ಕಟಾವಿಗೆ ಬರ್ತದೆ. ಜ್ಯೋತಿ ವಲಯ 10 ಬೆಳೆಯಲಾಗ್ತದೆ. ಇದು 100-105 ದಿನದಲ್ಲಿ ಬರ್ತದೆ. ಬೇಸಿಗೆಯಲ್ಲಿ IR 64, ES 18, ತೆಲ್ಲಹಂಸ, ಎರೆಮಲ್ಲೇಲು, GGV 05-01 ಈ ತಳಿಗಳು 120-135 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಬಿತ್ತನೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಪ್ರತಿ ಎಕರೆಗಾದರೆ ಬೀಜ 25 kg ಪ್ರತಿ ಎಕರೆಗೆ ಬೇಕಾಗುವುದು, ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ 2.5 ಟನ್ ಬೇಕಾಗುವುದು, ಕೋಳಿ ಗೊಬ್ಬರ 8 ಕ್ವಿಂಟಲ್ ಪ್ರತಿ ಎಕರೆಗೆ, ಬೇವಿನ ಹಿಂಡಿ 2 ಕ್ವಿಂಟಲ್ ಪ್ರತಿ ಎಕರೆಗೆ. ಜೈವಿಕ ಗೊಬ್ಬರಗಳು ಅಜೋಸ್ಪೆರಿಲಮ್ ಅಣುಜೀವಿ ಗೊಬ್ಬರ 500 ಗ್ರಾಂ, ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ 500 ಗ್ರಾಂ, ಜೈವಿಕ ಶಿಲೀಂದ್ರನಾಶಕಗಳು ಟ್ರೈಕೋಡರ್ಮಾ 100 ಗ್ರಾಂ, ಸೊಡೋಮಾನಸ್ 250 ಗ್ರಾಮು. ಬೇಸಾಯದ ಕ್ರಮಗಳು ಸಸಿಮಡಿ ತಯಾರಿಸುವುದು, ಪ್ರತಿ ಎಕರೆಗೆ ಬೇಕಾಗುವ ಸಸಿಗಳನ್ನು ಬೆಳೆಸಲು 300 ಚದುರ ಮೀಟರ್ ಕ್ಷೇತ್ರ ಬೇಕಾಗುತ್ತದೆ. ಸಸಿಮಡಿ ಪ್ರದೇಶವನ್ನು ಚೆನ್ನಾಗಿ ಕೆಸರು ಮಾಡಿ ಸಮ ಮಾಡಬೇಕು. ಸಸಿಮಡಿಗೆ ನೀರು ಹರಿಸಲು ಮತ್ತು ಹೆಚ್ಚಾದ ನೀರನ್ನು ಹೊರಗೆ ತೆಗೆಯಲು ಕಾಲುವೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಪ್ರತಿ 100 ಚದುರ ಮೀಟರ್ ಪ್ರದೇಶಕ್ಕೆ 2.5 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕಾಗುತ್ತದೆ. ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ನಂತರ 48 ಗಂಟೆಗಳ ಕಾಲ ಬೆಚ್ಚನೆ ಪ್ರದೇಶದಲ್ಲಿಟ್ಟು ಮೊಳಕೆಯನ್ನು ಬರೆಸಬೇಕು. ಭತ್ತದ ಕಾಳಿನ ಗಾತ್ರವನ್ನು ಆಧರಿಸಿ ಚದರ ಮೀಟ್ರಿಗೆ 50-60 ಗ್ರಾಂನಂತೆ ಬಿತ್ತನೆ ಮಾಡಬೇಕು. ಸಸಿಮಡಿಗಳನ್ನು ಮೊದಲ ಕೆಲವು ದಿವಸಗಳವರೆಗೆ ಒಣಗದಂತೆ ಎಚ್ಚರ ವಹಿಸಿ ಆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒದಗಿಸುವ ಅವಶ್ಯಕತೆ ಇರುವುದಿಲ್ಲ. ಸಸಿಗಳು 1 ಅಂಗುಲ ಎತ್ತರ ಬೆಳೆದಾಗ ತೆಳ್ಳನೆ ನೀರು ಹಾಯಿಸಬೇಕು. ಬಿತ್ತಿದ 2 ವಾರಗಳ ನಂತರ ರಸ ಹೀರುವ ಕೀಟಗಳ ನಿಯಂತ್ರಣಕ್ಕೆ 5% ಬೇವಿನ ಬೀಜದ ಕಷಾಯ ಇಲ್ಲವೇ 0.2% ಬೇವಿನ ಎಣ್ಣೆ ಅಥವಾ 10% ಗಂಜಲವನ್ನು ಸಿಂಪರಣೆ ಮಾಡಬೇಕು. ಸಸಿಗಳ ಸದೃಢತೆಗಾಗಿ 15-20 ದಿವಸಗಳೊಳಗೆ 3% ಪಂಚಗವ್ಯ ದ್ರಾವಣವನ್ನು ಸಿಂಪಡಿಸಬೇಕು. ಸಸಿಗಳು 25 ದಿವಸಗಳಲ್ಲಿ ನಾಟಿಗೆ ಸಿದ್ಧವಾಗುತ್ತವೆ. ನಾಟಿ ಮಾಡುವ ಪ್ರದೇಶ ಸಿದ್ಧಪಡಿಸುವುದು ಮತ್ತು ಸಾವಯವ ಗೊಬ್ಬರಗಳ ಬಳಕೆ. ನಾಟಿ ಮಾಡುವುದಕ್ಕೆ 2 ವಾರ ಮುಂಚೆ ಪ್ರತಿ ಎಕರೆಗೆ 2.5 ಟನ್ ಕೊಟ್ಟಿಗೆ ಗೊಬ್ಬರ, 8 ಕ್ವಿಂಟಲ್ ಕೋಳಿ ಗೊಬ್ಬರವನ್ನು ಮಣ್ಣಿನ ಮೇಲೆ ಎರಚಿ ಟ್ರ್ಯಾಕ್ಟರ್ ಸಹಾಯದಿಂದ ಟಿಲ್ಲರ್ ಹೊಡೆದು ಮಣ್ಣಿನಲ್ಲಿ ಸೇರಿಸಬೇಕು. 2 ವಾರಗಳ ನಂತರ ನೀರು ಬಿಟ್ಟು ಕೆಸರು ಗದ್ದೆ ಮಾಡಿ ಕೊರಡು ಹೊಡೆದು ಸಮ ಮಾಡಬೇಕು. ಮೇಲೆ ತೇಲುವ ಕಳೆಗಳನ್ನು ಆರಿಸಿ ತೆಗೆಯಬೇಕು. ನೀರು 1 ಪ್ಲಾಟ್ನಿಂದ ಇನ್ನೊಂದು ಪ್ಲಾಟ್ಗೆ ಹೋಗದಂತೆ ಎಚ್ಚರ ವಹಿಸಬೇಕು ಮತ್ತು ನೀರನ್ನು ತೆಳ್ಳಗೆ ನಿಲ್ಲಿಸಬೇಕು.
0: ರೈತರಿಗೆ ಸಲಹೆ ಇದುವರೆಗೆ ಪ್ರಸಾರವಾಯಿತು. ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಚಿಗುರು ಸಸ್ಯ ಉತ್ಪಾದನೆ ಅಥವಾ ಮೈಕ್ರೋಗ್ರೀನ್ಸ್ನ ಮಹತ್ವ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಪ್ರಸಾರವಾಗುವುದು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಚಾ ಝಾ. अथ वार्ताः. राष्ट्रपति पदासीना द्रौपदी मुर्मुः अद्य गुजरातस्य वडोदरा नगरे महाराजा सयाजीराव विश्वविद्यालयस्य 75वें वार्षिके दीक्षांत समारोहे भागं भजिष्यति. समारोहावधौ राष्ट्रपति पदासीनया मुर्मु वर्यया 600,000+ विद्यार्थिभ्यः उपाधयः प्रदास्यति. स्नातक स्नातकोत्तर कार्यक्रमेषु शैक्षणिकोपलब्धिभ्यः सा विद्यार्थिभ्यः सुवर्ण पदकानि अपि प्रदास्यति. तदनन्तरम् असौ वडोदरा नगरे ब्रह्मकुमारीज इति संस्थायाः ग्लोबल स्पिरिचुअल पैलेस रिट्रीट सेंटर इत्यस्य उद्घाटनं करिष्यति. कार्यक्रमस्य अन्तर्गते सा विश्वस्य नवनिर्माणाय आध्यात्मिक जागरणम् इति परियोजनायाः उद्घाटनं करिष्यति तथा विकसित भारताय युवा राष्ट्र निर्माणाय आन्तरिक शक्तेः जागरणम् इति अभियानस्य दृश्य श्रव्य परान्तर्जालीय माध्यमेन

ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ. ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ. ನಿಮ್ಮ ಸಂಗಾತಿ ಈಗ 90 ಕಿಶೋರನು. ನಿಮ್ಮ ಆಕಾಶವಾಣಿ ನಾನು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಬಿ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ವಾರ್ತೆಗಳ ವಿವರ: ರೈತರು ನಮ್ಮ ನಾಡಿನ ಬೆನ್ನೆಲುಬು, ಅನ್ನದಾತರರ ಹಿತ ಕಾಯುವುದೇ ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಬೆಳೆ ರಕ್ಷಣೆ, ಜಾನುವಾರುಗಳ ಆರೈಕೆ ಹಾಗೂ ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಜೂನ್ 1 ರಿಂದ ಸೆಪ್ಟೆಂಬರ್ 18

0: ವರೆಗೆ ಸಾಮಾನ್ಯವಾಗಿ 779 ಮಿಲಿಮೀಟರ್ ಮಳೆಯಾಗಬೇಕಿತ್ತು, ಆದರೆ ಬಿದ್ದಿರುವುದು ಕೇವಲ 499 ಮಿಲಿಮೀಟರ್ ಮಳೆ ಮಾತ್ರ. ಒಟ್ಟಾರೆಯಾಗಿ ಶೇಕಡಾ 36ರಷ್ಟು ಮಳೆ ಕಡಿಮೆಯಾಗಿದ್ದು, ಇದು 1976ರ ನಂತರದ 50 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಳೆಯಾಗಿದೆ. ರಾಜ್ಯದ 30 ಜಿಲ್ಲೆಗಳ 212 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರತಿಯೊಂದು ಭಾಗದಲ್ಲೂ ನಿಖರ ಪರಿಶೀಲನೆ ನಡೆಸಿ ಅರ್ಹರಿಗೆ ಸೂಕ್ತ ಪರಿಹಾರ ಮತ್ತು ನೆರವನ್ನು ನೇರವಾಗಿ ತಲುಪಿಸಲಾಗುತ್ತಿದೆ. ಈ ಸಂಕಷ್ಟದ ಸಮಯದಲ್ಲಿ ರೈತಾಪಿ ವರ್ಗದ ಕೈ ಹಿಡಿದು ಅವರ ಬದುಕಿಗೆ ನೆರವಾಗಲು ಸರ್ಕಾರ ಸದಾ ಬದ್ದವಾಗಿದೆ ಎಂದಿದ್ದಾರೆ. ಮಕ್ಕಳಲ್ಲಿ ಕೌಶಲ ವೃದ್ಧಿಗೆ ಆದ್ಯತೆ ನೀಡಲು ಅವರ ಪಠ್ಯಕ್ರಮವನ್ನು ಉದ್ಯಮ ಆಧಾರಿತವನ್ನಾಗಿ ಪರಿವರ್ತಿಸಲು ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ತಂತ್ರಜ್ಞಾನದ ಸೇವೆ ಒದಗಿಸಲಾಗುತ್ತಿದೆ. ಬೆಂಗಳೂರಿನ ಆಸ್ತಿಗಳ ದಾಖಲೆ ಸರಿಪಡಿಸಲು ಹಾಗೂ ಜನರಿಗೆ ಖಾತಾ ವಿತರಣೆಗೆ ತಂತ್ರಜ್ಞಾನವನ್ನೇ ಬಳಸಲಾಗುತ್ತಿದೆ. ಬೆಂಗಳೂರಿನಲ್ಲಿ 40 ಲಕ್ಷ ಆಸ್ತಿಗಳಿಗೆ ಡಿಜಿಟಲ್ ಆಸ್ತಿ ದಾಖಲೆ ನೀಡಲು ಸರ್ಕಾರ ಮುಂದಾಗಿದೆ. ಜೊತೆಗೆ ಮನೆ ಮನೆಗೆ ದಾಖಲೆಗಳನ್ನು ನೀಡಲಾಗುವುದು. ಎಸ್ಐಆರ್ ಮುಗಿದ ಬಳಿಕ ನಗರದ ಸಾರ್ವಜನಿಕರಿಗೆ ಈ ದಾಖಲೆ ವಿತರಣೆ ಆರಂಭಿಸಲಾಗುವುದು ಎಂದರು. ಡಾ ಕಸ್ತೂರಿ ರಂಗನ್ ವರದಿ ಕುರಿತು ವಿರೋಧ ಪಕ್ಷದ ಸದಸ್ಯರಾದ ವಿ ಸುನೀಲ್ ಕುಮಾರ್, ಅರಬೈಲ್ ಶಿವರಾಮ್ ಹೆಬ್ಬಾರ್, ಭಾಗೀರಥಿ ಸುರೇಶ್ ಕುಮಾರ್, ಚನ್ನಬಸಪ್ಪ ಅವರುಗಳು ವರದಿಗೆ ಪ್ರತಿರೋಧ ವ್ಯಕ್ತಪಡಿಸಿ ಸದನದಲ್ಲಿ ಮಾತನಾಡಿ ತಮ್ಮ ಸಲಹೆಗಳನ್ನು ನೀಡಿದರು. ವಿ ಸುನೀಲ್ ಕುಮಾರ್ ಮಾತನಾಡಿ, ಕೇವಲ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದರೆ ಯಾವುದೇ ಪ್ರಯೋಜನ ಇಲ್ಲ. ರಾಜ್ಯದ ಜನ, ಪಶ್ಚಿಮಘಟ್ಟದ ಜನರು ಎದುರಿಸುತ್ತಿರುವ ನಷ್ಟದ ಬಗ್ಗೆ ಯೋಚಿಸಬೇಕಿದೆ. ಪರಿಸರ ಉಳಿಯಬೇಕು, ಪಶ್ಚಿಮಘಟ್ಟ ಉಳಿಯಬೇಕು. 5/5/2014 ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ 34 ಅಂಶಗಳನ್ನು ಪ್ಯಾರಾವೈಸ್ ರಿಮಾರ್ಕ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದರು. ಸರದಿ ವರದಿಯಲ್ಲಿನ ಅಂಶಗಳನ್ನು ಪುನರ್ ಪರಾಮರ್ಶಿಸಬೇಕು ಎಂದರು. ಡಾ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕೃತ ನಿರ್ಣಯವನ್ನು ಮಾನ್ಯ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿಧಾನ ಪರಿಷತ್ತಿನಲ್ಲಿ ಮಂಡಿಸಿದರು. ಡಾ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಸಂಬಂಧವಾಗಿ ಕರೆಯಲಾದ ವಿಶೇಷ ಅಧಿವೇಶನದಲ್ಲಿ ಅವರು ಮಾತನಾಡಿ, ಗ್ರಾಮದ ಅರಣ್ಯ ಪ್ರದೇಶದ ಜೊತೆ ಕೃಷಿ ಜಮೀನು, ತೋಟಗಳು, ಮನೆಗಳು ಇಎಸ್ಎ ಅಡಿಯಲ್ಲಿ ಸೇರಿರುವುದು, ಜಂಟಿ ಸಮೀಕ್ಷೆ ಮಾಡದೆ ಉಪಗ್ರಹ ದತ್ತಾಂಶ ಆಧಾರದ ಮೇಲೆ ಗಡಿ ನಿರ್ಧರಿಸಿರುವುದು, ಬಗರ್ ಹುಕುಂ, ಅರಣ್ಯ ಹಕ್ಕು, ಡೀಮ್ಡ್ ಫಾರೆಸ್ಟ್, ಭೂ ಮಂಜೂರಾತಿ, ಮೇಲ್ಮನವಿ ಮತ್ತು ನ್ಯಾಯಾಂಗ ಪ್ರಕರಣಗಳು ಬಾಕಿ ಇರುವುದು, ಗ್ರಾಮದ 1/5 ಭಾಗ ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬ ಆಧಾರದ ಮೇಲೆ ಇಡೀ ಗ್ರಾಮವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಿ ಕಸ್ತೂರಿ ರಂಗನ್ ವರದಿಯ ನ್ಯೂನತೆಗಳನ್ನು ಸರಿಪಡಿಸಿ ಸೂಕ್ತ ಮಾರ್ಪಾಡುಗಳನ್ನು ಸೂಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರಾಜ್ಯ ಸರ್ಕಾರವು ಭಾರತ ಸರ್ಕಾರಕ್ಕೆ 1 ವರ್ಷದ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಈ ವಿಷಯದ ಕುರಿತು ವಿವರವಾದ ಚರ್ಚೆ ನಡೆಸಿ ನಂತರವೇ ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಎಂದು ನಿರ್ಣಯ ಮಂಡಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು, 2020 ಕುರಿತು ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನದವರೆಗೆ ಭಾರತದಲ್ಲಿ ಬಾಹ್ಯಾಕಾಶ ಎಂದರೆ ಇಸ್ರೋ ಮಾತ್ರವಾಗಿತ್ತು. 2020 ಸುಧಾರಣೆಗಳು ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಯನ್ನು ಅಧಿಕೃತಗೊಳಿಸಲು, ಉತ್ತೇಜಿಸಲು ಮತ್ತು ಬೆಂಬಲಿಸಲು ಅಧಿಕಾರ ಹೊಂದಿರುವ ಸ್ವತಂತ್ರ ಸಂಸ್ಥೆಯಾದ ಇನ್ಸ್ಪೇಸ್ ಅನ್ನು ರಚಿಸುವ ಮೂಲಕ ಆ ವಿಶೇಷತೆಯನ್ನು ಕೊನೆಗೊಳಿಸಿದವು. 2023 ಭಾರತೀಯ ಬಾಹ್ಯಾಕಾಶ ನೀತಿಯು ಉಡಾವಣಾ ವಾಹನ

0: ಮತ್ತು ಉಪಗ್ರಹಗಳಿಂದ ತಳಮಟ್ಟದ ವ್ಯವಸ್ಥೆಗಳ ಮತ್ತು ಸೇವೆಗಳವರೆಗೆ ಸಂಪೂರ್ಣ ಯೋಜಿತ ಹಂದರವನ್ನು ಸೃಷ್ಟಿಸಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಬಿಆರ್ ಗುರುಪ್ರಸಾದ್.
1: 2019 ಸುಮಾರಿನಲ್ಲಿ ಸರ್ಕಾರ ಇವಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆನ ಸ್ಥಾಪಿಸಿತು. ಭಾರತದ ಅಂತರಿಕ್ಷ ಸಾಮರ್ಥ್ಯ ಏನಿದೆ ಅದರಿಂದ ರೂಪಿತವಾದ ರಾಕೆಟ್ಗಳು ಹಾಗೂ ಉಪಗ್ರಹ ತಂತ್ರಜ್ಞಾನವನ್ನ ವಾಣಿಜ್ಯಾತ್ಮಕವಾಗಿ ಅದನ್ನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸೇವೆಗಳನ್ನ ಒದಗಿಸಬಹುದು ಅನ್ನೋದನ್ನ ದೃಷ್ಟಿಯಿಂದ ಈ ಸಂಸ್ಥೆನ ಇದಾದ್ಮೇಲೆ 2020 ಭಾರತ ಸರ್ಕಾರ ಈ ಖಾಸಗಿ ಕ್ಷೇತ್ರದವರಿಗೆ ಭಾರತದ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಕಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿತು. ಅದರ ಅಂಗವಾಗಿ ಇನ್ ಸ್ಪೇಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿತು. ಇದಾದ್ಮೇಲೆ ಕೈರೂಟ್ ಏರೋಸ್ಪೇಸ್ ಅನ್ನುವಂತಹ ಸಂಸ್ಥೆ ವಿಕ್ರಮ 1 ಅನ್ನುವಂತಹ ರಾಕೆಟ್ನಲ್ಲಿ ಜುಲೈ 18, 2026 ಉಪಗ್ರಹವೊಂದನ್ನು ಅಂತರಿಕ್ಷಕ್ಕೆ ಉಡಾಯಿಸುವಲ್ಲಿ ಸಫಲವಾಯಿತು.
0: ವಿಶ್ವಬ್ಯಾಂಕ್ ನೆರವಿನ ಯೋಜನೆಯಡಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನಕ್ಕೆ 150 ಕೋಟಿ ವೆಚ್ಚದ ಸಮಗ್ರ ಯೋಜನಾ ವರದಿ ಸಿದ್ದವಾಗಿದ್ದು ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಕಾಸಸೌಧದಲ್ಲಿ ಎಲ್ಲಾ ಜಿಲ್ಲೆಗಳ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಬರ ಪರಿಸ್ಥಿತಿ ಹಾಗೂ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಅವರು, ಕೆರೆಗಳು ಸದ್ಯ ಬತ್ತಿರುವುದರಿಂದ ಹೂಳು ತೆಗೆಯುವುದು, ಏರಿ ದುರಸ್ತಿ ಹಾಗೂ ಎತ್ತರಿಸುವುದು, ಸೌಂದರ್ಯೀಕರಣ ಮತ್ತು ನಾಲೆಗಳ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ ಎಂದು ಹೇಳಿದರು. ಯುಕೆಪಿ ಹಂತ 1 ಮತ್ತು 2 ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಿರುವ ನಿವೇಶನಗಳಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಸಿಐಡಿ ತನಿಖೆಯನ್ನು ವೇಗಗೊಳಿಸಿ ಅಕ್ರಮಕ್ಕೆ ಸಹಕರಿಸಿದವರನ್ನು ಮುಲಾಜಿಲ್ಲದೆ ಜೈಲಿಗಟ್ಟಿ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ನಿರ್ಮಿಸಿ ಹಸ್ತಾಂತರಿಸಿರುವ ಕೊಲ್ಹಾರ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ 3,000 ಹೊಸ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು ಅದಕ್ಕೆ ಸಂಬಂಧಿಸಿದ ಅಧಿಕೃತ ಆದೇಶದ ಪ್ರತಿಯನ್ನು ಹಸ್ತಾಂತರಿಸಲಾಗಿದೆ ಎಂದು ವಸತಿ ಖಾತೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೇ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪ್ರಕಾಶ್ ಹೇಳಿದ್ದಾರೆ. ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಹುಬ್ಬಳ್ಳಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ರಾಜ್ಯಮಟ್ಟದ ಹಿರಿಯ ನಾಗರಿಕರ ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದಿನಿಂದ 3 ದಿನ ಆಯೋಜಿಸಿದೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯಲ್ಲಿ ಉಡುಪಿ ಶ್ರೀ ಪೇಜಾವರ ಅಧ್ಯಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ಇತರ ಗಣ್ಯರನ್ನು ಭೇಟಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:30.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರ

0: ಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಮಾನಸ್ ಮತ್ತು ಈ ಸಾಧ್ಯ ಆಪ್ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಆರ್ ಸಿ ಸರಿತಾ, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು.
2: ಆತ್ಮೀಯ ಕೇಳುಗರಿಗಿಲ್ಲ, ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾನಸಿಕ ಆರೋಗ್ಯ ಅಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ಹೇಗೆ ಭಾವಿಸ್ತೀವಿ ಮತ್ತು ನಮ್ಮ ದಿನನಿತ್ಯದ ಜೀವನವನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಸಂಬಂಧಿಸಿದ್ದು. ಉತ್ತಮ ಮಾನಸಿಕ ಆರೋಗ್ಯ ಇದ್ರೆ ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬಹುದು, ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು, ಒಳ್ಳೆಯ ಸಂಬಂಧಗಳನ್ನ ಕಾಪಾಡಿಕೊಳ್ಬಹುದು ಮತ್ತು ಜೀವನದಲ್ಲಿ ಬರುವ ಸವಾಲುಗಳನ್ನ ಧನಾತ್ಮಕವಾಗಿ ಎದುರಿಸಬಹುದು. ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಪರಸ್ಪರ ಪ್ರಭಾವ ಬೀರುತ್ತೆ. ಆದ್ರಿಂದ ನಾವು ಸಂಪೂರ್ಣ ಆರೋಗ್ಯದ ಬಗ್ಗೆ ಮಾತನಾಡುವಾಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನು ಒಟ್ಟಿಗೆ ನೋಡಬೇಕು. ಏನಿವತ್ತು ಬರೀ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅದು ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿಯಲ್ಲಿ ಸಿಡ್ಯಾಕ್ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ, ಯಾವ್ದೆಲ್ಲ ಆಪ್ಗಳನ್ನ ಅಭಿವೃದ್ಧಿ ಪಡಿಸಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತೀರಾ. ಹಾಗಾಗಿ ಈ ಪೀಠಕ್ಕೆ ಕೆಳಗಡೆ ನಾವೆಲ್ಲ ನೋಡಿದೀವಿ ಕೋವಿಡ್ 19 ಸಮಯದಲ್ಲಿ ಮತ್ತು ಅದರ ನಂತರ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನ ಇಡೀ ಜಗತ್ತು ಕಾಣ್ತು. ಇಂತಹ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು, ವಿಜ್ಞಾನಿಗಳು ಹಾಗೂ ತಂತ್ರಜ್ಞಾನ ಜನರಿಗೆ ಹೇಗೆ ಸಹಾಯ ಮಾಡ್ತು ಅನ್ನೋದನ್ನ ತಿಳಿಸ್ತಾರೆ ಡಾಕ್ಟರ್ ಆರ್ ಸಿ ಸರಿತಾ ಅವರು, ಸೈಂಟಿಸ್ಟ್ ಆಫ್ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ನಾನು ಈಗ ತಾನೇ ಹೇಳಿದೆ ಕೋವಿಡ್ 19 ನಂತರ ಸಾಕಷ್ಟು ಸಮಸ್ಯೆಗಳನ್ನ ಜನರು ನೋಡ್ತಾನೆ ಇದ್ದಾರೆ. ಇಂತಹ ಸಮಯದಲ್ಲಿ ಸಿಡ್ಯಾಕ್ ನಲ್ಲಿ ಯಾವ ರೀತಿ ಒಂದು ಸರ್ಕಾರಕ್ಕೆ ಕೈ ಜೋಡಿಸಿ ಏನು ಸಹಾಯವನ್ನ ಮಾಡ್ತು ಅನ್ನೋದನ್ನ ತಿಳಿಸ್ತೀರಾ?
3: ಖಂಡಿತವಾಗಿ. ಕೋವಿಡ್ 19 ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿತು. ಅನೇಕ ಜನರು ಒತ್ತಡ, ಆತಂಕ, ಒಂಟಿತನ, ನಿದ್ರೆಯ ಸಮಸ್ಯೆ ಮತ್ತು ವಿವಿಧ ರೀತಿಯ ಭಾವನಾತ್ಮಕ ತೊಂದರೆಗಳನ್ನು ಅನುಭವಿಸಿದರು. ಇಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ವತಿಯಿಂದ ಮಾನಸ್ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಮಾನಸ್ ಅಂದ್ರೆ ಮೆಂಟಲ್ ಹೆಲ್ತ್ ನಾರ್ಮಲ್ಸಿ ಆಗ್ಯುಮೆಂಟೇಷನ್ ಸಿಸ್ಟಮ್. ಇದನ್ನು ಸಿಡ್ಯಾಕ್ ಬೆಂಗಳೂರು, ನಿಮ್ಹಾನ್ಸ್ ಬೆಂಗಳೂರು ಮತ್ತು AFMC ಪುಣೆ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ತಂತ್ರಜ್ಞಾನದ ಮೂಲಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿತ ಮಾಹಿತಿ, ಸ್ವಯಂ ಆರೈಕೆ ಅಭ್ಯಾಸಗಳು ಮತ್ತು ಅಗತ್ಯ ಮಾರ್ಗದರ್ಶನವನ್ನು ಜನರಿಗೆ ಸುಲಭವಾಗಿ ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ.
2: ನಮ್ಮ ಕೇಳುಗರಿಗೆ ಟೆಲಿಮನಸ್ ಬಗ್ಗೆ ಈಗಾಗಲೇ ಗೊತ್ತಿದೆ, ಯಾಕೆಂದ್ರೆ ಸಾಕಷ್ಟು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಈ ಕುರಿತು ನಾವು ಹೇಳ್ತಾನೆ ಬಂದಿದ್ದೀವಿ. ಏನಾದ್ರೂ ಮಾನಸಿಕ ಸಮಸ್ಯೆ ಇದ್ದರೆ ಟೆಲಿಮನಸ್ 144-16 ಗೆ ಕಾಲ್ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾನೆ ಬಂದಿದ್ದೀವಿ. ಆದ್ರೆ ಈಗ ನೀವು ಮಾತಾಡ್ತಿದ್ದೀರಾ ಮಾನಸ್ ಬಗ್ಗೆ, ಅಂದ್ರೆ ಬರೀ ಮಾನಸ್ ಬಗ್ಗೆ ಹೇಳ್ತಾ ಇದ್ದೀರಾ. ಈ ಟೆಲಿಮನಸ್ಗೂ ಮಾನಸ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಇದೆರಡು ಒಂದೇನಾ, ಹೇಗೆ?
3: ಮಾನಸ್ ಮುಖ್ಯವಾಗಿ 18-35 ವರ್ಷದ ವಯೋಮಾನದ ಜನರನ್ನು ಗುರಿಯಾಗಿಸಿಕೊಂಡಿದೆ. ಜೀವನದ ಈ ಹಂತದಲ್ಲಿ ಜನರಿಗೆ ಸುಲಭವಾಗಿ ತಲುಪಬಹುದಾದ ಮಾನಸಿಕ ಆರೋಗ್ಯದ ಮಾಹಿತಿ, ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವುದು ಬಹಳ ಮುಖ್ಯ. ಮಾನಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಜನರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದು, ತಮ್ಮ ಸ್ಥಿತಿಯನ್ನು ಗಮನಿಸಿಕೊಳ್ಳಬಹುದು ಮತ್ತು ಸ್ವಯಂ ಅಭ್ಯಾಸಗಳನ್ನು ಮಾಡಬಹುದು. ಇದರ ಜೊತೆಗೆ ವಿಶ್ವಾಸಾರ್ಹ ಮಾಹಿತಿ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಸರಳವಾಗಿ ಮತ್ತು ಸುಲಭವಾಗಿ ಪಡೆಯಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು, ಮಾನಸ್ ಒಂದು ಸಹಾಯಕ ಡಿಜಿಟಲ್ ವೇದಿಕೆ. ಇದು ವೈದ್ಯರು ಅಥವಾ ಮಾನಸಿಕ ಆರೋಗ್ಯ ತಜ್ಞರ ಚಿಕಿತ್ಸೆಗೆ ಪರ್ಯಾಯವಲ್ಲ. ಯಾರಿಗಾದರೂ ಹೆಚ್ಚಿನ ಸಹಾಯದ ಅಗತ್ಯವಿದ್ದರೆ ಅವರು ಅರ್ಹರಾದ ಮಾನಸಿಕ ಆರೋಗ್ಯ ತಜ್ಞರನ್ನು ಅಥವಾ ಟೆಲಿಮಾನಸ್ ಸಂಪರ್ಕಿಸುವುದು ಬಹಳ ಮುಖ್ಯ.
2: ಕೇಳಿದ್ರಲ್ಲ ಕೇಳುಗರೆ, ಟೆಲಿಮಾನಸ್ ಕಾಲ್ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು. ಆದ್ರೆ ಈ ಮಾನಸ್ ಅನ್ನೋದು ಒಂದು ಆಪ್, ಇದನ್ನ ನಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ವಯಂ

0: ನಮ್ಮ ಆರೋಗ್ಯದ ಒಂದು ಸ್ಥಿತಿಯನ್ನ ನಾವೇ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಳ್ಳೋ ಅಂತ ಇದೊಂದು ಆಪ್ ಅಂತ ಹೇಳ್ತಾ ಇದ್ರೆ ಸೈಂಟಿಸ್ಟ್ ಸರಿತಾ ಅವರು. ನೀವು ಹೇಳಿದ ಪ್ರಕಾರ ಮಾನಸ್ ವಯಸ್ಕರ ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಆಯ್ತು. ಹಾಗಾದ್ರೆ ಬೆಳವಣಿಗೆ ಕುಂಠಿತವಾದ ಮಕ್ಕಳಲ್ಲಿ ಅಥವಾ ಕಲಿಕೆಯಲ್ಲಿ ಕೆಲವು ತೊಂದರೆಗಳನ್ನ ಎದುರಿಸ್ತಾ ಇರೋಂಥ ಮಕ್ಕಳಿಗೆ ಏನಾದರೂ ತಂತ್ರಜ್ಞಾನ ಆಧಾರಿತ ಸಹಾಯವಿದೆಯಾ?
1: ಹೌದು, ಕೆಲವು ಮಕ್ಕಳಲ್ಲಿ ಬೌದ್ಧಿಕ ಅಸಾಮರ್ಥ್ಯ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮುಂತಾದ ಕಲಿಕಾ ತೊಂದರೆಗಳು, ಸಂವಹನದ ತೊಂದರೆಗಳು ಹಾಗೂ ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರಬಹುದು. ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತದೆ. ಕೆಲವು ಮಕ್ಕಳಿಗೆ ಮಾತನಾಡಲು ಅಥವಾ ಸಂವಹನ ಮಾಡಲು ತೊಂದರೆ ಇರಬಹುದು. ಕೆಲವರಿಗೆ ಕಲಿಕೆಯಲ್ಲಿ ತೊಂದರೆ ಇರಬಹುದು. ಇನ್ನು ಕೆಲವರಿಗೆ ನಡವಳಿಕೆ, ಗಮನ, ಸಾಮಾಜಿಕ ಕೌಶಲ್ಯ ಅಥವಾ ಅರಿವಿನ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಹಾಯ ಬೇಕಾಗಬಹುದು. ಆದ್ದರಿಂದ ಇಂತಹ ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತವಾದ ಬೆಂಬಲ ನೀಡುವುದು ಬಹಳ ಮುಖ್ಯ. ಇಲ್ಲಿಂದ ನಾವು ಮತ್ತೊಂದು ಪ್ರಮುಖ ಡಿಜಿಟಲ್ ಉಪಕ್ರಮವಾದ ಈ ಸಾಧ್ಯ ಬಗ್ಗೆ ಮಾತನಾಡಬಹುದು.
0: ಈ ಸಾಧ್ಯ ಅಂದ್ರೆ ಏನು ಸರಿತಾ ಅವರೇ? ಇದು ಇಂತಹ ಮಕ್ಕಳಿಗೆ ಹೇಗೆ ಸಹಾಯ ಮಾಡುತ್ತೆ?
1: ಈ ಸಾಧ್ಯ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಗವರ್ನಮೆಂಟ್ ಆಫ್ ಇಂಡಿಯಾ ಬೆಂಬಲಿತ, ಸಿಡ್ಯಾಕ್ ಬೆಂಗಳೂರು ಮತ್ತು ನಿಪೆಡ್ ಸಿಕಿಂದ್ರಾಬಾದ್ ಸಂಸ್ಥೆಗಳ ಸಹಯೋಗದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಮಕ್ಕಳಿಗೆ ಅಗತ್ಯವಿರುವ ಸ್ಕ್ರೀನಿಂಗ್, ರೋಗ ನಿರ್ಣಯ, ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಮಧ್ಯಸ್ಥಿಕೆ ಅಥವಾ ಇಂಟರ್ವೆನ್ಷನ್ಗೆ ಇದು ಸಹಾಯ ಮಾಡುತ್ತದೆ. ಈ ಸಾಧ್ಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ಬಹುಭಾಷಾ ಮತ್ತು ತಂತ್ರಜ್ಞಾನ ಆಧಾರಿತ ವೇದಿಕೆಯಾಗಿದೆ. ಮಗುವಿನ ಬೆಳವಣಿಗೆ, ಕಲಿಕೆ, ಸಂವಹನ ಮತ್ತು ಇತರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸೂಕ್ತವಾದ ಮಧ್ಯಸ್ಥಿಕೆಗಳನ್ನು ಯೋಜಿಸಲು ಇದು ತಜ್ಞರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಫಾರಸು ವ್ಯವಸ್ಥೆ ಹಾಗೂ ನೈಜ ಸಮಯದ ನಡವಳಿಕೆ ಮತ್ತು ಅರಿವಿನ ವಿಶ್ಲೇಷಣೆಯಂತಹ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ. ಇದರಿಂದ ತಜ್ಞರು ಮಗುವಿನ ಅಗತ್ಯಗಳನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮಗುವಿನ ಪ್ರಗತಿಯನ್ನು ಗಮನಿಸಲು ಸಹಾಯವಾಗುತ್ತದೆ. ಆದರೆ ಇಲ್ಲಿಯೂ ಒಂದು ವಿಷಯ ಮುಖ್ಯ. ತಂತ್ರಜ್ಞಾನವು ತಜ್ಞರನ್ನು ಬದಲಿಸುವುದಿಲ್ಲ. ಇದು ವಿಶೇಷ ಶಿಕ್ಷಕರು, ಥೆರಪಿಸ್ಟ್ಗಳು, ಮನೋವಿಜ್ಞಾನಿಗಳು, ವೈದ್ಯರು, ಪೋಷಕರು ಮತ್ತು ಇತರ ಆರೈಕೆದಾರರಿಗೆ ಒಂದು ಸಹಾಯಕ ಸಾಧನವಾಗಿ ಕೆಲಸ ಮಾಡುತ್ತದೆ.
0: ವಿಶೇಷ ಶಾಲೆಗಳು ಅಥವಾ ತಜ್ಞರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಈ ಸಾಧ್ಯವನ್ನ ಹೇಗೆ ಬಳಸಬಹುದು ಅಂತೀರಾ?
1: ವಿಶೇಷ ಶಾಲೆಗಳು ಮತ್ತು ಸಂಬಂಧಪಟ್ಟ ತಜ್ಞರು esaadhyay.in esaadhyay.in ವೆಬ್ಸೈಟ್ ಮೂಲಕ ಈ ಸಾಧ್ಯ ವೇದಿಕೆಯನ್ನು ಬಳಸಬಹುದು. ಇದು ಮಗುವಿನ ಪ್ರೊಫೈಲ್ ಸಿದ್ಧಪಡಿಸುವುದು, ಸ್ಕ್ರೀನಿಂಗ್, ಮೌಲ್ಯಮಾಪನ, ಇಂಟರ್ವೆನ್ಷನ್ ಅಥವಾ ತರಬೇತಿ ಯೋಜನೆ ರೂಪಿಸುವುದು ಮತ್ತು ಮಗುವಿನ ಪ್ರಗತಿಯನ್ನು ಗಮನಿಸುವುದು ಮುಂತಾದ ಕೆಲಸಗಳಿಗೆ ಸಹಾಯ ಮಾಡುತ್ತದೆ. ಮಗುವಿನ ಬೆಳವಣಿಗೆಯ ವಿವಿಧ ಅಂಶಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಒಟ್ಟುಗೂಡಿಸುವುದು ಇದರ ಪ್ರಮುಖ ಉದ್ದೇಶ. ಇದರಿಂದ ತಜ್ಞರು ಮಗುವಿನ ಅಗತ್ಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಮಗುವಿಗೂ ಅವರ ಅಗತ್ಯಕ್ಕೆ ತಕ್ಕಂತಹ ವೈಯಕ್ತಿಕ ಬೆಂಬಲವನ್ನು ನೀಡಲು ಸಾಧ್ಯವಾಗುತ್ತದೆ.
0: ಕೇಳಿದ್ರಲ್ಲ, ಈ ಸಾಧ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋರು ಈ ಸಾಧ್ಯ ಟೀಮ್ @cdac.inಗೆ ಇಮೇಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕೆಲವು ಮಕ್ಕಳಿಗೆ ಮಾತು ಬರಲ್ಲ, ತಮ್ಮ ಸಮಸ್ಯೆಗಳನ್ನ ಬಾಯ್ಬಿಟ್ಟು ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಮಕ್ಕಳಿಗೆ ಏನಾದರೂ ಸಹಾಯ ಇದೆಯಾ ತಂತ್ರಜ್ಞಾನದಿಂದ?
1: ಹೌದು, ಈ ನಿಟ್ಟಿನಲ್ಲಿ ನಾವು AAC ಆಗ್ಯುಮೆಂಟೇಟಿವ್ ಅಂಡ್ ಆಲ್ಟರ್ನೇಟಿವ್ ಕಮ್ಯುನಿಕೇಶನ್ ಅಂದರೆ ಪರ್ಯಾಯ ಮತ್ತು ಸಹಾಯಕ ಸಂವಹನಕ್ಕಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಪ್ರಸ್ತುತ ಸಾರ್ವಜನಿಕ ಬಳಕೆಗೆ ಬಿಡುಗಡೆ ಮಾಡುವ ಮೊದಲು ಪರೀಕ್ಷಿಸಲಾಗುತ್ತಿದೆ. ಮಾತನಾಡಲು ಸಾಧ್ಯವಾಗದಿರುವ ಮಕ್ಕಳಿಗೆ ಡಿಜಿಟಲ್ ಸಹಾಯಕ ಸಾಧನಗಳ ಮೂಲಕ ತಮ್ಮ ಅಗತ್ಯಗಳನ್ನು ವ್ಯಕ್ತಪಡಿಸಲು ಇದು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ಅನುಕೂಲವಾಗುವಂತೆ ಎಲ್ಲಾ ನಿಗದಿತ ಭಾರತೀಯ ಭಾಷೆಗಳಲ್ಲಿ ಸಂವಹನಕ್ಕೆ ಬೆಂಬಲ ನೀಡುವುದು ಇದರ ಉದ್ದೇಶವಾಗಿದೆ. ಉದಾಹರಣೆಗೆ, ಒಂದು ಮಗು ನನಗೆ ನೀರು ಬೇಕು, ಹಸಿವಾಗಿದೆ, ಸಹಾಯ ಬೇಕು ಎಂದು ತನ್ನ ಅಗತ್ಯಗಳನ್ನು ವ್ಯಕ್ತಪಡಿಸಲು ಈ ರೀತಿಯ ಸಂವಹನ ವ್ಯವಸ್ಥೆಯನ್ನು ಬಳಸಬಹುದು.
0: ಒಟ್ಟಾರೆಯಾಗಿ ನಿಮ್ಮ ಮಾತು ಕೇಳ್ತಾ ಇದ್ರೆ

0: ಡಾಕ್ಟರ್ ಸರಿತಾ ಅವರೇ, ಮಾನಸ್ ಮತ್ತು ಈ ಸಾಧ್ಯ ಎರಡೂ ಆರೋಗ್ಯ ಮತ್ತು ಉತ್ತಮ ಜೀವನಕ್ಕೆ ತಂತ್ರಜ್ಞಾನ ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ.
1: ಖಂಡಿತವಾಗಿಯೂ ತಂತ್ರಜ್ಞಾನವು ಮಾನವೀಯ ಕಾಳಜಿಗೆ ಪರ್ಯಾಯವಲ್ಲ, ಬದಲಾಗಿ ಅದು ಜನರನ್ನು ಮಾಹಿತಿ ತಜ್ಞರು ಮತ್ತು ಅಗತ್ಯವಿರುವ ಸಹಾಯ ವ್ಯವಸ್ಥೆಗಳೊಂದಿಗೆ ಸಂಪರ್ಕಿಸುವ ಒಂದು ಸೇತುವೆಯಾಗಿ ಕೆಲಸ ಮಾಡಬಹುದು. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ನಮಗೆ ಜಾಗೃತಿ ಆರಂಭಿಕ ಹಂತದಲ್ಲಿಯೇ ಸಹಾಯ, ತಜ್ಞರ ಮಾರ್ಗದರ್ಶನ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಅರಿವು ಬಹಳ ಮುಖ್ಯ. ಅದೇ ರೀತಿ ನ್ಯೂರೋ ಅಭಿವೃದ್ಧಿಗೆ ಸಂಬಂಧಿಸಿದ ತೊಂದರೆಗಳನ್ನು ಹೊಂದಿರುವ ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಗುರುತಿಸಿ ಅವರ ಅಗತ್ಯಕ್ಕೆ ತಕ್ಕಂತೆ ಸೂಕ್ತವಾದ ತರಬೇತಿ ಮತ್ತು ಮಧ್ಯಸ್ಥಿಕೆ ನೀಡುವುದರಿಂದ ಅವರ ಬೆಳವಣಿಗೆ ಮತ್ತು ಜೀವನದ ಗುಣಮಟ್ಟದಲ್ಲಿ ಉತ್ತಮ ಬದಲಾವಣೆ ತರಬಹುದು. ಕೊನೆಯದಾಗಿ ಹೇಳುವುದಾದರೆ, ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಬಳಸುವುದರ ಮೂಲಕ ನಾವು ಆರೋಗ್ಯಕರ ಮತ್ತು ಎಲ್ಲರನ್ನು ಒಳಗೊಂಡ ಸಮಾಜದತ್ತ ಸಾಗಬಹುದು. ಇದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಜೀವನ ಎಂಬ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ, ತಮಗೆ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು.
0: ಕೇಳುಗರೆ, ಆರೋಗ್ಯಕರ ಮನಸ್ಸು ನಮ್ಮನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ಇಂತಹ ಆರೋಗ್ಯಕರ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳೇ ಒಟ್ಟಾಗಿ ಆರೋಗ್ಯಕರ ಮತ್ತು ಬಲಿಷ್ಠ ರಾಷ್ಟ್ರವನ್ನ ನಿರ್ಮಿಸಲು ಸಹಾಯ ಮಾಡೋದು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
1: ನಮಸ್ಕಾರ.
2: ಮಾನಸ್ ಮತ್ತು ಈ ಸಾಧ್ಯ ಆಪ್ ಕುರಿತಾಗಿ ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಆರ್.ಸಿ. ಸರಿತಾ, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ
1: ಹೋದ ವರ್ಷ ಬಂದ ಹಬ್ಬ ಹೋದ ವರುಷ ಬಳೆದ ಬೆಳಕು ಮತ್ತೆ ಮರಳಿ ಬಂದಿ ತಿಂದು
0: ಖ್ಯಾತ ಕವಿಗಳ ಸಂದರ್ಶನ
2: ನನ್ನ ನಾಲ್ಕು ತಂಕಿಯವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ
3: ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟು ಯು
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ ಹಾಡು ಮಾತಾಡು
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು
5: ಇದಕ್ಕೆ ಕಾರಣವಿದೆ ವಜ್ರ
0: ರೇಡಿಯೋ ನಾಟಕಗಳು ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು
6: ಇಂಪಾದದನಿ ನವಿರಾದ ಕಾವ್ಯ
0: ಮನದಾಳವನ್ನು ತಟ್ಟುವ ಸಂಗೀತ
7: ದಿಲ್ ತಳಪ್ ತಳಪ್
6: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
7: ಪಲ್ ಪಲ್ ದಿಲ್
0: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ ಸುನ್ಹೆರೆ ಪಲ್ ಪ್ರತಿದಿನ ಬೆಳಿಗ್ಗೆ 10:30
6: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

ಈ ಬೆಳಿಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು

0: 60 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ನಂತರ ರಾಷ್ಟ್ರಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರಿಸ್ನ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟ್ರಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುವಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ಭಾರತೀಯ ಚಿತ್ರರಂಗದ ಉನ್ನತ ಪ್ರತಿಭೆಗಳಿಗೆ 2024 ಸಾಲಿನ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ನಿನ್ನೆ ಗುಜರಾತ್ನ ಏಕತಾ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ಅವರು, ಚಲನಚಿತ್ರ ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಜೀವಂತ ಮಾಧ್ಯಮವಾಗಿದೆ. ಇದು ವಿವಿಧ ಭಾಷೆಗಳು, ಪ್ರಾದೇಶಿಕ ದೃಷ್ಟಿಕೋನಗಳು ಹಾಗೂ ಜಂಟಿ ರಾಷ್ಟೀಯ ಆಶಯಗಳನ್ನು ಬೆಸೆಯುವ ಸೌಹಾರ್ದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಣ್ಣಿಸಿದರು. ಉದ್ದಿಮೆಗಳು ಮತ್ತು ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟನಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಆಯೋಜಿಸಿದ್ದ ಪಾಲುದಾರರ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿದೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ದೂರಸಂಪರ್ಕ ಉಪಕರಣಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಏಷ್ಯಾದ ಮೊದಲ ದೂರಸಂಪರ್ಕ ಉತ್ಪಾದನಾ ವಲಯ ಯೋಜನೆಗೆ ಹೂಡಿಕೆಗಳನ್ನು ಆಕರ್ಷಿಸಲು ಕೇಂದ್ರ ಸಂವಹನ ಸಚಿವಾಲಯ ಹಾಗೂ ಮಧ್ಯಪ್ರದೇಶ ಸರ್ಕಾರ ಜಂಟಿಯಾಗಿ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡುಮೇಜಿನ ಸಭೆ ಆಯೋಜಿಸಿತ್ತು. ಸಭೆಯ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ಪ್ರಮುಖ ದೂರಸಂಪರ್ಕ ವಿದ್ಯುನ್ಮಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಗ್ವಾಲಿಯರ್ನಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಉತ್ಸುಕತೆ ತೋರಿವೆ. ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅಡಿಯಲ್ಲಿ ಭಾರತವನ್ನು ಸೇವಾಧಾರಿತ ಮಾರುಕಟ್ಟೆಯಿಂದ ಜಾಗತಿಕ ಉತ್ಪನ್ನ ಮತ್ತು ಉತ್ಪಾದನಾ ಶಕ್ತಿಯನ್ನಾಗಿ ಪರಿವರ್ತಿಸುವ ನಿಟ್ಟನಲ್ಲಿ ಈ ಯೋಜನೆ ನಿರ್ಣಾಯಕವಾಗಿದೆ ಎಂದು ಅವರು ಹೇಳಿದರು.
1: मध्यप्रदेश के मुख्यमंत्री मोहन यादव जी और हमने टेलीकॉम मैन्युफैक्चरिंग रोड शो के लिए जोन के लिए एक रोड शो किया. अनेक कंपनियां टेलीकॉम के सेक्टर में उन्होंने बहुत रुचि दिखाई है ग्वालियर के इस टेलीकॉम मैन्युफैक्चरिंग जोन में निवेश करने के लिए, और हम यही चाहते हैं कि इस सफर में जो प्रधानमंत्री जी का जो सोच और जो संकल्प है, उस सफर में निजी क्षेत्र के सारे कंपनीज हमारे साथ जुड़ के आगे बढ़े, ताकि भारत को एक सर्विसेज देश से हम लोग प्रोडक्ट देश में परिवर्तित कर सकते.
0: ಬಳಿಕ ಮಾತನಾಡಿದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಗ್ವಾಲಿಯರ್ ದೂರಸಂಪರ್ಕ ಉತ್ಪಾದನಾ ವಲಯ ಪ್ರಾದೇಶಿಕ ಕೈಗಾರಿಕಾ ಪ್ರಗತಿಗೆ ಹೊಸ ವೇಗ ನೀಡಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗುಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯಳಿತಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜೊತೆಗೆ ಜನ್ವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಮಾನವ ಹಕ್ಕುಗಳ ಉತ್ತೇಜನ ಮತ್ತು ರಕ್ಷಣೆಗಾಗಿ ವಿವಿಧ ರಾಷ್ಟೀಯ ಆಯೋಗಗಳ ನಡುವೆ ಹೆಚ್ಚಿನ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಒತ್ತಿ ಹೇಳಿದ್ದಾರೆ. ಜಪಾನ್ನ ಐಜಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಎರಡು ಬಾರಿ ಒಲಿಂಪಿಕ್ ಪದಕ ಗೆದ್ದಿರುವ ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಸಿಂಗ್ ಮತ್ತು ಇಶಾ ಸಿಂಗ್ ಅವರೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಈ ಮೂವರು ಬೆಳಗ್ಗೆ ತಂಡ ಸ್ಪರ್ಧೆ ಮತ್ತು ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ. ಟೋಕಿಯೋ 2020 ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. 2023 ಹ್ಯಾಂಗ್ಝೋ ಕ್ರೀಡಾಕೂಟದಲ್ಲಿ 4ನೇ ಸ್ಥಾನ ಪಡೆದಿದ್ದ ಅವರು ಈ ಬಾರಿ ತಮ್ಮ ಮೊದಲ ಏಷ್ಯನ್ ಗೇಮ್ಸ್ ಪದಕವನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಸೋಲಿಸಿ ಪದಕವನ್ನು ಖಚಿತಪಡಿಸಿಕೊಂಡಿರುವ ಲಕ್ಷ್ಯ ಸೇನ್ ಮತ್ತು ಭಾರತೀಯ ಪುರುಷರ ತಂಡವು ತಂಡ ವಿಭಾಗದ ಸೆಮಿಫೈನಲ್ನಲ್ಲಿ ಚೀನಾವನ್ನು ಎದುರಿಸಲಿದೆ. ಉಷು ಕ್ರೀಡೆಯಲ್ಲಿ ಪದಕದ ಅವಕಾಶವಿದ್ದು ಮಹಿಳೆಯರ 60 ಕೆಜಿ ಸಾಂಡಾ ಸೆಮಿಫೈನಲ್ನಲ್ಲಿ ರೋಷಿಬಿನಾ ದೇವಿ ಇಂಡೋನೇಷ್ಯಾದ ಥಾನಿಯಾ ಕುಸುಮಾನಿಂಗತ್ಯಾಸ್ ಅವರನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ಸ್ವೇಚ್ಛಾ ಚಿತ್ರಕ್ಕಾಗಿ ಚೇತನ್ ನಾಯಕ್ ಹಾಡಿರುವ ಗೀತೆ.

0: ನಾನು LIC ಬಿಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನಂಗೂ LIC ಅವರ ಬಿಮಾ ಲಕ್ಷ್ಮಿ ಪ್ಲಾನ್ ಬೇಕು.
1: LIC ಹರ್ ಪಲ್ ಆಪ್ಕೆ ಸಾಥ್.
2: ಸಂಜು ವೆಡ್ಸ್ ಗೀತ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಸಂಗೀತ ರವೀಂದ್ರನಾಥ್ ಹಾಡಿರುವ ಗೀತೆ.
3: ಸಂಜು, ನಿನ್ಗೊಂದು ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕ್ಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದು ಕಾರಣನೂ ಇತ್ತು. ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ.

ಶಾನುಭೋಗರ ಮಗಳು ಚಿತ್ರಕ್ಕಾಗಿ ಕವಿರಾಜ್ ಗೀತೆಯನ್ನು ಬರೆದು ಶಮಿತಾ ಮಲ್ನಾಡ್ ರಾಗ ಸಂಯೋಜನೆ ಮಾಡಿರುವ ಸಿಂಜನಾ ಸಿನಾಗರ್ ಅವರು ಹಾಡಿರುವ ಗೀತೆ.

0: However, the trio of Manu, Suruchi Singh and Isha Singh failed to qualify in the team event. Indian swimmer Beniston Benediction has qualified for the final of the men's 100-meter butterfly event. He finished ninth overall in the heats to secure his place in the final, which will be held at 1:38 p.m. today. In rowing at the Asian Games, Balraj Panwar has qualified for the final of the men's single sculls event. He finished third in his heat with a timing of 6 minutes 52.84 seconds and was fourth overall across the two heats. The final will be held tomorrow. India have also secured final berth in the men's double sculls event. Satnam Singh and Salman Khan finished second in their heat, clocking 6 minutes 15.63 seconds. They finished fourth overall across the two heats and advanced to the final. In canoeing, the Indian men's kayak 4 team has qualified for the final A. And now for a look at today's newspapers, it's over to Tanvi Khurana.
1: Thank you, Anuja. Hindustan Times refers to the president's speech at the 72nd National Film Awards ceremony near the Statue of Unity in Gujarat. Quoting President Murmu's message to the film actors, the paper writes, "Do not endorse harmful products." India joins a new international platform, P4M, for multilateralism amidst growing global tensions, cites the Pioneer. PM Modi announces Project Rhino, hails Assam's conservation success on World Rhino Day, is the headline in the Statesman. Financial Express cites a report by World Economic Forum saying 98% chief economists see India having strongest growth outlook. Toiletries must now reveal origin of ingredients with distinct symbols for vegetarian and non-vegetarian ingredients, says a headline in the Pioneer. And finally, all the dailies have covered the news of Indian women cricketers clinching first gold in Japan Asiad in an emphatic fashion. And with that, it's back to you, Anuja.
0: Thank you, Tanvi. And now before we end the bulletin, the headlines once again. External Affairs Minister Dr. S. Jaishankar calls for Global South cooperation amid conflicts, trade pressures and climate challenges. Also stresses for stronger ties with Latin American, Caribbean states as trade crosses $50 billion. U.S. President Donald Trump backs India, Middle East, Europe economic corridor. Stresses on shifting energy infrastructure away from Iranian checkpoints. 11th Ayurveda Day being observed across the country today. Forecast of heavy to very heavy rain in Chhattisgarh, coastal Andhra Pradesh, Odisha and Telangana today. And at Asian Games in Japan, Indian rowers qualify for finals of men's, singles and doubles sculls event. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ. ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
4: ಕೇಳುಗರೆ ನಮಸ್ಕಾರ. ಆಮ್ರಫಲಂ ರಸಶ್ರೇಷ್ಠಂ ಫಲಾನಾಂ ಉತ್ತಮಂ ಸ್ಮೃತಂ. ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣನ್ನು ಸಂಸ್ಕೃತದಲ್ಲಿ ಆಮ್ರಫಲ ಎನ್ನುತ್ತಾರೆ. ಮಾವಿನ ಹಣ್ಣು, ತೊಗಟೆ, ಎಲೆ, ಹೂವು, ಬೇರು ಹೀಗೆ ಎಲ್ಲದರಲ್ಲಿಯೂ ಔಷಧೀಯ ಗುಣ ಇದೆ. ಮಾವಿನಕಾಯಿ ಮಲಬದ್ಧತೆಗೆ ಹಾಗೂ ಜೀರ್ಣಶಕ್ತಿಯನ್ನೂ ಹೆಚ್ಚಿಸಲು ಉತ್ತಮವಾದ ಮನೆಮದ್ದು. ಹೊಟ್ಟೆ ಉಬ್ಬರಿಸಿದ್ದರೆ ಇದೊಂದು ಉತ್ತಮವಾದ ಔಷಧ. ಉರಿಮೂತ್ರದಲ್ಲಿ ಮಾವಿನ ಹೂವನ್ನು ರಾತ್ರಿ ಪೂರಾ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ಉರಿಮೂತ್ರ ವಾಸಿಯಾಗುತ್ತದೆ. ಮಾವಿನ ಹಣ್ಣಿನಲ್ಲಿ ಹೃದಯಕ್ಕೆ ಬಲ ಕೊಡುವ ಅಂಶಗಳಿವೆ. ಇದನ್ನು ಆಯುರ್ವೇದದಲ್ಲಿ ಹೃದಯ ಎಂದು ಹೇಳಿದ್ದಾರೆ. ರಕ್ತದ ಪ್ರಮಾಣವನ್ನು ಹೆಚ್ಚಿಸುವ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳು ಸಹ ಈ ಮಾವಿನಲ್ಲಿವೆ. ಇಷ್ಟೆಲ್ಲಾ ಔಷಧೀಯ ಗುಣ ಇರುವ ಮಾವಿನ ಕಾಯಿಯ ತಂಬುಳಿಯನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ಎಳೆ ಮಾವಿನಕಾಯಿ ಮಿಡಿಗಳನ್ನು ತೆಗೆದುಕೊಂಡು ಸಿಪ್ಪೆ ಹಾಗೂ ಒಳಗಿನ ಕರ್ನಲ್ ಅನ್ನು ತೆಗೆಯಬೇಕು. ಇವು ಇದ್ದಲ್ಲಿ ಸ್ವಲ್ಪ ಒಗರು ಬರುತ್ತದೆ. ಸಿಪ್ಪೆ ತೆಗೆದುಕೊಂಡ ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ನಂತರ 1 ಚಮಚ ಜೀರಿಗೆ, 5-6 ಕಾಳುಮೆಣಸು ಸೇರಿಸಿ ಬಾಣಲಿಗೆ ಹಾಕಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಇದಕ್ಕೆ 4-5 ಚಮಚದಷ್ಟು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಕೊಂಡು ಈ ಮಿಶ್ರಣಕ್ಕೆ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆಯನ್ನು ಹಾಕಿ ಮಿಶ್ರ ಮಾಡಿ ನಂತರ ತುಪ್ಪ ಅಥವಾ ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆ ನೀಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಬೆರೆಸಿದರೆ ಮಾವಿನಕಾಯಿಯ ತಂಬುಳಿ ಸಿದ್ಧವಾಗುತ್ತದೆ. ಇದು

0: ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ, ಆಹಾರ ಪಚನವಾಗಲು ಸಹಕಾರಿ. ಮಾವಿನಕಾಯಿಯ ಚಿಗುರಿನ ತಂಬುಳಿಯನ್ನು ತಯಾರಿಸಬಹುದು. ಇದರ ಸೇವನೆಯಿಂದ ಜೀರ್ಣಶಕ್ತಿ ಹೆಚ್ಚಿ ಅತಿಸಾರ ನಿವಾರಣೆಯಾಗುತ್ತದೆ. ಹಲ್ಲಿನ ವಸಡುಗಳಿಗೆ ಉತ್ತಮವಾದ ರಕ್ಷಣೆಯನ್ನ ಕೊಡುತ್ತದೆ. ಮುಂಜಾವಿನ ವೇಳೆಯಲ್ಲಿ ಒಂದು ಹಿಡಿಯಷ್ಟು ಮಾವಿನ ಚಿಗುರನ್ನು ತೆಗೆದುಕೊಂಡು ತೊಳೆದು ಶುದ್ಧೀಕರಿಸಿ ನಂತರ ಮಾವಿನ ಕುಡಿಯೊಂದಿಗೆ ಕಾಳುಮೆಣಸು ಹಾಗೂ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಟ್ಟುಕೊಂಡು ಅದಕ್ಕೆ ಜೀರಿಗೆ ಹಾಗೂ ಒಣಮೆಣಸಿನಕಾಯಿ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ 2-3 ಲೋಟ ಮಜ್ಜಿಗೆಯನ್ನು ಹಾಗೂ ಉಪ್ಪನ್ನು ಬೆರೆಸಿದರೆ ಮಾವಿನ ಕುಡಿಯ ತಂಬುಳಿ ಸಿದ್ಧವಾಗುತ್ತದೆ. ಇದನ್ನು ನೀರು ಹಾಗೂ ಮಜ್ಜಿಗೆಯನ್ನು ಬೆರೆಸಿ ಬೇಸಿಗೆಯಲ್ಲಿ ತಂಪಾದ ಪಾನೀಯದಂತೆಯೂ ಸಹ ಸೇವಿಸಬಹುದು.
1: ಕೇಳುಗರೆ, ಇನ್ನೊಂದು ಔಷಧಿಯ ಎಲೆಯ ಬಗ್ಗೆ ಹೇಳಬೇಕೆಂದ್ರೆ ಬಿಲ್ವ ಅಥವಾ ಬಿಲ್ಪತ್ರೆ. ಬಿಲತಿ ಭಿನ್ನತಿ ಇತಿ ಬಿಲ್ವ, ರೋಗಗಳನ್ನ ಭಿನ್ನಗೊಳಿಸಿ ದೂರ ಮಾಡುವ ಗುಣಗಳಿಂದಾಗಿ ಬಿಲ್ವ ಎನ್ನುವ ಹೆಸರು ಬಂದಿದೆ. ಇದರ ಲ್ಯಾಟಿನ್ ಹೆಸರು ಈಗಲ್ ಮಾರ್ಮಿಲಸ್ ಅಂತ. ಬಿಲ್ವದ ಎಲೆಯ ಕಲ್ಕ ಅಥವಾ ಪೇಸ್ಟ್ ಅನ್ನು ಕುರು ಉಗುರು ಸುತ್ತು ಇರುವಲ್ಲಿ ಹಚ್ಚಿದರೆ ನೋವು ಊತ ಕಡಿಮೆ ಆಗ್ತದೆ. ಬಿಳಿ ಸಿಬ್ಬು ಇದ್ದಾಗ ಬಿಲ್ವದ ಕಾಯಿಯನ್ನ ಮಜ್ಜಿಗೆಯೊಂದಿಗೆ ತೇದಿ ಹಚ್ಚುವುದರಿಂದ ಬಿಳಿ ಸಿಬ್ಬು ವಾಸಿಯಾಗ್ತದೆ. ಇನ್ನು ಬಿಲ್ಪತ್ರೆಯ ತಂಬುಳಿಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಒಂದು ಹಿಡಿಯಾಗುವಷ್ಟು ಬಿಲ್ಪತ್ರೆಯ ಚಿಗುರು ಎಲೆಗಳನ್ನ ಸಂಗ್ರಹಿಸಿ ಚೆನ್ನಾಗಿ ಶುಚಿಗೊಳಿಸಿ ಇಟ್ಕೊಳ್ಬೇಕು. ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಬಾಡಿಸಿಕೊಂಡು ಇದರೊಂದಿಗೆ 8-10 ಕಾಳುಮೆಣಸು, 1/2 ಚಮಚ ಜೀರಿಗೆಯನ್ನ ಹುರಿದುಕೊಂಡು ಸ್ವಲ್ಪ ಕಾಯಿ ತುರಿಯೊಂದಿಗೆ ರುಬ್ಬಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ತಾಜಾ ಮಜ್ಜಿಗೆ ಸೇರಿಸಿದರೆ ಬಿಲ್ಪತ್ರೆ ತಂಬುಳಿ ಸಿದ್ಧವಾಗುತ್ತದೆ. ಒಗ್ಗರಣೆಯನ್ನು ಸಹ ಕೊಡಬಹುದು. ಕೆಲವರಲ್ಲಿ ಆಹಾರ ಸೇವನೆಯ ತಕ್ಷಣ ಮಲವಿಸರ್ಜನೆ ಮಾಡಬೇಕೆನಿಸುವ ಲಕ್ಷಣಗಳಿರುವ ಇರಿಟೇಬಲ್ ಬವಲ್ ಸಿಂಡ್ರೋಮ್ ತೊಂದರೆ ಇರ್ತದೆ. ಇದು ಕರುಳುಗಳ ಉರಿಯೂತದಿಂದ ಉಂಟಾಗುವಂತಹದ್ದು. ಬಿಲ್ಪತ್ರೆಯು ಶೋಥಹರ ಅಂದರೆ ಉರಿಯೂತವನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿದೆ. ಈ ಬಿಲ್ಪತ್ರೆಯ ತಂಬುಳಿಯ ನಿಯಮಿತ ಸೇವನೆ ಹಾಗೂ ಪಥ್ಯಾಹಾರವನ್ನ ಪಾಲಿಸುವುದರಿಂದ ಈ ತೊಂದರೆ ದೂರವಾಗ್ತದೆ. ಆಮಶಂಕೆ, ಅತಿಸಾರ ಬೇದಿ ಉಂಟಾದಾಗ, ಜಾಂಡಿಸ್ ಲಕ್ಷಣಗಳಿದ್ದಾಗ ಈ ಬಿಲ್ಪತ್ರೆಯ ತಂಬುಳಿ ತುಂಬಾ ಉಪಯುಕ್ತವಾಗಿದೆ. ಮಧುಮೇಹವನ್ನು ತುಂಬಾ ಸಮರ್ಥವಾಗಿ ಬಿಲ್ಪತ್ರೆ ಹತೋಟಿಯಲ್ಲಿಡುತ್ತದೆ. ಸ್ತ್ರೀಯರಲ್ಲಿ ಬಿಳಿಮುಟ್ಟು ಅಥವಾ ಲಿಕೋರಿಯಾ ಮತ್ತು ಋತುಸ್ರಾವದ ಸಂದರ್ಭದಲ್ಲಿ ಅತಿಯಾದ ಹೊಟ್ಟೆ ನೋವಿದ್ದಾಗ ಬಿಲ್ಪತ್ರೆಯ ತಂಬುಳಿಯ ಸೇವನೆ ತುಂಬಾ ಫಲಕಾರಿಯಾಗಿದೆ.
0: ನಮಸ್ಕಾರ.
2: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾವು ಮತ್ತು ಬಿಲ್ವ ಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
3: ಸಮಯ ಸರಿಯಾಗಿ 8:35. ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಸೂ ಫ್ರಮ್ ಸೋ ಚಿತ್ರಕ್ಕಾಗಿ ಚೈತ್ರ ಮತ್ತು ವಾಸುಕಿ ವೈಭವ್ ಹಾಡಿರುವ ಗೀತೆ. ಸಾಹಿತ್ಯ ಪೃಥ್ವಿ ಅವರದು, ಸಂಗೀತ ನಿರ್ದೇಶನ ಸುಮೇಧ್ ಕೆ.

ರುದ್ರ ಗರುಡ ಪುರಾಣ ಚಿತ್ರಕ್ಕಾಗಿ ಕಪಿಲ್ ಹಾಗೂ ಶ್ವೇತಾ ಮೋಹನ್ ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ರಾಯಲ್ ಚಿತ್ರಕ್ಕಾಗಿ ಸಂಜಿತ್ ಹೆಗ್ಡೆ ಮತ್ತು ಮಾನಸಿ ಹಾಡಿರುವ ಗೀತೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದು ಮುಗಿಯುವುದು. ಹೀಗೋ ಹಾಗೋ ಹೇಗೋ ಜನುಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದು ಮುಗಿಯುವುದು. ಸಾಗಿ ಮುಗಿಯುವುದು ಮುಗಿದು ಮರೆಯುವುದದೆ ನರಸುಕೃತ ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ. ಸಾಗಿ ಮುಗಿಯುವುದು ಮುಗಿದು ಮರೆಯುವುದದೆ ನರಸುಕೃತ ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ.

ಸಾವು ಇದೆಯಲ್ಲ ಮನುಷ್ಯನಿಗೆ ಬಹಳ ಕಾಡದಂಥದ್ದು ಪ್ರಜ್ಞೆ. ಆದರೆ ಸಾವು ಸ್ನೇಹಿತ, ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಗೀತಾಂಜಲಿಯಲ್ಲಿ, ಡೆತ್ ಮೈ ಫ್ರೆಂಡ್ ಈಸ್ ವೇಟಿಂಗ್ ಅಟ್ ಮೈ ಡೋರ್ಸ್ ಅಂತ. ನನ್ನ ಸ್ನೇಹಿತ ನನ್ನ ಸಾವು ಅಂತ ಹೇಳ್ತಾರೆ. ಹೆಂಗೆ ಬರೀತಾರೆ, ಸಾವು ನನ್ನ ಮುಕ್ತಿ ಕೊಡುವಂಥದ್ದು ಹೇಳ್ತಾರೆ. ಹಾಗೋ ಹೇಗೋ ಹೀಗೋ ಜನ್ಮ ಕಥೆ ಮುಗಿಯುವುದು, ಹೀಗೋ ಹಾಗೋ ಹೇಗೋ ಜನ್ಮ ಕಥೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು, ಸಾಗಿ ಮುಗಿಯುವುದು, ಮುಗಿದು ಮರೆಯುವುದು, ಅದೇ ನರನ ಸುಕೃತ. ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ, ಎಷ್ಟು ಚಂದ. ಜೀವನ ಹೇಗೋ ಮುಗಿತದಪ್ಪ, ಬೇಡ ಅಂದ್ರೂ ಮುಗಿತದಲ್ಲ. ಹೀಗೋ ಹಾಗೋ ಹೇಗೋ ಈ ಜನ್ಮ ಕಥೆ ಮುಗಿದು ಹೋಗ್ತದೆ. ಈಗ ಮುಗಿತದೋ ಆಗ ಮುಗಿತದೆ, ಯಾವಾಗಲೂ ಮುಗಿದು ಹೋಗ್ತದೆ. ಸಾಗಿ ಮುಗಿಯುವುದು, ಮುಗಿತದೆ ಇಲ್ಲ ಅದೇ ಮುಖ್ಯ. ಮುಗಿದು ಮರೆಯುವುದೇ, ಮುಗಿದು ಮರೆತು ಹೋಗ್ತದಲ್ಲ ಅದೇ ನರ ಸುಕೃತ, ಮನುಷ್ಯನ ಪುಣ್ಯ ಅದು. ಕಲ್ಪನೆ ಮಾಡ್ಕೊಳ್ಳಿ, ಚಿರಂಜೀವಿ ಆಗಿದ್ರೆ ಏನು ಶಾಪ ಅದು? ಭೀಷ್ಮರಿಗೆ ಇಚ್ಛಾಮರಣಿ ಆಗುವಂಥದ್ದು ವರ ಅಲ್ಲ, ಶಾಪ ಅದು. ಎಷ್ಟು ಕಷ್ಟಪಡ್ಬೇಕು ಭೀಷ್ಮರು, ಅವ್ರ ಅಣ್ಣ ತಮ್ಮಂದ್ರು ಹೋಗ್ಬಿಟ್ರಿ, 7 ಜನ ಕಡೆ ಉಳ್ಕೊಂಡು ವಸು ಅಷ್ಟಾವಸು ಉಳ್ಕೊಂಡಿದ್ದು, ಏನು ಕಷ್ಟ ನೋಡ್ಬೇಕು? ತನ್ನ ಮುಂದೆ ಮೊಮ್ಮಕ್ಕಳು ಸಾಯೋದು ನೋಡ್ಲಿಲ್ವೇ, ತನ್ನ ಮಗ ಕುರುಡಾದದ್ದು, ಏನು ನೋಡೋಕೆ ಸಂತೋಷ ಏನಿದೆ ಭೀಷ್ಮರ ಜೀವನದಲ್ಲಿ? ಇಚ್ಛಾ ಮರಣ ಅನ್ನುವಂಥದ್ದು ವರ ಅಲ್ಲ. ಅದಕ್ಕೆ ನಮ್ಮ ಚೀನಾ ದೇಶದಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮಲ್ಲಿ ಶತಮಾನಂ ಭವತಿ ಅಂತ ಹೇಳ್ತೀವಿ, ಯಾರು ನಮಸ್ಕಾರ ಮಾಡಿದ ತಕ್ಷಣ 100 ವರ್ಷ ಬಳಿ ಅಂತ. ಚೈನಾದಲ್ಲಿ ಎಂದೂ ತಪ್ಪಿ ಕೂಡ ಹೇಳಲ್ಲ, ಅವ್ರು ಹೇಳೋ ಮಾತು ತುಂಬ ಚೆಂದ. ಹೇಳ್ತಾರೆ, ಮೇ ಯು ಲಿವ್ ಜಸ್ಟ್ ಆಸ್ ಲಾಂಗ್ ಆಸ್ ಅ ಗುಡ್ ಹೆಲ್ತ್, ಮೇ ಯು ಹ್ಯಾವ್ ಗುಡ್ ಹೆಲ್ತ್ ಆಸ್ ಲಾಂಗ್ ಆಸ್ ಯುವರ್ ಮೆಂಟಲ್ ಪೀಸ್, ಲೆಟ್ ದೇರ್ ಬಿ ಮೆಂಟಲ್ ಪೀಸ್ ಆಲ್ವೇಸ್. ಇಂಥ ದೊಡ್ಡ ಮಾತದು, ನಿಮಗೆ ಆರೋಗ್ಯ ಚೆನ್ನಾಗಿರುವಷ್ಟು ದಿವಸ ಮಾತ್ರ ಬದುಕಿಪ್ಪ. ಬದುಕಿದ್ದೇನೆ, ಆರೋಗ್ಯ ಎಲ್ಲ ಒದ್ದಾಡಿ ಹೋಗ್ತಾರೆ, ನಳೋದು ನೋಡಿಲ್ವ? 4 ವರ್ಷ ಹಾಸಿಗೆ ಸಂವಸ್ಬಿಡ್ತಾರೆ, ಸಾಕಪ್ಪ ಮುಕ್ತಿ ಸಿಕ್ಕರೆ ಸಾಕು. ಆರೋಗ್ಯ ಚೆನ್ನಾಗಿರುವವರೆಗೂ ದೇಹ ಇರಲಿ. ಕೆಲವರು ದೇಹ ಆರೋಗ್ಯ ಚೆನ್ನಾಗಿದೆ, ಒಳಗೆ ಕುದೀತಾ ಇದೆ, ಮೆಂಟಲ್ ಹಾಸ್ಪಿಟಲ್ ತಲೆ ಕೆಟ್ಟೋಗಿದೆ, ಏನು ಮಾಡೋದು? ಜೀವ ಅರ್ಥ ಇಲ್ಲ. ಅದಕ್ಕೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುವುದು, ದೈಹಿಕ ಆರೋಗ್ಯ ಚೆನ್ನಾಗಿರಲಿ, ನಿಮ್ಮ ಮನಸ್ಸಿನ ಸ್ಥಿತಿ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಹಾಗೆ ಎಂದೋ ಮುಗೀತದಲ್ಲ ಜೀವನ, ಎಂದೋ ಬೆಟ್ಟದ ತುದಿಯಲ್ಲಿ ಹುಟ್ಟಿದಂಥ ನದಿ ಹೋಗಿ ಸಮುದ್ರ ಸೇರ್ತದಲ್ಲ ಒಂದು ದಿವಸ, ಅದೇ ನರ ಸುಕೃತಿ. ಮುಗೀತದೆ ಅನ್ನೋದೇ ನರನ ಪುಣ್ಯ, ಅದು ಜೀವನದ ಪುಣ್ಯ. ಭೂಗತ ಸ್ಥಿತಿ ಮುಕುತಿ ಮಂಕುತಿಮ್ಮ, ಕಣ್ಣಿಗೆ ಕಾಣಿಸ್ಲಾರದೆ ಮರೆಯಾಗಿ ಹೋಗ್ತೀವಲ್ಲ ಅದೇ ಮುಕ್ತಿ. ಭೂಗತ ಸ್ಥಿತಿ, ಕಣ್ಣಿಗೆ ಕಾಣಿಸ್ಲಾರದೆ ಮರೆಯಾಗಿ ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಮುಕ್ತಿ ಅಂತ ಹೇಳ್ತಾರೆ.

ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಮೃತ್ಯುವಿಂ ಭಯವೇಕೆ ದೇಶಾಂತರಕ್ವೈವ ಮಿತ್ರನಾಥಂ ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ.

ಮೃತ್ಯು ಬಗ್ಗೆ ಹೆದರಿಕೆ ಯಾಕೆ ನಮಗೆ? ಯಾಕೆ ಹೆದರಿಕೆ ಬೇಕು? ಮೃತ್ಯು ಎಂಬ ಭಯವೇಕೆ? ಯಾಕೆ ಸಾವಿನ ಬಗ್ಗೆ ಹೆದರಿಕೆ ನಮಗೆ? ದೇಶಾಂತರ ಕೊಯ್ಯುವ ಮಿತ್ರನಾತಂ, ಈ ದೇಶ ಮತ್ತೊಂದು ದೇಶ ಕರ್ಕೊಂಡು ಹೋಗುವಂಥ ಸ್ನೇಹಿತ ಅವನು. ಇದೇ ಮಾತನ್ನೇ ನೋಡಿ ದೊಡ್ಡವ್ರ ಮಾತಲ್ಲಿ ಹೇಗೆ ಬರ್ತದೆ.

0: ಏಡ್ಸ್ ಹೇಳ್ತಾನೆ. ಎಂಥ ಅದು ವಂಡರ್ಫುಲ್ ಮಾತು ಹೇಳ್ತಾನೆ. ಏಡ್ಸ್ ಹೇಳ್ತಾನೆ ಅವನು ತನ್ನ ವೆಸ್ಟ್ಲ್ಯಾಂಡ್ ಕವನದಲ್ಲಿ, ಮಹಾಕಾವ್ಯದಲ್ಲಿ ಹೇಳ್ತಾನೆ, ಸಾವು ನನ್ನ ಮಿತ್ರ ಅಂತ. ಅದನ್ನೇ ಮಾತನ್ನು ಹೇಳ್ತಾರೆ, ದೇಶಾಂತರ ಕೊಯ್ಯುವ ಮಿತ್ರನಾತನು. ಈ ದೇಶ ಬಿಟ್ಟು ಬೇರೆ ದೇಶ ಕರ್ಕೊಂಡು ಹೋಗ್ತಾನೆ ನನ್ನ. ಚಿತ್ರ ಹೊಸದಿರ್ಪುದಲ್ಲಿ, ಅಲ್ಲೊಂದು ಬೇರೆ ಚಿತ್ರ ಇದೆ, ಹೋಗೋಣ ಹೊಸ ಚಿತ್ರ ಅಲ್ಲಿ. ಸಾತ್ವಿಕದಿ ಬಾಳದವಂ ಎತ್ತಲೇಂ ಬಯವಿಹುದು. ಎಷ್ಟು ಚಂದ ಮಾತು! ನಿಜವಾಗ್ಲಿ ಸತ್ವದಲ್ಲಿ ಬದುಕಿದಂಥವನು, ಸಾತ್ವಿಕನಾಗಿ ಜೀವ ಸಂವಹಿಸಿದವನಿಗೆ ಎಲ್ಲಿ ಹೋದರೆ ಏನಪ್ಪ ಭಯ? ಕಳ್ಳರಿಗೆ ಭಯ, ಪೊಲೀಸರಿದ್ದಾರೆ ಅಂತ. ಸಾತ್ವಿಕನಾದವನಿಗೆ ಯಾರು ಭಯ? ಸಾತ್ವಿಕದಿ ಬಾಳದವಂಗೆ ಸತ್ವರೂಪದಲ್ಲಿ ಬದುಕಿದಂಥವನಿಗೆ ಯಾವ ಭಯ? ಎಲ್ಲಿ ಹೋದ್ರೆ ಭಯ ಅವನಿಗೆ? ಸತ್ರ ಹೊಸದಿಹುದು ನಡೆ ಮಂಕೋತಿಮ್ಮ. ಇದು ಛತ್ರ, ನಾವಿದ್ದೀವಿ, ಛತ್ರದಲ್ಲಿದ್ದೀವಿ. ಈ ಛತ್ರ ಏನು, ಆ ಛತ್ರ ಏನು? ಯಾವುದೋ ಊರಿಗೆ ಹೋಗ್ತೀವಿ, ಹೋಟೆಲು ರೂಮ್ ನಂಬರ್ 213 ಏನು ತೊಗೊಂಬರ್ತೀರಾ ಮನೆಗೆ? ಇಲ್ಲ. ಮತ್ತೊಂದು ಊರಿಗೆ ಮತ್ತೊಂದು ಹೋಟೆಲು, ಮತ್ತೊಂದು ರೂಮು, ಆ ರೂಮ್ ನೆನಪಿಟ್ಕೋತೀವ ನಾವು. ಹಾಗೆ ಬೇರೆ ಬೇರೆ ಊರಿಗೆ ಹೋದಾಗ ಛತ್ರ ಹೇಗೆ ಹೊಸದಾಗಿರ್ತದೋ, ಈ ದೇಹ ಬಿಟ್ಟು ಮತ್ತೊಂದು ದೇಹಕ್ಕೆ ಹೋಗ್ತೀವಿ. ಆದ್ದರಿಂದ ಮೃತ್ಯು ಎಂಬ ಭಯ ಬೇಕೆ? ಸಾವಿಗೆ ಹೆದರಿಕೆ ಬೇಡ, ದೇಶಾಂತರ ಕೊಯ್ಯುವಂಥ ಸ್ನೇಹಿತ ಆತ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸಮಯ ಸರಿಯಾಗಿ 9:00. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಡಿಆರ್ಎಂ ತರಂಗಾಂತರ 603 kilohertz ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.

ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ ಪುಷ್ಪಲತಾ ಉಪ್ಪಿನಂಗಡಿಯವರಿಂದ ಕತೆ ಪ್ರಸಾರವಾಗುವುದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ವರಲಕ್ಷ್ಮಿ ವಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಗೀತಾ ಪಲ್ಲವ. ರಾಧೆಯ ಚಿತ್ರಕ್ಕಾಗಿ ವಿಯಾನ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ.

ಗೀತಾ ಪಲ್ಲವ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಿರೀಕ್ಷಿಸಿ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.

ಸಮಯ ಸರಿಯಾಗಿ 9:45:50. ಇದು ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಇಂದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ ಹಾಗೂ 11ನೇ ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತಿದೆ. ಕಿವುಡರು ಹಾಗೂ ಶ್ರವಣದೋಷ ಹೊಂದಿರುವವರೊಂದಿಗೆ ಸಂವಹನ ನಡೆಸಲು ಸಂಕೇತ ಭಾಷೆಯ ಮಹತ್ವವನ್ನು ಸಾರುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ವಿಶ್ವಸಂಸ್ಥೆಯ ಮಹಾಸಭೆಯು 2017 ಸೆಪ್ಟೆಂಬರ್ 23ರಂದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನವೆಂದು ಘೋಷಣೆ ಮಾಡಿತು. 2018ರಿಂದ ಇದನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ದಿನ ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಒಂದು ಮುಖ್ಯವಾದ ಕಾರಣ ಅಂದರೆ ಅದು 1951 ಇದೇ ದಿನದಂದು ವರ್ಲ್ಡ್ ಫೆಡರೇಷನ್ ಆಫ್ ದಿ ಡೆಫ್ ಸ್ಥಾಪನೆಯಾದಂಥ ದಿನ. ಹಾಗಾಗಿ ಸೆಪ್ಟೆಂಬರ್ 23ರಂದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಸೈನ್ ಲ್ಯಾಂಗ್ವೇಜಸ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ.

0: ಉದ್ಭವ ಚಿತ್ರಕ್ಕಾಗಿ ಮನು ಹಾಡಿದ್ದ ಗೀತೆಯನ್ನ ಕೇಳಿದಿರಿ.
1: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
2: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
0: ಇಂದು ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ. 2026 ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನದ ವಿಷಯ ಡಿಕ್ಲೇರಿಂಗ್ ಡೆಫ್ ಪೀಪಲ್ಸ್ ಹ್ಯೂಮನ್ ರೈಟ್ಸ್, ಅಂದರೆ ಕಿವುಡರ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡುವುದು ಎಂಬುದು ಈ ದಿನದ ಆಶಯವಾಗಿದೆ. ಸಂಕೇತ ಭಾಷೆಯ ಮೂಲ ಈ ಭಾಷೆಯ ಮೂಲಕ ಸಮಾನ ಅವಕಾಶ, ಶಿಕ್ಷಣ, ಮಾಹಿತಿ ಮತ್ತು ಸಮಾಜದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಳುವ ಹಕ್ಕುಗಳನ್ನು ಬಲಪಡಿಸುವುದಕ್ಕೆ ಈ ಸಂದೇಶವನ್ನು ಈ ವರ್ಷದ ಆಚರಣೆಯಲ್ಲಿ ಒತ್ತಿ ಒತ್ತಿ ಹೇಳಲಾಗುತ್ತಿದೆ. ಮಾತುಗಳಿಲ್ಲದೆಯೂ ಭಾವನೆಗಳನ್ನು ಹಂಚಿಕೊಳ್ಳಬಹುದು, ಧ್ವನಿ ಇಲ್ಲದೆಯೂ ಹೃದಯದ ಮಾತುಗಳನ್ನು ತಲುಪಿಸಬಹುದು, ಧ್ವನಿ ಇಲ್ಲದೆಯೂ ಎಂಬ ಮಾನವೀಯ ಸಂದೇಶವನ್ನು ಸಾರುವ ವಿಶೇಷ ದಿನ ಇಂದು. ಕೈಗಳ ಚಲನೆಯಲ್ಲೇ ಮಾತು, ಕಣ್ಣುಗಳ ನೋಟದಲ್ಲೇ ಭಾವನೆ, ಸನ್ನೆಯಲ್ಲೇ ಸಂವಹನವನ್ನು ಅರಳಿಸುವ ಸುಂದರ ಭಾಷೆಯೇ ಸಂಕೇತ ಭಾಷೆ. ಸಾಂಗ್ಲಿಯಾನ 2 ಚಿತ್ರಕ್ಕಾಗಿ KJ ಜಯಸುದಾಸ್ ಮತ್ತು ರತ್ನಮಾಲಾ ಪ್ರಕಾಶ್ ಹಾಡಿರುವ ಗೀತೆ

0: ಕಿವುಡರು ಹಾಗೂ ಶ್ರವಣ ದೋಷ ಹೊಂದಿರುವವರು ಹಕ್ಕುಗಳನ್ನು ಗೌರವಿಸುವುದು, ಅವರಿಗೆ ಶಿಕ್ಷಣ, ಮಾಹಿತಿ ಮತ್ತು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಸಮಾನ ಅವಕಾಶವನ್ನು ಕಲ್ಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮಾತಿಗೆ ಧ್ವನಿ ಬೇಕು, ಆದರೆ ಭಾವನೆಗೆ ಭಾಷೆ ಒಂದೇ ಸಾಕು. ಕೈಗಳ ಸನ್ನೆಯ ಮೂಲಕವೂ ಸಹ ಹೃದಯದ ಮಾತುಗಳನ್ನು ಜಗತ್ತಿಗೆ ತಲುಪಿಸುವ ಸಂಕೇತ ಭಾಷೆ, ಆ ಭಾಷೆಗೆ ಗೌರವವನ್ನು ಸಲ್ಲಿಸುವ ದಿನವೇ ಈ ದಿನ, ಅಂದರೆ ಸೆಪ್ಟೆಂಬರ್ 23 ಅಂತಾರಾಷ್ಟ್ರೀಯ ಸಂಕೇತ ಭಾಷಾ ದಿನ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ಇಂದು ರಾಷ್ಟ್ರೀಯ ಆಯುರ್ವೇದ ದಿನ. ಆಯುರ್ವೇದ ಎಂಬ ಪದವು ಆಯುರ್ ಪ್ಲಸ್ ವೇದ ಎಂಬ ಎರಡು ಪದಗಳಿಂದ ಬಂದಿದೆ. ಆಯು ಎಂದರೆ ಜೀವನ, ವೇದ ಎಂದರೆ ಜ್ಞಾನ. ಹೀಗಾಗಿ ಆಯುರ್ವೇದ ಎಂದರೆ ಆರೋಗ್ಯಕರ ಹಾಗೂ ಸಮತೋಲನದ ಜೀವನ ನಡೆಸುವ ಜ್ಞಾನವೇ ಆಗಿದೆ. ಆಯುರ್ವೇದದ ಮೂಲ ಉದ್ದೇಶ ಕೇವಲ ಕಾಯಿಲೆ ಬಂದ ನಂತರ ಚಿಕಿತ್ಸೆ ನೀಡುವುದಲ್ಲ, ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವುದು ಮತ್ತು ರೋಗಿಗೆ ಬಂದಿರುವ ಅಸ್ವಸ್ಥತೆಯನ್ನು ನಿವಾರಿಸಲು ಸಹಾಯ ಮಾಡುವುದು ಎಂಬ ಸಮಗ್ರ ದೃಷ್ಟಿಕೋನವನ್ನು ಹೊಂದಿದೆ. 2025 ಕೇಂದ್ರ ಸರ್ಕಾರವು ಆಯುರ್ವೇದ ದಿನವನ್ನು ಸೆಪ್ಟೆಂಬರ್ 23 ಬದಲಾಯಿಸಿತು. ಅದಕ್ಕೂ ಮುನ್ನ ಅಕ್ಟೋಬರ್ 28 ಆಚರಿಸಲಾಗುತ್ತಿತ್ತು. ಸೆಪ್ಟೆಂಬರ್ 23 ಶರದ್ ವಿಶುವ ಸಂದರ್ಭದಲ್ಲಿ ಹಗಲು ರಾತ್ರಿ ಬಹುತೇಕ ಸಮಾನವಾಗಿರುವುದು ಆಯುರ್ವೇದದ ಸಮತೋಲನಕ್ಕೆ, ಆ ತತ್ವಕ್ಕೆ ಸಂಕೇತವಾಗಿ ಇದೆ ಅಂತ ಪರಿಗಣಿಸಿ ಸೆಪ್ಟೆಂಬರ್ 23 ಆಯುರ್ವೇದ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯವಿದ್ದರೆ ಬದುಕಿಗೆ ಬಲ, ಮನಸ್ಸಿಗೆ ನೆಮ್ಮದಿ, ಜೀವನಕ್ಕೆ ಸಂತೃಪ್ತಿ. ಸಾವಿರಾರು ವರ್ಷಗಳ ಹಿಂದೆಯೇ ಮನುಷ್ಯನ ಆರೋಗ್ಯದ ರಹಸ್ಯವನ್ನು ಅರಿತು ಪ್ರಕೃತಿಯೊಂದಿಗೆ ಬೆರೆತು ಬದುಕುವ ಮಾರ್ಗವನ್ನು ತೋರಿಸಿದ ನಮ್ಮ ಭಾರತದ ಪ್ರಾಚೀನ ಜ್ಞಾನ ಪರಂಪರೆಯೇ ಆಯುರ್ವೇದ.

ಆಯುರ್ವೇದ ನಮಗೆ ಕೇವಲ ಔಷಧೀಯ ಮಾತನ್ನು ಹೇಳೋದಿಲ್ಲ. ಏನನ್ನು ತಿನ್ನಬೇಕು, ಹೇಗೆ ಬದುಕಬೇಕು, ಪ್ರಕೃತಿಯೊಂದಿಗೆ ಹೇಗೆ ಹೊಂದಿಕೊಳ್ಳಬೇಕು, ನಮ್ಮ ದೇಹದ ಜೊತೆಗೆ ಮನಸ್ಸಿನ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಬದುಕಿನ ಸುಂದರ ಪಾಠವನ್ನು ಸಹ ಕಲಿಸುತ್ತದೆ. ಪ್ರಕೃತಿಯೇ ಔಷಧಾಲಯ, ಸಮತೋಲನವೇ ಆರೋಗ್ಯದ ಮೂಲ, ಸಾತ್ವಿಕ ಜೀವನವೇ ನಿಜವಾದ ಸಂಪತ್ತು ಎಂಬ ಸಂದೇಶವನ್ನು ಸಾರುತ್ತದೆ ಆಯುರ್ವೇದ. ಪ್ರೊಫೆಸರ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಾಡಿರುವ ಗೀತೆ.

ವೈದ್ಯಶಾಸ್ತ್ರದ ಅಧಿದೇವತೆಯಾದ ಭಗವಾನ್ ಧನ್ವಂತರಿಯನ್ನ ಸ್ಮರಿಸುತ್ತಾ ಭಾರತೀಯ ಆರೋಗ್ಯ ಪರಂಪರೆಯ ಮಹತ್ವವನ್ನ ವಿಶ್ವಕ್ಕೆ ಪರಿಚಯಿಸುವ ಉದ್ದೇಶದಿಂದ ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತಿದೆ. ಈ ಹಿಂದೆ ಧನ್ವಂತರಿ ಜಯಂತಿ ಎಂದು ಆಚರಿಸಲಾಗುತ್ತಿದ್ದ ಆಯುರ್ವೇದ ದಿನವನ್ನು 2025 ಪ್ರತಿ ವರ್ಷ ಸೆಪ್ಟೆಂಬರ್ 23 ಪ್ರತಿ ವರ್ಷ ಆಚರಿಸುವಂತೆ ನಮ್ಮ ಭಾರತ ಸರ್ಕಾರ ನಿಗದಿಪಡಿಸಿದೆ. ಆರೋಗ್ಯವಂತ ಸಮಾಜವೇ ಸುಸ್ಥಿರ ಸಮಾಜ. ಪ್ರಕೃತಿಯ ಮಡಿಲಲ್ಲಿ ಆರೋಗ್ಯದ ಸೂತ್ರಗಳನ್ನು ಹುಡುಕಿದ ನಮ್ಮ ಪ್ರಾಚೀನ ಋಷಿಗಳ ಜ್ಞಾನವನ್ನು ಗೌರವಿಸುತ್ತಾ ವೈಜ್ಞಾನಿಕ ಅಧ್ಯಯನ ಮತ್ತು ಸೂಕ್ತ ವೈದ್ಯಕೀಯ ಮಾರ್ಗದರ್ಶನದೊಂದಿಗೆ ಆಯುರ್ವೇದವನ್ನು ಬಳಸೋಣ, ಆಯುರ್ವೇದದ ಅರಿವನ್ನು ಬೆಳೆಸೋಣ. ಜೀವನ ಮೈತ್ರಿ ಚಿತ್ರಕ್ಕಾಗಿ ಮಾಲ್ಗುಡಿ ಶುಭಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ

ಇಂದು ಆಯುರ್ವೇದ ದಿನ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ರೋಗಮುಕ್ತರಾಗಿರಲಿ, ಆರೋಗ್ಯ ಆಯುಷ್ ಮತ್ತು ನೆಮ್ಮದಿಯಿಂದ ಪ್ರತಿಯೊಂದು ಬದುಕು ಅರಳಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಆಯುರ್ವೇದ ದಿನದ ಹಾರ್ದಿಕ ಶುಭಾಶಯಗಳು.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಸಮಯ ಸರಿಯಾಗಿ 10:30 ಆಕಾಶವಾಣಿ ಬೆಂಗಳೂರು.

ಸುನಿರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೋರಾ ಕಾಗಜ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ.

ಧರ್ತಿ ಕಹೆ ಪುಕಾರ್ ಚಿತ್ರಕ್ಕಾಗಿ ಮುಖೇಶ್ ಮತ್ತು ಲತಾ ಮಂಗೇಶ್ಕರ್ ಅವರು ಹಾಡಿದಂತಹ ಗೀತೆಯನ್ನ ಇದುವರೆಗೆ ಕೇಳಿದ್ರಿ ಸೋನೆರೆ ಪಾಲ್ನಲ್ಲಿ. ಇನ್ನು ಮುಂದೆ ಕೇಳಿ ಖಾನ್ದಾನ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಆಶಾ ಭೋಸ್ಲೆ ಹಾಡಿರುವ ಗೀತೆ.

ಜಗದಲ್ಲಿ ಜನ್ಮವ ಕೊಟ್ಟು ಜಾರಿಕೊಂಡ ದೇವರಿಗೂ ದೊಡ್ಡದು ಯಾವುದು ಗೊತ್ತೇ? ದುಡ್ಡಿದ್ದರೇನೇ ಲೋಕ, ಅದಿಲ್ಲದೆ ಹೋದರೆ ಶೋಕ.

ನಮ್ಮ ಮನೆ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದಂಥ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಸವಿ ನೆನಪು ಕಾರ್ಯಕ್ರಮದಲ್ಲಿ ಸಿಐಡಿ ರಾಜಣ್ಣ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಹಾಡಿರುವ ಗೀತೆ.

ಸವಿ ನೆನಪಿನಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಶುಭಮಂಗಳ ಚಿತ್ರದ ಗೀತೆ. ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್.

ಸವಿನೆನಪು ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಸಂಸ್ಥೆ ಕಳೆದ 50 ವರ್ಷಗಳಿಂದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ ರೂಪಿಸುವಲ್ಲಿ ಪೂರಕ ಕೊಡುಗೆಗಳನ್ನು ನೀಡುತ್ತಿದೆ. ವಿಶ್ವದಲ್ಲೇ ಕೈಗೆಟಕುವ ಕೃತಕ ಬುದ್ದಿಮತ್ತೆ ಚಾಲಿತ ಕಂಪ್ಯೂಟರ್ಗಳನ್ನು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಿಯೋನಿಕ್ಸ್ ರಾಜ್ಯದ ಐಟಿ ಹಾಗೂ ಕಂಪ್ಯೂಟರ್ ಸಾಕ್ಷರತೆಗೆ ಸಾಕಷ್ಟು ಕೊಡುಗೆ ನೀಡಿದ್ದು ಡಿಜಿಟಲ್ ಕೌಶಲ ವಿಸ್ತರಣೆಗೂ ಸಹಕರಿಸುತ್ತಿದೆ ಎಂದರು. ಪಶ್ಚಿಮಘಟ್ಟ ರಾಜ್ಯದ ಅಮೂಲ್ಯ ನೈಸರ್ಗಿಕ ಸಂಪತ್ತಾಗಿದೆ. ಅದರ ಸಂರಕ್ಷಣೆ ಎಷ್ಟು ಮುಖ್ಯವೋ ಅಲ್ಲಿ ಬದುಕು ಕಟ್ಟಿಕೊಂಡಿರುವ ರೈತರು, ಆದಿವಾಸಿಗಳು ಹಾಗೂ ಸ್ಥಳೀಯ ಜನರ ಹಕ್ಕನ್ನು ಸಂರಕ್ಷಿಸಿ ಅವರ ಭವಿಷ್ಯವನ್ನು ಕಾಪಾಡುವುದು ಅಷ್ಟೇ ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದರಿಂದ ಮಲೆನಾಡು ಮತ್ತು ಕರಾವಳಿಗರ ಜೀವನ ನಿರ್ವಹಣೆ ಮೇಲೆ ಉಂಟಾಗಬಹುದಾದ ಪರಿಣಾಮಗಳನ್ನು ಗಂಭೀರವಾಗಿ ಪರಿಗಣಿಸಿ ವರದಿಯ ಯಥಾವತ್ತು ಜಾರಿಗೆ ಸಮ್ಮತಿ ಇಲ್ಲ ಎಂಬ ನಿರ್ಣಯವನ್ನು ಸದನದಲ್ಲಿ ಸರ್ವಾನುಮತದಿಂದ ಕೈಗೊಳ್ಳಲಾಗಿದೆ ಎಂದರು. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ರಾಷ್ಟೀಯ ಆಯುರ್ವೇದ ದಿನ ಆಚರಿಸಲಾಗುತ್ತಿದೆ. ಈ ದಿನಾಚರಣೆ ದೇಶದ ಶ್ರೀಮಂತ ಆಯುರ್ವೇದ ಪರಂಪರೆಯನ್ನು ಭವಿಷ್ಯದ ಬದಲಾಗುತ್ತಿರುವ ಆರೋಗ್ಯ ರಕ್ಷಣೆ ಅಗತ್ಯಗಳೊಂದಿಗೆ ಬೆಸೆಯುವ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಧಾರವಾಡ ಜಿಲ್ಲಾ ಆಯುಷ್ ಇಲಾಖೆ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಆಯೋಜಿಸಿದೆ. ಇಂದು ಸ್ವಚ್ಛತಾ ರಾಯಭಾರಿಗಳು ಎಂದು ಕರೆಯಲ್ಪಡುವ ಪೌರ ಕಾರ್ಮಿಕರ ದಿನ. ಪೌರ ಕಾರ್ಮಿಕರು ಸಮಾಜದ ಆರೋಗ್ಯ ಕಾಪಾಡುವ ಕರ್ಮಯೋಗಿಗಳು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೌರ ಕಾರ್ಮಿಕರ ಕಾಯಕಕ್ಕೆ ತಕ್ಕ ಗೌರವ ಹಾಗೂ ಅವರ ಕುಟುಂಬಗಳಿಗೆ ಭದ್ರ ಬದುಕು ಕಲ್ಪಿಸುವುದು ತಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಈ ತಿಂಗಳ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದೆ. ಸಂಯುಕ್ತ ರಾಷ್ಟ್ರ ಸಂಘ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಿಸಿರುವ ಹಿನ್ನೆಲೆ ಈ ಬಾರಿಯ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಂಬಿ ಪ್ರಕಾಶ್ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳ 2026 ಕುರಿತು ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಸಂದರ್ಶಕರ ಅನುಕೂಲಕ್ಕಾಗಿ ಕ್ಯೂಆರ್ ಕೋಡ್ ಮೂಲಕ ಆನ್ಲೈನ್ ನೋಂದಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು.
1: ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಈ ಕೃಷಿ ಮೇಳದ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸುಮಾರು 635 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀರು ಕೊಯ್ಲಿರ್ಬೋದು, ಅಂತರ್ಜಲ ಮರುಪೂರಣ ಇರ್ಬೋದು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ವಿವಿಧ ಬೆಳೆಗಳ ತಂತ್ರಜ್ಞಾನಗಳು, ಹೈನುಗಾರಿಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆ, ಮುಖ್ಯವಾಗಿ ಬೀಜ ಮೇಳ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯ ಕೀಟ ಪ್ರಪಂಚದ ವಸ್ತು ಪ್ರದರ್ಶನ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡ್ತಾ ಇದೆ. ಬಹಳಷ್ಟು ಪರಿಣಿತರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ.
0: ಬಾಹ್ಯಾಕಾಶ ಸುಧಾರಣಾ ನೀತಿ 2020 ಮೂಲಕ ಇನ್ಸ್ಪೇಸ್ ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನ ಮತ್ತು ಅನುಮೋದನೆ ಕೇಂದ್ರ ಎಂಬ ಸ್ವಾತಂತ್ರ್ಯ ಸಂಸ್ಥೆ ರೂಪುಗೊಂಡಿತು. ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳ ಮೇಲ್ವಿಚಾರಣೆ, ಉತ್ತೇಜನ ಹಾಗೂ ಅನುಮೋದನೆಯನ್ನು ಈ ಸಂಸ್ಥೆ ನಿರ್ವಹಿಸುತ್ತಿದೆ. 2014ರಲ್ಲಿ ಭಾರತ ಕೇವಲ 1 ಬಾಹ್ಯಾಕಾಶ

0: ಸ್ಟಾರ್ಟ್ಅಪ್ ಅನ್ನು ಹೊಂದಿತು. ಪ್ರಸ್ತುತ ದೇಶದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳ ಸಂಖ್ಯೆ 440ಕ್ಕೆ ತಲುಪಿದೆ. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣಾ ದಿನಾಂಕ ಪ್ರಕಟಗೊಂಡಿದೆ. ಅಕ್ಟೋಬರ್ 23ರಂದು ಮತದಾನ ನಡೆಯಲಿದೆ. 27ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 6 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ. ರಾಜ್ಯದ ಬರಪೀಡಿತ ಜಿಲ್ಲೆಗಳ ರೈತರ ಸಂಕಷ್ಟ ಆಲಿಸುವ ನಿಟ್ಟನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ತಿಂಗಳ 28ರಿಂದ ರೈತ ಸ್ವಾಭಿಮಾನ ಯಾತ್ರೆ ಕೈಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
2: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ, ಈ ಕುರಿತು ಪುಷ್ಪಲತಾ ಉಪ್ಪಿನಂಗಡಿ ಅವರಿಂದ ಭಾಷಣ.
3: ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ದೂರದಿಂದ ಕೇಳಿಬರುತ್ತಿದ್ದ ಸುಶ್ರಾವ್ಯ ಸುಪ್ರಭಾತ ಭಗವಂತನನ್ನೇ ಎದ್ದೇಳಿಸುವ ಸೂಚಕವಾಗಿತ್ತು. ಅದಾಗಲೇ ಎದ್ದು ತನ್ನ ಕೆಲಸ ಕಾರ್ಯಗಳನ್ನು ಅರ್ಧದಷ್ಟು ಮುಗಿಸಿರುವ ಭಾರತಿ ಓಹೋ ಗಂಟೆ ಆರಾಯಿತು ಎನ್ನುತ್ತಾ ಉಳಿದ ಕೆಲಸಗಳನ್ನು ಮುಗಿಸುವತ್ತ ಗಮನ ಕೊಡುತ್ತಾ ಕೆಲಸಗಳಿಗೆ ವೇಗದ ಚಲನೆ ನೀಡಿದಳು. ಅದಾವ ನೋಟ್ಸ್ ಪುಸ್ತಕದ ಮುಖ್ಯಾಂಶಗಳಿಗಿಂತಲೂ ಹೆಚ್ಚಾಗಿ ಇಡೀ ದಿನ ಮಾಡಬೇಕಾದ ಕೆಲಸ ಕಾರ್ಯಗಳ ಪಟ್ಟಿ ಅವಳ ಮೆದುಳಿನಲ್ಲಿ ಅಚ್ಚೊತ್ತಿತ್ತು. ಒಂದೊಂದೇ ಕೆಲಸ ಮುಗಿಯುತ್ತಿದ್ದಂತೆ ನಿರಾಳತೆ ಆವರಿಸುವುದಕ್ಕೂ ಹೆಚ್ಚಾಗಿ ಮುಂದಿರುವ ಕೆಲಸಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತಿತ್ತು. ಯಾಂತ್ರಿಕವಾಗಿ ದುಡಿಮೆಗೆ ತಾಂತ್ರಿಕತೆಗಳನ್ನು ಬಳಸಿಕೊಂಡು ಸಾಗುತ್ತಿದ್ದರೂ ಮನದ ಮೂಲೆಯಲ್ಲಿ ನಿಟ್ಟುಸಿರು ತಾಂಡವವಾಡುತ್ತಿತ್ತು. ನನ್ನಂತೆಯೇ ಅದೆಷ್ಟೋ ಮಹಿಳೆಯರು 1000 ಯೋಚನೆಗಳನ್ನು ತಲೆಯಲ್ಲಿಟ್ಟುಕೊಂಡು ಅಡುಗೆ ಮನೆಯಲ್ಲಿ ಕಾಯಕಗಳ ಯಾದಿಯಲ್ಲಿ ಬೆಂದು ಹೋಗುತ್ತಿದ್ದಾರಲ್ಲ ಅನಿಸುತ್ತಿತ್ತು. ಮನೆಯ ಒಡತಿ ಎಂಬ ಪಟ್ಟ ಒಂದೆಡೆಯಾದರೆ ಅತ್ತೆ ಮಾವಂದಿರು, ನೆಂಟರಿಷ್ಟರು, ಪತಿ ಮಕ್ಕಳ ಹಲವು ಬೇಕು ಬೇಡಗಳಿಗೆ ಸ್ಪಂದಿಸುತ್ತಾ ಇಲ್ಲವಾಗುವ ತನ್ನ ಬದುಕು, ಜಂಜಡಗಳನ್ನು ಸಹಿಸುತ್ತಾ ಸಾಗುವ ಈ ಯಾನ ಕೊನೆಗೊಳ್ಳುವ ತಾಣ ಯಾವುದು? ಸಾಗಿತ್ತು ಚಿಂತೆ ಒಳಗೊಳಗೆ ಕುದಿ ಕುದಿದು ಮರಳುತ್ತಿರುವ ಅನ್ನದಂತೆ. ಕಾರ್ಯೇಷು ದಾಸಿ, ಕರಣೇಷು ಮಂತ್ರಿ, ಭೋಜ್ಯೇಷು ಮಾತಾ, ಶಯನೇಷು ರಂಭಾ, ರೂಪೇಷು ಲಕ್ಷ್ಮೀ, ಕ್ಷಮಯಾ ಧರಿತ್ರಿ. ಷಟ್ಗುಣಗಳು ಸ್ತ್ರೀಯಲ್ಲಿರಬೇಕು. ಮದುವೆಯಾಗಿ ಪತಿಗೃಹವನ್ನು ಹೊಕ್ಕುವ ಸ್ತ್ರೀ ಕಾರ್ಯಗಳಲ್ಲಿ ದಾಸೀಭಾವವನ್ನು, ಪತಿಗೆ ನೀಡುವ ಸೂಚನೆಗಳಲ್ಲಿ ಮಂತ್ರಿಭಾವವನ್ನು, ಮನೆಯವರೆಲ್ಲರಿಗೆ ಉಣಬಡಿಸುವಲ್ಲಿ ಮಾತೃತ್ವವನ್ನೂ ತೋರುತ್ತಾ ಪತಿಯ ಇಚ್ಛೆಯ ಸತಿಯಾಗಿ ಶೋಭಿಸುವ ಲಕ್ಷ್ಮಿಯಾಗಿರಬೇಕು. ಇದು ಪ್ರಾಜ್ಞವಚನ. ತನ್ನ ಬೇಕು ಬೇಡಗಳನ್ನು ಗಮನಿಸದೆ ಕರ್ತವ್ಯಗಳನ್ನು ಪೂರೈಸಿದರೂ ಕಾಡುವ ಒಂಟಿತನ, ಅನಾರೋಗ್ಯಗಳು, ಆಗಾಗ ಕಾಡುವ ಸಮಸ್ಯೆಗಳಿಗೆ ಪರಿಹಾರವಿದೆಯೇ? ಮಹಿಳೆಯರಿಂದ ಈ ಸಮಾಜ ಬಯಸುವಷ್ಟು ಹಿರಿದಾಗಿ ಆಕೆಯನ್ನು ಗಮನಿಸಿ ಭಾವನೆಗಳನ್ನು ಅರಿತು ಸ್ಪಂದಿಸುವಲ್ಲಿ ಏಕೆ ಕಿರಿತನವನ್ನು ತೋರುತ್ತದೆ? ಖೇದವೇ ಸರಿ. ಸಂಸಾರವೆಂದ ಮೇಲೆ ಸರಾಗವಾಗಿ ಸಾಗಬೇಕಾದುದು ಅನಿವಾರ್ಯತೆಯೂ ಅವಶ್ಯಕತೆಯೂ ಎಲ್ಲರ ಜವಾಬ್ದಾರಿಯೂ ಹೌದು. ಖ್ಯಾತ ವಕೀಲರೊಬ್ಬರ ಭಾಷಣದಲ್ಲಿ ಅವರಾಡಿದ ಸಾಲುಗಳನ್ನು ನೇರವಾಗಿ ಹೀಗೆ ಉದ್ಧರಿಸುತ್ತಿರುವೆನು. ನನ್ನ ಪ್ರೀತಿಪಾತ್ರ ಸ್ನೇಹಿತರೆ, ನಾನು ವಕೀಲ ವೃತ್ತಿಯನ್ನು ಆರಂಭಿಸುವಾಗ ಒಂದು ವರ್ಷದಲ್ಲಿ ಒಂದೋ ಎರಡೋ ವಿವಾಹ ವಿಚ್ಛೇದನದ ಕೇಸುಗಳು ಬಂದರೆ ಹೆಚ್ಚು. ಆದರೆ ಕೇವಲ 15 ವರ್ಷಗಳಲ್ಲೇ ತಿಂಗಳೊಂದರಲ್ಲೇ 8-10 ಕೇಸುಗಳು ಬರುತ್ತಿವೆ. ಇಂದಿನ ಜನಾಂಗಕ್ಕೆ ವಿವಾಹ ವಿಚ್ಛೇದನ ಪಥ್ಯವಾಗುತ್ತಿಲ್ಲ, ವಿವಾಹದ ಜೀವನ ಪಥ್ಯವಾಗದೆ ವಿಚ್ಛೇದನದ ಕಡೆಗೆ ಸಾಗುತ್ತಿದೆ. ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಎಂಬುದನ್ನು ಊಹಿಸಲೂ ಸಾಧ್ಯವಿಲ್ಲ. ಅವರ ಮಾತುಗಳು ನನ್ನನ್ನು ಚಿಂತಿಸುವಂತೆ ಮಾಡಿವೆ. ಇಂದು ಹೆಚ್ಚಿನ ವಿವಾಹ ವಿಚ್ಛೇದನಗಳು ಅತಿ ಕ್ಷುಲ್ಲಕ ಕಾರಣಗಳಿಗೆ ನಡೆಯುತ್ತಿವೆ ಎಂಬುದರಲ್ಲಿ ಎರಡು ಮಾತಿಲ್ಲ.

ನಾವು ಸ್ವಲ್ಪ ವಿಶಾಲ ಚಿಂತನೆ ಮಾಡಿದರೆ ವಿಚ್ಛೇದನ ರಹಿತ ಸಾಂಸಾರಿಕ ಜೀವನ ನಮ್ಮದಾಗುವುದು. ಆದರೆ ನೆನಪಿರಲಿ, ಈಗೋ ಸ್ವಯಂ ಪ್ರತಿಷ್ಠೆಗೆ ಬ್ರೇಕ್ ಹಾಕಲೇಬೇಕು. ಒಂದೂರಿಗೆ ಒಬ್ಬ ಸನ್ಯಾಸಿ ಬಂದಿದ್ದರಂತೆ. ಅವರಾಡುವ ಎಲ್ಲಾ ಮಾತುಗಳೂ ಸತ್ಯವಾಗುತ್ತವೆ ಎಂದು ಊರ ಜನರೆಲ್ಲ ಆಡಿಕೊಳ್ಳುತ್ತಿದ್ದರು. ಇದನ್ನು ಕೇಳಿದ ಪದ್ಮಕ್ಕನಿಗೂ ಆಸೆಯಾಯಿತು. ನಾನೇಕೆ ಒಮ್ಮೆ ಪ್ರಯತ್ನಿಸಬಾರದು? ನಿತ್ಯವೂ ನನ್ನನ್ನು ಕಾಡುತ್ತಾ ನರಕ ಯಾತನೆ ನೀಡುತ್ತಿರುವ ಈ ಸಮಸ್ಯೆಯಿಂದ ಹೊರಬರುವ ಮಾರ್ಗ ಸ್ವಾಮೀಜಿ ತಿಳಿಸಬಹುದೇ? ಮನೆಯ ಕೆಲಸ ಕಾರ್ಯಗಳನ್ನೆಲ್ಲ ಲಘು ಬಗೆಯಿಂದ ಮುಗಿಸಿ ಬಿಡುವು ಮಾಡಿಕೊಂಡು ಪದ್ಮಕ್ಕ ತಾನೂ ಸ್ವಾಮೀಜಿಯ ಬಳಿ ಹೋದರು. ಬಾತಾಯೇ, ಏನು ಬಂದೆ, ಕುಳಿತುಕೋ. ಅದಾವ ಚಿಂತೆ ಎಂಬ ಬೆಟ್ಟ ನಿನ್ನ ತಲೆಯನ್ನೇರಿ ಕುಳಿತಿದೆ. ಏಕೆ ತಾಯೇ? ಅನುನಯದ ಮಾತುಗಳನ್ನಾಲಿಸಿದ ಪದ್ಮಾಳ ಕಣ್ಣುಗಳು ತುಂಬಿ ಬಂದವು. ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ತನ್ನ ಮನದ ಅಳಲನ್ನು ತೋಡಿಕೊಂಡಳು. ಸ್ವಾಮಿ, ನಾನು ನನ್ನ ಪತಿಯವರು ಬಹಳಷ್ಟು ಪ್ರೀತಿಸಿ ಮದುವೆಯಾದವರು. ನಮಗೆರಡು ಮಕ್ಕಳು. ಸುಂದರವಾಗಿರುವಂತೆ ಪರರಿಗೆ ಕಾಣುವ ನಮ್ಮ ಸಂಸಾರದಲ್ಲಿ ಸಾರವೇ ಇಲ್ಲ. ಏಕಾದರೂ ಬದುಕಿದ್ದೇನೋ ಎಂದೆಣಿಸುತ್ತಿದೆ. ಬಹುಶಃ ಆ ಮಕ್ಕಳ ಮುಖ ನೋಡಿ ಸುಮ್ಮನಿದ್ದೇನೆಯೇ ಹೊರತು ಇಲ್ಲವಾದಲ್ಲಿ ನಾನೇ ಈ ಜೀವನಕ್ಕೊಂದು ಅಂತ್ಯ ಬರೆಯುತ್ತಿದ್ದೆ. ಛೇ, ಏನು ಮಾತೆಂದು ಆಡುತ್ತಿರುವೆ ತಾಯೇ? ನಿನ್ನ ಸಮಸ್ಯೆಯಾದರೂ ಏನು ಎಂದು ಕೇಳಿದ ಸ್ವಾಮೀಜಿಯವರೊಡನೆ ತನ್ನ ಮನದ ಮಾತಿನ ಮೂಲಕ ಮನೆಯ ಪರಿಸ್ಥಿತಿಯನ್ನು ಅರುಹುತ್ತಾ ಸಾಗಿದಳು ಪದ್ಮ. ಬದುಕೆಂಬ ಕಾವ್ಯದ ಮೇಲೆ ನಂಬಿಕೆಯ ಶ್ರೀಕಾರ ಬರೆದು ಸಪ್ತಪದಿ ತುಳಿದವಳು ಪದ್ಮ. ಸಾಗಿ ಬಂದ ಬಾಳ ಪಯಣ ಆರಂಭದಲ್ಲಿ ಸಂತಸದಿಂದ ಇದ್ದರೂ ವರುಷಗಳು ಉರುಳಿದಂತೆ ಹಳ್ಳ ಹಿಡಿಯಿತು. ಹೊರನೋಟಕ್ಕೆ ಸುಂದರವಾಗಿ ಕಾಣುವ ಸಂಸಾರದೊಳಗೆ ಪತಿ ಪತ್ನಿಯರ ವಿರಸ, ಕಠಿಣ ಮಾತು, ಬೈಗುಳ, ಗಲಾಟೆಗಳೇ ಮೇಲುಗೈ ಸಾಧಿಸಿದವು. ಸೋಲಬಾರದೆಂಬ ಹಮ್ಮು, ನಾನೇ ಶ್ರೇಷ್ಠ ಎಂಬ ಅಹಂಕಾರ ಮಧ್ಯೆ ಬಡವಾದುದು ಮಾತ್ರ ಕೂಸುಗಳೆರಡರ ಎಂಬ ಪರಿಜ್ಞಾನವೂ ಇಲ್ಲವಾಯಿತು. ಪದ್ಮಳನ್ನು ಕೇಳಿದರೆ ಸ್ಪಷ್ಟ ಮಾತು, ನನ್ನ ಪತಿ ತುಂಬಾ ಒಳ್ಳೆಯವರು. ಯಾಕೋ ಅದಾರದು ದೃಷ್ಟಿ ನಮ್ಮ ಸಂಸಾರದ ಮೇಲೆ ಬಿದ್ದಿದೆ. ಅಳುವ ಮೂಲಕ ಅಳಲು ತೋಡಿಕೊಂಡ ಪದ್ಮಾಳಿಗೆ ತನ್ನ ಕಮಂಡಲದಿಂದ ತೀರ್ಥವನ್ನು ಬಾಟಲಿಯೊಂದರಲ್ಲಿ ತುಂಬಿ ನೀಡಿದ ಸ್ವಾಮೀಜಿ ಅದನ್ನು ಸೇವಿಸುವ ವಿಧಾನವನ್ನೂ ತಿಳಿಸಿ ಒಂದೆರಡು ವಾರಗಳಲ್ಲಿ ಸಂಸಾರ ತಹಬಂದಿಗೆ ಬರುವುದು, ಮತ್ತೆ ಬಾ ಎನ್ನುತ್ತಾ ಆಶೀರ್ವದಿಸಿ ಕಳುಹಿಸಿದರು. ಮನೆ ಕೆಲಸಗಳ ಮಧ್ಯೆ ಮುಳುಗಿಹೋದ ಪದ್ಮಳಿಗೆ ಸಂಜೆಯಾಗುತ್ತಿದ್ದಂತೆಯೇ ಸ್ವಾಮೀಜಿ ಆಡಿದ ಮಾತುಗಳು ನೆನಪಾದವು. ಬೇಗ ಬೇಗನೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪವಿರಿಸಿ ಪ್ರಾರ್ಥಿಸಿ ಮಂತ್ರದ ನೀರನ್ನು ಬಾಯೊಳಗಿರಿಸಿ ದೇವರ ಧ್ಯಾನದಲ್ಲಿ ಕಳೆದಳು. ಪತಿಯ ಆಗಮನ ಸಿಡಿಮಿಡಿಗೊಳ್ಳುತ್ತಾ ಹೊಸ ಜಗಳಕ್ಕೆ ಕಾಲ್ಕೆರೆಯುತ್ತಾ ಬಂದ ಪತಿರಾಯನಿಗೆ ಮಾತಿಗೆ ಮಾತು ನೀಡುವ ಪದ್ಮ ಮೌನವಾಗಿದ್ದಾಳೆ. ಎಲ್ಲ ಇವಳ, ಇವಳಿಗೇನಾಯಿತು? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದನೆ, ಸದ್ದಿಲ್ಲ, ಸುದ್ದಿಯಿಲ್ಲ. ಆಶ್ಚರ್ಯದೊಂದಿಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿ ಊಟ ಮುಗಿಸಿದ ಪತಿಯನ್ನು ಕಾಡುತ್ತಿದ್ದ ಪ್ರಶ್ನೆ, ಇವಳೇಕೆ ಮಾತನಾಡುತ್ತಿಲ್ಲ? ಹೌದು, ನಾನು ಕೊಟ್ಟ ಮಂತ್ರದ ನೀರು ನುಂಗಲೂ ಬಾರದು, ಉಗುಳಲೂ ಬಾರದು, ಬಾಯೊಳಗೆ ಇಟ್ಟಿರಬೇಕೆಂಬ ಸ್ವಾಮೀಜಿಯ ನುಡಿ ಕಿವಿಗಳಲ್ಲಿ ಮೊಳಗುತ್ತಾ ಅಂತೆಯೇ ಅದನ್ನು ಪಾಲಿಸುತ್ತಾ ಸಾಗಿದ ಪದ್ಮ ಮಲಗುವ ಮುನ್ನ ಬಾಯೊಳಗಿನ ತೀರ್ಥವನ್ನು ನುಂಗಿದಳು. ಸ್ವಾಮೀಜಿಯ ಮಂತ್ರ ತೀರ್ಥ ಭಾರೀ ಪ್ರಭಾವಶಾಲಿ. ಇವತ್ತು ಗಲಾಟೆ ಸ್ವಲ್ಪ ಕಡಿಮೆ ಎನಿಸಿತು ಆಕೆಗೆ. ದಿನಗಳು ಕಳೆದು ವಾರ ಒಂದಾಯಿತು. ಒಂದೇ ಒಂದು ಪ್ರತಿಷ್ಠೆಯ ಒಣಜಂಬದ ಠೇಂಕಾರದ ಚುಚ್ಚು ಮಾತುಗಳಿಲ್ಲ. ನಮ್ಮ ಪದ್ಮ ಸದಾ ಮೌನಿ. ಸ್ವರವೆತ್ತರಿಸಿ ಮಾತನಾಡಿ ಪತ್ನಿಯನ್ನು ಹದ್ದುಬಸ್ತಿನಲ್ಲಿರಿಸಬೇಕೆಂಬ ಪತಿಗೋ ಪೇಚು. ಗಲಾಟೆಯಿಲ್ಲದೆ ಸಾಗಿದ ವಾರದ ದಿನಗಳು, ಪ್ರೀತಿಯ ಹೂರಣ ತುಂಬಿದ ಮನೆ ಮಕ್ಕಳ ಸಂತಸಕ್ಕೆ ಪಾರವೇ ಇಲ್ಲ. ಅಬ್ಬಾ, ಸ್ವಾಮೀಜಿಯ ದಿವ್ಯ ದೃಷ್ಟಿಯ ಅದ್ಭುತಕ್ಕಿಂದು ಕೃತಜ್ಞತೆ ನುಡಿಯಬೇಕೆಂದು ತೆರಳಿದ ಪದ್ಮಾಳನ್ನು ಕುಳ್ಳಿರಿಸಿ ಸ್ವಾಮೀಜಿ ಆಡಿದ ಮಾತು ಹೀಗಿತ್ತು. ತಾಯೇ, ನೀನು ನಿನಗಿಂತಲೂ ಅತಿಯಾಗಿ ನಿನ್ನ ಪತಿಯನ್ನು ಪ್ರೀತಿಸುತ್ತಿರುವೆ. ಆದರೆ ಪ್ರತಿಷ್ಠೆ, ನಾನೇ ಗೆಲ್ಲಬೇಕೆಂಬ ಒಣಜಂಭ ನಿನ್ನನ್ನು ಕದನಕ್ಕೆ ಎಳೆಯುತ್ತಿತ್ತು. ಪ್ರತಿ ಮಾತಿಗೂ ಸೋಲಲಾರದ ನಿನ್ನ ಪತಿ ತನ್ನ ಅಸಹಾಯಕತೆಗೆ ವಾಗ್ವಾದದ ಬಣ್ಣ ನೀಡಿದಾಗ ಮನೆ ಕದನದ ಬೀಡಾಯಿತು. ಯಾವಾಗ ನಿನ್ನ ಕಡೆಯಿಂದ ಶಾಂತತೆ ಆವರಿಸಿತೋ ಸಹಜವಾಗಿಯೇ ನಿನ್ನ ಪತಿಯು ಮೌನಕ್ಕೆ ಶರಣಾಗುವುದರೊಂದಿಗೆ ತನ್ನ ಬಗ್ಗೆ ಪರಾಂಬರಿಸಿ ನೋಡಲಾರಂಭಿಸಿದ. ಇಂದು ನಿನ್ನ ಮನೆ ನಂದನ ವನವಾಗಿದೆ ಎಂದಾದರೆ ಅದಕ್ಕೆ ತೀರ್ಥವಾಗಿ ಪರಿಣಮಿಸಿದ್ದು ನೀನು ತ್ಯಜಿಸಿರುವ ಒಣಜಂಭ. ವಿನಾಕಾರಣ ಕಲಹ, ವ್ಯರ್ಥ ಮಾತುಗಳ ಆಗರ ಯಾವಾಗ ನೀನು ಮೌನ ಪಾಲಿಸಿದೆಯೋ ಸಹಜವಾಗಿಯೇ ಮನಗಳು ಮಲಿನವನ್ನು ಆಶ್ರಯಿಸದೆ ಮನೆಯ

ಶ್ರೇಯವನ್ನು ಆಶಿಸಿದವು. ಆದುದರಿಂದ ಅವಶ್ಯವಿದ್ದಲ್ಲಿ ಸೋಲಲು ಕಲಿಯಬೇಕು. ಸೋಲು ಗೆಲುವಿನ ಸೋಪಾನವಾಗುವುದು. ಕಲಹದ ಮಾತುಗಳಿಗಿಂತ ಮೌನ ಎಂದಿಗೂ ಚಿನ್ನ. ಅದನ್ನು ಸದಾ ಪಾಲಿಸು, ಶುಭವಾಗಲಿ ಎಂದರು ಸ್ವಾಮೀಜಿ. ನಮ್ಮ ಸಂಸಾರಗಳೂ ಹೀಗೆಯೇ. ಗೆಲ್ಲಬೇಕೆಂದು ವಾಗ್ವಾದಗಳ ಮೇಲೆ ಮಾತುಗಳನ್ನು ಹೆಣೆಯುತ್ತಾ ಸಾಗಿದಾಗ ಮಧ್ಯೆ ನಾವು ಕುಣಿಕೆಗೆ ಆಹುತಿಯಾಗುತ್ತಿದ್ದೇವೆ ಎಂಬ ಅರಿವೇ ಬಾರದು. ಹಲವು ಸಂದರ್ಭಗಳಲ್ಲಿ ಸಂಸಾರ ಸಾಗರದ ಪುಟ್ಟ ನಾವೆ ಮೌನವೆಂಬ ಮೇಲ್ಮೆ ನೆನಪಿರಲಿ. ಧಾವಂತದಿಂದ ಮೇಲೆದ್ದ ಸುಮ ಗಡಿಯಾರ ನೋಡುತ್ತಿದ್ದಂತೆಯೇ ನಾಲ್ಕರ ಗಡಿ ದಾಟಿತ್ತು. ಅಯ್ಯೋ, 8 ಗಂಟೆಗೆ ಮನೆ ಹೊರಡಬೇಕಲ್ಲ. ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗದಿದ್ದರೆ ಅಧಿಕಾರಿಗಳಿಂದ ಮಾತಿನ ಚಾಟಿ ಗ್ಯಾರಂಟಿ. ಗಡಿಬಿಡಿಯಿಂದ ಸಾಗಿತ್ತು ಕೆಲಸ. ಅನ್ನ, ಸಾರು, ಪಲ್ಯ, ತಿಂಡಿ, ಅಡುಗೆ, ಸರಮಾಲೆ, ಮಕ್ಕಳ ಸೇವೆ, ಅತ್ತೆ ಮಾವಂದಿರಿಗೆ ಅನಿವಾರ್ಯವಾದ ಊಟ ಉಪಹಾರಗಳ ತಯಾರಿ, ಪತಿಯ ಬೇಕು ಬೇಡಗಳ ಕರೆಗಳಿಗೆ ಓಗೊಡುತ್ತಾ ಸಾಗಿ ಅಂತೂ ಇಂತೂ ಕೆಲಸ ಮುಗಿಸಿ ಉಸ್ಸಪ್ಪ ಎನ್ನುತ್ತಾ ಉಟ್ಟ ಸೀರೆಯ ಸೆರಗಿನಲ್ಲೇ ಮುಖವನ್ನು ಒರೆಸುತ್ತಾ ದಾಪುಗಾಲು ಹಾಕಿ ಓಡುತ್ತಾ ಸಾಗಿ ಹೇಗೋ ಬಸ್ಸನ್ನೇರಿ ಕಚೇರಿ ತಲುಪಿದುದಾಯಿತು. ಕುರ್ಚಿಯಲ್ಲಿ ಕುಳಿತು ನಿಟ್ಟುಸಿರು ಬಿಡುತ್ತಿರುವಾಗ ಸಹೋದ್ಯೋಗಿಯ ಅಕ್ಕರೆಯ ಕರೆ, ಸುಮಾ, ಏನು ತಿಂಡಿ ಮಾಡಿದ್ರಿ? ಆಹಾ, ನನಗೂ ಒಂದು ಹೆಸರಿದೆ. ಸುಮಾ ಎಂದರೆ ನಾನೇ ಎನ್ನುತ್ತಾ ವಾಸ್ತವ ಲೋಕಕ್ಕೆ ಮರಳಿದ ಆಕೆ ಅದೇನು ಉತ್ತರಿಸಿದಳೋ ತಿಳಿಯದು. ಆದರೆ ಬೆಟ್ಟದಷ್ಟು ಕೆಲಸಗಳ ಮಧ್ಯೆ ರಂಧ್ರ ಕೊರೆವ ಇಲಿಯಂತೆ ಕಳೆದು ಹೋಗುವ ತನ್ನ ಜೀವನದ ದಿನಗಳು ಆಯಸ್ಸು ವರ್ತುಲಗಳಾಗಿ ಕಣ್ಮುಂದೆ ಹಾದು ಹೋಗುತ್ತಿದ್ದವು. ಮನೆಯಲ್ಲೂ ಹೊರಗೂ ದುಡಿಯುವ ಮಹಿಳೆ ಸಾಧಿಸಿದುದಕ್ಕಿಂತ ತನ್ನತನವನ್ನು ಕಳೆದುಕೊಂಡುದೇ ಹೆಚ್ಚಲ್ಲವೇ? ಸಂಸಾರವೆಂಬ ರಥವನ್ನು ಎಳೆಯಬೇಕಾದರೆ ಚಕ್ರಗಳೆರಡೂ ಸಮನಾಗಿ ಚಲಿಸಬೇಕು. ಅರಿತು ಬಾಳಿದರೆ ಸ್ವರ್ಗ ಸುಖ ಮರೆಯಬಾರದು. ಮಹಿಳೆ ಮನೆಯ ಒಳಗೂ ಹೊರಗೂ ದುಡಿಯಲು ಶಕ್ಯಳು. ಆದರೆ ಹೊರಗೆ ದುಡಿಯುವ ಮಹಿಳೆಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಮನೆಯೊಳಗಿನ ಕೆಲಸಗಳಿಗೆ ಸಮಯದ ನಿರ್ಬಂಧ ಇರುವಂತೆಯೇ ತಾನು ಕಚೇರಿಯಲ್ಲಿ ನಿರ್ವಹಿಸಬೇಕಾಗಿರುವ ಪಾತ್ರವು ತೀರಾ ಭಿನ್ನವಾಗಿರುತ್ತದೆ. ಹಿರಿಯ ಅಧಿಕಾರಿಗಳ ಪ್ರಶ್ನಿಸುವಿಕೆಗೆ ಉತ್ತರವಾಗಬೇಕು. ಸಹೋದ್ಯೋಗಿಗಳ ಮಾತಿಗೆ ದನಿಯಾಗಬೇಕು. ಉತ್ತಮ ದುಡಿಮೆಗಾರರೆಂಬ ಮೆಚ್ಚುಗೆಯನ್ನು ಉಳಿಸಿಕೊಳ್ಳಬೇಕಾದರೆ 100% ದೈಹಿಕ ಮಾನಸಿಕ ಶ್ರಮವಿರಬೇಕು. ಹಾಗಾಗಿ ಉದ್ಯೋಗಸ್ಥ ಮಹಿಳೆ ಸಹಜವಾಗಿಯೇ ಮನೆ ಮತ್ತು ತನ್ನ ಕೆಲಸದ ಸ್ಥಳಗಳ ಮಧ್ಯೆ ಏಗುತ್ತಾ ಸಾಗಬೇಕಾಗುತ್ತದೆ. ಸಂದರ್ಭಗಳು ಹೀಗೇ ಇದ್ದರೂ ವಯಸ್ಸಿನ ಹಿರಿತನದಿಂದ ಸಂದರ್ಭೋಚಿತವಾಗಿ ನಿರ್ವಹಿಸಬಹುದು. ಆದರೆ ಪ್ರತಿಯೋರ್ವ ಮಹಿಳೆಯೂ ಗಮನಿಸಬೇಕಾದ ಕಾರ್ಯವೆಂದರೆ ತನ್ನ ಮಕ್ಕಳ ಪಾಲನೆ. ಮಕ್ಕಳು ಏನಾದರೂ ವಿಶೇಷ ಸಾಧನೆಗಳನ್ನು ಮಾಡಿದಾಗ ನನ್ನ ಮಗುವೆಂದು ಬೀಗುವ ಪತಿ ತಾನು ಒಬ್ಬ ಸೂಪರ್ ಅಪ್ಪ ಎನಿಸಿಕೊಳ್ಳಲು ಸದಾ ಇಷ್ಟಪಡುತ್ತಾರೆ. ಒಂದು ವೇಳೆ ಮಕ್ಕಳ ಕಡೆಯಿಂದ ಏನಾದರೂ ಸಮಸ್ಯೆಗಳು, ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಇತ್ಯಾದಿಗಳಾದಲ್ಲಿ, ನೋಡು ನಿನ್ನ ಮಗ ಎಂಬ ಕುಹಕ ಕಟ್ಟಿಟ್ಟ ಬುತ್ತಿ. ಆದುದರಿಂದಲೇ ದುಡಿತ ಸಾಗಿದಷ್ಟು ಮಕ್ಕಳ ಬಗೆಗಿನ ತುಡಿತವೂ ಕಾಡಿ ಅಡಕತ್ತರಿಯ ಜೀವನ ಮತ್ತೆ ಮಹಿಳೆಯದ್ದೇ ಎಂಬುದು ನಿಸ್ಸಂದೇಹ. ಕೆಲ ದಿನಗಳ ಹಿಂದೆ ಎಲುಬು ತಜ್ಞ ವೈದ್ಯರ ಬಳಿಗೆ ನಾನು ಹೋಗಿದ್ದೆ. ಸರತಿಯ ಸಾಲಿನಲ್ಲಿ ಕಾಯುತ್ತಿರುವಾಗ 6 ರಿಂದ 7 ಮಂದಿ ಮಹಿಳಾ ಸಹೋದರಿಯರನ್ನು ಕಂಡೆ. ಅವರ ದೀನ ಅವಸ್ಥೆಯನ್ನು ಕಂಡು ಮಾತನಾಡಿಸಿದರೆ ಎಲ್ಲರೂ ಸೊಂಟ ಕೈ ಕಾಲುಗಳ ನೋವಿನಿಂದ ನರಳುತ್ತಾ ನರಕಯಾತನೆ ಪಡುತ್ತಿದ್ದಾರೆ. ಇದಕ್ಕೆ ಕಾರಣಗಳನ್ನು ಕೆದಕುತ್ತಾ ಸಾಗಿದರೆ ಮತ್ತೆ ದಾಷ್ಟ್ಯತೆಯ ಸವಾಲು ನಮಗೆದುರಾಗುತ್ತದೆ. ಹೌದು, ಜವಾಬ್ದಾರಿಗೆ ಹೆಗಲೆಣೆಯಾಗುವಾಗ ನಮಗೂ ಒಂದು ದೇಹವಿದೆ. ಅದಕ್ಕೂ ನೋವು ನಲಿವುಗಳಿವೆ, ಸ್ಪಂದಿಸುವ ಹೃದಯವಿದೆ ಎಂಬುದನ್ನು ಅರಿತುಕೊಳ್ಳೋಣ. ಶಕ್ತಿಯಿದೆಯೆಂದು ಯೌವನದಲ್ಲಿ ಶಕ್ತಿ ಮೀರಿದ ದುಡಿಮೆ ವೃದ್ಧಾಪ್ಯಕ್ಕೂ ಮುನ್ನ ನಮ್ಮನ್ನು 80ರ ಹೊಸ್ತಿಲ ಅನಾರೋಗ್ಯದ ಆಗರವಾಗಿಸುತ್ತದೆ ನೆನಪಿರಲಿ. ಚಿಕ್ಕ ಕುಟುಂಬಗಳಾಗಿ ಮನೆಗಳು ಒಡೆದುದರ ಫಲವಾಗಿ ಗರ್ಭಿಣಿ, ಬಾಣಂತಿ, ಆರೈಕೆಯಲ್ಲೂ ವ್ಯತ್ಯಾಸಗಳು ಉಂಟಾಗಿ ಸಾಕಷ್ಟು ವಿಶ್ರಾಂತಿ ಸಿಗದಿರುವ ಕಾರಣದಿಂದಾಗಿಯೂ ಈ ರೀತಿಯ ದೈಹಿಕ ಅನಾರೋಗ್ಯ ಎಳವೆಯಲ್ಲೇ ಕಾಡುತ್ತದೆ ಎಂಬುದನ್ನು ಸಮ್ಮತಿಸಲೇಬೇಕು. ನಮ್ಮ ದೇಹವೆಂಬ ದೇವಾಲಯದ ನಿತ್ಯಾರ್ಚಕರು ನಾವಾಗಬೇಕು. ಸೌಂದರ್ಯ ಪ್ರಜ್ಞೆ, ಆರೋಗ್ಯಪರ ಕಾಳಜಿ, ನೂರ್ಕಾಲ ಬದುಕಿ ಬಾಳಬೇಕೆಂಬ ವಾಂಛೆ ನಮ್ಮದಾಗಬೇಕು. ಅದಕ್ಕಾಗಿಯೇ ನಮ್ಮನ್ನು ಪ್ರೀತಿಸುವ ಗುಣ ನಾವು ಬೆಳೆಸಿಕೊಳ್ಳಬೇಕು. ಅವರಿವರಿಗೆ ನೀಡುತ್ತಾ ಸಾಗುವ ನಾವು ನಮಗಾಗಿ ಏನಾದರೂ ನೀಡಬೇಕೆಂದರೆ ಅದೇ ಆರೋಗ್ಯ ಭಾಗ್ಯ ನೆನಪಿರಲಿ. ನನಗೆ ಗೊತ್ತು, ಇದು ನಮ್ಮಲ್ಲಿ ಹೆಚ್ಚಿನವರಿಗೂ ಅಸಾಧ್ಯವೇ ಸರಿ. ಮಹಿಳೆಯರಿಗಾಗಿಯೇ ಸಂಘಟಿಸಿದ ಒಂದು ತರಬೇತಿ.

ತರಬೇತಿದಾರರು ಶಿಬಿರಾರ್ಥಿಗಳಿಗೆ ಪೇಪರ್ ಮತ್ತು ಪೆನ್ನುಗಳನ್ನು ಹಂಚಿ ನಿಮ್ಮ ಹೆಸರನ್ನು ಬರೆದು ನೀವು ಅತ್ಯಂತ ಇಷ್ಟಪಡುವ ಕುಟುಂಬ ಸದಸ್ಯರ ಹೆಸರು ಬರೆಯಿರಿ ಎಂದು ಸೂಚಿಸಿದರು. ಎಲ್ಲರ ಬರವಣಿಗೆ ಮುಗಿಯಿತು. ತರಬೇತುದಾರರ ಸೂಚನೆಯಂತೆ ಅದರಿಂದ ಅತ್ಯಂತ ಕಡಿಮೆ ಇಷ್ಟವಿರುವ ಹೆಸರನ್ನು ಅಳಿಸಿ ಹಾಕುತ್ತಾ ಸಾಗುತ್ತಾರೆ. ಎಲ್ಲಾ ಮಹಿಳೆಯರ ಹೆಸರುಗಳ ಪಟ್ಟಿಗಳಲ್ಲೂ ಮಕ್ಕಳ ಹೆಸರು ಅಳಿಸಲ್ಪಟ್ಟು ತಮ್ಮ ಮತ್ತು ತಮ್ಮ ಪತಿಯ ಹೆಸರು ಮಾತ್ರ ಉಳಿದಿತ್ತು. ಕಾರಣ ಅವರವರ ಹೆಸರು ಅಳಿಸುವ ಅವಕಾಶ ತರಬೇತಿದಾರರು ನೀಡಿರಲಿಲ್ಲ. ಕೊನೆಯದಾಗಿ ನಿಮ್ಮ ಆಯ್ಕೆ ಅತ್ಯಂತ ಪ್ರೀತಿಪಾತ್ರರಾದ ಒಬ್ಬರನ್ನು ಮಾತ್ರ ಪಟ್ಟಿಯಲ್ಲಿ ಉಳಿಸಿ ಎಂದಾಗ ಎಲ್ಲಾ ಮಹಿಳೆಯರು ಹೇಗೆ ಪ್ರತಿಕ್ರಿಯಿಸಬಹುದು ಬಲ್ಲಿರಾ? ತರಬೇತುದಾರರಿಗೆ ಆಶ್ಚರ್ಯವೋ ಆಶ್ಚರ್ಯ, ಪ್ರತಿಯೊಂದು ಪಟ್ಟಿಯಲ್ಲೂ ಮಹಿಳೆಯ ಪತಿಯ ಹೆಸರು ರಾರಾಜಿಸುತ್ತಿತ್ತು. ಏನಂತೀರಿ, ನಂಬಲಾರಿರ? ಹೌದು, ಪ್ರತಿ ಮಹಿಳೆಯೂ ತನಗಿಂತ ತನ್ನ ಪತಿಯನ್ನೇ ಅತಿಯಾಗಿ ಪ್ರೀತಿಸುತ್ತಾಳೆ. ಗಮನಿಸುವುದು ಗಮನಿಸದಿಲ್ಲದೇ ಇರುವುದು ಪತಿರಾಯರು ಹಲವು ಬಾರಿ ಸೋತು ಹೋಗುತ್ತಾರೆ. ವೃತ್ತಿ ಕ್ಷೇತ್ರದ ಹಲವು ಮಜಲುಗಳಲ್ಲಿ ನೂರಾರು ಎಡರು ತೊಡರುಗಳು ನಮಗೆ ಎದುರಾಗುವವು. ಇಂತಹ ಸಂದರ್ಭಗಳಲ್ಲಿ ವಾಗ್ವಾಗ, ತನ್ನ ನಿಲುವೇ ಸರಿ ಎಂಬ ದಾಷ್ಟ್ಯ, ಇತರರನ್ನು ಮೆಚ್ಚಿಸಲು ಮಹಿಳೆಯರಾಡುವ ಮಾತುಗಳು ಆಕೆಗೆ ಮಾರಕವಾಗಬಲ್ಲದು. ಆದುದರಿಂದಲೇ ಮಾತು ಮೌನದ ವಾಗ್ಯುದ್ಧದಲ್ಲಿ ಮೌನವೇ ಗೆಲ್ಲಬೇಕು. ನಾವು ಕಾಪಿಡುವ ಮೆಲುಮಾತು ಮೃದು ವಚನಗಳಿಗೂ ಶ್ರೇಷ್ಠವಾದ ಮೌನ ಎಂಬ ಆಭರಣ ನಮ್ಮ ಗಳಿಕೆಯ ನೊಗಕ್ಕೆ, ಕೆಲಸದ ಸೊಗಕ್ಕೆ ಭೂಷಣ ಮಾತ್ರವಲ್ಲ, ಹಲವು ಚಿಂತೆಗಳಿಂದ ಆವರಿಸಿ ಚಿತೆಯೋಪಾದಿಯಲ್ಲಿ ಶಿರವನ್ನೇ ಕುಲುಮೆಯಾಗಿಸುವುದಕ್ಕೆ ಬದಲಾಗಿರುವ ಪರಿಹಾರ ಎಂದರೆ ತಪ್ಪಿಲ್ಲವಷ್ಟೇ. ಪುಟ್ಟ ಮಗುವೊಂದನ್ನು ಶಾಲೆಗೆ ಬಿಡಲು ಬಂದ ತಾಯಿಯೊಬ್ಬರು, ನೀನೇನೂ ಟೆನ್ಷನ್ ಮಾಡಬೇಡ, ನೀನೇನೂ ಟೆನ್ಷನ್ ಮಾಡಬೇಡ ಎಂದು ಮಗುವಿಗೆ ಪದೇ ಪದೇ ಹೇಳುವುದನ್ನು ಕೇಳಿಸಿಕೊಂಡೆ. ಆಟ ಪಾಠಗಳಲ್ಲೇ ತಲ್ಲೀನವಾಗಿರುವ ಆ ಮಗುವಿಗೆ ಟೆನ್ಷನ್ ಪದದ ಅರ್ಥವಾದರೂ ತಿಳಿದಿದೆಯೇ? ಇದು ನಮ್ಮ ತಲೆಯ ಆಲೋಚನೆಗಳನ್ನು ಮಕ್ಕಳ ಮೇಲೆ ಹೇರುವ ನಮಗೆ ಅರಿವಿಲ್ಲದ ಸಂದರ್ಭ ಎಂಬುದೇ ನನ್ನ ಅನಿಸಿಕೆ. ಒತ್ತಡ ಮುಕ್ತರಾಗಿ ಬದುಕುವುದೇ ಇಂದು ನಮ್ಮೊಳಗೆ ನಡೆಯಬೇಕಾದ ಅತಿದೊಡ್ಡ ಮಾರ್ಪಾಡು. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ. ಅತಿಯಾದ ಚಿಂತೆ ಚಿತೆಗಿಂತಲೂ ಅಪಾಯಕಾರಿ, ಜೀವಂತವಾಗಿ ನಮ್ಮನ್ನು ಸುಡುತ್ತದೆ. ಆದುದರಿಂದ ಬದುಕಿನ ಏಕತಾನತೆಯನ್ನು ಬದಿಗೊತ್ತಿ ಕೆಲವು ಮಾರ್ಪಾಡುಗಳಿಗೆ ಮನ ಮಾಡಬೇಕಾಗಿದೆ. ಗೃಹಲಕ್ಷ್ಮಿಯರಾಗಿ, ಮನೆಯ ಐಶ್ವರ್ಯವಾಗಿ ಎಲ್ಲರಿಂದಲೂ ಗುರುತಿಸಲ್ಪಡುವವಳು ಮಹಿಳೆ. ಇಲ್ಲಿ ದಿನಾಚರಣೆಗಳಿಗೆ ಇರುವಷ್ಟು ಮಹತ್ವ ಪ್ರತಿದಿನದ ನಡತೆಗಳಿಗೆ ಇಲ್ಲ ಎಂದು ಮನವರಿಕೆ ಮಾಡಿಕೊಂಡವರು ನಾವು. ಆದರೂ ಹೀಗೆ ಬದಲಾಗಬಾರದೇಕೆ? ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಏಳೋಣ, ಆದರೆ ಕನಿಷ್ಠ 7 ಗಂಟೆಗಳ ಸುಖ ನಿದ್ದೆ ನಮ್ಮದಾಗಿರಲಿ. ನೂರು ನೂರಾರು ಚಿಂತೆಗಳಿಂದ ಮುಕ್ತರಾಗಲು ಭಗವನ್ ನಾಮಸ್ಮರಣೆ ಸುಲಭ ಔಷಧ. ಮನೆಯ ಇತರರು ಏಳುವ ಮುನ್ನ ದೇವರ ಮುಂದಿನ ದೀಪ, ಸುಶ್ರಾವ್ಯವಾದ ಭಕ್ತಿಗೀತೆ ಅವರ ಮನ ತುಂಬಲಿ. ಮದುವೆಯ ಹೊಸತರಲ್ಲಿ ನಮ್ಮ ದೇಹ ಪ್ರಕೃತಿ ಅಂದ ಚಂದಗಳ ಬಗ್ಗೆ ನಮಗಿದ್ದ ಹೆಮ್ಮೆ ಮಕ್ಕಳಾದ ನಂತರದಲ್ಲಿ ಮಾಯವಾಗುತ್ತಾ ಹೋಗುತ್ತದೆ. ಅದಕ್ಕಾಗಿಯೇ ಹಲವು ವಾಕ್ಸಮರಗಳು ನಡೆದಿರುತ್ತವೆ. ಅಡ್ಡಡ್ಡ ಬೆಳೆದ ದೇಹ ನಮ್ಮ ತಪ್ಪಲ್ಲ, ಆದರೂ ಆಹಾರ, ಯೋಗ, ಪ್ರಾಣಾಯಾಮಗಳ ಮೂಲಕ ದೇಹ ದೇವಾಲಯವನ್ನು ಸುಂದರಗೊಳಿಸೋಣ. ನಮ್ಮನ್ನು ನಾವೇ ಪ್ರೀತಿಸದಿದ್ದರೆ ಇತರರು ಏಕೆ ಮೆಚ್ಚುತ್ತಾರೆ? ಹಾ, ನಮ್ಮ ಪ್ರೀತಿಯ ದ್ಯೋತಕ ಕನ್ನಡಿ, ಮರೆತು ಹೋದ ನಮ್ಮ ಪ್ರತಿಬಿಂಬದ ಸಖ್ಯ ಮತ್ತೆ ಬೆಳೆಸೋಣ. ಮನೆಯ ಕೊಳಕು ಬಟ್ಟೆಯಲ್ಲಿ ಮಗುವನ್ನು ಶಾಲೆಗೆ ಬಿಡುವುದು, ಸಣ್ಣ ಪುಟ್ಟ ವಸ್ತುಗಳಿಗೆ ಅಂಗಡಿಗೆ ಹೋಗುವುದು ಇತ್ಯಾದಿ ತರವಲ್ಲ, ಅವು ನಮ್ಮ ಘನತೆಗೂ ಮಾರಕ. ಮನೆ ಹೊರಡುವಾಗ ನಮ್ಮ ಉಡುಗೆ ತೊಡುಗೆಗಳು ಅಂದವಾಗಿರಲಿ, ತನ್ಮೂಲಕ ಮನಸ್ಸು ಪ್ರಫುಲ್ಲಿತಗೊಳ್ಳುತ್ತದೆ. ಇದು ನಿಸ್ಸಂದೇಹ. ಮೊದಲ ಪ್ರೀತಿ ನಮ್ಮೆಡೆಗೇ ಇರಲಿ. ಪ್ರತಿದಿನ ಹೊಸತನದ ಕಲಿಕೆ, ಜೀವನದ ನಿರುತ್ಸಾಹ ಮರೆತು ಹುಮ್ಮಸ್ಸು ತುಂಬಿಕೊಳ್ಳಲು ಅವಶ್ಯ. ಹೊಸ ಹೊಸ ತಾಣಗಳಿಗೆ ಪಯಣ ಸೊಗ ನೀಡಬಹುದು. ಬೆಳಗ್ಗೆದ್ದು ಶೌಚ ಸ್ನಾನಾದಿಗಳ ಪೂರೈಸಿ ಭಗವಂತನ ಸ್ಮರಣೆಯೊಂದಿಗೆ ಕೆಲಸಗಳಿಗೆ ಆರಂಭ ನೀಡೋಣ. ಅವರಂತೆ ಇವರಂತೆ ಆಗದೆ ನಮ್ಮಂತಾಗಲು ಪ್ರಯತ್ನ ಪಡೋಣ. ಮನೆಯ ಎಲ್ಲರೊಂದಿಗೆ ಕುಳಿತು ಒಂದು ಹೊತ್ತಾದರೂ ಉಣ್ಣುವುದು, ಅತಿಯಾಸೆಯನ್ನು ತೊರೆಯದು ಅವಶ್ಯಕತೆ ಇರುವಷ್ಟು ಗಳಿಸಿ ಉಳಿಸುವ ಪ್ರಯತ್ನ ಮಾಡೋಣ. ಮನೆ ಮಂದಿಯ ಮೇಲೆಲ್ಲ ನಮ್ಮ ಭಾವನೆಗಳನ್ನು ಒತ್ತಾಯವಾಗಿ ಹೇರದೆ ಅವರ ಮಾತುಗಳಿಗೂ ಕಿವಿಯಾಗೋಣ. ನಾನಿದ್ದರೂ ಇಲ್ಲದೇ ಹೋದರೂ ಈ ಜಗತ್ತು ನಡೆಯುತ್ತದೆ ಎಂಬ ಸತ್ಯದ ಅರಿವು ನಮಗಿರಲಿ. ಎಲ್ಲಕ್ಕೂ ಮಿಗಿಲಾಗಿ 100 ಮಾತುಗಳ ಮಿತಿಯನ್ನು 10ಕ್ಕೆ ಇಳಿಸೋಣ. ಆಡುವ ಮಾತು ಮಾಡುವ ಕೃತಿಗಳಿಗೆ ಸಾಮ್ಯತೆ ಇರಲಿ. ಅನಿವಾರ್ಯವಾದಲ್ಲಿ ಮಾತ್ರ ಅಭಿಪ್ರಾಯ ತಿಳಿಸೋಣ. ನಾನು ನನ್ನದೆಂಬ ಹಮ್ಮಿನಿಂದ ಎಲ್ಲರೂ ನನ್ನವರೆಂಬ ತಿಳಿವಿನೆಡೆಗೆ ಸಾಗೋಣ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ. ನಾವಾಡುವ ಪ್ರತಿ ಮಾತು ಸಂಯಮದ ಎಲ್ಲೆ ಮೀರದಿರಲಿ. ನಮ್ಮ ಕೈಯಲ್ಲಿ

0: ಇದೆ ಸಂಸಾರದ ನೊಗ, ಹದವರಿತು ಮೀಟಿ ಭಾವನೆಗಳ ದಾಟಿ ಬದುಕಬೇಕಿದೆ ಏಗಿ. ಅದಕ್ಕಾಗಿ ಮಹಿಳೆ ಆಗಬೇಕು ತ್ಯಾಗಿ. ಸಂಸಾರದ ಶೃಂಗಾರಕ್ಕೆ ಹೃದಯ ಭಾವದ ಮೌನವೆಂಬ ಬಂಗಾರದ ತೋರಣವಾಗೋಣವೇ. ಪ್ರೀತಿಯಿಂದ ಪುಷ್ಪಲತಾ ಎಂ, ಉಪ್ಪಿನಂಗಡಿ.
1: ಇದುವರೆಗೆ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ ಈ ಕುರಿತು ಪುಷ್ಪಲತಾ ಉಪ್ಪಿನಂಗಡಿ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಬಿಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಜನಪದ ಗೀತೆಯೊಂದಿಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಕೆಲವು ಪ್ರಕಟಣೆಗಳು.
2: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
3: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
4: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00-11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
6: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ.
7: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು,
6: ಹೊಸ ಶೈಲಿ, ಹೊಸ ಮಟ್ಟು.
7: ನಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ, ಫೀಲಿಂಗ್ ತೋರಿ, ಫೀಲಿಂಗ್ ತೋರಿ, ಗೋಲ್ಡನ್ ನಂಬರಿ ತಟ್ಟಿ ಬಂಗಾರಿ.
6: ನವಪೀಳಿಗೆಯ ಮನಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
8: ಮೀಟರ್ಗಳು
6: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30
8: ಗಿರ್ಮೇಟ್ ಚಳಿ.

0: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ. ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತು ಡಾಕ್ಟರ್ ವರಲಕ್ಷ್ಮಿ ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನೇತ್ರ ತಜ್ಞರಾದ ವರಲಕ್ಷ್ಮಿ ಅವರು. ನಮಸ್ಕಾರ ಮೇಡಮ್.
2: ನಮಸ್ಕಾರ ಸರ್.
1: ಮೇಡಮ್, ಇವಾಗ ಸಾಮಾನ್ಯವಾಗಿ ಸಣ್ಣವರಿದ್ದಾಗ ಭಾಳ ಹುರುಪಿನಿಂದ ಅಥವಾ ಭಾಳ ಆಟ ಆಡಿಕೊಂಡು ಏನೂ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ತಾ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಏನೋ ಒಂದು ಅಪಘಾತ ಆಗಿ ಕಣ್ಣು ಕಳ್ಕೊಳ್ತಾರೆ ಅವರಿಗೆ ಅಚಾನಕ್ ಆಗಿ, ಇನ್ಯಾವುದು ಏನೋ ಅಪಘಾತ ಆಗದೆ ಹೋದರೂ ಕೂಡ ಇನ್ನೊಂದು ಏನೋ ಸಮಸ್ಯೆ ಆಗುತ್ತೆ. ಆದರೆ ಈ ಎಲ್ಲ ಸಮಸ್ಯೆಗಳಿಗೆ ಸಣ್ಣವರಿದ್ದಾಗಲೂ ಕೂಡ ಅವರಿಗೆ ಒಂದು ಚಿಕಿತ್ಸೆ, ಸೂಕ್ತ ಚಿಕಿತ್ಸೆ ಕೊಟ್ಟು ಅಲ್ಲೇ ಆ ಸಮಸ್ಯೆಯನ್ನು ಸರಿಪಡಿಸ್ಬೋದು ಅಂತನ್ನೋದು ನಿಮ್ಮ ವೈದ್ಯಕೀಯ ಜಗತ್ತಿನ ಒಂದು ಭರವಸೆ. ಈಗ ಮಕ್ಕಳಲ್ಲಿ ವಿಶೇಷವಾಗಿ ನಾವು ಅಂದ್ಕೊಂಡಿದ್ದು, ಈಗ ನಾನು ಹೇಳಿದಂಗೆ ಎಲ್ಲೋ ಒಂದು ಕಡೆ ಅಪಘಾತ ಆಗಿರ್ಬೋದು, ಅವರಿಗೆ ಕಣ್ಣಿನ ಸಮಸ್ಯೆ ಇರೋ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇರುತ್ತಾ ಮೇಡಮ್ ಈ ತರಹದ ಕಣ್ಣಿನ ಕೆಲವು ಸಮಸ್ಯೆಗಳು? ಯಾವ್ಯಾವ ರೀತಿಯ ಕಣ್ಣಿನ ಸಮಸ್ಯೆಗಳು ಮಕ್ಕಳಿಗಿರ್ತವೆ?
2: ಮಕ್ಕಳಲ್ಲಿ ಬೇರೆ ಬೇರೆ ತರಹದ, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಆದ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ಬೋದು. ಅದರಲ್ಲಿ ಮೊದಲನೇದು ಏನು ಅಂದ್ರೆ, ಮಕ್ಕಳಲ್ಲಿ ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಅಂತ ಕರಿತೀವಿ. ಸೊ ಅವರಿಗೆ ದೂರದ ಸರಿಯಾಗಿ ಕಾಣಿಸ್ತಾ ಇರಲ್ಲ, ಹತ್ರದ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇದು ಒಂದ್ ಸಮಸ್ಯೆ ಬಗ್ಗೆ, ಮಯೋಪಿಯಾ
1: ಅಂದ್ರೆ ಈಗ ದೂರದ ಅಂತಂದ್ರೆ ಈಗ ಬೋರ್ಡ್ ದೂರ ಆಯ್ತಾ ಅವರಿಗೆ?
2: ಹೌದು, ನಾರ್ಮಲ್ ಮಕ್ಕಳಲ್ಲಿ ಬೋರ್ಡ್ ಕಾಣಿಸ್ತಾ ಇರುತ್ತೆ. ಬಟ್ ಈ ತೊಂದರೆ ಇರೋ ಮಕ್ಕಳಲ್ಲಿ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಬೆಂಚ್ ಅಥವಾ ಸೆಕೆಂಡ್ ಬೆಂಚ್ ಪ್ರಿಫರ್ ಮಾಡ್ತಾರೆ, ಅಥವಾ ಮನೆಯಲ್ಲಿ ಟಿವಿನ ತುಂಬಾ ಹತ್ತಿರದಿಂದ ಚೇರ್ನ ಮುಂದೆ ಹಾಕೊಂಡು ನೋಡ್ತಾರೆ, ಅಥವಾ ಕಣ್ಣನ್ನ ಕಿವುಚ್ಬಿಟ್ಟು ನೋಡೋದು, ಅಥವಾ ಕಣ್ಣನ್ನ ಸ್ಕ್ವೀಸ್ ಮಾಡಿ ಅಥವಾ ಕಣ್ಣನ್ನ ಚಿಕ್ಕದ್ ಮಾಡ್ಬಿಟ್ಟು ನೋಡ್ತಾ ಇರ್ತಾರೆ, ಅಥವಾ ಕಣ್ಣನ್ ಯಾವಾಗ್ಲೂ ಉಜ್ತಾ ಇರೋದು, ಅಥವಾ ಕಣ್ಣನ್ ತುಂಬಾ ಮಿಟುಕಿಸ್ತಾ ಇರೋದು, ಈ ತರದ್ದೆಲ್ಲ ಮಾಡ್ತಾ ಇರ್ತಾರೆ. ಮತ್ತೆ ಕೆಲವರಲ್ಲಿ ಏನಾಗಿರುತ್ತೆ, ಮೆಳ್ಗಣ್ ಇರುತ್ತೆ, ಮೆಳ್ಗಣ್ ಕಡಿಮೆ ದೃಷ್ಟಿ ಇದ್ದಾಗ ಮೆಳ್ಗಣ್ ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ತೊಂದರೆ ಇದ್ದಾಗ ಪೋಷಕರಾಗ್ಲಿ ಟೀಚರ್ಸ್ ಆಗ್ಲಿ ಗಮನ ಹರಿಸಿ ಅವ್ರಿಗೆ ಕಣ್ಣಿನ ಚೆಕಪ್ಪಿನ ಅಗತ್ಯ ಇದೆ ಅಂತ ಅವ್ರಿಗೆ ರೆಫರ್ ಮಾಡ್ಬೇಕಾಗತ್ತೆ.
1: ಸಾಮಾನ್ಯ ಮಕ್ಕಳು ಓದೋ ಟೈಮಲ್ಲಿ ಪುಸ್ತಕ ತುಂಬಾ ಹತ್ತಿರ ಇರ್ತದೆ, ಆರಾಮಾಗಿ ಬರೀತಾರೆ. ಅದ್ರಾಗ ಬೇರೆ ಈಗ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡೋದ್ರಿಂದ ತುಂಬಾ ಬೆಳಕಿರುತ್ತೆ, ಯಾವುದೇ ರೀತಿ ಸಮಸ್ಯೆ ಅವರಿಗೆ ಗಮನಕ್ಕೆ ಬರಲಿಕ್ಕಿಲ್ಲ. ಬೆಳಕು ಜಾಸ್ತಿ ಇದ್ರೆ ಪರವಾಗಿಲ್ಲ, ಅದು ಹತ್ತಿರ ಇರೋದ್ರಿಂದ ಕಾಣಿಸುತ್ತೆ ಅಂತ ನಾವು ಹೇಳ್ಬೋದು. ತಾವು ಹೇಳಿದಂಗೆ ದೂರದ ಬೋರ್ಡ್ ಆಗಲಿ ಅಥವಾ ಟಿವಿ ತುಂಬಾ ಬೆಳಕಿರುತ್ತೆ, ಅಲ್ಲಿ ಟಿವಿ ನೋಡೋದೊಂದು ದುರಾಭ್ಯಾಸ ಇರುತ್ತೆ, ಹಾಗಾಗಿ ಹತ್ರ ಹತ್ರ ಹೋಗಿ ಏನಿದೆ ಅಂತಂತೇಳಿ ಗಮನ ಕೊಟ್ಟು ಟಿವಿ ನೋಡೋರು ಕೂಡ ಇರ್ಬೋದು. ಆದರೆ ಈ ರೀತಿಯಾದಂತಹ ಸಮಸ್ಯೆ ಇದೆ ಅಂತಂಥೇಳಿ ಪಾಲಕರಿಗೆ ಅನಿಸಿದ ಕೂಡಲೇ ಅಥವಾ ಶಿಕ್ಷಕರಿಗೆ ಅನಿಸಿದ ಕೂಡಲೇ ಅವರು ಕರ್ಕೊಂಬಂದಾಗ ಮಯೋಪಿಯಾ ಇರೋವಂತಹ ಕೇಸ್ಗಳು ಜಾಸ್ತಿ ಇರ್ತಾವ ಅಥವಾ ಇದು ತುಂಬಾ ಅಪರೂಪದ ಕಾಯಿಲೆನಾ?
2: ಇಲ್ಲ, ಇದು ಮೊದಲು ಕಡಿಮೆ ಇತ್ತು, ಈಗ ಕೋವಿಡ್ ಆದ್ಮೇಲೆ ತುಂಬಾ ಜಾಸ್ತಿ ಆಗಿದೆ. ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಏನಾಯ್ತು, ಮಕ್ಕಳು ಹೊರಗಡೆನೆ ಬರ್ಲಿಲ್ಲ, ಸೊ ಮನೆ ಒಳಗಡೆನೆ ಇದ್ರು. ಸೊ ಅವ್ರ ಮೇಲೆ ಸೂರ್ಯನ ಬೆಳಕು ಬಿದ್ದಿದ್ದೆ ತುಂಬಾ ಕಡಿಮೆ, ಮತ್ತೆ ಮಕ್ಕಳು ಹೊರಗಡೆ ಆಟನೆ ಆಡ್ತಾ ಇರ್ಲಿಲ್ಲ, ಬರೀ ಟಿವಿ ನೋಡೋದು, ಮೊಬೈಲ್ ನೋಡೋದು, ಕ್ಲಾಸಸ್ ಕೂಡ ಮೊಬೈಲ್ ಅಲ್ಲಿ ಅಥವಾ ಟಿವಿ ಅಂದ್ರೆ ಇದ್ರ ಲ್ಯಾಪ್ಟಾಪ್ ಅಲ್ಲೇ ನೋಡ್ಬೇಕಾಗಿತ್ತು. ಇದರಿಂದ ಏನಾಯ್ತು, ಮಯೋಪಿಯಾ ಜಾಸ್ತಿ ಆಯ್ತು, ಅದರಿಂದ ಅವರಿಗೆ ತೊಂದರೆನೆ ಜಾಸ್ತಿ ಆಯ್ತು. ಈಗ ಎಸ್ಟಿಮೇಷನ್ ಪ್ರಕಾರ ಏನಂದ್ರೆ, ಸ್ಟಡೀಸ್ ಪ್ರಕಾರ 2050 ಪ್ರತಿ 2 ಮಕ್ಕಳಲ್ಲಿ ಒಂದು ಮಗುಗೆ ಮಯೋಪಿಯಾ ಇರುತ್ತೆ ಅಂತ ಸ್ಟಡೀಸ್ ಎಲ್ಲ ಹೇಳ್ತಾ ಇದಾವೆ. ಸೊ ನೀವು ಇದ್ರ ತೀವ್ರತೆ ಎಷ್ಟಿದೆ ಅಂತ ನೀವು ಯೋಚಿಸ್ಬೋದು. ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗತ್ತೆ, ಮಕ್ಕಳಲ್ಲಿ ಮಯೋಪಿಯಾ ಬರ್ದಿದ್ದಂಗೆ ಅಥವಾ ಮಯೋಪಿಯಾ ಇರೋರಲ್ಲಿ ಹೇಗೆ ಅದನ್ನ ತುಂಬಾ ಜಾಸ್ತಿ ಆಗದನ್ನ ತಡೆಗಟ್ಟಬೇಕು ಅಂದ್ರೆ, ಮಕ್ಕಳನ್ನ ಅಟ್ಲೀಸ್ಟ್ ಮಿನಿಮಮ್ 2 ಅವರ್ ಹೊರಗಡೆ ಆಟ ಆಡೋದಕ್ಕೆ ಬಿಡ್ಲೇಬೇಕಾಗುತ್ತೆ, ಮಿನಿಮಮ್ 2 ಅವರ್. ಸೊ ಮಕ್ಕಳು ಒಂದು ಫಿಸಿಕಲ್ ಆಕ್ಟಿವಿಟಿ ಇರುತ್ತೆ, ಇನ್ನೂ ಒಂದು ನ್ಯಾಚುರಲ್ ಲೈಟ್ ಅಥವಾ ಸೂರ್ಯನ ಬೆಳಕು ಅವ್ರ ಮೈ ಮೇಲೆ ಬೀಳುತ್ತೆ, ಅದರಿಂದ ಕಣ್ಣು ನಂಬರ್ ಜಾಸ್ತಿ ಆಗೋದು ತಪ್ಪುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ, ವೈಟಮಿನ್ ಡಿ ಪ್ರೊಡಕ್ಷನ್ ಅವರಲ್ಲಿ ಜಾಸ್ತಿ ಇರುತ್ತೆ, ಇದು ಒಂದು ಮಯೋಪಿಯಾ ಜಾಸ್ತಿ ಆಗದಂಗ್ ಪ್ರಿವೆಂಟ್ ಮಾಡೋದಕ್ಕೆ. ಇನ್ನೊಂದು ಏನಂದ್ರೆ,
1: ವಿಟಮಿನ್ ಡಿ ಕೊರತೆ ಆಗಲ್ವಾ ಈಗ ಹೊರಗಡೆ ಹೋಗಲ್ಲ ಅವರು, ಅವಾಗ ಕೊರತೆ ಆಗಲ್ವಾ, ಪ್ರೊಡಕ್ಷನ್ ಹೆಂಗಾಗತ್ತೆ?
2: ಅದೇ, ಕೊರತೆ ಆಗಬಾರ್ದು ಅಂತಾನೆ ಹೊರಗಡೆ ಆಟ ಆಡ್ಬೇಕು, ಸೂರ್ಯನ ಬೆಳಕು ಮೈ ಮೇಲೆ ಬೀಳ್ಬೇಕು ಅಂತ ಹೇಳ್ತಾರೆ. ಒಂದು ದೂರದೃಷ್ಟಿ ಅಂದ್ರೆ ಮಯೋಪಿಯಾ

0: ಪ್ರೋಗ್ರೆಸ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು. ಇನ್ನೂ ಒಂದು ವೈಟಮಿನ್ ಡಿ ಪ್ರೊಡಕ್ಷನ್ ನ ಜಾಸ್ತಿ ಮಾಡಬಹುದು ಅಂತ
1: ಮಾಡಬಹುದು. ಹೊರಗಡೆ ಹೋದಾಗ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂದ್ರೆ ಅವರಿಗೆ ಅವರ ದೇಹಕ್ಕೆ ಬೇಕಾಗಿರೋ ಅಂಶ ಎಲ್ಲ ಸಿಕ್ಬಿಡುತ್ತೆ ಅಂತ.
0: ಹೌದು.
1: ಈಗ ಒಂದು ಹಂತದ ಆ ಸಮಯದಲ್ಲಿ ಇದ್ದಂತಹ ಮಕ್ಕಳು ಬೆಳೀತಾ ಬೆಳೀತಾ ಬೆಳೀತಾ ಹೋದಂಗೆ ಅವರಿಗೆ ಏನೋ ಆರಂಭದಲ್ಲಿ ತಾವು ಪರೀಕ್ಷೆ ಮಾಡಿದಾಗ ಮಯೋಪಿಯಾ ಇದೆ ಅಂತ ಗೊತ್ತಾಯಿತು ಅಂದ್ಕೊಳ್ಳೋಣ. ಭಯ ಪಟ್ಕೋಬಾರ್ದು ಯಾರು, ಯಾಕಂದ್ರೆ ಅದು ಸುಲಭವಾಗಿ ಆ ಸಮಸ್ಯೆಯನ್ನ ನಾವು ನೀಗಿಸಬಹುದಾ?
0: ಹೌದು, ಖಂಡಿತವಾಗ್ಲು. ಈಗ ಕೆಲವು ಸತಿ ನಾವು ಹೇಳ್ತಾ ಇರ್ತೀವಿ ಅಂದ್ರೆ ಎಲ್ಲ ಟೆಸ್ಟ್ ಮಾಡಾದ್ಮೇಲೆ ಮಕ್ಕಳು ಅಮ್ಮಂದ್ರಿಗೆ ಹೇಳಿದಾಗ ಅವ್ರು ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಏನೋ ಅಂದ್ರೆ ಟ್ರೀಟ್ ಮಾಡಕ್ ಆಗದೆ ಇರೋಂತ ತೊಂದರೆ ನನ್ನ ಮಗುಗೆ ಬಂದ್ಬಿಟ್ಟಿದೆ ಅನ್ನೋ ತರ. ಅದು ಏನಲ್ಲ, ಸಿಂಪಲ್, ಅದು ಕನ್ನಡಕ ಹಾಕೊಂಡ್ರೆ ಅವರಿಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಏನಂದ್ರೆ ಕನ್ನಡಕ ಹಾಕೋದ್ರ ಜೊತೆಗೆ ಫುಲ್ ಟೈಮ್ ಕನ್ನಡಕ ಹಾಕೋಬೇಕು. ನಾವು ಹೇಳಿರ್ತೀವಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕನ್ನಡಕ ಹಾಕೋಬೇಕು, ಅದು ಒಂದು. ಹೊರಗಡೆ ಆಟ ಆಡಬೇಕು, ಅದು ಎರಡನೇದು. ಇನ್ನೂ ಒಂದೇನು ಅಂದ್ರೆ ಸ್ಕ್ರೀನ್ ಟೈಮ್ ಅನ್ನೋದನ್ನ ತುಂಬಾ ಕಡಿಮೆ ಮಾಡಬೇಕು. ಈಗ ಇದು ಗವರ್ಮೆಂಟ್ ಏನ್ ರೆಕಮೆಂಡ್ ಮಾಡುತ್ತೆ ಅಂದ್ರೆ ಲೆಸ್ ದೆನ್ 2 ಇಯರ್ಸ್ ಮಕ್ಕಳಲ್ಲಿ 0 ಅವರ್ಸ್ ಆಫ್ ಸ್ಕ್ರೀನ್ ಟೈಮ್, ಅಂದ್ರೆ 2 ವರ್ಷ ಕೊಡಲೇಬಾರ್ದು. 2-6 ವರ್ಷ ಮಕ್ಕಳಿಗೆ 1 ಗಂಟೆಗಿಂತ ಕಡಿಮೆ ಸ್ಕ್ರೀನ್ ಟೈಮ್ ಇರಬೇಕು. 6 ವರ್ಷದ ನಂತರದ ಮಕ್ಕಳಿಗೆ 2 ಅವರ್ಸ್, ಅದು ಆದಷ್ಟು ಅಂದ್ರೆ ರಿಕ್ರಿಯೇಷನ್ ಪರ್ಪಸ್ ಅಲ್ಲದೆ ಇರೋ ಅಕಾಡೆಮಿಕ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಇದೆರಡನ್ನೂ ತುಂಬಾ ಇಂಪಾರ್ಟೆಂಟ್. ಒಂದು ಹೊರಗಡೆ ಆಟ ಆಡೋದು, ಇನ್ನೂ ಒಂದು ಆದಷ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡೋದು. ಇನ್ನೊಂದು ಏನಂದ್ರೆ ಮಕ್ಕಳು ಯಾವಾಗಲೂ ಅಟ್ಲೀಸ್ಟ್ 14 ಇಂಚಸ್ ಅಂತ ಹೇಳ್ತೀವಿ, 30 ಸೆಂಟಿಮೀಟರ್ಗಿಂತ ದೂರದಲ್ಲಿ ಇಟ್ಕೊಂಡು ಓದ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಡಿಮ್ ಲೈಟ್ ಅಲ್ಲಿ ಓದ್ಲೇಬಾರ್ದು. ಬೆಳಕು ತುಂಬಾ ಚೆನ್ನಾಗಿರ್ಬೇಕು ಓದೋ ಜಾಗದಲ್ಲಿ. ಬೆಳಕು ತುಂಬಾ ಚೆನ್ನಾಗಿದ್ರೆ ಮಾತ್ರ ಕಣ್ಣಿಗೆ ಸ್ಟ್ರೇನ್ ಆಗಲ್ಲ, ಇಲ್ಲ ಅಂದ್ರೆ ಕಣ್ಣಿಗೆ ತುಂಬಾ ಸ್ಟ್ರೇನ್ ಆಗುತ್ತೆ.
1: ಈಗ ಮಕ್ಕಳಿಗೆ ಏನೋ ಅದು ಒಂಥರ ತುಂಬಾ ಡಲ್ ಡಿಮ್ ಮಾಡ್ಕೊಂಬಿಡೋದು ಮೊಬೈಲನ್ನು, ಅಥವಾ ಸ್ಕ್ರೀನ್ ಕೂಡ ತುಂಬ ಕಪ್ಪು ಕಪ್ಪು ಕಾಣ್ ಮಾಡ್ಬಿಡೋದು, ಆಮೇಲೆ ಲೈಟ್ ಎಲ್ಲ ಆಫ್ ಮಾಡೋದು, ಇವೆಲ್ಲ ತುಂಬ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ ನಾವು. ನಾವು ಹೇಳಿದರೆ ಮಾತು ಕೇಳಲ್ಲ, ನನಗೆ ಕಾಣಿಸುತ್ತಲ್ಲ, ನಿಮ್ಗೆ ಕಾಣಿಸ್ತಲ್ಲ, ನನಗೆ ಕಾಣಿಸ್ತಾನೆ ಇಲ್ಲ ಅಂತ ನಾವು ಹೇಳ್ತಿರ್ತೀವಿ ಹಿರಿಯರು, ನನಗೆ ಕಾಣಿಸುತ್ತಲ್ಲ ಆಯಿತು ಅಂತಂಥೇಳಿ. ಆ ರೀತಿ ಉಡಾಫೆ ಅಥವಾ ಪಾಲಕರ ಮಾತುಗಳನ್ನು ಕೇಳದೇ ಇರೋ ಮಕ್ಕಳುಗಳು ತುಂಬ ಇದ್ದಾರೆ. ಈಗ ಪಾಲಕರ ಮಾತುಗಳನ್ನು ಕೇಳಿರಲ್ಲ, ಆದರೆ ತಂದೆ ತಾಯಿಗಳ ಕರ್ತವ್ಯ ಏನಿತ್ತು ಅದನ್ನು ಅವರು ಮಾಡಲಿಲ್ಲ, ಪಾಲಕರು ಅಂತರ ದೋಷಿ ಸ್ಥಾನದಲ್ಲಿ ಕೂತು ಬಿಡ್ತಾರೆ. ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆನೇ ಇದೆ ಜಾಗತಿಕವಾಗಿ. ಪಾಲಕರ ಮಾತುಗಳನ್ನು ಮಕ್ಕಳು ಕೇಳೋದಾಗಲಿ ಅನುಸರಿಸ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ, ಆಮೇಲೆ ಬರೋ ಮುಂದಿನ ಎಲ್ಲ ಸಮಸ್ಯೆಗಳನ್ನು ಪಾಲಕರು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಅವರ ಚಿಕಿತ್ಸೆ ಇತ್ಯಾದಿಗೆ ಹಣ ಖರ್ಚು ಮಾಡೋದಾಗಲಿ ಎಲ್ಲದಕ್ಕೂ ಇವರು. ಈಗ ಅವರಲ್ಲಿ ಈ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಕೂಡಲೇ ಇದು ಗೊತ್ತಾಗಬೇಕು ಅಂತಂದರೆ, ಅವೆಲ್ಲ ಗೊತ್ತಾಗಲ್ಲ ಪಾಲಕರಿಗೆ, ಹೇಗೆ ಪರೀಕ್ಷೆಗಳು ಯಾವ ರೀತಿ ಮಾಡ್ಕೋಬೇಕಾಗತ್ತೆ?
0: ನಾವು ಏನು ಹೇಳ್ತೀವಿ ಅಂದರೆ ನಿಯಮಿತವಾಗಿ ಪರೀಕ್ಷೆ ಮಾಡಬೇಕು. ಅದು ಯಾವಾಗ ಯಾವಾಗ ಅಂದರೆ ಮಗು ಹುಟ್ಟಿದಾದ್ಮೇಲೆ ಡಿಸ್ಚಾರ್ಜ್ ಆಗೋಕೆ ಮುಂಚೆ ಕಣ್ಣಿನ ಡಾಕ್ಟರ್ ಒಂದ್ಸತಿ ನೋಡಬೇಕು. ಮತ್ತೆ ಈ ಕೆಲವರು ಮಕ್ಕಳು ಅವಧಿಗಿಂತ ಮುಂಚೆನೆ ಹುಟ್ಟಿರ್ತಾರೆ, ಅಥವಾ ತುಂಬಾ ಕಡಿಮೆ ತೂಕ ಇರ್ತಾರೆ, 2 ಕೆಜಿಗಿಂತ ಕಡಿಮೆ ತೂಕ ಇರೋದು, ಅಥವಾ ಹಾಸ್ಪಿಟಲಲ್ಲಿ NICU ಅಡ್ಮಿಷನ್ಸ್ ಅಂತ ಕರಿತೀವಿ ಅದಾಗಿರೋದು, ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಆಗಿರೋದು, ಅಂಥ ಮಕ್ಕಳಲ್ಲಿ ಆರೋಪಿ ಇರೋ ಚಾನ್ಸಸ್ ಅಂದರೆ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅನ್ನೋ ಒಂದು ಕಾಯಿಲೆ ಇದೆ. ರೆಟಿನಾ ಅಲ್ಲಿ ನಾರ್ಮಲ್ ಬೆಳವಣಿಗೆ ಆಗಿರಲ್ಲ, ಸೊ ಆ ಚಾನ್ಸಸ್ ಇರುತ್ತೆ. ಸೊ ಅಂಥ ಮಕ್ಕಳನ್ನ 30 ದಿನದ ಒಳಗಡೆ ಅಂದರೆ 3ನೇ ವಾರದಲ್ಲಿ ಅಥವಾ 4ನೇ ವಾರದ ಒಳಗಡೆ ಒಂದ್ಸತಿ ನೋಡಲೇಬೇಕಾಗತ್ತೆ. ಇದು ಕಂಪಲ್ಸರಿ. ಯಾರು ತೂಕ ಕಡಿಮೆ ಇರ್ತಾರೆ ಅಥವಾ ಅವಧಿಗಿಂತ ಮುಂಚೆ ಹುಟ್ಟಿರ್ತಾರೆ, ಈ ಥರ ಹೈ ರಿಸ್ಕ್ ಕೇಸಸ್, ಹಾಸ್ಪಿಟಲ್ ಅಡ್ಮಿಷನ್ಸು, ಬ್ಲಡ್ ಟ್ರಾನ್ಸ್ಫ್ಯೂಷನ್ಸು ಅಥವಾ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋ ಮಕ್ಕಳನ್ನ 30 ದಿನದ ಒಳಗಡೆ ನೋಡಬೇಕು. ಮತ್ತು ಎಲ್ಲ ಮಕ್ಕಳನ್ನು ನಾವು 3 ವರ್ಷದ ಒಳಗಡೆ ಒಂದ್ಸತಿ ನೋಡಲೇಬೇಕಾಗತ್ತೆ. ಅದಾದಮೇಲೆ 3-5 ವರ್ಷದ ಒಳಗಡೆ ಒಂದ್ಸತಿ, ಮತ್ತು 6 ವರ್ಷದ ಒಳಗಡೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕೆ ಮುಂಚೆ ಒಂದ್ಸತಿ ಕಣ್ಣಿನ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಲೇಬೇಕಾಗತ್ತೆ. ಅದಾದಮೇಲಿಂದ ಎಲ್ಲ ನಾರ್ಮಲ್ ಇತ್ತು ಅಂದರೆ ಎವ್ರಿ 1-2 ಇಯರ್ಸ್ ಅಟ್ಲೀಸ್ಟ್ ಒಂದು 15-16 ಇಯರ್ಸ್ವರೆಗೂ ಚೆಕ್ ಮಾಡಿಸ್ಲೇಬೇಕಾಗತ್ತೆ. ಸೊ ಈಗ ಚೆಕ್ ಮಾಡೋದ್ರಿಂದ ನಾವು ಏನೇ ತೊಂದರೆ ಇದ್ರೂ ಅದನ್ನು ಕಂಡುಹಿಡಿಬೋದು.
1: ಕರೆಕ್ಟ್, ಕಂಡುಹಿಡಿತೀರಿ ನೀವು. ಎಷ್ಟೋ ಸಲ ಕಣ್ಣಿನ ಸಮಸ್ಯೆ ಸಲುವಾಗಿ ಅವರು ಆಸ್ಪತ್ರೆ ಕಡೆ ಹೋಗಿರಲ್ಲ, ಬೇರೆ ಮಕ್ಕಳ ತಜ್ಞರ ಕಡೆ ಹೋಗಿರ್ತಾರೆ. ಏನೋ ಒಂದು ಜ್ವರ ಬಂದರು, ನೆಗಡಿ ಬಂದರು ಹೋಗಿರ್ತಾರೆ. ಇನ್ನೇನೋ ಸ್ಪೆಸಿಫಿಕ್ ಆಗಿ ಬೇರೆ ಸಮಸ್ಯೆ ಇದ್ದಾಗ ಆಯಾ ತಜ್ಞ ವೈದ್ಯರ ಕಡೆ ಅವರು ಹೋಗ್ಬೋದು. ಹಾಗಾಗಿ ಯಾವುದೇ ವೈದ್ಯರ ಕಡೆ ಹೋದ್ರೂ ಕೂಡ ಈ ಕಣ್ಣಿನ ಸಮಸ್ಯೆ ನಿಮಗೆ ಇದನ್ನು ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ, ಹಾಗೇನಾದರೂ ಸಮಸ್ಯೆ ಮುಂದೆ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು, ನೀವು ದಯವಿಟ್ಟು ಒಮ್ಮೆ ಕಣ್ಣಿನ ವೈದ್ಯರನ್ನು ನೋಡ್ಬೋದು ಅಂತಂತೇಳಿ ಬೇರೆ ವೈದ್ಯರು ಏನಾರು ಹೇಳ್ತಾರಾ?
0: ಹೌದು, ಮಕ್ಕಳ ಕಣ್ಣಿನ ಡಾಕ್ಟ್ರು ಇದರಲ್ಲಿ ತುಂಬ ಇಂಪಾರ್ಟೆಂಟ್.

0: ನಮಗೆ ರೆಫರ್ ಮಾಡಿರ್ತಾರೆ. ಸೊ ಇದರಲ್ಲಿ ಪೋಷಕರದ್ದು, ಟೀಚರ್ಸ್ದು, ಮತ್ತು ಮಕ್ಕಳ ಕಣ್ಣಿನ ಅಂದರೆ ಕಣ್ಣಿನ ಮಕ್ಕಳ ಡಾಕ್ಟರ್ದು, ಪೀಡಿಯಾಟ್ರಿಷಿಯನ್ದು ತುಂಬ ಇಂಪಾರ್ಟೆಂಟ್ ರೋಲ್ ಇದೆ.
1: ಅದು ಇದೆ ಅನ್ನಂಗಾಯಿತು. ಮತ್ತು ಅನೇಕ ಸಂಘ ಸಂಸ್ಥೆಗಳು ಅನೇಕ ಉಚಿತ ಚಿಕಿತ್ಸಾ ಶಿಬಿರಗಳನ್ನು ಏರ್ಪಾಟ ಮಾಡಿರ್ತಾರೆ.
0: ಹೌದು.
1: ಆದರೆ ಪ್ರತಿಯೊಬ್ಬರ ಜವಾಬ್ದಾರಿ ಮಕ್ಕಳ ಒಂದು ಆರೋಗ್ಯ, ಅವರ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇತ್ಯಾದಿ ಎಲ್ಲ ಸಮಸ್ಯೆಗಳು, ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆನೂ ಕೂಡ ಇವತ್ತು ಅಧ್ಯಯನ ಮಾಡುವಂಥದ್ದು ಜರೂರತ್ತು ಬಂದ್ಬಿಟ್ಟಿದೆ. ಅಂದರೆ ಆ ಸಂಘ ಸಂಸ್ಥೆಗಳು, ಆಸ್ಪತ್ರೆಗಳು ಈ ಕೆಲವು ಶಿಬಿರಗಳನ್ನು ಮಾಡಿ ಅಥವಾ ಶಾಲೆಗಳಿಗೆ ತೆರಳಿ ಮಕ್ಕಳ ಕಣ್ಣಿನ ಒಂದು ಚಿಕಿತ್ಸೆ ಅಥವಾ ತಪಾಸಣೆಯನ್ನು ಮಾಡಬೇಕಾಗತ್ತೆ. ಈ ಎಲ್ಲ ಕೆಲಸಗಳನ್ನು ಮಾಡೋದೆಲ್ಲ ನಡೀತಾ ಇದೆಯಾ? ಆ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಚಿಕಿತ್ಸೆಗೆ ಅಂತ ತಾವು ಶಿಬಿರದಲ್ಲಿ ಅವ್ರನ್ನ ತಪಾಸಣೆ ಮಾಡುವಾಗ ಏನಾದರೂ ಉಚಿತವಾಗಿ ಅವರಿಗೆ ಕನ್ನಡಕಗಳನ್ನು ಕೊಡೋದಾಗಲಿ ಅಥವಾ ಇನ್ನೊಂದು ಏನಾದರೂ ಮಾಡ್ತೀರಾ? ತಪಾಸಣೆ ಅಂತೂ ಮಾಡ್ತೀರಿ. ಮುಂದೆ ಬರೀ ನೋಡಿದ್ರು ಹೇಳಿದ್ರು ಹೋದರು ಅಂತ ಅನ್ನಂಗಾಗಬಾರ್ದು. ಅವ್ರಿಗೆ ಏನಾದರೂ ಲಾಭ ಆಗಬೇಕು. ಹಾಗೆಲ್ಲ ಲಾಭ ಆಗೋದೆಲ್ಲ ಆ ಚಟುವಟಿಕೆಗಳು ನಡೀತಾ ಇದ್ದಾವೆ ಸಮಾಜದಲ್ಲಿ?
0: ಹೌದು, ಖಂಡಿತವಾಗ್ಲೂ ನಡೀತಾ ಇದೆ. ಇದನ್ನ ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಲಿ ಇದನ್ನ ಒಂದು ಜವಾಬ್ದಾರಿ ಥರ ತಗೊಂಡಿದ್ದಾರೆ. ಸೊ ವರ್ಷಕ್ಕೊಂದ್ಸತಿ ನಾವು ಸ್ಕೂಲ್ಸಲ್ಲಿ ಈ ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಗೌರ್ಮೆಂಟ್ ಕೂಡ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸಲ್ಲೂ ವರ್ಷಕ್ಕೊಂದ್ಸತಿ ಈ ಶಿಬಿರಾನ ಮಾಡೋದು ಅಥವಾ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಮಾಡೋದು ಕಂಪಲ್ಸರಿ ಮಾಡಿದೆ. ಮತ್ತು ಅವರಿಗೆ ಫ್ರೀಯಾದ ಕನ್ನಡಕವನ್ನು ಕೊಡ್ತಾ ಇದೆ, ಗೌರ್ಮೆಂಟ್ ಕೊಡ್ತಾ ಇದೆ. ಅದರ ಜೊತೆಗೆ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಕೂಡ, ಪ್ರೈವೇಟ್ ಕಣ್ಣಿನ ಹಾಸ್ಪಿಟಲ್ಸ್ ಕೂಡ ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಫ್ರೀಯಾಗಿ ಮಾಡಿಬಿಟ್ಟು ಕನ್ನಡಕಗಳನ್ನ ವಿತರಿಸ್ತಾ ಇದೆ.
1: ಕೊಡ್ತಾರಲ್ಲ, ಸಂತೋಷ. ಈಗ ಈ ಕೆಲವು ಸಲ ಕೆಲವು ಗಾರ್ಡನ್ ಹೊರಗಡೆ ಬಿ ಪಿ ಶುಗರ್ ಚೆಕಪ್ ಎಲ್ಲ ಮಾಡ್ತಿರ್ತಾರೆ. ಹಾಗೆ ಕಣ್ಣಿನ ಸಮಸ್ಯೆ ಸೂಕ್ಷ್ಮವಾಗಿ ಇದ್ದರೂ ಇರಬಹುದೇನೋ ಅಂತಂತೇಳಿ ಅದನ್ನು ಕೂಡ ಪರೀಕ್ಷೆ ಮಾಡೋಕೆ ಸಾಧ್ಯತೆ ಇದೆಯಾ?
0: ಹೌದು, ಟಾರ್ಚ್ ಲೈಟಲ್ಲಿ ಮಾಡ್ಬೋದು. ಒಂದು ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಮೇಲ್ಮುಖವಾಗಿ ಅಂತ ಏನು ಹೇಳ್ತಾ, ಸೊ ಆ ಥರ ಮಾಡ್ಬೋದು. ಟಾರ್ಚ್ ಲೈಟಿಂದ ನಮಗೆ ಕರಿಗುಡ್ಡೆಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಪೊರೆ ಬಂದಿದೆಯಾ ಇದೆಲ್ಲ ಗೊತ್ತಾಗುತ್ತೆ. ಬಟ್ ಆದರೆ ನಾವು ರಿಫ್ರಾಕ್ಟಿವ್ ಎರರ್, ಈಗ ಮಯೋಪಿಯಾ ಅಂತ ಏನು ಹೇಳಿದ್ವಿ, ಕನ್ನಡಕದ ನಂಬರ್ನೆಲ್ಲ ಈ ಪಾರ್ಕ್ ಅಲ್ಲಿ ಮಾಡೋ ಸ್ಕ್ರೀನಿಂಗ್ ಕಂಡುಹಿಡಿಯಂದ್ರೆ
1: ತಾವ್ ಹೇಳ್ದಂಗೆ ಏನಾದ್ರೂ ಒಂದು ಬಿಳಿ ಚುಕ್ಕಿ ಇದೆ ಅಂದ್ರೆ ಕಣ್ಣಿಗೆ ಕಾಣಿಸುತ್ತೆ, ನಿನಗೇನೋ ಕಣ್ಣು ಸಮಸ್ಯೆ ಇದ್ದಿರಬಹುದು, ನೀನು ತೋರಿಸ್ಕೋ ಅಂತೇಳಿ ಈವನ್ ಜನಸಾಮಾನ್ಯರು ಕೂಡ ಹೇಳ್ತಾರೆ. ಅದು ಬೇರೆ ವಿಷಯ. ಏನೋ ಒಂದು ಸ್ವಲ್ಪ ನೋಡಿದಾಗ ಏನೋ ಒಂದು ಸಮಸ್ಯೆ ಇದ್ದಿರಬಹುದು, ಹೇಳಕ್ಕಾಗಲ್ಲ ಅಂತೇಳಿ ಒಂದು ಸಲಹೆ ಕೊಡೋದು. ಇಂಥ ಆಸ್ಪತ್ರೆಯಲ್ಲಿ ಬಂದು ದಯವಿಟ್ಟು ನೀವು ಚಿಕಿತ್ಸೆ ಅಥವಾ ತಪಾಸಣೆ ಮಾಡಿಸ್ಕೋಬಹುದು ಅಂತ ಒಂದು ಸಲಹೆ ಕೊಡ್ಬೋದು. ಈ ಮೆಳ್ಳುಗಣ್ಣಿನ ಸಮಸ್ಯೆ ಬಗ್ಗೆ ತಾವು ನಡುವೆ ಹೇಳಿದ್ರಲ್ಲ, ಇದಕ್ಕೆ ಏನು ಕಾರಣ, ಅದು ಹುಟ್ಟಿನಿಂದ ಬರುವಂತಹ ತೊಂದರೆನ, ಅದಕ್ಕೆ ಪರಿಹಾರ ಏನು?
0: ಸೊ ಮೆಳ್ಗಣ್ಣಲ್ಲಿ ಬೇರೆ ಬೇರೆ ರೀತಿಯಾದ ಮೆಳ್ಗಣ್ಣಿದೆ. ಒಂದು ವಂಶ ಪಾರಂಪರ್ಯವಾಗಿ ಕೂಡ ಬರ್ಬೋದು, ಅಥವಾ ಅದನ್ನ ಹೆರಿಡಿಟ್ರಿ ಸ್ಕ್ವಿಂಟ್ ಅಂತ ನಾವು ಕರಿತೀವಿ. ಇನ್ನೊಂದು ಕೆಲವು ಸತಿ ಏನಾಗುತ್ತೆ, ಕಣ್ಣಲ್ಲಿ ಕಡಿಮೆ ದೃಷ್ಟಿ ಇದ್ದಾಗಲೂ ಇದು ಮೆಳ್ಗಣ್ಣು ಬರ್ಬೋದು. ಕೆಲವು ಸತಿ ಏನಾಗುತ್ತೆ, ದೃಷ್ಟಿ ಕಡಿಮೆ ಇದೆ, ಪೊರೆಯಿಂದಾಗಲಿ ಬೇರೆ ಏನೋ ಕಾರಣಕ್ಕೆ ದೃಷ್ಟಿ ಕಡಿಮೆ ಇದ್ದಾಗಲೂ ಕೂಡ ಅದು ಮೆಳ್ಗಣ್ಣು ಆಗ್ಬೋದು. ಇನ್ನೊಂದು ಸತಿ ಏನಂದ್ರೆ ಸ್ನಾಯು, ನಮ್ಮಲ್ಲಿ ಕಣ್ಣಲ್ಲಿರೋ ಸ್ನಾಯು ಎರಡು ಕಡೆ ಸ್ನಾಯು ಇರುತ್ತೆ, ಅದು ಈಕ್ವಲ್ ಆಗಿ ಕೆಲಸ ಮಾಡ್ತಿದ್ರೆ ಮಾತ್ರ ಕಣ್ಣು ಸ್ಟ್ರೇಟ್ ಆಗಿ ನೋಡುತ್ತೆ. ಮೆಳ್ಗಣ್ಣಲ್ಲಿ ಏನಾಗುತ್ತೆ, ಒಂದು ಸ್ನಾಯು ಸ್ವಲ್ಪ ಸ್ಟ್ರಾಂಗ್ ಆಗೋದು, ಒಂದು ಸ್ನಾಯು ಸ್ವಲ್ಪ ವೀಕ್ ಆಗೋದಾದ್ರೆ ಒಂದು ಕಡೆ ಎಳಿಯುತ್ತೆ ಅದು. ಸೊ ಇದರಿಂದ ಕೂಡ ಮೆಳ್ಗಣ್ಣು ಆಗಬಹುದು.
1: ಆಗ್ಬೋದು. ಈಗ ಒಂದು ಕಣ್ಣು ನೋಡ್ಲಿಕ್ಕೆ ಸ್ವಲ್ಪ ಸಣ್ಣ, ಇನ್ನೊಂದು ಸ್ವಲ್ಪ ದೊಡ್ಡದು, ಇದೆಲ್ಲ ಸಮಸ್ಯೆನಾ ಅಥವಾ ಹೇಗೆ?
0: ಹೌದು, ಖಂಡಿತವಾಗ್ಲೂ ಸಮಸ್ಯೆನೇ. ಅದು ಒಂದು ಕಣ್ಣು ಚಿಕ್ಕದಾಗಿದೆ, ಆ ಕಣ್ಣು ಯಾಕೆ ಚಿಕ್ಕದಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಕೆಲವು ಸತಿ ರೆಟ್ನೋಬ್ಲಾಸ್ಟೊಮಾ ಅನ್ನೋ ತೊಂದರೆಯಲ್ಲಿ ಕೂಡ ಆ ಕಣ್ಣು ಚಿಕ್ಕದಾಗ್ಬೋದು. ಸೊ ಬೇರೆ ಬೇರೆ ಕಾರಣಕ್ಕೆ ಕಣ್ಣು ಚಿಕ್ಕದಾಗ್ಬೋದು. ಸೊ ನಾವು ಅದನ್ನು ಪರೀಕ್ಷೆ ಮಾಡಿ ನಮ್ಗೆ ತಿಳ್ಕೊಳ್ಬೇಕಾಗತ್ತೆ ಯಾಕೆ ಕಣ್ಣು ಚಿಕ್ಕದಿದೆ ಅಂತ
1: ಹೇಳ್ತೀರಿ ಮಾಡ್ತೀರಲ್ಲ. ಈಗ ಮಕ್ಕಳಿಗೆ ಕನ್ನಡಕ ಅಂತಂದ್ರೆ ಅಯ್ಯೋ ಚಿಕ್ಕ ವಯಸ್ಸಿಗೆ ಕನ್ನಡಕ ಬಂತು ಅಥವಾ ಗ್ಲಾಸ್ ಅಂತಂತೇಳಿ ಉಳಿದ ಎಲ್ಲ ಸಹಪಾಠಿಗಳು ಹಾಸ್ಯ ಮಾಡಬಹುದು ಅಂತ ನಾವು ಭಯ ಇರುತ್ತೆ. ಆದರೆ ಅನಿವಾರ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ನಾವು ಮೊರೆ ಹೋಗಲೇಬೇಕಾಗತ್ತೆ. ಕನ್ನಡಕಗಳ ಬಳಕೆ ಮತ್ತು ಮಕ್ಕಳಿಗೆ ಒಂದು ಸಮಾಧಾನ ಹೇಗೆ?
0: ಏನಾಗುತ್ತೆ ಅಂದರೆ ಮಕ್ಕಳಿಗೆ ದೂರದೃಷ್ಟಿ ಅಷ್ಟು ಸರಿಯಾಗಿ ಕಾಣಿಸ್ದೇ ಇರುವಾಗ, ಚಿಕ್ಕ ವಯಸ್ಸಿಂದನೂ ಅದೇ ಇದ್ದರೆ ಅವ್ರು ಅದನ್ನೇ ನಾರ್ಮಲ್ ದೃಷ್ಟಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಇನಿಷಿಯಲಿ ನಾವು ಕನ್ನಡಕ ಕೊಟ್ಟಾಗ ಅವ್ರು ಹಾಕ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಆದರೆ ತಾಯಿಯಂದರು ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅವರು ಮಕ್ಕಳನ್ನ ಬಿಡದೆ ಆ ಕನ್ನಡಕ ಹಾಕ್ಸೋಕ್ಕೆ ಶುರು ಮಾಡಿದ್ರೆ ಒಂದು ವಾರ ಎರಡು ವಾರ ಮಕ್ಕಳು ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ ಹಠ ಮಾಡ್ಬೋದು. ಬಟ್ ಒಂದು ಸಾರಿ ಅವರಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಿದೆ ಅಂತ ರಿಯಲೈಸ್ ಆದರೆ ಅದಾದ್ಮೇಲೆ ನೀವು ತೆಗೀರಿ ಅಂತ ಅಂದ್ರು ಅವ್ರು ಕನ್ನಡಕ ತೆಗಿಯೋದಿಲ್ಲ. ಅದು ಅವ್ರಿಗೆ ಅಭ್ಯಾಸ ಆಗೋವರೆಗೂ ಅಷ್ಟೇ ತಾಯಂದ್ರಿಗೆ ಕಷ್ಟ. ಅದಾದ್ಮೇಲೆ ಅವರು ನೀವು ಹೇಳಿದ್ರು ಸಹಿತ ಅವ್ರು ಕನ್ನಡಕ ತೆಗಿಯೋದಿಲ್ಲ.

0: ಇಲ್ಲೇ ಕನ್ನಡಕ ಹಾಕಿದಂತಹ ಮಕ್ಕಳಿಗೆ ಸಹಪಾಠಿಗಳೇನಾದರೂ ಈ ಥರ ಸ್ವಲ್ಪ ಕೀಟ್ಲೆ ಏನಾರು ಮಾಡ್ತಿದ್ರೆ ಈ ಓದಿನಿಂದ ಸ್ವಲ್ಪ ಮುಂದೆ ಬಂದು ಬಹಳ ವಿಭಿನ್ನವಾಗಿ ನಮ್ಮ ಒಂದು ನಮ್ಮತನವನ್ನು ತೋರಿಸ್ಬೇಕಾಗತ್ತೆ. ಆವಾಗ ಅದು ಏನೂ ಕಾಣಿಸಲ್ಲ. ನಮ್ಮ ಅಂತಿಮವಾಗಿ ನಮ್ಮ ಬುದ್ಧಿಮತ್ತೆ, ನಮ್ಮ ಓದು, ನಮ್ಮ ಶ್ರಮ, ನಾವು ಹೇಗೆ ಶಿಕ್ಷಕರಿಗಾಗಲಿ ಪಾಲಕರಿಗಾಗಿ ಹೇಗೆ ವಿಧೇಯರಾಗಿರ್ತೀವಿ, ಆ ಅನೇಕ ಅಂಶಗಳು ಅಲ್ಲಿ ಗಣನೆಗೆ ಬರ್ತವೆ. ಈಗ ಈ ಮಕ್ಕಳಿಗೆ ಈ ಪೊರೆ ಸಮಸ್ಯೆ ಏನಾರ ಕಾಡುತ್ತಾ?
1: ಹೌದು, ಹುಟ್ಟುವಾಗಲೇ ಪೊರೆ ಬರಬಹುದು. ಅದು ಹೆರಿಡಿಟ್ರಿ ಕಾಸಸ್ಸಿಂದನೂ ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕೆ ಬಾಡಿಯಲ್ಲಿ ತೊಂದರೆ ಇರುವಾಗ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಅಥವಾ ಕೆಲವು ಸತಿ ಏಟ್ ಬೀಳೋದ್ರಿಂದ ಕೂಡ ಪೊರೆ ಬರೋ ಸಾಧ್ಯತೆ ಇರುತ್ತೆ. ಬಟ್ ಹುಟ್ಟುತ್ತಾನೆ ಪೊರೆ ಬಂದರೆ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಪರೇಟ್ ಮಾಡ್ಬೋದು. ಆ್ಯಂಡ್ ಎಲ್ಲ ಪೊರೆನೂ ನಾವು ಆಪರೇಟ್ ಮಾಡಬೇಕಾಗಿಲ್ಲ, ಅದು ವಿಷುವಲಿ ಸಿಗ್ನಿಫಿಕೆಂಟ್ ಪೊರೆ ಇದ್ದರೆ ಮಾತ್ರ, ಅಂದರೆ ದೃಷ್ಟಿಗೆ ಅಫೆಕ್ಟ್ ಆಗ್ತಾ ಇರೋ ಪೊರೆ ಮಾತ್ರ ನಾವು ಆಪರೇಟ್ ಮಾಡಬೇಕಾಗುತ್ತೆ. ಯೂಶ್ವಲಿ ಅದು 4-8 ವಾರದೊಳಗಡೆ ಆಪರೇಟ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಕಣ್ಣಿಗೆ ಬೆಳಕು ನರದ ಮೇಲೆ ಬೀಳೋದೇ ಇಲ್ಲ. ಬೀಳದೇ ಇರುವಾಗ ಅದು ಡೆವಲಪ್ ಕೂಡ ಸಹಿತ ಕರೆಕ್ಟ್ ಆಗಿ ಆಗೋದಿಲ್ಲ. ಸೊ ನಾವು ಮುಂದೆ ಆಪರೇಟ್ ಮಾಡಿದ್ರು, ನಾವು ಸ್ವಲ್ಪ ವರ್ಷ ಬಿಟ್ಬಿಟ್ಟು ಆಮೇಲೆ ಆಪರೇಟ್ ಮಾಡ್ತೀವಿ, ಆಮೇಲೆ ಕನ್ನಡಕ ಕೊಡ್ತೀವಿ, ಅಥವಾ ಕಣ್ಣೊಳಗಡೆ ಲೆನ್ಸ್ ಹಾಕ್ತೀವಿ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಸೊ ಹುಟ್ಟತಾನೆ ಬಂದಿರೋ ಪೊರೆನ ಎಷ್ಟು ಬೇಗ ಆಗುತ್ತೋ, ಅಟ್ಲೀಸ್ಟ್ 4-8 ವೀಕ್ಸ್ ಅಂತ ಕರಿತೀವಿ ನಾವು, ಅದ್ರೊಳಗಡೆ ನಾವು ಆಪರೇಟ್ ಮಾಡಿ ಅವರಿಗೆ ಕನ್ನಡಕ ಎಲ್ಲ ಕೊಡ್ಬೇಕಾಗತ್ತೆ.
0: ರೆಟಿನಾಗ್ ಸಂಬಂಧಪಡೋ ಹಾಗೆ ಏನಾದರೂ ಸಮಸ್ಯೆ ಇರುತ್ತಾ?
1: ಹೌದು, ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅಂತ ಕರಿತೀವಿ. ನಾನು ಹೇಳ್ದಾಗೆ ಏನಾಗುತ್ತೆ ಅಂದರೆ 2 ಕೆಜಿಗಿಂತ ಕಡಿಮೆ ತೂಕ ಮಕ್ಕಳು ಹುಟ್ಟಿದ್ರೆ, ಅಥವಾ 9 ತಿಂಗಳಿಗಿಂತ ಮುಂಚೆ ಮಕ್ಕಳು ಹುಟ್ಟಿದ್ರೆ, ಅಥವಾ ಹುಟ್ಟದಾದ್ಮೇಲೆ ಅವರು NICU ಅಡ್ಮಿಷನ್ ತುಂಬ ಟೈಮ್ ಇದ್ದರೆ, ಅಥವಾ ಆಕ್ಸಿಜನ್ ರಿಕ್ವೈರ್ಮೆಂಟ್ ಅಂತ ಕರಿತೀವಿ ಅದಿದ್ದರೆ, ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಏನಾದರೂ ಆದರೆ, ರಕ್ತ ಕಡಿಮೆ ಇದ್ದರೆ, ಈ ಥರ ಎಲ್ಲ ಮಕ್ಕಳಲ್ಲಿ ಏನಾಗುತ್ತೆ, ಕಣ್ಣಿನ ನರ ಅಥವಾ ರೆಟಿನಾ ಅಕ್ಷಿಪಟಲ ಅಂತ ಏನು ಕರಿತೀವಿ ಅದು ರಕ್ತನಾಳ ಪೂರ್ತಿಯಾಗಿ ಡೆವಲಪ್ ಆಗಿರಲ್ಲ ಆ ಮಕ್ಕಳಲ್ಲಿ. ಸೊ ಅಂಥ ಮಕ್ಕಳನ್ನ ನಾವು 30 ದಿನದೊಳಗಡೆ ಒಂದು ಚೆಕಪ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ರಕ್ತನಾಳಗಳು ಬೆಳೀತಾ ಇದ್ದಾವೆ ಅಂದರೆ ಅಬ್ಸರ್ವ್ ಮಾಡಿ ನೋಡ್ಬೋದು. ಬಟ್ ಅದರಲ್ಲಿ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿಯಲ್ಲಿ 5 ಸ್ಟೇಜಸ್ ಇದೆ. ಆ 5 ಸ್ಟೇಜಸ್ ಏನಾದರೂ ಇದ್ದರೆ ನಾವು 1st and 2nd ಸ್ಟೇಜಲ್ಲಿ ಫ್ರೀಕ್ವೆಂಟಾಗಿ ಕರೆದು ಫಾಲೋಅಪ್ ಮಾಡ್ಬೋದು. ಬಟ್ 3rd ಸ್ಟೇಜ್ಗೆ ಹೋದಾಗ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅಂದರೆ ಲೇಸರ್ ಅಂತ ಮಾಡ್ತೀವಿ. ಲೇಸರ್ ಅಂತ ಮಾಡಿದಾಗ ಅದು ಒಳ್ಳೆ ರೀತಿಯಲ್ಲಿ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಟ್ 4th and 5th ಸ್ಟೇಜಲ್ಲಿ ಏನಾಗ್ಬಿಡುತ್ತೆ ಅಂದರೆ ರೆಟಿನಾ ಬಿಟ್ಕೊಂಡು ಬಿಡುತ್ತೆ, ಅಥವಾ ಕಣ್ಣಿನ ನರ ಅಕ್ಷಿಪೆಟಲ ಬಿಟ್ಕೊಂಡು ಬಿಡುತ್ತೆ. ಆವಾಗ ಅವರಿಗೆ ಸರ್ಜರಿನೇ ಬೇಕಾಗುತ್ತೆ. ತುಂಬ ಪ್ರಿಮೆಚೂರ್ ಮಕ್ಕಳಲ್ಲಿ ಕೆಲವು ಸತಿ ಸೆಂಟರ್ ಭಾಗದಲ್ಲಿ ಕೂಡ ರಕ್ತನಾಳಗಳು ಬೆಳೆದಿಲ್ಲ ಅಂದರೆ ಆವಾಗ ನಾವು ಆ್ಯಂಟಿ VEGF ಇಂಜೆಕ್ಷನ್ಸ್ ಅಂತ ಬರುತ್ತೆ, ಅದನ್ನು ಕೂಡ ಮಾಡಬಹುದು.
0: ಮಾಡ್ತೀರಿ ನೋಡಿ. ಈಗ ನಾವು ಮಕ್ಕಳ ವಿಷಯದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೇವೆ. ವೈದ್ಯರು ಅಂದರೆ ನೇತ್ರ ತಜ್ಞರು ಅಂತ ಅಷ್ಟೇ, ನಾವು ದೊಡ್ಡವರಿಗೆ ಸಣ್ಣವರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ನೀವು ಒಂದೇ ಅಂತ ನಾವು ಮಾಡ್ತೀವಿ. ಆದರೆ ಮಕ್ಕಳಿಗೇ ಸ್ಪೆಷಲಿ ಅವರ ಒಂದು ಸಮಸ್ಯೆಯನ್ನು ನೋಡುವಂತಹ ವೈದ್ಯರ ಸ್ಪೆಷಾಲಿಟಿ ಏನಾದ್ರು ಇರುತ್ತಾ ಮಕ್ಕಳ ಬಗ್ಗೆ?
1: ಅದಕ್ಕೆ ಪೀಡಿಯಾಟ್ರಿಕ್ ಆಫ್ಥಾಲ್ಮಾಲಜಿ ಅಂತ ಕರಿತೀವಿ. ಸೊ ಅವರು ಸ್ಪೆಷಲೈಸ್ಡ್ ಇನ್ ಮಕ್ಕಳ ಕಣ್ಣಿನ ಬಗ್ಗೆನೇ ಅವರು ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಸೊ ಅವ್ರ ಜನರಲ್ ಆಫ್ಥಾಲ್ಮಾಲಜಿಸ್ಟ್ಗಿಂತ ಅವರು ಬೆಟರ್ ಕೇರ್ ಕೊಡ್ಬೋದು, ಅಥವಾ ಮೆಳ್ಗಣ್ಣು ಸ್ಪೆಷಲಿಸ್ಟ್ ಅಂತ, ಸ್ಕ್ವಿಂಟ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಡೆಫಿನೆಟ್ಲಿ ಅವರು ಅದರಲ್ಲೇ ಸ್ಪೆಷಲೈಸೇಷನ್ ಮಾಡಿರೋದ್ರಿಂದ ಅವರು ಬೆಟರ್ ಕೇರ್ ಕೊಡ್ಬೋದು ಮಕ್ಕಳಿಗೆ.
0: ಭಾಳಷ್ಟು ವಿಷಯಗಳಿವೆ, ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಆರಂಭಿಕ ಹಂತದಲ್ಲೇ ಮಕ್ಕಳ ಸಮಸ್ಯೆಯನ್ನು ಸರಿಪಡಿಸಿ ಅವರ ಒಂದು ದೃಷ್ಟಿಯನ್ನು ಚೆನ್ನಾಗಿ ಮಾಡಿ ಅವರ ಒಂದು ಬದುಕು ದೊಡ್ಡವರಾದಾಗ ಕೂಡ ತುಂಬ ಚೆನ್ನಾಗಿ ಇರಬೇಕಾಗತ್ತೆ. ಯಾಕಂದರೆ ಅವರಿಂದನೇ ಮುಂದಿನ ಒಂದು ದೇಶ ನಡೀತದೆ. ಅಂದರೆ ಮುಂದೆ ಈಗಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತೇಳಿ ಮಾತಾಡ್ತೀವಿ ನಾವು. ಇದೆಲ್ಲವನ್ನು ತಿಳ್ಕೊಂಡು ನಾವು ಕಣ್ಣಿನ ಕುರಿತಾಗಿ ಅದು ನಮಗೇನು ಸಮಸ್ಯೆನೇ ಅಲ್ಲ ಅಂತ ಭಾವನೆ ಇಟ್ಕೊಳ್ದೇನೆ ವೈದ್ಯರ ಕಡೆ ಹೋಗಿ ತೋರಿಸಿ ಅದು ಸರಿಪಡಿಸ್ಕೋಬಹುದು. ಈ ಮಕ್ಕಳ ಸಮಸ್ಯೆಗಳು, ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಅಂತನೋದು ಅದೇನೋ ಬಿಡು ಮುಂದೆ ವಯಸ್ಸಾದಾಗ ಸರಿಯಾಗತ್ತೆ ಅಂತನೋ ಭಾವನೆ ಇರಬಾರ್ದು. ಅದಕ್ಕೆ ಏನಿದ್ರು ಪರೀಕ್ಷೆ ಮಾಡಿಸ್ಕೊಂಡು ಅವರ ಸಮಸ್ಯೆಯನ್ನು ತುಂಬ ಸುಲಭವಾಗಿ ಪರಿಹರಿಸ್ಕೋಬಹುದು. ಯಾಕಂದರೆ ಆರಂಭಿಕ ಹಂತ, ಮಕ್ಕಳ ಹಂತ ಅಂದರೆ ಆರಂಭ, ಅದರ ನಂತರ ಅವರಿಗೆ ಬರೋ ಸಮಸ್ಯೆಗಳು ಕೂಡ ಆರಂಭವೇ. ಅದನ್ನು ಸರಿಪಡಿಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳ್ಬೋದು. ಮಕ್ಕಳ ಕಣ್ಣಿನ ಸಮಸ್ಯೆ ಕುರಿತಾಗಿ ತಾವು ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ಧನ್ಯವಾದಗಳು. ನಮಸ್ಕಾರ.
2: ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಮತ್ತು ಚಿಕಿತ್ಸೆ ಕುರಿತಾಗಿ ಇದುವರೆಗೂ ಡಾಕ್ಟರ್ ವರಲಕ್ಷ್ಮಿ ವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಜಾಂಪಣ್ಣ ಆಶೇಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಭಾರತದ ಪ್ರಧಾನಿಯಾದ ಶ್ರೀ ನರೇಂದ್ರ ಮೋದಿಯವರು ರಾಂಚಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ್ದು ಹೀಗೆ.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ರಾಷ್ಟ್ರೀಯ ಪೆನ್ಷನ್ ಯೋಜನಾ ಶುರುವಾತ ಜಾರ್ಖಂಡ್ ಹೋ ರೀ ಮೈ ಮಹಾನ್ ಧರತಿ ದೇಶ ಭರಕ್ಕೆ ವ್ಯಾಪಾರಿಯೋ ಬಹುತ್ ಬಹುತ್ ಬಧಾಯಿ ದೇತಾ ಹೇ ಹಮ್ನೆ ಕಭಿ ದೇಶ ಅಸಂಘಟಿತ ಕಾಮದಾರೋ ಪೆನ್ಷನ್ ಯೋಜನಾ ದಿ ಬಾದ ಕಿಸಾನೋಕ್ಕೆ ಪೆನ್ಷನ್ ಯೋಜನಾ ಉಸ್ಕೆ ಬಾದ ವ್ಯಾಪಾರಿ ರೋಜಗಾರಿ ಪೆನ್ಷನ್ ಯೋಜನಾ ದೇಶ ಬನ್ನೆ ಜೀ ಬಹುತ ಬಡೀ ಭೂಮಿಕಾ ಹೈಸೆ ಸಮಾಜ ಸಭಿ ವರ್ಗೋ ಬುಢಾಪೆ ಮುಸೀಬತ್ ಜೀನಾ ನಾ ಪಡೇ ಉಸ್ಕಿ ಗಾರಂಟಿ ಪೆನ್ಷನ್ ಯೋಜನಾ ಸಾಥಿಯೋ ಆಜ ಮುಂದೆ ಸಾಹಿಬ್ಗಂಜ್ ಮಲ್ಟಿ ಮಾಡಲ್ ಟರ್ಮಿನಲ್ ಕಾ ಉದ್ಘಾಟನ್ ಕರ್ನೆ ಕಾ ಸೌಭಾಗ್ಯ ಭೀ ಮಿಲಾ ಔರ್ ಹಮಾರೇ ಮಂತ್ರಿ ಶ್ರೀಮಾನ್ ಮನ್ಸುಖ್ ಮಾಂಡವಿಯಾ ಜೀ ವಹಾಂ ಬೈಠೆ ಹೈ ಸಾಂಥಾಲ್ ಪರಗಣಾ ಕೆ ಬಹುತ್ ಲೋಗ್ ಭೀ ಆಜ್ ಇಸ್ ಬಡೇ ಮಹತ್ವಪೂರ್ಣ ಅವಸರ ಕೆ ವಹಾಂ ಸಾಕ್ಷಿ ಬನೆ ಹೈ ಔರ್ ಯೇ ಪ್ರೊಜೆಕ್ಟ್ ಸಿರ್ಫ್ ಜಾರ್ಖಂಡ್ ಕಾ ನಹೀ ಯೇ ಹಿಂದೂಸ್ತಾನ್ ಕೋ ಭೀ ಔರ್ ದುನಿಯಾ ಕೋ ಭೀ ಜಾರ್ಖಂಡ್ ಕಿ ನಯೀ ಪಹಚಾನ್ ದೇ ಸಿರ್ಫ ಏಕ ಔರ್ ಪ್ರೊಜೆಕ್ಟ್ ನಹೀ ಬಲ್ಕಿ ಇಸ್ ಪೂರೆ ಕ್ಷೇತ್ರ ಕೋ ಪರಿವಹನ್ ಕಾ ನಯಾ ವಿಕಲ್ಪ ದೇ ರಹಾ ಯೇ ಟರ್ಮಿನಲ್ ನ್ಯಾಷನಲ್ ವಾಟರ್ ವೇ ಒನ್ ಹಲ್ದಿಯಾ ಬನಾರಸ್ ಜಲಮಾರ್ಗ ವಿಕಾಸ್ ಪರಿಯೋಜನಾ ಕಾ ಏಕ ಅಹಮ್ ಹಿಸ್ಸಾ ಹೈ ಯೇ ಜಲಮಾರ್ಗ ಜಾರ್ಖಂಡ್ ಕೋ ಪೂರೆ ದೇಶ ಸೇ ನಹೀ ಬಲ್ಕಿ ವಿದೇಶ ಸೇ ಭೀ ಜೋಡೇಗಾ ಇಸ್ಕೆ ಮಾಧ್ಯಮ ಸೇ ಜಾರ್ಖಂಡ್ ಕೆ ಲೋಗೋ ಕೆ ಲಿಯೆ ವಿಕಾಸ್ ಕಿ ಅಪಾರ ಸಂಭಾವನಾಯೆ ಖುಲ್ನೆ ವಾಲಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್.
3: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ರೈತರ ಭವಿಷ್ಯ ಭದ್ರತೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ PMKMY. ಈ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರಿಗೆ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 3,000 ಅಂದರೆ ವಾರ್ಷಿಕ 36,000 ಪಿಂಚಣಿ ನೀಡಲಾಗುತ್ತದೆ. ವೃದ್ಧಾಪದಲ್ಲಿ ಆದಾಯದ ಭದ್ರತೆ ಇಲ್ಲದ ಸಣ್ಣ ಮತ್ತು ಅಲ್ಪ ರೈತರಿಗೆ ಇದು ಬಹಳ ಉಪಯುಕ್ತವಾದ ಯೋಜನೆಯಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಅರ್ಥ ಮಾಡಿಕೊಳ್ಳುವುದಾದರೆ PMKMY ಒಂದು ಸ್ವಯಂ ಸೇವಿ ಮತ್ತು ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆ. ರೈತರು ತಮ್ಮ ಕಾರ್ಯನಿರತ ವಯಸ್ಸಿನಲ್ಲಿ ಚಿಕ್ಕ ಮೊತ್ತವನ್ನು ಪ್ರತಿ ತಿಂಗಳು ಠೇವಣಿ ಇಡುತ್ತಾರೆ. 60 ವರ್ಷ ವಯಸ್ಸು ತಲುಪಿದ ನಂತರ ಸರ್ಕಾರದಿಂದ ನಿಗದಿತ ಪಿಂಚಣಿ ಲಭ್ಯವಾಗುತ್ತದೆ. ಈ ಯೋಜನೆಯ ಉದ್ದೇಶಕ್ಕೆ ಬಂದರೆ ಸಣ್ಣ ಮತ್ತು ಅಲ್ಪ ರೈತರಿಗೆ ವೃದ್ಧಾಪ ಭದ್ರತೆ ಒದಗಿಸುತ್ತದೆ, ನಿವೃತ್ತಿ ನಂತರ ಸ್ಥಿರ ಆದಾಯ ದೊರಕುತ್ತದೆ, ಗ್ರಾಮೀಣ ಜನರ ಆರ್ಥಿಕ ಭದ್ರತೆ ಬಲಪಡಿಸುತ್ತದೆ. ಇನ್ನು ಪಿಂಚಣಿ ಎಷ್ಟು ಸಿಗುತ್ತದೆ ಅಂತ ಹೇಳುವುದಾದರೆ ತಿಂಗಳಿಗೆ ಪಿಂಚಣಿ 3,000 ರೂಪಾಯಿದಂತೆ, ವಾರ್ಷಿಕ ಪಿಂಚಣಿ 36,000 ರೂಪಾಯಿ. ಪಿಂಚಣಿ ಆರಂಭವಾಗುವ ಒಂದು ಸಮಯವೆಂದರೆ 60 ವರ್ಷ ವಯಸ್ಸಿನ ನಂತರದ ದಿನಗಳಲ್ಲಿ. ಪಾವತಿ ವಿಧಾನ ಯಾವ ರೀತಿಯಿಂದ ಆಗುತ್ತದೆ ಅಂತ ಹೇಳುವುದಾದರೆ ನೇರವಾಗಿ DBT ಮೂಲಕ ಅವರವರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನಾವು ತಿಳಿದುಕೊಳ್ಳುವುದಾದರೆ, ಅರ್ಜಿ ಸಲ್ಲಿಸಲು ರೈತರು 18-40 ವರ್ಷಗಳ

0: ನಡುವೆ ವಯಸ್ಸಾಗಿರಬೇಕು, ಸಣ್ಣ ಅಥವಾ ಅಲ್ಪ ರೈತರಾಗಿರಬೇಕು, ಕೃಷಿ ಜಮೀನು ಹೊಂದಿರಬೇಕು, ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಯಾಗಿರಬಹುದು. ಜಿಪಿಎಫ್ಒ, ಎನ್ಪಿಎಸ್ ಅಥವಾ ಇತರೆ ಸರ್ಕಾರಿ ಪಿಂಚಣಿ ಯೋಜನೆಗಳ ಸದಸ್ಯರಾಗಿರಬಾರದು. ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು ಮಾಸಿಕ ಕೊಡುಗೆ ಎಷ್ಟು ಅಂತಂತ ಹೇಳುವುದಾದರೆ, ರೈತರ ವಯಸ್ಸಿನ ಆಧಾರದ ಮೇಲೆ ಮಾಸಿಕ ಕೊಡುಗೆ ನಿಗದಿಯಾಗಿರುತ್ತದೆ. ಅಂದರೆ ಈಗ ರೈತರು 18 ವರ್ಷ ವಯಸ್ಸಿನಲ್ಲಿ ಸೇರಿದರೆ ಸುಮಾರು ₹55 ಪ್ರತಿ ತಿಂಗಳಿನಂತೆ ಪಾವತಿಸಬೇಕಾಗುತ್ತದೆ. 30 ವರ್ಷ ವಯಸ್ಸಿನ ರೈತರಾದರೆ ಸುಮಾರು ₹100 ಪ್ರತಿ ತಿಂಗಳಿನಂತೆ ಪಾವತಿಸಬೇಕಾಗುತ್ತದೆ. 40 ವರ್ಷ ವಯಸ್ಸಿನಲ್ಲಿ ಈ ಒಂದು ಯೋಜನೆಗೆ ಸೇರಿದರೆ ಸುಮಾರು ₹200 ಪ್ರತಿ ತಿಂಗಳಿನಂತೆ ಪಾವತಿಸಬೇಕಾಗುತ್ತದೆ. ರೈತರು ನೀಡುವ ಕೊಡುಗೆಗೆ ಸರ್ಕಾರ ಸಮಾನ ಮೊತ್ತವನ್ನು ಸೇರಿಸುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಬಂದರೆ, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಾದರೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು, ಆಧಾರ್ ಮತ್ತು ಬ್ಯಾಂಕ್ ವಿವರ ನೀಡಿ ನೋಂದಣಿ ಮಾಡಿಕೊಳ್ಳಬೇಕು, ಮೊದಲ ಕೊಡುಗೆ ಪಾವತಿ ಮಾಡಬೇಕು. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಬಂದರೆ, ಅಧಿಕೃತ ಪೋರ್ಟಲ್ನಲ್ಲಿ ಯೋಜನೆಯ ವಿವರಗಳನ್ನು ಪರಿಶೀಲಿಸಬಹುದು. ನೋಂದಣಿಯು ಹೆಚ್ಚಿನ ಸಂದರ್ಭದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳಿಂದ ಮಾಡಲಾಗುತ್ತದೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸೇರಿಕೊಳ್ಳಲು ಅಗತ್ಯ ದಾಖಲೆಗಳು ಯಾವುದು ಅಂತ ಹೇಳುವುದಾದರೆ, ಆಧಾರ್ ಕಾರ್ಡ್ ಹೊಂದಿರಬೇಕು, ಬ್ಯಾಂಕ್ ಪಾಸ್ಬುಕ್ ಹೊಂದಿರಬೇಕು, ಮೊಬೈಲ್ ಸಂಖ್ಯೆ, ಅಗತ್ಯವಿದ್ದಲ್ಲಿ ಜಮೀನಿನ ದಾಖಲೆಗಳು. ಇನ್ನು ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಾಗ ರೈತರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಫಲಾನುಭವಿಯ ಸಂಬಂಧಿಕರಿಗೆ ಅಂದರೆ ಪತ್ನಿಗೆ ಅಥವಾ ಪತಿಗೆ ಶೇಕಡ 50% ಪಿಂಚಣಿ ಅಂದರೆ ₹1,500 ಕುಟುಂಬ ಪಿಂಚಣಿಯಾಗಿ ಸಿಗುತ್ತದೆ. ದಂಪತಿ ಇಬ್ಬರು ಯೋಜನೆಯಲ್ಲಿ ಸೇರಿದರೆ ಪಿಂಚಣಿ ಲಾಭ ಮುಂದುವರಿಯುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಮುಖ್ಯ ಲಾಭಗಳಿಗೆ ಬಂದರೆ, ವೃದ್ಧಾಪದಲ್ಲಿ ಖಚಿತ ಆದಾಯ ಸಿಗುತ್ತದೆ, ಅತಿ ಕಡಿಮೆ ಮಾಸಿಕ ಕೊಡುಗೆ ನೀಡಬೇಕಾಗುತ್ತದೆ, ಸರ್ಕಾರದಿಂದ ಸಮಾನ ಕೊಡುಗೆ ನೀಡಲಾಗುವುದು, ರೈತರ ಸಾಮಾಜಿಕ ಭದ್ರತೆ ಹೆಚ್ಚಳವಾಗುತ್ತದೆ. ಈ ಯೋಜನೆಯಲ್ಲಿ ತೊಡಗಿಸಿಕೊಂಡು ರೈತರು ಗಮನಿಸಬೇಕಾದ ಒಂದು ವಿಷಯಕ್ಕೆ ಬಂದರೆ, ಯೋಜನೆ ಸ್ವಯಂ ಸೇವಿ ಆದರೆ ಸೇರಿದ ನಂತರ ನಿಯಮಿತ ಕೊಡುಗೆ ಅಗತ್ಯವಾಗಿರುತ್ತದೆ. ಮಧ್ಯದಲ್ಲಿ ಕೊಡುಗೆ ನಿಲ್ಲಿಸಿದರೆ ಮುಂದೆ ಬರುವ ಲಾಭಗಳಲ್ಲಿ ಬದಲಾವಣೆ ಆಗಬಹುದು. 60 ವರ್ಷಕ್ಕಿಂತ ಮೊದಲು ಪಿಂಚಣಿ ಲಭ್ಯವಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ರೈತರಿಗೆ ವೃದ್ಧಾಪದಲ್ಲಿ ಆರ್ಥಿಕ ನೆಮ್ಮದಿ ನೀಡುವ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಅಲ್ಪ ಮೊತ್ತವನ್ನು ಇಂದು ಹೂಡಿಕೆ ಮಾಡಿದರೆ ನಾಳೆ ₹36,000 ವಾರ್ಷಿಕ ಪಿಂಚಣಿ ಖಚಿತವಾಗುತ್ತದೆ. ಅರ್ಹ ರೈತರು ಸಮಯ ಕಳೆದುಕೊಳ್ಳದೆ ಸಮೀಪದ ಸಿಎಸ್ಸಿ ಕೇಂದ್ರಗಳಲ್ಲಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಹಿಂದೆ ಅರ್ಜಿ ಸಲ್ಲಿಸಬೇಕು.
1: ಇದುವರೆಗೂ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕೊಡುಗೆ.

0: ಅಂದಿಗೂ ಇಂದಿಗೂ ಎಂದೆಂದಿಗೂ
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು: ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಗೂ ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೇಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುತ್ತಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ನಂತರ ರಾಷ್ಟಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರೀಸ್ನ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುಯಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ವಿಶ್ವದ ಅತಿದೊಡ್ಡ ಸರ್ಕಾರಿ ಆರೋಗ್ಯ ಭದ್ರತಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇಂದು ಯಶಸ್ವಿಯಾಗಿ 8 ವರ್ಷಗಳನ್ನು ಪೂರೈಸಿದೆ. 2018 ಸೆಪ್ಟೆಂಬರ್ನಲ್ಲಿ ಜಾರ್ಖಂಡ್ನ ರಾಂಚಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದ ಈ ಯೋಜನೆ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗಳನ್ನು ಒದಗಿಸುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಾಧನೆಯ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರಧಾನಿ, ಇಂದು 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ವಾರ್ಷಿಕ 5 ಲಕ್ಷ ರೂಪಾಯಿಗಳ ಉಚಿತ ವೈದ್ಯಕೀಯ ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ ಎಂದಿದ್ದಾರೆ. ದೇಶಾದ್ಯಂತ ಇರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಸಾರ್ವಜನಿಕರು 500 ಕೋಟಿಗೂ ಹೆಚ್ಚು ಬಾರಿ ಭೇಟಿ ನೀಡಿದ್ದು, ಗ್ರಾಮೀಣ ಮಟ್ಟದಲ್ಲೂ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಬಲಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೆ ದೇಶಾದ್ಯಂತ 48,54,00,000ಕ್ಕೂ ಅಧಿಕ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು, 13 ಕೋಟಿಗೂ ಹೆಚ್ಚು ಫಲಾನುಭವಿಗಳು ನಗದುರಹಿತ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈ ಯೋಜನೆಯಡಿ ಸುಮಾರು 38,000 ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳನ್ನು ನೋಂದಾಯಿಸಲಾಗಿದ್ದು, ಸರ್ಕಾರವು ಚಿಕಿತ್ಸೆಗಾಗಿ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಿನಿಯೋಗಿಸಿದೆ. ಇತ್ತೀಚೆಗೆ ಈ ಯೋಜನೆಯ ಸೌಲಭ್ಯವನ್ನು 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಹಾಗೂ 37 ಲಕ್ಷ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಕುಟುಂಬಗಳಿಗೂ ವಿಸ್ತರಿಸಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆ, ಆರ್ಥಿಕ ಸವಾಲುಗಳು ಹಾಗೂ ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ಜಾಗತಿಕ ದಕ್ಷಿಣ ದೇಶಗಳು ಪರಸ್ಪರ ಹೆಚ್ಚಿನ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ ನೀಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ನಡುವೆ ಆಯೋಜಿಸಲಾಗಿದ್ದ ಜಾಗತಿಕ ದಕ್ಷಿಣ ರಾಷ್ಟಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪೂರೈಕೆ ಸರಪಳಿ, ಹಣಕಾಸು ಮತ್ತು ಸಾರಿಗೆ ಸಂಪರ್ಕದ ಅಡಚಣೆಗಳನ್ನು ನಿವಾರಿಸಲು ಈ ಒಕ್ಕೂಟದ ದೇಶಗಳು ಜಂಟಿಯಾಗಿ ಶ್ರಮಿಸಬೇಕಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಇದೇ ವೇಳೆ ನಡೆದ ಭಾರತ ಸಿಇಎಲ್ಎಸಿ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಹಾಗೂ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ರಾಷ್ಟಗಳ ಸಮುದಾಯದ ನಡುವೆ ಆರ್ಥಿಕ ಮತ್ತು ಅಭಿವೃದ್ದಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಕರೆ ನೀಡಿದರು. ಈ ನಡುವೆ ಭಾರತ, ಯುಎಇ ಮತ್ತು ಫ್ರಾನ್ಸ್ ರಾಷ್ಟಗಳ ವಿದೇಶಾಂಗ ಸಚಿವರ ತ್ರಿಪಕ್ಷೀಯ ಸಭೆ ನಡೆದಿದ್ದು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ಆರೋಗ್ಯ ವಿಜ್ಞಾನ, ಇಂಧನ ಮತ್ತು ಸಂಸ್ಕೃತಿ ವಲಯಗಳಲ್ಲಿ ಜಂಟಿ ಸಹಕಾರ ವಿಸ್ತರಿಸಲು ನಿರ್ಧರಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ ಬಿನ್ ಜಾಯದ್ ಅಲ್ ನಹ್ಯಾನ್ ಹಾಗೂ ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೋ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ತೆರಿಗೆ ಆಡಳಿತ ವ್ಯವಸ್ಥೆಯು ಕಾಗದ ಆಧಾರಿತ ಹಾಗೂ ವ್ಯಕ್ತಿಗತ ಸಂಬಂಧಿತ ಹಳೆಯ ಪ್ರಕ್ರಿಯೆಗಳಿಂದ ಹೊರಬಂದು ದತ್ತಾಂಶ ಆಧಾರಿತ ಮತ್ತು ಸಂಪೂರ್ಣ ಡಿಜಿಟಲ್ ಮಾಧ್ಯಮದತ್ತ ಮುಖ ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಬ್ರಿಕ್ಸ್ ದೇಶಗಳ ತೆರಿಗೆ ಮುಖ್ಯಸ್ಥರ ಸಭೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಯಶಸ್ವಿಯಾಗಿ ಜಾರಿಗೆ ತಂದಿರುವ ಮೊದಲೇ ಭರ್ತಿಯಾದ ರಿಟರ್ನ್ಸ್ ನೈಜ ಸಮಯದ

0: ಇನ್ವಾಯ್ಸ್ ದೃಢೀಕರಣ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ತೆರಿಗೆದಾರರ ನೆರವು ವ್ಯವಸ್ಥೆಗಳು ಬ್ರಿಕ್ಸ್ ಪಾಲುದಾರ ರಾಷ್ಟಗಳಲ್ಲಿ ತೀವ್ರ ಆಸಕ್ತಿ ಮೂಡಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯಳಿದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜತೆಗೆ ಜನವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿವೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ 4ನೇ ದಿನವಾದ ಇಂದು ಭಾರತದ ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಮುಂದುವರೆಸಿದ್ದಾರೆ. ಮಹಿಳಾ 49 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇದು ಅವರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮೊದಲ ಪದಕವಾಗಿದೆ. ಮಹಿಳಾ ಸ್ಕಿಟ್ ಶೂಟಿಂಗ್ ತಂಡ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಸ್ ಧನಿವಾಲ್ ಹಾಗೂ ರೈಸಾ ದಿಲಾನಾ ಅವರನ್ನೊಳಗೊಂಡ ಭಾರತೀಯ ತಂಡ ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಕಂಚು ಪದಕ ವಿಜೇತ ತಂಡಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಮತ್ತೊಂದೆಡೆ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಜೈಮಿನಾ ಸೆಮಿಫೈನಲ್ನಲ್ಲಿ ಜಪಾನ್ನ ತಕೂಯಾ ಕರೋಸಾಕಾ ವಿರುದ್ದ 2-4 ಅಂತರದಲ್ಲಿ ಸೋಲನುಭವಿಸಿ ಕಂಚಿನ ಪದಕ ಪಡೆದಿದ್ದಾರೆ. ಇದು ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಪದಕವಾಗಿದೆ. ಇದರ ಜೊತೆಗೆ ಈಜು ಸ್ಪರ್ಧೆಯಲ್ಲಿ ಭಾರತದ ಬೆನಿಸ್ಟನ್ ಬೆನೆಡಿಕ್ಟನ್ ಪುರುಷರ 100 ಮೀಟರ್ ಬಟರ್ಫ್ಲೈ ವಿಭಾಗದ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ರೋವಿಂಗ್ ಸ್ಪರ್ಧೆಯಲ್ಲಿ ಬಲರಾಜ್ ತನ್ವಾರ್ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ವಿಭಾಗದ ಫೈನಲ್ ಸುತ್ತಿಗೆ ಲಗ್ಗೆ ಇಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಭಾರತಕ್ಕೆ ಮಹಿಳಾ

0: ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೇಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಇದೀಗ ಕಾರ್ತಿಕ್ ಹಾಗೂ ಸುಪ್ರಿಯಾ ರಾಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪ್ರಭುತ್ವ ಚಿತ್ರದ ಈ ಒಂದು ಹಾಡು.

0: ಅಂಜು ಚಿತ್ರದಿಂದ ಆದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಐಶ್ವರ್ಯ ರಂಗರಾಜನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477, 2237-0488 ಅಥವಾ 2237-0499, ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜನ

ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಶ್ರುತಿ ಶಾಮನೂರ್ ಅವರ ಕಂಠದಲ್ಲಿ ಆಪಲ್ ಕಟ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಪೃಥ್ವಿ ಭಟ್ ಹಾಗೂ ಸಂಗಡಿಗರ ಕಂಠದಲ್ಲಿ ನೀವೀಗ ಕೇಳ್ತಾ ಇರುವಂತಹ ಹಾಡು ಬ್ಯಾಡ್ ಚಿತ್ರದಿಂದ ಆಯ್ದದ್ದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಮೂಡಿ ಬರ್ತಾ ಇದೆ ಬೇಗೂರು ಕಾಲೋನಿ ಚಿತ್ರದ ಒಂದು ಹಾಡು. ಧ್ವನಿಯಾಗಿದ್ದಾರೆ ಶ್ರೀಲಕ್ಷ್ಮಿ ಬೆಳಮನ್ನು ಹಾಗೂ ಸಂಗಡಿಗರು.

0: ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237047477 ಅಥವಾ 2237047488, ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಎನ್ ಮಯೂರ್ ಹಾಗೂ ವಾಸುಕಿ ವೈಭವ್ ಹಾಡಿರುವ ಭಾವತೀರ್ಥಯಾನ ಈ ಚಿತ್ರದ ಒಂದು ಗೀತೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಇದೀಗ 1:50. ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಭಗೀರಥ ಚಿತ್ರದ ಈ ಒಂದು ಹಾಡು.

ಆಂಥೋನಿ ದಾಸನ್ ಹಾಗೂ ಸಂಗಡಿಗರ ಕಂಠದಲ್ಲಿ ಎಕ್ಕಾ ಚಿತ್ರದಿಂದ ಇದಾಗಿದ್ದೇನೆ ಕೇಳ್ತಾ ಇದ್ರಿ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ದ ಕೇಂದ್ರ ಸಚಿವ

0: ಹೆಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಹಾಗೂ ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಸಂಸದ ಯದುವೀರ ಒಡೆಯರ್. ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯ ಮಂಡಿಸಿದರು. ಇದಕ್ಕೆ ಅನುಮೋದನೆ ನೀಡಿ ಮಾತನಾಡಿದ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, 20ರ ದಶಕದಲ್ಲಿ ಅನಂತನಾಗ್ ಅವರು ಹೊಸ ಅಲೆಯ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದರು. ಬಳಿಕ ಅವರು 5 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವುದು ಹಾಗೂ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವುದು ಹೆಗ್ಗಳಿಕೆಯಾಗಿದೆ. ವರನಟ ಡಾ ರಾಜ್ಕುಮಾರ್ ಬಳಿಕ 30 ವರ್ಷಗಳ ನಂತರ ರಾಜ್ಯದ ನಟರೊಬ್ಬರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಅನಂತನಾಗ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವುದು ಕನ್ನಡ ನಾಡು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಶಾಸಕ ಡಾ ಸಿ ಅಶ್ವಥ್ ನಾರಾಯಣ್ ಮಾತನಾಡಿ, ಅನಂತನಾಗ್ ಕನ್ನಡಿಗರ ಹೆಮ್ಮೆ, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಅವರಿಗೆ ಈ ಪ್ರಶಸ್ತಿ ಬಂದಿರುವುದು ಸಂತಸದ ವಿಷಯ ಎಂದು ಗುಣಗಾನ ಮಾಡಿದರು. ಇದಕ್ಕೂ ಮೊದಲು ಸದನ ಆರಂಭವಾಗುತ್ತಿದ್ದಂತೆಯೇ ಆಡಳಿತ ಪಕ್ಷದ ಸದಸ್ಯರ ಗೈರು ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯೂ ನಡೆಯಿತು. ವಿಧಾನ ಪರಿಷತ್ನಲ್ಲಿಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಸದಸ್ಯ ಶಿವಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಬರಗಾಲದಿಂದ ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ 50,000 ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಕಬ್ಬು ಬೆಳೆ ಇಳುವರಿ ಗಣನೀಯವಾಗಿ ಕುಸಿದಿದೆ. ಬರ ಪರಿಹಾರ ನೀಡುವಲ್ಲಿ ಎನ್ಡಿಆರ್ಎಫ್ ನಿಯಮಗಳನ್ನು ಪರಿಷ್ಕರಿಸುವ ಅಗತ್ಯವಿದೆ. ಕೇವಲ ಉಪಗ್ರಹ ಆಧಾರಿತ ಪರಿಶೀಲನೆಗೆ ಒತ್ತು ನೀಡದೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಹಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದ್ದು, ಟ್ಯಾಂಕರ್ ಮೂಲಕ ನೀರು ಪೂರೈಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ 10,000 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಅದೇ ರೀತಿಯಲ್ಲಿ ಭೂರಹಿತ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಮುಖ್ಯಮಂತ್ರಿಯವರು ಸದನಕ್ಕೆ ಬಂದ ಬಳಿಕ ಉತ್ತರ ಪಡೆಯೋಣ ಎಂದು ತಿಳಿಸಿದರು. ಸಚಿವರ ಮಾತಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕೆಪಿಎಸ್ಸಿಯನ್ನು ಮುಚ್ಚಲು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಇದು ಹೊಣೆಗೇಡಿತನ ಮತ್ತು ಅಜ್ಞಾನದ ಪರಮಾವಧಿ ಎಂದು ಲೇವಡಿ ಮಾಡಿದ್ದಾರೆ. ಕೆಪಿಎಸ್ಸಿ ಚೆನ್ನಾಗಿಯೇ ಇದೆ, ಆದರೆ ಕೆಟ್ಟ ಜನ ಬಂದು ಅಲ್ಲಿ ಕುಳಿತಿದ್ದಾರೆ. ಹೊಲಕ್ಕೆ ಕಳೆ ಬಿದ್ದರೆ ಅದನ್ನು ಕಿತ್ತೆಸೆಯಬೇಕೇ ಹೊರತು ವಿಷ ಉಣಿಸುವ ಕೆಲಸವಾಗಬಾರದು ಎಂದು ಮುಖ್ಯಮಂತ್ರಿಯವರಿಗೆ ಕಿವಿಮಾತು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಪ್ರಕ್ರಿಯೆಯ ಭಾಗವಾಗಿ ಫಲಾನುಭವಿಗಳ ಆಧಾರ್ ಕಾರ್ಡ್ನೊಂದಿಗೆ ಪತಿಯ ಆಧಾರ್ ಸಂಖ್ಯೆಯನ್ನು ಜೋಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಸಿಕ ಆರ್ಥಿಕ ನೆರವಿಗಾಗಿ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ಅನಗತ್ಯ ಪರಿಶೀಲನೆ ಮತ್ತು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡುವ ವೇಳೆ ಯಾವುದೇ ಷರತ್ತುಗಳಿಲ್ಲದೆ ತಿಂಗಳಿಗೆ 2,000 ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿತ್ತು. ಈಗ ಈ ಹಣ ನೀಡಲು ಇಷ್ಟೊಂದು ದಾಖಲೆಗಳನ್ನು ಪಡೆಯುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದಿಂದ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಜೊತೆಗೆ ಯೋಜನೆಯ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ದೂರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಹಾಗೂ ಸ್ವಚ್ಛತೆಯ ಅಸಲಿ ಶಿಲ್ಪಿಗಳು ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿಂದು ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು,

0: ಮೈಸೂರಿಗೆ ಸ್ವಚ್ಛ ನಗರಿ ಎಂಬ ಹೆಸರು ಬರಲು ಪೌರ ಕಾರ್ಮಿಕ ಸಮುದಾಯದ ಕಠಿಣ ಪರಿಶ್ರಮವೇ ಕಾರಣ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಮತ್ತು ಶೌಚಾಲಯಗಳ ನಿರ್ಮಾಣದಿಂದ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಯಾಗಿದೆ. ಯುನಿಸೆಫ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಗಳ ಪ್ರಕಾರ ಸ್ವಚ್ಛತೆಯಿಂದಾಗಿ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯನ್ನು ವಿಸ್ತರಿಸಿ ಗ್ರೇಟರ್ ಮೈಸೂರು ಮಾಡುವ ಅಗತ್ಯವಿದ್ದು, ಈ ಸ್ವಚ್ಛತೆಯ ಹಿರಿಮೆಯನ್ನು ಉಳಿಸಿಕೊಳ್ಳಲು ಸರ್ಕಾರದ ಬೆಂಬಲ ಹಾಗೂ ಹೆಚ್ಚುವರಿ ಸಿಬ್ಬಂದಿ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಮಾತನಾಡಿ, ಮೈಸೂರು ಕೇವಲ ಸಾಂಸ್ಕೃತಿಕ ಮತ್ತು ಪರಂಪರೆಯ ನಗರ ಮಾತ್ರವಲ್ಲ, ಸ್ವಚ್ಛ ನಗರವಾಗಿಯೂ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಪೌರ ಕಾರ್ಮಿಕರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀರೂಪ, ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆಗಾಗಿ ದಿನವಿಡೀ ನಿರಂತರ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅನನ್ಯ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತು ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಕೇವಲ 5 ವರ್ಷಗಳಲ್ಲಿ 79 ಸ್ಥಾನಗಳ ಅಭೂತಪೂರ್ವ ಜಿಗಿತ ಕಂಡಿದೆ. ಡಿಜಿಟಲೀಕರಣದ ಮೂಲಕ ಉದ್ಯಮಿಗಳಿಗೆ ಅಗತ್ಯವಿರುವ ಎಲ್ಲ ಅನುಮೋದನೆಗಳು ಮತ್ತು ಪರವಾನಗಿಗಳನ್ನು ಒಂದೇ ಡಿಜಿಟಲ್ ವೇದಿಕೆಯ ಮೂಲಕ ಪಡೆಯುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಕಾನೂನುಗಳ ಸರಳೀಕರಣ ಹಾಗೂ ತೆರಿಗೆ ಸುಧಾರಣೆಗಳ ಮೂಲಕ ವ್ಯವಹಾರಗಳ ಸುಲಭತೆಯನ್ನು ಹೆಚ್ಚಿಸಲಾಗಿದೆ. ಒಟ್ಟಿನಲ್ಲಿ ಈ ಉಪಕ್ರಮಗಳು ಭಾರತದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವುದಲ್ಲದೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಉದ್ಯಮಗಳ ಬೆಳವಣಿಗೆಗೆ ಸರ್ಕಾರದ ನೀತಿಗಳ ಜೊತೆಗೆ ಖಾಸಗಿ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತಿಕ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಮಂಗಳೂರು ಟೆಕ್ನೋವಾಂಜಾ 2026 6ನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಉದ್ಯಮಗಳಿಗೆ ಅಗತ್ಯವಾದ ವಿವಿಧ ಅಂಶಗಳು ಒಂದೇ ಕಡೆ ಲಭ್ಯವಿರುವುದರಿಂದ ಬಲಿಷ್ಠ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ. ಕಳೆದ 3-4 ವರ್ಷಗಳಿಂದ ಮಂಗಳೂರಿನಲ್ಲಿಯೂ ಉದ್ಯಮಗಳಿಗೆ ಪೂರಕವಾದ ಪರಿಸರ ವ್ಯವಸ್ಥೆ ನಿಧಾನವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಮಂಗಳೂರಿನ ಅಭಿವೃದ್ಧಿ ಕೇವಲ ಐಟಿ ಕ್ಷೇತ್ರಕ್ಕೆ ಸೀಮಿತವಾಗಬಾರದು. ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಕ್ರೀಡಾ ಪ್ರವಾಸೋದ್ಯಮ, ಸಾಗರ ಅಧ್ಯಯನ, ಜೈವಿಕ ಸಂಪನ್ಮೂಲ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಪಾನ್ ದೇಶದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ 2 ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಹೈಜಂಪ್ ವಿಭಾಗದಲ್ಲಿ ಸುಪ್ರಿಯಾ ಹಾಗೂ ರಿಲೇ ವಿಭಾಗದಲ್ಲಿ ಸ್ನೇಹ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಮಾನ್ಯತೆ, ನೋಂದಣಿ ಅಥವಾ ಅಗತ್ಯ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕ್ರೀಡೆ ಕೇವಲ ಆಟ ಮಾತ್ರವಲ್ಲದೆ ಮನುಷ್ಯನ ಮನೋಬಲ ಹೆಚ್ಚಿಸುವುದರ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಎಂದು ಮಂಡ್ಯದಲ್ಲಿ ಅನುಸೂಚಿತ ಬುಡಕಟ್ಟು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು, ಸಂಸದ ಯದುವೀರ ಒಡೆಯರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್, ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೈ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ ಹಿಂದಿ ಕನ್ನಡ ಜೋ ಬೋಲ್ನಾ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೆ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೆ.
1: ಸರಿ ಮೇಡಮ್.
3: ಮೈ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೆ ಹೈ, ಐಸಾ ಸಮಝಿಯೆ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತಿ ಹೈ ಚೀಜೆ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜೀ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾಓ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೆ.
3: ಜೀ ಮೇಡಮ್.
2: ಠೀಕ್ ಹೈ, ತೋ ಚಲಿಯೆ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೆ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್, ಸಾಬೂನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೆ ದೂ? ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೆ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೆ ಕಿತ್ನೆ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್, ಕಿತ್ನೆ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೆ ಕಾ ಹೈ?
1: ಕಿತ್ನೆ ಕಾ ಹೈ?
3: ಪಂದ್ರಹ ರುಪೆ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?
1: ಪಂದ್ರಹ ರುಪೆ ಅಂದ್ರೆ ಹದಿನೈದು ರೂಪಾಯಿ ಮೇಡಮ್.
2: ಹಾಂ.
1: ಚೀನಿ ಕ್ಯಾ ಭಾವ್ ಥಿ?
2: ಥೀ ಮತ್ಲಬ್ ಭೂತ್ಕಾಲ್ ಹೋ ಗಯಾ, ಥೀ ತಬ್ ಹಮ್ ಬೋಲ್ತೆ ಹೈ ಜಬ್ ವೋ ಕಾಮ್ ಆಲ್ರೆಡಿ ಖತಮ್ ಹೋ ಚುಕಾ ಹೋ.
1: ಸರಿ ಮೇಡಮ್.
2: ಠೀಕ್ ಹೈ, ಜೈಸೆ ಅಗರ್ ಆಪ್ನೆ ಕಲ್ ಖರೀದಾ ಹೋತಾ ಯಾ ಕಲ್ ಆಯಿ ಹೋತಿ ತೋ ಠೀಕ್ ಹೈ, ಪರ್ ಯೇ ಅಭಿ ಜೋ ಹೈ ಆಪ್ಕಾ ವರ್ತಮಾನ್ ಕಾಲ್ ಹೈ, ಆಪ್ ಯಹಾಂ ಪರ್ ಖಡೆ ಹೋ ಔರ್ ಪೂಚ್ ರಹೇ ಹೋ, ತೋ ಆಪ್ ಬೋಲೋಗೆ ಚೀನಿ ಕ್ಯಾ ಭಾವ್ ಹೈ?
1: ಚೀನಿ ಕ್ಯಾ ಭಾವ್ ಹೈ?
3: ಸಾಡಾ ಬಾರಾ ರುಪಾಯಿ ಕಿಲೋ.
2: ಸಾಡೆ ಬಾರಾ ರುಪಾಯಿ ಕಿಲೋ?
3: ಸಾಡೆ ಬಾರಾ ರುಪಾಯಿ ಕಿಲೋ.
1: ಔರ್ ಗೋದು?
2: ಗೋದು ನಹೀ ಹೈ, ಉಸ್ಕೋ ಹಿಂದಿ ಮೇ ಬೋಲ್ತೆ ಹೈ ಗೇಹೂ.
1: ಗೇಹೂ?
2: ಹಾಂ.
1: ಗೇಹೂ ಅಂದ್ರೆ ಗೋದಿ.
2: ಹಾಂ.
1: ಔರ್ ಗೇಹೂ?
3: ಗಿರಾ ರುಪಾಯಿ ಕಿಲೋ.
2: ಅಗರ್ ಆಪ್ಕಾ ಪೆನ್ ನೀಚೆ ಗಿರ್ ಜಾಯೆ, ಕಿತಾಬ್ ನೀಚೆ ಗಿರ್ ಜಾಯೆ, ಉಸ್ಕೋ ಬೋಲ್ತೆ ಹೈ ಗಿರ್ನಾ ಯಾ ಗಿರ್ ಗಯಾ, ತೋ ಆಪ್ ಯಹಾಂ ಬೋಲಿಯೆ ಗ್ಯಾರಹ ರುಪಾಯಿ ಕಿಲೋ.
3: ಜೀ ಮೇಡಮ್. ಗ್ಯಾರಹ ರುಪಾಯಿ ಕಿಲೋ.
1: ಗ್ಯಾರಾ ಅಂದ್ರೆ ಹನ್ನೊಂದು ರೂಪಾಯಿ.
2: ಅಚ್ಛಾ, ಅಗ್ಲಿ ಕಕ್ಷಾ ಮೇ ಜಬ್ ಬಿ ಹಮ್ ಮಿಲೆಂಗೆ ತೋ ಆಪ್ ಯೆ ಕ್ರಮಾಂಕ ಲಿಖ್ ಕೆ ಲಾಯಿಯೆ, ಏಕ್ ದೋ ತೀನ್ ಚಾರ್ ಪಾಂಚ್ ಛೇ, ಠೀಕ್ ಹೈ? ಔರ್ ಆಪ್ ನಾಗ್ವೇನಿ ಉಸ್ಕೋ ಕನ್ನಡಾ ಮೇ ಉಸ್ಕಾ ಉಚ್ಚಾರಣ ಕೀಜಿಯೇಗಾ.
1: ಸರಿ ಮೇಡಮ್.
3: ಜೀ ಮೇಡಮ್.
2: ಹಾಂ, ಆಗೆ ಬೋಲಿಯೆ.
1: ಕಿತ್ನಾ ಸಾ ಗೇಹೂ ಹೈ?
2: ಕಿತ್ನಾ ಸಾ ಗೇಹೂ ಹೈ? ಪಾವ್ ಕಿಲೋ ಹೈ, ದೋ ಕಿಲೋ ಹೈ, ಐಸೆ ನಹೀ. ಅಗರ್ ಆಪ್ಕೋ ಪೂಚ್ನಾ ಹೈ ಕಹಾಂ ಕಾ ಹೈ,
1: ಹೌದು,
2: ಕಿಸ್ ಕ್ಷೇತ್ರ ಕಾ ಹೈ, ಠೀಕ್ ಹೈ, ತೋ ಕೌನ್ ಸಾ ಗೇಹೂ ಹೈ?
1: ಕೌನ್ ಸಾ ಗೇಹೂ ಹೈ?
3: ಪಂಜಾಬ್.
1: ಅಚ್ಚಿ ಕಿ ಹೈ ನಾ,
2: ಮತ್ಲ ಆಪ್ ಯೇ ಬೋಲ್ ರಹೇ ಹೋ ಕಿ ಯೇ ಅಚ್ಚಿ ಚೀಜ್ ಹೈ ಕಿ ನಹೀ ನಾ, ಆಪ್ ಬೋಲೋ ಅಚ್ಚಾ ಹೈ ನಾ?
1: ಅಚ್ಚಾ ಹೈ ನಾ?
3: ಹಾಂ, ಬಹುತ್ ಅಚ್ಚಾ ಹೈ ಮೇಡಮ್, ದೇಖಿಯೇ ಸೋನೋ ಜೈಸೆ ದೋನೋ ಹೈ.
2: ನಹೀ ನಹೀ, ಅಗರ್ ಆಪ್ಕೋ ಯೇ ಬೋಲ್ನಾ ಹೈ ಕಿ ಉಸ್ಕೆ ಜೋ ದಾನೆ ಹೈ ವೋ ಖಿಲೆ ಖಿಲೆ ಹೈ, ಅಚ್ಚೆ ಹೈ, ಚಮಕ್ದಾರ್ ಹೈ, ತೋ ಆಪ್ ಬೋಲಿಯೇ ದೇಖಿಯೇ ಸೋನೆ ಜೈಸೆ ದಾನೆ ಹೈ.
3: ದೇಖಿಯೇ ಸೋನೆ ಜೈಸೆ ದಾನೆ ಹೈ.
1: ಮೇಡಮ್, ಸೋನಾ ಅಂದ್ರೆ ಮಲಗುವುದಲ್ಲ ಮೇಡಮ್?
2: ನೀ ಯೇ ವೋ ಸೋನಾ ನಹೀ ಹೈ, ಯೇ ದೂಸರಾ ಸೋನಾ ಹೈ ಜಿಸ್ಕೆ ಆಪ್ ಜೇವರಾತ್ ಬನಾತೆ ಹೋ, ಜೈಸೆ ಆಪ್ನೆ ಅಂಗೂಠಿ ಪಹನಿ ಹುಯಿ ಹೈ, ಚೇನ್ ಪಹನಿ ಹುಯಿ ಹೈ.
1: ಹಾಂ, ಬಂಗಾರಾ.
2: ಹಾಂ, ಠೀಕ್ ಹೈ, ತೋ ಯೇ ವೋ ವಾಲಾ ಸೋನಾ ಹೈ, ತೋ ಸೋನೆ ಕೆ ಜೈಸೆ ಚಮಕ್ದಾರ್ ಖಿಲೆ ಹುವೆ ದಾನೆ ಹೈ.
1: ಸರಿ ಮೇಡಮ್. ಅಚ್ಚಾ, ದೋ ಕಿಲೋ ಚೀನಿ ಔರ್ ಪಂದ್ರಹ ಕಿಲೋ ಗೇಹೂ ದೇ ದೋ.
3: ಧಾಲ್ ಬಿ ಅಚ್ಚಿ ಹೈ, ಲೇ ಲೀಜಿಯೆ.
2: ಢಾಲ್ ಯೇ ದೂಸರಾ ಹೋತಾ ಹೈ ಜಬ್ ಲಡಾಯಿಯಾಂ ಹೋತಿ ಹೈ ನಾ, ಕುರುಕ್ಷೇತ್ರ ಮೇ ಜೈಸೆ ಹುಯಿ ಥಿ ಯಾ ಕೋಯಿ ಭಿ ಲಡಾಯಿ ಲೇ ಲೀಜಿಯೆ, ತೋ ಉಸ್ಮೇ ಅಪ್ನೆ ಆಪ್ಕೋ ಬಚಾನೆ ಕೆ ಲಿಯೆ ಜೋ ಆಗೇ ಲಗಾಯಾ ಜಾತಾ ಹೈ ವೋ ಢಾಲ್ ಹೋತಿ ಹೈ. ಯೇ ಬೋಲೆಂಗೆ ಆಪ್ ದಾಲ್?
3: ದಾಲ್.
2: ದಾಲ್, ದಾಲೇ ಭಿ ಅಚ್ಚಿ ಹೈ.
3: ದಾಲೇ ಭಿ ಅಚ್ಚಿ ಹೈ, ಲೇ ಲೀಜಿಯೆ.
1: ಅರ್ಧರ್ ಕಿ ದಾಲ್ ಏಕ್ ಕಿಲೋ ಔರ್ ಆದೇ

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ರಸವಾರ್ತೆ ಮೂಡಿ ಬರ್ತಾ ಇದೆ ಸಂಜೆ 6:30. ಕೃಷಿ ರಂಗ ಕಾರ್ಯಕ್ರಮ 6:51, ಚಿಗುರು ಸಸ್ಯ ಉತ್ಪಾದನೆ ಅಥವಾ ಮೈಕ್ರೋಗ್ರೀನ್ಸ್, ಇದರ ಮಹತ್ವ ಕುರಿತಾಗಿ ಡಾಕ್ಟರ್ ಸೌಮ್ಯ ಕೆಜೆ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ವಿಧಾನಮಂಡಲದಲ್ಲಿ ಇಂದು 7:45. ಇನ್ನು ರಾತ್ರಿ 8:00 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ. ಕ್ರೀಡಾಲೋಕ ಮೂಡಿ ಬರ್ತಾ ಇದೆ.

9:30 2026 ಏಷ್ಯನ್ ಗೇಮ್ಸ್ ಕುರಿತ ಸಾಪ್ತಾಹಿಕ ಮಾಹಿತಿ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

वहां एक हाथी भी रहता था। वो दिन भर इधर उधर घूमता रहता था।

हाथी इधर उधर घूम रहा था। तभी चींटी चुपके से उसकी सूंड में घुस गई।

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ. ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:35. ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ, ಸಂಜೆಯಾಗುವಷ್ಟರಲ್ಲಿ ಮತ್ತೊಮ್ಮೆ ಹೊಸ ಸುದ್ದಿ, ಹೊಸ ಘಟನೆ, ತಂತ್ರಜ್ಞಾನ

0: ಇದರಿಂದ ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ, ಪರಿಸರ, ಪ್ರತಿ ಕ್ಷಣವೂ ಹೊಸ ಮಾಹಿತಿಯ ಸಾಗರ. ಹಾಗಾದ್ರೆ ನಿಮ್ಮನ್ನ ಈ ಜ್ಞಾನ ಸಾಗರದಲ್ಲಿ ಇನ್ನೊಂದು ಸ್ವಲ್ಪ ಆಳಕ್ಕೆ ಕರೆದುಕೊಂಡು ಹೋಗುವ ಪ್ರಯತ್ನವೇ ಇಂದಿನ ನಮ್ಮ ಹೊಂಬಿಸಿಲು ಕ್ವಿಜ್ ಶೋ. ಸೊ ಹಾಗಾದ್ರೆ ಸ್ನೇಹಿತರೆ, ರೆಡಿ ಇದ್ದೀರಾ ಅಂತ ಭಾವಿಸ್ತಾ ನನ್ನ ಮೊದಲನೇ ಪ್ರಶ್ನೆ ಇದಾಗಿರುತ್ತೆ. ನೀವೇನಾದ್ರು ಈಗ ಎಫ್ ಎಂ ರೈನ್ಬೋ ಟ್ಯೂನ್ ಮಾಡಿದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಇದು ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ. ನನ್ನ ಮೊದಲನೇ ಪ್ರಶ್ನೆ, ಐಚಿ ನಗೋಯಾ ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇಂದು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಂತಹ ಸ್ಪರ್ಧಿ ಯಾರು? ಮತ್ತೊಮ್ಮೆ ನನ್ನ ಪ್ರಶ್ನೆ, ಐಚಿ ನಗೋಯಾ ಜಪಾನ್ನಲ್ಲಿ 2026 ನಡೆಯುತ್ತಿರುವ, ಈಗ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇಂದು, ಕರೆಂಟ್ ಅಫೇರ್ಸ್ ಇವತ್ತು, ಭಾರತಕ್ಕೆ ಇಂದು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಂತಹ ನಮ್ಮ ಹೆಮ್ಮೆಯ ಸ್ಪರ್ಧಿ ಯಾರು ಅಂತ ಗೊತ್ತಿದ್ರೆ 9480901013ಗೆ ಖಂಡಿತವಾಗ್ಲೂ ಕಳಿಸಿ ನಿಮ್ಮ ಉತ್ತರಗಳನ್ನ. ಈ ಪ್ರೋಮೋ ಮತ್ತೆ ಹಾಡಿನ ನಂತರ ನಾನು ಖಂಡಿತವಾಗ್ಲೂ ಓದ್ತೀನಿ.
1: ಸುಧೀರ್ ಸಿಂಗ್ ನಮಸ್ಕಾರ, ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ಅವರ ನಿರ್ಮಾಣದಲ್ಲಿ ವಸಂತ್ ಕುಮಾರ್ ಅವರ ನಿರ್ದೇಶನದಲ್ಲಿ ನಮ್ಮ ಹೊಸ ಸಿನಿಮಾ ರುದ್ರಾಭಿಷೇಕಂ ಇದೇ ಸೆಪ್ಟೆಂಬರ್ 25 ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಸಂಗೀತ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ವಿ ಮನೋಹರ್ ಅವರು. ಸೆಪ್ಟೆಂಬರ್ 25 ಥಿಯೇಟರ್ ಅಲ್ಲಿ ನಿಮ್ಮ ಜೊತೆಗೆ ರುದ್ರಾಭಿಷೇಕಂ ಸಿನಿಮಾ ನೋಡೋದಕ್ಕೆ

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ
1: ಡೋಸ್ ಕಮ್ ಕಿಯಾ ಜಾ ಸಕ್ತಾ ಹೈ.
2: ಹೊಂಬಿಸಿಲು ಕ್ವಿಜ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ ಪ್ರಶ್ನೆಯಾಗಿತ್ತು, ಇಂದಿನ ಏಷ್ಯನ್

ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ, ವೆಯ್ಟ್ ಲಿಫ್ಟಿಂಗ್ ನಲ್ಲಿ ಬೆಳ್ಳಿ ಪದಕ ತಂದುಕೊಟ್ಟಂತಹ ಸ್ಪರ್ಧಿ ಯಾರು ಅಂತ ಬಹಳಷ್ಟು ಜನ ಉತ್ತರ, ಸರಿ ಉತ್ತರವನ್ನೇ ಕಳಿಸಿದ್ದೀರಾ. ಸೊ ಸರಿ ಉತ್ತರ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತು. ಹೌದು, ಮೀರಾಬಾಯಿ ಚಾನು ಅವರು. ನಗೋಯಾ, ಐಚಿ ನಗೋಯಾದಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ 49 kg ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇವರು ಉತ್ತರ ಕೊರಿಯಾದ ರೀಸಾಂಗ್ ಗಮ್ ಅವರ ನಂತರ 2ನೇ ಸ್ಥಾನ ಪಡೆದಿದ್ದಾರೆ. ಈ ಪದಕವು ಮೀರಾಬಾಯಿ ಚಾನು ಅವರಿಗೆ ಗಾಯಗಳು ಮತ್ತು ಕೈತಪ್ಪಿದ ಅವಕಾಶ, ಈ ಎಲ್ಲದರ ಮಧ್ಯೆ ಅವರಿಗೆ ಈ ಸಿಕ್ಕಿರುವಂತಹ ಪದಕ ಅವರ ದೀರ್ಘಕಾಲದ ಕಾಯುವಿಕೆಗೆ ಅಂತ್ಯ ಹಾಡಿದೆ ಅಂತ ಹೇಳ್ತಾ, ಕಂಗ್ರಾಚ್ಯುಲೇಷನ್ಸ್ ಟು ಮೀರಾಬಾಯಿ ಚಾನು ಅವರಿಗೆ ಅಂತ ಹೇಳ್ತಾ, ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನಮಗೆ ಬಹಳಷ್ಟು ಜನ ಕಳಿಸಿದ್ದಾರೆ. ನಾನು ಆದಷ್ಟು ಎಲ್ಲರ ಹೆಸರನ್ನು ಓದಕ್ಕೆ ಇಷ್ಟಪಡ್ತೀನಿ. ಆದರೂ ಆಟ ಅಂದರೆ ಒಂದಷ್ಟು ನಿಯಮ ಇರೋದ್ರಿಂದ ಟ್ರೈ ಮಾಡ್ತೀವಿ ಆದಷ್ಟು ಎಲ್ಲರ ಹೆಸರನ್ನು ಓದಕ್ಕೆ. ಎನ್ ಆರ್ ಪ್ರಸಾದ್ ಅವರು, ಬಿಂದು ಪ್ರಕಾಶ್ ಅವರು, ನೇತ್ರ ಕೆಂಗೇರಿ ಅವರು, ದಿಲೀಪ್ ಕಲ್ಯಾಣ್ಕರ್, ದೇವಿ ಸಿಂಗ್, ಸರೋಜ್ ಸಿಂಗ್, ಸುಬ್ರಹ್ಮಣ್ಯ, ಜಯಂತ್ ಹೆಚ್, ಆರ್ ರುದ್ರಸ್ವಾಮಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಅವರು, ಚಂದ್ರಶೇಖರ್ ತಾವರೆಕೆರೆಯಿಂದ, ಎನ್ ಜಿ ಬಸವರಾಜು ಚಿತ್ರದುರ್ಗ, ಸುರೇಂದ್ರ ಕುಂದಾಪುರ್, ಹೊಲಗುಪ್ಪ ಕಡ್ಡಿ ರಾಂಪುರದಿಂದ, ಹಾಗೆ ಮಂಜುನಾಥ್ ಇಂದರಿಗಿ ಅವರು ಪ್ರಮೀಳಾ ದಾವಣಗೆರೆಯಿಂದ, ಪ್ರಕಾಶ್ ಅವರು ಹೊನ್ನೂರು, ಅಲಿ ಅವರು ಸೋಮಶೇಖರ್ ಶಾಮನೂರ್ ಅವರು ಸುಭಿತ್ರಾ ಸಂಡೂರ್ನಿಂದ, ಹೆಚ್ ಆರ್ ರುದ್ರಸ್ವಾಮಿ, ಮಂಜುನಾಥ್ ಲಗ್ಗೆರೆ, ಆಶಾ ಶ್ರೀನಿವಾಸ್, ಜೆ ವಿಲ್ಫ್ರೆಡ್ ಭೈರತಿ ಅವರು, ಹಾಗೆ ಹ್ಯಾಬಿಲ್ ರಾಘವೇಂದ್ರ ಮತ್ತು ಬಹಳಷ್ಟು ಜನ, ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ದಾರೆ, ಬಿ ಎಂ ವಿಶ್ವನಾಥ್ ಅವರು ರಾಮಸಾಗರದಿಂದ ಸಂದೇಶ ಕಳಿಸಿದ್ದಾರೆ, ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್. ಹೊಂಬಿಸಲು ಕ್ವಿಜ್ನಲ್ಲಿ ಒಂದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇವತ್ತು ವಿಷಯ ಏನು ಅಂದರೆ, ಹಿರಿಯ ನಟ ಅನಂತ್ನಾಗ್ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನಿನ್ನೆ ಅವರು ರಿಸೀವ್ ಮಾಡಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಈ ಪ್ರತಿಷ್ಠಿತ ಗೌರವ ಪಡೆದ 2ನೇ ಕನ್ನಡ ಚಿತ್ರರಂಗದ ದಿಗ್ಗಜ ಅಂತಲೇ ಹೇಳ್ಬೋದು ಅನಂತ್ನಾಗ್ ಅವ್ರನ್ನ. ಹಾಗಾಗಿ ಇವತ್ತಿನ ಈ ಪ್ರಶ್ನೆ ಅನಂತ್ನಾಗ್ ಅವರ ಚಿತ್ರರಂಗದ ಪಯಣದತ್ತ. ಸೊ 1974 ಶ್ಯಾಮ್ ಬೆನಗಲ್ ನಿರ್ದೇಶನದ ಯಾವ ಚಿತ್ರದಲ್ಲಿ ಅನಂತ್ನಾಗ್ ಹಿಂದಿ ರಂಗಕ್ಕೆ ಪಾದಾರ್ಪಣೆ ಮಾಡಿದರು? ಇದೇ ಚಿತ್ರದ ಮೂಲಕ ಶಬನಾಜ್ಮಿ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಸಿನಿಮಾ ಯಾವುದು ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶ ಕಳಿಸಿ. ಮತ್ತೊಮ್ಮೆ ನನ್ನ ಪ್ರಶ್ನೆ, 1974 ಶ್ಯಾಮ್ ಬೆನಗಲ್ ನಿರ್ದೇಶನದ ಯಾವ ಚಿತ್ರದಲ್ಲಿ ಅನಂತ್ನಾಗ್ ಅವರು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು? ಇದೇ ಚಿತ್ರದ ಮೂಲಕ ಶಬನಾಜ್ಮಿ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಈ ಚಿತ್ರ ಯಾವುದು ಅಂತ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಖಂಡಿತವಾಗ್ಲೂ ಸಂದೇಶ ಕಳಿಸಿ ಅಂತ ಹೇಳ್ತಾ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಸಾಗ್ತಾ ಇದ್ದೀವಿ. ನಾನು ಕೇಳಿದೆ, ಅನಂತ್ ನಾಗ್ ಅವರು ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಸಿನಿಮಾ ಯಾವುದು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸರಿಯಾದ ಉತ್ತರ ನೀವೆಲ್ಲ ಕಳಿಸಿರದಂತೆ ಅಂಕುರ್. ಹೌದು, 1974 ಬಿಡುಗಡೆಯಾದ ಅಂಕುರ್ ಶ್ಯಾಮ್ ಬೆನಗಲ್ ಅವರ ಮಹತ್ವದ ಪ್ಯಾರಲಲ್ ಸಿನಿಮಾ ಚಿತ್ರ. ಇದು ಅನಂತ್ ನಾಗ್ ಅವರ ಹಿಂದಿ ಚಿತ್ರರಂಗದ ಮೊದಲ ಚಿತ್ರವಾಗಿತ್ತು. ಶಬನಾಜ್ಮಿ ಅವರಿಗೂ ಇದು ಚೊಚ್ಚಲ ಚಿತ್ರವಾಗಿತ್ತು. ಅನಂತ್ ನಾಗ್ ಮತ್ತು ಶ್ಯಾಮ್ ಬೆನಗಲ್ ಅವರ ಈ ಸಹಯೋಗದ ಮುಂದೆ ನಿಷಾದ್, ಮಂಥನ, ಭೂಮಿಕಾ ಸೇರಿದಂತೆ ಹಲವು ಚಿತ್ರಗಳು ಮುಂದುವರಿಯಿತು ಅಂತ ಹೇಳ್ತಾ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಅಂತ ನೋಡೋದಾದ್ರೆ, ಜಗದಾಂಬಿಕಾ ಹಂಸವೇಣಿ, ಜಯಶ್ರೀ ಸುನಿಲ್, ವಾಣಿ ಬೆಂಗಳೂರು, ಚಂದ್ರಪ್ಪ ಉತ್ತರಳ್ಳಿ, ಮಹಾದೇವಿ, ಚಂದ್ರಕುಮಾರ್ ವಿಜಯಪುರದಿಂದ, ಹರ್ಷಿತಾ ಸಿಎನ್ ಲಕ್ಷ್ಮಣ್ ಮಲ್ಲೇಶ್ವರದಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ, ಪದ್ಮಶ್ರೀ ಕುಟುಂಬ ಹೊನ್ನೂರು ಹಲಿ ಹನುಮಂತನಗರದಿಂದ, ಎಸ್ಎಂ ಶೋಭಾ ಹಾಸನದಿಂದ, ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ, ಎಸ್ ನಾಗರಾಜರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಪ್ರಭು ಅವರು ಗಂಗಾವತಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಅರೆಕೆರೆಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ ಅವರು, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಮಂಜುಶ್ರೀ ಧಾರವಾಡದಿಂದ, ಗೀತಾ ಮೂರ್ತಿ ಶೃಂಗೇರಿಯಿಂದ, ವೇದಾ ಶೆಟ್ಟಿ ಕಾಳವಾರದಿಂದ, ಶಾಂತಾಚಾರ ಬಿಡಿಗೇರ್ ಕೊಕ್ಕನೂರಿಂದ, ಎಂ ವಿಶ್ವನಾಥ್ ರಾಮಸಾಗರದಿಂದ, ಹಾಗೆ ಅನಂತರಾಜು ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ ಹಿರಿಯೂರು ತಾಲೂಕಿನಿಂದ. ಹಾಗೆ ನಮಗೆ ಪ್ರಕಾಶ್ ಅಕ್ಕಪಡಿಯವರು ಸಂದೇಶ ಕಳಿಸಿದ್ದಾರೆ. ಸೊ ಸಂದೇಶ ಕಳಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು.

ಹೊಂಬಿಸಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಇವತ್ತಿನ ಕೊನೆಯ ಪ್ರಶ್ನೆ ಬಹಳನೇ ಈಸಿ. ಬೆಳಿಗ್ಗೆ ಏನಾದ್ರು ನೀವು ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳಿದ್ರೆ ಇವತ್ತಿನ ಪ್ರಶ್ನೆ, ಈಗಿನ ಪ್ರಶ್ನೆ ಬಹಳನೇ ಸುಲಭವಾಗಿರುತ್ತೆ. ಸೊ ರಾಜೇಶ್ ಖನ್ನಾ ಅವರೊಂದಿಗೆ 19 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅವುಗಳಲ್ಲಿ 15 ಸಿನಿಮಾಗಳನ್ನು ಯಶಸ್ವಿಯಾಗಲು ಕಾರಣರಾದ ಖ್ಯಾತ ಖಳನಾಯಕ ಯಾರು ಅಂತ ಇವತ್ತು ಅವರ ಜನ್ಮದಿನ ಕೂಡ. ನಿಮ್ಗೇನಾದ್ರೂ ಗೊತ್ತಿದೆ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾ ಇದೆಯಲ್ಲ, 9480901013. ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಮತ್ತೊಮ್ಮೆ ನನ್ನ ಪ್ರಶ್ನೆ, ರಾಜೇಶ್ ಖನ್ನಾ ಅವರೊಂದಿಗೆ 19 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅವುಗಳಲ್ಲಿ 15 ಸಿನಿಮಾಗಳನ್ನು ಯಶಸ್ವಿಯಾಗಲು ಕಾರಣರಾದ ಖ್ಯಾತ ಖಳನಾಯಕರು ಯಾರು? ಇವತ್ತು ಅವರ ಜನ್ಮದಿನ.

ಏನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಮಗೆ ಸಂದೇಶ ಕಳಿಸಿ ಅಂತ ಹೇಳ್ತಾ ಈ ಹಾಡಿನ ನಂತರ ನಿಮ್ಮೆಲ್ಲರ ಉತ್ತರಗಳನ್ನು ಓದ್ತೀನಿ. 9480901013 ಕಳಿಸ್ಕೊಡಿ.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು, ರಾಜೇಶ್ ಖನ್ನಾ ಅವರೊಂದಿಗೆ 19ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅವುಗಳಲ್ಲಿ 15 ಸಿನಿಮಾಗಳು ಯಶಸ್ವಿಯಾಗಲು ಕಾರಣರಾದ ಖ್ಯಾತ ಖಳನಾಯಕರು ಯಾರು, ಇವತ್ತು ಅವರ ಹುಟ್ಟದಬ್ಬ ಕೂಡ ಅಂತ ಬಹಳಷ್ಟು ಬಹಳಷ್ಟು ಬಹಳಷ್ಟು ಸಂದೇಶಗಳು ಬಂದಿದೆ. ಪ್ರೇಮ್ ಚೋಪ್ರಾ ಖಂಡಿತವಾಗ್ಲೂ ರಾಜೇಶ್ ಖನ್ನಾ ಅವರ ಜೊತೆಗೆ 19 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದೋ ರಾಸ್ತೆ, ಕಟಿ ಪತಂಗ್, ದಾಸ್ತಾನ್, ದಾಗ್, ಚುಪಾರಸ್ತ, ಮಜ್ನಬಿ ಮುಂತಾದ ಚಿತ್ರಗಳು. ಮತ್ತೆ ಅವರು ಕೆಲವು ವಿತರಕರು ಹೇಳ್ತಿದ್ರಂತೆ, ನಾಯಕಿ ಯಾರು ಅಂತ ಕೇಳಕ್ಕಿಂತ ಮುಂಚೆ ಮೂವಿಲಿ ಪ್ರೇಮ್ ಚೋಪ್ರಾ ಅವರು ಇದಾರಾ ಅಂತ ಕೇಳ್ತಿದ್ರಂತೆ. ಅದಕ್ಕಾಗಿಯೇ ರಾಜೇಶ್ ಖನ್ನಾ ಅವರ ಲಕ್ಕಿ ಚಾರ್ಮ್ ಪ್ರೇಮ್ ಚೋಪ್ರಾ ಅಂತ ಅವ್ರನ್ನ ಅಂತ ಕರೀತಾ ಇದ್ರು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ, ಇಟ್ ವಾಸ್ ಅ ವೆರಿ ಈಸಿ ಕ್ವಶನ್, ಬಿಕಾಸ್ ಬೆಳಿಗ್ಗೆ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಬಹಳಷ್ಟು ಸಂದೇಶ ಕಳಿಸಿದ್ದಾರೆ. ಎಲ್ಲರ ಹೆಸರನ್ನು ಓದುವ ನನಗೆ ಅವಕಾಶ ಇಲ್ಲದ ಕಾರಣ ಒಂದಷ್ಟು ಹೆಸರುಗಳನ್ನು ಖಂಡಿತವಾಗ್ಲೂ ಓದ್ತೀನಿ. ಸೊ ರಘುನಾರಾಯಣ್ ಅವರು, ಸುಧಾಮೂರ್ತಿ ಅವರು, ನೇತ್ರಾ ಕೆಂಗೇರಿಯಿಂದ ಜಗದಾಂಬಿಕಾ ಹಂಸವೇಣಿ ಅವರು, ಲಾಂಡ್ರಿ ಮೂರ್ತಿ ಬೆಂಗಳೂರಿನಿಂದ ಹಾಗೆ ಚಂದ್ರಶೇಖರ್ ತಾವರೆಕೆರೆ, ದಿಲೀಪ್ ಕಲ್ಯಾಣ್ಕರ್ ಅವರು, ದೇವಿ ಸಿಂಗ್, ಸರೋಜ್ ಸಿಂಗ್ ಅವರು, ಆಶಾ ಶ್ರೀನಿವಾಸ್ ಅವರು, ಬಾಬಾ ಕಲ್ಯಾಣ್, ಸುಧಾ ಬೂದಿಹಾಳ್, ಮೊಹಮ್ಮದ್ ಅಕ್ರಂ ಹೊಸಪೇಟೆಯಿಂದ, ಬಿಂದು ಪ್ರಕಾಶ್ ಅವರು, ವೇದಾಶೆಟ್ಟಿ ಕಾಳವಾರದಿಂದ, ಮಂಜುಶ್ರೀ ಧಾರವಾಡದಿಂದ, ಎಸ್ಎಂ ಶೋಭಾ ಅವರು, ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಹಾಗೂ ಅನಂತರಾಜು ಅವರು ಗೊರಲ್ಡಕ್ಕೂಯಿಂದ, ಹಾಗೆ ಚಂದ್ರಶೇಖರ್ ಕಾನಳ್ಳಿ ಅವರು, ಪದ್ಮಶ್ರೀ ಕುಟುಂಬದವರು, ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಹಾಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮತ್ತೆ ಸಿಗ್ತೀನಿ ಇನ್ನೊಂದು ದಿವಸ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಾ ಜೆ. ಇನ್ನೇನು ಸ್ಟುಡಿಯೋಗೆ ನಮ್ಮ ಯುವಕರೆಲ್ಲ ಬಂದ್ಬಿಟ್ಟಿದ್ದಾರೆ. ಸ್ವಚ್ಛ ಭಾರತ್, ಬೆಂಗಳೂರು ಸೇವಾ, ಮತ್ತೆ ಪರಿಸರ, ಮತ್ತೆ ಸಮಾಜಕ್ಕೆ ಏನಾರು ಮಾಡಬೇಕು ಅಂತ ಉತ್ಸಾಹದಿಂದ ನಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದಾರೆ. ಅವ್ರ ಜೊತೆ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ಈಗ ಮತ್ತೆ ಸಿಗ್ತೀನಿ ಇನ್ನು ಕೆಲವೇ ನಿಮಿಷದಲ್ಲಿ. ಅಲ್ಲಿ ತನಕ ಕೀಪ್ ವೇಟಿಂಗ್ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ ಸೆಪ್ಟೆಂಬರ್ 19 27 ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
2: ಅಧಿಕಾರಿಕ ಮಂತ್ರಿ ಡಾಕ್ಟರ್ ವೀರೇಂದ್ರ ಕುಮಾರ್.

ಮೇಲುಮೆ. ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:01. ಸ್ನೇಹಿತರೆ, ಇದು ಸ್ಫೂರ್ತಿದಾರೆ ಕಾರ್ಯಕ್ರಮ. ಸ್ಫೂರ್ತಿದಾರೆ ಅಂದ್ರೆ ನಮಗೆ ಯಾವಾಗ್ಲೂ ಯಾರು ಇನ್ಸ್ಪೈರ್ ಮಾಡ್ತಿರ್ತಾರಲ್ಲ ಅಂತವ್ರು ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಇದ್ದಾರೆ. ಯಾರಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ.

0: ನಾನು ಒಬ್ನೇ ಏನ್ ಮಾಡಕ್ಕಾಗತ್ತೆ, ನನ್ನಿಂದ ಏನು ಬದಲಾವಣೆ ತರಕ್ಕಾಗತ್ತೆ? ಇದು ಅನೇಕ ಯುವಕರಲ್ಲಿ ಬಹಳಷ್ಟು ಕೇಳಿ ಬರುವಂತಹ ಪ್ರಶ್ನೆ ಇದು. ಆದರೆ ಯಾರಾದರೂ ಒಬ್ರು ನನ್ನಿಂದಲೇ ಶುರುವಾಗ್ಲಿ ಅಂತ ಹೆಜ್ಜೆ ಇಟ್ಟರೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಹೆಜ್ಜೆ, ಒಂದು ಸಣ್ಣ ದೊಡ್ಡ ಬದಲಾವಣೆ ಸ್ಫೂರ್ತಿಯಾಗಬಹುದು. ಬೀಜದ ಉಂಡೆಗಳ ಮೂಲಕ ಬೆಂಗಳೂರನ್ನು ಹಸಿರಾಗಿಸುವ ಪ್ರಯತ್ನ, ಹೂವಿನ ತ್ಯಾಜ್ಯವನ್ನು ಮರುಬಳಕೆಯ ದಾರಿಗೆ ತರುವ ಕೆಲಸ, ಹಳೆಯ ದೇವರ ಫೋಟೋಗಳು, ಮೂರ್ತಿಗಳು ಮತ್ತು ಪೂಜಾ ಸಾಮಗ್ರಿಗಳಿಗೆ ಗೌರವ ವಿದಾಯ ಹೇಳ್ತಾರೆ, ಪರಿಸರಕ್ಕೂ ಹಾನಿಯಾಗದಂತೆ ನಿರ್ವಹಿಸುತ್ತಿರುವ ವಿಶೇಷ ಪ್ರಯತ್ನ, ಹೀಗೆ ಪರಿಸರ ಸಂರಕ್ಷಣೆ, ಸಮಾಜ ಸೇವೆ, ಪ್ರಾಣಿ ಕಲ್ಯಾಣ, ನಾಗರಿಕ ಜಗ್ ನೀವು ಯು ನೇಮ್ ಇಟ್ ಅಂಡ್ ದೇ ಹ್ಯಾವ್ ಇಟ್ ಅಂತಾರಲ್ಲ ಹಾಗೆ, ಮೂಲಕ ಹಸಿರು ಸ್ವಚ್ಛ ಬೆಂಗಳೂರಿನ ಕನಸಿಗಾಗಿ ಕೆಲಸ ಮಾಡುತ್ತಿರುವ ಸಂಪಿಗೆ ಫೌಂಡೇಶನ್ನ ಸಂಸ್ಥಾಪಕರಾದ ಹಸಿರು ಬೆಂಗಳೂರಿನ ಕನಸನ್ನು ಹೊತ್ತು ಪರಿಸರ ಹೋರಾಟಗಾರರು, ಸಮಾಜಮುಖಿ ಚಿಂತನೆಯ ಸಾಮಾಜಿಕ ಉದ್ಯಮಿ ಕಿರಣ್ ಯಾದವ್ ಅವರು ನಮ್ಮ ಜೊತೆ ಸ್ಫೂರ್ತಿದಾರಿ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಫಸ್ಟ್, ನಂತರ ಸ್ವಾಗತ.
1: ಥ್ಯಾಂಕ್ ಯು ಮ್ಯಾಮ್, ತುಂಬ ಖುಷಿ ಆಗುತ್ತೆ ಇಲ್ಲಿ ಇವತ್ತು ನಮ್ಮನ್ನು ಕರೆಸಿ ಮಾತಾಡೋದಕ್ಕೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು, ಬಿಕಾಸ್ ನಮ್ಮಂಥವ್ರನ್ನ ಗುರುತಿಸಿ ಒಂದು ಚಾನ್ಸ್ ಕೊಟ್ಟಿದ್ದೀರಾ ಇವತ್ತು. ಥ್ಯಾಂಕ್ ಯು.
0: ಖಂಡಿತವಾಗ್ಲೂ. ಏನಪ್ಪ ಅಂದರೆ ಕಿರಣ್ ಅವರೇ, ಇವಾಗ ನಮ್ಮ ಈಗ ಎಲ್ಲ ಕಡೆ ಸ್ವಚ್ಛ ಭಾರತ್ ಅದೆಲ್ಲ ಮಾಡ್ತಾ ಇದ್ದೀವಿ, ನಿಮ್ಮ ಕೆಲಸದ ಬಗ್ಗೆ ನಾನು ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾಗ ಒಂದು ಬಹಳನೇ ತುಂಬ ಇಂಪಾರ್ಟೆಂಟ್ ಒಂದು ಇದು ಸಿಕ್ತು. ಏನು ಅಂದರೆ ಒಂದು ಸಂಖ್ಯೆ ತುಂಬ ಗಮನ ಸೆಳೆಯುತ್ತೆ, 5 ಲಕ್ಷಕ್ಕೂ ಹೆಚ್ಚು ಸೀಡ್ ಬಾಲ್ ಅಂದರೆ ಬೀಜದ ಉಂಡೆಗಳು, ಒಂದು ಸಣ್ಣ ಬೀಜದ ಉಂಡೆಯನ್ನು ಅದನ್ನು ಮರ ಮಾಡೋಕ್ಕೆ ಸಾಧ್ಯವಾಗಿದೆ ನಿಮ್ಮಿಂದ. ಈ ಸೀಡ್ ಬಾಲ್ ಕ್ಯಾಂಪೇನ್ ಹೇಗೆ ನಡೆಯುತ್ತೆ, ಅಥವಾ ಜನರು ವಿಶೇಷವಾಗಿ ಇದನ್ನು ಹೇಗೆ ಯುವಕರು ಇದರಲ್ಲಿ ಭಾಗವಹಿಸಬಹುದು ಅಂತ ನೀವು ಒಂದು ಸ್ವಲ್ಪ ಈ ಸೀಡ್ ಬಾಲ್ ಅಂದರೆ ಜನಸಾಮಾನ್ಯರಿಗೆ ಹೇಗೆ ಅರ್ಥ ಆಗೋಗೆ ಹೇಳಬಹುದು?
1: ಓಕೆ, ಫಸ್ಟ್ ಸೀಡ್ ಬಾಲ್ ಅಂದರೆ ಏನು ಅಂತ ಹೇಳ್ತೀನಿ. ಅದರಲ್ಲಿ ಮಣ್ಣು, ಗೊಬ್ಬರ ಹಾಗೂ ಚಿಕ್ಕ ಚಿಕ್ಕ ಬೀಜಗಳು, ಅದನ್ನು ಉಂಡೆ ಮಾಡಿ ಮಣ್ಣಲ್ಲಿ ಒಣಗಿಸ್ತೀವಿ. ಅದಾದಮೇಲೆ ಒಣಗಿದಾದಂಥ ಸೀಡ್ ಬಾಲ್ಸ್ನ ಎಲ್ಲೋ ಒಂದು ಕಡೆ ನೀರು ನಿಲ್ಲುವಂಥ ಜಾಗ ಆಗಿರ್ಬೋದು ಅಥವಾ ನೀರು ಸಿಗುವಂಥ ಜಾಗದಲ್ಲಿ ಅದನ್ನು ಎಸಿತೀವಿ. ಎಸ್ದಾದ್ಮೇಲೆ ಅದು ಮರವಾಗಿ ಬೆಳೆಯುತ್ತೆ, ಒಂದು ಗಿಡದಿಂದ ಮರವಾಗಿ ಬೆಳೆಯುತ್ತೆ. ಇದು ಕಾನ್ಸೆಪ್ಟು. ನೀವು ಕೇಳ್ಬೋದು, ಸಸಿನೇ ನೆಡ್ಬೋದಲ್ವಾ ಏನಕ್ಕೆ ಸೀಡ್ ಬಾಲ್ಸು ಅಂತ. ಎಷ್ಟೋ ಒಂದು ಫಾರೆಸ್ಟ್ ರೇಂಜ್ಗಳಲ್ಲಿ ನಾವು ಹೋಗಿ ಸಸಿ ನೆಡೋದು ಕಷ್ಟ ಆಗುತ್ತೆ. ನೀವು ಸಸಿ ನೆಡೋದು ಬದಲು ಇದು ಚೆಂಡ ಥರ ಎಸೆದ್ರೆ ಮೇ ಬಿ ಔಟ್ ಆಫ್ 10 ಸೀಡ್ ಬಾಲ್ಸಲ್ಲಿ ಅಟ್ಲೀಸ್ಟ್ 7 ಸೀಡ್ ಬಾಲ್ಸು ಗಿಡ ಆಗಿ ಮರ ಆಗಿ ಬೆಳೆಯುತ್ತೆ. ಸೊ ಇದು ಇದರ ಕಾನ್ಸೆಪ್ಟ್. ಇದರಲ್ಲಿ ಮಿಶ್ರಣ ಮಾಡೋದು ಇಷ್ಟೇ, ಮಣ್ಣು, ಗೊಬ್ಬರ, 5 ತರದ ಸೀಡ್ಸ್. ಅದು ನೀವು ಕೇಳ್ಬೋದು 5 ತರ ಏನಕ್ಕೆ ಅಂತ. ಒಂದು ಬೆಳೆದಿಲ್ಲ ಅಂದ್ರೂ ಇನ್ನೊಂದು ಬರುತ್ತೆ. ಸೊ ದಟ್ ಈಸ್ ದ ಮೇನ್ ರೀಸನ್ ವಿ ಪುಟ್ 5 ಸೀಡ್ಸ್.
0: ವಾವ್, ಗ್ರೇಟ್, ತುಂಬಾ ನೀವು ಯಂಗ್ ಎನರ್ಜೆಟಿಕ್ ಆಗಿದ್ದೀರಾ. ಆದರೂ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅಂತ ತವಕ ಇದೆ ನಿಮಗೆ, ಅದನ್ನ ನೋಡಿ ನಂಗೆ ಬಹಳ ಖುಷಿ ಆಯಿತು. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಬಹಳಷ್ಟು ಜನ ನಿಮ್ಮ ಫಾಲೋಯರ್ಸ್ ಕೂಡ ಇದ್ದಾರೆ. ಸೊ ಸಂಪಿಗೆ ಫೌಂಡೇಶನ್ ಅವರು ಈಗ ರೀಸೆಂಟ್ ಆಗಿ ಈ ಗಣೇಶೋತ್ಸವ ಪ್ರೋಗ್ರಾಮ್ ಅಲ್ಲಿ ಈ ತ್ಯಾಜ್ಯ, ಈಗ ನಾವು ಯೂಸ್ ಮಾಡಿದಂತಹ ಫ್ಲವರ್ಸ್ ಬಗ್ಗೆ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ ಅಲ್ವಾ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ಸೊ ನಾನು ತುಂಬ ದೇವರನ್ನ ನಂಬ್ತೀನಿ, ನನ್ನ ಜೊತೆ ನಂಬೋರು ಕೂಡ ತುಂಬ ಜನ ಇದ್ದಾರೆ. ನಾವು ಪೂಜೆ ಮಾಡಿ ಅಥವಾ ದೇವರಿಗೆ ಪ್ರೀತಿಯಿಂದ ಅರ್ಪಿಸಿದಂಥ ಹೂವನ್ನ ಲಾಸ್ಟಲ್ಲಿ BBMP ಕಸಕ್ಕೆ ಹಾಕ್ತಿದ್ವಿ. ಅದು ಇನ್ನೊಂದು ಕಸದ ಜೊತೆ ಸೇರಿ ಯಾವುದೋ ಒಂದು ಲ್ಯಾಂಡ್ ಫಿಲ್ಗೋ ಅಥವಾ ಇನ್ನೊಂದು ಜಾಗಕ್ಕೋ ಹೋಗ್ತಿತ್ತು. ಸೊ ಇದನ್ನು ನಾವು ಖಂಡಿತವಾಗಿ ತಡೆ ಹಿಡಿಬೋದು. ಯಾವ ರೀತಿಯಲ್ಲಿ, ನಮ್ಮ ಮನೆಗಳಲ್ಲೂ ಕೂಡ ನಾವು ಹೂವನ್ನ ಒಂದು ಚಿಕ್ಕ ಒಂದು ಟಬ್ ಬಿಟ್ಟರು ಸಾಕು ಮ್ಯಾಮ್, ಮಣ್ಣು ಹಾಕೋದು, ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಹಾಕೋದು, ಗೊಬ್ಬರ ಇದ್ರೆ, ಇಲ್ಲಾಂದ್ರೆ ಎಲೆಗಳಂತೂ ಸಿಕ್ಕೇ ಸಿಗುತ್ತೆ. ಎಲೆ ಹಾಕಿ ಅದ್ರ ಮೇಲೆ ಹೂವ ಏನು ತ್ಯಾಜ್ಯ ಉಳಿದಿರುತ್ತೆ ಅದನ್ನ ಹಾಕಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಮಾಡಬಹುದು. ಆದ್ರೆ ತುಂಬಾ ಜನಕ್ಕೆ ಮನೆಗಳಲ್ಲಿ ಕಷ್ಟ ಆಗ್ಬೋದು. ಸೊ ಹಂಗಾಗಿ ನಾವು ಅದನ್ನ ಕಲೆಕ್ಟ್ ಮಾಡ್ತೀವಿ. ನಾವು ಕಲೆಕ್ಟ್ ಮಾಡಿದ್ಮೇಲೆ ಅದನ್ನ ಶ್ರೆಡ್ ಮಾಡಿ ಗೊಬ್ಬರ ಮಾಡ್ತೀವಿ. ಸೊ ನಮ್ಮ ಮೇನ್ ಅಜೆಂಡಾ ಇದ್ದಿದ್ದು ದೇವರಿಗೆ ಪ್ರೀತಿಯಿಂದ ಅರ್ಪಿಸಿದಂತ ಹೂವ ಕಸ ಜೊತೆ ಕಸ ಆಗ್ಬಾರ್ದು.
0: ಖಂಡಿತ, ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ರಶ್ನೆ ಎತ್ತಿದ್ದೀರಾ. ಬಿಕಾಸ್ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತವರಿಗೆ ಈಗ ನೀವು ಹೇಳ್ದಂಗೆ ಜಾಗ ತುಂಬಾನೇ ಕಡಿಮೆ. ಸೊ ನಾವು ಈ ಹೇಳ್ದಂಗೆ ಈ ಹೂವನ್ನೆಲ್ಲ ಒಂದು ಮಾಡಿ ಇಡಕ್ಕಾಗಲ್ಲ. ಈಗ ಯಾರು ಕೇಳ್ತಾರೆ, ನಾನು ಈ ಕಲೆಕ್ಟ್ ಮಾಡಿರೋ ಹೂವನ್ನೆಲ್ಲ ಯಾರಿಗೆ ಯಾವಾಗ ಹೇಗೆ ಕೊಡಬೇಕು ಅಂತ ಅನ್ನೋದಾದ್ರೆ?
1: ಮ್ಯಾಮ್, ನಾವು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5ರವರೆಗೆ ಎಲ್ಲ ದಿವಸಗಳ ಕಾಲ ಅವೈಲಬಲ್ ಇರ್ತೀವಿ.
0: ಎಲ್ಲಿ?
1: ಮಲ್ಲೇಶ್ವರಂನ ಒಂದು ಕಚೇರಿ ಇದೆ ನಮ್ದು. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ 5 ಡಿಫ್ರೆಂಟ್ ಕಚೇರಿಗಳನ್ನ ಓಪನ್ ಮಾಡ್ತಿದ್ವಿ ಅಕ್ರಾಸ್ ಬ್ಯಾಂಗ್ಳೂರ್, ಸೊ ದಟ್ ಅವ್ರಿಗೆ ಹತ್ರ ಆಗುತ್ತೆ ಅಂತ, ಅಂದ್ರೆ ಜನಕ್ಕೆ ಹತ್ರ ಆಗ್ಲಿ ಅಂತ.

0: ಸೊ ಈ ಐದು ಕಚೇರಿಯಲ್ಲಿ ಎಲ್ಲಾದರೂ ತಂದ್ಕೊಡ್ಬೋದು. ಆದರೆ ಇವತ್ತಿಗೆ ಅವರು ಸಂಪಿಗೆ ಫೌಂಡೇಶನ್ ಅಂತ ಗೂಗಲ್ ಮಾಡಿದ್ರೆ ಸಾಕು, ಆ ಕರೆಕ್ಟ್ ಲೊಕೇಶನ್ಗೆ ಬರುತ್ತೆ. 9-5 ಅವ್ರು ತಂದ್ಕೊಡ್ಬೋದು.
1: ಓಕೆ, ಸೊ ನಾವು ಮನೇಲಿ ಕಲೆಕ್ಟ್ ಮಾಡಿದಂಥದ್ದು, ಮತ್ತೆ ಇವಾಗೆಲ್ಲ ಪೆಂಡಾಲ್ಸ್ ಹಾಕಿದ್ದಾರೆ, ಅಲ್ಲಂತೂ ತುಂಬಾನೇ ಹೂ ಇದೆ, ಅವರೆಲ್ಲರೂ
0: ತಂದ್ಕೊಡ್ಬೋದು.
1: ತುಂಬಾ ಗೌರವಪೂರ್ವಕವಾಗಿ ಅದನ್ನು ಕೂಡ ಗೊಬ್ಬರ ಮಾಡಿ ನಮ್ಮ ಸಮಾಜಕ್ಕೆ ವಾಪಸ್ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ಈ ಸೀಡ್ ಬಾಲ್ ವಿಷಯ ನಾ ಇನ್ನೂ ಮಾತಾಡೋದಿದೆ. ಸೊ ಈಗ ಯಾರು ತಗೋಬೇಕು ಇವಾಗ ಸೀಡ್ ಬಾಲ್, ನಮಗೂ ಕೊಡಿ ಅಂತ ಯಾರು ಒಂದಷ್ಟು ಗ್ರೂಪು, ವಾಲಂಟಿಯರ್ಸ್, ಸ್ಕೂಲ್ ಅವ್ರು ಕೇಳಿದ್ರೆ ಅಥವಾ ಯಾರು ಕೇಳಿದ್ರೆ ನೀವು ಕೊಡ್ತೀರಾ?
0: ಖಂಡಿತ ಮ್ಯಾಮ್, ಖಂಡಿತ ಕೊಡ್ತೀವಿ. ಎಸ್ಪೆಷಲಿ ನಾವು ಸೀಡ್ ಬಾಲ್ಸ್ ಅನ್ನ ಮಾಡಿರೋದೇ ಉದ್ದೇಶ ಬಂದು ಮಕ್ಕಳಿಗೆ ಅಥವಾ ಈ ಮಾನ್ಸೂನ್ ರೈಡ್ಸ್ ಏನು ಹೋಗ್ತಾರಲ್ಲ ಅಂತವ್ರಿಗೆ, ಬಿಕಾಸ್ ಅವರು ಹಾಕಿದಾಗ ಅಂದ್ರೆ ಇದು ಎಲ್ಲಾ ಕಾಲದಲ್ಲೂ ಕೂಡ ಬೆಳೆಯಕ್ಕಾಗಲ್ಲ. ಇವಾಗ ಸಮ್ಮರ್ ಅಲ್ಲಿ ಅಂತೂ ನೀರು ಸಿಗಲ್ಲ, ಬೆಳೆಯಕ್ಕಾಗಲ್ಲ. ಸೊ ಯಾರು ಟ್ರಾವೆಲಿಂಗ್ ಹೋಗ್ತಿರ್ತಾರೆ, ಇವಾಗ ಟ್ರೈನಲ್ಲಿ ಆಗಿರ್ಬೋದು, ಬಸ್ಸಲ್ಲಿ ಆಗಿರ್ಬೋದು, ಟೂ ವೀಲರ್ಗಳಲ್ಲಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಮಣ್ಣಿದೆ, ಅಲ್ಲಿ ಗಿಡಗಳಿಲ್ಲ ಅಂದಿದ್ದ ಜಾಗದಲ್ಲಿ ಇದನ್ನ ಎಸಿಲಿ ಅಂದ್ಬಿಟ್ಟು ಖಂಡಿತವಾಗಿ ಕೊಡ್ತೀವಿ.
1: ಓಕೆ, ನೀವು ಎಸ್ದಂತ ಇಂತಹ ಸೀಡ್ ಬಾಲ್, ನಿಮ್ಗೆ ಏನಾದ್ರೂ ಒಂದು ಐಡಿಯಾ ಇದೆಯಾ, ಒಂದ್ ಇದು ಹುಟ್ಕೊಂಡಿದೆ, ಗಿಡವಾಗಿದೆ, ಮರವಾಗ್ತಾ ಇದೆ ಅಂತ ಐಡಿಯಾ?
0: ಇದಕ್ಕೆ ಒಂದು ಉದಾಹರಣೆ ನಾನು ಏನ್ ಕೊಡ್ಬೋದು ಅಂದ್ರೆ, ಒಂದು ಸತಿ ನಾವು ಒಂದು 1,000+ ಸೀಡ್ ಬಾಲ್ಸ್ ಅನ್ನ ಮಾಡಿಸಿದ್ವಿ. ಅದು ಸ್ವಲ್ಪ ಮಳೆಗಾಲದ ಟೈಮು, ಒಣಗಿರ್ಲಿಲ್ಲ, ನಾವು ಹಂಗೆ ಅದನ್ನ ಗೋಡೌನಲ್ಲಿ ಇಟ್ಬಿಟ್ಟಿದ್ವಿ. ನೆಕ್ಸ್ಟ್ ಡೇ, ನೆಕ್ಸ್ಟ್ ಒಂದು ವಾರದಲ್ಲಿ ಅದು ಚಿಗುರ್ಬಿಟ್ಟಿತ್ತು. ಸೊ ದಟ್ ಇಸ್ ದ ಒನ್ ಗ್ಯಾರಂಟಿ ಐ ಕ್ಯಾನ್ ಗಿವ್ ಯು ದಟ್ ಓಕೆ ಇದು ಆಗುತ್ತೆ ಅಂತ. ಪ್ಲಸ್ ನಾವು ಕೂಡ ಇದನ್ನ ಟೆಸ್ಟ್ ಮಾಡಿರ್ತೀವಿ, ಅಂದ್ರೆ ಪ್ರತಿ ಬ್ಯಾಚ್ ಅಲ್ಲಿ ಕೂಡ ನಾವು ಟೆಸ್ಟ್ ಮಾಡ್ತೀವಿ. ಬಿಕಾಸ್ ಏನಾಗುತ್ತೆ, ನಾವು ಎಸ್ದಿರೋ ಜಾಗ ಹೋಗ್ಬಿಟ್ಟು ನೋಡದೆ
1: ಆಗಲ್ಲ,
0: ಬಿಕಾಸ್ ಕಷ್ಟ ಆಗ್ಬೋದು. ಬಟ್ ನಾವು ಟೆಸ್ಟ್ ಮಾಡಿದಾಗಂತೂ ಖಂಡಿತವಾಗಿ 10 ಅಟ್ ಲೀಸ್ಟ್ ಬೆಳೆದಿದ್ದಾವೆ.
1: ಓ ವೆರಿ ನೈಸ್, ಸೂಪರ್ ಅಂತ ಹೇಳ್ತಾ ಇದ್ದೀನಿ. ಸೊ ಬಹಳಷ್ಟು ಬಹಳಷ್ಟು ನಿಮ್ ಜೊತೆ ಮಾತಾಡೋದು ಇದೆ. ಸೊ ಒಂದು ಚಿಕ್ಕ ಹಾಡಿನ ನಂತರ ಮತ್ತೆ ನಿಮ್ ಜೊತೆ ಈ ಕಾನ್ವರ್ಸೇಷನ್ ನ ಮುಂದುವರಿಸ್ತೀನಿ. ಬಹಳ ಇನ್ಸ್ಪೈರಿಂಗ್ ಆಗಿದ್ದೀರಾ. ನಮ್ಮ ಈ ಕಾರ್ಯಕ್ರಮದ ಹೆಸರು ಸ್ಫೂರ್ತಿದಾರೆ ಅಂತ, ನಿಮ್ಮಂತಹ ಯುವಕರು ಬಹಳನೇ ಸ್ಫೂರ್ತಿ ಕೊಡ್ತಾ ಇದ್ದೀರಾ ಎಲ್ಲರಿಗೂ. ನಮಗೂ ಕೂಡ ಗೂಸ್ ಬಂಪ್ಸ್ ಬರ್ತಾ ಇದೆ. ನಾವು ನಿಮ್ ಖಂಡಿತವಾಗ್ಲೂ ಮಾತಾಡ್ತೀವಿ ಈ ಹಾಡಿನ ನಂತರ.
0: ಥ್ಯಾಂಕ್ ಯು.

0: ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ತುಂಬ ಇನ್ಸ್ಪೈರಿಂಗ್ ಆಗಿರುವಂತಹ ಸ್ಫೂರ್ತಿ ಕೊಡ್ತಿರುವಂತಹ ಕಿರಣ್ ಯಾದವ್ ಅವರು ನಮ್ಮ ಜೊತೆ ಕೂತಿದ್ದಾರೆ. ಕೇಳಿದರೆ ನೀವು ಕೂಡ ಈ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನೀವು ಕೂಡ ಅವರಿಗೆ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಕಳಿಸಿ. ನಿಮ್ಮ ಪ್ರೋತ್ಸಾಹದ ಮಾತುಗಳನ್ನು ಕೂಡ ಇವರಿಗೆ ಕೇಳಬಹುದು. ಸೊ ಯುವಕರು ಏನೋ ಒಂದು ದೇಶಕ್ಕೆ, ಸಮಾಜಕ್ಕೆ, ಪರಿಸರಕ್ಕೆ ಮಾಡಬೇಕು ಅಂತ ತುಂಬಾ ಉತ್ಸುಕರಾಗಿ ಕೂತಿದ್ದಾರೆ. ಸೊ ಅವ್ರಿಗೆ ನನ್ನ ಇನ್ನೊಂದು ಪ್ರಶ್ನೆ ಏನು ಅಂದರೆ, ತುಂಬ ಜನಕ್ಕೆ ಪರಿಸರದ ಬಗ್ಗೆ ಕಾಳಜಿ ಇದೆ ಅಲ್ವಾ, ಆದರೆ ಅದನ್ನು ನಾವೊಂದು ಆ್ಯಕ್ಷನ್ ಮಾಡುವಾಗ, ಅಂದರೆ ಏನೋ ಒಂದು ಮಾಡಬೇಕಾದ್ರೆ ನನ್ನೊಬ್ಬನಿಂದ ಏನಾಗುತ್ತಪ್ಪ ಅಂತ ಯೋಚಿಸ್ಬಿಟ್ಟು ಬಿಟ್ಬಿಡ್ತೀವಿ. ಆದರೆ ನೀವು ಈ ಪ್ರಶ್ನೆನ ಕೇಳಿದ್ದೀರಾ, ಮತ್ತು ಇದು ನನ್ನಿಂದನೇ ಶುರು ಆಗಲಿ ಅಂತ ಶುರು ಮಾಡಿದ್ದೀರಾ. ಆ ಮೊದಲ ಹೆಜ್ಜೆ ಇಡಲು ನಿಮಗೆ ಸ್ಫೂರ್ತಿ ಯಾರು, ಮತ್ತು ನಿಮ್ಮ ಇದೆಲ್ಲದಕ್ಕೂ ಸಾರ್ಥಕತೆ ಹೇಗೆ ಬಂತು ಅಂತ?
1: ಮೊದಲನೇ ಹೆಜ್ಜೆ ಖಂಡಿತವಾಗಿ ರೋಟ್ರಿ ಅಂತ ಹೇಳ್ತೀನಿ. ಬಿಕಾಸ್ ರೋಟ್ರಿಯಲ್ಲಿ ನಾನೊಂದು ರೋಟ್ರಿದು ಒಂದು ಯೂತ್ ವಿಂಗ್ ಇದೆ, ರೋಟ್ರಾಕ್ಟ್ ಅಂತ. ಸೊ ಅದರಲ್ಲಿ ಒಂದು 3 ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿದ್ದೆ. ಅಲ್ಲಿ ತುಂಬ ಕಲ್ತಿದ್ದೀನಿ ನಾನು. ಅಲ್ಲಿಂದ ಸಿಗ್ದಂಥ ವಾಲಂಟಿಯರ್ಸ್ ಇರ್ಬೋದು, ಅಲ್ಲಿಂದ ಸಿಗ್ದಂಥ ಇನ್ಸ್ಪಿರೇಷನ್ಸ್ ಇರ್ಬೋದು ಇಲ್ಲಿ ತನಕ ನನಗೆ ತಂದಿದೆ. ಬಿಕಾಸ್ ಆ ಒಂದು ದಿನ ನಾನೇನಾದರೂ ಆಲಸ್ಯ ಮಾಡಿ ಬೇಡ ನನಗೆ ಏನು, ನಾನು ಇನ್ನೊಬ್ರು ಯಾರೋ ಮಾಡ್ತಿದ್ದಾರೆ ನನಗೇನಕ್ಕೆ ಇದೆಲ್ಲ ಅಂತ ಬಿಟ್ಬಿಟ್ಟಿದ್ದಿದ್ರೆ ಇಲ್ಲಿ ತನಕ ಸಂಪಿಗೆ ಕಟ್ಟೋ ತನಕ ನನಗೆ ಆಗ್ತಾ ಇರಲಿಲ್ಲ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ರೋಟ್ರಿ ಅಬೌಟ್ ಇಟ್. ಪ್ಲಸ್ ನನ್ನ ಜೊತೆಗೆ ನಿಂತ್ಕೊಂಡಂಥ ನನ್ನ ಸ್ನೇಹಿತರು ಇರ್ಬೋದು. ಬಿಕಾಸ್ ನಾನು ಒಬ್ಬನೇ ಅಂತೂ ಏನೂ ಮಾಡೋಕ್ಕಾಗಲ್ಲ, ದಿಸ್ ಇಸ್ ಫಾರ್ ಶೋರ್. ನಾನು ಹೇಳಿದ್ದನ್ನು ಕೇಳಿ ಇನ್ನೊಬ್ರು ನನ್ನ ಜೊತೆ ಕೈ ಜೋಡಿಸ್ದಂಥ ನನ್ನ ಕೋಫೌಂಡರ್ಸ್ ವಿಘ್ನೇಶ್ ಅಂಡ್ ಶ್ರೇಯಸ್, ಸೊ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್.
0: ಮ್ಯಾಮ್
1: ದಿಸ್ ಸ್ಟಾರ್ಟೆಡ್ 8 years back. ಆಗ ಕಾಲೇಜ್ ಮುಗಿಸಿ ಬಂದಂಥ ದಿನಗಳದು. ಸೊ ಏನೋ ಒಂದು ಮಾಡಬೇಕು ಅಂತ ಶುರು ಮಾಡಿದಂಥ ಪ್ರಯತ್ನ ಇವತ್ತಿಲ್ಲಿ ತನಕ ನಮಗೆ ತಂದಿದೆ. ಆಬ್ವಿಯಸ್ಲಿ ಯಾರಾದರೂ ಈ ಒಂದು ಮೈಂಡ್ ಸೆಟ್, ಅಂದರೆ ನಾನೊಬ್ರು ಏನು ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದರೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಪ್ಪೋ ಸರಿನೋ ಒಂದು ಟ್ರೈ ಮಾಡಿ, ಫೇಲ್ ಆದರೆ ಇನ್ನೊಂದು ಟ್ರೈ ಮಾಡಿ, ಬಟ್ ಏನು ಕಳ್ಕೊಳ್ಳಲ್ಲ ನೀವು. ಯಾಕಂದರೆ ಸೇವೆ ಮಾಡೋದ್ರಿಂದ, ಒಂದು ಒಳ್ಳೇದು ಮಾಡೋದ್ರಿಂದ, ಅಂದರೆ ನಾನು ಬೇರೆ ಏನೋ ಒಳ್ಳೇದು ಮಾಡಿ ಅಂತಿಲ್ಲ, ನಿಮ್ಮ ಕೈಯಲ್ಲಿ ಆದಷ್ಟು ಕಸವನ್ನು ಸೆಗ್ರಿಗೇಟ್ ಮಾಡೋದು ಕೂಡ ಒಂದು ಸೇವೆನೇ. ಒಂದು ಯಾವುದೋ ಮರದಲ್ಲಿ ಆಣಿ ಹೊಡೆದಿರೋದನ್ನ ತೆಗೆಯೋದು ಕೂಡ ಒಂದು ಸೇವೆನೇ. ಸೊ ಚಿಕ್ಕ ಚಿಕ್ಕ ಪ್ರಯತ್ನಗಳು, ಮೇ ಬಿ ಮುಂದೆ ಒಂದು ದೊಡ್ಡ ಎನ್ ಜಿ ಒ ನೀವು ಮಾಡಬಹುದು. ಸೊ ಎಲ್ಲರೂ ಸೇರಿ ಲೆಟ್ಸ್ ವರ್ಕ್ ಫಾರ್ ಬೆಟರ್ ಟುಮಾರೋ.
0: ಸೂಪರ್, ಎಂತಹ ಅದ್ಭುತ ಕಾರ್ಯಕ್ರಮ. ನಿಜವಾಗ್ಲೂ ಅವರಿಗೆ ಅನಂತ ಧನ್ಯವಾದಗಳನ್ನ ಕಳಿಸಿ ಮತ್ತೆ ತಿಳಿಸಿ ಅಂತ ಹೇಳಿದರೆ ಚಂದ್ರಶೇಖರ್ ಕಾನಹಳ್ಳಿ ಅವರು. ಸೊ ಹಂಗೆ ಬಹಳಷ್ಟು ಸಂದೇಶಗಳು ಕೂಡ ಬರ್ತಾ ಇದೆ. ಮತ್ತೆ ನಂದು ಇನ್ನೊಂದು ಪ್ರಶ್ನೆ, ನೀವು 1500 ಸಸಿಗಳನ್ನು ನೆಟ್ಟಿದ್ದೀರಾ ಅಂತ ನಾನು ನಿಮ್ಮ ಇದರಲ್ಲಿ ನೋಡಿದೆ. ಆದರೆ ಗಿಡ ನೆಡೋದು ಒಂದು ದಿನದ ಕಾರ್ಯಕ್ರಮ, ಆದರೆ ಅದನ್ನು ಉಳಿಸಿ ಬೆಳೆಸೋದು ಒಂದು ದೊಡ್ಡ ಜವಾಬ್ದಾರಿ ಅಲ್ವಾ? ಸೊ ಒಂದು ಸಸಿ ಮರವಾಗುವವರೆಗೂ ಎದುರಾಗುವ ದೊಡ್ಡ ಸವಾಲು ಯಾವುದು? ನೀವು ಸಸಿಯನ್ನು ಯೂಶ್ವಲಿ ನಾವು ಯಾವಾಗಲೂ ಎನ್ವೈರನ್ಮೆಂಟ್ ಡೇ ಅಲ್ಲಿ ಎಲ್ಲರೂ ಸ್ಕೂಲಿಂದ

0: ಎಲ್ಲ ಸಸಿ ನೆಟ್ಬಿಡ್ತೀವಿ, ಒಂದ್ ವಾರಕ್ಕೆ ಒಣಗೋಗ್ಬಿಟ್ಟಿರುತ್ತೆ. ಬಟ್ ಅದು ಮರ ಆಗ ತನಕ ನೀವು ಕಾಪಾಡಿರೋದು ಹೇಗೆ, ಮತ್ತೆ ಏನು ದೊಡ್ಡ ಸವಾಲ್ ಬರುತ್ತೆ ಇದರಲ್ಲಿ?
1: ಓಕೆ ಮ್ಯಾಮ್, ನೀವು ಆ ನಂಬರೇ ನೋಡ್ಬೋದು, 500,000 ಸೀಡ್ ಬಾಲ್ಸ್, 1,500 ಸಸಿಗಳು. ನಾವು ಯೂಶಲಿ ಯಾರೋ ಒಬ್ರು ಮುಂದೆ ಬಂದು ಸಸಿ ನೆಡ್ತೀವಿ ಅಂದಾಗ ನಾವು ಕೇಳೋ ಪ್ರಶ್ನೆನೆ ಇಷ್ಟು, ನೀವು ಅಟ್ ಲೀಸ್ಟ್ ಒಂದು 3 ವರ್ಷ ಅದನ್ನ ನೋಡ್ಕೊಂತೀರಾ? ನೋಡ್ಕೊಂಡಿಲ್ಲ ಅಂದ್ರೆ ನಾವು ಸಸಿಗಳನ್ನೇ ನೆಡಲ್ಲ. ಬಿಕಾಸ್ ಏನಾಗುತ್ತೆ, ಒಂದು ಫೋಟೋಗೋಸ್ಕರ ಇರ್ಬೋದು, ಸೆಲ್ಫಿಗೋಸ್ಕರ ಇರ್ಬೋದು, ಪ್ರಚಾರಕ್ಕೋಸ್ಕರ ನಾವು ನೆಟ್ಟಿವ್, ಅದಾಗಿದ್ದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ನೀರು ಹಾಕ್ದೆ ಇಲ್ಲ ಯಾವುದೋ ಒಂದು ಪ್ರಾಣಿ ಬಂದು ಅದನ್ನ ಬೀಳಿಸಿ ಅಥವಾ ತಿಂದು ಏನೋ ಮಾಡಿದ್ರೆ ಆ ಸಸಿಯ ಜೀವ ಅಷ್ಟೆ. ಸೊ ಎಲ್ಲರಿಗೂ ನಾನು ಹೇಳೋದು ಇಷ್ಟೇನೆ, ಒಂದು ಸಸಿ ನೆಡಿ, ಅದಕ್ಕೆ ಕಡ್ಡಿಗಳನ್ನ ನೀವು ಇಟ್ಟು ಒಂದು ಬಟ್ಟೆ ಹಾಕಿದ್ರು ಸರಿ, ಒಂದು ತೆಳುವಾದಂತ ಬಟ್ಟೆ ಅಂದ್ರೆ ಜರಡಿ ಬಟ್ಟೆ ಅಂತ ಏನ್ ಕರಿತೀವಿ ಅಂತದೊಂದು ಬಟ್ಟೆ ಹಾಕಿದ್ರು ಸರಿ, ನಿಮ್ಮ ಹತ್ರ ಏನೂ ಇಲ್ಲ, ಟ್ರೀ ಗಾರ್ಡ್ಗಳು ಇಲ್ಲದೆ ಇರೋ ಸಂದರ್ಭದಲ್ಲಿ, ಸೊ ಇದನ್ನ ಮಾಡಿದ್ರು ಸಾಕು, ಬೆಳೀತಾ ಬೆಳೀತಾ ಅದು ದೊಡ್ಡದಾಗ್ಬಿಡತ್ತೆ. ಆಫ್ಟರ್ 1-1.5 ಇಯರ್ ಅದಕ್ಕೆ ಖಂಡಿತವಾಗಿ ಕೇರ್ ಬೇಡ, ಅದು ಕೇಳೋದಿಷ್ಟೇ, ಒಂದು ಬಾಟಲ್ ನೀರು ನೋಡ್ಕೊಳ್ಳೋದು ಅಷ್ಟೇ.
0: ಬಹಳನೇ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದೀರ, ಒಂಥರ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬೋದು. ಸೊ ನೀವು ನೇಟಿವ್ ಬೆಂಗಳೂರಿಯನ್ನೇ ಅಲ್ವಾ? ಹಾಗಾಗಿ ನೀವು ನಿಮ್ದೊಂದು ವಿಶೇಷ ನಂಟು ಬೆಂಗಳೂರ್ ಜೊತೆ ಅಲ್ವಾ? ಬಾಲ್ಯದ ಬೆಂಗಳೂರಿಗೂ ಇವತ್ತಿನ ಬೆಂಗಳೂರು ನೀವೆರಡು ನೋಡಿದಾಗ ನಿಮ್ಗೆ ಏನ್ ಬದಲಾವಣೆ ಕಾಣಿಸುತ್ತೆ ಕಿರಣ್ ಅವ್ರೆ? ನೀವು ಇನ್ನೂ ಯುವಕರೇ, ಬಟ್ ಸ್ಟಿಲ್ ಆಗಿಗೂ ಈಗಿಗೂ ಒಂದ್ 20 ಇಯರ್ಸ್ ಡಿಫರೆನ್ಸ್ ಅಲ್ಲಿ ನಿಮಗೆ ಪರಿಸರದ ಇದ್ರ ಬಗ್ಗೆ ಕಾಳಜಿ ಬಗ್ಗೆ, ಆಗ ಇವತ್ತಿನ ಯೂತ್ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅನ್ನೋದಾದ್ರೆ?
1: 20 ಇಯರ್ಸಲ್ಲಿ ಮ್ಯಾಮ್ ಒಂದು ನೋಡಿರೋದೇನೆಂದರೆ ಟ್ರಾಫಿಕ್ ಖಂಡಿತವಾಗಿ ಜಾಸ್ತಿ ಆಗಿದೆ, ಫ್ಲೈಓವರ್ಗಳು ಜಾಸ್ತಿ ಆಗಿದೆ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂಅಲ್ಲಿ. ನನ್ನ ಮಲ್ಲೇಶ್ವರಂ ಜೀವನ ಹೆಂಗಿತ್ತು ಅಂದರೆ ಒಂದು ದೊಡ್ಡ ಸರ್ಕಲ್ ಇತ್ತು. ಸೊ ಏನೊಂದು ಇವತ್ತು ಅಂಡರ್ ಪಾಸ್ ನೋಡ್ತಾ ಇದ್ದೀರಾ, ಮುಂಚೆ ಅದು ಅಂಡರ್ ಪಾಸ್ ಇರಲಿಲ್ಲ, 8 ಕ್ರಾಸ್ ಎಲ್ಲ ದೊಡ್ಡದಿತ್ತು, ಅಂದರೆ ತುಂಬ ಜನ ಓಡಾಡ್ತಿದ್ರು. ಆ ಮಲ್ಲೇಶ್ವರಂಇಂದ ಬಂದಂಥವ್ನು ನಾನು. ಇವತ್ತಿನ ಜನರೇಷನ್ ಹೆಂಗಾಗ್ತಿದೆ ಅಂದರೆ, ಒಂದು ಎವ್ರಿಥಿಂಗ್ ಶುಡ್ ಬಿ ಈಸಿ. ಇವತ್ತಿಗೂ ನನಗೆ ತಿಂಗಳಿಗೆ ಏನಿಲ್ಲ ಅಂದರೂ 100-150 ಜನ ವಾಲಂಟಿಯರ್ಸ್ ಬರ್ತಾರೆ ನಮ್ಮ ಸಂಸ್ಥೆಗೆ. ಅದರಲ್ಲಿ 150 ಜನರಲ್ಲಿ ಮೇ ಬಿ ಒಂದು 50% ಜನ ರಿಪೋರ್ಟ್ಸ್ಗೋಸ್ಕರ ಬರ್ತಾರೆ, ಅಥವಾ ಓಕೆ ನಾನು ಇದನ್ನು ಮುಗಿಸ್ಬೇಕು, ಇಷ್ಟು ಅವರ್ ಈ NGO ಅಲ್ಲಿ ನಾನು ಕಳಿಬೇಕು ಅಂತ ಬರ್ತಾರೆ. ಬಟ್ ಇಂಪ್ಯಾಕ್ಟ್ಫುಲ್ ಮಾಡೋರು ಕಮ್ಮಿ ಆಗಿದ್ದಾರೆ. ಇದಕ್ಕೇನಂದರೆ ಅವ್ರಿಗೆ ಒಂದು ಸ್ಫೂರ್ತಿ ಸಿಗ್ತಿಲ್ಲ, ಅಂದರೆ ಇದನ್ನು ನಾನು ಮಾಡಿಲ್ಲ ಅಂದರೆ ಇನ್ನೊಬ್ರು ಮಾಡ್ತಾರೆ. ನನಗೆ ತುಂಬ ಜನ ಹೇಳಿದ್ದಾರೆ, ನೀವ್ಯಾಕ್ರಿ ಎಲ್ಲ ಕ್ಲೀನ್ ಮಾಡ್ತೀರಾ, ಗೌರ್ಮೆಂಟ್ಗೆ ನಾವೇನಕ್ಕೆ ದುಡ್ಡು ಕಟ್ಟೋದು ಅಂತ. ಖಂಡಿತ, ಆದರೆ ಗೌರ್ಮೆಂಟೇ ಎಲ್ಲನೂ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮ ಕೈಲಾದಷ್ಟು ನಾವು ಮಾಡಿದ್ರೇ ಮುಂದೆ ಗೌರ್ಮೆಂಟ್ ಏನಾದರೂ ಒಂದು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸಿ ಮಾಡ್ಬೋದು. ಸೊ ಯಾ,
0: ಸೂಪರ್. ಮತ್ತೆ ಮಾತಾಡ್ತೀನಿ, ತುಂಬ ಇಂಪಾರ್ಟೆಂಟ್ ವಿಷಯ ಈ ಧಾರ್ಮಿಕ ತ್ಯಾಜ್ಯ ನಿರ್ವಹಣೆ ಬಗ್ಗೆ ನಾನು ಮಾತಾಡಲೇಬೇಕು ನಿಮ್ಮ ಜೊತೆ. ಈ ಒಂದು ಹಾಡಿನ ನಂತರ ಮತ್ತೆ ನಮ್ಮ ಕಾನ್ವರ್ಸೇಷನ್ನ ಮುಂದುವರಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:25. ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ಸ್ಫೂರ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಿರಣ್ ಯಾದವ್ ಅವರು. ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಫಾರ್ ದ ಗ್ರೀನ್ ಬೆಂಗಳೂರು ಅಂತ ಹೇಳ್ಬೋದು. ನನಗೆ ಕಿರಣ್ ಅವರೇ, ಒಂದು ನಿಮ್ಮ ಈ ಕೆಲಸದಲ್ಲಿ ತುಂಬ ವಿಶೇಷವಾಗಿ ಕಾಣಿಸಿದ್ದು ಈ ಧಾರ್ಮಿಕ ತ್ಯಾಜ್ಯ ನಿರ್ವಹಣೆ. ಹಳೆ ದೇವ್ರ ಫೋಟೋ ಆಗಿರ್ಬೋದು ಅಥವಾ ಮೂರ್ತಿ ಆಗಿರ್ಬೋದು, ಪೂಜಾ ಸಾಮಗ್ರಿ, ಇದು ಕೇವಲ ವಸ್ತು ಅಲ್ಲ. ಮನೇಲಿಟ್ಟು ಪೂಜೆ ಮಾಡ್ತೀವಿ, ಆದರೆ ಬೇಡ ಅಂದಾಗ ಯಾವುದೋ ಮರದ ಕೆಳಗಡೆ ತೊಗೊಂಡೋಗಿಟ್ಬಿಡ್ತೀವಿ, BBMP ಕಸದ ಹತ್ರ ಇಟ್ಬಿಡ್ತೀವಿ. ಹಾಗಾಗಿ ಒಂದು ಈ ನಂಬಿಕೆಗೆಲ್ಲ ಗೌರವ ಇರಬೇಕು, ಮತ್ತು ಪರಿಸರದ ಜೊತೆ ಕೂಡ ನೀವು ಒಂದು ಜವಾಬ್ದಾರಿಯಾಗಿ ಇರಬೇಕು ಅಂತ ನೀವು ಬಹಳ ಕಷ್ಟಪಟ್ಟು ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಖಂಡಿತವಾಗ್ಲೂ ಹೇಳಿ. ಮತ್ತು ಈಗ ನಮ್ಮ ಮನೇಲಿ ತುಂಬ ಹಳೆ ದೇವ್ರ ಫೋಟೋ ಇದೆ, ಈಗ ನಾನು ಅದನ್ನು ಏನು ಮಾಡಬೇಕು? ಆಮೇಲೆ ಈ ಅರ್ಶಿನ ಕುಂಕುಮದ ಪ್ಯಾಕೆಟ್ ಕೊಡ್ತಾರೆ ಹಬ್ಬದಲ್ಲಿ, ಅದು ನಾವು ಇಟ್ಕೊಳ್ಳಂಗಿಲ್ಲ. ಈ ಗೌರಿ ಬಾಗ್ನ ಅಂತ ಕೊಡ್ತಾರೆ, ಅದರಲ್ಲೆಲ್ಲ ಪ್ಲಾಸ್ಟಿಕ್ ಇರುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ. ಏನು ಮಾಡಬೇಕು ನಾವು ಈ ಧಾರ್ಮಿಕ ತ್ಯಾಜ್ಯಗಳಿಗೆ?
2: ಓಕೆ, ಮೊದಲನೇದು ಸಂಪಿಗೆ ಫೌಂಡೇಶನ್ ಕಳಿಸ್ಕೊಡಿ, ನಾವು ಅದಕ್ಕೆ ಖಂಡಿತವಾಗಿ ಒಂದು ರೆಸ್ಪೆಕ್ಟ್ಫುಲ್ ಎಂಡ್ ಅನ್ನ ಕೊಡ್ತೀವಿ. ಇದು ಬಿಟ್ಟು ನಿಮ್ಮ ಮನೆಯಲ್ಲೂ ಕೂಡ ನೀವು ಅದನ್ನ ರೀಸೈಕಲ್ ಮಾಡಬಹುದು, ಅದರ ವಿಧಾನ ಕೂಡ ನಾನು ಹೇಳ್ಕೊಡ್ತೀನಿ. ಮೊದಲನೇದು ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ, ಹಿಂಗೆ ನಾನು ನಮ್ಮ ಫ್ರೆಂಡ್ಸು ಹೋಗುವಾಗ ಒಂದು ದೇವಸ್ಥಾನದ ಹತ್ರ ಒಂದು ವೆಂಕಟೇಶ್ವರ ಸ್ವಾಮಿಯ ಫೋಟೋ, ಆ ಗ್ಲಾಸ್ ಎಲ್ಲ ಒಡೆದೋಗಿತ್ತು, ಫೇಡ್ ಆಗಿಬಿಟ್ಟಿತ್ತು. ನಾನು ಮುಂಚೆ ಹೇಳ್ದಂಗೆ ನಾನು ತುಂಬ ದೇವರನ್ನ ನಂಬ್ತೀನಿ. ಸೊ ನಾವು ದೇವರನ್ನ ನಂಬೋರೇ ನಾವು ಈ ಥರ ಮಾಡಿದ್ರೆ, ಅಂದರೆ ಒಂದು ಫೋಟೋನ ನೋಡಿ ಕೂಡ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಇನ್ನೇನಕ್ಕೆ ನಾವು ಗಾರ್ಬೇಜ್ ಬಗ್ಗೆ ಮಾತಾಡಬೇಕು ಅಥವಾ ಕಸ ಮುಕ್ತ ಬೆಂಗಳೂರು ಬಗ್ಗೆ ಮಾತಾಡಬೇಕು ಅಂತ ಅವತ್ತು ಸ್ಟಾರ್ಟ್ ಮಾಡಿದಂಥ ಪ್ರೋಗ್ರಾಮ್ ಮೂರ್ತಿ ಶೋಧನೆ. ಇವತ್ತು

0: ಸಾವಿರಕ್ಕೂ ಹೆಚ್ಚು ಫೋಟೋ ಫ್ರೇಮ್ಸ್ನ ನಾವು ರೀಸೈಕಲ್ ಮಾಡ್ತೀವಿ ಪರ್ ಮಂತ್. ಸೊ ಇದು ಬಿಟ್ಟು ಯಾವುದೇ ರೀತಿಯ ರಿಲಿಜಿಯಸ್ ತ್ಯಾಜ್ಯಗಳಾಗಿರ್ಬೋದು ಅದನ್ನು ಮಾಡ್ತೀವಿ, ಹೂವದಿಂದ ಹಿಡಿದು ಫೋಟೋ ಫ್ರೇಮ್ಸ್ ತನಕ. ಸೊ ಏನು ಮಾಡ್ತೀವಿ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಫೋಟೋ ಫ್ರೇಮ್ಸ್ ಏನು ಬರುತ್ತೆ ನಮಗೆ ಅದಕ್ಕೆ ಒಂದು ಶಾಂತಿ ಪೂಜೆ ಥರ ಮಾಡ್ತೀವಿ. ಬಿಕಾಸ್ ಎವ್ರಿಥಿಂಗ್ ವಾಟ್ ವಿ ಗೆಟ್ ಕ್ಯಾರೀಸ್ ಎನರ್ಜಿ. ಸೊ ತುಂಬಾ ಪ್ರೇಯರ್ಸ್ನ ಅದು ಕೇಳಿಸ್ಕೊಂಡಿರುತ್ತೆ, ತುಂಬಾ ಜನಕ್ಕೆ ಒಳ್ಳೇದು ಮಾಡಿರುತ್ತೆ ಅಂತ ಫ್ರೇಮ್ಸ್ಗೆ. ಬಿಕಾಸ್ ಎಷ್ಟೋ ಜನರ ಭಾವನೆಗಳ ಜೊತೆ ನಾವು ಮುಕ್ತಿ ಕೊಡ್ತಿದ್ವಿ, ಆ ಭಾವನೆಗಳಿಗೆ ಮುಕ್ತಿ ಕೊಡ್ತಿದ್ವಿ. ಹಂಗಾಗಿ ಫಸ್ಟ್ ಅದನ್ನ ಶಾಂತಿ ಪೂಜೆ ಮಾಡಿ ಅದಾದ ನಂತರ ಏನೊಂದು ಪೂಜೆ ಆದ ನಂತರ ಅದನ್ನ ಡಿಸ್ಮ್ಯಾಂಟಲ್ ಮಾಡ್ತೀವಿ. ಡಿಸ್ಮ್ಯಾಂಟಲ್ ಮಾಡಿ ಫ್ರೇಮ್ಸ್ ಏನು ಉಳಿದಿರುತ್ತೆ ಇದರ ಇನ್ನೊಂದು ಭಾಗ ಕೂಡ ಇದೆ. ಫ್ರೇಮ್ಸ್ ಏನಾದರೂ ಚೆನ್ನಾಗಿದ್ರೆ ಆ ಫ್ರೇಮ್ಸ್ ಗ್ಲಾಸ್ ಹಂಗೆ ಇಟ್ಟು ಕಸ ಹಾಕಿರೋ ಜಾಗನ ಕ್ಲೀನ್ ಮಾಡಿ ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡ್ತೀವಿ. ನಿಮ್ಗೆ ಇದು ಆರ್ಟ್ ಗ್ಯಾಲರಿ ಹೆಂಗ್ ಆಗುತ್ತೆ ಅಂತಾನು ಹೇಳ್ತೀನಿ. ನಮ್ಮನೇಲಿ ನಿಮ್ಮನೇಲಿ ಚಿಕ್ಕ ಮಕ್ಳು ಇದ್ದೇ ಇರ್ತಾರೆ, ಅವರು ಚಿಕ್ಕ ಚಿಕ್ಕ ಪೇಂಟಿಂಗ್ಸ್ ಮಾಡಿರ್ತಾರೆ ಅಥವಾ ಡ್ರಾಯಿಂಗ್ಸ್ ಮಾಡಿರ್ತಾರೆ. ಆ ಒಂದು ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ನ ಇದ್ರೊಳಗಡೆ ಹಾಕಿ ನಾವೊಂದು ಆರ್ಟ್ ಗ್ಯಾಲರಿಯಾಗಿ ಕನ್ವರ್ಟ್ ಮಾಡ್ತೀವಿ. ಇಲ್ಲ ತುಂಬಾ ಶಿಥಿಲವಾಗ್ಬಿಟ್ಟಿದೆ, ಅದು ಯೂಸ್ ಮಾಡಕ್ಕೆ ಆಗಲ್ಲ ಫ್ರೇಮು ಅಂದಾಗ ಅದನ್ನ ಡಿಸ್ಮ್ಯಾಂಟಲ್ ಮಾಡ್ತೀವಿ. ಗ್ಲಾಸ್ ಬಂದು ಗ್ಲಾಸ್ ರೀಸೈಕ್ಲಿಂಗ್ ಹೋಗುತ್ತೆ, ಫ್ರೇಮ್ಸ್ ಬಂದು ಫ್ರೇಮ್ ರೀಸೈಕ್ಲಿಂಗ್ ಹೋಗುತ್ತೆ. ವುಡ್ ಜೊತೆಗೆ ಅದನ್ನ ಮಿಕ್ಸ್ ಮಾಡ್ಬಿಟ್ಟಿರ್ತೀವಿ. ಪ್ಲಾಸ್ಟಿಕ್ ತ್ಯಾಜ್ಯ ಏನ್ ಬರುತ್ತೆ ಅದನ್ನ ನಾವು ಬರ್ನಿಂಗ್ ಸೆಂಟರ್ ಕಳಿಸ್ತೇವೆ. ಇದು ಬಿಟ್ಟು ಲ್ಯಾಮಿನೇಟೆಡ್ ಫ್ರೇಮ್ಸ್ ಕೂಡ ಬರುತ್ತೆ. ಲ್ಯಾಮಿನೇಟೆಡ್ ನ ನಾವು ಏನು ಮಾಡಕ್ ಆಗಲ್ಲ ಈಗ ಸದ್ಯಕ್ಕೆ, ಬಟ್ ವಿ ಆರ್ ಕಮಿಂಗ್ ಅಪ್ ವಿತ್ ನ್ಯೂ ಪ್ಲಾನ್ಸ್ ಫಾರ್ ದಟ್. ಆ ಒಂದು ಲ್ಯಾಮಿನೇಟೆಡ್ ಫ್ರೇಮ್ಸ್ ನ ನಾವು ತ್ಯಾಜ್ಯವಾಗಿ ಬರ್ನ್ ಮಾಡ್ತೇವೆ.
1: ಸೊ ಇವಾಗ ನಮ್ಮ ಮನೇಲಿ ಉಳಿದಂತಹ ಈ ಫೋಟೋ ಫ್ರೇಮ್ಗಳಾಗಿರ್ಬೋದು, ಈಗ ಒಂದಷ್ಟು ಜನ ಇವಾಗ ಒಂದು ಆ ಬೀದಿ ಜನ ಇರ್ಬೋದು ಅವರೆಲ್ಲ ಸೇರಿ ನಿಮಗೆ ತಂದು ಕೊಡ್ಬೋದು, ನೀವು ಅದಕ್ಕೆ ಗೌರವಪೂರ್ವಕವಾಗಿ ನಿಮ್ಮ ವಿಧಿವಿಧಾನದ ಪ್ರಕಾರ ಅದಕ್ಕೆ ಒಂದು ರೀಸೈಕ್ಲಿಂಗ್ ಮಾಡಿಸ್ತೀವಿ.
0: ಹೌದು
1: ಅಲ್ವಾ? ಖಂಡಿತವಾಗ್ಲೂ. ಸೊ ನಮಗೆ ಹಾಗೆ ಜನ ಕೇಳ್ತಾ ಇದ್ದಾರೆ ನಮ್ಮ ಊರಲ್ಲೂ ನಾವು ಈ ಥರ ಮಾಡಬೇಕು ಅಂದರೆ ಏನು ಮಾಡಬೇಕು ಇದು, ಬಿಕಾಸ್ ನಾಟ್ ಜಸ್ಟ್ ಬೆಂಗಳೂರು, ಇದು ನಮಗೆ ಶೃಂಗೇರಿಯಿಂದ, ಧಾರವಾಡದಿಂದ, ಚಿತ್ರದುರ್ಗ, ಶಿವಮೊಗ್ಗ, ಆಮೇಲೆ ಈವನ್ ನಾರ್ತ್ ಕರ್ನಾಟಕದಿಂದ ಎಲ್ಲ ಸಂದೇಶ ಬರುತ್ತೆ. ಅವ್ರು ಕೇಳ್ತಾ ಇದ್ದಾರೆ ನಮ್ಮ ಊರಲ್ಲಿ ನಾವು ಏನ್ ಮಾಡ್ಬೇಕು ಅಂತ, ಭದ್ರಾವತಿ ಹೀಗೆ.
0: ಖಂಡಿತ, ಒಂದು ಸತಿ ನಮ್ಮ ಜೊತೆ ಅವರು ರೀಚ್ ಔಟ್ ಆದ್ರೆ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಯಾವ ರೀತಿ ಅದನ್ನ ಪ್ರೊಸೀಜರ್ ಮಾಡ್ಬೋದು ಅಂದ್ಬಿಟ್ಟು. ಡಿಸ್ಮ್ಯಾಂಟಲ್ ನಾನು ಹೇಳ್ದಂಗೆ ಮನೆಯಲ್ಲೂ ಕೂಡ ಮಾಡ್ಬೋದು. ಒಂದು ಸ್ಕ್ರೂ ಡ್ರೈವರ್, ಒಂದು ಕಟಿಂಗ್ ಪ್ಲೇಯರ್ ಇದ್ರೆ ಸಾಕು. ಸೊ ಆ ನೇಲ್ಸ್ ಏನಿದೆ ಅದನ್ನೆಲ್ಲ ಬಿಡಿಸೋದು ಮೆತ್ತಗೆ. ದಯವಿಟ್ಟು ಗ್ಲೌಸ್ ಹಾಕೊಳ್ಳಿ, ಬಿಕಾಸ್ ಶಾರ್ಪ್ ಆಬ್ಜೆಕ್ಟ್ಸ್ ಜೊತೆ ನೀವು ಡೀಲ್ ಮಾಡ್ತಿರ್ತೀರ. ಅದನ್ನ ಹಿಂದೆ ಇರೋ ಒಂದು ಏನೊಂದು ಪೇಪರ್ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ನಿಮ್ ನಿಯರೆಸ್ಟ್ ಡ್ರೈವೇಜ್ ಕಲೆಕ್ಷನ್ ಸೆಂಟರ್ ಇದ್ರೆ ಅದನ್ನ ನೀವು ಅಲ್ಲಿ ಕೊಡ್ಬೋದು. ಆಸ್ ಅ ಕಮ್ಯುನಿಟಿ ಅಥವಾ ಆಸ್ ಅನ್ ಎನ್ ಜಿ ಒ ನೀವು ಮಾಡುವಾಗ ನಿಮ್ಮ ಹತ್ರ ತ್ಯಾಜ್ಯ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ನೀವು ಫಸ್ಟೇ ನಿಮ್ಮ ಕಮ್ಯುನಿಟಿ ಸೆಂಟರ್ ಅವ್ರ ಹತ್ರ ಮಾತಾಡಬೇಕು. ಅಂದ್ರೆ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಅಂತ ಬೆಂಗಳೂರಿನಲ್ಲಿ ಕರಿತೀವಿ, ಬೇರೆ ಬೇರೆ ಜಾಗದಲ್ಲಿ ಇದರ ಹೆಸರು ಚೇಂಜ್ ಆಗ್ಬೋದು. ಸೊ ಅಲ್ಲಿಗೆ ನೀವು ತಲುಪಿಸ್ಬೋದು. ಅದ್ರ ಬದಲು ನೀವು ಸಿಂಪಲ್ ಆಗಿ ಏನಾದರೂ ಈಸಿ ಮೆಥಡ್ ಬೇಕು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸಂಬಿಗೆ, ವಿ ಆರ್ ವಿತ್ ಯು. ಸೊ ನಾವು ಕೂಡ ಎಕ್ಸ್ಪ್ಯಾಂಡ್ ಮಾಡ್ತಿದೀವಿ ಅಕ್ರಾಸ್ ಕರ್ನಾಟಕ ಫಾರ್ ನೌ, ಲೇಟರ್ ವಿ ವಿಲ್ ಮೂವ್ ಆನ್ ಟು ಅದರ್ ಸ್ಟೇಟ್ಸ್ ಆಸ್ ವೆಲ್. ಸೊ ಒನ್ಸ್ ವಿ ಮೂವ್ ಟು ಅದರ್ ಸ್ಟೇಟ್ಸ್ ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ. ಈ ಕರ್ನಾಟಕದವರು ಎಲ್ಲಿಂದ ಕರೆ ಮಾಡಿದ್ರು ಕೂಡ ಖಂಡಿತವಾಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ.
1: ಸೊ ನಾವು ಸಾಮಾನ್ಯವಾಗಿ ತ್ಯಾಜ್ಯ ಅಂತ ಏನನ್ನ ಅಂತೀವಿ ವೇಸ್ಟ್ ಅಂತ, ಅದನ್ನ ನೀವು ರಿಸೋರ್ಸ್ ಆಗಿ ನೋಡ್ತಿದ್ದೀರಾ ಅಲ್ವಾ? ಸೊ ಹೂವಿನ ತ್ಯಾಜ್ಯ ಆಗಿರ್ಬೋದು, ಧಾರ್ಮಿಕ ತ್ಯಾಜ್ಯ ಅಥವಾ ಬೇರೆ ರೀತಿಯ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ನಮಗೆ ಅದು ಕಸ ಅನ್ನೋದಕ್ಕಿಂತ ನಾವಿದನ್ನ ಏನ್ ಮಾಡಬಹುದು ಅಂತ ನೀವು ಯೋಚನೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಒಂದು ರೂಪ ತರ್ತಾ ಇದ್ದೀರಾ. ಸೊ ಅನಂತ ಅನಂತ ಧನ್ಯವಾದಗಳು. ಒಂದು ಹಾರ್ಡ್ ನಂತರ ಮತ್ತೆ ನಮ್ಮ ಈ ಕಾನ್ವರ್ಸೇಷನ್ ನ ಖಂಡಿತವಾಗ್ಲೂ ಮುಂದುವರಿಸೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ವರ್ಕ್ ಅಂತ ಹೇಳ್ತಾ ಈ ಮುಂದಿನ ಹಾಡು

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477, 2237 0488 ಅಥವಾ 2237 0499, ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:36 ಮತ್ತು ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಇನ್ಫೋಟೈನ್ಮೆಂಟ್, ಇನ್ಫಾರ್ಮೇಶನ್, ಎಂಟರ್ಟೈನ್ಮೆಂಟ್ ಎಲ್ಲವನ್ನು ಒಳಗೊಂಡಂತಹ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇವತ್ತು ಲೈವ್.

0: ಮಿಸ್ಟರ್ ಕಿರಣ್ ಅವರು. ಕಿರಣ್ ಅವರು ಬಹಳಷ್ಟು ಪರಿಸರಕ್ಕೆ, ಸಮಾಜಕ್ಕೆ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ಮಾಡ್ತಿದ್ದಾರೆ, ನಮ್ಮೆಲ್ಲರಿಗೂ ಬಹಳ ಸ್ಫೂರ್ತಿಯಾಗಿದ್ದಾರೆ. ಲೈವ್ ಇದ್ದಾರೆ ನಮ್ಮ ಜೊತೆ. ನೀವು ಕೂಡ ಅವರಿಗೆ ಯಾವ ಸಂದೇಶ, ನಿಮಗೇನಾದರೂ ಕ್ವಶನ್ಸು ಡೌಟು ಇದ್ದರೆ ಖಂಡಿತವಾಗ್ಲೂ ಸಂದೇಶ ಕಳಿಸಿ 9480901013. ಹಾಗೆ ನಮಗೆ ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು ಬಹಳ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ನಮ್ಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿದ್ದಕ್ಕೆ ನಿಮಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಕಿರಣ್ ಅವರೇ, ನಿಮ್ಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ಒಬ್ಬ ವ್ಯಕ್ತಿಯಿಂದ ಒಂದು ಮೂಮೆಂಟ್ ಶುರು ಆಗುತ್ತೆ ಅಲ್ವಾ, ಸೊ ನಿಮ್ಗೆ ಈ ಮೂಮೆಂಟ್ ಅಥವಾ ಇದೊಂದು ಆರ್ಗನೈಸೇಷನ್ ಫೌಂಡೇಶನ್ ಅಂತ ಮಾಡ್ಬೇಕಾರೆ ಒಂದಷ್ಟು ವಾಲಂಟಿಯರ್ಸ್ ಅವ್ರು ತುಂಬಾ ಇಂಪಾರ್ಟೆಂಟ್. ಈಗಿನ ಯುವಕರು ಈ ಪರಿಸರಕ್ಕಾಗಿ ಕೆಲಸ ಮಾಡೋಕ್ಕೆ ಬಯಸಿದರೆ ನಿಮ್ಮ ಆರ್ಗನೈಸೇಷನ್ ತರ ಅವರು ಸೆಟಪ್ ಮಾಡ್ಬೋದಾ, ಅಥವಾ ನಿಮ್ಮ ಆರ್ಗನೈಸೇಷನ್ ಜೊತೆ ಕೈ ಜೋಡಿಸ್ಬಹುದಾ, ಅಥವಾ ಅವ್ರವ್ರ ಊರಲ್ಲಿ ಅವರು ಹೇಗೆ ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ನಾವು ಆಗ್ಲೂ ಮಾತಾಡಿದ್ವಿ, ಅವರೇ ಸ್ಟಾರ್ಟ್ಅಪ್ ಮಾಡ್ಬೋದು ಅಂತ. ನಿಮ್ಗೆ ವಾಲಂಟಿಯರ್ಸ್ ಪಾತ್ರ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
1: ಒಂದು ಜೀವಕ್ಕೆ ಉಸಿರೆಷ್ಟು ಮುಖ್ಯನೋ ಒಂದು ಎನ್ ಜಿ ಒ ಆಗಿರ್ಬೋದು, ಒಂದು ಸಂಸ್ಥೆಗೆ ವಾಲಂಟಿಯರ್ಸ್ ಪಾತ್ರ ಅಷ್ಟೇ ಮುಖ್ಯ. ವಾಲಂಟಿಯರ್ಸ್ ಇಲ್ಲದೆ ನಾನು ಒಬ್ಬನೇ ಅಂತೂ ಮಾಡೋಕ್ಕಾಗಲ್ಲ. ಮಾಡಿದ್ರೆ ನಾನು ಒಂದು 50 ಫ್ರೇಮ್ಸ್ ಮಾಡ್ಬೋದು ಡಿಸ್ಮ್ಯಾಂಟ್ಲಿಂಗ್, ಬಟ್ ಅದೇ ಒಂದು 100 ವಾಲಂಟಿಯರ್ಸ್ ಇದ್ರೆ ನಾನು 5000 ಫ್ರೇಮ್ಸ್ ಮಾಡ್ಬೋದು. ಸೊ ಅದೇ ಡಿಫ್ರೆನ್ಸು. ಪ್ಲಸ್ ವಾಲಂಟಿಯರ್ಸ್ ಅಂದರೆ ನಮ್ಮ ಜೊತೆ ಫುಲ್ ಟೈಮ್ ವಾಲಂಟಿಯರ್ಸ್ ಇದ್ದಾರೆ, ಅಂದರೆ ಪ್ರತಿ ಒಂದು ಇವೆಂಟ್ಗೂ ಬರುವಂಥವ್ರು. ನಮ್ಮ ಜೊತೆ ಕಾಲೇಜಸ್ ಟೈಅಪ್ ಇದೆ, ಸೊ ಕಾಲೇಜಸ್ಗಳಿಂದ ವಾಲಂಟಿಯರ್ಸ್ ಬರ್ತಾರೆ. ಸೊ ಅವಾಗ ನಾವು ದೊಡ್ಡ ಮಟ್ಟದಲ್ಲಿ ಡ್ರೈವ್ಗಳನ್ನು ಮಾಡ್ತೀವಿ. ಫುಲ್ ಟೈಮ್ ವಾಲಂಟಿಯರ್ಸ್ ಇದ್ದಾಗ ಒಂದು 20-30 ಜನ ಇರ್ತಾರೆ ಯಾವಾಗಲೂ ನಮ್ಮ ಜೊತೆ. ಬಟ್ ಇವಾಗ ಯಾವುದೋ ಒಂದು ದೊಡ್ಡ ಮ್ಯಾಸಿವ್ ಕ್ಲೀನಪ್ ಡ್ರೈವ್ಗಳನ್ನು ಅಥವಾ ಪ್ಲಾಗಿಂಗ್ ಅಂತ ಕರಿತೀವಿ, ಒಂದು ಪಾರ್ಕನ್ನು ಕಂಪ್ಲೀಟ್ ಪ್ಲಾಸ್ಟಿಕ್ ಮುಕ್ತ ಮಾಡುವಂಥದ್ದು, ಅಂದರೆ ಓಡಾಡಿಕೊಂಡೇನೆ ಅಲ್ಲಿರುವಂಥ ತ್ಯಾಜ್ಯಗಳನ್ನು, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆಗೆಯುವಂಥದ್ದು. ಶಿವಗಂಗೆ ಬೆಟ್ಟ ಇರ್ಬೋದು, ಸೊ ಅಲ್ಲಿ ಕೂಡ ನಾವು ಮಾಡಿದ್ದೀವಿ. ಅಂದರೆ ಟ್ರಕ್ಕಿಂಗ್ ಥರ ನೀವು ಕೆಳಗಡೆಯಿಂದ ಮೇಲ್ಗಡೆ ಹೋಗೋ ತನಕ ನೀವು ಎಷ್ಟು ಬಾಟಲ್ಸ್ಗಳನ್ನು ಸಂಗ್ರಹಿಸ್ಬೋದು ಅಂತ. ಒಂದು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ, ನೀವು ಈ ಕೇಳ್ತಿರುವಂಥವ್ರು ಯಾರಾದರೂ ಹಿಲ್ ಸ್ಟೇಷನ್ಸ್ಗೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಹೋಗ್ತೀರಾ ಅಂದರೆ ದಯವಿಟ್ಟು ಒಂದು ಸ್ಟೀಲ್ ಬಾಟಲ್ನ ತೊಗೊಂಡೋಗಿ, ಇಲ್ಲ ನೀವು ಪರ್ಚೇಸ್ ಮಾಡಿರೋ ಬಾಟಲ್ನ ದಯವಿಟ್ಟು ನೀವು ಮನೆಗೆ ಬಂದು ನಿಮ್ಮ ಕಸದ ಬುಟ್ಟಿಲೇ ಹಾಕಿ ಅಲ್ಲೆಲ್ಲೂ ಹಾಕ್ಬಿಟ್ಟು ಬರಬೇಡಿ, ಬಿಕಾಸ್ ಅಲ್ಲಿ ಅದು ಹಂಗೆ ಉಳಿದೋಗುತ್ತೆ. ಒಂದು ಬಾಟಲ್ ಸುಮಾರು 500-600 ವರ್ಷಗಳೇ ಬೇಕು ಮಣ್ಣಲ್ಲಿ ಮಣ್ಣಾಗುವ. ಸೊ ಈ ಮೆಸೇಜ್ನ ನಾನು ಹೇಳಲೇಬೇಕು. ಸೊ ಅಂಥ ಒಂದು ಡ್ರೈವ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಎಲ್ಲ ಒಂದು ಕಾರಣ ಇವತ್ತು ನಾವಿವತ್ತು ಸಸ್ಟೇನ್ ಆಗ್ತಿದ್ದೀವಿ, ನಾವಿವತ್ತು ಇದನ್ನು ಮಾಡ್ತಿದ್ದೀವಿ ಅಂದರೆ ಕಾರಣ ಅದು ವಾಲಂಟಿಯರ್ಸ್. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ದಮ್.
0: ಓಕೆ, ನಿಮ್ಮ ಜೊತೆ ಎಷ್ಟು ವಾಲಂಟಿಯರ್ಸ್ ಇದ್ದಾರೆ ಇವಾಗ?
1: ಇವಾಗ 200 ಹೆಚ್ಚು ಆಕ್ಟಿವ್ ವಾಲಂಟಿಯರ್ಸ್ ಇದ್ದಾರೆ.
0: ಓಕೆ, ನೀವು ಈಗ ಯಾವುದೋ ಒಂದು ಬೆಟ್ಟ ಕ್ಲೀನ್ ಮಾಡಕ್ಕೆ ಹೋಗ್ತೀರಾ, ಸೊ ಅವಾಗ ಇಂಥ ದೊಡ್ಡ ಸವಾಲುಗಳು ಬರುತ್ತೆ ನಿಮಗೆ, ಹೆಲ್ತ್ ಹಜಾರ್ಡ್ ಆಗಿರ್ಬೋದು ಅಥವಾ ನಿಮಗೆ ಗ್ಲೌಸ್ಗಳು ಬೇಕಾಗಿರುತ್ತೆ. ಸೊ ನೀವು ಅಲ್ಲಿ ಪೊದೆಲೆಲ್ಲ ಕೈ ಹಾಕಿ ತೆಗಿಬೇಕಾರೆ ಹಾವು ಅದ್ರದ್ದೆಲ್ಲ ಭಯ ಇರುತ್ತಾ, ಎಂಥ ಸವಾಲುಗಳನ್ನ ನೀವು ಎದುರಿಸಿದ್ದೀರಾ ಅಂತ?
1: ಖಂಡಿತವಾಗಿ ಕಸದ ಜೊತೆ ನಾವು ಕೆಲಸ ಮಾಡುವಾಗ ಸವಾಲುಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಿಕಾಸ್ ಯಾವುದೇ ಕಸ ಕೂಡ ಅದು ಒಂದು ಮುಳ್ಳಾಗಿರ್ಬೋದು, ಒಂದು ಗ್ಲಾಸ್ ಪೀಸ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಎತ್ತುವಾಗ ಆ ಪ್ಲಾಸ್ಟಿಕ್ಕಲ್ಲಿ ಒಳಗಿರುವಂಥ ಅಂಶಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಾಟ್ಲು ಬಿಸಾಕಿರ್ತಾರೆ, ನಮ್ಗೆ ಅದು ನೀರು ಥರ ಇರ್ಬೋದು, ಬಟ್ ಅದು ಎಸೆಯುವಾಗ ಅದು ಆ್ಯಸಿಡ್ ಆಗಿದ್ರೆ ಮೈ ಮೇಲೆ ಸಿಡಿಬೋದು. ಅಥವಾ ಲೈಕ್ ನೀವು ಹೇಳಿದ್ರಿ, ಇವಾಗ ಪೊದೆಗಳಲ್ಲಿ ನಾವು ಏನಾದರೂ ತೆಗಿಯಕ್ಕೆ ಹೋದಾಗ ಖಂಡಿತವಾಗಿ ಅಲ್ಲಿ ಕ್ರಿಮಿಕೀಟಗಳು ಇರುತ್ತೆ. ಆ ವಾಸಸ್ಥಾನಕ್ಕೆ ನಾವು ಹೋಗ್ತಿದ್ದೀವಿ, ಅದು ನಾವೇನು ಅವರೇನು ನಮ್ಮ ವಾಸಸ್ಥಾನಕ್ಕೆ ಬರ್ತಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಖಂಡಿತವಾಗಿ ಆದಷ್ಟು ಪ್ರಿಕಾಷನ್ ತಗೊಂತೀವಿ. ಪ್ಲಸ್ ಏನು ಅಲ್ಲಿನ ಸ್ಥಳೀಯರು ಇರ್ತಾರೆ ಅವರನ್ನ ನಾವು ಜೊತೆಗೂಡಿಸ್ಕೊಂಡೇ ಕೆಲಸ ಮಾಡ್ತೀವಿ, ಬಿಕಾಸ್ ಸ್ಥಳೀಯರಿಗೆ ಗೊತ್ತಿರುತ್ತೆ ಇವಾಗ ಎಲ್ಲಿ ಏನಿದೆ ಅಂದ್ಬಿಟ್ಟು. ಸೊ ಆ ರೀತಿ ನಡೆಸ್ತಾ ಇದೆ.
0: ಓಕೆ, ನೀವು ಹೋಗಕ್ ಮುಂಚೆ ಇವಾಗ ಕೇಳ್ತಿದ್ದಾರೆ, ನೀವು ಪೊಲೀಸ್ ಪರ್ಮಿಷನ್ ಎಲ್ಲ ತಗೋಬೇಕಾ ಅಥವಾ ನೀವೇ ಡೈರೆಕ್ಟ್ ಆಗಿ ಹೋಗಿ ನೀವು ಕ್ಲೀನ್ ಮಾಡಬಹುದಾ ಅಂತ?
1: ಖಂಡಿತವಾಗಿ ಪೊಲೀಸ್ ಪರ್ಮಿಷನ್ ಇದ್ದಲ್ಲಿ ಒಂದು ಸ್ವಲ್ಪ ಅನುಕೂಲವಾಗಿರುತ್ತೆ, ಬಿಕಾಸ್ ಅವ್ರಿಗೂ ಕೂಡ. ನಾನು ಇದೊಂದು ಎಕ್ಸಾಂಪಲ್ ಇನ್ನೊಂದು ಹೇಳ್ಬೇಕು ನಿಮಗೆ, ಎಷ್ಟೋ ಸತಿ ನಾವು ಸ್ಟೇಷನ್ ಜೊತೆ ಮಾತಾಡಿದಾಗ ಸ್ಟೇಷನ್ ಅವರೇ ನಮ್ಮ ಜೊತೆ ಕೈ ಜೋಡಿಸಿ ಮಾಡಿದ್ದಾರೆ ಕೆಲಸಗಳು. ಓನ್ಲಿ ಇಫ್ ದೇ ಆರ್ ಬಿಸಿ ದೇ ವೋಂಟ್ ಜಾಯ್ನ್ ಅಸ್, ಅಥವಾ ಅಟ್ಲೀಸ್ಟ್ ಒಂದಿಬ್ರು ಮೂರು ಜನ ಆದರೂ ಸ್ಟೇಷನಿಂದ ನಮ್ಮ ಜೊತೆ ಇರ್ತಾರೆ, ಬಿಕಾಸ್ ಎಸ್ಪೆಷಲಿ ಬೆಂಗಳೂರು ಪೊಲೀಸ್ ಜನಸ್ನೇಹಿ ಪೊಲೀಸ್. ಸೊ ಖಂಡಿತ ಒಂದು ಪರ್ಮಿಷನ್ ತೊಗೊಂಡ್ರೆ ಒಳ್ಳೇದು. ಇಫ್ ಇಟ್ ಇಸ್ 10 people 15 people, ಓಕೆ. ನಾವು ಒಂದು ಮ್ಯಾಸಿವ್ 100 people ಅಥವಾ 200 ವಾಲಂಟಿಯರ್ಸ್ನ ನಾವು ಜೊತೆಗೆ ಹಾಕೊಂಡಾಗ ಖಂಡಿತವಾಗಿ ಭದ್ರತೆಯ ಇದು ಬೇಕೇ ಆಗೇ ಆಗುತ್ತೆ.

0: ಸೊ ಪೊಲೀಸ್ ಪರ್ಮಿಷನ್ ತಗೊಳ್ಳಿ.
1: ಓಕೆ ಓಕೆ. ಸೊ ಈ ತರ ನೀವು ತುಂಬಾ ಕ್ಲೀನ್ ಅಪ್ ಮಾಡಿದೀರಾ, ಸೊ ಬೆಟ್ಟ ಮಾಡಿದೀರಾ, ನದಿಗಳಿಗೂ ಇವಾಗ ಅಥವಾ ಇವಾಗೆಲ್ಲ ಕಲ್ಯಾಣಿಯಲ್ಲೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೀರಾ?
0: ಈಗ ಸ್ಟಾರ್ಟ್ ಮಾಡಿದೀವಿ. ಈಗ ಗಣೇಶನ ಒಂದು ವಿಸರ್ಜನೆ ಸಂದರ್ಭ ಏನ್ ಬರ್ತಿದೆ, ತುಂಬಾ ಕಡೆ ಗಲೀಜಾಗಿರುತ್ತೆ, ಸೊ ಶುರು ಮಾಡ್ತಿದೀವಿ. ನೆಕ್ಸ್ಟ್ ಅದನ್ನು ಕೂಡ
1: ಗಣೇಶನ ಪಿಒಪಿ ಗಣೇಶನ ಮೂರ್ತಿಗಳನ್ನೆಲ್ಲರೂ ಈಗ ನದಿಯಲ್ಲಿ ಮತ್ತೆ ಈ ಕೆರೆಯಲ್ಲಿ ವಿಸರ್ಜನೆ ಮಾಡಿರ್ತಾರೆ. ಸೊ ಈಗ ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಇದನ್ನು ನೀವು ರಿಸೋರ್ಸ್ ಮಾಡ್ತೀರಾ ಹೇಗೆ?
0: ಮ್ಯಾಮ್, ಏನಂದ್ರೆ ಪಿಒಪಿ ಅನ್ನ ನಾವು ಮರುಬಳಕೆ ಮಾಡೋದು ಕಷ್ಟ, ಬಿಕಾಸ್ ಅದು ಮರುಬಳಕೆಗೆ ಅರ್ಹನೇ ಅಲ್ಲ. ಪಿಒಪಿ ಜೊತೆ ಬೇರೆ ಆದಂತ ಒಂದು ಮಿಕ್ಸರ್ಗಳನ್ನ ಹಾಕಿರ್ತಾರೆ, ಸೊ ಹಂಗಾಗಿ ಅದನ್ನ ಮರುಬಳಕೆ ಮಾಡಲ್ಲ. ವಿ ವಿಲ್ ಗಿವ್ ಇಟ್ ಬ್ಯಾಕ್ ಟು ಬಿಬಿಎಂಪಿ, ವಿ ವಿಲ್ ಹೆಲ್ಪ್ ದೆಮ್ ಇನ್ ಕ್ಲೀನಿಂಗ್ ಇಟ್.
1: ಸೊ ಪಿಒಪಿ ಗಣೇಶ ತಗೊಳ್ಳೇಬಾರದು ಅಂತ ಖಂಡಿತವಾಗ್ಲೂ ಹೇಳಬೇಕು. ಸೊ ನಾವು ಮುಂಚೆ ಎಲ್ಲ ಮಣ್ಣಿಂದನೇ ಮಾಡಿ ಅದನ್ನ ಎಗೇನ್ ಮಣ್ಣಿನಿಂದ ಮಣ್ಣಿಗೆ, ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಇರ್ತಿತ್ತು. ಬಟ್ ಈಗ ಡೆಕೋರೇಷನ್ ಆಡಂಬರ ದೂರಿಗೋಸ್ಕರ ದೊಡ್ಡ ದೊಡ್ಡದು ತಂದು ಮುಳುಗಕ್ಕಾಗದೆ ತುಂಬಾ ನಾವು ಎಷ್ಟು ನಿಮ್ಮ ಕೆಲಸಗಳನ್ನ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಇಷ್ಟು ಗೌರವವಾಗಿ ತುಂಬಾ ಭಕ್ತಿಯಿಂದ ಪೂಜೆ ಮಾಡಿ ಈ ತರ ಎಸಿತಿದೀವಲ್ಲ ಅಂತ, ಬಹಳನೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸರ್, ನಾನು ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಸಾವಿರಾರು ಜನರ ಜೊತೆ ಕೆಲಸ ಮಾಡಿದ್ದೀರಾ, ನಿಮ್ಗೆ ಯಾವ್ದಾದ್ರು ಒಂದು ಎಮೋಷನಲ್ ಮೂಮೆಂಟ್ ಅಥವಾ ಹಾರ್ಟ್ ಟಚಿಂಗ್ ಆಗಿರುವಂತಹ ಒಂದು ಕೆಲಸ ಹೇಳ್ಬೋದಾ?
0: ಸೊ ಮೂರ್ತಿ ಶೋಧನೆಯನ್ನ ನಾವು ಅಥವಾ ಫೋಟೋ ಫ್ರೇಮ್ ಡಿಸ್ಮ್ಯಾಂಡ್ಲಿಂಗ್ ನ ನಾವು ವಾರಕ್ಕೊಂದ್ಸತಿ ಮಾಡ್ತಿದ್ವಿ. ಲಾಸ್ಟ್ ಒಂದು ವರ್ಷದಿಂದ ಪ್ರತಿದಿನ ಮಾಡ್ತಿದ್ವಿ. ಸ್ಟಾರ್ಟ್ ಮಾಡಿದಂತ ಮೊದಲನೇ ದಿವಸ ಒಂದು ವೃದ್ಧ ದಂಪತಿಗಳು ಇಬ್ರು ಬಂದಿದ್ರು. ಅವರು, ನಾವು ಯೂಶಲಿ ಸ್ಟಾರ್ಟ್ ಮಾಡೋದು 10 ಗಂಟೆಗೆ ಆಗಿತ್ತು ಅವತ್ತು, ಇವರು 8:30 ಆಫೀಸ್ ಹತ್ರ ಕಾಯ್ತಾ ಇದ್ರು. ಸೊ ಅದು ಕೂಡ ತುಂಬಾ ದೂರದಿಂದ, ನಮ್ಮ ಆಫೀಸ್ ಇರೋದು ಮಲ್ಲೇಶ್ವರಂ ಅಲ್ಲಿ, ಇವ್ರು ಬಂದಿದ್ದು ಜೆ ಪಿ ನಗರ ಅಲ್ಲಿಂದ ಮೆಟ್ರೋ ಹತ್ತಿ ಆ ಫ್ರೇಮ್ಸ್ ಎಲ್ಲ ಇಡ್ಕೊಂಡು. ಅವ್ರು ಇಷ್ಟೇ ಹೇಳಿದ್ದು, ತುಂಬಾ ಪೂಜೆ ಮಾಡಿದೀವಪ್ಪ, ಇವಾಗ ಮನೆ ಚೇಂಜ್ ಮಾಡ್ತಿದೀವಿ, ಅಲ್ಲಿ ಇಡಕ್ ಜಾಗ ಇಲ್ಲ ನಮ್ಗೆ, ಸೊ ನಿಮ್ ಕೈಯಲ್ಲಿ ಕೊಟ್ರೆ ನೀವು ಅದನ್ನ ರೆಸ್ಪೆಕ್ಟ್ಫುಲ್ ಆಗಿ ಎಂಡ್ ಕೊಡ್ತೀರಾ ಅನ್ಬಿಟ್ಟು ಯಾರೋ ಹೇಳಿದ್ರು, ಅದಕ್ಕೆ ತಂದಿದೀವಿ. ಬಟ್ ಇವಾಗ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಮ್ಗೆ ಅನ್ನಿಸ್ತಿದೆ ಇದನ್ನ ನೀವು ಸರಿಯಾದ ದಾರಿಯಲ್ಲಿ ಡಿಸ್ಮ್ಯಾಂಟಲ್ ಮಾಡ್ತೀರಾ ಅಂತ. ಸೊ ಅದು ತುಂಬ ಕನೆಕ್ಟ್ ಆಯಿತು ನಮಗೆ, ಬಿಕಾಸ್ ನಮ್ಮ ಕೈಯಲ್ಲಿ ಶಕ್ತಿ ಇದೆ, ನಮ್ಮ ಕೈಯಲ್ಲಿ ಮಾಡ್ಬೋದು, ನಾವೆಲ್ಲೋದ್ರೂ ತರ್ತೀವಿ ಫ್ರೇಮ್ಸ್ನ, ಬಟ್ ಯಾರೋ ಒಬ್ರು ವಯಸ್ಸಾದವರು ಇದಕ್ಕೋಸ್ಕರ, ಇಲ್ಲ ನಾನು ಕಸದಲ್ಲಿ ಅದನ್ನು ಹಾಕಬಾರದು ಅನ್ನೋ ಒಂದು ಉದ್ದೇಶ ಇದೆಯಲ್ಲ. ಸೊ
1: ಹೌದು, ಖಂಡಿತವಾಗ್ಲು ಈ ತರ ಬಹಳಷ್ಟು ಎಮೋಷನಲ್ ಮೂಮೆಂಟ್ ನಿಮಗೆ ತುಂಬಾ ಆಗಿರ್ಬೋದಲ್ವಾ. ಸೊ ಹಾಗೆ ನಮ್ಗೆ ಒಂದು ಸಂದೇಶ ಬಂದಿದೆ, ನಾನು ಕರ್ತವ್ಯ ಮಾಡುವಾಗ ನಿಮ್ಮಂತ ಪ್ರತಿಭಾವಂತರು ನನಗೆ ಸಿಗ್ಲಿಲ್ಲ, ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಅಂತ ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಸರ್, ಇವಾಗ ನೀವು ನಿವೃತ್ತಿ ಆಗಿದ್ರು ಪರವಾಗಿಲ್ಲ, ನೀವು ಖಂಡಿತವಾಗ್ಲು ಈ ತರ ಕೆಲಸನ ನಿಮ್ಮ ದಾವಣಗೆರೆಯಲ್ಲೂ ಶುರು ಮಾಡ್ಬೋದು ಅಂತ ಕಿರಣ್ ಅವ್ರು ಹೇಳ್ತೀರಾ ಅಲ್ವಾ?
0: ಖಂಡಿತವಾಗಿ ಸರ್, ದಯವಿಟ್ಟು ನಮಗೆ ಮೆಸೇಜ್ ಮಾಡಿ, ನಾವೇ ನಿಮ್ಗೆ ಏನ್ ಹೆಲ್ಪ್ ಬೇಕು, ವಾಲಂಟಿಯರ್ ಸಪೋರ್ಟ್ ಬೇಕಿದ್ದಲ್ಲಿ ಕೂಡ ನಾವು ಕೊಡಕ್ ರೆಡಿ ಇದ್ದೀವಿ, ಖಂಡಿತ. ವಿ ಆರ್ ವಿತ್ ಯು ಸರ್.
1: ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಸಂದೇಶಗಳು ಕೂಡ ಅಷ್ಟೇ ಬರ್ತಾ ಇದೆ, ಅಂದ್ರೆ ಜನರು ತುಂಬಾ ಕಾಳಜಿ ವಹಿಸ್ತಾ ಇದ್ದಾರೆ, ಅಂದ್ರೆ ನೀವು ಹೇಳದಂಗೆ. ಸೊ ಎಷ್ಟು ಹಾಳು ಮಾಡೋರು ಇರ್ತಾರೆ ಅಷ್ಟೇ ಕಾಳಜಿ ವಹಿಸಬೇಕು ನಮ್ಮ ಪರಿಸರಕ್ಕೆ ಅನ್ನೋರು ಕೂಡ. ಎರಡೂ ತರದವ್ರನ್ನ ನಾವು ದ ಸೇಮ್ ಫೇಸಸ್, ಅದೇ ಸೇಮ್ ಕಾಯಿನ್, ಒಂದು ಕಾಯಿನ್ ಅಲ್ಲಿ ಎರಡು ಮುಖಗಳು ಹೇಗೆ ಹಾಗೆ ಎರಡು ಕಡೆ ನಿಂತಿದೆ. ಈ ಸಂದೇಶಗಳನ್ನು ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ತೀನಿ ಈ ಒಂದು ಹಾಡಿನ ನಂತರ.

0: ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅತಿಥಿ ಬರೀ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಆಲೋಚನೆ, ಒಂದು ಚಳುವಳಿ ಮತ್ತು ಒಂದು ಬದಲಾವಣೆಯ ಪಯಣ ಅಂತಲೇ ಹೇಳ್ಬೋದು. ಸೊ ಹಾಗೆ ಕಿರಣ್ ಅವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ನೀವು ಬರೀ ಈ ಸಮಾಜಕ್ಕೆ ಅಂತ ಅಷ್ಟೇ ಅಲ್ಲ, ಪರಿಸರಕ್ಕೆ ಅಂತ ಅಲ್ಲ, ನೀವು ಇನ್ನೂ ಸಮಾಜಕ್ಕೆ ಈ ಪ್ರಾಣಿಗಳ ಬಗ್ಗೆ ಅನುಕಂಪ, ಸೊ ಅದ್ರ ಬಗ್ಗೆನೂ, ಮತ್ತೆ ಯಾರಿಗೋ ಬ್ಲಾಂಕೆಟ್ ಡಿಸ್ಟ್ರಿಬ್ಯೂಷನ್ನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ, ಏನು ಮಾಡ್ತಾ ಇದ್ದೀರಾ ಅಂತ?
1: ಖಂಡಿತವಾಗಿ ಮ್ಯಾಮ್, ಸಂಪಿಗೆ ಬಂದು ಸೀಸನ್ ವೈಸ್ ಪ್ರಾಜೆಕ್ಟ್ಸ್ ಮಾಡುತ್ತೆ.
0: ಓಹೋಹೋ,
1: ಇವಾಗ ಚಳಿಗಾಲದಲ್ಲಿ
2: ಸಂಪಿಗೆ ಬಂದು ಸೀಸನ್ ವೈಸ್ ಪ್ರಾಜೆಕ್ಟ್ ಮಾಡುತ್ತೆ. ಈಗ ಚಳಿಗಾಲದಲ್ಲಿ ಬ್ಲ್ಯಾಂಕೆಟ್ಸ್ಗಳನ್ನು ಕೊಡೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ವಾಟರ್ ಬೌಲ್ಸ್. ಇವಾಗ ಸಮ್ಮರಲ್ಲಿ, ಪೀಕ್ ಸಮ್ಮರಲ್ಲಿ ನೀರೇ ಸಿಗಲ್ಲ ಮ್ಯಾಮ್ ಪ್ರಾಣಿಗಳಿಗೆ. ಸೊ ಅಂಥದ್ರಲ್ಲಿ ನಾವು ಸಿಮೆಂಟ್ ಬೌಲ್ಗಳನ್ನು ಕೊಡ್ತೀವಿ, ಎಲ್ಲ ಕಡೆ ಇನ್ಸ್ಟಾಲು ಕೂಡ ಮಾಡ್ತೀವಿ, ಹಾಗೂ ನಾವು ತುಂಬ ಬೌಲ್ಸ್ಗಳನ್ನು ಕೂಡ ಕೊಡ್ತೀವಿ. ಇದು ಬಿಟ್ಟು ಕೂಡ ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಸಂಪಿಗೆ ಮಾಡುತ್ತೆ. ಮಳೆಗಾಲದಲ್ಲಿ ಸೀಡ್ ಬಾಲ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನಾಯಿಗಳಿಗೆ ಕಾಲರ್ ಹಾಕ್ತೀವಿ ಮ್ಯಾಮ್, ರಿಫ್ಲೆಕ್ಟಿವ್ ಕಾಲರ್ ಅಂತ ಕರಿತೀವಿ. ಬಿಕಾಸ್ ಏನಾಗುತ್ತೆ, ನೈಟ್ ಟೈಮ್ ನಾವು ಓಡಾಡೋವಾಗ ಯಾವುದೋ ಒಂದು ನಾಯಿ ಅಥವಾ ಯಾವುದೋ ಒಂದು ಪ್ರಾಣಿ ಅಡ್ಡ ಬಂದಾಗ ನಾವು ಅದು ಕಾಣಲ್ಲ. ಅದೇ ಈ ರಿಫ್ಲೆಕ್ಟಿವ್ ಕಾಲರ್ ಇದ್ರೆ ನಮ್ಗೆ ಆ ಪ್ರಾಣಿ ಕಾಣುತ್ತೆ. ಹಸುಗಳಿಗಾಗಿರ್ಬೋದು, ನಾಯಿಗಳಿಗಾಗಿರ್ಬೋದು, ಈ ಕಾಲರ್ನ ಹಾಕ್ತಿದ್ದೀವಿ. ಇದು ನಮ್ಮ ಇನ್ನೊಂದು ಪ್ರಾಜೆಕ್ಟ್.
0: ಸೂಪರ್. ಮತ್ತೆ ನಿಮ್ಮ ವಿಷನ್ ತುಂಬಾ ಸಿಂಪಲ್ ಆದ್ರೆ ಸಖತ್ ಪವರ್ಫುಲ್ ಆಗಿದೆ, ಗ್ರೀನರ್ ಬೆಂಗಳೂರು ಅಂತ ಅಲ್ವಾ? ನಿಮ್ಮ ದೃಷ್ಟಿಯಲ್ಲಿ ಬೆಂಗಳೂರು ಇನ್ನು ಕೆಲವು ವರ್ಷಗಳಲ್ಲಿ ಹೇಗಿರಬೇಕು, ಮತ್ತೆ ಬೆಂಗಳೂರಿನ ಯುವಕರು ಒಂದು ಕೆಲಸ ನಮ್ಮ ಬೆಂಗಳೂರಿನ ಸ್ವಚ್ಛವಾಗಿ ಗ್ರೀನ್ ಆಗಿ ಇಟ್ಕೋಬೇಕು ಅಂದಾಗ ಒಂದು ಕೆಲಸ ಅವರು ಖಂಡಿತವಾಗ್ಲೂ ಒಂದು ಆಕ್ಷನ್ ತಗೊಳ್ಳೇಬೇಕು ಅಂದ್ರೆ ಏನಾಗಿರಬಹುದು?
2: ಮೊದಲನೇ ವಿಷನ್ ಏನಂದ್ರೆ, ಹಲವಾರು ಏನೊಂದು ಮರಗಳಿದೆ ಬೆಂಗಳೂರಲ್ಲಿ, ಖಂಡಿತ ಅದಕ್ಕೂ ವಯಸ್ಸಾಗ್ತಿದೆ.

0: ನಮ್ಮ ಥರ ಅದಕ್ಕೂ ವಯಸ್ಸಾಗ್ತದೆ. ಅದರ ಈಕ್ವಲೆಂಟ್ ಅಟ್ ಲೀಸ್ಟ್ 1:3 ಮರಗಳನ್ನ ನೆಡಬೇಕು. ಈ ಮರಗಳು ಬೀಳುವ ಹಂತದಲ್ಲಿರುವಾಗ ಆ ಮರ ಅಟ್ ಲೀಸ್ಟ್ ಬೆಳ್ಕೊಳ್ಳುತ್ತೆ. ಪ್ಲಸ್ ಯುವಕರು ಅಥವಾ ಎಲ್ಲರೂ ಕೂಡ ಏನ್ ಮಾಡಬಹುದು ಸ್ವಚ್ಛ ಬೆಂಗಳೂರಿಗೆ ಅಂದ್ರೆ, ಮನೆಯಲ್ಲೇ ಕಸವನ್ನ ವಿಂಗಡಿಸೋದು, ಮನೆಯಲ್ಲೇ ಕಸವನ್ನ ಗೊಬ್ಬರ ಮಾಡುವುದು. ಸೊ ಎಷ್ಟೋ ಯೂಟ್ಯೂಬ್ ವಿಡಿಯೋಸ್ ಇದೆ ಇದ್ರ ಮೇಲೆ, ನೋಡಿ ಅವರೇ ಮನೆಯಲ್ಲೂ ಮಾಡ್ಕೊಬಹುದು. ಖಂಡಿತವಾಗಿ ಎಲ್ಲಾ ಮನೆಗಳಲ್ಲೂ ಗಿಡಗಳು ಇಟ್ಟಿರ್ತಾರೆ, ಆ ಗೊಬ್ಬರನ ಅವರೇ ಯೂಸ್ ಮಾಡ್ಕೊಬಹುದು. ಸೊ ಇದನ್ನ ಮಾಡಿದ್ರೆ ಖಂಡಿತವಾಗಿ ಬೆಂಗಳೂರು ಸ್ವಚ್ಛ ಬೆಂಗಳೂರು ಆಗಿ ಉಳಿಯುತ್ತೆ.
1: ಸೂಪರ್. ಹಂಗೆ ರಮಾ ಭಾಸ್ಕರ್ ಅಜ್ಜಾವರ ಸುಳ್ಯ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಈ ರೀತಿಯ ನಿರ್ಮಲೀಕರಣದ ಸೇವಾ ಮನೋಭಾವ ಎಲ್ಲ ಪ್ರಜೆಗಳಿಗೂ ಬಂದರೆ ನಮ್ಮ ದೇಶ ಎಷ್ಟೊಂದು ಸುಂದರವಾಗಿರಬಹುದು. ಇವರ ಸೇವೆಗೆ ದೇವರ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಿಮಗೆ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮಾ ಅವರೇ. ಎಂತ ಗೂಸ್ ಬಂಬ್ಸ್
0: ಹೇಳ್ತೀರಾ
1: ಕಿರಣ್ ಅವರೇ? ನಿಮ್ಗೆ ಆಶೀರ್ವಾದ ಬರ್ತಾ ಇದೆ.
0: ಖಂಡಿತವಾಗಿ ಇಂಥ ಒಂದು ಆಶೀರ್ವಾದಗಳು, ಇಂಥ ಒಂದು ಮಾತುಗಳಿಂದನೇ ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ಧನ್ಯವಾದ ಸರ್, ಥ್ಯಾಂಕ್ ಯು.
1: ಸೂಪರ್. ಒಂದು ಕ್ವಿಕ್ ಕ್ವೆಶನ್ ಅಂತ ಒಂದು ರಾಪಿಡ್ ಫೈರ್ ತರ ಸುಮ್ಮನೆ ಮಾಡೋಣ. ಒಂದು ಬೀಜ ಆದ್ರೆ ನಿಮಗೆ ಏನು?
0: ಮರ.
1: ಸೂಪರ್. ಒಂದು ಮರ?
0: ಒಂದು ಕಾಡು.
1: ಸೂಪರ್. ತ್ಯಾಜ್ಯ ಸಮಸ್ಯೆನ ಅಥವಾ ಅವಕಾಶನ?
0: ಅವಕಾಶ.
1: ಸೂಪರ್ ರೀ, ನಾವೆಲ್ಲ ಸಮಸ್ಯೆ ಅಂತಾನೆ ಅನ್ಕೊಂಡಿದೀವಿ. ಹೆಂಗಪ್ಪ ಮನೇಲಿರೋ ಈ ವೇಸ್ಟ್ ನ ಸರಿ ಮಾಡ್ಬೇಕು ಅಂತ ನೀವು ನೋಡಿದ್ರೆ ವಂಡರ್ಫುಲ್. ಕೈಯತ್ ಮುಗಿಬೇಕು ಅವಕಾಶ ಅಂತೀರಾ. ಸೇವೆ ಅಂತ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ ಒಂದು ಪದದಲ್ಲಿ?
0: ಸೇವೆ ಅಂದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡೋದು ಬಿಟ್ಟು ನಮಗ್ ನಾವು ಒಳ್ಳೇದ್ ಮಾಡ್ಕೊಂಡು ನಾಳೆ ನಮ್ಮ ಜನರೇಷನ್ಗೆ ಒಳ್ಳೇದ್ ಮಾಡೋದೆ ಸೇವೆ.
1: ಸೂಪರ್. ಬೆಂಗಳೂರು ಒಂದು ಪದದಲ್ಲಿ?
0: ಎಲ್ಲಾನು ಮ್ಯಾಮ್. ಎಷ್ಟೋ ಕೋಟ್ಯಾಂತರ ಜನಕ್ಕೆ ಜೀವ ಕೊಟ್ಟಂತ ನಾಡು ಬೆಂಗಳೂರು. ಅಂದ್ರೆ ಇಲ್ಲಿ ಬಂದ ಮೇಲೆ ಯಾರು ಈಚೆ ಹೋಗಲ್ಲ ವಿತೌಟ್ ಅ ರೀಸನ್. ಸೊ ಬೆಂಗಳೂರು ಎಲ್ಲ.
1: ಕರೆಕ್ಟ್. ಒಬ್ಬ ವ್ಯಕ್ತಿಯ ಸಣ್ಣ ಹೆಜ್ಜೆ ಮುಂದೆ ಏನಾಗಬಹುದು?
0: ಒಂದು ರೆವಲ್ಯೂಷನ್ ಆಗ್ಬಹುದು. ಅದಕ್ಕೆ ಎಷ್ಟೋ ಜನ ಸ್ಫೂರ್ತಿ ಆಗಿದ್ದಾರೆ.
1: ಸೂಪರ್. ಇವತ್ತು ನಿಮ್ ಜೊತೆ ಇನ್ನೂ ಬಹಳಷ್ಟು ಮಾತಾಡೋದಿತ್ತು, ಆದ್ರೆ ಸಮಯ ಗಡಿಯಾರ ಯಾಕೋ ಖಳನಾಯಕನ ತರ ಕಾಣಿಸ್ತಾ ಇದ್ದಾನೆ. ಆಗ್ಲೇ 4:55 ಆಗ್ತಾ ಇದೆ. ನೀವು ನಮ್ಮ ಈ ಸ್ಟುಡಿಯೋಗೆ ಬಂದು ನಿಮ್ಮ ಈ ಜರ್ನಿ, ಈ ಸೀಡ್ ಬಾಲ್ ಆಗಿರಬಹುದು ಅಥವಾ ಈ ದೇವರ ಫೋಟೋಗಳನ್ನ ನೀವು ಡಿಸ್ಮ್ಯಾಂಟಲ್ ಮಾಡಿ ಕೊಡೋದಾಗಿರ್ಬೋದು ಅಥವಾ ಈ ಫ್ಲವರ್, ಈ ಹೂವುಗಳನ್ನ ನೀವು ತ್ಯಾಜ್ಯ ಅಂತ ಅನ್ಕೊಳ್ದೆ ಅದು ಕೂಡ ಒಂದು ರಿಸೋರ್ಸ್ ಅಂತ ಅನ್ಕೊಂಡಿರುವಂತಹ ಮಾಡಿರುವಂತಹ ಅದ್ಭುತವಾದ ಕೆಲಸಗಳಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀವಿ. ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ನೀವು ಕೂಡ ಕಡೆಯದಾಗಿ ಏನಾದರೂ ಸಂದೇಶ ಕೊಡಬೇಕು ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ಯೂತ್ಗೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಏನ್ ಹೇಳಕ್ ಇಷ್ಟಪಡ್ತೀರಾ ಕಿರಣ್ ಅವರು?
0: ಖಂಡಿತವಾಗಿ ಕೈ ಜೋಡಿಸಿ ಎಲ್ಲರೂ ಸೇರಿ ಲೆಟ್ಸ್ ವರ್ಕ್ ಫಾರ್ ಬೆಟರ್ ಟುಮಾರೋ. ಬಿಕಾಸ್ ನಾವಾಯ್ತು ನನ್ನ ಜವಾಬ್ದಾರಿ ಅಲ್ಲ, ತುಂಬಾ ಜನ ಹೇಳ್ತಾರೆ ಕಸ BBMP ಜವಾಬ್ದಾರಿ, ನಾನೇನ್ ಮಾಡ್ಲಿ ಅಂತ. ಸೊ ಇದನ್ನೆಲ್ಲ ಮರೆಯೋಣ, ಎಲ್ಲರೂ ಒಳ್ಳೇದಕ್ಕೋಸ್ಕರ ಕೆಲಸ ಮಾಡೋಣ. ಫ್ರೀ ಟೈಮಲ್ಲಿ ನೀವು ದಿನವಿಡೀ ಮಾಡಿ ಅಂತಲ್ಲ, ಒಂದು 1/2 ಗಂಟೆ ಅಟ್ ಲೀಸ್ಟ್ ದಿನಕ್ಕೆ, ಇಲ್ಲ ವಾರದಲ್ಲಿ ಒಂದು 2-3 ಅವರ್ ಅಟ್ ಲೀಸ್ಟ್. ಸೊ ನನ್ನ ಜೊತೆ ಇಲ್ಲದೆ ಇದ್ರು ಕೂಡ ಹಲವಾರು ಸಮಾಜ ಸೇವಕರು ಇದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿ ಖಂಡಿತ ನಮ್ಮ ಒಂದು ಈ ಮೈಂಡ್ ಸೆಟ್ ಮುಂದೆ ಒಂದು ಅದ್ಭುತ ಭಾರತವನ್ನ ಕಟ್ಟುತ್ತೆ.
1: ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ ಜೊತೆ ಈ 1 ಗಂಟೆ ಮಾತಾಡದ್ಮೇಲೆ ನನಗೆ ಅನ್ಸಿದ್ದು ಏನು ಅಂದ್ರೆ, ಬದಲಾವಣೆ ಯಾವಾಗ್ಲೂ ತುಂಬಾ ದೊಡ್ಡ ಜಾಗದಿಂದ ಶುರು ಆಗ್ಬೇಕು ಅಂತ ಏನಿಲ್ಲ. ದೊಡ್ಡ ಸಂಸ್ಥೆ ಬೇಕಿಲ್ಲ ಅಥವಾ ದೊಡ್ಡ ಒಂದು 1,000 ಜನ ಬೇಕಿಲ್ಲ, ತುಂಬಾ ದೊಡ್ಡ ಬಜೆಟ್ ಕೂಡ ಬೇಕಿಲ್ಲ. ನಿಮ್ಮಂತಹ ಒಬ್ಬ ವ್ಯಕ್ತಿ, ಒಂದು ಚಿಕ್ಕ ಆಲೋಚನೆ ಮತ್ತು ಒಂದು ಸಣ್ಣ ಹೆಜ್ಜೆ, ಇಷ್ಟೇ ಸಾಕು. ಒಂದು ಬೀಜ ಮರ ಆಗಕ್ ಶುರು ಮಾಡಿದೆ, ಒಂದು ಗಿಡ ನಾಳೆಯ ನೆರಳಾಗಬಹುದು, ಮತ್ತೆ ಒಬ್ಬ ವಾಲಂಟಿಯರ್ ಇನ್ನೊಬ್ಬರ ಕೈ ಹಿಡಿದು ಒಂದು ಸಣ್ಣ ಒಳ್ಳೆಯ ಕೆಲಸ ನಾಳೆಯ ಒಳ್ಳೆಯ ದೊಡ್ಡ ಸಾಧನೆಗೆ ಸ್ಫೂರ್ತಿ ಆಗ್ತಾ ಇದೆ. ಬಹುಶಃ ನಾವು ಬೆಂಗಳೂರಿನವರು ಏನಂತಾರೆ, ಇದನ್ನ ಬದಲಾಯಿಸಬೇಕು ಅಂತ ಕಾಯ್ಬೇಕಾಗಿಲ್ಲ, ನಾವು ನಮ್ಮ ಮನೆಯ ಬಾಗಿಲಿಂದಲೇ ಬದಲಾವಣೆಯನ್ನ ಶುರು ಮಾಡಬೇಕು, ಕಸವನ್ನು ಕಸದಂತೆ ನೋಡದೆ ಒಂದು ಸಂಪನ್ಮೂಲವಾಗಿ ನೋಡಬಹುದು ಅಂತ ತೋರಿಸ್ಕೊಟ್ಟಂತಹ ಕಿರಣ್ ಯಾದವ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ನಮ್ಮ ಈ ಸ್ಫೂರ್ತಿದಾರೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇದು ಇನ್ನಷ್ಟು ಜನರಿಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಒಂದು ಸಹಾಯ ಇಲ್ಲದೆ ನಾವಿಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ, 4 ಜನಕ್ಕೆ ನಾವು ತಿಳಿತಾ ಇರಲಿಲ್ಲ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಪ್ಲಸ್ ಯಾರಾದರೂ ಈ ಕಾರ್ಯಕ್ರಮ ನೋಡ್ತಿದ್ದವರು, ಇಫ್ ಯು ವಾಂಟ್ ಟು ರೀಚ್ ಔಟ್ ಟು ಅಸ್, ದಯವಿಟ್ಟು ನಮ್ಮ ನಂಬರ್ನ ನೋಟ್ ಮಾಡ್ಕೊಳ್ಳಿ, 7776096064.

0: ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಿರುವಂಥ ಸಂಪಿಗೆ ಫೌಂಡೇಶನ್ಗೆ ನೀವು ಮೆಸೇಜ್ ಮಾಡ್ಬೋದು. ವಿ ವಿಲ್ ರೀಚ್ ಔಟ್ ಟು ಯು.
1: ಥ್ಯಾಂಕ್ ಯು ಸೋ ಮಚ್. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಕಿರಣ್ ಯಾದವ್ ಅವರಿಗೆ ಮತ್ತು ನಮ್ಮ ಶ್ರೋತೃಗಳ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇದು ಕೇವಲ ಒಂದು ಸಂದರ್ಶನವಾಗಿರಲಿಲ್ಲ, ಇದು ಸ್ಫೂರ್ತಿಯಾಗಿತ್ತು. ಮತ್ತೊಮ್ಮೆ ಖಂಡಿತವಾಗ್ಲೂ ಭೇಟಿಯಾಗ್ತೀನಿ. ಬೆಳಿಗ್ಗೆಯಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಶಾಂತಲಜ್ಜೆ. ಮತ್ತೆ ಸಿಗ್ತೀನಿ. ಟಾಟಾ, ಬೈ ಬೈ, ಸಿ ಯು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಸಾಗರೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237-0477 2237-0488 ಅಥವಾ 2237-0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಟ್ಯೂನ್ ಮಾಡಿರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ, ಸುಸ್ವಾಗತ, ಶುಭ ಸಂಜೆ. ಸ್ಟುಡಿಯೋ ಸಮಯ ಸರಿಯಾಗಿ 5 ಗಂಟೆ 6 ನಿಮಿಷ.

ಎಸ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾದ ಹಾಡನ್ನು ಕೇಳಿದ್ರಿ. ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ 5:10 ಆಗಿದೆ. ಇದು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡುವಂತಹ ಹರಟುವಂತಹ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ವಿಚಾರ ಏನಪ್ಪ ಅಂತಂದ್ರೆ, ಎಸ್, ಜೀಬ್ರಾ ಕ್ರಾಸ್ ಬಗ್ಗೆ. ಜೀಬ್ರಾ ಕ್ರಾಸಿಂಗ್ ನೀವು ಕೇಳೇ ಇರ್ತೀರ. ಕಪ್ಪನೆಯ ಒಂದು ರಸ್ತೆಯ ಮೇಲೆ ಬಿಳಿ ಪಟ್ಟೆಗಳು, ಆದರೆ ಇವತ್ತು ನಾವು ಆ ರೀತಿಯ ಜೀಬ್ರಾ ಕ್ರಾಸಿಂಗ್ ಅಲ್ಲ, ಹಳದಿ ಪಟ್ಟಿ ಇರುವಂತಹ ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. ನೀವು ಹಳದಿ ಪಟ್ಟಿಯ ಜೀಬ್ರಾ ಕ್ರಾಸಿಂಗ್ನ ಎಲ್ಲೆಲ್ಲಿ ನೋಡಿರ್ತೀರಾ, ಎಲ್ಲೆಲ್ಲಿ ಗಮನಿಸ್ತೀರಾ ಅನ್ನೋದನ್ನ ನನ್ನ ಜೊತೆಗೆ ಹಂಚ್ಕೋಬಹುದು. 9408091013 ಈ ಸಂಖ್ಯೆಗೆ. ರಸ್ತೆ ಸುರಕ್ಷತೆ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಅದರಲ್ಲೂ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಸಣ್ಣ ಪುಟ್ಟ ರಸ್ತೆಗಳಲ್ಲೇ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂತಹ ಈ ಒಂದು ಸಂದರ್ಭಗಳಲ್ಲಿ ರಸ್ತೆ ಸುರಕ್ಷತೆ ಅನ್ನುವಂಥದ್ದು, ಸುರಕ್ಷಿತವಾಗಿ ನಾವು ವಾಹನಗಳನ್ನು ಚಲಾಯಿಸುವಂತಹ ಒಂದು ಅವಶ್ಯಕತೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಪ್ರತಿಯೊಂದು ಜೀವ ಕೂಡ ಮುಖ್ಯ. ಯಾರು ಯಾವ ಒಂದು ಮನೆಗೆ ಯಾರಿಗೆ ಆಸರೆ ಆಗಿರ್ತಾರೋ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಸುರಕ್ಷತೆ ಅನ್ನೋಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿರಬೇಕು. ಈ ನಿಟ್ಟಿನಲ್ಲಿ ಹಳದಿ ಪಟ್ಟಿಯ ಒಂದು ಜೀಬ್ರಾ ಕ್ರಾಸಿಂಗ್ ಬಗ್ಗೆ ಇವತ್ತಿನ ಒಂದು ನಮ್ಮ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಸಮಯ 5:11. ಮತ್ತಷ್ಟು ಸೊಗಸಾದ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮುಂದಿನ ಹಾಡು ನಿಮಗಾಗಿ, ಯಾವ ಹಾಡು ಕೇಳಿಸ್ಲಿ ಅಂತ ಹುಡುಕ್ತಾ ಇರಬೇಕಾದ್ರೆ ಸಿಕ್ಕಿದಂತಹ ಗೀತೆ ಸಂತೋಷ್ ವೆಂಕಿ ಮತ್ತು ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿರುವಂತಹ ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ಸವಾರಿ 2 ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ವಿನ್ನಾರವೇ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಗಿರ್ಮಿಟ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಚಿತ್ ಹೆಗ್ಡೆ ಹಾಗೂ ಲಹರಿ ಮಹೇಶ್ ಅವರ ಸ್ವರದಲ್ಲಿ ಹಯಗ್ರೀವ ಚಿತ್ರದ ಹಾಡು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗಿರ್ಮಿಟ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು.
1: ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೇ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್ಗೆ.

ಕೇಳುಗರೆ, ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್

ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತೀಯ ಅಧಿಕೃತ ಜಾಲತಾಣ http://avdan.prasaraBharati.org ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠ್ಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: elections in Bihar, Kerala, Tamil Nadu, Puducherry, Assam and West Bengal and election-related exercises during this period. MY Bharat platform has crossed more than 3 crore registered youth since its launch in the year 2023. The achievement reflects the ever-expanding youth participation who takes part in learning, volunteering leadership, civic engagement and youth-led initiatives. BJP President Nitin Nobin has appointed the party's in-charges and co-in-charges for all 36 states and union territories. Former Union Minister Smriti Irani has been appointed BJP in-charge for Chhattisgarh and Haryana, while Harish Dwivedi will oversee Bihar. Vinay Sahasrabuddhe has been given the charge of Delhi, while Jamyang Sering Namgyal and Darshana Ben Jardosh have been named as co-in-charges. Vinod Tavade has been appointed Uttar Pradesh in-charge, with Jagdish Patel, Medha Kulkarni, Pradeep Verma and Anant Ojha named as co-in-charges. Ram Madhav has been given charge of Tamil Nadu and Uttarakhand, while Tarun Chugh will oversee Gujarat. Satish Punia has been appointed in charge of Jammu and Kashmir and Punjab. Anil Antony will handle Goa and Nagaland. Indian men's badminton team settled for the bronze medal after a 3-1 defeat to China in the semi-final in Aichi, Japan today. Indian player Lakshya Sen lost the opening match 21-16, 21-18 to Shi Huiqi, before Satvik Sairaj, Ranki Reddy and Chirag Shetty levelled the tie with a 21-11, 22-20 win over reigning world champion Liang Wei-Qing and Wang Chang. And that is the end of this news bulletin.
1: Akashvani, Bengaluru. ಸಮಯಾಗಿದೆ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಜಾಹೀರಾತು.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಇನ್ನು ಮುಂದೆ 6:15 ಕೇಳಿ ಕನ್ನಡ ರತ್ನಭಂಡಾರ. ಪ್ರಸ್ತುತಿ ಬಿಕೆ ಸುಮತಿ. 6:30 ಪ್ರಸಾರವಾಗಲಿದೆ ರಸವಾರ್ತೆ. 6:51 ಕೃಷಿ ರಂಗದಲ್ಲಿ ಚಿಗುರು ಸಸ್ಯ ಉತ್ಪಾದನೆ ಅಥವಾ ಮೈಕ್ರೋಗ್ರೀನ್ಸ್ನ ಮಹತ್ವ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಪ್ರಸಾರವಾಗಲಿದೆ. 7:45 ವಿಧಾನಮಂಡಲದಲ್ಲಿಂದು, 8:00 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 2026 ಏಷ್ಯನ್ ಗೇಮ್ಸ್ನ ಕುರಿತ ಸಾಪ್ತಾಹಿಕ ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಏಷ್ಯನ್ ಗೇಮ್ಸ್ನ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ನಂತರ ಗೀತಚಂದ್ರಿಕೆ ಪ್ರಸಾರವಾಗಲಿದೆ.

ನಾಳೆ ಪ್ರಸಾರದಲ್ಲಿ ಕೇಳಿ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಆರ್ಎಂ ಉಮಾದೇವಿ ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ. 10:30 ಸುನರ್ ಹೇಪಲ್. 11:00 ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಅರಣ್ಯ. ಭಾಗವಹಿಸ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು. 11:30 ಸವಿ ನೆನಪು. 12:05 ನಾಳೆ ಮಧ್ಯಾಹ್ನ ವನಿತಾ ವಿಹಾರ. ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೊಟ್ಟಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿ ಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. ನಿರ್ವಹಣೆ ಎಂ ಶಕುಂತಲಾ. ಇದು ಆಕಾಶ.

0: ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಭಾಕರ್ ಬಿಎನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು, 2:40ಕ್ಕೆ ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ ಫ್ರಮ್ ಸೈಲೆನ್ಸ್ ಟು ಸಪೋರ್ಟ್. ಈ ಕುರಿತು ಮೋಟಿವೇಶನಲ್ ಸ್ಪೀಕರ್ ಲಕ್ಷ್ಮಣ್ ರಾವ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ನೀಲಿಮಾ ವಲ್ಲೂರಿ. ಇನ್ನು ನಾಳೆ ಸಂಜೆ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನ ಭಂಡಾರ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕೋಲಾರ ತಾಲೂಕು ಚಿಂತಾಮಣಿ ಗ್ರಾಮದ ಪ್ರಗತಿಪರ ರೈತ ನಾಗರಾಜ್ ಸಿಎಲ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. 7:20ಕ್ಕೆ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. 7:45ಕ್ಕೆ ಸಿರಿಗಂಧ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಇಂಗ್ಲಿಷ್ ಯುವವಾಣಿ, ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿವಿಟಿ ಫ್ಯೂಚರ್ಸ್, ಈ ಕುರಿತು ಶಾಲೋಮ್ ಅರೋಕ್ಯನಾಥನ್ ಅವರಿಂದ ಸಂದರ್ಶನ. 9:45ಕ್ಕೆ ಇಂಗ್ಲಿಷ್ನಲ್ಲಿ ಭಾಷಣ, ರೆಸ್ಯೂಮ್ ಟು ರಿಬಿಲ್ಡ್ ನ್ಯಾಯವಾದಿ ಸೀಮಾ ಗುಪ್ತಾ ಅವರಿಂದ ಭಾಷಣ. 10:00ಗೆ ಏಷ್ಯನ್ ಗೇಮ್ಸ್ನ 2026ರ ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ, ನಂತರ ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂಬೈ ಜಹಾಂಗೀರ್ ಆರ್ಟ್ ಗ್ಯಾಲರಿ ಬಹಳ ಪ್ರಸಿದ್ಧ. ಇದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಕನ್ನಡಿಗ ಕೆಕೆ ಹೆಬ್ಬಾರ್. ಕಡ್ಡಿ ಮತ್ತು ಎಣ್ಣೆಯನ್ನ ಇಟ್ಟುಕೊಂಡು ಬಾಲ್ಯದ ದಿನಗಳಲ್ಲಿ ಚಿತ್ರಕಲೆ ಮಾಡ್ತಾ ಇದ್ರು ಹೆಬ್ಬಾರ್. ಚಿತ್ರಕಲೆಯಲ್ಲಿ ಭಾರತ ದೇಶದ ಇತಿಹಾಸವನ್ನೇ ಕಟ್ಟಿಕೊಟ್ಟಿದ್ದಾರೆ ಕಲಾವಿದ ಕುಟುಂಬ ಉಡುಪಿ ಜಿಲ್ಲೆ ಕಟ್ಟಂಗೇರಿ ಕೃಷ್ಣ ಹೆಬ್ಬಾರ್, ಕೆಕೆ ಹೆಬ್ಬಾರ್. ವಿದ್ಯುಕ್ತವಾಗಿ ಕಲಾ ವ್ಯಾಸಂಗವನ್ನೇ ಮಾಡಿದರು. ಅವರ ಕಲಾ ಜೀವನದ ಆರಂಭ ಹೇಗಾಯಿತು ಅವರ ಧ್ವನಿಯಲ್ಲೇ ಆಲಿಸಿ.
2: ನಮ್ಮಲ್ಲಿ ಯಕ್ಷಗಾನ ಒಂದೇ, ವರ್ಷಕ್ಕೆ 2-3 ಸಲ ಯಕ್ಷಗಾನ ನಾವು ನೋಡ್ತಿದ್ದೆವು. ವೇಷಭೂಷಣಗಳು ನನ್ನ ಮನಸ್ಸನ್ನು ತುಂಬಿಸಿತ್ತು. ಮನೆ ಗೋಡೆಯ ನಮ್ಮದೊಂದು ಗುಡಿಸಲು, ಆ ಗುಡಿಸಲಿನ ಹಿಂಬದಿಯಲ್ಲಿ ನನ್ನ ತಾಯಿ ಕಪ್ಪು ಎಣ್ಣೆ ದೀಪದ ಕರಿಯನ್ನು ತೆಂಗಿನೆಣ್ಣೆಯಲ್ಲಿ ಕಲಸಿ ಒಂದು ಕಡ್ಡಿಯಿಂದ ಕೊಡ್ತಿತ್ತು ಬರೆಯಲು. ನಾನು ಅದರಿಂದ ಮನೋ ಬಂದಂತೆ ಕೃಷ್ಣ ಅರ್ಜುನ ಭೀಮ ಬರೆದು ಆನಂದದಿಂದ ಉತ್ಸಾಹವನ್ನು ಕಳೆಯುತ್ತಿದ್ದೆ. ನಾವು ನನ್ನ ತಂದೆಯವರು ತೀರಿ ಹೋದ ನಂತರ ಆ ಗ್ರಾಮವನ್ನು ಬಿಟ್ಟೆವು. ನಮಗೇನು ಆಸ್ತಿ ಪಾಸ್ತಿ ಇರಲಿಲ್ಲ, ಇದ್ದದ್ದನ್ನೆಲ್ಲ ಮುಂಚೆ ಕಳ್ಕೊಂಡಿದ್ದರು ತಂದೆಯವರು. ಬೇಕಾದಷ್ಟು ಮನೆ ಮಠ ತೋಟ ಎಲ್ಲ ಇತ್ತು. ಕೆಲವು ವರ್ಷಗಳ ಹಿಂದೆ ಒಮ್ಮೆ ದೂರದಿಂದ ನೋಡಿ ಬಂದೆ, ಹತ್ತಿರ ಹೋಗುವ ಮನಸ್ಸಾಗಲಿಲ್ಲ. ನಾನು ಹುಟ್ಟಿದ ಗುಡಿಸಲಿಗೆ ಮಾತ್ರ ಹೋಗಿ ಬಂದಿದ್ದೆ. ಅಲ್ಲಿ ಅದನ್ನೆಲ್ಲ ಬಿಟ್ಟು ಉಡುಪಿಗೆ ಬಂದೆವು. ಹೈಸ್ಕೂಲ್ ಶಿಕ್ಷಣ ಮುಗಿದ ನಂತರ ಮೈಸೂರಿಗೆ ಬಂದೆ. ಮೈಸೂರಲ್ಲಿ ಒಂದು 4 ತಿಂಗಳು ಇಲ್ಲಿ ಚಾಮರಾಜನಗರದಿಂದ ಟೆಕ್ನಿಕಲ್ಪೇಟೆಯಲ್ಲಿ ಪ್ರಯತ್ನ ಮಾಡಿದ್ದೆ ಕಲೀಲಿಕ್ಕೆ. ನನಗೇನು ಅಷ್ಟೊಂದು ಒಗ್ಗಲಿಲ್ಲ. ಪುನಃ ಉಡುಪಿಗೆ ಹೋಗಿ ಒಬ್ಬ ಫೋಟೋಗ್ರಾಫರ್ ಬಳಿಯಲ್ಲಿ ರೀಟಚಿಂಗ್ ಮಾಡ್ತಾ ಕೂತ್ಕೊಂಡೆ. ಅವರು ಭಾಳ ಒಳ್ಳೆಯವರು, ಶ್ರೀನಿವಾಸರಾವ್ ಅಂತೇಳಿ. ಅವರು 1 ವರ್ಷದ ನಂತರ ಸಂಬಳ ಕೊಡ್ತಿದ್ರು, ಊಟ ಜೀವನ ಹೋಗ್ತಿತ್ತು. ಮತ್ತು ಒಂದು ದಿವಸ ಅವರೇ ನೀವು ಅಡ್ವೈಸ್ ಮಾಡಿದರು, ನೀನು ಬೊಂಬೈಗೆ ಹೋದರೆ ನಿನಗೆ ತುಂಬ ಹಣ ಸಂಪಾದಿಸ್ಬೋದು, ಬೇಕಿದ್ದರೆ ಡ್ರಾಯಿಂಗ್ ಕೂಡ ಮುಂದೆ ಕಲಿಬೋದು, ನೋಡು ಏನಾಗ್ತದೆ ಅಂತೇಳಿ. ಅಣ್ಣ ಹೇಗೂ ಇದ್ದಾನೆ, ಸರಿ ಅಂಥೇಳಿ ಮುಂಬೈಗೆ ಬಂದೆ. ಮುಂಬೈಲಿ ಇದೇ ಕೆಲಸ, ಅದೇ ಫೋಟೋ ರಿಟಚಿಂಗ್ ಮಾಡುವಂಥ ದೊಡ್ಡದನ್ನು ಸ್ಟುಡಿಯೋದಲ್ಲಿ ಸೇರಿಕೊಂಡು ಸಿಕ್ಕಿತ್ತು. ಮತ್ತು ತಾಯಿ ಒಬ್ಬರನ್ನು ಅವರನ್ನು ತರಿಸಿದೆವು. ನಾನು, ತಾಯಿ, ಅಣ್ಣ, ಅಣ್ಣನಿಗೆ ಮದುವೆ ಆಗಿತ್ತು ಆ ಮಧ್ಯ, ಅವನ ಹೆಂಡತಿ, ಈ 4 ಜನ ಒಂದು ಫ್ಲ್ಯಾಟ್ ಮಾಡಿಕೊಂಡು ಚಿಕ್ಕದನ್ನು ಇದ್ದೆವು. ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಸುದೈವದಿಂದ ದಂಡಾವತಿ ಮಾಸ್ತರ್ ಎಂಬವರ ನೂತನ ಕಲಾ ಮಂದಿರ, ಅದು ಅದರ ಸಂಪರ್ಕವಾಯಿತು. ತನ್ನ ಮಗನಿಗಿಂತ ಹೆಚ್ಚಿನ ಪ್ರೇಮದಿಂದ ನನ್ನನ್ನು ನೋಡಿಕೊಂಡು ಮುಂಜಾನೆಯ 7 ಗಂಟೆಯಿಂದ 9 ಗಂಟೆವರೆಗೆ ಶಿಕ್ಷಣ ಕೊಡುತ್ತಿದ್ದರು. ಆ ಟೈಮ್ನಲ್ಲಿ ವರ್ಷದ ಅಂತ್ಯದಲ್ಲಿ ಹೊರಗಿನಿಂದಲೂ ಹೋಗಿ JJ ಸ್ಕೂಲಿನ ಪರೀಕ್ಷೆಗೆ ಕೂತ್ಕೊಳ್ಳುವ ಅವಕಾಶ ಇತ್ತು. ತಾನು ಮಾಡಿದ ಕೆಲಸವನ್ನು ತೋರಿಸಿ ಅದರಿಂದ ಅವರು ಶಿಫಾರಸು ಮಾಡುತ್ತಿದ್ದರು. ಹೀಗಾಗಿ 4ನೇ ವರ್ಷದ ಅಡ್ವಾನ್ಸ್ ಎಕ್ಸಾಮಿನೇಷನ್ವರೆಗೆ ಹೀಗೆ ಮಾಡಿಕೊಂಡಿದ್ದೆ. ಹಗಲಿಡೀ ಶಾಲೆ, ಈ ಮಧ್ಯದಲ್ಲಿ ಮದುವೆ ಆಗಿತ್ತು, ಆದರೆ ಹೆಸರಿಗಷ್ಟೇ ಮದುವೆ ಆದದ್ದು. ಐ ಡಿಡ್ ನಾಟ್ ಲಿವ್ ಎ ಫ್ಯಾಮಿಲಿ ಲೈಫ್, ಯಾಕಂದರೆ ವಿದ್ಯಾರ್ಥಿ ದಿಶೆಯಲ್ಲಿ ಬೇರೆ ಯಾವ ಥರದ ಸಂಭ್ರಮಕ್ಕೂ ಸುಖ ವಿಹಾರಕ್ಕೂ ಅಲ್ಲಿ ಎಡೆ ಇರಲಿಲ್ಲ. ಮುಂಜಾನೆಯಿಂದ ರಾತ್ರಿವರೆಗೂ ದಿಡಿಮೇಲೆ ಇದ್ದೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೂ 38ರಲ್ಲಿ ಡಿಪ್ಲೊಮಾ ಆದ ನಂತರ ನನ್ನ ಜೀವನದ ಎಲ್ಲ ಬೇರೆಯಾಯಿತು. ನನಗೆ ಚಾರ್ಲ್ಸ್ ಜಿರಾರ್ಡ್ ಎಂಬ ಡೈರೆಕ್ಟರ್ ಆಫ್ ಆರ್ಟ್, ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್, ಸ್ಕೂಲ್ ಆಫ್ ಆರ್ಟ್, ಅವರು ನನ್ನ ಮೇಲೆ ಮಮತೆಯಿಂದ ಪುನಃ ಅಲ್ಲೇ ಉಪಾಧ್ಯಾಯ ವೃತ್ತಿಗೆ ಹಾಕಿದರು. ಈವ್ನಿಂಗ್ ಕ್ಲಾಸ್ ತೆರೆದರು ನನಗಾಗಿ. 38ರಿಂದ 45ವರೆಗೆ ಅವರಿದ್ದರು. ಅವರು ಹೋದ ನಂತರ ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸ್ವತಂತ್ರವಾಗಿ ಉಳಿಲಿಕ್ಕೆ ಉಳಿದುಕೊಂಡೆ. ಇದಕ್ಕೂ ಮೂರಕ್ಕೂ ನನ್ನ ತಾಯಿಯನ್ನು ನೆನೆಸಿಕೊಳ್ತೇನೆ, ನನ್ನ ಅಣ್ಣನನ್ನು ನೆನೆಸಿಕೊಳ್ತೇನೆ, ನನ್ನ ಹೆಂಡತಿಯನ್ನು ಕೂಡ. ಯಾಕಂದರೆ ಅವಳು ತನ್ನ ಯಾವತ್ತೂ ಡಿಮ್ಯಾಂಡ್ ನನ್ನ ಮೇಲೆ ಮಾಡಲಿಲ್ಲ. ಹೀಗಾಗಿ ಎಲ್ಲ ಅನುಕೂಲ ಆಯಿತು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಕೆಕೆ ಹೆಬ್ಬಾರ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಎಐ ಅಂತರಿಕ್ಷಂ ಊರ್ಜಾಯಾಃ ವಿಷಯೆ ಯುಎಇ ತಥಾ ಫ್ರಾನ್ಸ್ ದೇಶಯೋಃ ಸಮಕಕ್ಷೀಯೇಣ ಸಹ ಸಹಯೋಗ ವಿಷಯೆ ಚರ್ಚಿತವಾನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಅವದತ್ ಯತ್ ಯೂನಾಂ ಪ್ರಯತ್ನಃ ಸಪ್ತಚತ್ವಾರಿಂಶದಧಿಕ ದ್ವಿಸಹಸ್ರ ತಮ ವರ್ಷಾತ್ ಪ್ರಾಗೇವ ಭಾರತಂ ವಿಕಸಿತ ರಾಷ್ಟ್ರಂ ಕರಿಷ್ಯಂತಿ. ಫಿಚ್ ರೇಟಿಂಗ್ಸ್ ಇತ್ಯನೇನ ಭಾರತಸ್ಯ ಜಿಡಿಪಿ ವೃದ್ಧೇ ಪೂರ್ವಾನುಮಾನಂ 9.6% ಯಾವತ್ ವರ್ಧಿತಂ. ಭಾಜಪೇತಿ ದಲಾಧ್ಯಕ್ಷಃ ನಿತಿನ ನವೀನಃ ಸರ್ವೇಷು 37 ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ದಲಸ್ಯ ಪ್ರಭಾರೀ ಸಹ ಪ್ರಭಾರೀ ಚ ನಿಯುಕ್ತವಾನ್. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಸಂಪೂರ್ಣೇ ಭಾರತೆ ಸಾರ್ವಜನಿಕ ಸ್ವಾಸ್ಥ್ಯ ಸೇವಾಯಾಃ ಪರಿವರ್ತನಸ್ಯ 8 ವರ್ಷಾಣಿ ಆಚರತಿ. ಅಪಿ ಚ 26,000 ವರ್ಷೆ ಏಷಿಯನ್ ಕ್ರೀಡಾಸು ಭಾರತೀಯ ಪುರುಷ ಮಹಿಳಾ ಸ್ಕೀಟ ದಲಾನಿ ಜಾಪಾನ್ ದೇಶೆ ಕಾಂಸ್ಯ ಪದಕಂ ವಿಜಿತವಂತಃ. ಮೀರಾಬಾಯಿ ಚಾನುಃ ಭಾರೋತ್ತೋಲನೆ ರಜತ ಪದಕಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರಣ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಯುಎಇ ವಿದೇಶ ಮಂತ್ರಿ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಾಹ್ಯಾನ ಫ್ರಾನ್ಸ್ ವಿದೇಶ ಮಂತ್ರಿ ಜೀನ್ ನೋಯೆಲ್ ವೈರೋಟ ಚ ನ್ಯೂಯಾರ್ಕ್ ನಗರೆ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಾಮಾನ್ಯ ಸಭಾಯಾಃ 81 ತಮಸ್ಯ ಸಮ್ಮೇಳನಾವಧೌ ಭಾರತ ಯುಎಇ ಫ್ರಾನ್ಸ್ ತ್ರಿಪಕ್ಷೀಯ ಸಮ್ಮೇಳನೆ ಭಾಗಂ ಭಜಿತವಂತಃ. ತ್ರಿಭಿಃ ಮಂತ್ರಿಭಿಃ ಅಂತರಿಕ್ಷಂ ಊರ್ಜಾ ಕೃತ್ರಿಮ ಬುದ್ಧಿಮತ್ತಾ ಸಂಸ್ಕೃತಿಃ ಪರಂಪರಾದೀನಾಂ ಪರಸ್ಪರ ಹಿತಸ್ಯ ಸಹಮತ ಕ್ಷೇತ್ರೇಷು ತ್ರಿಪಕ್ಷೀಯ ಸಹಯೋಗಸ್ಯ ಪ್ರಗತಿಂ ಸಮೀಕ್ಷಿತವಂತಃ. ವಿದೇಶ ಮಂತ್ರಾಲಯೇನ ಪ್ರಕಾಶಿತಸ್ಯ ವಕ್ತವ್ಯಸ್ಯಾನುಸಾರಂ ನೇತಾರಃ ಪಶ್ಚಿಮ ಏಷಿಯಾಯಾಃ ಸ್ಥಿತಿಮಪಿ ಚರ್ಚಿತವಂತಃ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಯೂನಾಂ ಪ್ರಯತ್ನೇನ ಸಪ್ತಚತ್ವಾರಿಂಶದಧಿಕದ್ವಿಸಹಸ್ರತಮವರ್ಷಾತ್ ಪೂರ್ವಮೇವ ಭಾರತಂ ವಿಕಸಿತ ರಾಷ್ಟ್ರಂ ಭವಿಷ್ಯತಿ ಇತಿ ವಿಶ್ವಾಸಃ ಪ್ರಕಟಿತವತಿ. ಅದ್ಯ ವಡೋದರಾ ನಗರೆ ಮಹಾರಾಜ ಸಯಾಜಿರಾವ ವಡೌದಾ ವಿಶ್ವವಿದ್ಯಾಲಯಸ್ಯ 75th ದೀಕ್ಷಾಂತ ಸಮಾರೋಹಂ ಸಂಬೋಧಯಂತಿ ಸಾ ಉಕ್ತವತಿ ಯತ್ ಶಿಕ್ಷಾ ತದಾ ಏವ ಅರ್ಥಪೂರ್ಣ ಭವತಿ ಯದಾ ಸಾ ರಾಷ್ಟ್ರಸ್ಯ ಸಮಾಜಸ್ಯ ಚ ಕೃತೆ ಉಪಯುಜ್ಯತೆ. ಅದ್ಯತ್ವೇ ಪ್ರತ್ಯೇಕಸ್ಮಿನ್ ಕ್ಷೇತ್ರೆ ಪ್ರೌದ್ಯೋಗಿಕೀಯ ಪರಿವರ್ತನ ಪ್ರಚಲತಿ ಇತಿ ರಾಷ್ಟ್ರಪತಿ ಅವದತ್. ಸಾ ಅಗ್ರೆ ಅವೋಚತ್ ಯತ್ ಅದ್ಯತನೀಯಾನಾಂ ಬಹೂನಾಂ ಸಮಾಹ್ವಾನಾನಾಂ ಸಮಾಧಾನೆ ಬಹು ವಿಷಯಕ ವಿಧಿ ಏವ ಉಪಾಯಃ ಅಸ್ತಿ. ಸಾ ಶಿಕ್ಷಯಾ ಸಹ ವಿವಿಧ ಕ್ಷೇತ್ರೇಷು

0: महिलानां वर्धमानायाः सहभागितायाः अपि प्रशंसाम् अकरोत्।
1: मैंने देखा कि इस दीक्षांत समारोह में उपाधि प्राप्त करने वाले विद्यार्थियों में बेटियों की संख्या ज्यादा है। ये बदलते हुए भारत की तस्वीर है जो देश के अधिकांश उच्च शिक्षण संस्थानों में दिखाई दे रहा है। आज क्षेत्रों में महिलाओं की बढ़ती भागीदारी इस बात का शुभ संकेत है कि हमारे देश समावेशी विकास की दिशा में आगे बढ़ रहा है।
0: फिच रेटिंग्स इति संस्थया वर्तमान वर्षे भारतस्य जीडीपी वृद्धेः पूर्वानुमानं 4.6%-ात् 9.6% यावत् वर्धितम्। स्वस्य जूनमासे वैश्विक आर्थिक दृष्टिकोणे संस्थया प्रथमत्रैमासिके प्रबलेन वृद्धिं भारतीय अर्थव्यवस्थायाः स्थितिस्थापकतायाः च कारणात् ऊर्ध्वगामि संशोधनं मानितम्। एतदतिरिच्य एसएंडपी ग्लोबल रेटिंग्स इत्यनेन अपि वर्तमान वित्तीय वर्षे भारतस्य कृते स्वस्य जीडीपी वृद्धेः पूर्वानुमानं 7% यावत् वर्धितम्। तस्य पूर्वानुमानात् 6.6% यावत् एशिया प्रशान्तयोः कृते आर्थिक क्रियाकलापस्य प्रतिवेदने एसएंडपी इत्यनेन प्रबलं औद्योगिक क्रियाकलापं स्वस्थ उपभोक्तृ आग्रहं प्रबलं वस्तु निर्यातं सर्वकारीय निवेशस्य गतिः च वृद्धेः प्रमुखचालकम् इति स्वीकृतम्। प्रियाः श्रोतारः, संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि उपलब्धो भविष्यति। भाजपेति दलाध्यक्षः नितिन नवीनः सर्वेषु 37 राज्येषु केन्द्रशासित प्रदेशेषु च दलस्य प्रभारी सह प्रभारी च नियुक्तवान्। पूर्व केन्द्रीय मंत्री स्मृति ईरानी छत्तीसगढ़स्य हरियाणा राज्यस्य च भाजपा प्रभारी रूपेण नियुक्ता। हरीश द्विवेदी च बिहारस्य कार्यभारं द्रक्ष्यति। विनय सहस्रबुद्धे इत्यस्मै दिल्ल्याः कार्यभारः प्रदत्तः अस्ति। तत्रैव जम्यांग सेरिंग नामग्यालः, दर्शन बेन जरदोष च सहप्रभारी रूपेण नामांकितौ स्तः। विनोद तावड़े उत्तर प्रदेशस्य प्रभारी रूपेण नियुक्तः। जगदीश पटेलः, मेधा कुलकर्णी, प्रदीप वर्मा, अनंत ओझा च सहप्रभारी रूपेण नियुक्ताः। राम माधवाय तमिलनाडु उत्तराखंड राज्ययोः कार्यभारं दत्तम्। तरुण चुघ इत्येषः गुजरातस्य निरीक्षणं करिष्यति। सतीश पुनिया इत्येषः जम्मू कश्मीर पंजाब प्रदेशयोः प्रभारी रूपेण नियुक्तः अस्ति। अनिल एंटनी इत्येषः गोवा नागालैंड प्रदेशयोः कार्यं निर्वहिष्यति। आयुष्मान भारत प्रधानमंत्री जन आरोग्य योजना अद्य 8 वर्षाणि आचरति। प्रधानमन्त्रिणा नरेन्द्र मोदिना 18,000 वर्षे सितम्बर मासे झारखण्ड राज्यस्य रांचीतः इयं योजना समारब्धा, या अधुना विश्वस्य बृहत्तमा सर्वकारीय वित्त पोषित स्वस्थ आश्वासन योजना अभवत्। सामाजिक संचार माध्यमे प्रकाशिते संदेशे प्रधानमन्त्रिणा मोदिना उक्तं यत् अद्य 60 कोटि अधिकाः लाभार्थिनः प्रतिवर्षं 5 लक्ष रूप्यकाणि परिमितं स्वास्थ्य संरक्षण लाभं प्राप्तवन्तः, येन इयं विश्वस्य बृहत्तमा स्वास्थ्य योजना अभवत्। अस्माकं संवाददात्रा विज्ञापितं यत् अद्यावधि 45,00,000-48 कोटि आयुष्मान पत्राणि निर्मितानि सन्ति। भारतीय रेल विभागेन दक्षिण मध्य रेल प्रभागे प्रथमवारं कवच संस्करणं 0.4 इत्यस्य सफलतया कार्यान्वयनेन रेल सुरक्षायाः महत्वपूर्णं सोपानं लब्धम्। रेल मन्त्रालयः अवदत् यत् हैदराबाद विभागस्य मल्काजगिरी कामारेड्डी खण्डे 80.1 किलोमीटर मिते मार्गस्य उपरि कवच संस्करणं 2.3 0.4 संस्करणं यावत् उन्नतीकरणं सफलतया सम्पन्नम्। कवच इति स्वदेशीया विकसिता स्वयंचालित रेल संरक्षण व्यवस्था अस्ति, या परिचालन सुरक्षां वर्धयितुं परिकल्पिता अस्ति। एषा व्यवस्था लोकोचालकाय ನಿರ್ಧಾರಿತ ವೇಗ ಸೀಮಾಯಾಂ ರೇಲಯಾನಾನಾಂ ರಕ್ಷಣೆ ಸಹಾಯಂ ಕರೋತಿ ತಥಾ ಚ ಯದಿ ಲೋಕೋಚಾಲಕಃ ತತ್ಕರ್ತುಂ ಅಸಫಲಃ ಭವತಿ ತರ್ಹಿ ಅವಶ್ಯಕತಾನುಸಾರಂ ಸ್ವಯಮೇವ ಬ್ರೇಕ್ ಇತಿ ಉಪಯೋಕ್ತುಂ ಶಕ್ನೋತಿ ಕವಚ್ ಇತೀದಂ ಸಂಕಟಕಾಲೇ ಸಂಕಟಂ ನಿವಾರಯಿತುಂ ನ್ಯೂನೀಕರ್ತುಂ ಚ ಪರಿಕಲ್ಪಿತಮಸ್ತಿ. ಮೇಘಾಲಯಸ್ಯ ಯುನೈಟೆಡ್ ಡೆಮೊಕ್ರಾಟಿಕ್ ಪಾರ್ಟೀತಿ ದಲಸ್ಯ ಅಷ್ಟ ವಿಧಾಯಕಃ ಅದ್ಯ ನವದಿಲ್ಯಾಂ ಭಾರತೀಯ ಜನತಾ ಪಾರ್ಟೀತಿ ದಲೇ ಸಮ್ಮಿಲಿತಾಃ. ಕೇಂದ್ರೀಯ ಮಂತ್ರಿ ವರಿಷ್ಠಃ ಭಾಜಪಾ ನೇತಾ ಚ ಕಿರೆನ್ ರಿಜಿಜುಃ, ಭಾಜಪಾ ಪ್ರವಕ್ತಾ ಸಂಬಿತ್ ಪಾತ್ರಾ, ಅನಿಲ್ ಆಂಟನಿ ಚೇತ್ಯೇತೇಷಾಂ ಉಪಸ್ಥಿತೌ ತೇ ದಲೇ ಪ್ರವಿಷ್ಟವಂತಃ. ಭಾರತ ಋತು ವಿಜ್ಞಾನ ವಿಭಾಗೇನ ತೆಲಂಗಾನಾಯಾಂ, ಛತ್ತೀಸ್ಗಢೆ, ತಟೀಯ ಆಂಧ್ರಪ್ರದೇಶೆ, ಒಡಿಶಾಯಾಂ ಚ ಅದ್ಯ ಅತಿವೃಷ್ಟಿಯೇ ರಕ್ತವರ್ಣೀಯ ಸಂಚೇತನಾ ಪ್ರಸಾರಿತ. ಅದ್ಯ ಅರುಣಾಚಲ ಪ್ರದೇಶೆ, ಅಸಮ ರಾಜ್ಯೆ, ಮೇಘಾಲಯ, ಬಿಹಾರ ರಾಜ್ಯೆ ತಥಾ ಕರ್ನಾಟಕಸ್ಯ ಆಂತರಿಕ ಪ್ರದೇಶು ಚ ವಿಭಿನ್ನೇಷು ಸ್ಥಾನೇಷು ಅತಿವೃಷ್ಟಿ ಭವಿತುಮರ್ಹತಿ. ಜಾರ್ಖಂಡೆ, ಕೇರಳಂ ರಾಜ್ಯೆ, ಮಾಹೆ, ಕೊಂಕಣೆ, ಗೋವಾಯಾಂ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳೆ, ಸಿಕ್ಕಿಂ ರಾಜ್ಯೆ ಚಾಪಿ ಏತಾದೃಶಿ ಸ್ಥಿತಿ ಸಂಭಾವ್ಯತೆ. ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮೆ ವರ್ಷೆ ಏಷ್ಯನ್ ಕ್ರೀಡಾಸು ಭಾರತೀಯ ಪುರುಷ ಮಹಿಳಾ ಸ್ಕೀಟ ದಲಾನಿ ಜಾಪಾನ ದೇಶೆ ಕಾಂಸ್ಯ ಪದಕಂ ವಿಜಿತವಂತಃ. ಮೀರಾಬಾಯಿ ಚಾನುಃ ಭಾರೋತ್ತೋಲನೆ ರಜತ ಪದಕಂ ಪ್ರಾಪ್ತವತಿ. ಭಾರತಸ್ಯ ಪುರುಷ ಬ್ಯಾಡ್ಮಿಂಟನ್ ದಲೇನ ಕಾಂಸ್ಯ ಪದಕಂ ಚ ವಿಜಿತಂ. ಇತಿ ವಾರ್ತಾಃ.
2: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆಗುರುರಾಜ್, ಓದುತ್ತಿರುವವರು ಚೇತನ್ ಸಿವಿ. ಪ್ರಿಯ ಶ್ರೋತೃಗಳೇ, ಡಾಕ್ಟರ್ ಇಲ್ಸೆ ಕೊಹ್ಲರ್ ಲೋರೆಫ್ಸನ್, ಗೊತ್ತು ಗೊತ್ತು ಈ ಹೆಸರು ಓದೋ ಅಷ್ಟೊತ್ತಿಗೆ ಇವರು ಇಂಡಿಯಾದವರಲ್ಲ ಅನ್ನೋದು ತಿಳಿದು ಬಿಡುತ್ತೆ ಅಲ್ವಾ? ನಿಮ್ಮ ಊಹೆ ನಿಜ. ಈ ಡಾಕ್ಟರು ಮೂಲತಃ ಜರ್ಮನಿಯವರು, ರಾಜಸ್ಥಾನದ ಒಂಟೇನ, ಅದನ್ನೇ ನಂಬಿಕೊಂಡಿರೋ ಕುಟುಂಬಗಳ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಬಂದರು. ಬಂದವರೇ ರೈಕಾ ಸಮುದಾಯ ಜನರ ಜ್ಞಾನನ ನೋಡಿ ಮತ್ತೆ ಜರ್ಮನಿಗೆ ಹೋಗಿ ಡಾಕ್ಟರು ಆಗಲೇ ಇಲ್ಲ, ಇಲ್ಲೇ ಬೀಡು ಬಿಟ್ರು. ಸುಮಾರು 30 ವರ್ಷಗಳಿಂದ ಈಕೆ ಇಂಡಿಯಾ ಡಾಕ್ಟರೇ ಆಗಿದ್ದಾರೆ. ಯಾವ ಮಟ್ಟಿಗೆ ಜ್ಞಾನ ಇತ್ತು ಅಂದರೆ, ಯಾವುದೇ ರೋಗಕ್ಕೆ ಮರುಭೂಮಿಲಿ ಬೆಳೆಯೋ ಸೊಪ್ಪುಗಳಲ್ಲೇ ಔಷಧಿ ತಯಾರು ಮಾಡ್ತಾರೆ. ಆಕಾಶ ನೋಡ್ತಾ ನೋಡ್ತಾ ಹಕ್ಕಿಗಳು ಚಿಲಿಪಿಲಿ ಕೇಳ್ತಾ ಕೇಳ್ತಾ ಗಿಡಮರಗಳು ಅಲ್ಲಾಡೋದನ್ನು ಇದರ ಜೊತೆ ಕೂಡಿಸಿ ಮಳೆ ಯಾವಾಗ ಬರುತ್ತೆ ಅನ್ನೋದನ್ನು ನಿಖರವಾಗಿ ಹೇಳಿಬಿಡ್ತಾರೆ. ರೈಕಾ ಜನರು ಜೊತೆಗೆ ಇದ್ರೆ ಆಸ್ಪತ್ರೆನೇ ನಮ್ಮ ಪಕ್ಕದಲ್ಲಿದ್ದಂಗೆ. ಇಂತಿಪ್ಪ ರೈಕಾ ಮಂದಿ ಸಾಂಪ್ರದಾಯಿಕ ಜ್ಞಾನಕ್ಕೆ ಈ ಡಾಕ್ಟರ್ ಇಲ್ಸೆ ಡಾಕ್ಟರ್ ಕ್ಲೀನ್ ಬೋಲ್ಟ್. ಸುಮಾರು 30 ವರ್ಷದಿಂದ ರೈಕಾ ಸಮುದಾಯದ ಬೆನ್ನುಹುರಿ ಈಕೆ. ಒಂಟೆನ ಇಟ್ಕೊಂಡು ಏನ್ ಮಾಡೋದು ಅಂತ ಈ ಸಮುದಾಯ ಯೋಚನೆ ಮಾಡಬೇಕಾದ್ರೆ ಅದರ ಹಾಲಿಗೆ ಸಗಟಿನ ಮಾರಾಟ ಮಾಡಿ ದುಡ್ಡು ಮಾಡಬಹುದು ಅಂತ ಆರ್ಥಿಕ ಹಾದಿ ತೋರಿಸಿಕೊಟ್ಟು ಸಮುದಾಯನ ಉಳಿಸಿದ್ರು. ಇವತ್ತು ಈ ರೈಕಾ ಸಮುದಾಯದ ದೊಡ್ಡ ಆದಾಯ ಮೂಲ ಇದೇ ಆಗಿದೆ. ತಿಂಗಳಿಗೆ ಏನಿಲ್ಲ ಅಂದ್ರೂ 10-15 ಸಾವಿರ ಲೀಟರ್ ಒಂಟೆ ಹಾಲು ಸೇಲ್ ಆಗ್ತಾ ಇದೆ. ಇನ್ನೊಂದು ವಿಶೇಷ ಅಂದ್ರೆ ಇದರ ಸಗಣಿಲಿ ಔಷಧೀಯ ಗುಣಗಳಿವೆ ಅಂತ ಕೂಡ ಈ ಡಾಕ್ಟರು ಜಗತ್ತಿಗೆ ತೋರಿಸಿದ್ರು. ತೋರಿಸಿ ಸುಮ್ಮನೆ ಆಗಲಿಲ್ಲ, ಗಿಡ ಮೂಲಿಕೆಗಳನ್ನ ತಿನ್ನೋದ್ರಿಂದ ಸಗಣಿಲಿ ನಾರಿನಾಂಶ ಜಾಸ್ತಿ, ಇದನ್ನ ಬಳಸ್ಕೊಂಡು ಜೈವಿಕ ಕಾಗದ ತಯಾರು ಮಾಡೋದನ್ನ ಹೇಳಿಕೊಟ್ಟಿದ್ದಾರೆ. ಇವತ್ತು ಜೈವಿಕ ಕಾಗದ ತಯಾರು ಮಾಡ್ತಾ ಇರೋ ಈ ಸಮುದಾಯ ಇದೊಂದೇ ಆಗಿದೆ. ಡಾಕ್ಟರು ನಶಿಸಿ ಹೋಗ್ತಿದ್ದ ಈ ಸಮುದಾಯಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಉಳಿಸಿದ್ದಾರೆ. ಅದಕ್ಕೆ ನಾರಿ ಶಕ್ತಿ ಪುರಸ್ಕಾರ ಕೂಡ ದೊರೆತಿದೆ. ಭಾನುವಾರ ಅಂದ್ರೆ ಮಜಾ ರಜಾ. ವಾರ ಪೂರ್ತಿ ದುಡಿದ ಪೈಕಿ ಭಾನುವಾರ ಬಂದ್ರೆ ಸಾಕು ರೆಸ್ಟು, ಸಂಡೇ ಹಾಲಿಡೇ. ಈ ಸಂಡೇ ಇಲ್ಲದೆ ಮಿಕ್ಕ ಡೇಗಳೆಲ್ಲ ವೀಕೋ ವೀಕು. ಅಂದಹಾಗೆ ಈ ಹಾಲಿಡೇ ಕೊಟ್ಟವರು, ವೀಕ್ಲಿ ಆಫ್ ಕೊಡಿಸಿದವರು ಯಾರು ಗೊತ್ತಾ? ಮೇಘಾಜಿ ಲೋಖಂಡೆ. ಸಂಡೇ ರಜೆ ತಗೊಳ್ಳೋರು, ಸಂಡೇ ಹಾಲಿಡೇ ಪಿತಾಮಹ ಈ ಮೇಘಾಜಿ ಲೋಖಂಡೆನ ನೆನಪಿಸಿಕೊಳ್ಬೇಕಾಗತ್ತೆ. ಸುಮಾರು 136 ವರ್ಷಗಳ ಹಿಂದೆ ಈ ಲೋಖಂಡೆ ಬ್ರಿಟಿಷರ ವಿರುದ್ಧ ಚಳವಳಿ ಆರಂಭಿಸಿ ಇವತ್ತು ನಮಗೆಲ್ಲ ಸಂಡೇ ಹಾಲಿಡೇ ಕೊಡಿಸಿದ್ರು. ಲೋಖಂಡೆ ಆಗ ಕಾರ್ಮಿಕ ಮುಖಂಡರಾಗಿದ್ರು. ಬ್ರಿಟಿಷರು ಮುಂಬೈ ಹತ್ತಿ ಗಿರಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರನ್ನ ಸರಿಯಾಗಿ ಹಾಕೊಂಡು ರುಪ್ತಾ ಇದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಮಧ್ಯಾಹ್ನ ಊಟಕ್ಕೂ ಬಿಡಲು ಹಿಂದೆ ಮುಂದೆ ನೋಡ್ತಾ ಇದ್ದಂತಹ ಕಾಲ ಆಗಿತ್ತು. ಕೆಲಸ ಮಾಡೋಕೆ ಟೈಮೇ ಇರಲಿಲ್ಲ, ವಾರದ 7 ದಿನಗಳು ದುಡಿತಾನೆ ಇರಬೇಕಿತ್ತು. ಇದನ್ನ ನೋಡಿದ ಲೋಖಂಡೆ ಖಂಡ ತುಂಡವಾಗಿ ಖಂಡಿಸಿ ಪ್ರತಿಭಟನೆ ನಡೆಸಿದ್ರು. 5,000 ಕಾರ್ಮಿಕರನ್ನ ಗುಡ್ಡೆ ಹಾಕಿ ಮನವಿ ಕೊಟ್ರು. ಕೊನೆಗೆ ಇವರು ಯಾಕೋ ಬಗ್ಗಲ್ಲ ಅಂತ 1890 ಜೂನ್ 10 ಮುಂಬೈನ ಗಿರಣಿ ಮಾಲೀಕರ ಸಂಘಟನೆ ಭಾನುವಾರ ವಾರದ ರಜೆ ಕೊಡೋದಕ್ಕೆ ಶುರು ಮಾಡ್ತು. ನಂತರ ಇಡೀ ದೇಶಕ್ಕೆ ಅಪ್ಲೈ ಮಾಡ್ತು, ಇವತ್ತು ವೆಗ್ನಸ್ ಡೇ, ಸಂಡೇ ಹಾಲಿಡೇ ಕಥೆ ಕೇಳ್ತಾ ಇದ್ದೀರಿ. ಒಂದ್ ಕಾಲದಲ್ಲಿ ಹೆಬ್ಬೆಟ್ಟು ಹಾಕೋದು ಅಂದ್ರೆ ಓದು ಬರಹ ಬರದೇ ಇರೋರು ಅನ್ಕೊಂತ ಇದ್ರು. ಆದ್ರೆ ಇವತ್ತು ಹೆಬ್ಬೆಟ್ಟು ಹಾಕದೇ ಇದ್ರೆ ಕೆಲ್ಸಾನೇ ಆಗಲ್ಲ. ಆಧಾರ

ಯಾರು ಬ್ಯಾಂಕ್ಗಳಲ್ಲಿ ಹೆಬ್ಬೆಟ್ಟುಗಾರರಾಗದೇ ಇದ್ರೆ ಅಕೌಂಟಲ್ಲಿರೋ ದುಡ್ಡು ಬರೋಲ್ಲ, ಹೆಬ್ಬೆಟ್ಟು ಕೊಡದೇ ಇದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋದೇ ಡೌಟು. ಆದರೆ ಈ ಹೆಬ್ಬೆಟ್ಟನ್ನು ಮುಂದಿಟ್ಕೊಂಡು ಅಪರಾಧಿಗಳನ್ನು ಹಿಡಿದು ಹಾಕಬಹುದು ಅಂತ ತೋರಿಸಿದ್ದು ನಮ್ ಭಾರತ, ನಮ್ ಕೋಲ್ಕತ್ತಾ. ಖಾನ್ ಬಹದ್ದೂರ್ ಅಜೀಜುಲ್ ಹಕ್, ರಾಯ್ ಬಹದ್ದೂರ್ ಹೇಮಚಂದ್ರ ಬೋಸ್ ಇಬ್ರು ಮೋಸಗಾರರನ್ನು ಈ ಹೆಬ್ಬೆಟ್ಟನ ತುದಿಯಿಂದಲೇ ಹಿಡಿಯೋದನ್ನ ಜಗತ್ತಿಗೆ ಹೇಳಿಕೊಟ್ರು. ಇವರಿಂದಲೇ ಜಗತ್ತಿನ ಮೊದಲ ಫಿಂಗರ್ ಪ್ರಿಂಟ್ ಬ್ಯೂರೋ ಸ್ಥಾಪನೆಯಾಗಿತ್ತು. ಇವರು ಇಬ್ರು ಬಂಗಾಳದ ಪೊಲೀಸ್ ಇನ್ಸ್ಪೆಕ್ಟರ್ ರಿಚರ್ಡ್ ಹೆನ್ರಿ ಕೈಗಳಿಗೆ ಕೆಲಸ ಮಾಡ್ತಾ ಇದ್ರು. ಅಜೀಜುಲ್ ಹಕ್ ಗಣಿತದಲ್ಲಿ ಪಂಟ, ಹೆಬ್ಬೆರಳ ಲೂಪ್ಸ್ಗಳು ಒಬ್ಬರಿಗಿಂತ ಒಬ್ಬರದು ಹೇಗೆ ಭಿನ್ನ ಅನ್ನೋದನ್ನ ಕಂಡುಹಿಡಿದ. ಬೋಸ್ ಹೆಬ್ಬೆಟ್ಟಿನ ಗೆರೆಗಳನ್ನ ಎಣಿಸುವ ದಾರಿಯನ್ನ ತೋರಿಸ್ತಾ ಇಬ್ಬರು ಸೇರಿ ಟೆಲಿಗ್ರಾಫ್ ಕೋಡ್ ಸಿಸ್ಟಮ್ ಅನ್ನ ಕಂಡುಹಿಡಿದ್ರು. ಇವರ ಬಾಸ್ ಹೆನ್ರಿ ಇದಕ್ಕೆ ತನ್ನ ಹೆಸರನ್ನ ನೇತಾಕೊಂಡ. ಫಾರ್ ದ ಫಸ್ಟ್ ಟೈಮ್ ಚಹಾ ತೋಟದ ಮ್ಯಾನೇಜರ್ ಪ್ರಕರಣದಲ್ಲಿ ಕಂಗಾಲಿ ಚರಣ್ ಅನ್ನೋ ಅಪರಾಧಿನ ಹಿಡಿದದ್ದು ಇವರು ಮಾಡಿದ ಹೆಬ್ಬೆಟ್ ಟೆಕ್ನಾಲಜಿಯಿಂದಲೇ. ನಿಧಾನಕ್ಕೆ ಜಗತ್ತಿಗೆ ಇವರಿಬ್ಬರ ಈ ಸಾಧನೆ ತಿಳಿತು. 1901 ಇಂಗ್ಲೆಂಡ್ನಲ್ಲಿ ತನಿಖೆಗೆ ಈ ಇಬ್ರು ಮಾಡಿದ್ದ ಕೋಡ್ ಸಿಸ್ಟಮ್ ಬಳಸಿಕೊಂಡು ಅಪರಾಧಿನ ಒಳಗೆ ಹಾಕಿದ್ರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ ₹85 ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. www.licindia.in ಗೆ ಭೇಟಿ ನೀಡಿ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 2237 4788 ಅಥವಾ 2237 4999. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯಿಂದ 3 TMC ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸಿ ಅಗತ್ಯ ಆರ್ಥಿಕ ನೆರವು ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಈ ಕುರಿತಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹೆಚ್ಚಿನ ನೆರವು ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಪರಿಸ್ಥಿತಿಯನ್ನು ವಿಶೇಷವಾಗಿ ಪರಿಗಣಿಸಿ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತರು ಹಾಗೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸದ ಹಿನ್ನೆಲೆಯಲ್ಲಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ಪತ್ರ ನಿಯಮದ ಅನುಸಾರ ಇಲ್ಲದ ಕಾರಣ ಅಂಗೀಕಾರ ಮಾಡಿಲ್ಲ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಸಭಾಧ್ಯಕ್ಷರು ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ಯಶವಂತ ರಾಯಗೌಡ ಪಾಟೀಲ್ ಅವರನ್ನು ಮನವೊಲಿಸಿದ್ದರು. ಆಡಳಿತ ಪಕ್ಷದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಲು ಮುಂದಾಗಿರುವುದು ರೈತರ ಬದುಕಿಗಾಗಿಯೇ ಹೊರತು ಪಕ್ಷಾಂತರಗೊಳ್ಳಲು ಅಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆ ವೇಳೆ ಪ್ರತಿಪಕ್ಷಗಳು ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜೀನಾಮೆ ಪತ್ರದ ಪ್ರತಿಯನ್ನು ಪ್ರದರ್ಶಿಸಿ ಗದ್ದಲ ಎಬ್ಬಿಸಿದಾಗ ಮುಖ್ಯಮಂತ್ರಿ ಈ ಸಮರ್ಥನೆ ನೀಡಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಜನತೆಗೆ ಉತ್ತರ ನೀಡಬೇಕಾಗಿದ್ದು ಭಾವನಾತ್ಮಕವಾಗುವುದರಲ್ಲಿ ತಪ್ಪೇನಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದ್ದಾರೆ. ಬರ ವಿಚಾರದಲ್ಲಿ ಪಕ್ಷ ಭೇದ ಮಾಡುತ್ತಿಲ್ಲ ಎಂದು ತಿಳಿಸಿದ ಅವರು, ಎಲ್ಲಿ ಮಳೆ ಬಿದ್ದಿಲ್ಲವೋ ಅಲ್ಲಿ ಮಾನದಂಡಗಳ ಅನುಸಾರ ಬರ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶಾದ್ಯಂತ ರಾಜ್ಯ ಮಟ್ಟದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚಿಸಲಾಗಿದೆ ಎಂದು ಗೃಹ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ತಂಡದಲ್ಲಿ ಪೊಲೀಸ್ ಮಹಾನಿರೀಕ್ಷಕರ ಹುದ್ದೆಯ ಅಧಿಕಾರಿಯನ್ನು ಅಧ್ಯಕ್ಷರನ್ನಾಗಿ ಹಾಗೂ ಸಿಐಡಿಯಿಂದ ನಾಮನಿರ್ದೇಶನಗೊಳ್ಳುವ ಪೊಲೀಸ್ ಅಧೀಕ್ಷಕರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಓರ್ವ ಉಪ ಪೊಲೀಸ್ ಅಧೀಕ್ಷಕ, 3 ಸಬ್ಇನ್ಸ್ಪೆಕ್ಟರ್ಗಳು ತಂಡದ ಸದಸ್ಯರಾಗಿರಲಿದ್ದಾರೆ. ವಿಮಾ ಕಂಪನಿಗಳಿಂದ ಸ್ವೀಕರಿಸುವ

0: ಎಲ್ಲ ವಂಚನೆ ದೂರುಗಳನ್ನು ಎಸ್ಐಟಿ ಸಮಗ್ರವಾಗಿ ತನಿಖೆ ನಡೆಸಲಿದೆ. ರಾಜ್ಯ ಸರ್ಕಾರದ ಆರ್ಥಿಕ ದುರಾಡಳಿತ ಮತ್ತು ರೈತರಿಗೆ ಪರಿಹಾರ ಮತ್ತು ಅಭಿವೃದ್ದಿ ಕಾರ್ಯಗಳಿಗೆ ಹಣ ಒದಗಿಸುವಲ್ಲಿನ ವೈಫಲ್ಯ ಖಂಡಿಸಿ ಬಿಜೆಪಿ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ತೆರಿಗೆದಾರರ ಹಣವನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದಾರೆ. ರೈತರು, ಗುತ್ತಿಗೆದಾರರು, ಸಾರಿಗೆ ನಿಗಮಗಳು ಮತ್ತು ಅತಿಥಿ ಶಿಕ್ಷಕರಿಗೆ ಪಾವತಿಸಬೇಕಾದ ಬಾಕಿ ಹಣವನ್ನು ಉಳಿಸಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಆಗ್ರಹಿಸಿದ್ದಾರೆ. ಬಿಜೆಪಿ ವಿವಿಧ ರಾಜ್ಯ ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ಬದಲಾವಣೆ ಮಾಡಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನಾಗಿ ಉತ್ತರ ಪ್ರದೇಶ ಮೂಲದ ಹರೀಶ್ ದ್ವಿವೇದಿ ಅವರನ್ನು ನೇಮಿಸಲಾಗಿದೆ. ಸಹ ಉಸ್ತುವಾರಿಯಾಗಿ ತೆಲಂಗಾಣ ಮೂಲದ ಡಾ ಕಸಂ ವೆಂಕಟೇಶ್ವರಲು ಅವರನ್ನು ನೇಮಕ ಮಾಡಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಆದೇಶ ಹೊರಡಿಸಿದ್ದಾರೆ. ಈ ಹಿಂದಿನ ಉಸ್ತುವಾರಿ ರಾಧಾ ಮೋಹನ ದಾಸ್ ಅವರ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಉಸ್ತುವಾರಿಗಳ ಬದಲಾವಣೆಯನ್ನು ಮಾಡಲಾಗಿದೆ. ತೆಲಂಗಾಣದ ಜುರಾಲಾ ಯೋಜನೆಗೆ ಕೃಷ್ಣಾ ನದಿಯ ನೀರನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಇಂದು ಒಪ್ಪಿಗೆ ಸೂಚಿಸಿದೆ. ತೆಲಂಗಾಣ ಸರ್ಕಾರದ ಮನವಿಯ ಮೇರೆಗೆ ಮೆಹಬೂಬ್ ನಗರ ಜಿಲ್ಲೆಯಲ್ಲಿರುವಂತಹ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಕೃಷ್ಣಾ ನದಿಗೆ ಅಡ್ಡಲಾಗಿ ಇರುವ ನಾರಾಯಣಪುರ ಅಣೆಕಟ್ಟಿನಿಂದ ಜುರಾಲಾ ಯೋಜನೆಗೆ ಹಂತ ಹಂತವಾಗಿ 3 ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದ್ದಾರೆ. ತೆಲಂಗಾಣ ಮನವಿಯನ್ನು ಪುರಸ್ಕರಿಸಿರುವುದಕ್ಕೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಮೂಡಿಬರಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿಯನ್ನು ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
3: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
0: ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಇಂದು ಹಮ್ಮಿಕೊಂಡಿದ್ದಂತಹ ಅಭಿಯಂತರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾ ಎಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
4: ಡಿವಿಜಿ ಅವರದು ಮಂಕುತಿಮ್ಮನ ಕಗ್ಗಾನ ನಾವೆಲ್ಲ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀವಿ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇವತ್ತಿನ ದಿನ ಮಂಡ್ಯದಲ್ಲಿ ಕಬ್ಬಿನ ಬೆಳೆ ಬೆಳೀರಿ, ಏನೇ ಬೆಳೀರಿ, ನಾವು ತಗೊಂತಿರೋ ಬೆಲ್ಲ ಶುಗರ್ ಎಲ್ಲಾನು ಸಕ್ಕರೆ ಎಲ್ಲಾನು ಅವ್ರು ಮಾಡ್ಕೊಟ್ಟಿರೋದು KRS ಡ್ಯಾಮ್ಗೆ ಹಾಕಿರೋದ್ರಿಂದನೇ ಸಾಧ್ಯ ಆಗಿದ್ದು. ಒಬ್ಬ ವಿಜ್ಞಾನಿ ಕೆಲವೊಂದ ಕಂಡುಹಿಡಿಬಹುದು, ಆದ್ರೆ ತಾಂತ್ರಿಕ ನಾಲೆಜ್ ಇರೋರು, ಅದು ಪರ್ಟಿಕ್ಯುಲರ್ಲಿ ಇಂಜಿನಿಯರ್ಸ್, ಅವರು ಅದನ್ನ ಒಂದು ಶೇಪ್ ತಂದು ಅದನ್ನ ಸೊಸೈಟಿಗಾಗಿ ಕೊಡ್ತಾರೆ. ಅದ ಕಾಂಬಿನೇಷನ್ ಆಫ್ ವಿಜ್ಞಾನಿ ಅಂಡ್ ಎಂಜಿನಿಯರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಸೊಸೈಟಿ ಟು ಕಮ್ ಅಪ್ ಅಂತ ನನ್ನ ಭಾವನೆ.
0: ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನು ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನ ಎಚ್ಚರಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ ಇಂಜಿನಿಯರ್

0: ಉತ್ತಮ ಶಿಕ್ಷಣ ನೀಡುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಲು ಆದ್ಯತೆ ನೀಡಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಾಚರಣೆಗೆ ಚಾಲನೆಯನ್ನು ನೀಡಲಾಯಿತು. ಈ ವೇಳೆ ಸ್ವಚ್ಛತಾ ಕಾರ್ಯಾಚರಣೆಗೆ 14 ಟ್ರಾಕ್ಟರ್, 1 ಜೆಸಿಬಿ, 1 ಕಸ ತೆರವು ಯಂತ್ರವನ್ನು ನಿಯೋಜನೆ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲಾ ಯೋಜನೆಗೆ ಕೃಷ್ಣಾ ನದಿಯಿಂದ 3 ಟಿಎಂಸಿ ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.

0: ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಚಿಗುರು ಸಸ್ಯ ಉತ್ಪಾದನೆ ಅಥವಾ ಮೈಕ್ರೋಗ್ರೀನ್ಸ್ನ ಮಹತ್ವ ಕುರಿತು ಡಾಕ್ಟರ್ ಸೌಮ್ಯ ಕೆಜೆ ಅವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ.
1: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೈಕ್ರೋಗ್ರೀನ್ಸ್ ಉತ್ಪಾದನೆ, ಮೈಕ್ರೋಗ್ರೀನ್ಸ್ ಮಹತ್ವ, ಮೈಕ್ರೋಗ್ರೀನ್ಸ್ಗಳ ಉಪಯೋಗ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ಸೌಮ್ಯ ಕೆಜೆ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೀಜ ವಿಜ್ಞಾನ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಳೆದ 10 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟ್ರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಸರ್.
1: ಇವತ್ತು ಈ ಒಂದು ಮೈಕ್ರೋಗ್ರೀನ್ಸ್ ಉತ್ಪಾದನೆ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಅದಕ್ಕಿಂತ ಪೂರ್ವದಲ್ಲಿ ಮೈಕ್ರೋಗ್ರೀನ್ಸ್ ಅಂದ್ರೇನು, ಅದ್ರ ಬಗ್ಗೆಯಿಂದ ಶುರು ಮಾಡಿ.
2: ಹೌದು ಸರ್. ಸರ್, ಈ ಮೈಕ್ರೋಗ್ರೀನ್ಸ್ ಬಗ್ಗೆ ಈಗ ಎಲ್ಲಾ ಜನರಿಗೂ ಇವಾಗ ಜಾಸ್ತಿ ಗೊತ್ತಿಲ್ಲ. ಈ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕರ ಆಹಾರ ಪದ್ಧತಿಗೆ ಮಾನವನ ಪೌಷ್ಟಿಕತೆ ಮತ್ತು ಆರೋಗ್ಯದ ಮೂಲಾಧಾರವಾಗಿದೆ ಅಂತ ಹೇಳ್ಬಹುದು. ಆರೋಗ್ಯವನ್ನ ಉತ್ತೇಜಿಸಿ ರೋಗಗಳನ್ನ ತಡೆಯುವ ಆಹಾರವನ್ನೇ ಆರೋಗ್ಯಕರ ಆಹಾರ ಅಂತ ಕರಿತೇವೆ. ಅಪೌಷ್ಟಿಕತೆಯಿಂದ ಬರುವಂತಹ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಪಾರ್ಶ್ವವಾಯು, ಕ್ಯಾನ್ಸರ್ ಹಾಗೂ ಸ್ಥೂಲಕಾಯತೆ ಇತ್ತೀಚಿನ ದಿನಗಳಲ್ಲಿ ಜನಗಳನ್ನ ಹೆಚ್ಚಾಗಿ ಕಾಡಿಸ್ತಿರುವಂತಹ ಇವು ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣಗಳಾಗಿರ್ತವೆ. ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕರ ಜೀವನ ಶೈಲಿಯತ್ತ ಜನರ ಆಸಕ್ತಿ ಜಾಸ್ತಿ ಹೆಚ್ಚುತ್ತಾ ಇರೋದ್ರಿಂದ ತಾಜಾ, ತಕ್ಷಣ, ಇಮಿಡಿಯೇಟ್ ಆಗಿ ಸೇವಿಸಬಹುದಾದಂತಹ ಪೌಷ್ಟಿಕ ಮೌಲ್ಯಯುತ ಆಹಾರಗಳ ಬೇಡಿಕೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮೊಳಕೆ ಕಾಳುಗಳು ಮತ್ತೆ ಮೈಕ್ರೋಗ್ರೀನ್ಸ್ ಎಂಬ ಸೂಕ್ಷ್ಮ ತರಕಾರಿಗಳು ವಿಶ್ವದಾದ್ಯಂತ ಜನಪ್ರಿಯವಾಗಿವೆ. ಇವುಗಳಲ್ಲಿ ಅಧಿಕ ಪ್ರಮಾಣದ ಜೈವಿಕ ಸಕ್ರಿಯ ಸಂಯುಕ್ತಗಳು ಇರುವುದರಿಂದ ಮಾನವನ ಆಹಾರ ವೈವಿಧ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಪೌಷ್ಟಿಕಾಂಶಗಳ ಕೊರತೆಯನ್ನು ನೀಗಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಸೊ ಹವಾಮಾನ ಬದಲಾವಣೆಯಿಂದ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಪ್ರದೇಶಗಳಲ್ಲೂ ಕೂಡ ನಾವು ಇದನ್ನ ಉತ್ಪಾದನೆ ಮಾಡಬಹುದು. ಸೊ ಈ ಮೈಕ್ರೋಗ್ರೀನ್ಸ್ಗಳು ಭವಿಷ್ಯದ ಪೌಷ್ಟಿಕ ಆಹಾರ ಮೂಲಗಳಾಗಿ ಪರಿಗಣಿಸಲ್ಪಡುತ್ತಿರೋದ್ರಿಂದ ಇವುಗಳ ಪೌಷ್ಟಿಕಾಂಶ ಸಮೃದ್ಧವಾಗಿದ್ದು ಅಲ್ಪ ಅವಧಿಯಲ್ಲೇ ಕಡಿಮೆ ವೆಚ್ಚದಲ್ಲಿ ಮತ್ತೆ ಯಾವುದೇ ರೀತಿಯಂತಹ ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆ ಇಲ್ಲದೆ ಉತ್ಪಾದನೆ ಮಾಡಬಹುದು. ಇವನ್ನ ನಾವು ಕಚ್ಚಾ ರೂಪದಲ್ಲೇ ಸೇವಿಸೋದ್ರಿಂದ ಉಷ್ಣತೆಯಿಂದ ನಾಶವಾಗುವಂತಹ ವಿಟಮಿನ್ಗಳು ಮತ್ತು ಸೂಕ್ಷ್ಮ ಪೌಷ್ಟಿಕಾಂಶಗಳನ್ನ ನಾವು ಸಮರ್ಪಕವಾಗಿ ದೇಹಕ್ಕೆ ಲಭ್ಯವಾಗುವಂತೆ ಮಾಡಬಹುದು ಇದರ ಉಪಯೋಗ ಮಾಡೋದ್ರಿಂದ.

0: ಡಾಕ್ಟರ್ ಸೌಮ್ಯ ಅವರೇ, ನಾವು ಇದುವರೆಗೆ ಕೇಳಿದ್ವಿ ಮೊಳಕೆ ಕಾಳನ್ನು ನೀವು ತಿನ್ನ್ರಿ, ಜಾಸ್ತಿ ಮೊಳಕೆ ಕಾಳು ತಿಂದರೆ ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ನಮ್ಮ ಡಾಕ್ಟ್ರು, ನಮ್ಮ ಕುಟುಂಬದ ಡಾಕ್ಟ್ರು ಹೇಳೋದನ್ನು ಮತ್ತು ಅವ್ರು ಕೊಡೋ ಸಲಹೆಯನ್ನು ನಾವು ಕೇಳಿದ್ವಿ. ಆದರೆ ಇವತ್ತು ತಾವು ಈ ಮೊಳಕೆ ಕಾಳು ಇದ್ರ ಬದಲಿಗೆ ಮೈಕ್ರೋಗ್ರೀನ್ಸ್ ಈ ಸಸ್ಯನ ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಿ. ಏನು ಮೊಳಕೆ ಕಾಳು ಅಂದ್ರೇನು, ಮೈಕ್ರೋಗ್ರೀನ್ಸ್ ಅಂದ್ರೇನು, ಇದು ನಮ್ಮ ಎಲ್ಲ ಜನಕ್ಕೂ ಗೊತ್ತಿಲ್ಲ. ಮೈಕ್ರೋಗ್ರೀನ್ಸ್ ಬೆಳೆ ಅದಕ್ಕಿಂತ ಉತ್ತಮ ಅಂತ ತಾವು ಹೇಳ್ತಾ ಇದ್ದೀರಿ, ಹೇಳಿ. ಇದ್ರ ವ್ಯತ್ಯಾಸ ಹೇಳಿಬಿಟ್ಟಿದ್ರೆ ಜನರಿಗೆ ಗೊತ್ತಾಗತ್ತೆ.
1: ಹೌದು ಸರ್, ಮೊಳಕೆಗಳು ಅಂತಂದರೆ ಸಾಮಾನ್ಯವಾಗಿ ನಾವು ಸ್ಪ್ರೌಟ್ಸ್ ಅಂತೀವಿ ಅವನ್ನ. ಸಾಮಾನ್ಯವಾಗಿ ಮೊಳಕೆಗಳನ್ನ ನಾವು ಕತ್ತಲೆಯ ಪರಿಸರದಲ್ಲಿ ಹಾಗೂ ಹೆಚ್ಚಿನ ಸಾಪೇಕ್ಷ ಆದ್ಯತೆ ಅಡಿಯಲ್ಲೇ ನಾವು ಇವನ್ನ ಬೆಳಿತೀವಿ. ಬೀಜಗಳನ್ನ ನೀರಿನಲ್ಲಿ ನೆನೆಸಿದ ನಂತರ ಸಾಮಾನ್ಯವಾಗಿ 3-5 ದಿನಗಳಲ್ಲಿ ಆ ಕಾಟಿಲಿಡನ್ಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗದೆ ಹಾಗೂ ನಿಜವಾದ ಎಲೆಗಳು ಹೊರಹೊಮ್ಮಲು ಆರಂಭಿಸುವ ಹಂತದಲ್ಲೇ ಅವುಗಳನ್ನ ನಾವು ಕೊಯ್ಲು ಮಾಡ್ತೀವಿ. ಸಂಪೂರ್ಣ ಸಸಿಯನ್ನು ನಾವು ಇದನ್ನು ನಾವು ತಿಂತೇವೆ, ಬೀಜ ಬೇರು ಮತ್ತು ಚಿಗುರು ಎಲ್ಲನೂ ಸೇರಿಸಿ. ಈ ಮೊಳಕೆ ಒಡೆಯುವ ಪ್ರಕ್ರಿಯೆ ವೇಳೆ ಬೀಜದಲ್ಲಿ ಮಹತ್ವವಾದಂತಹ ಜೈವಿಕ ರಾಸಾಯನಿಕ ಬದಲಾವಣೆಗಳು ಸಂಭವಿಸ್ತವೆ. ಇದರಿಂದ ಅವುಗಳ ಪೌಷ್ಟಿಕ ಗುಣಮಟ್ಟ ಮತ್ತು ಕಾರ್ಯಾತ್ಮಕ ಮೌಲ್ಯ ಕೂಡ ಹೆಚ್ಚುತ್ತೆ. ಮೊಳಕೆ ಒಡೆಯುವ ಪ್ರಕ್ರಿಯೆ ವೇಳೆ ಪ್ರತಿ ಪೌಷ್ಟಿಕ ಸಂಯುಕ್ತಗಳು ಅಂತ ಕರಿತೀವಿ, ಇವು ನಮ್ಮ ಹೆಲ್ತ್ಗೆ ಆಂಟಿ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ. ಅವು ಅದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಅಂತವೆಲ್ಲ ಕಡಿಮೆ ಆಗ್ತವೆ. ಉದಾಹರಣೆಗೆ ಟ್ರಿಪ್ಸಿನ್ ನಿರೋಧಕಗಳು ಮತ್ತು ಫೈಟಿಕ್ ಆಮ್ಲ ಮತ್ತು ಫೆಂಟೋಸಾನ್ಗಳು, ಟ್ಯಾನಿನ್ಗಳು ಮತ್ತು ಸಯನೈಡ್ಸ್ಗಳು, ಇವೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೀಜನ ನೆನೆಸಿ ಅದನ್ನು ಮೊಳಕೆ ಬರೆಸಿ ತಿನ್ನೋದ್ರಿಂದ ಇವೆಲ್ಲ ಕಡಿಮೆ ಆಗ್ತವೆ. ಸೊ ಅದೇ ಸಮಯದಲ್ಲಿ ಆಹಾರದಲ್ಲಿ ರುಚಿ ಗುಣ ಪೋಷಕಾಂಶಗಳ ವೈವಿಧ್ಯತೆ ಮತ್ತು ಆರೋಗ್ಯಕ್ಕೆ ಉಪಯೋಗವಾಗುವಂಥ ಗ್ಲುಕೋಸಿನೋಲೇಟ್ಗಳು ಮತ್ತು ನೈಸರ್ಗಿಕ ಆ್ಯಂಟಿ ಆಕ್ಸಿಡೆಂಟ್ಗಳು ಇಂಥ ಮುಂತಾದ ಸಸ್ಯ ರಾಸಾಯನಿಕಗಳ ಪ್ರಮಾಣ ಕೂಡ ಹೆಚ್ಚುತ್ತವೆ. ಬೀಜನ ನೆನೆಸಿ ಮೊಳಕೆ ಬರೆಸಿ ತಿನ್ನೋದ್ರಿಂದ ಇಷ್ಟೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಸಾಮಾನ್ಯವಾಗಿ ಸ್ಪ್ರೌಟ್ಸ್ಗಳನ್ನು 1 ವಾರಕ್ಕಿಂತ ಕಡಿಮೆ ಅವಧಿಯಲ್ಲಿ ಬೆಳೆಯುತ್ತವೆ, 5 ದಿನದ ಒಳಗಡೆನೆ. ಆದರೆ ಮೈಕ್ರೋಗ್ರೀನ್ಸ್ಗಳು ಮೊಳಕೆ ಹೊರಬಂದ ನಂತರ 7-20 ದಿನಗಳ ಒಳಗೆ ಆಹಾರ ಬಳಕೆಗೆ ನಾವು ಅದನ್ನ ಕೊಯ್ಲು ಮಾಡಲಾಗುತ್ತೆ.
0: ಅಂದ್ರೆ ಇಲ್ಲಿ ಮೈಕ್ರೋಗ್ರೀನ್ಸ್ ಅಂದ್ರೆ ಮೊಳಕೆ ಬರಿತ ಈ ಬೀಜದ ನಂತರ ಬರುವಂತ ಅವಧಿ, ಆ ಒಂದು ಮೈಕ್ರೋಗ್ರೀನ್ಸ್ ಅಂತ ನಾವು ಕರಿಬಹುದು.
1: ಹೌದು, ಮೊಳಕೆಗಳು 3-5 ದಿನ ಅದಾದ್ಮೇಲೆ ಇನ್ನು
0: ಬೆಳೀತದಲ್ಲ ಆ ಗಿಡ, ಅದೇ ಗಿಡ.
1: ಹೌದು,
0: ಆ ಇದು ಮೊಳಕೆ ಒಡೆದಂತ ಗಿಡ ಅದು ಒಂದು 5-20 ದಿನ, ಆ ಮಧ್ಯದ ದಿನಗಳಿಗೆ ನೀವು ಮೈಕ್ರೋಗ್ರೀನ್ಸ್.
1: ಮೊಳಕೆ ಒಡೆದ್ಮೇಲೆ ಅದನ್ನ ಇನ್ನೂ ಬೆಳೀಲಿಕ್ಕೆ ಬಿಟ್ಟು ಕೆಲವೊಂದು ಬೆಳೆಗಳಲ್ಲಿ 7-10 ದಿನದಲ್ಲೇ ಕೊಯ್ಲು ಮಾಡ್ತೀವಿ, ಕೆಲವೊಂದರಲ್ಲಿ 2ನೇ ವಾರ. ಈಗ ಸೂರ್ಯಕಾಂತಿನ ನಾವು 2 ವಾರವರೆಗೂ ಬೆಳೆಸಿ ಆಮೇಲೆ ಅದನ್ನು ಕೊಯ್ಲು ಮಾಡಿ ಅದನ್ನು ಉಪಯೋಗಿಸ್ಬೋದು. ಸೊ ಈ ಮೈಕ್ರೋಗ್ರೀನ್ಸ್ಗಳು ಅಂದರೆ ತರಕಾರಿಗಳು ಮತ್ತು ಸಸ್ಯ ಔಷಧಿಗಳ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವಂತಹ ಚಿಗುರು ಹಂತದ ಸಸಿಗಳು ಅಂತ ಹೇಳ್ಬಹುದು.
0: ಚಿಗುರು,
1: ಹಾ, ಇವುಗಳನ್ನ ಕಾರ್ಯಾತ್ಮಕ ಆಹಾರಗಳು ಅಂದ್ರೆ ಫಂಕ್ಷನಲ್ ಫುಡ್ಸ್ ಅಂತೀವಿ ಅಂತ ಅವನ್ನ ಗುರುತಿಸಲಾಗಿದೆ. ವೈಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿವೆ. ಸಾಮಾನ್ಯವಾಗಿ ಬೀಜ ಮೊಳಕೆಯಾದ 7-21 ದಿನಗಳ ಒಳಗೆ ನಾವು ಇವುಗಳನ್ನ ಕೊಯ್ಲು ಮಾಡೋದ್ರಿಂದ ಈ ಹಂತದಲ್ಲಿ ಅವುಗಳಲ್ಲಿ ತೀವ್ರವಾದ ರುಚಿ, ಆಕರ್ಷಕವಾದ ಬಣ್ಣ ಮತ್ತು ಆರೋಗ್ಯವರ್ಧಕ ಗುಣಗಳು ಹೆಚ್ಚಾಗಿರ್ತವೆ. ಸೊ ಇವುಗಳಲ್ಲಿ ಜಾಸ್ತಿ ಪ್ರಮಾಣದ ಪೋಷಕಾಂಶಗಳ ಲಭ್ಯತೆ ಇರೋದ್ರಿಂದ ಕೆಲವು ಅಧ್ಯಯನಗಳ ಪ್ರಕಾರ ಮೈಕ್ರೋಗ್ರೀನ್ಸ್ಗಳಲ್ಲಿ ಪ್ರೌಢ ಸಸ್ಯಗಳಿಗಿಂತ 40% ಹೆಚ್ಚಿನ ಪೋಷಕಾಂಶಗಳು, ಅತ್ಯಧಿಕ ಪೌಷ್ಟಿಕಾಂಶಗಳನ್ನ ಹೊಂದಿರೋದು ಕಂಡುಬಂದಿದೆ. ಈಗ ನಾವು ಸೊಪ್ಪು ತಿಂತೀವಲ್ಲ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅದನ್ನ ಸಾಮಾನ್ಯವಾಗಿ 1.5-2 ತಿಂಗಳು ವರೆಗೂ ಅದನ್ನ ಬೆಳೆಸಿರ್ತಾರೆ. ಅದನ್ನ ನಾವು ಮೆಚೂರ್ಡ್ ಗ್ರೀನ್ಸ್ ಅಂತೀವಿ. ಸೊ ಅದನ್ನ ತಿನ್ನೋದು ಅದಕ್ಕಿಂತ ಈ ನಾವು ಮೈಕ್ರೋಗ್ರೀನ್ಸ್ ತಿಂದ್ರೆ 40% ಹೆಚ್ಚು ಅಧಿಕ ಪೌಷ್ಟಿಕಾಂಶಗಳ ಲಭ್ಯತೆ ಇರುತ್ತೆ ಅಂತ.
0: ಅಂದ್ರೆ ಬೆಳೆದ ಈಗ ಮೆಂತ್ಯ ಸೊಪ್ಪು ಇರಬಹುದು, ಅದಕ್ಕಿಂತ ಬೆಳೆಯಕ್ಕಿಂತ ಪೂರ್ವ ಹಂತ
1: ಮಧ್ಯದಲ್ಲಿ
0: ತಾವು ಹೇಳ್ತಾ ಇರೋದು, ಅದಕ್ಕೆ ಮೈಕ್ರೋಗ್ರೀನ್ಸ್ ಅಂದ್ರೆ ಬೆಳೆಯುತ್ತಿರುವಂತಹ ಸಸ್ಯ,
1: ಚಿಗುರು
0: ಬೆಳೆಯುತ್ತಿರುವಂತ
1: ಚಿಗುರು.
0: ಈಗ ಡಾಕ್ಟರ್ ಸೌಮ್ಯ ಅವರೇ, ನಾವು ಈಗ ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಮಹತ್ವ ಕೊಡಬೇಕಂದ್ರೆ ಈಗ ಸಾಮಾನ್ಯವಾಗಿ ಯಾವ್ಯಾವ ರೀತಿಯ ಬೀಜಗಳನ್ನ ಈ ಒಂದು ಮೈಕ್ರೋಗ್ರೀನ್ಸ್ ಚಿಗುರು ಅನ್ನಾಗಿ ಬೆಳೆಸ್ಕೊಂಡು ನಾವು ಬೆಳಿಬಹುದಾಗಿದೆ, ಯಾವ್ಯಾವ್ದು ಈಗ ಬೆಳೆಯಲಾಗ್ತಾ ಇದೆ,

0: ಹೇಳಿ ಅದರ ಬಗ್ಗೆ.
1: ನಾವು ಮೈಕ್ರೋಗ್ರೀನ್ಸ್ ಉತ್ಪಾದನೆಗೆ ಕೆಲವೊಂದು ರೀತಿಯ ಧಾನ್ಯಗಳು ಮತ್ತು ಕಾಳು ಬೆಳೆಗಳನ್ನ ಮಾತ್ರ ಬೆಳೆಸ್ತೇವೆ. ಉದಾಹರಣೆಗೆ ಕಾಳು ಬೆಳೆಗಳು ತಗೊಂಡ್ರೆ ಬಟಾಣಿ, ಹೆಸರುಕಾಳು, ಸೋಯಾಬೀನು, ಮತ್ತು ತರಕಾರಿ ಬೆಳೆಗಳಲ್ಲಿ ಮೆಂತ್ಯ, ಬ್ರಕೋಲಿ, ಎಲೆಕೋಸು, ಹೂಕೋಸು, ಮತ್ತು ಮೂಲಂಗಿ, ಉರುಳಿ, ಮತ್ತು ಸಾಮಾನ್ಯವಾಗಿ ಈ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಂತೀವಲ್ಲ, ತುಳಸಿ, ಸೋಂಪು, ಮತ್ತು ಎಣ್ಣೆ ಬೀಜಗಳಾದಂತಹ ಸೂರ್ಯಕಾಂತಿ, ಎಳ್ಳು, ಮತ್ತು ಸಾಸಿವೆ, ಇವನ್ನು ಕೂಡ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆಸ್ಬೋದು. ಇದರಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲಿ ಸೂಡೋ ಸೀರಿಯಲ್ ಅಂತ ಫೇಮಸ್ ಇವಾಗ ಹುಸಿ ಧಾನ್ಯಗಳಂತೀವಿ, ಅಮರಾಂಥಸ್, ಮತ್ತು ಕ್ವಿನೋವಾ, ಬಕ್ವೀಟ್, ಇವನ್ನು ಕೂಡ ನಾವು ಮೈಕ್ರೋಗ್ರೀನ್ಸ್ ಆಗಿ ಬೆಳೆದು ಅವನ್ನ ನಾವು ಉಪಯೋಗಿಸಬಹುದು.
0: ಈಗ ಮೈಕ್ರೋಗ್ರೀನ್ಸ್ ಅಂದರೆ ಚಿಗುರುವ ಸಸ್ಯಗಳಿಂದ ನಾವು ಈ ಮೊಳಕೆ ಬರಿತ ಬೀಜಗಳಿಗಿಂತ ಯಾವ ರೀತಿಯ ಹೆಚ್ಚಿನ ಪೋಷಕಾಂಶಗಳನ್ನು ಈ ಮೈಕ್ರೋಗ್ರೀನ್ಸ್ ಸಸ್ಯಗಳಿಂದ ಪಡಿಬೋದು?
1: ನಾವು ಇದರಲ್ಲಿ ಮೊದಲನೇದಾಗಿ ಇದು ಮೈಕ್ರೋಗ್ರೀನ್ಸ್ಗಳ ಮಹತ್ವನೇ ಅಂಥದ್ದು. ಇದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳು ಸಿಗ್ತವೆ. ಯಾವ್ಯಾವು ಅಂತಂದರೆ ಕೆಲವು ಜೀವಸತ್ವಗಳು, ಮತ್ತು ಖನಿಜಾಂಶಗಳು, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರ್ತವೆ. ಪ್ರಮುಖವಾಗಿ ವೈಟಮಿನ್ ಎ, ಸಿ, ಇ, ಕೆ, ಕಬ್ಬಿಣ, ಮತ್ತು ಕ್ಯಾಲ್ಶಿಯಂ, ಪೊಟ್ಯಾಸಿಯಂ, ಜಿಂಕ್ ಅಥವಾ ಸತು, ಮೆಗ್ನೀಷಿಯಂ, ಆ್ಯಂಟಿ ಆಕ್ಸಿಡೆಂಟ್ಗಳು, ಮತ್ತು ಪಾಲಿಫಿನಾಲ್ಗಳು ಇದರಲ್ಲಿ ಯಥೇಚ್ಛವಾಗಿರ್ತವೆ. ಇದಲ್ಲದೇ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳಾದಂತಹ ಪಾಲಿಫಿನಾಲ್ಸ್, ಫ್ಲಾವನಾಯ್ಡ್ಸ್, ಕ್ಯಾರೋಟಿನಾಯ್ಡ್ಸು, ಗ್ಲುಕೋಸಿನೋಲೇಟ್ಸ್, ಆಂಥೋಸಯನಿನ್ಸ್, ಸಲ್ಫೋರಫೇನ್ಸ್, ಇಂತಹ ಜೈವಿಕ ಕ್ರಿಯಾಶೀಲ ಸಂಯುಕ್ತಗಳು ಯಥೇಚ್ಛವಾಗಿ ಪ್ರೌಢಾವಸ್ಥೆಯಲ್ಲಿರುವ ಸೊಪ್ಪಿಗಿಂತ ಈ ಮೈಕ್ರೋಗ್ರೀನ್ಸಲ್ಲಿ ಯಥೇಚ್ಛವಾಗಿ ಸಿಗ್ತವೆ. ಸೊ ಇವೆಲ್ಲನ್ನ ನಾವು ಉಪಯೋಗಿಸೋದ್ರಿಂದ ಆರೋಗ್ಯಕರ ಆಹಾರ ಪದ್ಧತಿಗೆ ಇವು ಪೂರಕವಾಗಿರ್ತವೆ. ಅದಲ್ಲದೆ ಮಾನವನ ಆರೋಗ್ಯ ಸುಧಾರಣೆಯಲ್ಲೂ ಕೂಡ ಮಹತ್ವದ ಪಾತ್ರ ವಹಿಸ್ತಿರೋದು ಕಂಡುಬಂದಿದೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡ್ತಿರುತ್ತೆ, ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕೂಡ ಕಡಿಮೆ ಮಾಡಬಹುದು, ಮತ್ತು ಮಧುಮೇಹ, ಸ್ಥೂಲಕಾಯ ಹಾಗೂ ಇತರೆ ಜೀವನ ಶೈಲಿ ಸಂಬಂಧಿತ ರೋಗಗಳನ್ನ ನಾವು ನಿಯಂತ್ರಣ ಮಾಡಬಹುದು, ಮತ್ತು ದೇಹಕ್ಕೆ ಆಕ್ಸಿಡೇಟಿವ್ ಒತ್ತಡ ಜಾಸ್ತಿಯಾದಾಗ ಕೂಡ ಈ ಸೊಪ್ಪಿನ ಮೈಕ್ರೋಗ್ರೀನ್ಸ್ ಬಳಕೆಯಿಂದ ಅದನ್ನು ಕಡಿಮೆ ಮಾಡಬಹುದು. ಮತ್ತು ನಗರ ಪ್ರದೇಶಗಳಲ್ಲಿ ತಾಜಾ ಮತ್ತು ಪೌಷ್ಟಿಕ ಆಹಾರವನ್ನು ಒದಗಿಸೋದಕ್ಕೆ ಇದೊಂದು ಮೂಲವಾಗಿರುತ್ತೆ. ಮತ್ತು ಕಡಿಮೆ ಅವಧಿಯಲ್ಲಿ ಉತ್ಪಾದನೆಯಾಗೋದ್ರಿಂದ ನಿರಂತರ ಆಹಾರ ಪೂರೈಕೆಗೆ ಕೂಡ ನೆರವಾಗುತ್ತೆ, ಮತ್ತು ಪೌಷ್ಟಿಕಾಂಶದ ಕೊರತೆಯನ್ನು ಕೂಡ ನಾವು ನೀಗಿಸಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಮತ್ತು ಇದನ್ನು ನಾವು ಕಡಿಮೆ ಜಾಗದಲ್ಲಿ ಬೆಳೆಯಬಹುದು. ಕಡಿಮೆ ಜಾಗದಲ್ಲಿ ಅಂತಂದರೆ ಈಗ ನಗರದ ಪ್ರದೇಶದಲ್ಲಿ ಮನೆಯಲ್ಲೇ ಬಾಲ್ಕನಿ ಅಥವಾ ಟೆರೇಸ್ ಅಥವಾ ಒಳಾಂಗಣದಲ್ಲಿ ಕೂಡ ಸುಲಭವಾಗಿ ಇದನ್ನು ನಾವು ಬೆಳೆಸಬಹುದು. ಮತ್ತು ನಗರ ಕೃಷಿಗೆ ಇದು ಪೂರಕವಾಗಿರ್ತದೆ. ಮತ್ತು ಭೂಮಿ ಕೊರತೆ ಇರೋದ್ರಿಂದ ನಗರ ಪ್ರದೇಶ ಮತ್ತು ಹಳ್ಳಿಗಳಲ್ಲೂ ಕೂಡ ರೈತರು ಕೂಡ ತಮ್ಮ ಮನೆಗಳಲ್ಲಿ ಅಥವಾ ಜಮೀನಲ್ಲಿ ಸ್ವಲ್ಪ ಫಾರ್ಮ್ ಹೌಸ್ ಅಂತ ಎಲ್ಲ ಇರ್ತವೆ, ಅಂಥ ಕಡೆಯೂ ಕೂಡ ಬೆಳೆಸ್ಕೋಬಹುದು. ಮತ್ತು ಕಡಿಮೆ ನೀರು ಮತ್ತು ಕಡಿಮೆ ಸಂಪನ್ಮೂಲಗಳನ್ನ ಬಳಕೆ ಮಾಡಿ ನಾವು ಈ ಮೈಕ್ರೋಗ್ರೀನ್ಸ್ಗಳನ್ನ ಬೆಳೆಸಬಹುದು. ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದ್ರೆ ಕಡಿಮೆ ನೀರು ಇದಕ್ಕೆ ಅಗತ್ಯ ಇರುತ್ತೆ, ಏಕೆಂದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ನಾವು ಹೆಚ್ಚು ನೀರನ್ನ ಉಪಯೋಗಿಸಿ ಬೆಳಿತೀವಿ, ಇಲ್ಲಿ ಕಡಿಮೆ ನೀರನ್ನ ಉಪಯೋಗಿಸಿ ಮನೆಯಲ್ಲೇ ಕೂಡ ಬೆಳಿಬಹುದು. ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆನ ಇಲ್ಲಿ ಮಾಡೋದೇ ಇಲ್ಲ, ಆದ್ದರಿಂದ ಇದು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗೆ ಉತ್ತೇಜನ ನೀಡುತ್ತೆ ಅಂತ ಹೇಳಬಹುದು. ಸೊ ರೈತರಿಗೆ ಇದೊಂದು ಆದಾಯದ ಮೂಲವಾಗಬಹುದು ಅಂತ ಹೇಳ್ತೇನೆ.
0: ಅದು ಹೇಗೆ ರೈತರಿಗೆ ಆದಾಯ ಮೂಲ ಆಗಬಹುದು?
1: ಯಾಕೆಂತಂದ್ರೆ ಇದನ್ನ ನಾವು ಕಡಿಮೆ ಅವಧಿಯಲ್ಲಿ 7-21 ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಬೆಳೆಗಳನ್ನು ನಾವು ಕೊಯ್ಲು ಮಾಡಿ ಉಪಯೋಗಿಸೋದ್ರಿಂದ ಅವನಿಗೆ ರೈತನಿಗೆ ನಿರಂತರವಾಗಿ ಇದರಿಂದ ಆದಾಯ ಸಿಗುತ್ತೆ.
0: ಪ್ರತಿ ತಿಂಗಳನ್ನು ಒಂದ್ ಎರಡು ಬೆಳೆ ತೆಗಿಬಹುದು.
1: ಹೌದು, ಒಂದೇ ಸರಿಗೆ ಹಲವಾರು ರೀತಿಯ ಮೈಕ್ರೋಗ್ರೀನ್ಸ್ ಗಳನ್ನ ಬೆಳೆಸಬಹುದು. ಸೊ ಅವನಿಗೆ ನಿರಂತರವಾಗಿ ಇದು ಆದಾಯ ಸಿಗುತ್ತೆ, ಮತ್ತೆ ಹೆಚ್ಚಿನ ಮಾರುಕಟ್ಟೆ ಮೌಲ್ಯ ಹೊಂದಿರೋದ್ರಿಂದ ಸಣ್ಣ ಮತ್ತು ಅಲ್ಪ ಭೂಧಾರಕ ರೈತರಿಗೂ ಕೂಡ ಇದು ಹೆಚ್ಚುವರಿ ಆದಾಯದ ಮೂಲವಾಗಿರುತ್ತೆ ಅಂತ ಹೇಳ್ತೇನೆ. ಮತ್ತೆ ನಗರ ಕೃಷಿ ಮತ್ತೆ ಸ್ವಾವಲಂಬನೆಗೂ ಕೂಡ ಇದು ಪೂರಕವಾಗಿರುತ್ತೆ. ಕುಟುಂಬಗಳು ಬೇಕಾದ್ರೆ ತಮ್ಮದೇ ಆಹಾರವನ್ನ ಉತ್ಪಾದಿಸ್ಕೋಬಹುದು. ಸ್ಥಳೀಯ ಆಹಾರ ಉತ್ಪಾದನೆಯನ್ನು ಇದು ಉತ್ತೇಜಿಸೋದ್ರಿಂದ ಆಹಾರ ಸಾಗಣೆ ಮತ್ತು ಸಂಗ್ರಹಣೆ ಅವಶ್ಯಕತೆ ಕಡಿಮೆ ಮಾಡಬಹುದು. ಮತ್ತೆ ಸುಸ್ಥಿರ ಕೃಷಿಗೆ ಇದು ಒಂದು ಕೊಡುಗೆ ಅಂತ ಕೂಡ ಹೇಳ್ಬೋದು. ಮೈಕ್ರೋಗ್ರೀನ್ಸ್ ಬಳಕೆ ಕಡಿಮೆ ಸಂಪನ್ಮೂಲಗಳಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬಹುದು, ಮತ್ತೆ ಇದರಿಂದ ತುಂಬಾ ಮುಖ್ಯವಾಗಿ ಕಾರ್ಬನ್ ಹೆಜ್ಜೆ ಗುರುತು ಅಂತೀವಿ, ಕಾರ್ಬನ್ ಫುಟ್ ಪ್ರಿಂಟ್ ಅಂತ, ಇದನ್ನ ನಾವು ಕಡಿಮೆ ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ. ಮತ್ತೆ ಭವಿಷ್ಯದ ಆಹಾರ ವ್ಯವಸ್ಥೆಗಳನ್ನ ಕೂಡ ಹೆಚ್ಚು ಸುಸ್ಥಿರಗೊಳಿಸಲು ಇದು ನೆರವಾಗಲಿದೆ ಅಂತ ನನ್ನ ಅನಿಸಿಕೆ.
0: ಈಗ ಡಾಕ್ಟರ್ ಸೌಮ್ಯ ಅವರೇ, ನಮಗೆ ಈ ಮೈಕ್ರೋಗ್ರೀನ್ಸ್ ಏನು ಅಂತ ಎಲ್ಲ ಹೇಳಿ

0: ಅದರ ಪೋಷಕಾಂಶಗಳ ಬಗ್ಗೆನೂ ಹೇಳಿದ್ರಿ. ಮೈಕ್ರೋಗ್ರೀನ್ಸ್ ಇದು ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಆಗಬಹುದು ಇದ್ರ ಬಗ್ಗೆ ಹೇಳಿ. ಹೆಲ್ತ್ ಬೆನಿಫಿಟ್ಸ್ ಅಂತಾರಲ್ಲ ಅದು.
1: ಹೌದು, ಸೊ ನಾನು ಆಗ್ಲೇ ಹೇಳ್ದೆ ಇದು ಪೋಷಕಾಂಶಗಳ ಆಗರ ಅಂತ. ನಾವು ಪ್ರೌಢಾವಸ್ಥೆ ಸೊಪ್ಪಿಗಿಂತ ಜಾಸ್ತಿ ಮಟ್ಟದ ಪೌಷ್ಟಿಕಾಂಶಗಳು ಇದರಲ್ಲಿ ಸಿಗ್ತಿರೋದ್ರಿಂದ ಇದರಲ್ಲಿ ನಮ್ಮ ಮಾನವನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಇದರಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದೇ ರೀತಿ ಪಾಲಿಫಿನಾಲ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಇದೆಯಲ್ಲ, LDL ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಪ್ರಮಾಣ ಇವನ್ನ ಕಡಿಮೆ ಮಾಡಲು ಸಹಾಯ ಮಾಡೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೂ ಸಹಕಾರಿಯಾಗಿದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕಾಡುವಂತಹ ಸಾಮಾನ್ಯವಾದ ರೋಗ ಮಧುಮೇಹ, ಇದರ ನಿಯಂತ್ರಣಕ್ಕೂ ಕೂಡ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಮೆಂತ್ಯ ಮತ್ತೆ ಬ್ರಕೋಲಿ ಮೈಕ್ರೋಗ್ರೀನ್ಸ್ಗಳು ರಕ್ತದಲ್ಲಿರುವ ಸಕ್ಕರೆಯ ನಿಯಂತ್ರಣವನ್ನು ಸುಧಾರಿಸಲು ಮತ್ತು ಇನ್ಸುಲಿನ್ ಸಂವೇದನಾಶೀಲತೆಯನ್ನು ಹೆಚ್ಚಿಸಲು ಕೂಡ ಸಹಾಯ ಮಾಡುತ್ತೆ. ಮತ್ತೆ ಇದು ಕ್ಯಾನ್ಸರ್ ವಿರೋಧಿ ಗುಣಗಳು ಕೂಡ ಹೊಂದಿದೆ. ಈ ಬ್ರಾಸಿಕೇಸಿ ಕುಟುಂಬಕ್ಕೆ ಸೇರಿದಂತಹ ಮೈಕ್ರೋಗ್ರೀನ್ಸ್ಗಳಾದಂತಹ ಈ ಬ್ರಕೋಲಿ, ಕ್ಯಾಬೇಜು, ಮೂಲಂಗಿ ಇವೆಲ್ಲವೂ ಸಲ್ಫೋರಫೆನ್ ಮತ್ತು ಗ್ಲುಕೋಸಿನೋಲೇಟ್ಗಳಂತಹ ಸಂಯುಕ್ತಗಳನ್ನ ಹೊಂದಿರೋದ್ರಿಂದ ಇವು ಕೆಲವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನ ಅಪಾಯವನ್ನ ಕಡಿಮೆ ಮಾಡಲು ಸಹಕಾರಿಯಾಗಿರುತ್ತೆ ಅಂತ ಹೇಳ್ತೇನೆ. ಮತ್ತೆ ಈ ಮೈಕ್ರೋಗ್ರೀನ್ಸ್ಗಳನ್ನ ನಾವು ಜಾಸ್ತಿ ಅತಿ ಹೆಚ್ಚು ಉಪಯೋಗಿಸೋದ್ರಿಂದ ಮೆದುಳಿನ ಕಾರ್ಯಕ್ಷಮತೆಯನ್ನು ಕೂಡ ನಾವು ಸುಧಾರಿಸಬಹುದು. ಮತ್ತೆ ಕಣ್ಣಿನ ಆರೋಗ್ಯ ಕೂಡ ಉತ್ತಮವಾಗ್ಲಿಕ್ಕೂ ಸಹಕಾರಿಯಾಗಿದೆ. ಯಾಕೆಂತಂದ್ರೆ ಬ್ರಕೋಲಿ ಮತ್ತು ಕ್ರೆಸ್ ಅನ್ನೋ ಮೈಕ್ರೋಗ್ರೀನ್ಸ್ಗಳಲ್ಲಿರುವಂತಹ ಲ್ಯುಟಿನ್ ಎಂಬ ರಾಸಾಯನಿಕವು ಅಧಿಕವಾಗಿದ್ದು ಇದು ಕಣ್ಣಿನ ದೃಷ್ಟಿಯನ್ನ ಕಾಪಾಡಲಿಕ್ಕೆ ಮತ್ತು ವಯೋಸಹಜ ದೃಷ್ಟಿ ಸಮಸ್ಯೆಗಳನ್ನ ತಡೀಲಿಕ್ಕೂ ಕೂಡ ಸಹಕಾರಿಯಾಗಿದೆ ಅಂತ ಹೇಳ್ತೇನೆ. ಇದಲ್ಲದೆ ಈಗ ಎಲ್ಲರಿಗೂ ಜಾಸ್ತಿ ಈಗ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಡುವಂತದ್ದು ರಕ್ತಹೀನತೆ. ಸೊ ಈ ರಕ್ತಹೀನತೆಯನ್ನ ಅಂದ್ರೆ ಅನಿಮಿಯಾ ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಹಿಂದೆ ಎಲ್ಲರೂ ಗೋಧಿ ಇದನ್ನ ನಾವು ಸಸಿನ ಬೆಳೆಸಿ ಅದರಿಂದ ಜ್ಯೂಸ್ ಮಾಡಿಕೊಂಡು ಅದನ್ನ ಆ ಜ್ಯೂಸ್ನ ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚು ಹಿಮೋಗ್ಲೋಬಿನ್ ಕಂಟೆಂಟು ಬೇಗ ಕಡಿಮೆ ಅವಧಿಯಲ್ಲಿ ಅದನ್ನ ರುಚಿಸಬಹುದು ಅಂತ ಹೇಳ್ತಾ ಇದ್ರು. ಅದೇ ರೀತಿ ಮೆಂತೆ, ಪಾಲಕ್ಕು, ಲೆಟ್ಯೂಸು ಈ ಮೈಕ್ರೋಗ್ರೀನ್ಸ್ಗಳಲ್ಲಿ ಕಬ್ಬಿಣದಂಶ ಸಮೃದ್ಧವಾಗಿದ್ದು ಹಿಮೋಗ್ಲೋಬಿನ್ ಉತ್ಪಾದನೆಯಲ್ಲಿ ಇದು ಬೆಂಬಲಿಸೋದ್ರಿಂದ ರಕ್ತಹೀನತೆಯನ್ನು ನಾವು ತಡೆಗಟ್ಟಬಹುದು. ಮತ್ತೆ ಇದನ್ನ ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯಕವಾಗಿದೆ ಅಂತ ಹೇಳ್ತೇನೆ. ಯಾಕೆಂತಂದ್ರೆ ಇದನ್ನ ತಿನ್ನೋದ್ರಿಂದ ಕಡಿಮೆ ಕ್ಯಾಲೋರಿ ಮತ್ತೆ ಹೆಚ್ಚಿನ ಪೋಷಕಾಂಶಗಳು ಹೊಂದಿರೋದ್ರಿಂದ ಮೈಕ್ರೋಗ್ರೀನ್ಸ್ಗಳು ಆರೋಗ್ಯಕರವಾಗಿ ತೂಕ ನಿರ್ವಹಣೆಗೆ ಒಂದು ಉತ್ತಮ ಆಹಾರ ಅಂತ ನಾನು ಹೇಳ್ತೇನೆ. ಮತ್ತೆ ಇದು ಜೀರ್ಣಕ್ರಿಯೆಯನ್ನ ನಾವು ಸುಧಾರಿಸ್ಕೊಳ್ಳಕ್ಕೂ ಕೂಡ ಸಹಕಾರಿಯಾಗಿದೆ. ಯಾಕೆ ಅಂತಂದ್ರೆ ಇದರಲ್ಲಿರುವ ನಾರು, ಫೈಬರ್ ಮತ್ತೆ ಜೈವಿಕ ಸಂಯುಕ್ತಗಳು ಜೀರ್ಣಕ್ರಿಯೆನ ಸುಧಾರಿಸಲು ಮತ್ತು ಕರುಳಿನ ಆರೋಗ್ಯವನ್ನ ಕಾಪಾಡಲಿಕ್ಕೂ ಕೂಡ ಸಹಾಯ ಮಾಡ್ತವೆ.
0: ಇನ್ನೊಂದು ಡಾಕ್ಟರ್ ಸೌಮ್ಯ ಅವರೇ, ಈಗ ಮೈಕ್ರೋಗ್ರೀನ್ಸ್ ಸಾಕಷ್ಟು ಪೋಷಕಾಂಶಯುತವಾಗಿವೆ, ಆರೋಗ್ಯಕ್ಕೆ ತುಂಬಾ ಸಹಕಾರಿ ಆಗ್ತವೆ ಅಂತ ಎಲ್ಲ ಹೇಳಿದ್ರಿ. ಈಗ ಯೂಸ್ ಆಫ್ ಮೈಕ್ರೋಗ್ರೀನ್ಸ್ ಅಂದ್ರೆ ಮೈಕ್ರೋಗ್ರೀನ್ಸ್ಗಳ ಉಪಯೋಗವನ್ನ ನಾವು ಯಾವ್ಯಾವ ತರದಲ್ಲಿ ಮಾಡ್ಕೊಳ್ಬಹುದು, ಹೇಗೆ ಮಾಡ್ಕೊಳ್ಬಹುದು, ಯಾವ ರೂಪದಲ್ಲಿ ನಾವು ಉಪಯೋಗಿಸ್ಕೋಬಹುದು?
1: ಹೌದು, ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್. ಯಾಕೆಂತಂದ್ರೆ ಈಗ ನಾವು ಮೈಕ್ರೋಗ್ರೀನ್ಸ್ಗಳನ್ನ ನಾವು ತಿನ್ಬಹುದು, ಅದರಿಂದ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಯ್ತು. ಬಟ್ ಯಾವ್ಯಾವ ರೀತಿ ಉಪಯೋಗಿಸಬಹುದು ಅಂತಂದ್ರೆ ನಾವು ಆಹಾರದಲ್ಲಿ ಇದನ್ನ ಮೈಕ್ರೋಗ್ರೀನ್ಸ್ನ ಬಳಕೆ ಮಾಡಬಹುದು. ಸಲಾಡ್ಗಳಲ್ಲಿ ಇದನ್ನ ಉಪಯೋಗಿಸಬಹುದು. ಸಲಾಡ್ಗಳಲ್ಲಿ ತಾಜಾ ತರಕಾರಿಯಾಗಿ ನಾವು ಬಳಸಬಹುದು, ಅಥವಾ ಸ್ಯಾಂಡ್ವಿಚ್, ಬರ್ಗರ್ ಮತ್ತು ರೋಲ್ಗಳಲ್ಲೂ ಕೂಡ ಇವನ್ನ ಸೇರಿಸಿ ಉಪಯೋಗಿಸಬಹುದು. ಮತ್ತೆ ಇದನ್ನ ಉಪಯೋಗಿಸಿ ಸೂಪು, ಪಿಜ್ಜಾ ಮತ್ತೆ ಪಾಸ್ತಾ ಮೇಲೆ ಗಾರ್ನಿಶ್ ಮಾಡ್ತಾರಲ್ಲ, ಅಲಂಕಾರಿಕವಾಗಿ ಅದನ್ನ ಬಳಸಬಹುದು. ಮತ್ತೆ ಜ್ಯೂಸು, ಸ್ಮೂತಿ ಇವೆಲ್ಲ ಆರೋಗ್ಯಕರ ಜ್ಯೂಸ್ಗೂ ಇದನ್ನ ನಾವು ಸೇರಿಸಬಹುದು.
0: ಮತ್ತೆ ಯಾವ್ಯಾವ ಜ್ಯೂಸ್ ಮಾಡಬಹುದು?
1: ನಾವು ಇಲ್ಲಿ ಕ್ಯಾರೆಟ್, ಬೀಟ್ರೂಟ್ ಬೆಳಿಗ್ಗೆ ಇವಾಗೆಲ್ಲ
0: ಕ್ಯಾರೆಟ್ ಮೈಕ್ರೋಗ್ರೀನ್ಸ್ ಅನ್ನು ಬೆಳೆಸಿ ಅದರದ್ದು ಜ್ಯೂಸ್ ಮಾಡೋದು?
1: ಇಲ್ಲ ಸರ್, ಕ್ಯಾರೆಟ್ ಜ್ಯೂಸು, ಆಪಲ್ ಜ್ಯೂಸು, ಸೇಬಿನ ಜ್ಯೂಸ್, ಬೀಟ್ರೂಟ್ ಇವೆಲ್ಲ ಈಗ ಎಷ್ಟೊಂದ್ ಜನ ತೂಕ ನಿಯಂತ್ರಣ ಮಾಡ್ಲಿಕ್ಕೆ ಪ್ರತಿದಿನ ಬೆಳಿಗ್ಗೆ ABC ಜ್ಯೂಸ್ ಅಂತ ಇವಾಗೆಲ್ಲ ತುಂಬಾ ಉಪಯೋಗಿಸ್ತಿದ್ದಾರೆ. ಇವಾಗ ಅದ್ರ ಜೊತೆಗೆ ಇದನ್ನ ಕಟ್ ಮಾಡಿ ಅದನ್ನ ಸೇರಿಸಿ
0: ಒಂದೆರಡು ಎಲೆ ಹಾಕ್ಬಿಟ್ಟು
1: ಕೊಯ್ಲು ಮಾಡಿದ್ಮೇಲೆ ಇದನ್ನ ಸಣ್ಣ ಸಣ್ಣ ತುಂಡುಗಳ ಕತ್ತರಿಸಿ ಅದ್ರ ಜೊತೆಗೆ ಸೇರಿಸಿ ಅದನ್ನ ಜ್ಯೂಸ್ ಜೊತೆಗೆ ನಾವು
0: ಸೇರಿಸ್ಕೋಬಹುದು. ನಾವು ಈಗ ಸಾಸಿವೆ ಮೈಕ್ರೋಗ್ರೀನ್ಸ್ ಬೆಳೆಸಿದ್ರಿ ಅಂತ ಇಟ್ಕೊಳ್ಳಿ, ಅದರದಷ್ಟೇ ಜ್ಯೂಸ್ ಮಾಡಿ ಕುಡಿಬಹುದಾ?
1: ಹೌದು, ಅದನ್ನು ಕುಡಿಬಹುದು. ಅದ್ರ ಜೊತೆಗೆ ನಾವು
0: ಈಗ ನೀವು ಮೂಲಂಗಿ ಮೈಕ್ರೋಗ್ರೀನ್ಸ್ ಗಿಡಗಳನ್ನು ಬೆಳೆದಿರಿ, ಅದನ್ನ ಚಿಗರದ್ದು ಜ್ಯೂಸ್ ಕುಡಿಬಹುದಾ?
1: ಅದನ್ನೇ ಅಲೋನ್ ಆಗಿ ಅವನ್ನೇ ಜ್ಯೂಸ್ ಮಾಡಿನೂ ಕುಡಿಬಹುದು ಅಥವಾ ಹಾಗೆ ತಿನ್ಬಹುದು. ಈಗ ನಾವು ಯಾವ್ದಾದ್ರು ತರಕಾರಿ ತಿಂತ ಇದ್ರೆ

0: ಸೌತೆಕಾಯಿ, ಟೊಮ್ಯಾಟೊ ಮತ್ತೆ ಮೂಲಂಗಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಹಾಗೆ ತಿಂತೀವಿ ಸಲಾಡ್ ತರ. ಅದ್ರ ಜೊತೆಗೆ ಇದನ್ನ ಗಾರ್ನಿಶ್ ಮಾಡ್ಕೋಬಹುದು, ಅದನ್ನ ಅದ್ರ ಮೇಲೆ ಉದುರಿಸಿ ಗಾರ್ನಿಶ್ ಮಾಡ್ಕೊಂಡು ತಿನ್ಬಹುದು. ಇಲ್ಲಾಂತಂದ್ರೆ ಇವು ಯಾಕೆಂತಂದ್ರೆ ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿ ಇರುತ್ತೆ, ಯಾಕೆಂತಂದ್ರೆ ಅದ್ರ ಬಣ್ಣ ಮತ್ತೆ ತಿನ್ಬೇಕಾದ್ರೆ ಅದ್ರ ರುಚಿ. ಯಾಕೆಂತಂದ್ರೆ ಸೊಪ್ಪು ಪ್ರೌಢಾವಸ್ಥೆಯಲ್ಲಿ ಇರುವಾಗ ರುಚಿ ಬೇರೆ ಇರುತ್ತೆ, ಈ ಮೈಕ್ರೋಗ್ರೀನ್ಸ್ ಗಳ ಎಳೆ ಚಿಗುರು ನಾವು ತಿಂದಾಗ ಅದರದ್ದು ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಸ್ಮೂತಿಗಳಲ್ಲೂ ಕೂಡ ನಾವು ಇದನ್ನ ಸೇರಿಸಿ ತಿನ್ಬಹುದು. ಮೇಯ್ನ್ ಆಗಿ ಇದ್ರ ರುಚಿ, ಬಣ್ಣ ಮತ್ತು ಆಕರ್ಷಕತೆ, ಅದ್ರ ಕಲರ್, ಅದನ್ನ ನೋಡಿ ನಮ್ಗೆ ಅದನ್ನ ಇನ್ನೂ ಹೆಚ್ಚು ತಿನ್ಬೇಕು ಅಂತ ನಮ್ಗೆ ಅದರಲ್ಲಿ ವಿಶೇಷವಾಗಿ ಅದರಲ್ಲಿ ಆಕರ್ಷಣೆ ಉಂಟಾಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಇದನ್ನ ಪೌಷ್ಟಿಕ ಆಹಾರವಾಗಿ ಆಗ್ಲೇ ತಿಳಿಸಿದಾಗೆ ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ಇದನ್ನ ಪೌಷ್ಟಿಕ ಆಹಾರವಾಗಿ ಕೂಡ ನಾವು ಉಪಯೋಗಿಸಬಹುದು.
1: ಇದಲ್ಲಿ ಮತ್ತೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅವ್ರು ಹೆಂಗ್ ಬಳಸ್ತಾರೆ?
0: ಹೋಟೆಲ್ ರೆಸ್ಟೋರೆಂಟ್ ಅಲ್ಲೂ ಕೂಡ ಸರ್
1: ಅವರು ಈಗಾಗಲೇ ಬಳಸ್ತಾ ಇದ್ದಾರೆ.
0: ಈಗಾಗಲೇ ಬಳಸ್ತಿದ್ದಾರೆ ಸರ್.
1: ಯಾವ ರೂಪದಲ್ಲಿ ಬಳಸ್ತಾರೆ ಸರ್?
0: ಇವಾಗ ಎಲ್ಲ 5-star ಹೋಟೆಲ್ ಅಥವಾ 7-star ಹೋಟೆಲ್ಗಳಲ್ಲಿ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರಲ್ಲ, ಇವಾಗ ಅದ್ರ ಜೊತೆಗೆ ಈಗ ಮೈಕ್ರೋಗ್ರೀನ್ಸ್ ಜ್ಯೂಸ್ ಗಳನ್ನ ಕೊಡ್ತಿದ್ದಾರೆ, ಮತ್ತೆ ಸಲಾಡ್ಗಳ ಮೇಲೆ ಇವನ್ನೆಲ್ಲ ಗಾರ್ನಿಶ್ ಮಾಡಿ ಕೊಡ್ತಿದ್ದಾರೆ. ಅಂತಂದ್ರೆ ಈಗ ಬೀಟ್ರೂಟು ಮತ್ತೆ ಈ ಮೂಲಂಗಿ ಇವೆಲ್ಲ ಕೆಂಪು ಬಣ್ಣದ್ದು, ಮತ್ತೆ ಕೆಲವೊಂದು ಸಸಿಗಳು ಆಂಥೋಸೈನಿನ್ ಪಿಗ್ಮೆಂಟು ಸಸಿರು ಅವು ಚಿಗುರುಗಳು ಬಂದಾಗ್ಲೇ ಆ ಕಲರ್ ಅತಿ ಹೆಚ್ಚಾಗಿ ಅವು ಗಿಡದಲ್ಲಿ ಕಾಣಿಸೋದ್ರಿಂದ ಅವನ್ನ ಅಲಂಕಾರಿಕವಾಗಿ ಬೇರೆ ಬೇರೆ ಹಣ್ಣುಗಳ ಮೇಲೆ, ಕಟ್ ಫ್ರೂಟ್ಸ್ ಮೇಲೆ ಎಲ್ಲ ಅವರು ಗಾರ್ನಿಶ್ ಮಾಡಿ ಕೊಡ್ತಿದ್ದಾರೆ, ಮತ್ತೆ ಸ್ಮೂತಿಗಳಲ್ಲೂ ಮಿಕ್ಸ್ ಮಾಡಿ ಕೊಡ್ತಿದ್ದಾರೆ.
1: ಈಗ ಈ ಒಂದು ಮೈಕ್ರೋ ಗ್ರೀನ್ಸ್ ಅನ್ನ ನಗರ ಕೃಷಿ ಪ್ರದೇಶದಲ್ಲೂ ಮಾಡ್ಕೊಳ್ಬಹುದಾ?
0: ಹೌದು ಸರ್, ನಗರ ಕೃಷಿ ಪ್ರದೇಶದಲ್ಲೂ ಕೂಡ ಮಾಡಬಹುದು. ಯಾಕೆಂತಂದ್ರೆ ಕಡಿಮೆ ಅವಧಿ ಮತ್ತೆ ಕಡಿಮೆ ಖರ್ಚಲ್ಲಿ ಮಾಡಬಹುದು. ಮತ್ತೆ ಇದಕ್ಕೆ ನಾನು ಅವಾಗ್ಲೇ ಇದನ್ನ ತಿಳಿಸಿದೆ, ಯಾಕೆಂತಂದ್ರೆ ಇದಕ್ಕೆ ಹೆಚ್ಚಿನ ಜಾಗ ಬೇಕಾಗಿಲ್ಲ. ಯಾಕೆಂತಂದ್ರೆ ಟೆರೇಸ್ ಅಲ್ಲಿ ಅಥವಾ ಮನೆಯಲ್ಲೇ ಎಲ್ಲಿ ಖಾಲಿ ಜಾಗ ಇರುತ್ತೆ ಅಲ್ಲೇ ಉಪಯೋಗಿಸ್ಕೊಂಡು ಆ ಜಾಗನ
1: ಮಾಡ್ಬೇಕಂದ್ರೆ ಅದನ್ನ ರ್ಯಾಕ್ ಇಡಬೇಕಾಗುತ್ತಾ ಅಥವಾ ಬುಟ್ಟಿ ಇಡಬೇಕಾಗುತ್ತಾ, ಬಾಸ್ಕೆಟ್ ಇಡಬೇಕಾಗುತ್ತಾ, ಹೆಂಗೆ
0: ಸರ್? ಅದನ್ನ ಇವಾಗ ಅದನ್ನ ಹೇಗೆ ಉತ್ಪಾದನೆ ಮಾಡೋದು ಅಂತ ಹೇಳ್ತೇನೆ. ಈಗ ಮೈಕ್ರೋ ಗ್ರೀನ್ಸ್ ಗಳನ್ನ ಮೊದಲಿಗೆ
1: ಏನಾದ್ರೂ ಬಾಕ್ಸ್ ಅಲ್ಲ.
0: ಹೌದೌದು ಸರ್, ಹೇಳ್ತೀನಿ ಸರ್. ಮೊದಲಿಗೆ ಮೈಕ್ರೋಗ್ರೀನ್ಸ್ ನ ನಾವು ಉತ್ಪಾದನೆ ಮಾಡಬೇಕು ಅಂತಂದ್ರೆ ಮೇಯ್ನ್ ಆಗಿ ಬೀಜಗಳನ್ನ ಆಯ್ಕೆ ಮಾಡುವುದು ಮೊದಲನೇ ಹಂತ ಸರ್. ಬೀಜಗಳನ್ನ ಆಯ್ಕೆ ಮಾಡೋದು ಅಂತಂದ್ರೆ ರಾಸಾಯನಿಕಗಳಿಂದ ಬೀಜೋಪಚಾರ ಮಾಡಿರುವಂತಹ ಬೀಜಗಳನ್ನ ಇದಕ್ಕೆ ನಾವು ಬಳಸಬಾರದು. ಯಾಕೆಂತಂದ್ರೆ ಮೈಕ್ರೋಗ್ರೀನ್ಸ್ ಮೇಯ್ನ್ ಆಗಿ ನಾವು ಉಪಯೋಗಿಸ್ತಿರೋದೇ ಇವು ರಾಸಾಯನಿಕ ಮುಕ್ತ ಅಂತ, ಮತ್ತೆ ಪೋಷಕಾಂಶಗಳು ಅವುಗಳ ಲಭ್ಯತೆ ಇರಬೇಕು, ಯಾಕೆ ಅದನ್ನ ಬೇಯಿಸದೆ ಹಾಗೆ ಹಸಿಯಾಗಿ ತಿನ್ನೋದ್ರಿಂದ. ಮತ್ತೆ ಇದನ್ನು ಬೆಳೆಸಬೇಕಾದ್ರೆ ನಾವು ಯಾವಾಗಲೂ ಉತ್ತಮ ಗುಣಮಟ್ಟದ ರೋಗರಹಿತ ಮತ್ತು ಹೆಚ್ಚು ಮೊಳಕೆ ಒಡೆಯುವ ಸಾಮರ್ಥ್ಯ ಇರುವಂತಹ ಬೀಜಗಳನ್ನೇ ನಾವು ಇದಕ್ಕೆ ಉಪಯೋಗಿಸ್ಬೇಕು. ಸಾಮಾನ್ಯವಾಗಿ ಬ್ರೊಕೊಲಿ, ಮೂಲಂಗಿ, ಸಾಸಿವೆ, ಮೆಂತ್ಯ, ಪಾಲಕ್ಕು, ಬಟಾಣಿ, ಸೂರ್ಯಕಾಂತಿ, ತುಳಸಿ ಮುಂತಾದ ಬೆಳೆಗಳನ್ನ ನಾವು ಸಾಮಾನ್ಯವಾಗಿ ಮೈಕ್ರೋಗ್ರೀನ್ಸ್ ಬೆಳೀಲಿಕ್ಕೆ ಉತ್ಪಾದನೆಗೆ ಬಳಸ್ತೇವೆ. ಮತ್ತೆ ಈ ಬೀಜಗಳನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸ್ಬೇಕು. ಪ್ರೈಮಿಂಗ್ ಅಂತಂದ್ರೆ ಇವಾಗ ಹೆಚ್ಚೊಂದು ಈಗಾಗಲೇ ನಗರ ಜನಗಳಿಗೆ ಪ್ರೈಮಿಂಗ್ ಅನ್ನೋ ಪದ ಅವಾಗಲೇ ಅವರಿಗೆ ಅದ್ರ ಬಗ್ಗೆ ವಾಡಿಕೆಯಲ್ಲಿದೆ. ಅಂತಂದ್ರೆ ಇದನ್ನ ಬೀಜ ಸದೃಢಗೊಳಿಸುವಿಕೆ ಅಥವಾ ಬೀಜ ಹದಗೊಳಿಸುವಿಕೆ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸೋದ್ರಿಂದ ಅಂತಂದ್ರೆ ಬೀಜಗಳನ್ನ ಬಿತ್ತುವ ಮೊದಲು ನಿರ್ದಿಷ್ಟ ಸಮಯದವರೆಗೆ ನೀರಿನಲ್ಲಿ ಅವನ್ನ ನೆನೆಸಿ ನೀರಲ್ಲಿ ಅಥವಾ ಪೋಷಕಾಂಶಗಳ ದ್ರಾವಣಗಳಲ್ಲಿ ಅವುಗಳನ್ನ ಬೀಜನ ನೆನೆಸಿ ಆಮೇಲೆ ನೆರಳಿನಲ್ಲಿ ಒಣಗಿಸಿ ಅದನ್ನ ಬಿತ್ತೋದ್ರಿಂದ ಸಮನಾಗಿ ಮೊಳಕೆ ಒಡೆಯುವಿಕೆ ಮತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುವಂಥದ್ದು, ವೇಗವಾಗಿ ಸಸಿಗಳು ಬೆಳೆಯುವಂಥದ್ದು, ಈ ಪ್ರಕ್ರಿಯೆನೇ ನಾವು ನೋಡ್ತೇವೆ ಬೀಜವನ್ನ ನಾವು ಪ್ರೈಮಿಂಗ್ ಮಾಡಿ ಉಪಯೋಗಿಸೋದ್ರಿಂದ. ಮತ್ತೆ ನೀವು ಆಗ್ಲೇ ಕೇಳಿದ್ರಿ ಇದನ್ನ ಯಾವ ರೀತಿ ಬೆಳೆಸ್ಬೇಕು, ಇದಕ್ಕೇನು ನಾವು ಟ್ರೇ ಉಪಯೋಗಿಸ್ಬೇಕಾ ಅಥವಾ ಯಾವ ತರ ಅಂತ. ಸರ್, ಸಾಮಾನ್ಯವಾಗಿ ಇದನ್ನ ನಾವು ಬೆಳಿಲಿಕ್ಕೆ ನಾವು ಮಾಧ್ಯಮವಾಗಿ ಕೊಕೋಪಿಟ್ನ ಉಪಯೋಗಿಸ್ತೀವಿ. ಕೊಕೋಪಿಟ್ಟು ಇವಾಗ ಎಲ್ಲ ಕಡೆ ಎನ್ರಿಚ್ಡ್ ಕೊಕೋಪಿಟ್ಟೆ ಸಿಗ್ತಿದೆ ಸರ್. ಅವರೇ ಅದನ್ನ ಜೈವಿಕ ಗೊಬ್ಬರಗಳಾಗಿರುವಂತಹ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವನ್ನೆಲ್ಲ ಸೇರಿಸಿ ಎನ್ರಿಚ್ ಮಾಡಿರುವಂತಹ ಕೊಕೋಪಿಟ್ಟೆ ಸಿಗ್ತದೆ. ಸಾಮಾನ್ಯವಾಗಿ ನಾವು ಈಗ ಲೋ ಇಸಿ ಇರುವಂತದ್ದು ಅಂತಂದ್ರೆ ಅದರಲ್ಲಿ ಲವಣಾಂಶ ಕಡಿಮೆ ಇರುವಂತಹ ಕೊಕೋಪಿಟ್ನ ಉಪಯೋಗಿಸ್ಬೇಕು. ಮತ್ತೆ ವರ್ಮಿ ಕಾಂಪೋಸ್ಟು ಮತ್ತೆ ಮಣ್ಣು ಮರಳು ಮಿಶ್ರಿತವಾದಂತಹ ಮಾಧ್ಯಮವನ್ನು ಕೂಡ ನಾವು ಉಪಯೋಗಿಸ್ಬೋದು. ಅದಲ್ದೇನೆ ಈಗ ಜೈವಿಕ ಮಾಧ್ಯಮಗಳಾದಂತಹ ಇವಾಗ ಅಡಕೆ ತಟ್ಟೆ, ಅದನ್ನ ಮನೆ ಬಳಕೆಗೋಸ್ಕರ ಮೈಕ್ರೋಗ್ರೀನ್ಸ್ನ ಬೆಳೆಸ್ಬೇಕು ಅಂತಂದ್ರೆ ಅಡಕೆ ತಟ್ಟೆಯಲ್ಲೂ ಬೆಳೆಸಿರೋದನ್ನ ನಾನು ನೋಡಿದ್ದೇನೆ. ಇದಲ್ದೇನೆ ನಾವು ಕೆಲವೊಂದು ಪ್ಲಾಸ್ಟಿಕ್ ಟ್ರೇಗಳನ್ನ ಕೂಡ ಉಪಯೋಗಿಸ್ಬೋದು, ಅಥವಾ ಈ ಬಯೋಡಿಗ್ರೇಡಬಲ್ ಇವಾಗ ಎಷ್ಟೊಂದು

0: ಮೆಟೀರಿಯಲ್ಗಳು ಸಿಗ್ತಿದ್ದಾವೆ, ಅಂಥವನ್ನು ಕೂಡ ಉಪಯೋಗಿಸ್ಬೋದು. ಸಾಮಾನ್ಯವಾಗಿ 10x10 ಇರುವಂಥದ್ದು ಅಥವಾ 10x20 ಅಥವಾ 5x5 ಇರುವಂತಹ ಅಳತೆ ಇರುವಂತಹ ಟ್ರೇಗಳನ್ನ ಉಪಯೋಗಿಸ್ಬೋದು. ಇವು ಇದರದ್ದು ಆಳ ಬಂದು ಒಂದು 3 ಇಂಚ್ ಇದ್ದರೆ ಸಾಕು. ಅದರಲ್ಲಿ 1.5-2 ಇಂಚ್ ಅಷ್ಟು ನಾವು ಈ ಕೊಕೋಪಿಟ್ನ ಸಮನಾಗಿ ಹರಡಿ ಅದರಲ್ಲಿ ಆಮೇಲೆ ನೀರನ್ನ ಸ್ಪ್ರೇ ಮಾಡಿ ಆಮೇಲೆ ಬಿತ್ತನೆ ಮಾಡಬೇಕು. ಬಟ್ ಈ ಟ್ರೇಯಲ್ಲಿ ಸಾಮಾನ್ಯವಾಗಿ 4-5 ರಂಧ್ರಗಳಾದರೂ ಇರಬೇಕು. ಯಾಕೆಂತಂದರೆ ಹೆಚ್ಚಿನ ನೀರು ಅಲ್ಲೇನಾದರೂ ಸೇರಿಬಿಟ್ರೆ ಅದರಿಂದ ಬೀಜ ಕೊಳೆಯೋ ಸಾಧ್ಯತೆ ಇರುತ್ತೆ. ಇಲ್ಲಾಂತಂದರೆ ಸಸಿಗಳು ಮೊಳಕೆ ಆದಮೇಲೆ ಸಸಿ ಕೊಳೆ ರೋಗ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಟ್ರೇಯಲ್ಲಿ ಕೆಳಗಡೆ ಸಾಮಾನ್ಯವಾಗಿ 4-6 ರಂಧ್ರಗಳಿರಬೇಕು. ಅದರಿಂದ ಹೆಚ್ಚುವರಿ ನೀರು ಅದರಲ್ಲಿ ಬಸ್ದೋಗುತ್ತೆ. ಮತ್ತು ಬಿತ್ತನೆ ಮಾಡಬೇಕು ಅಂತಂದರೆ ಸಮನಾಗಿ ಕೊಕೋಪಿಟ್ನ ಹರಡಿದಾದಮೇಲೆ ಅದನ್ನು ನಾವು 10x20 ಅಥವಾ 10x10 ಟ್ರೇ ಉಪಯೋಗಿಸ್ತಿದ್ರೆ 10-20 ಗ್ರಾಮಷ್ಟು ಬೀಜನ ಅದರಲ್ಲಿ ಸಮನಾಗಿ ಹರಡಿ ಅದರ ಮೇಲೆ ತೆಳುವಾಗಿ ಮೇಲ್ಮೈ ಒಂದು ಸ್ವಲ್ಪ ಕೊಕೋಪಿಟ್ನ ಮತ್ತೆ ಹರಡಬೇಕು. ಹರಡಿಬಿಟ್ಟು ನೀರನ್ನ ಸ್ಪ್ರೇ ಮಾಡಬೇಕು. ಇಲ್ಲಿ ನೀರನ್ನ ನಾವು ಇಲ್ಲಿ ಸಾಮಾನ್ಯ ಸಾಂಪ್ರದಾಯಿಕ ಕೃಷಿಯಲ್ಲಿ ನೀರು ಬಿಟ್ಟಂಗೆ ಬಿಡಂಗಿಲ್ಲ. ಇಲ್ಲಿ ನೀರಿನ ಸ್ಪ್ರೇಯರ್ಗಳು ಸಿಗ್ತವೆ, ಅಂಥ ಸ್ಪ್ರೇಯರ್ನ ಉಪಯೋಗಿಸಿ ಇದನ್ನು ನಾವು ನೀರನ್ನ ಚುಮಕಿಸ್ಬೇಕು. ಅದಾದಮೇಲೆ 2-3 ದಿನಗಳವರೆಗೆ ಆ ಟ್ರೇಗಳನ್ನ ನಾವು ಕತ್ಲೆಯಲ್ಲೇ ಇಡಬೇಕು. ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆ ಅಥವಾ ಕಾಗದದ ಹಾಳೆನ ಹಾಕಿ ಮುಚ್ಚಿ 2-3 ದಿನ ಕತ್ತಲಲ್ಲಿ ಇಡಬೇಕು. ನಾವು ಬೀಜನ ಪ್ರೈಮಿಂಗ್ ಮಾಡಿ ಉಪಯೋಗಿಸಿದ್ರೆ ಸಾಮಾನ್ಯವಾಗಿ 25-35 ಗಂಟೆ ಅಷ್ಟರೊಳಗಡೆ ಮೊಳಕೆ ಬಂದ್ಬಿಟ್ಟಿರುತ್ತೆ. ಪ್ರೈಮಿಂಗ್ ಮಾಡ್ದೇ ಹಾಗೆ ಉಪಯೋಗಿಸಿದ್ರೆ ಮಿನಿಮಮ್ 2 ದಿನನಾದರೂ ತಗೊಳುತ್ತೆ ಮೊಳಕೆ ಬರೋದಕ್ಕೆ. 80% ನಾವು ಮೊಳಕೆನ ನೋಡಿದ್ಮೇಲೆ ಅದನ್ನು ನಾವು ಕತ್ತಲೆಯಿಂದ ಬೆಳಕಿಗೆ ಆ ಟ್ರೇನ ನಾವು ಇಡಬೇಕು. ಸಾಮಾನ್ಯವಾಗಿ ಬೆಳಕಿಗೆ 12-16 ಗಂಟೆ ಅಷ್ಟು ಬೆಳಕನ್ನ ನಾವು ಕೊಡಬೇಕಾಗುತ್ತೆ. ಯಾಕೆಂತಂದರೆ ಆ ಸಸಿ ಮೊಳಕೆ ಆದಮೇಲೆ ಕಾಂಡ ಬೆಳೆದು ಮತ್ತೆ ಅದರ ಕಾಟಿಲಿಡನ್ನು ಜೊತೆಗೆ ನಿಜ ಲೀವ್ಸ್ ಟ್ರೂ ಲೀವ್ಸ್ ಅಂತೀವಿ ಆ ನಿಜವಾದ ಎಲೆಗಳು ಒಂದೆರಡು ಬೆಳಿಬೇಕು. ಆ ಹಂತದವರೆಗೂ ನಾವು ಅದನ್ನು ಬೆಳೆಸ್ತೀವಿ. ಸೊ ಅದು ತಾನೇ ಆಹಾರವನ್ನು ಅದು ಸಿಂಥಸಿಸ್ ಮಾಡ್ಕೋಬೇಕು ಅಂತಂದರೆ ಬೆಳಕಿಗೆ ಅವನ್ನ ನಾವು ಎಕ್ಸ್ಪೋಸ್ ಮಾಡಲೇಬೇಕು. ಆದ್ದರಿಂದ 2-3 ದಿನ ಆದಮೇಲೆ ಕಡ್ಡಾಯವಾಗಿ ಆ ಟ್ರೇನ ನಾವು ಬೆಳಕಲ್ಲಿ ಇಡಬೇಕು. ಮತ್ತು ಡೈರೆಕ್ಟ್ ಸನ್ಗೂ ಕೂಡ ಇಡಬೇಕಾಗುತ್ತೆ. ನೇರವಾಗಿ ಸೂರ್ಯನ ಬಿಸಿಲಿಗೆ 4-5 ಗಂಟೆ ಇಟ್ಟರೆ ಸಾಕು. ಇಲ್ಲ ಅಂತಂದರೆ ಬೆಳಕು ಬೀಳೋ ಕಡೆ 12-16 ಗಂಟೆ ಇಡಬೇಕು. ಇಲ್ಲ ಅಂತಂದರೆ ನಮಗೆ ಬೆಳಕು ಬೀಳ್ತಿಲ್ಲ ಅಂತಂದರೆ ಈಗ ಕಮರ್ಷಿಯಲ್ ಆಗಿ ಬೆಳೆಸುವಂಥವ್ರು ಒಂದು ಲೈಟ್ನ LED ಲೈಟ್ನ ಉಪಯೋಗಿಸ್ಬೋದು. ಆ LED ಲೈಟು ಸಾಮಾನ್ಯವಾಗಿ ಬಿಳಿ ಅಥವಾ ನೇರಳೆ ಬಣ್ಣದನ್ನ ಉಪಯೋಗಿಸ್ಬೇಕು. ಯಾಕೆಂತಂದರೆ ಅದು ಇಂಟೆನ್ಸಿಟಿ ಬಂದು 100-200 picomoles per meter² ಅಂತ ಹೇಳ್ತೀವಿ. ಇಷ್ಟು ಇಂಟೆನ್ಸಿಟಿ ಬರುವಂಥ ಜಾಗದಲ್ಲಿ ಅವರು ಬೆಳಕು ಬೀಳೋ ಥರ ಆ ಟ್ರೇನ ಇಡಬೇಕು. ಆ ಟ್ರೇಯಿಂದ 6-12 ಇಂಚ್ ಮೇಲೆ ಈ ಲೈಟ್ಗಳನ್ನ ಅವರು ಅಳವಡಿಸ್ಬೇಕಾಗುತ್ತೆ. ಮತ್ತು ಕತ್ತಲೆಯೂ ಅಷ್ಟೇ, 12-16 ಗಂಟೆ ಬೆಳಕಿಗೆ ಎಕ್ಸ್ಪೋಸ್ ಮಾಡಿದ್ರೆ ಸಾಮಾನ್ಯವಾಗಿ 8-12 ಗಂಟೆವರೆಗೂ ಅದನ್ನ ಮತ್ತೆ ವಾಪಸ್ ಕತ್ತಲೆಯಲ್ಲಿ ಇಡಬಹುದು. ಮತ್ತೆ ಇದಲ್ಲದೆ ಇದು ಈ ಕೆಂಪು ಲೈಟು ಮತ್ತೆ ಬ್ಲೂ ಲೈಟ್ಗೆ ನಾವು ಎಕ್ಸ್ಪೋಸ್ ಮಾಡೋದ್ರಿಂದ ಈ ಕೆಂಪು ಲೈಟಲ್ಲಿ ಎಕ್ಸ್ಪೋಸ್ ಮಾಡಿದ್ರೆ ಅದರದ್ದು ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆಯಲ್ಲ ಸರ್, ಹಸಿರು ಪಿಗ್ಮೆಂಟು ಜಾಸ್ತಿ ಬೆಳೆಯುತ್ತೆ, ಅದು ಮೈಕ್ರೋಗ್ರೀನ್ಸು ಆಕರ್ಷಕವಾಗಿ ಕಾಣಿಸುತ್ತೆ. ಮತ್ತೆ ಬ್ಲೂ ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಅತಿ ವೇಗವಾಗಿ ಬೆಳೆಯುತ್ತೆ ಅಂತ ಹೇಳ್ತೇವೆ.
1: ಆಯಿತು ಡಾಕ್ಟರ್ ಸೌಮ್ಯ ಕೆಜಿ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ನಮ್ಮ ರೈತರಿಗೆ ಚಿಗುರು ಸಸ್ಯ ಉತ್ಪಾದನೆ, ಮೈಕ್ರೋಗ್ರೀನ್ಸ್ ಉತ್ಪಾದನೆ, ಮೈಕ್ರೋಗ್ರೀನ್ಸ್ನ ಮಹತ್ವ, ಮೈಕ್ರೋಗ್ರೀನ್ಸ್ ಇದರ ಉಪಯೋಗ ಮತ್ತು ಇದರ ಪೌಷ್ಟಿಕಾಂಶ ಈ ಎಲ್ಲದರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ತಾವು ನೀಡೋರಿದ್ದಿರಿ, ಈಗ ಸಮಯ ಆಗಿದೆ. ಆದ್ದರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಇದರ ಮುಂದುವರಿದ ಭಾಗವಾಗಿ ಮುಂದಿನ ದಿನದಲ್ಲಿ ನಾವು ಮಾಡೋರಿದ್ದೇವೆ. ಡಾಕ್ಟರ್ ಸೌಮ್ಯ ಅವರೇ, ತಮಗೆ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಮೈಕ್ರೋಗ್ರೀನ್ಸ್ ಬಗ್ಗೆ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ
0: ಸರ್. 9944446112 9644446412.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.

ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ಇದುವರೆಗೂ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 2237 4788 ಅಥವಾ 2237 4999 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047ಕ್ಕೂ ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆ, ಮೂರು ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ವಾರ್ತೆಗಳ ವಿವರ. ಯುವಜನರ ಪ್ರಯತ್ನಗಳ ಮೂಲಕ ಭಾರತ 2047ಕ್ಕೂ ಮುನ್ನವೇ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿರುವ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಷ್ಟ ಮತ್ತು ಸಮಾಜದ ಹಿತಕ್ಕಾಗಿ ಬಳಕೆಯಾದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಾಂತ್ರಿಕ ಪರಿವರ್ತನೆ ಪ್ರಗತಿಯಲ್ಲಿದೆ. ಇಂದಿನ ಅನೇಕ ಸವಾಲುಗಳಿಗೆ ಬಹುಶಿಸ್ತೀಯ ವಿಧಾನವೇ ಪರಿಹಾರವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ಹೊಸ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಯಾವುದೇ ಸಂಸ್ಥೆಯಲ್ಲಿನ ಚರ್ಚೆಗಳ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ವಿಭಿನ್ನ ದೃಷ್ಟಿಕೋನಗಳು ಸಹಜ. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಡೆಯುವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಭಾಗವೇ ಇದಾಗಿದೆ ಎಂದು ಆಯೋಗ ಒತ್ತಿ ಹೇಳಿದೆ. ಚುನಾವಣಾ ವ್ಯವಸ್ಥೆ ಸುಧಾರಿಸಲು ಆಯೋಗಕ್ಕೆ ತಮ್ಮ ಸಲಹೆಗಳನ್ನು ನೀಡಲು ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೂ ಸಂಪೂರ್ಣ ಅಧಿಕಾರವಿದೆ. ಬಿಹಾರ, ಕೇರಳಂ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ಚುನಾವಣೆಗಳನ್ನು ಹಾಗೂ ಈ ಅವಧಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಇತರ ಪ್ರಕ್ರಿಯೆಗಳನ್ನು ಆಯೋಗ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಸಿದೆ. ಆಯೋಗ ಹೊರಡಿಸುವ ಎಲ್ಲ ಅಧಿಕೃತ ಆದೇಶಗಳು, ನಿರ್ಧಾರಗಳು ಮತ್ತು ಆಡಳಿತಾತ್ಮಕ ನಿರ್ದೇಶನಗಳು ಸಂಪೂರ್ಣ ಕಾನೂನು ಮಾನ್ಯತೆಯನ್ನು ಹೊಂದಿರುತ್ತವೆ ಮತ್ತು ಸ್ಥಾಪಿತ ಶಾಸನಬದ್ದ ಕಾರ್ಯವಿಧಾನಗಳನ್ನು ಅನುಸರಿಸುತ್ತವೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಕ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೌಟ್ ಅವರು ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗವಹಿಸಿದರು. ಈ ಮೂವರು ಸಚಿವರು ಬಾಹ್ಯಾಕಾಶ, ಇಂಧನ, ಕೃತಕ ಬುದ್ದಿಮತ್ತೆ ಹಾಗೂ ಸಂಸ್ಕೃತಿ ಮತ್ತು ಪರಂಪರೆಯಂತಹ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿನ ತ್ರಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಕುರಿತಾಗಿಯೂ ಚರ್ಚಿಸಿದರು. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ತ್ರಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ವಿಸ್ತರಿಸಲು ಹಾಗೂ ಭಾರತ, ಫ್ರಾನ್ಸ್ ಮತ್ತು ಯುಎಇ ನಡುವೆ ಇರುವ ಬಲವಾದ ಮತ್ತು ಸ್ನೇಹಪರ ಸಂಬಂಧಗಳನ್ನು ಇನ್ನಷ್ಟು ವೃದ್ಧಿಸಲು ಈ ಮೂವರೂ ಸಚಿವರು ಒತ್ತು ನೀಡಿದರು. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮಾರೆಡ್ಡಿ ಮಾರ್ಗದ 108 ಕಿಲೋಮೀಟರ್ಗಳಷ್ಟು

0: ರೈಲು ಮಾರ್ಗದಲ್ಲಿ ಕವಚ್ 3.2 ಇಂದ ಕವಚ್ 4.0ಗೆ ಮೇಲ್ದರ್ಜೆಗೇರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕವಚ್ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯಾಗಿದ್ದು ರೈಲುಗಳ ಸುರಕ್ಷಿತ ಸಂಚಾರಕ್ಕೆ ನೆರವಾಗುತ್ತದೆ. ನಿಗದಿತ ವೇಗಮಿತಿಯನ್ನು ಕಾಯ್ದುಕೊಳ್ಳಲು ಚಾಲಕರಿಗೆ ಸಹಾಯ ಮಾಡುವ ಈ ವ್ಯವಸ್ಥೆ ಅಗತ್ಯವಿದ್ದಲ್ಲಿ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಸಿಗ್ನಲ್ ಉಲ್ಲಂಘನೆ, ಅತಿಯಾದ ವೇಗ ಹಾಗೂ ರೈಲುಗಳ ನಡುವೆ ಸಂಭವಿಸಬಹುದಾದ ಡಿಕ್ಕಿಯ ಅಪಾಯವನ್ನು ಕಡಿಮೆ ಮಾಡಲು ಇದು ನೆರವಾಗಲಿದೆ. ಅಪಾಯದ ಸಂದರ್ಭಗಳಲ್ಲಿ ಹಾಗೂ ಪ್ರತಿಕೂಲ ಹವಾಮಾನದಲ್ಲಿಯೂ ಸುರಕ್ಷಿತ ರೈಲು ಸಂಚಾರಕ್ಕೆ ಕವಚ್ ಸಹಕಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ವಿವಿಧ ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೆ ಏರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯಳಿದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ನವದೆಹಲಿಯಲ್ಲಿ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಸಮ್ಮೇಳನದ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಫಿಜಿಯಲ್ಲಿ ನಡೆಯಲಿರುವ ಪ್ರಿಕಾಪ್ ಮತ್ತು ಟರ್ಕಿಯಲ್ಲಿ ನಡೆಯಲಿರುವ COP31 ಸಮ್ಮೇಳನಗಳ ಪ್ರಮುಖ ಕಾರ್ಯಸೂಚಿಗಳ ಕುರಿತು ತಾವು ಚರ್ಚಿಸಿರುವುದಾಗಿ ಸಚಿವ ಭೂಪೇಂದ್ರ ಯಾದವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. COP31 ಸಮ್ಮೇಳನದ ಅಧ್ಯಕ್ಷರಾಗಿ ಆಸ್ಟ್ರೇಲಿಯಾ ನಿರ್ವಹಿಸುತ್ತಿರುವ ಪಾತ್ರಕ್ಕೆ ಬೆಂಬಲ ನೀಡುವ, ಪಾಲುದಾರನಾಗಿ ಮುಂದುವರಿಯುವ ಭಾರತದ ಬದ್ದತೆಯನ್ನು ಸಚಿವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ವೇಟ್ಲಿಫ್ಟಿಂಗ್, ಸಾಫ್ಟ್ ಟೆನಿಸ್ ಹಾಗೂ ಶೂಟಿಂಗ್ನಲ್ಲಿ ಹಲವು ಪದಕಗಳನ್ನು ಗೆದ್ದಿದೆ. ಮಹಿಳೆಯರ ಸ್ಕೀಟ್ ಶೂಟಿಂಗ್ ತಂಡದಲ್ಲಿ ರೈಸಾ ದಿಲಾನ್, ಮಹೇಶ್ವರಿ ಚೌಹಾಣ್ ಮತ್ತು ಪರಿನಾಜ್ ದಲಿವಾಲ್ 331 ಅಂಕಗಳೊಂದಿಗೆ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ತಂಡದ ಅನಂತಜೀತ್ ಸಿಂಗ್ ನರೂಕ, ಮೈರಾಜ್ ಅಹಮದ್ ಖಾನ್ ಮತ್ತು ಭೌತೇಜ್ ಸಿಂಗಗಿಲ್ 346 ಅಂಕಗಳೊಂದಿಗೆ ಕಂಚಿನ ಪದಕ ಪಡೆದಿದ್ದಾರೆ. ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವೇಟ್ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಇದು ಮೀರಾಬಾಯಿ ಚಾನು ಅವರ ಮೊದಲ ಪದಕವಾಗಿದೆ. ಸಾಫ್ಟ್ ಟೆನಿಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಜಪಾನ್ನ ಟಕುಯ ಕುರುಸಾಕ ವಿರುದ್ದ 2-4 ಅಂತರದಲ್ಲಿ ಸೋತ ಜೈಮೀನಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದು ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನಿಸ್ನಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ. ಜಪಾನ್ನ ಐಚಿಯಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾ ವಿರುದ್ದ 3-1 ಅಂತರದಲ್ಲಿ ಸೋಲನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಆರಂಭಿಕ ಪಂದ್ಯದಲ್ಲಿ ಲಕ್ಷ್ಯಸೇನ್ ಅವರು ಶಿಯುಕಿ ವಿರುದ್ದ 21-16, 21-18 ಅಂತರದಲ್ಲಿ ಸೋತರು. ನಂತರ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಹಾಲಿ ವಿಶ್ವ ಚಾಂಪಿಯನ್ಗಳಾದ ಲಿಯಾಂಗ್ ವೈಕೆಂಗ್ ಮತ್ತು ವಾಂಗ್ಚಾಂಗ್ ವಿರುದ್ದ 21-11, 22-20 ಅಂತರದಲ್ಲಿ ಗೆಲುವು ಸಾಧಿಸಿ

ಪಂದ್ಯದ ಸಮಬಲಕ್ಕೆ ಕಾರಣರಾದರು. ನಂತರ ಆಯುಷ್ ಶೆಟ್ಟಿ ಲೀ ಶೆಫಿಂಗ್ ವಿರುದ್ಧ 21-19, 21-13 ಅಂತರದಲ್ಲಿ ಸೋತರು. ನಾಲ್ಕನೇ ಪಂದ್ಯದಲ್ಲಿ ಹರಿಹನ್ ಅಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಚೀನಾದ ಹಿಜಿ ಟಿಂಗ್ ಮತ್ತು ಲಿಯುಯಿ ವಿರುದ್ಧ 21-16, 17-21, 21-9 ಅಂತರದಲ್ಲಿ ಪರಾಭವಗೊಂಡರು. ಈ ಕಂಚಿನ ಪದಕದೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 12 ಏರಿಕೆಯಾಗಿದೆ. ಇದರಲ್ಲಿ 1 ಚಿನ್ನ, 5 ಬೆಳ್ಳಿ ಮತ್ತು 6 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047 ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆ. 3 ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ ಓದುತ್ತಿರುವವರು ಚೇತನ್ ಸಿವಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ ಬರೆದವರು ಪತ್ರಕರ್ತ ಮಂಜುನಾಥ ನಾಯ್ಕ್. ವಿಧಾನಸಭೆ ಅಧಿವೇಶನದ ಮೂರನೇ ದಿನವಾದ ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಸಭಾಧ್ಯಕ್ಷರು ಸರಿಯಾದ ಸಮಯಕ್ಕೆ ಅಧಿವೇಶನ ಕರೆಯುತ್ತಿದ್ದಾರೆ. ಸದನದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಸಚಿವರು ಗೈರಾಗಿರುವುದು ಉತ್ತಮ ಬೆಳವಣಿಗೆಯಲ್ಲ. ಆಡಳಿತ ಪಕ್ಷದ ಸದಸ್ಯರು ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಇಲ್ಲದೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುವುದು ಹೇಗೆ ಎಂದು ಪ್ರಶ್ನಿಸಿದರು. ಸದನ 10 ನಿಮಿಷ ಮುಂದೂಡಿ ಎಂದು ಸಲಹೆ ನೀಡಿದರು. ಪ್ರತಿಪಕ್ಷದ ಸದಸ್ಯರ ಒತ್ತಾಯಕ್ಕೆ ಮಣಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನದ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಬಳಿಕ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಎಲ್ಲಾ ಸದಸ್ಯರು ಮಾತನಾಡಲು ಇಚ್ಛಿಸಿರುವುದರಿಂದ ಸದನವನ್ನು ಗುರುವಾರದ ತನಕ ನಡೆಸಬೇಕು ಎಂದು ಮನವಿ ಮಾಡಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಇದನ್ನು ಬೆಂಬಲಿಸಿದರು. ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯವನ್ನು ಮಂಡಿಸಿದರು. ಸಭಾಧ್ಯಕ್ಷರು ಮಂಡಿಸಿದ ನಿರ್ಣಯ ಅನುಮೋದನೆ ಮಾಡಿ ಮಾತನಾಡಿದ ಕಂದಾಯ ಸಚಿವ ಮತ್ತು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, 70ರ ದಶಕದಲ್ಲಿ ಅನಂತನಾಗ್ ಅವರು ಹೊಸ ಅಲೆಯ ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದರು. ಬಳಿಕ ಅವರು 5 ಬಾರಿ ರಾಷ್ಟ ಪ್ರಶಸ್ತಿ ಪಡೆದಿರುವುದು ಹಾಗೂ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವುದು ಹೆಗ್ಗಳಿಕೆಯಾಗಿದೆ. ವರನಟ ಡಾ ರಾಜ್ಕುಮಾರ್ ಬಳಿಕ 30 ವರ್ಷಗಳ ನಂತರ ರಾಜ್ಯದ ನಟರೊಬ್ಬರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿರುವುದು ಶ್ಲಾಘನೀಯ ಎಂದು ಹೇಳಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಅನಂತನಾಗ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವುದು ಕನ್ನಡ ನಾಡು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಶಾಸಕ ಡಾ ಅಶ್ವಥ ನಾರಾಯಣ ಮಾತನಾಡಿ, ಅನಂತನಾಗ್ ಕನ್ನಡಿಗರ ಹೆಮ್ಮೆ, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಅವರಿಗೆ ಈ ಪ್ರಶಸ್ತಿ ಬಂದಿರುವುದು ಸಂತಸದ ವಿಷಯ ಎಂದು ಗುಣಗಾನ ಮಾಡಿದರು. ಶಂಕರ್ನಾಗ್ ತೀರಿಕೊಂಡ ಮೇಲೆ ಅನಂತನಾಗ್ ಬದುಕುವ ಆಸೆಯನ್ನು ಕಳೆದುಕೊಂಡಿದ್ದರು. ಆದರೆ ಅವರು ಬದುಕು ಮುಂದುವರೆಸುವಂತೆ ಮಾಡಿದವರು ಪತ್ನಿ ಗಾಯತ್ರಿ ಎಂದರು. ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ಅನಂತನಾಗ್ ಮಾಡಿದ ನಟನೆ ಯಾರೂ ಮಾಡಲು ಸಾಧ್ಯವಿಲ್ಲ. ಇಂಥ ನಟನೆಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಉಪಸಭಾಧ್ಯಕ್ಷ ಮಂಗಳ ವೈದ್ಯ ಮಾತನಾಡಿ, ಅನಂತನಾಗ್ ಅವರು ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಿರಾಲಿಯ ಚಿತ್ರಾಪುರದಲ್ಲಿ ಹುಟ್ಟಿದವರು. ಅವರಿಗೆ ಪ್ರಶಸ್ತಿ ಬಂದಿರುವುದು ಇಡೀ ಭಟ್ಕಳ ವಿಧಾನಸಭಾ ಕ್ಷೇತ್ರ ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಬಳಿಕ ಬರ ಮತ್ತು ರೈತರ ಸಂಕಷ್ಟದ ಮೇಲಿನ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಎಂವೈ ಪಾಟೀಲ್, ಕಲಬುರಗಿಯಲ್ಲಿ ವಾಡಿಕೆಗಿಂತ 40%ಕ್ಕಿಂತ ಕಡಿಮೆ ಮಳೆಯಾಗಿದೆ. ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೂ ತತ್ವಾರವಾಗಿದೆ. ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಬೇಕು ಹಾಗೂ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಎಂವೈ ಪಾಟೀಲ್ ಒತ್ತಾಯಿಸಿದರು. ಬಿಜೆಪಿ ಸದಸ್ಯ ಬಿವೈ ವಿಜಯೇಂದ್ರ ಮಾತನಾಡಿ, ರಾಜ್ಯದ ಬರಗಾಲದ ಪರಿಸ್ಥಿತಿ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಬರದಿಂದ ತತ್ತರಿಸಿದ ರೈತರ ಹಾಗೂ ಜನಸಾಮಾನ್ಯರ ನೆರವಿಗೆ ಸರ್ಕಾರ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬರದಿಂದ ಕಲ್ಯಾಣ ಕರ್ನಾಟಕ ಭಾಗದಿಂದ ಅತಿ ಹೆಚ್ಚು ಮಂದಿ

ಸಿದ್ದರಾಮಯ್ಯ ಈ ಪತ್ರ ಬರೆಸಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಸಚಿವರಾದ ರಿಜ್ವಾನ್ ಅರ್ಷದ್, ಭೈರತಿ ಸುರೇಶ್, ಬಾಲಕೃಷ್ಣ, ಚಲುವರಾಯಸ್ವಾಮಿ ಮಧ್ಯಪ್ರವೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ದಿವಾಳಿ ಆಗಿಲ್ಲ, ಬಿಜೆಪಿ ಸದಸ್ಯರು ತಪ್ಪು ಮಾಹಿತಿಯನ್ನು ನೀಡುತ್ತಿದ್ದಾರೆ ಎಂದು ಸರ್ಕಾರವನ್ನು ಸಮರ್ಥಿಸಿಕೊಂಡರು. ಬಿವೈ ವಿಜಯೇಂದ್ರ ತಮ್ಮ ಚರ್ಚೆಯನ್ನು ಮುಂದುವರೆಸಿ, ರಾಜ್ಯಾದ್ಯಂತ ಈವರೆಗೂ 3,600 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ರಾಜ್ಯ ಪ್ರತಿ ರೈತರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು. ಬಾಕಿ ಇರುವ ಹಾಲಿನ ಪರಿಹಾರ ಹಣ ಬಿಡುಗಡೆ ಮಾಡಬೇಕು. ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಿಜಯೇಂದ್ರ ಬರದ ಮೇಲೆ ಚರ್ಚೆ ಮಾಡುತ್ತಿರುವಾಗಲೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಮಧ್ಯಪ್ರವೇಶಿಸಿ ಇಂಡಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ವಿ ಪಾಟೀಲ್ ಅವರು ರಾಜೀನಾಮೆ ನೀಡಿದ ವಿಷಯ ಪ್ರಸ್ತಾಪಿಸಿ, ಬರ ಪರಿಹಾರ ನೀಡಿಲ್ಲ ಎಂದು ಆಡಳಿತ ಪಕ್ಷದ ಶಾಸಕರೇ ರಾಜೀನಾಮೆ ನೀಡಿದ್ದಾರೆ. ಬರ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಈ ಸಮಯದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, ಈ ಎಲ್ಲಾ ಸಮಸ್ಯೆಗಳಿಗೆ ನೀವು ಹಾಗೂ ಕೇಂದ್ರ ಸರ್ಕಾರ ಕಾರಣ ಎಂದು ಬಿಜೆಪಿ ಸದಸ್ಯರನ್ನು ತರಾಟೆಗೆ ತೆಗೆದುಕೊಂಡರು. ಬರಪೀಡಿತ ಪ್ರದೇಶ ಘೋಷಣೆ ನಿಯಮ ಸಡಿಲಿಸುವಂತೆ ಕೇಂದ್ರ ಸರ್ಕಾರಕ್ಕೆ 10ಕ್ಕಿಂತ ಹೆಚ್ಚು ಪತ್ರವನ್ನು ಬರೆಯಲಾಗಿದೆ, ಆದರೆ ಕೇಂದ್ರ ಸರ್ಕಾರ ಈವರೆಗೆ ಸ್ಪಂದಿಸಿಲ್ಲ. ಕೇಂದ್ರ ಸರ್ಕಾರ ನಿಯಮಗಳನ್ನು ಸಡಿಲಿಸಿದರೆ ರಾಜ್ಯದ 224 ಕ್ಷೇತ್ರಗಳನ್ನು ಬರ ಪೀಡಿತ ಎಂದು ಘೋಷಿಸಲು ಸರ್ಕಾರ ಸಿದ್ದವಿದೆ. ಬಿಜೆಪಿ ಸದಸ್ಯರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ನಿಯಮ ಸಡಿಲಗೊಳಿಸಬೇಕು, ಇದಕ್ಕೆ ಪ್ರಯತ್ನಿಸಬೇಕು ಎಂದರು. ಆಗ ಮಧ್ಯಪ್ರವೇಶಿಸಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಈ ನಿಯಮಗಳನ್ನು ಅಂದಿನ ಡಾ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ರಚಿಸಿದೆ ಎಂದರು. ಅದಕ್ಕೆ ಪ್ರತಿಕ್ರಿಯಿಸಿದ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, ಡಾ ಮನಮೋಹನ್ ಸಿಂಗ್ ಸರ್ಕಾರ ರಚಿಸಿದ ನಿಯಮಗಳನ್ನು ಇಂದಿನ ಸರ್ಕಾರ ಬದಲಾಯಿಸಬಾರದು ಎಂದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಿಯಮಗಳನ್ನು ಸಡಿಲಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಯಶವಂತ ರಾಯ ಗೌಡ ವಿ ಪಾಟೀಲ್ ಅವರು ತಮ್ಮ ಕ್ಷೇತ್ರದ ರೈತರ ಸಂಕಷ್ಟ ಪರಿಸ್ಥಿತಿ ನೋಡಿ ಭಾವುಕರಾಗಿ ರಾಜೀನಾಮೆ ಪತ್ರ ನೀಡಿದ್ದಾರೆ, ಅವರೊಂದಿಗೆ ಚರ್ಚಿಸಿ ಸಮಾಧಾನ ಮಾಡಲಾಗಿದೆ ಎಂದರು. ಬರದ ಹಿನ್ನೆಲೆಯಲ್ಲಿ ರಾಜ್ಯದ 224 ಕ್ಷೇತ್ರಗಳಲ್ಲಿ ಪರಿಹಾರ ಒದಗಿಸಲು ಭೇದ ಭಾವ ಮಾಡುವುದಿಲ್ಲ, ಇದರಲ್ಲಿ ರಾಜಕೀಯ ಮಾಡುವ ಅಗತ್ಯ ಇಲ್ಲ ಎಂದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸದಸ್ಯರಾದಂತಹ ಸುನೀಲ್ ಕುಮಾರ್, ಯಶವಂತ ರಾಯಗೌಡ ವಿ ಪಾಟೀಲ್ ರಾಜೀನಾಮೆ ವಿಷಯವನ್ನು ಪ್ರಸ್ತಾಪಿಸಿ ಈ ಕುರಿತು ಸಭಾಧ್ಯಕ್ಷರು ತಮ್ಮ ನಿಲುವು ಪ್ರಕಟಿಸುವಂತೆ ವಿನಂತಿಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮಾತನಾಡಿ, ಯಶವಂತ ರಾಯಗೌಡ ವಿ ಪಾಟೀಲ್ ಅವರ ರಾಜೀನಾಮೆ ನಿಯಮದ ಅನುಸಾರ ಇಲ್ಲದೇ ಇರುವುದರಿಂದ ತಿರಸ್ಕರಿಸಿದ್ದೇನೆ ಎಂದು ತೀರ್ಪು ಪ್ರಕಟಿಸಿದರು. ಭೋಜನ ವಿರಾಮದ ನಂತರ ಬರ ಮತ್ತು ರೈತರ ಸಂಕಷ್ಟ ವಿಷಯದ ಮೇಲೆ ವಿಶೇಷ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ, ಕರ್ನಾಟಕ ರಾಜ್ಯ ಹಿಂದೆಂದಿಗಿಂತಲೂ ಭೀಕರ ಬರ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ನೀರಿಲ್ಲದೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗಿದೆ. ರಾಜ್ಯದ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ನೀಡಬೇಕು. ಇದನ್ನು ಈ ಸದನ ಮುಗಿಯುವುದರ ಒಳಗೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಮಾತನಾಡಿ, ಮಲೆನಾಡು ಪ್ರದೇಶವಾದ ಚಿಕ್ಕಮಗಳೂರಿನಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿದ್ದರಿಂದ 60%+ ಪ್ರದೇಶದಲ್ಲಿ ಬಿತ್ತನೆ ಮಾಡಿಲ್ಲ ಎಂದು ಸರ್ಕಾರದ ಗಮನ ಸೆಳೆದರು. ರೈತರ ಬಗ್ಗೆ ಚರ್ಚೆ ನಡೆಸಲು ಹಾಗೂ ಇಲ್ಲಿಯವರೆಗೂ ಒಂದೇ ಒಂದು ಸಭೆ ಕರೆಯಲು ಮುಖ್ಯಮಂತ್ರಿ ಅವರಿಗೆ ಸಮಯವಿಲ್ಲ ಎಂದು ಪ್ರತಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಅಸಮಾಧಾನ ವ್ಯಕ್ತಪಡಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸದಸ್ಯ ಅರವಿಂದ ಬೆಲ್ಲದ, ಅವರನ್ನು ನೋಡಿ ಕಲಿಯಿರಿ ಎಂದು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ವ್ಯತ್ಯಾಸಗಳ ಪಟ್ಟಿಯನ್ನು ಓದಿದರು. ಮೋಡ ಬಿತ್ತನೆಯಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವರೇ ನಿಲುವು ವ್ಯಕ್ತಪಡಿಸಿದ್ದರು. ಮುಖ್ಯಮಂತ್ರಿಗಳು 28 ಕೋಟಿ ರೂಪಾಯಿಗಳನ್ನು ಒದಗಿಸಿದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಲು ಉತ್ಪಾದಕರ ಬದುಕು ದುಸ್ತರವಾಗಿದ್ದು ಹಾಲಿನ ದರ ಏರಿಕೆಯೇ ಇದಕ್ಕೆ ಪರಿಹಾರ. ಸರ್ಕಾರ ಕೂಡಲೇ ಹಾಲಿನ ದರವನ್ನು 10 ರೂಪಾಯಿಗೆ ಏರಿಕೆ ಮಾಡುವ ಮೂಲಕ ಹಾಲು ಉತ್ಪಾದಕರ ಹಿತರಕ್ಷಣೆಗೆ ಧೈರ್ಯದಿಂದ ನಿರ್ಧಾರ ಕೈಗೊಳ್ಳಲು ಮುಂದಾಗಬೇಕು ಎಂದು ಶಾಸಕ ಕೆವೈ ನಂಜೇಗೌಡ ಒತ್ತಾಯಿಸಿದರು. ಬರ ಪರಿಸ್ಥಿತಿ ಚರ್ಚೆ ವೇಳೆ ಬಿಜೆಪಿ ಸದಸ್ಯ ಸಿದ್ದು ಸವದಿ ಮಾತನಾಡಿ, ಕರೆಂಟ್ ಇಲ್ಲದೆ ರೈತರು ತೊಂದರೆ ಎದುರಿಸುತ್ತಿದ್ದಾರೆ. ಹೀಗಿರುವಾಗ ಗ್ಯಾರಂಟಿ ಏಕೆ ಬೇಕು? ಗ್ಯಾರಂಟಿ ಬಂದ್ ಮಾಡಿ ಅದೇ ಹಣದಲ್ಲಿ ರೈತರಿಗೆ ಕರೆಂಟ್ ಕೊಡಿ ಎಂದರು. ಆಗ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಮಧ್ಯಪ್ರವೇಶಿಸಿ, ಗ್ಯಾರಂಟಿ ಯೋಜನೆಗಳು ರೈತರ ಮನೆಗೆ ಹೋಗುತ್ತಿವೆ, ರೈತ ಮಹಿಳೆಯರೇ ಬಸ್ನಲ್ಲಿ ಸಂಚರಿಸುತ್ತಾರೆ, ಹೀಗಿರುವಾಗ ಯಾವ ಗ್ಯಾರಂಟಿ ತೆಗೆಯೋಣ ಎಂದು ಹೇಳಿದರು. ಆಗ ಲಕ್ಷ್ಮಣ ಸವದಿ ಮಧ್ಯಪ್ರವೇಶಿಸಿ, ಈ ಪಂಚ ಗ್ಯಾರಂಟಿಗಳ ವಿರುದ್ಧ ಮಾತನಾಡಲು ಬಿಜೆಪಿ ನಾಯಕರು ಸವದಿ ಅವರನ್ನು ಬಳಸಿಕೊಳ್ಳುತ್ತಿದ್ದಾರೆ. ಸದಸ್ಯರಾದ ಎಂಟಿ ಕೃಷ್ಣಪ್ಪ, ನಾರಾಯಣಸ್ವಾಮಿ, ಗುರ್ಮೆ ಸುರೇಶ್ ಶೆಟ್ಟಿ, ಡಾ ರಂಗನಾಥ್ ಬರ ಮತ್ತು ರೈತರ ಸಮಸ್ಯೆ ಚರ್ಚೆಯಲ್ಲಿ ಭಾಗಿಯಾಗಿ ಮಾತನಾಡಿ, ಬರ ನಿರ್ವಹಣೆಗೆ ಸಮರೋಪಾದಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ಸಲಹೆಯನ್ನು ನೀಡಿದರು.

ವಿಧಾನಸಭೆಯ ಕಲಾಪದ ಸಮೀಕ್ಷೆಯನ್ನು ಕೇಳಿದಿರಿ. ಬರೆದವರು ಪತ್ರಕರ್ತರಂತಹ ಮಂಜುನಾಥ್ ನಾಯಕ್. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರೆದವರು ಆರ್ ಎಚ್ ಜಯಪ್ರಕಾಶ್. ವಿಧಾನಮಂಡಲದ ಅಧಿವೇಶನದ ಮೂರನೇ ದಿನವಾದ ಇಂದು ಮೇಲ್ಮನೆಯಲ್ಲಿ ದೇಶದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಹಿರಿಯ ನಟ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಅಭಿನಂದನಾ ನಿರ್ಣಯವನ್ನು ಮಂಡಿಸಿ ಅನಂತನಾಗ್ ಅವರ ದೀರ್ಘಕಾಲದ ಕಲಾ ಸೇವೆಯನ್ನು ಸ್ಮರಿಸಿದರು. ನಿರ್ಣಯದ ಮೇಲೆ ಮಾತನಾಡಿದ ಸಭಾನಾಯಕ ಯತೀಂದ್ರ ಅವರು ಅನಂತನಾಗ್ ಅವರ ಬಹುಮುಖ ಪ್ರತಿಭೆಯನ್ನು ಸ್ಮರಿಸಿದರು. ಹೊಸ ಅಲೆಯ ಚಿತ್ರಗಳ ಮೂಲಕ ವಿಭಿನ್ನ ರೀತಿಯ ಅಭಿನಯಕ್ಕೆ ಹೆಸರಾಗಿದ್ದಂಥ ಅವರು ಶ್ಯಾಮ್ ಬೆನಗಲ್ ಅವರಂಥ ನಿರ್ದೇಶಕರ ಚಿತ್ರಗಳಲ್ಲಿ ನಟಿಸುವ ಮೂಲಕ ಸಮಾನಾಂತರ ಚಿತ್ರರಂಗದಲ್ಲೂ ತಮ್ಮದೇ ಛಾಪನ್ನು ಮೂಡಿಸಿದ್ದು ಅವರ ಸೇವೆ ಸ್ಮರಣಾರ್ಹ ಎಂದು ಅಭಿನಂದನೆ ಸಲ್ಲಿಸಿದರು. ಇದರಿಂದ ಅನಂತನಾಗ್ ಅವರ ಪಯಣ ಕೇವಲ ನಟನಾಗಿ ಮಾತ್ರವಲ್ಲದೆ ಸಾರ್ವಜನಿಕ ಬದುಕಿನಲ್ಲಿಯೂ ವಿಸ್ತರಿಸಿದ್ದನ್ನು ನೆನಪಿಸಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಅನಂತನಾಗ್ ಅವರ ಸಾಧನೆಯನ್ನು ಸ್ಮರಿಸಿ ಅನಂತನಾಗ್ ಅವರು ಕನ್ನಡ ಚಿತ್ರರಂಗದ ಹಿರಿಯ ಮತ್ತು ಬಹುಮುಖ ಪ್ರತಿಭೆಯ ಕಲಾವಿದರಾಗಿದ್ದು ಅವರ ಸಾಧನೆ ಇಡೀ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಅಭಿನಂದನೆಯ ಬಳಿಕ ರಾಜ್ಯದಲ್ಲಿ ಉಂಟಾಗಿರುವಂತಹ ಬರ ಪರಿಸ್ಥಿತಿಯ ಕುರಿತು ಚರ್ಚೆ ಆರಂಭಿಸಿದ ಸದಸ್ಯ ಶಿವಕುಮಾರ್, ಬರಗಾಲದ ಹಿನ್ನೆಲೆಯಲ್ಲಿ ರಾಜ್ಯದ ಕೃಷಿ ಕೂಲಿ ಕಾರ್ಮಿಕರು ತತ್ತರಿಸಿದ್ದಾರೆ. ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ 10,000 ರೂಪಾಯಿ ಪರಿಹಾರವನ್ನು ನೀಡಲಾಗಿತ್ತು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಭೂಹೀನ ಕೃಷಿ ಕೂಲಿ ಕಾರ್ಮಿಕರಿಗೆ 20,000 ಧನ ಸಹಾಯವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಹಲವು ಭಾಗಗಳಲ್ಲಿ ಬರದ ಪರಿಣಾಮ ತೀವ್ರವಾಗಿದ್ದು ಕಬ್ಬು ಬೆಳೆ ಇಳುವರಿ ಗಣನೀಯವಾಗಿ ಕುಸಿದಿದೆ. ಇಳುವರಿ ಕಡಿಮೆಯಿಂದ ನಷ್ಟ ಅನುಭವಿಸುತ್ತಿರುವಂತಹ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಎನ್ಡಿಆರ್ಎಫ್ ನಿಯಮಗಳನ್ನು ಪರಿಷ್ಕರಿಸುವ ಅಗತ್ಯವಿದೆ. ಕೇವಲ ಉಪಗ್ರಹ ಆಧಾರಿತ ಪರಿಶೀಲನೆಗೆ ಒತ್ತು ನೀಡದೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸುವ ವ್ಯವಸ್ಥೆಯ ಜಾರಿಗೆ ಮಾಡಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕಕ್ಕೆ ಪರಿಹಾರ ನೀಡುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯವನ್ನು ಮಾಡುತ್ತಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಗುಜರಾತ್ಗೆ ಮುಂಗಡ ಹಣ ನೀಡುವ ರೀತಿಯಲ್ಲಿ ಕರ್ನಾಟಕಕ್ಕೂ ಮುಂಗಡ ಪರಿಹಾರ ಹಣವನ್ನು ನೀಡಬೇಕು. ರಾಜ್ಯದ ಹತ್ತಿ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಅವರಿಗೂ ನೆರವನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಮಾತನಾಡಿ ಆರ್ಥಿಕ ಇಲಾಖೆ ಪತ್ರದ ವಿಚಾರವಾಗಿ ಶ್ವೇತಪತ್ರ ಹೊರಡಿಸಬೇಕು ಎಂದು ಬಿಜೆಪಿ ಸದಸ್ಯ ರವಿಕುಮಾರ್ ಆಗ್ರಹಿಸಿದರು. ಇದಕ್ಕೆ ಸಭಾನಾಯಕ ಯತೀಂದ್ರ ಪ್ರತಿಕ್ರಿಯಿಸಿ ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರಿಂದ ಉತ್ತರ ಕೊಡಿಸಲಾಗುವುದು ಎಂದು ಹೇಳಿದರು. ಯತೀಂದ್ರ ಅವರ ಮಾತಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಬಳಿಕ ಬಿಜೆಪಿ ಸದಸ್ಯ ನವೀನ್ ಅವರು ಬರದ ಚರ್ಚೆ ಆರಂಭಿಸಿದಂತಹ ಸಂದರ್ಭದಲ್ಲಿ ಅವರು ಹಸಿರು ಶಾಲು ಧರಿಸಿದ್ದ ವಿಚಾರವು ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಒಂದು ಹಂತದಲ್ಲಿ ಕಾಂಗ್ರೆಸ್ ಸದಸ್ಯ ರವಿ ನವೀನ್ ಅವರ ಆಸನದತ್ತ ತೆರಳಿದಾಗ ಆಡಳಿತ ಪಕ್ಷದ ಸದಸ್ಯರು ಅವರತ್ತ ಧಾವಿಸಿ ವಾಪಸ್ ಕರೆತಂದರು. ಈ ನಡುವೆ ಮುಖ್ಯಮಂತ್ರಿ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ನವೀನ್ ಹಿಂಪಡೆದರು. ನನ್ನ ಮಾತಿನಿಂದ ಮುಖ್ಯಮಂತ್ರಿ ಸೇರಿದಂತೆ ಯಾರಿಗಾದರೂ ನೋವಾಗಿದ್ದರೆ ಆ ಮಾತನ್ನು ಹಿಂಪಡೆಯುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಇದಾದ ಬಳಿಕ ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆಯನ್ನು ಕೈಬಿಟ್ಟರು. ಬಿಜೆಪಿ ಸದಸ್ಯ ನವೀನ್ ಮುಖ್ಯಮಂತ್ರಿ ಕುರಿತ ಹೇಳಿಕೆ ಹಿಂಪಡೆದ ಬಳಿಕ ಶಾಲು ವಿಚಾರದ ಜಟಾಪಟಿಗೆ ಸಭಾಪತಿ ಸುಖಾಂತ್ಯ ಹಾಡಿದರು. ಬಳಿಕ ಕಾಂಗ್ರೆಸ್ನ ಐವಾನ್ ಡಿಸೋಜ ಚರ್ಚೆ ಆರಂಭಿಸಿ ರಾಜ್ಯದ ಕರಾವಳಿ ಪ್ರದೇಶದಲ್ಲಿ 25%ಕ್ಕಿಂತ ಹೆಚ್ಚಿನ ಮಳೆ ಕೊರತೆಯಾಗಿದ್ದು ಕರಾವಳಿ ಪ್ರದೇಶದ ಕೃಷಿಕರ ಕೃಷಿ ಕೂಲಿಕಾರರ ಅನುಕೂಲಕ್ಕೆ ಪ್ರತ್ಯೇಕ ಬರ ಪರಿಹಾರ ನೀತಿಯನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ದಾವಣಗೆರೆಯ ಜಗಳೂರು ತಾಲೂಕು ಬರಪಟ್ಟಿಗೆ ಸೇರ್ಪಡೆಯಾಗದಿರುವುದಕ್ಕೆ ಕಾಂಗ್ರೆಸ್ ಸದಸ್ಯ ಅಬ್ದುಲ್ ಜಬ್ಬಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಮೂರನೇ ಪಟ್ಟಿಯಲ್ಲಿ ಜಗಳೂರು ತಾಲೂಕನ್ನು ಸೇರಿಸಬೇಕು. ಈಗಾಗಲೇ ಸರ್ಕಾರ ಘೋಷಿಸಿದ 177 ಬರಪೀಡಿತ ತಾಲೂಕುಗಳ ಪೈಕಿ ದಾವಣಗೆರೆ ಜಿಲ್ಲೆಯ ನ್ಯಾಮತಿ, ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕುಗಳನ್ನು ಬರಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಆದರೆ ತೀವ್ರ ಬರ ಎದುರಿಸುತ್ತಿರುವಂತಹ ಜಗಳೂರು ತಾಲೂಕನ್ನು ಸೇರಿಸದೇ ಇರುವುದು ಬೇಸರದ ಸಂಗತಿ ಎಂದು ಹೇಳಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಅವರು ಚರ್ಚೆ ಆರಂಭಿಸಿದಾಗ ಆಡಳಿತ ಪ್ರತಿಪಕ್ಷ ಸೇರಿ ಹಲವು ಸದಸ್ಯರು ಸದನದಲ್ಲಿ ಇಲ್ಲದೇ ಇರುವುದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದುವರೆಗೂ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆಯನ್ನು ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು. ಕಾರ್ಯಕ್ರಮ ಸಿರಿಗಂಧ. ಚಿತ್ರಗೀತೆಗಳನ್ನಾಧರಿಸಿದ ಸಿರಿಗಂಧ ಕಾರ್ಯಕ್ರಮದಲ್ಲಿ ಇಂದು ಒಂಟಿತನದಿಂದ ಆತ್ಮವಿಶ್ವಾಸದೆಡೆಗೆ ವಿಷಯವಾಗಿ ಮಾತನಾಡುತ್ತಾ ಸುಂದರ ಗೀತೆಗಳ ಪ್ರಸಾರ ಮಾಡುತ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ ಸೋನು ನಿಗಮ್ ಅವರ ಸ್ವರದಲ್ಲಿ ಗೆಳೆಯ ಚಿತ್ರದ ಹಾಡು. ಈ ಸುಂದರ ಗೀತೆಯನ್ನು ರಚಿಸಿದವರು ಜಯಂತ್ ಕಾಯ್ಕಣಿ, ಸಂಗೀತ ಸಂಯೋಜಕರು ಮಾನು ಮೂರ್ತಿ.

ಒಂಟಿತನದಿಂದ ಆತ್ಮವಿಶ್ವಾಸದೆಡೆಗೆ. ಎಸ್, ನಮ್ಮ ಬದುಕಿನಲ್ಲಿ ಕೆಲವು ಕ್ಷಣಗಳು ಬರುತ್ತವೆ, ಸುತ್ತಲೂ ಜನರಿರ್ತಾರೆ, ಮಾತನಾಡಲು ಸಾಕಷ್ಟು ವಿಷಯಗಳಿರ್ತವೆ, ಆದರೆ ನಮ್ಮ ಮನಸ್ಸಿನ ಮಾತನ್ನು ಕೇಳುವವರು ಯಾರೂ ಇಲ್ಲ ಎನ್ನುವ ಭಾವನೆ ಕಾಡುತ್ತದೆ. ಅದೇ ಒಂಟಿತನ. ಒಂಟಿತನ ಎಂದರೆ ಕೇವಲ ಒಬ್ಬರೇ ಇರುವುದಲ್ಲ, ಕೆಲವೊಮ್ಮೆ ಕುಟುಂಬದ ನಡುವೆ ಇದ್ದರೂ, ಸ್ನೇಹಿತರ ನಡುವೆ ಇದ್ದರೂ ನಮ್ಮ ನೋವನ್ನು ಹಂಚಿಕೊಳ್ಳಲು ಸಾಧ್ಯವಾಗದಾಗ ಮನಸ್ಸು ಒಂಟಿಯಾಗುತ್ತದೆ. ಆದರೆ ಇಂದು ನಾವು ಒಂಟಿತನದಿಂದ ಆತ್ಮವಿಶ್ವಾಸದೆಡೆಗೆ ಹೇಗೆ ಸಾಗಬಹುದು ಎನ್ನುವುದನ್ನು ಮುಂದೆ ಹೇಳ್ತೀವಿ ಗೀತೆಯ ನಂತರ.

ಒಂಟಿತನದಿಂದ ಆತ್ಮವಿಶ್ವಾಸದೆಡೆಗೆ. ಒಂಟಿತನವನ್ನು ಶಕ್ತಿಯನ್ನಾಗಿ ಬದಲಾಯಿಸುವುದು ಆತ್ಮವಿಶ್ವಾಸ. ಒಂಟಿತನ ಹೋಗುತ್ತಿದೆ ಎಂದು ಒಪ್ಪಿಕೊಳ್ಳುವುದು ದುರ್ಬಲತೆ ಅಲ್ಲ. ನಂಬಿಕೆಯ ವ್ಯಕ್ತಿಯೊಂದಿಗೆ ಮಾತನಾಡುವುದು, ಕುಟುಂಬದವರೊಂದಿಗೆ ಸಮಯ ಕಳೆಯುವುದು, ಸ್ನೇಹಿತರನ್ನು ಸಂಪರ್ಕಿಸುವುದು, ಪುಸ್ತಕ ಓದುವುದು, ಸಂಗೀತ ಕೇಳುವುದು, ನಮಗಿಷ್ಟವಾದ ಕೆಲಸ ಮಾಡುವುದು, ಹೊಸ ಕೌಶಲ್ಯ ಕಲಿಯುವುದು. ಜೀವನದಲ್ಲಿ ಎಲ್ಲರೂ ಸದಾ ನಮ್ಮೊಂದಿಗೆ ಇರಲಾರರು. ಕೆಲವರು ಬರ್ತಾರೆ, ಕೆಲವರು ದೂರವಾಗ್ತಾರೆ, ಕೆಲವು ಸಂಬಂಧಗಳು ಬದಲಾಗುತ್ತವೆ, ಕೆಲವು ಕನಸುಗಳು ಮುರಿಯುತ್ತದೆ. ಆದರೆ ಅದರಿಂದ ನಮ್ಮ ಬದುಕು ಮುಗಿಯುವುದಿಲ್ಲ, ನಾವು ಮತ್ತೆ ಪ್ರಾರಂಭಿಸಬೇಕು.

ಒಂಟಿತನದಿಂದ ಆತ್ಮವಿಶ್ವಾಸದ ಕಡೆಗೆ ಸಾಗುವ ದಾರಿ ಸುಲಭವಲ್ಲ, ಆದರೆ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ನಮ್ಮನ್ನು ಬಲಪಡಿಸುತ್ತದೆ.

ಒಂಟಿತನ ಬಂದಾಗ ನಾವು ನಮ್ಮನ್ನು ಕಳೆದುಕೊಳ್ಳಬಾರದು, ಅದು ನಮ್ಮನ್ನು ಕಂಡುಕೊಳ್ಳುವ ಒಂದು ಅವಕಾಶವಾಗಬಹುದು. ಜೀವನದಲ್ಲಿ ಕೆಲವರು ನಮ್ಮನ್ನು ಬಿಟ್ಟು ಹೋಗಬಹುದು, ಕೆಲವು ಪರಿಸ್ಥಿತಿಗಳು ನಮ್ಮನ್ನು ಒಂಟಿಯಾಗಿಸಬಹುದು, ಆದರೆ ನಮ್ಮ ಮೇಲಿನ ನಂಬಿಕೆಯನ್ನು ನಾವು ಮಾತ್ರ ಕಳೆದುಕೊಳ್ಳಬಾರದು ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಡಿಜಿಟಲ್ ಭಾರತಕ್ಕೆ ಶಕ್ತಿ ತುಂಬುತ್ತಿರುವ ಡೇಟಾ ಸೆಂಟರ್ಗಳು. ಡೇಟಾ ಸೆಂಟರ್ಗಳು ಭಾರತದ ಡಿಜಿಟಲ್ ಜೀವನಕ್ಕೆ ಶಕ್ತಿ ತುಂಬುವ ಅದೃಶ್ಯ ಇಂಜಿನ್ಗಳಾಗಿವೆ. ಅವು ಪ್ರತಿ ಸೆಕೆಂಡ್ಗೂ ಬ್ಯಾಂಕಿಂಗ್, ಇ ಆಡಳಿತ ಮತ್ತು ಆನ್ಲೈನ್ ಸೇವೆಗಳನ್ನು ಬೆಂಬಲಿಸುತ್ತವೆ. ಉದಯೋನ್ಮುಖ ತಂತ್ರಜ್ಞಾನಗಳು ವೇಗದ ಡೇಟಾ ಬೆಳವಣಿಗೆಯನ್ನು ಮುನ್ನಡೆಸುತ್ತಿರುವಂತೆ ಸರ್ಕಾರವು ಬೆಂಬಲಿತ ನೀತಿ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ. ಮೂಲಸೌಕರ್ಯದ ಸ್ಥಾನಮಾನ, ಹಣಕಾಸಿನ ಪ್ರೋತ್ಸಾಹಗಳು ಮತ್ತು ಶುದ್ಧ ಇಂಧನ ಅಳವಡಿಕೆಯು ಭಾರತದ ಡೇಟಾ ಸೆಂಟರ್ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ದತ್ತಾಂಶ ಕೇಂದ್ರಗಳ ಮೂಲಕ ಭಾರತದ ಡಿಜಿಟಲ್ ಮೂಲಸೌಕರ್ಯ ಉತ್ತಮಗೊಳ್ಳುತ್ತದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು ವೇಗದ ಬೆಳವಣಿಗೆ ಮತ್ತು ತಾಂತ್ರಿಕ ಪರಿವರ್ತನೆಯ ಹೊಸ ಹಂತವನ್ನು ಪ್ರವೇಶಿಸುತ್ತದೆ. ಡಿಜಿಟಲೀಕರಣವು ವಲಯಗಳಾದ್ಯಂತ ಉತ್ಪಾದಕತೆ, ಸ್ಪರ್ಧಾತ್ಮಕತೆ ಮತ್ತು ಸೇವಾ ವಿತರಣೆಯನ್ನು ಮರುರೂಪಿಸುತ್ತದೆ. ಡಿಜಿಟಲ್ ಸೇವೆಗಳು ವಿಸ್ತರಿಸುತ್ತಿದ್ದಂತೆ ಅವು ಕಂಪ್ಯೂಟಿಂಗ್ ಸಾಮರ್ಥ್ಯ, ಡೇಟಾ ಸಂಗ್ರಹಣೆ ಮತ್ತು ಹೆಚ್ಚಿನ ವೇಗದ ಸಂಪರ್ಕಕ್ಕಾಗಿ ಅಭೂತಪೂರ್ವ ಬೇಡಿಕೆಯನ್ನು ಸೃಷ್ಟಿಸುತ್ತಿವೆ. ಈ ಬೇಡಿಕೆಯನ್ನು ಪೂರೈಸಲು ನಿರಂತರವಾಗಿ, ಸುರಕ್ಷಿತವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಬಲ್ಲ ಮೂಲಸೌಕರ್ಯಗಳ ಅಗತ್ಯವಿದೆ. ಡೇಟಾ ಸೆಂಟರ್ಗಳು ಈ ನಿರ್ಣಾಯಕ ಅಡಿಪಾಯವನ್ನು ಒದಗಿಸುತ್ತವೆ ಹಾಗೂ ಭಾರತದ ಆರ್ಥಿಕತೆ ಮತ್ತು ಆಡಳಿತವನ್ನು ಹೆಚ್ಚಾಗಿ ಚಾಲನೆ ಮಾಡುವ ಡಿಜಿಟಲ್ ಸೇವೆಗಳಿಗೆ ಶಕ್ತಿ ತುಂಬುತ್ತವೆ. ಡೇಟಾ ಸೆಂಟರ್ ಎಂಬುದು ಕಂಪ್ಯೂಟಿಂಗ್, ಶೇಖರಣಾ ಮತ್ತು ನೆಟ್ವರ್ಕಿಂಗ್ ಉಪಕರಣಗಳನ್ನು ಹೊಂದಿರುವ ಒಂದು ಸುರಕ್ಷಿತ ಸೌಲಭ್ಯವಾಗಿದೆ. ಇದು ಅಪಾರ ಪ್ರಮಾಣದ ಡಿಜಿಟಲ್ ಮಾಹಿತಿಯನ್ನು ಸಂಗ್ರಹಿಸುತ್ತದೆ, ಸಂಸ್ಕರಿಸುತ್ತದೆ, ನಿರ್ವಹಿಸುತ್ತದೆ ಮತ್ತು ವಿತರಿಸುತ್ತದೆ. ಈ ಸಾಮರ್ಥ್ಯಗಳು ಆನ್ಲೈನ್ ಬ್ಯಾಂಕಿಂಗ್, ಇ ಆಡಳಿತ, ಡಿಜಿಟಲ್ ಪಾವತಿಗಳು, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಇತರ ಹೊಸ ತಂತ್ರಜ್ಞಾನಗಳನ್ನು ಬೆಂಬಲಿಸುತ್ತವೆ. ಡೇಟಾ ಸೆಂಟರ್ ತನ್ನ ನಿರ್ಣಾಯಕ ಉಪಕರಣಗಳ ಅಡೆತಡೆಯಿಲ್ಲದ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ವಿಶ್ವಾಸಾರ್ಹ ವಿದ್ಯುತ್ ಮೂಲಸೌಕರ್ಯವನ್ನು ನೆಚ್ಚಿಕೊಂಡಿದೆ. ಡೇಟಾ ಸೆಂಟರ್ನ ಕಂಪ್ಯೂಟರ್ಗಳು ಎಂದಿಗೂ ಸ್ಥಗಿತಗೊಳ್ಳಬಾರದು. ಒಂದು ಮಿಲಿಸೆಕೆಂಡ್ ಸಹ ಸ್ಥಗಿತ ಆಗುವಂತಿಲ್ಲ. ಅಡೆತಡೆಯಿಲ್ಲದ ವಿದ್ಯುತ್ ಪೂರೈಕೆ ವ್ಯವಸ್ಥೆಗಳು ವಿದ್ಯುತ್ ವ್ಯತ್ಯಯವಾದ ತಕ್ಷಣವೇ ಬ್ಯಾಕಪ್ ಒದಗಿಸುತ್ತವೆ. ಬ್ಯಾಕಪ್ ಜನರೇಟರ್ಗಳು ಮತ್ತು ವಿದ್ಯುತ್ ವಿತರಣಾ ವ್ಯವಸ್ಥೆಗಳು ಸುದೀರ್ಘ ವಿದ್ಯುತ್ ಕಡಿತದ ಸಮಯದಲ್ಲಿ ಹೆಚ್ಚುವರಿ ಸ್ಥಿರತೆಯನ್ನು ಒದಗಿಸುತ್ತವೆ. ಈ ಪ್ರಮಾಣದ ನಿರಂತರ ಕಾರ್ಯಾಚರಣೆಗಳಿಗೆ ಕಂಪ್ಯೂಟಿಂಗ್ ಉಪಕರಣಗಳಿಗೆ ಸೂಕ್ತವಾದ ವಾತಾವರಣವನ್ನು ನಿರ್ವಹಿಸಲು ಕೂಲಿಂಗ್ ವ್ಯವಸ್ಥೆಗಳ ಅಗತ್ಯವಿರುತ್ತದೆ. ತಾಪನ, ಗಾಳಿ ಬೆಳಕಿನ ವ್ಯವಸ್ಥೆ ಮತ್ತು ಹವಾ ನಿಯಂತ್ರಣ ವ್ಯವಸ್ಥೆಗಳು ಕಟ್ಟಡದ ಒಳಗಿನ ತಾಪಮಾನ ಮತ್ತು ಗಾಳಿಯ ಚಲನೆಯನ್ನು ನಿಯಂತ್ರಿಸುತ್ತವೆ. ಸುಧಾರಿತ ಗಾಳಿಯ ಹರಿವಿನ ನಿರ್ವಹಣೆ ಮತ್ತು ದ್ರವ ಕೂಲಿಂಗ್ ತಾಪಮಾನದ ದಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಮಾಹಿತಿ ತಂತ್ರಜ್ಞಾನ ಮೂಲಸೌಕರ್ಯವು ಮುಖ್ಯ ಕಂಪ್ಯೂಟಿಂಗ್ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಸರ್ವರ್ಗಳು ಮಾಹಿತಿಯನ್ನು ಸಂಸ್ಕರಿಸುತ್ತವೆ ಮತ್ತು ಡಿಜಿಟಲ್ ಅಪ್ಲಿಕೇಶನ್ಗಳನ್ನು ಚಲಾಯಿಸುತ್ತವೆ. ಶೇಖರಣಾ ವ್ಯವಸ್ಥೆಗಳು ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಮತ್ತು ಸಾಲಿಡ್ ಸ್ಟೇಟ್ ಡ್ರೈವ್ಗಳನ್ನು ಬಳಸಿ ಅಪಾರ ಪ್ರಮಾಣದ ಡೇಟಾವನ್ನು ಸುರಕ್ಷಿತವಾಗಿ ಕಾಯ್ದಿರಿಸುತ್ತವೆ. ಭೌತಿಕ ಮತ್ತು ಡಿಜಿಟಲ್ ಬೆದರಿಕೆಗಳಿಂದ ಉಪಕರಣಗಳು, ನೆಟ್ವರ್ಕ್ಗಳು ಮತ್ತು ಡೇಟಾವನ್ನು ಸುರಕ್ಷಿತ ವ್ಯವಸ್ಥೆಗಳು ರಕ್ಷಿಸುತ್ತವೆ. ರೌಟರ್ಗಳು ಮತ್ತು ಹೈಸ್ಪೀಡ್ ಸ್ವಿಚ್ಗಳು ಸೇರಿದಂತೆ ನೆಟ್ವರ್ಕಿಂಗ್ ಉಪಕರಣಗಳು ಕಟ್ಟಡದ ಒಳಗಡೆ ಮತ್ತು ಹೊರಗಡೆ ಡೇಟಾ ವಿನಿಮಯವನ್ನು ಸಾಧ್ಯವಾಗಿಸುತ್ತವೆ. ಫೈಬರ್ ಆಪ್ಟಿಕ್ ಸಂಪರ್ಕಗಳು ಡೇಟಾ ಸೆಂಟರ್ ಮತ್ತು ಬಾಹ್ಯ ನೆಟ್ವರ್ಕ್ಗಳ ನಡುವೆ ಅತಿ ವೇಗದ ಸಂವಹನವನ್ನು ಒದಗಿಸುತ್ತವೆ. ಕೊನೆಯದಾಗಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಸಿಸ್ಟಮ್ಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಕಂಪ್ಯೂಟಿಂಗ್ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ವರ್ಚುಲೈಸೇಷನ್ ಒಂದು ಭೌತಿಕ ಸರ್ವರ್ನಲ್ಲಿ ಹಲವು ವರ್ಚುವಲ್ ಮೆಷಿನ್ಗಳನ್ನು ಚಲಾಯಿಸಲು ಅನುವು ಮಾಡಿಕೊಡುತ್ತದೆ. ಇದು ಸಂಪನ್ಮೂಲಗಳ ಬಳಕೆಯನ್ನು ಸುಧಾರಿಸುತ್ತದೆ. ಒಂದು ದೊಡ್ಡ ಮನೆಯನ್ನು ತೆಗೆದುಕೊಂಡು ಅದನ್ನು ಹಲವಾರು ಪ್ರತ್ಯೇಕ ಅಪಾರ್ಟ್ಮೆಂಟ್ಗಳಾಗಿ ವಿಭಾಗಿಸುವುದನ್ನು ಊಹಿಸಿಕೊಳ್ಳಿ. ವರ್ಚುವಲೈಸೇಷನ್ ಒಂದು ಭೌತಿಕ ಕಂಪ್ಯೂಟರ್ಗೆ ಅದರೊಳಗೆ ಹಲವು ವರ್ಚುವಲ್ ಮಿನಿ ಕಂಪ್ಯೂಟರ್ಗಳನ್ನು ಚಲಾಯಿಸಲು ಅವಕಾಶ

ನೀಡುತ್ತದೆ. ಇದರಿಂದ ಸಂಪನ್ಮೂಲಗಳ ದಕ್ಷತೆಯನ್ನು ಗರಿಷ್ಠಗೊಳಿಸಬಹುದು. ಆಟೋಮೇಷನ್ ಉಪಕರಣಗಳು ಕೆಲಸದ ಹೊರೆಯನ್ನು ನಿರ್ವಹಿಸುತ್ತವೆ, ನಿರ್ವಹಣೆಗೆ ಬೆಂಬಲ ನೀಡುತ್ತವೆ ಮತ್ತು ಕಾರ್ಯಾಚರಣೆಯ ಸಮಸ್ಯೆಗಳನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಕ್ಲಿಕ್ನಿಂದ ಪ್ರತಿಕ್ರಿಯೆಯವರೆಗೆ ಡೇಟಾ ಸೆಂಟರ್ ನಿಮ್ಮ ವಿನಂತಿಯನ್ನು ನಿರ್ವಹಿಸುತ್ತದೆ. ಪ್ರತಿಯೊಂದು ಡಿಜಿಟಲ್ ವಿನಂತಿಯು ಅಪ್ಲಿಕೇಶನ್ ತೆರೆಯುವುದು, ಬ್ಯಾಂಕ್ ಬ್ಯಾಲೆನ್ಸ್ ನಿರೀಕ್ಷಿಸುವುದು ಅಥವಾ ಡಾಕ್ಯುಮೆಂಟ್ ಅನ್ನು ಆಕ್ಸೆಸ್ ಮಾಡುವುದರಂತಹ ಒಂದು ಸರಳ ಕ್ರಿಯೆಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ತ್ವರಿತ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ವಿನಂತಿಯು ನೆಟ್ವರ್ಕ್ ಮೂಲಕ ಡೇಟಾ ಸೆಂಟರ್ ತಲುಪುತ್ತದೆ. ಅಲ್ಲಿ ಹಲವು ಸಮಸ್ಯೆಗಳು ಅದನ್ನು ಸುರಕ್ಷಿತವಾಗಿ ಮತ್ತು ದಕ್ಷತೆಯಿಂದ ಸಂಸ್ಕರಿಸಲು ಒಟ್ಟಾಗಿ ಕೆಲಸ ಮಾಡುತ್ತವೆ. ಮೊದಲಿಗೆ ಭದ್ರತಾ ಹಂತವು ವಿನಂತಿಯನ್ನು ಪರಿಶೀಲಿಸುತ್ತದೆ ಮತ್ತು ಸೈಬರ್ ಬೆದರಿಕೆಗಳಿಂದ ವ್ಯವಸ್ಥೆಯನ್ನು ರಕ್ಷಿಸುತ್ತದೆ. ನಂತರ ಲೋಡ್ ಬ್ಯಾಲೆನ್ಸರ್ ವಿನಂತಿಯನ್ನು ಲಭ್ಯವಿರುವ ಸರ್ವರ್ಗೆ ರವಾನಿಸುತ್ತದೆ. ಇದು ಕೆಲಸದ ಹೊರೆಯನ್ನು ದಕ್ಷತೆಯಿಂದ ಹಂಚಲು ಸಹಾಯ ಮಾಡುತ್ತದೆ. ಅಪ್ಲಿಕೇಶನ್ ಸರ್ವರ್ ವಿನಂತಿಯನ್ನು ಸಂಸ್ಕರಿಸುತ್ತದೆ ಮತ್ತು ಯಾವ ಮಾಹಿತಿ ಅಥವಾ ಸೇವೆ ಅಗತ್ಯವಿದೆ ಎಂಬುದನ್ನು ನಿರ್ಧರಿಸುತ್ತದೆ. ಅಗತ್ಯವಿದ್ದರೆ ಇದು ಇತರ ಅಪ್ಲಿಕೇಶನ್ಗಳು ಅಥವಾ ಸೇವೆಗಳೊಂದಿಗೆ ಸಂವಹನ ನಡೆಸಲು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅನ್ನು ಬಳಸುತ್ತದೆ. ನಂತರ ಡೇಟಾಬೇಸ್ ಸರ್ವರ್ ಅಗತ್ಯವಿರುವ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಅಪ್ಲಿಕೇಶನ್ ಸರ್ವರ್ಗೆ ಮರಳಿ ಕಳುಹಿಸುತ್ತದೆ. ಸಂಸ್ಕರಿಸಿದ ನಂತರ ಮಾಹಿತಿಯು ನೆಟ್ವರ್ಕ್ ಮೂಲಕ ಹಿಂತಿರುಗಿ ಬಳಕೆದಾರರ ಸಾಧನವನ್ನು ತಲುಪುತ್ತದೆ. ಈ ಸಂಪೂರ್ಣ ಪ್ರಕ್ರಿಯೆಯು ಕೇವಲ 1-2 ಸೆಕೆಂಡ್ಗಳನ್ನು ತೆಗೆದುಕೊಳ್ಳಬಹುದು. ಇದು ವೇಗದ ಮತ್ತು ಅಡೆತಡೆಯಿಲ್ಲದ ಡಿಜಿಟಲ್ ಸೇವೆಗಳನ್ನು ಸಾಧ್ಯವಾಗಿಸುತ್ತದೆ. ಆಧುನಿಕ ಡೇಟಾ ಸೆಂಟರ್ಗಳು ಕೇವಲ ಶೇಖರಣಾ ಸೌಲಭ್ಯಗಳಿಗಿಂತ ಹೆಚ್ಚು ಏಕೆ ಎಂಬುದನ್ನು ಇದು ತೋರಿಸುತ್ತದೆ. ಅವು ದೈನಂದಿನ ಆನ್ಲೈನ್ ಸೇವೆಗಳನ್ನು ಸಾಧ್ಯವಾಗಿಸುವ ಡಿಜಿಟಲ್ ಮೂಲಸೌಕರ್ಯಗಳಾಗಿವೆ. ಈ ಆಡಳಿತ ಮತ್ತು ಡಿಜಿಟಲ್ ಸೇವೆಗಳ ಕ್ಷಿಪ್ರ ವಿಸ್ತರಣೆಯೊಂದಿಗೆ ಭಾರತದ ಡೇಟಾ ಸೆಂಟರ್ ಪ್ರಯಾಣವು ಅಭಿವೃದ್ಧಿಗೊಂಡಿದೆ. ಆನ್ಲೈನ್ ಸೇವೆಗಳಿಗಾಗಿ ನಾಗರಿಕರ ಹೆಚ್ಚುತ್ತಿರುವ ನಿರೀಕ್ಷೆಗಳು ಬಲವಾದ ಡೇಟಾ ಸೆಂಟರ್ ಮೂಲಸೌಕರ್ಯದ ಬೇಡಿಕೆಯನ್ನು ಹೆಚ್ಚಿಸುತ್ತಿವೆ. ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ದೇಶದಾದ್ಯಂತ ಆಧುನಿಕ ರಾಷ್ಟೀಯ ಡೇಟಾ ಸೆಂಟರ್ಗಳನ್ನು ಸ್ಥಾಪಿಸಿದೆ. ಇವುಗಳಲ್ಲಿ ದೆಹಲಿಯಲ್ಲಿರುವಂತಹ ಎನ್ಐಸಿ ಪ್ರಧಾನ ಕಚೇರಿ, ಪುಣೆ, ಹೈದರಾಬಾದ್ ಮತ್ತು ಭುವನೇಶ್ವರದಲ್ಲಿರುವಂತಹ ಸೌಲಭ್ಯಗಳು ಸೇರಿವೆ. ಎನ್ಐಸಿ ವಿವಿಧ ರಾಜ್ಯಗಳ ರಾಜಧಾನಿಗಳಲ್ಲಿ 37 ಸಣ್ಣ ಡೇಟಾ ಸೆಂಟರ್ಗಳನ್ನು ಸಹ ಸ್ಥಾಪಿಸಿದೆ. ಈ ಸೌಲಭ್ಯಗಳು ವಿವಿಧ ಹಂತಗಳಲ್ಲಿರುವಂತಹ ಸರ್ಕಾರಿ ಸಂಸ್ಥೆಗಳಿಗೆ ವಿಶ್ವಾಸಾರ್ಹ ಡಿಜಿಟಲ್ ವ್ಯವಸ್ಥೆಗಳನ್ನು ಒದಗಿಸುತ್ತವೆ. ಇವು ನಿರಂತರ ಕಾರ್ಯಾಚರಣೆ, ಸಿಸ್ಟಮ್ ನಿರ್ವಹಣೆ ಮತ್ತು ಪರಿಣಿತ ಆನ್ಸೈಟ್ ಸಿಬ್ಬಂದಿಯನ್ನು ಬೆಂಬಲಿಸುತ್ತವೆ. ಭಾರತದ ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಅರ್ಥವ್ಯವಸ್ಥೆಯು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡೇಟಾ ಮೂಲಸೌಕರ್ಯದ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಭಾರತದ ಡೇಟಾ ಸೆಂಟರ್ ವಲಯದಲ್ಲಿ ಸುಮಾರು 70 ಬಿಲಿಯನ್ ಯುಎಸ್ಡಿ ಹೂಡಿಕೆಗಳು ಈಗಾಗಲೇ ಪ್ರಗತಿಯಲ್ಲಿವೆ. ಜೊತೆಗೆ ಹೆಚ್ಚುವರಿಯಾಗಿ 90 ಬಿಲಿಯನ್ ಯುಎಸ್ಡಿ ಮೌಲ್ಯದ ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ. ಇದು ವಿಸ್ತರಣೆಯ ಪ್ರಮಾಣವನ್ನು ಎತ್ತಿ ತೋರಿಸುತ್ತದೆ ಮತ್ತು ಬಲವಾದ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಸರ್ಕಾರವು ಸೂಕ್ತ ನೀತಿ ಮತ್ತು ಹಣಕಾಸಿನ ಕ್ರಮಗಳ ಮೂಲಕ ಡೇಟಾ ಸೆಂಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿದೆ. ಕೇಂದ್ರ ಬಜೆಟ್ 2022-23 ಡೇಟಾ ಸೆಂಟರ್ಗಳನ್ನು ಮೂಲಸೌಕರ್ಯಗಳ ಸಂಯೋಜಿತ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದು ಡೇಟಾ ಸೆಂಟರ್ಗಳಿಗೆ ಮೂಲಸೌಕರ್ಯದ ಸ್ಥಾನಮಾನವನ್ನು ನೀಡಿತು ಮತ್ತು ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯಲು ನೆರವಾಯಿತು. ಈ ಕ್ರಮವು ಭಾರತದ ಡೇಟಾ ಸೆಂಟರ್ ಸಾಮರ್ಥ್ಯದ ಹೂಡಿಕೆ ಮತ್ತು ವಿಸ್ತರಣೆಗೆ ಬೆಂಬಲ ನೀಡಿತು. ಡೇಟಾ ಸೆಂಟರ್ಗಳಿಗೆ ಮೂಲಸೌಕರ್ಯ ಸ್ಥಾನಮಾನ ನೀಡುವುದು ಎಂದರೆ ಅವುಗಳನ್ನು ರಾಷ್ಟೀಯ ಹೆದ್ದಾರಿಗಳು, ವಿಮಾನ ನಿಲ್ದಾಣ ಮತ್ತು ವಿದ್ಯುತ್ ಗ್ರಿಡ್ಗಳಂತೆಯೇ ಪರಿಗಣಿಸುವುದು. ಇದು ಅವುಗಳಿಗೆ ಸುಲಭವಾಗಿ ಮತ್ತು ಕಡಿಮೆ ಬಡ್ಡಿದರದಲ್ಲಿ ಸುದೀರ್ಘ ಅವಧಿಯ ಸಾಲಗಳನ್ನು ಪಡೆಯಲು ಅವಕಾಶ ನೀಡುತ್ತದೆ. ಕೇಂದ್ರ ಬಜೆಟ್ 2026-27 ಅರ್ಹ ವಿದೇಶಿ ಕ್ಲೌಡ್ ಸೇವಾ ಪೂರೈಕೆದಾರರಿಗೆ 2047 ತೆರಿಗೆ ವಿನಾಯಿತಿ ಸೌಲಭ್ಯವನ್ನು ನೀಡಿದೆ. ಈ ಪ್ರೋತ್ಸಾಹವು ಭಾರತ ಆಧಾರಿತ ಡೇಟಾ ಸೆಂಟರ್ ಮೂಲಸೌಕರ್ಯವನ್ನು ಬಳಸುವ ಜಾಗತಿಕ ಕಾರ್ಯಾಚರಣೆಗಳಿಗೆ ಅನ್ವಯಿಸುತ್ತದೆ. ಇದು ಅಧಿಸೂಚಿತ ವಿದೇಶಿ ಕಂಪನಿಗಳಿಗೆ 2026-27 ತೆರಿಗೆ ವರ್ಷಗಳನ್ನು ಒಳಗೊಳ್ಳುತ್ತದೆ. ಈ ಕ್ರಮಗಳು ಡೇಟಾ ಸೆಂಟರ್ ಮತ್ತು ಕ್ಲೌಡ್ ಮೂಲಸೌಕರ್ಯಗಳಿಗಾಗಿ ಭಾರತದ ಹೂಡಿಕೆ ವಾತಾವರಣವನ್ನು ಬಲಪಡಿಸುತ್ತವೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ 2ನೇ ಹಂತಕ್ಕೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ 1,27,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆ ನೀಡಿದೆ. ಇದು ದೇಶದಲ್ಲಿ ವಿಶ್ವಾಸಾರ್ಹ ಮತ್ತು ಸ್ಥಿತಿಸ್ಥಾಪಕ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸುವ ಗುರಿಯನ್ನು ಹೊಂದಿದೆ. ದೇಶದಲ್ಲಿ ಸಮಗ್ರ ಎಐ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು ಒಟ್ಟು 10,371.92 ಕೋಟಿ ರೂಪಾಯಿ ಬಜೆಟ್ ವೆಚ್ಚದೊಂದಿಗೆ ಇಂಡಿಯಾ ಎಐ ಮಿಷನ್ಗೆ ಅನುಮೋದನೆ ನೀಡಲಾಗಿದೆ.
ಈ ಮಿಷನ್ ಅಡಿಯಲ್ಲಿ ಘೋಷಣೆ ಮಾಡಲಾಗುತ್ತಿರುವಂತಹ ಎಐ ಪರಿಸರ ವ್ಯವಸ್ಥೆಯು ಭಾರತದಲ್ಲಿ ಡೇಟಾ ಸೆಂಟರ್ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದೆ. ಎಲೆಕ್ಟ್ರಾನಿಕ್ಸ್ ಘಟಕಗಳ ಉತ್ಪಾದನಾ ಯೋಜನೆಗೆ ಹೆಚ್ಚಿನ ಹಣಕಾಸಿನ ನೆರವು ನೀಡಲಾಗಿದೆ. ಇದರ ಹಂಚಿಕೆಯನ್ನು 22,000 ಕೋಟಿ ರೂಪಾಯಿಯಿಂದ 40,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಐಟಿ ಹಾರ್ಡ್ವೇರ್ಗಳಿಗಾಗಿ ಬದಲಾದ ದೇಶೀಯ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ರಚಿಸಲು, ಬೃಹತ್ ಹೂಡಿಕೆಗಳನ್ನು ಆಕರ್ಷಿಸಲು, ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಭಾರತವನ್ನು ವಿಶ್ವಾಸಾರ್ಹ ಜಾಗತಿಕ ಪೂರೈಕೆ ಸರಪಳಿ ಕೇಂದ್ರವಾಗಿ ಮಾಡಲು ಭಾರತ ಸರ್ಕಾರವು ಐಟಿ ಹಾರ್ಡ್ವೇರ್ಗಾಗಿ ಪಿಎಲ್ಐ ಯೋಜನೆ 2.0 ಅನ್ನು ಸಹ ಪ್ರಾರಂಭಿಸಿದೆ. ಡೇಟಾ ಸೆಂಟರ್ ಸಾಮರ್ಥ್ಯವು ಕ್ಷಿಪ್ರವಾಗಿ ವಿಸ್ತರಿಸುತ್ತಿದ್ದು, ಇಂಧನ ಮತ್ತು ಸಂಪನ್ಮೂಲಗಳ ದಕ್ಷತೆಯನ್ನು ಹೆಚ್ಚಿಸುವುದು ಅತ್ಯಂತ ಮುಖ್ಯವಾಗಿದೆ. ನಿರಂತರ ಕಾರ್ಯಾಚರಣೆಗಳಿಗಾಗಿ ಡೇಟಾ ಸೆಂಟರ್ಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಮತ್ತು ಪರಿಣಾಮಕಾರಿ ಕೂಲಿಂಗ್ ವ್ಯವಸ್ಥೆಗಳ ಅಗತ್ಯ ಇರುತ್ತದೆ. ಇಂಧನ ಸಚಿವಾಲಯದ ಕೇಂದ್ರ ವಿದ್ಯುತ್ ಪ್ರಾಧಿಕಾರದ ಪ್ರಕಾರ ವಿದ್ಯುತ್ ಬೇಡಿಕೆಯು 2031-32 ವೇಳೆಗೆ 17 ಗಿಗಾವ್ಯಾಟ್ಗೆ ತಲುಪಬಹುದು. ಈ ವಲಯವು ವಿಸ್ತರಿಸುತ್ತಿರುವಂತೆಯೇ ಸುಸ್ಥಿರ ಬೆಳವಣಿಗೆಯನ್ನು ಬೆಂಬಲಿಸಲು ಸರ್ಕಾರವು ಸ್ವಚ್ಛ ಇಂಧನ ಮತ್ತು ಪರಿಣಾಮಕಾರಿ ಸಂಪನ್ಮೂಲ ಬಳಕೆಯನ್ನು ಉತ್ತೇಜಿಸುತ್ತದೆ. ಹಲವಾರು ಪ್ರಮುಖ ಉಪಕ್ರಮಗಳ ಮೂಲಕ ಸರ್ಕಾರವು ಪುನರುತ್ಪಾದಕ ಇಂಧನವನ್ನು ಉತ್ತೇಜಿಸುತ್ತಿದೆ. ಇವುಗಳಲ್ಲಿ ಗ್ರೀನ್ ಎನರ್ಜಿ ಓಪನ್ ಆಕ್ಸೆಸ್ ರೂಲ್ಸ್, ಗ್ರೀನ್ ಎನರ್ಜಿ ಕಾರಿಡಾರ್ ಯೋಜನೆ ಮತ್ತು ರಾಷ್ಟೀಯ ಗ್ರೀನ್ ಹೈಡ್ರೋಜನ್ ಮಿಷನ್ ಸೇರಿವೆ. ಹೈ ಎಫಿಷಿಯನ್ಸಿ ಸೋಲಾರ್ ಪಿವಿ ಮಾಡ್ಯೂಲ್ಗಳ ಮೇಲಿನ ರಾಷ್ಟೀಯ ಕಾರ್ಯಕ್ರಮ ಮತ್ತು ಸೋಲಾರ್ ಪಾರ್ಕ್ ಯೋಜನೆಗಳು ಸ್ವಚ್ಛ ಇಂಧನದ ಬಳಕೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. ಈ ಕ್ರಮಗಳು ಹೆಚ್ಚು ಇಂಧನ ಸಾಂದ್ರತೆಯ ಡಿಜಿಟಲ್ ಮೂಲಸೌಕರ್ಯಗಳಿಗೆ ಸ್ವಚ್ಛ ಮತ್ತು ಹೆಚ್ಚು ವಿಶ್ವಾಸಾರ್ಹ ವಿದ್ಯುತ್ ತಲುಪಲು ನೆರವಾಗುತ್ತವೆ. ಸುಸ್ಥಿರ ಬಳಕೆ ಮತ್ತು ಭಾರತದ ಪರಿವರ್ತನೆಗಾಗಿ ಪರಮಾಣು ಶಕ್ತಿಯ ಅಭಿವೃದ್ಧಿ ಕಾಯ್ದೆಯು ಸ್ವಚ್ಛ ವಿದ್ಯುತ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದು ಕೃತಕ ಬುದ್ದಿಮತ್ತೆ ಮತ್ತು ಡೇಟಾ ಸೆಂಟರ್ಗಳು ಸೇರಿದಂತೆ ಉದಯೋನ್ಮುಖ ವಲಯಗಳಿಗೆ ವಿಶ್ವಾಸಾರ್ಹ ಪರಮಾಣು ವಿದ್ಯುತ್ ಶಕ್ತಿಯನ್ನು ಬೆಂಬಲಿಸುತ್ತದೆ. ಈ ಚೌಕಟ್ಟು ಭವಿಷ್ಯದಲ್ಲಿ ಸಣ್ಣ ಮಾಡ್ಯುಲಾರ್ ರಿಯಾಕ್ಟರ್ಗಳು ಮತ್ತು ಮೈಕ್ರೋ ಪರಮಾಣು ರಿಯಾಕ್ಟರ್ಗಳ ನಿಯೋಜನೆಗೆ ಅನುವು ಮಾಡಿಕೊಡುತ್ತದೆ. ಭಾರತೀಯ ಮಾನಕ ಬ್ಯೂರೋ ಡೇಟಾ ಸೆಂಟರ್ ದಕ್ಷತೆಗಾಗಿ ವಿವಿಧ ಮಾನದಂಡಗಳನ್ನು ಅಭಿವೃದ್ಧಿಪಡಿಸಿದೆ. ಇದರ ತಾಂತ್ರಿಕ ಸಮಿತಿ LITD 31 ಕ್ಲೌಡ್ ಕಂಪ್ಯೂಟಿಂಗ್, ಮಾಹಿತಿ ತಂತ್ರಜ್ಞಾನ ಮತ್ತು ಡೇಟಾ ಸೆಂಟರ್ಗಳನ್ನು ಒಳಗೊಂಡಿದೆ. ಬೇಸ್ ಪವರ್ ಯೂಸೇಜ್ ಎಫೆಕ್ಟಿವ್ನೆಸ್ ಮತ್ತು ಕಾರ್ಬನ್ ಯೂಸೇಜ್ ಎಫೆಕ್ಟಿವ್ನೆಸ್ ಅನ್ನು ಒಳಗೊಂಡಿರುವ ಮಾನದಂಡಗಳನ್ನು ಪ್ರಕಟಿಸಿದೆ. ಈ ಮಾನದಂಡಗಳು ಕೂಲಿಂಗ್ ಎಫಿಷಿಯನ್ಸಿ ರೇಷಿಯೋ ಮತ್ತು ವಾಟರ್ ಯೂಸೇಜ್ ಎಫೆಕ್ಟಿವ್ನೆಸ್ಗಳನ್ನು ಸಹ ನಿರ್ವಹಿಸುತ್ತವೆ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ 2017 ಎನರ್ಜಿ ಕನ್ಸರ್ವೇಷನ್ ಬಿಲ್ಡಿಂಗ್ ಕೋಡ್ ಅನ್ನು ಅಧಿಸೂಚಿಸಿದೆ. ಇದು 2024 ಎನರ್ಜಿ ಕನ್ಸರ್ವೇಷನ್ ಅಂಡ್ ಸಸ್ಟೈನಬಲ್ ಬಿಲ್ಡಿಂಗ್ ಕೋಡ್ ಅನ್ನು ಸಹ ಅಧಿಸೂಚಿಸಿದೆ. ಈ ಸಂಹಿತೆಗಳು ಕಟ್ಟಡಗಳಿಗೆ ಶಕ್ತಿ ದಕ್ಷತೆ ಮತ್ತು ಜಲ ಸಂರಕ್ಷಣೆಯ ನಿಯಮಗಳನ್ನು ನಿಗದಿಪಡಿಸುತ್ತವೆ. ಇವು ಡೇಟಾ ಸೆಂಟರ್ ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಒಳಗೊಂಡಿವೆ. ಡೇಟಾ ಸೆಂಟರ್ನ ನೀರಿನ ಅವಶ್ಯಕತೆಗಳು, ಅಲ್ಲಿ ಬಳಸಲಾಗುವ ಕೂಲಿಂಗ್ ತಂತ್ರಜ್ಞಾನಗಳನ್ನು ಆಧರಿಸುತ್ತವೆ. ಕೈಗಾರಿಕಾ ಉದ್ದೇಶಗಳು ಸೇರಿದಂತೆ ಅಂತರ್ಜಲ ಹೊರಸೂಸುವಿಕೆಯನ್ನು ಜಲಶಕ್ತಿ ಸಚಿವಾಲಯ ಹೊರಡಿಸಿದ ಮಾರ್ಗಸೂಚಿಗಳ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಎಐ ಮೂಲಸೌಕರ್ಯವು ಡೇಟಾ ಸೆಂಟರ್ಗಳಲ್ಲಿ ಆಧಾರಿತ ಕೂಲಿಂಗ್ ತಂತ್ರಜ್ಞಾನಗಳ ಅಳವಡಿಕೆಗೆ ಕಾರಣವಾಗುತ್ತಿದೆ. ಇವುಗಳಲ್ಲಿ ಡೈರೆಕ್ಟ್ ಟು ಚಿಪ್ ಲಿಕ್ವಿಡ್ ಕೂಲಿಂಗ್, ಅಡಿಯಾಬ್ಯಾಟಿಕ್ ಕೂಲಿಂಗ್ ಮತ್ತು ಇಮ್ಮರ್ಷನ್ ಕೂಲಿಂಗ್ ಸೇರಿವೆ. ಕ್ಲೋಸ್ಡ್ ಲೂಪ್ ಲಿಕ್ವಿಡ್ ಕೂಲಿಂಗ್ ವ್ಯವಸ್ಥೆಗಳು ಸಹ ಸಂಪನ್ಮೂಲ ದಕ್ಷ ಪರಿಹಾರಗಳಾಗಿ ಹೊರಹೊಮ್ಮುತ್ತಿವೆ. ಭಾರತದ ಡೇಟಾ ಸೆಂಟರ್ ಬೆಳವಣಿಗೆಯು ಚೇತರಿಕೆ ಮತ್ತು ಸಾರ್ವಭೌಮ ಡಿಜಿಟಲ್ ಮೂಲಸೌಕರ್ಯದತ್ತ ಸಾಗುತ್ತಿರುವ ಸ್ಥಿರ ನೀತಿ ಪ್ರಮಾಣವನ್ನು ಪ್ರತಿಬಿಂಬಿಸುತ್ತದೆ. ಡೇಟಾ ಸಾರ್ವಭೌಮತ್ವ, ಡಿಜಿಟಲ್ ನಂಬಿಕೆ, ಆರ್ಥಿಕ ಸ್ಪರ್ಧಾತ್ಮಕತೆ ಮತ್ತು ತಾಂತ್ರಿಕ ಸ್ವಾವಲಂಬನೆಗೆ ಇದು ಹೆಚ್ಚು ಮುಖ್ಯವಾಗಿದೆ. ಕ್ಲೌಡ್ ಮತ್ತು ಕೃತಕ ಬುದ್ದಿಮತ್ತೆ ಮೂಲಸೌಕರ್ಯಗಳ ವಿಸ್ತರಣೆಯು ನಾವೀನ್ಯತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಆದಾಗ್ಯೂ ಈ ಬೆಳವಣಿಗೆಗೆ ಡೇಟಾ, ತಂತ್ರಜ್ಞಾನ, ಶಕ್ತಿ ಮತ್ತು ಡಿಜಿಟಲ್ ಮೂಲಸೌಕರ್ಯಗಳ ಜವಾಬ್ದಾರಿಯುತ ಆಡಳಿತದ ಅಗತ್ಯವಿರುತ್ತದೆ. ತಂತ್ರಜ್ಞಾನ ಆಡಳಿತ ವಿಭಾಗವು ಭದ್ರತೆ, ಸುಸ್ಥಿರತೆ, ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯೊಂದಿಗೆ ನಾವೀನ್ಯತೆಯನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಇದಕ್ಕೆ ಬಲವಾದ ಮಾನದಂಡಗಳು, ದೃಢವಾದ ಸೈಬರ್ ಭದ್ರತೆ, ಜವಾಬ್ದಾರಿಯುತ ಡೇಟಾ ಅಭ್ಯಾಸ ಮತ್ತು ಪರಿಣಾಮಕಾರಿ ಸಂಪನ್ಮೂಲ ನಿರ್ವಹಣೆಯು ಅಗತ್ಯವಿದೆ. ಇದು ಕಂಪ್ಯೂಟಿಂಗ್, ಸೆಮಿಕಂಡಕ್ಟರ್, ಶಕ್ತಿ ಮತ್ತು ನಿರ್ಣಾಯಕ ಡಿಜಿಟಲ್ ಮೂಲಸೌಕರ್ಯಗಳಲ್ಲಿ ಹೆಚ್ಚಿನ ದೇಶೀಯ ಸಾಮರ್ಥ್ಯಗಳಿಗೆ ಕರೆ ನೀಡುತ್ತದೆ. ಭಾರತವು 2047 ವೇಳೆಗೆ ವಿಕಸಿತ ಭಾರತದತ್ತ ಮುನ್ನಡೆಯುತ್ತಿರುವಂತೆ ಡೇಟಾ ಸೆಂಟರ್ಗಳು ಡಿಜಿಟಲ್ ಆರ್ಥಿಕತೆಯ ಮೂಲಭೂತ ಸ್ತರವಾಗಿ ಸೇವೆ ಸಲ್ಲಿಸಬಲ್ಲವು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ, 20ನೇ ಏಷ್ಯನ್ ಗೇಮ್ಸ್ 2026. ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ.
1: ಜಪಾನ್ ದೇಶದ ಐಚಿ ನಗೋಯಾದಲ್ಲಿ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ದೊರೆಯಿತು. ಈ ಕ್ರೀಡಾಕೂಟದಲ್ಲಿ ಏಷ್ಯಾ ಖಂಡದ ಹಲವು ದೇಶಗಳಿಂದ ಬಂದಿರುವ ಕ್ರೀಡಾಪಟುಗಳು ಪಥಸಂಚಲನದಲ್ಲಿ ಭವ್ಯವಾದ ಮೆರವಣಿಗೆಯಲ್ಲಿ ತಮ್ಮ ದೇಶದ ಧ್ವಜವನ್ನು ಹಿಡಿದು ಮುನ್ನಡೆದರು. ಭಾರತದ ಶೂಟಿಂಗ್ ಚಾಂಪಿಯನ್, ಒಲಿಂಪಿಕ್ಸ್ನಲ್ಲಿ 2 ಪದಕ ಗೆದ್ದಿರುವಂತಹ ಮನು ಬಾಕರ್ ಮತ್ತು ಕಬಡ್ಡಿಯ ತಾರೆ ಪವನ್ ಸೆಹರಾವತ್ ಅವರು ಭಾರತದ ತ್ರಿವರ್ಣ ಧ್ವಜವನ್ನ ಹಿಡಿದು ಈ ಒಂದು ಪಥಸಂಚಲನದಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದರು.

ಜಪಾನಿನ ಸಮರಕಲೆ ವೀರರ ಸಾಹಸ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆಗಟ್ಟಿತು. ಹುರಿಗಟ್ಟಿದ ಉಸ್ತಾದರು ಗಾಳಿಯಲ್ಲಿ ತೂಗಾಡುತ್ತಾ ಕೌಶಲ ಮೆರೆದರೆ ಪಿಟಿಲುವಾದಕ ತಾರೋ ಹಕಾಸೆ ಅವರು ಮೀಟಿದ ಭಾವತಂತಿಯ ನಾದ ಕೇಳುಗರ ಮನದಾಳಕ್ಕೆ ಇಳಿಯುತ್ತಿತ್ತು. ಗಾಯಕರ ಸುಶ್ರಾವ್ಯ ಕಂಠಗಳ ಮಾಧುರ್ಯ ಮತ್ತು ನೃತ್ಯ ಕಲಾವಿದರ ಅಮೋಘ ಪ್ರದರ್ಶನಗಳು ಕಣ್ಮನ ಸೆಳೆದವು. ಇದೆಲ್ಲದರ ನಡುವೆ ತಮ್ಮ ದೇಶಗಳ ಧ್ವಜಗಳನ್ನು ಕೈಯಲ್ಲಿಡಿದು ಸಂತಸ ಹೆಮ್ಮೆಯಿಂದ ಹೆಜ್ಜೆ ಹಾಕಿದ ಕ್ರೀಡಾಪಟುಗಳು ಮತ್ತು ನೆರವು ಸಿಬ್ಬಂದಿಗಳು ಗಡಿ ಭಾಷೆ ಧರ್ಮ ಬಣ್ಣಗಳು ಬೇರೆ ಬೇರೆಯಾದರೂ ಒಂದೇ ಸೂರಿನಡಿಯಲ್ಲಿ ಸೇರಿಕೊಂಡು ಭ್ರಾತೃತ್ವ ಮತ್ತು ಏಕತೆಯ ಸಂದೇಶ ಪಸರಿಸಿದರು. ಹಾರ್ಮೋನಿಕಾ ಹಾರ್ಟ್ ಬೀಟ್ ಎಂಬ ಸಂದೇಶದೊಂದಿಗೆ 126ನೇ ಚಕ್ರವರ್ತಿಯಾದ ನರುಹಿಟೋ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಅದರ ಬಳಿಕ ಜಪಾನ್ನ ಹ್ಯಾಮರ್ ಥ್ರೋ ಎಸೆತದ ಜೋಡಿಯಾದ ಅಪ್ಪ ಮಗ ಶಿಗೆನುಬು ಮುರೋಫುಶಿ ಮತ್ತು ಕೋಜಿ ಮುರೋಫುಶಿ ಅವರು ಜಂಟಿಯಾಗಿ ಕ್ರೀಡಾ ಜ್ಯೋತಿ ಬೆಳಗಿಸಿದ್ದು ವಿಶೇಷ. ಈ ಇಬ್ಬರು ಏಷ್ಯನ್ ಗೇಮ್ಸ್ ಚಾಂಪಿಯನ್ ಕೂಡ ಹೌದು. ಜಗತ್ತು ಆಗಾಗ್ಗೆ ಸಂಘರ್ಷಗಳಿಂದ ವಿಭಜಿತ ಆಗಿರುವಾಗ ಏಷ್ಯನ್ ಗೇಮ್ಸ್ ಕ್ರೀಡಾಪಟುಗಳು ರಾಷ್ಟ್ರಗಳ ನಡುವಿನ ಶಾಂತಿ ಅರಿವು ಮತ್ತು ಸ್ನೇಹಕ್ಕಾಗಿ ಹಂಬಲಿಸಿವೆ ಎಂಬುದನ್ನು ನೆನಪಿಸುತ್ತಾರೆ ಎಂದು ಏಷ್ಯಾ ಒಲಿಂಪಿಕ್ ಕೌನ್ಸಿಲ್ ಅಧ್ಯಕ್ಷ ಶೇಖ್ ಜೋಹಾನ್ ಬಿನ್ ಹಮದ್ ಅಲ್ಫಾನಿ ಹೇಳಿದರು. ಈ ಪಥಸಂಚಲನದಲ್ಲಿ ಅಫ್ಘಾನಿಸ್ತಾನ ತಂಡವು ಮೊದಲ ಬಾರಿಗೆ ಹೆಜ್ಜೆ ಇಟ್ಟಿತು. ಗಣ್ಯರ ಗ್ಯಾಲರಿಯಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷೆ ಕರ್ಸ್ಟಿ ಕೋವೆಂಟ್ರಿ ಕೂಡ ಉಪಸ್ಥಿತರಿದ್ದು ಈ ದೃಶ್ಯವನ್ನು ಮನದುಂಬಿಕೊಂಡರು. 1958ರಲ್ಲಿ ಟೋಕಿಯೋ ಮತ್ತು 1994ರಲ್ಲಿ ಹಿರೋಶಿಮಾ ನಂತರ ಜಪಾನ್ ಈ ಬಾರಿ ಏಷ್ಯನ್ ಗೇಮ್ಸ್ಗೆ

0: ಆತಿಥ್ಯ ವಹಿಸುತ್ತಿದೆ. ಟೋಕಿಯೋದಲ್ಲಿ 2020 ಒಲಿಂಪಿಕ್ ಕೂಟವನ್ನು ಕೋವಿಡ್ ಕಾರಣದಿಂದ 2021 ನಡೆಸಲಾಗಿತ್ತು. ಆಗ ಪ್ರೇಕ್ಷಕರಿಗೆ ಪ್ರವೇಶವಿರದೆ ಬಯೋಬಬಲ್ನಲ್ಲಿ ಒಲಿಂಪಿಕ್ಸ್ ಕೂಟ ನಡೆದಿತ್ತು. ಈಗ ಅದಕ್ಕಿಂತ ವಿಭಿನ್ನವಾಗಿ ಏಷ್ಯನ್ ಕ್ರೀಡಾಕೂಟದ ಉದ್ಘಾಟನೆ ನಡೆದಿದೆ. ಅಪಾರ ಜನಸ್ತೋಮದ ಪ್ರೇಕ್ಷಕರ ಹರ್ಷೋದ್ಗಾರಗಳ ಮಧ್ಯೆ ಏಷ್ಯನ್ ಕ್ರೀಡಾಕೂಟ ಆರಂಭಗೊಂಡಿದೆ.
1: As tradition, color, and culture collide to get proceedings started. Konnichiwa from Nagoya to the rest of Asia, as it becomes only the third city in Japan to welcome the continent's biggest sporting showpiece. At the heart of the Nagoya City Mizuho Park Athletic Stadium, stories of unity and togetherness come to life. And as Asia's finest gather once more, another milestone is also etched into history, as this edition marks 75 years since the first Asian Games were held.
0: ಏಷ್ಯನ್ ಕ್ರೀಡಾಕೂಟ ಮತ್ತು ಭಾರತಕ್ಕೆ ಒಂದು ರೀತಿಯ ಕರುಳುಬಳ್ಳಿಯ ಸಂಬಂಧ. ಯಾಕೆ ಅಂತಂದ್ರೆ 1951 ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟವನ್ನ ಭಾರತದ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಈ ಕ್ರೀಡಾಕೂಟವು ಬೃಹತ್ತಾಗಿ ಬೆಳೆದು ಬಂದಿದೆ. ವಿಶ್ವದ 3 ಬೃಹತ್ ಬಹುಶಿಸ್ತೀಯ ಕ್ರೀಡಾಕೂಟಗಳಲ್ಲಿ ಇದು ಕೂಡ ಒಂದು. ಆ ಮೊದಲ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ತಂಡವು 51 ಪದಕಗಳನ್ನು ಗೆದ್ದಿತ್ತು. ಅದರಲ್ಲಿ 15 ಚಿನ್ನದ ಪದಕಗಳಿದ್ದವು. ಆಗ 2ನೇ ಸ್ಥಾನವನ್ನು ಕೂಡ ಭಾರತ ಪಡೆದಿತ್ತು. ಅದೇ ಕ್ರೀಡಾಕೂಟದಲ್ಲಿ ಜಪಾನ್ 60 ಪದಕ ಗೆದ್ದು ಮೊದಲ ಸ್ಥಾನ ಗಳಿಸಿತ್ತು. ಅಲ್ಲಿಂದ ಇಲ್ಲಿಯವರೆಗಿನ 75 ವರ್ಷಗಳ ಪಯಣದಲ್ಲಿ ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಕ್ರೀಡಾರಂಗದ ಬೃಹತ್ ಶಕ್ತಿ ಕೇಂದ್ರಗಳಾಗಿ ಬೆಳೆದಿವೆ. ಅದರಲ್ಲಿ ಏಷ್ಯನ್ ಕ್ರೀಡಾಕೂಟದ ಪಾಲು ಕೂಡ ದೊಡ್ಡದು. ಹಾಂಗ್ಝೌನಲ್ಲಿ ನಡೆದಿದ್ದ 2023 ಏಷ್ಯಾ ಕ್ರೀಡಾಕೂಟದಲ್ಲಿ ಭಾರತ ಮೊದಲ ಬಾರಿಗೆ 100 ಪದಕಗಳ ಗಡಿಯನ್ನ ದಾಟಿತ್ತು. ಒಟ್ಟು 107 ಪದಕಗಳನ್ನ ಗೆದ್ದಿತ್ತು. ಈ ಬಾರಿಯೂ ಅಷ್ಟೇ ಪದಕಗಳನ್ನು ಗೆಲ್ಲುವ ವಿಶ್ವಾಸದೊಂದಿಗೆ ಭಾರತ ಕಣಕ್ಕಿಳಿದಿದೆ. ಭಾರತದ ಒಟ್ಟು 503 ಅಥ್ಲೀಟ್ಗಳು ಕಣದಲ್ಲಿದ್ದಾರೆ. 36 ಸ್ಪರ್ಧೆಗಳಲ್ಲಿ ತಮ್ಮ ಸಾಮರ್ಥ್ಯ ಪಣಕ್ಕೊಡ್ಡಲಿದ್ದಾರೆ. 265 ನೆರವು ಸಿಬ್ಬಂದಿ ಹಾಗೂ ಪದಾಧಿಕಾರಿಗಳು ಕ್ರೀಡಾಪಟುಗಳೊಂದಿಗೆ ತೆರಳಿದ್ದಾರೆ. 2028 ಒಲಿಂಪಿಕ್ಸ್ ಪ್ರವೇಶಕ್ಕೆ ಅರ್ಹತೆ ಗಿಟ್ಟಿಸುವ ಅವಕಾಶವೂ ಈ ಕೂಟದಲ್ಲಿದೆ. ಇದರಲ್ಲಿ 269 ಪುರುಷರು, 234 ಮಹಿಳಾ ಅಥ್ಲೀಟ್ಗಳು ಕೂಡ ಸೇರಿದ್ದಾರೆ. ಪ್ರಮುಖವಾಗಿ ಬ್ಯಾಡ್ಮಿಂಟನ್, ಶೂಟಿಂಗ್, ಕುಸ್ತಿ, ಅಥ್ಲೆಟಿಕ್ಸ್, ಕಬಡ್ಡಿ, ಕ್ರಿಕೆಟ್, ಹಾಕಿ, ವೇಟ್ ಲಿಫ್ಟಿಂಗ್ ಮತ್ತಿತರ ಕ್ರೀಡೆಗಳಲ್ಲಿ ಹೆಚ್ಚು ಪದಕ ಗಳಿಕೆಯನ್ನ ನಿರೀಕ್ಷಿಸಲಾಗಿದೆ. ಕಳೆದ ಜುಲೈನಲ್ಲಿ ನಡೆದಿದ್ದ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ ಪಡೆಯು ಮಿಂಚಿದ್ದನ್ನು ಯಾರೂ ಮರೆತಿರಲಿಕ್ಕಿಲ್ಲ. ಲವ್ಲಿನಾ ಬೋರ್ಗೊಹೈನ್ ನೇತೃತ್ವದ ತಂಡವು ಅಲ್ಲಿ ಪದಕಗಳ ಸುರಿಮಳೆಯನ್ನೇ ಸರಿಸಿತ್ತು. ಅದೇ ರೀತಿಯ ಸಾಧನೆಯು ಏಷ್ಯನ್ ಗೇಮ್ಸ್ನಲ್ಲಿ ಕೂಡ ಮರಳುವ ನಿರೀಕ್ಷೆ ಮೂಡಿದೆ. ಆರ್ಚರಿಯಲ್ಲಿ ಧೀರಜ್ ಬೊಮ್ಮದೇವರ, ಜ್ಯೋತಿ ಸುರೇಖಾ ವೆನ್ನಂ, ಫೆನ್ಸಿಂಗ್ನಲ್ಲಿ ಸಿಎ ಭವಾನಿದೇವಿ, ಗಾಲ್ಫ್ನಲ್ಲಿ ಅದಿತಿ ಅಶೋಕ್, ಸ್ಕ್ವಾಷ್ನಲ್ಲಿ ಅನಾಥ್ ಸಿಂಗ್ ಅವರು ಪ್ರಶಸ್ತಿ ಗೆಲ್ಲುವ ಭರವಸೆಯ ಕ್ರೀಡಾಪಟುಗಳಾಗಿದ್ದಾರೆ. ಭಾರತೀಯರ ಅತ್ಯಂತ ನೆಚ್ಚಿನ ಕ್ರೀಡೆ ಅಂದ್ರೆ ಕ್ರಿಕೆಟ್. ಏಷ್ಯಾ ಕ್ರೀಡಾಕೂಟದಲ್ಲೂ ಕೂಡ ನಮ್ಮ ಕ್ರಿಕೆಟ್ ಆಟಗಾರರು ನಿರಾಶೆ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಈ ಬಾರಿಯ ಏಷ್ಯನ್ ಕ್ರೀಡಾಕೂಟದ 2ನೇ ದಿವಸ ಭಾರತಕ್ಕೆ ಮೊಟ್ಟ ಮೊದಲ ಚಿನ್ನದ ಪದಕ ತಂದು ಕೊಟ್ಟಿದ್ದು ಭಾರತದ ಮಹಿಳೆಯರ ಕ್ರಿಕೆಟ್ ತಂಡ. ಹರ್ಮನ್ಪ್ರೀತ್ ಕೌರ್ ನಾಯಕತ್ವದ ಈ ಕ್ರಿಕೆಟ್ ತಂಡವು ಸತತ 2ನೇ ಬಾರಿ ಏಷ್ಯನ್ ಗೇಮ್ಸ್ ಚಿನ್ನದ ಪದಕವನ್ನ ಗೆದ್ದುಕೊಂಡಿದೆ. ಫೈನಲ್ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ 147 ರನ್ಗಳ ಬೃಹತ್ ಅಂತರದ ಜಯ ಸಾಧಿಸುವ ಮೂಲಕ ಹರ್ಮನ್ಪ್ರೀತ್ ಕೌರ್ ಬಳಗವು ಏಷ್ಯಾ ಖಂಡದಲ್ಲಿ ತನ್ನ ಪಾರಮ್ಯವನ್ನು ವಿಸ್ತರಿಸಿದೆ. ಇದರೊಂದಿಗೆ ಭಾರತಕ್ಕೆ ಮೊಟ್ಟ ಮೊದಲ ಚಿನ್ನದ ಪದಕ ಈ ಕೂಟದಲ್ಲಿ ಒಲಿದಿರುವುದು ವಿಶೇಷ. ಸ್ಮೃತಿ ಮಂದಾನ, ಶಫಾಲಿ ವರ್ಮಾ, ಕರ್ನಾಟಕದ ಶ್ರೇಯಾಂಕ ಪಾಟೀಲ್, ದೀಪ್ತಿ ಶರ್ಮಾ ಅವರು ಮಿಂಚಿದ ಈ ಪಂದ್ಯದಲ್ಲಿ ಭಾರತ ಗೆದ್ದು ಸ್ವರ್ಣ ಪದಕವನ್ನ ಗಳಿಸಿದೆ.
2: ಫೈನಲ್ ಮುಕಾಬ್ಲಾ ಇಸ್ ಮಹಿಳಾ ಕ್ರಿಕೆಟ್ ಕಾಂಟೆಸ್ಟ್ ಕಾ ಏಷ್ಯನ್ ಗೇಮ್ಸ್ 2026 ಕೆ ಅಂದರ್ ಔರ್ ಭಾರತೀಯ ಟೀಮ್ ಕೆ ಪಾಸ್ ಮೌಕಾ ಉಸ್ ಗೋಲ್ಡ್ ಮೆಡಲ್ ಜೊ ಜೀತಾ ಥಾ ಹಾಂಗ್ಝೌ 2022 ಮೇ ಉಸ್ಕೋ ಏಕ್ ಬಾರ್ ಫಿರ್ ಉಸ್ ಫೀಟ್ ಕೋ ದೊಹರಾನೆ ಕಾ ಔರ್ ಟೈಟಲ್ ದುಬಾರಾ ಅಪ್ನೆ ನಾಮ್ ಕರ್ನೆ ಕಾ ವಿಕೆಟ್

राधा यादव तो वो तिरंगा लेकर निकल चुकी है।

ಈ ಕೂಟದ ಮೊದಲ ದಿನದಲ್ಲಿ ಭಾರತದ ಶೂಟಿಂಗ್ ಪಟುಗಳು ಪದಕಗಳ ಕಾಣಿಕೆ ನೀಡಿದ್ದರು. ಅಲ್ಪ ಅಂತರದಲ್ಲಿ ಚಿನ್ನದ ಪದಕಗಳನ್ನ ಕೈತಪ್ಪಿಸಿಕೊಂಡಿದ್ದರೂ ಬೆಳ್ಳಿ ಪದಕಗಳ ಕಾಣಿಕೆಯನ್ನ ಶೂಟರ್ಗಳು ಕೊಟ್ಟಿದ್ದಾರೆ. ಮಹಿಳಾ ವಿಭಾಗದ ಶೂಟಿಂಗ್ನಲ್ಲಿ ಎರಡು ಬೆಳ್ಳಿ ಪದಕಗಳು ಭಾರತಕ್ಕೆ ಒಲಿದವು. 10 ಮೀಟರ್ ಏರ್ ರೈಫಲ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಕೂದಲೆಯಾಳೆಯ ಅಂತರದಲ್ಲಿ ಭಾರತದ ಇಳವೆನ್ನಿಲ ವಾಳರಿವನ್ ಚಿನ್ನವನ್ನ ಕೈತಪ್ಪಿಸಿಕೊಂಡರು. ಆದರೆ ಬೆಳ್ಳಿ ಪದಕ ಅವರಿಗೆ ಒಲಿಯಿತು. ತಂಡ ವಿಭಾಗದಲ್ಲೂ ಕೂಡ ಬೆಳ್ಳಿ ಪದಕವನ್ನ ಭಾರತ ಪಡೆದುಕೊಂಡಿತು. 27 ವರ್ಷ ವಯಸ್ಸಿನ ಇಳವೆನ್ನಿಲ್ ವೈಯಕ್ತಿಕ ವಿಭಾಗದಲ್ಲಿ ಮೊದಲ ಗುರಿಯಿಂದಲೇ ಮುನ್ನಡೆ ಸಾಧಿಸಿದ್ದರು. ಎರಡನೇ ಸ್ಥಾನಕ್ಕಾಗಿ ಜಪಾನ್ನ ಮಿಸಾಕಿ ನೊಬೋತಾ ಮತ್ತು ದಕ್ಷಿಣ ಕೊರಿಯಾದ ಹ್ಯೂಜಿನ್ ಬಾನ್ ನಡುವೆ ಆರಂಭದಲ್ಲಿ ಪೈಪೋಟಿ ಹೆಚ್ಚಿತ್ತು. ಕೊನೆ ಹಂತ ಸಮೀಪಿಸುವಾಗ ಜಪಾನಿನ ಹಿನಾಕಾ ತೈಚಿ ಮತ್ತು ಹ್ಯೂಜಿನ್ ನಡುವೆ ಹಣಾಹಣಿ ಕಾಣಿಸಿತು. 21ನೇ ಗುರಿಯವರೆಗೆ ತಮಿಳುನಾಡಿನ ಶೂಟರ್ ಅಗ್ರಸ್ಥಾನ ಕಾಪಾಡಿಕೊಂಡಿದ್ದರು. ಆದರೆ ಕೊನೆಯ 3 ಶಾಟ್ಗಳಲ್ಲಿ ಇಳವೆನ್ನೆಲ ಮುನ್ನಡೆ 0.2 ಪಾಯಿಂಟ್ಗಳಿಗೆ ಇಳಿಯಿತು. ಈ ಹಂತದಲ್ಲಿ ಎರಡನೇ ಸ್ಥಾನದಲ್ಲಿದ್ದ ತೈಚಿ 3 ಅವಕಾಶಗಳಲ್ಲಿ ಉತ್ತಮ ಸ್ಕೋರ್ಗಳೊಡನೆ ಅಗ್ರಸ್ಥಾನಕ್ಕೇರಿದರು. ಇಳವೆನ್ನಿಲ್ 10.3, 10.4 ಮತ್ತು 10.1 ಸ್ಕೋರ್ನೊಡನೆ ಎರಡನೇ ಸ್ಥಾನ ಪಡೆಯಬೇಕಾಯಿತು. ಕೇವಲ 0.6 ಪಾಯಿಂಟ್ ಅಂತರದಲ್ಲಿ ಚಿನ್ನ ಕೈತಪ್ಪಿತು. ಅಂತಿಮವಾಗಿ ತೈಚಿ 24 ಶಾಟ್ಗಳಿಂದ 253.0 ಪಾಯಿಂಟ್ಸ್ ಕಲೆ ಹಾಕಿ ಏಷ್ಯನ್ ಗೇಮ್ಸ್ ದಾಖಲೆ ಬರೆದರೆ ಇಳವೆನ್ನಿಲ್ 252.4 ಪಾಯಿಂಟ್ಸ್ ಗಳಿಸಿ ಬೆಳ್ಳಿ ಪದಕ ಪಡೆದರು. ಹಾಲಿ ವಿಶ್ವ ಚಾಂಪಿಯನ್ ಹ್ಯೂಜಿನ್ 230.4 ಅಂಕಗಳೊಂದಿಗೆ ಕಂಚಿನ ಪದಕವನ್ನ ತಮ್ಮದಾಗಿಸಿಕೊಂಡರು.

ತಂಡ ವಿಭಾಗದಲ್ಲಿ ಇಳವೆನ್ನಿಲ್ ಅವರು ಸೋನಂ ಉತ್ತಮ್ ಮಸ್ಕರ್ ವಿದರ್ಶಾ ಕೆ ವಿನೋದ್ ಅವರೊಂದಿಗೆ ಸೇರಿ ಬೆಳ್ಳಿ ಗೆಲ್ಲುವಲ್ಲಿ ಯಶಸ್ವಿಯಾದರು. ಅರ್ಹತಾ ಸುತ್ತಿನಲ್ಲಿ ಸೋನಂ 634.1 ಸ್ಕೋರ್ನೊಡನೆ ಮೂರನೇ ಸ್ಥಾನ ಪಡೆದಿದ್ದರೆ ಇಳವೆನ್ನಿಲ್ 633.5 ಸ್ಕೋರ್ನೊಡನೆ ಏಳನೇ ಸ್ಥಾನ ಗಳಿಸಿದ್ದರು. 27 ವರ್ಷ ವಯಸ್ಸಿನ ವಿದರ್ಶ 630.4 ಸ್ಕೋರ್ ಗಳಿಸಿದ್ದರು. ಅಂತಿಮವಾಗಿ ಭಾರತವು 1898 ಪಾಯಿಂಟ್ ಸಂಗ್ರಹಿಸುವಲ್ಲಿ ಯಶಸ್ವಿಯಾಯಿತು. ಈ ಸಾಧನೆಯ ಕುರಿತು ವಿದರ್ಶ ವಿನೋದ್ ಮಾತನಾಡಿದ್ದಾರೆ.

ಈ ಕ್ರೀಡಾಕೂಟದ ಎರಡನೇ ದಿನವೂ ಕೂಡ ಶೂಟಿಂಗ್ ನಲ್ಲಿ ಎರಡು ಬೆಳ್ಳಿ ಪದಕ ಮತ್ತು ಒಂದು ಕಂಚಿನ ಪದಕ ಒಲಿಯಿತು. ಜೊತೆಗೆ ಮಿಕ್ಸ್ ಮಾರ್ಷಲ್ ಆರ್ಟ್ ನಲ್ಲಿ ಸುಚಿಕಾ ಅವರು ಕೂಡ ಕಂಚಿನ ಪದಕವನ್ನು ಪಡೆದರು. ಪುರುಷರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ನಲ್ಲಿ ಭಾರತದ ಹಿಮಾಂಶು ದಿಲ್ಲೋನ್ ಮತ್ತು ರುದ್ರಾಂಶ್ ಬಿ ಪಟೇಲ್ ಅವರು ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕವನ್ನ ಗೆದ್ದುಕೊಂಡರು. ಈ ವಿಭಾಗದಲ್ಲಿ ಚೀನಾದ ಶೇಂಗ್ ಲಿಹಾವು ಅವರು ಚಿನ್ನದ ಪದಕವನ್ನ ಗೆದ್ದರು. ವಿಶ್ವ ರ್ಯಾಂಕಿಂಗ್ ನಲ್ಲಿ ಅಗ್ರಸ್ಥಾನದಲ್ಲಿರುವ ಶೇಂಗ್ ಅವರು 2024 ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಚಿನ್ನ ಗೆದ್ದವರು. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಕೂಡ ಗಳಿಸಿದ್ದರು. ಅವರು 254.2 ಅಂಕ ಗಳಿಸಿ ಚಿನ್ನದ ಪದಕ ಗೆಲ್ಲುವ ಜೊತೆಗೆ ಏಷ್ಯನ್ ಗೇಮ್ಸ್ ದಾಖಲೆ

0: ಶೈಲಿಯನ್ನು ಕೂಡ ಬರೆದರು. ಹಿಮಾಂಶು 252.4 ಮತ್ತು ರುದ್ರಾಂಶ್ 230.9 ಅಂಕಗಳನ್ನು ಗಳಿಸಿದರು. ಇದರೊಂದಿಗೆ ಕ್ರಮವಾಗಿ ಬೆಳ್ಳಿ ಹಾಗೂ ಕಂಚಿನ ಪದಕವನ್ನು ಗೆದ್ದುಕೊಂಡರು. ತಂಡ ವಿಭಾಗದಲ್ಲಿ ಇವರಿಬ್ಬರ ಜೋಡಿಯು ಪಾರ್ಥ್ ಮಾನೆಯವರೊಂದಿಗೆ ಸೇರಿ ಬೆಳ್ಳಿ ಪದಕ ಜಯಿಸುವಲ್ಲಿ ಯಶಸ್ವಿಯಾಯಿತು. ಈ ವಿಭಾಗದಲ್ಲಿಯೂ ಚೀನಾದ ಶೇಂಗ್ ಅವರು ಚಾಂಗ್ ಹಾಂಗ್ ಝಾಂಗ್ ಮತ್ತು ಸಿಹಾನ್ ಮಾ ಅವರೊಂದಿಗೆ ಸೇರಿ ಚಿನ್ನ ಗೆದ್ದರು. ಹಿಮಾಂಶು ಧಿಲ್ಲೋನ್ ಅವರು ಮೂಲತಃ ಹರಿಯಾಣದವರು. ಅವರು ಶೂಟಿಂಗ್ಗೆ ಬರುವ ಮುನ್ನ ಕುಸ್ತಿಯಲ್ಲಿ ಸಾಧನೆ ಮಾಡುತ್ತಿದ್ದರು. ಆದರೆ ಕುಸ್ತಿಯ ಮ್ಯಾಟ್ನಲ್ಲಿ ಅವರಿಗೆ ಆತ್ಮವಿಶ್ವಾಸ ಕುದುರದ ಕಾರಣ ಬೇರೆ ಕ್ರೀಡೆಗಳತ್ತ ಒಲವು ಬೆಳೆಸಿಕೊಂಡು ಶೂಟಿಂಗ್ ಅನ್ನು ತಮ್ಮ ಆಯ್ಕೆಯನ್ನಾಗಿಸಿಕೊಂಡರು. ಅದರ ಫಲ ಈ ಏಷ್ಯನ್ ಗೇಮ್ಸ್ನಲ್ಲಿ ಅವರಿಗೆ ಸಿಕ್ಕಿದೆ. ತಮ್ಮ ಜನ್ಮದಿನದಂದೇ ಅವರು ಬೆಳ್ಳಿ ಪದಕವನ್ನು ಗೆದ್ದಿರುವುದು ಕೂಡ ವಿಶೇಷ.
1: Bronze going to Rudraksh Patel, shots a 230.9 in the final, and takes the bronze medal here.
2: Himanshu, namaskar. And he will receive his silver medal, his first medal at the multi-sport event.
0: ಮಿಶ್ರ ಸಮರ ಕಲೆ ಅಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್ನಲ್ಲಿ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಪದಕ ಒಲಿದಿದೆ. ಅದಕ್ಕೆ ಕಾರಣರಾದವರು ಸುಚಿಕಾ ತರಿಯಾಲ್. 36 ವರ್ಷದ ಸುಚಿಕಾ ಅವರು 60 kg ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಇದೇ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ನಡೆಸಲಾಗುತ್ತಿರುವ ಎಂಎಂಎದಲ್ಲಿ ಸುಚಿಕಾ ಅವರು ಈ ಸಾಧನೆ ಮಾಡಿದ್ದಾರೆ. ಸೆಮಿಫೈನಲ್ನಲ್ಲಿ ಸುಚಿಕಾ ಅವರು ಸಿಂಗಾಪುರದ ಹುಯಿ ಹೂನ್ ಟಿ ಅವರೊಂದಿಗೆ ದಿಟ್ಟ ಹೋರಾಟ ನಡೆಸಿದರು. ಆದರೆ ಈ ಫಲಿತಾಂಶವು ಡ್ರಾದಲ್ಲಿ ಕೊನೆಗೊಂಡಿತು. ನಂತರ ದೇಹ ತೂಕ ಪರಿಶೀಲನೆಯಲ್ಲಿ ಸುಚಿಕಾ ಅವರು 700 gram ಹೆಚ್ಚು ತೂಗಿದ್ದರಿಂದ ಅವರಿಗೆ ಕಂಚಿನ ಪದಕವನ್ನು ನೀಡಲಾಯಿತು. ಸಿಂಗಾಪುರದ ಸ್ಪರ್ಧಿಯು ಫೈನಲ್ಗೆ ಅರ್ಹತೆ ಪಡೆದುಕೊಂಡರು. ಇದರಿಂದ ಸುಚಿಕಾ ಅವರು ಅಸಮಾಧಾನಗೊಂಡು, ನಾನು ಈ ಬೌಟ್ನಲ್ಲಿ ಗೆದ್ದಿದ್ದೇನೆ, ಆದರೆ ಈ ಫಲಿತಾಂಶ ಸರಿಯಿಲ್ಲ, ನಾನು ಜಯಿಸಿದ್ದೆ ಅಂದುಕೊಂಡಿದ್ದೆ, ಕಂಚಿನ ಪದಕ ನನಗೆ ತೃಪ್ತಿ ತಂದಿಲ್ಲ, ಈ ಕುರಿತು ನಿಯಮ ಬದಲಾವಣೆಯ ಬಗ್ಗೆ ಗಮನ ಹರಿಸಬೇಕು ಎಂದು ಅವರು ಒತ್ತಾಯಿಸಿದ್ದು ಕೂಡ ಚರ್ಚೆಗೆ ಗ್ರಾಸವಾಯಿತು. ಆದರೆ ಈ ಕ್ರೀಡೆಯಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ಪದಕ ಒಲಿದಿರುವುದು ವಿಶೇಷ. ಒಲಿಂಪಿಕ್ಸ್ ಅರ್ಹತೆ ಮೇಲೆ ಕಣ್ಣಿಟ್ಟಿರುವ ಭಾರತದ ಮಹಿಳಾ ಹಾಕಿ ತಂಡವು ತನ್ನ ಮೊದಲ ಪಂದ್ಯದಲ್ಲಿ ಇಂಡೋನೇಷ್ಯಾ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. 17-1 ಗೋಲುಗಳಿಂದ ಈ ಗೆಲುವಿನ ಸಾಧನೆಯನ್ನ ಸಲೀಮಾ ಟೇಟೆ ನಾಯಕತ್ವದ ಮಹಿಳಾ ತಂಡವು ದಾಖಲಿಸಿದೆ.

ಬಹುನಿರೀಕ್ಷೆಯ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾರತದ ಪುರುಷರ ತಂಡವು ಪದಕ ಸುತ್ತಿಗೆ ಪ್ರವೇಶಿಸಿದೆ. ಲಕ್ಷ್ಯಸೇನ್ ನೇತೃತ್ವದ ಭಾರತ ತಂಡವು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆತಿಥೇಯ ಜಪಾನ್ ತಂಡವನ್ನ 3-0 ಸೋಲಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಇದರೊಂದಿಗೆ ಒಂದು ಪದಕ ಲಭಿಸುವುದನ್ನು ಖಚಿತಪಡಿಸಿಕೊಂಡಿದೆ. ಹಾಂಗ್ಝೋನಲ್ಲಿ ಪುರುಷರ ತಂಡವು ಬೆಳ್ಳಿ ಪದಕ ಗೆದ್ದಿತ್ತು. ಈ ಬಾರಿ ಸೆಮಿಫೈನಲ್ ಪ್ರವೇಶಿಸಿರುವುದು ಆಶಾದಾಯಕ. 25 ವರ್ಷದ ವಯಸ್ಸಿನ ಲಕ್ಷ್ಯಸೇನ್ ಅವರು ವಿಶ್ವ ಕ್ರಮಾಂಕದಲ್ಲಿ 7ನೇ ಸ್ಥಾನದಲ್ಲಿರುವ ಕೋಡ್ಕೆ ನರವುಕ ವಿರುದ್ಧ ಮೊದಲ ಗೇಮ್ ಸೋತರು. ನಿರ್ಣಾಯಕ 3ನೇ ಗೇಮ್ನಲ್ಲಿ 14-19 ಹಿನ್ನಡೆಯಲ್ಲಿದ್ದ ಲಕ್ಷ್ಯಸೇನ್ ನಂತರ ಅಮೋಘವಾಗಿ ಚೇತರಿಸಿಕೊಂಡರು. ಈ ಪಂದ್ಯವನ್ನು 11-21, 21-15, 21-19 ಗೆದ್ದುಕೊಂಡು ತಂಡಕ್ಕೆ 1-0 ಮುನ್ನಡೆ ಒದಗಿಸಿದರು. ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ನರವುಕ ಅವರು 2 ಬಾರಿ ಬೆಳ್ಳಿ ಗೆದ್ದಿದ್ದಾರೆ. ಅನುಭವಿ ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿಯು ಪುರುಷರ ಡಬಲ್ಸ್ನಲ್ಲಿ 21-18, 24-22 ಹೋಕಿ ಹಕುರೊ ಒಬಯಶಿ ಯಾಗೋ ಜೋಡಿಯನ್ನ ಸೋಲಿಸಿದರು. ಇದರಿಂದಾಗಿ ತಂಡವು 2-0 ಮುನ್ನಡೆ ಪಡೆಯಿತು. ಕರ್ನಾಟಕದ ಯುವ ಆಟಗಾರ ಆಯುಷ್ ಶೆಟ್ಟಿ 21-10, 21-19 ಸಿಂಗಲ್ಸ್ನಲ್ಲಿ ಕೋಕಿ ಐತನಾಬೆ ಅವರನ್ನ ಸೋಲಿಸಿದವರೊಂದಿಗೆ ಭಾರತ ತಂಡಕ್ಕೆ 3-0 ಮುನ್ನಡೆಯ ಗೆಲುವನ್ನ ತಂದುಕೊಟ್ಟರು. ಆದರೆ ಮಹಿಳಾ ವಿಭಾಗದಲ್ಲಿ ನಿರಾಶೆ ಕಾಡಿತು. ಭಾರತ

ಒಂದರಲ್ಲಿ 13.00 ಸ್ಕೋರ್ ಗಳಿಸಿದರು. ಡಿಫಿಕಲ್ಟಿಯಲ್ಲಿ 4.4, ಎಕ್ಸಿಕ್ಯೂಷನ್ ನಲ್ಲಿ 8.60 ಅಂಕ ಕಲೆ ಹಾಕಿದರು. ವಾಲ್ಟ್ ಎರಡರಲ್ಲಿ ಅವರು 12.43 ಸ್ಕೋರ್ ಗಳಿಸಿದರೆ ಡಿಫಿಕಲ್ಟಿಯಲ್ಲಿ 4.0 ಹಾಗೂ ಎಕ್ಸಿಕ್ಯೂಷನ್ ನಲ್ಲಿ 8.433 ಅಂಕ ಸಂಗ್ರಹಿಸಿದರು. ಬಂಗಾಳದವರಾದ ಪ್ರಣತಿ ಅವರು ಒಟ್ಟು 12.916 ಅಂಕಗಳೊಂದಿಗೆ 7ನೇ ಸ್ಥಾನ ಪಡೆದು ಫೈನಲ್ ಪ್ರವೇಶಿಸಿದರು.

0: ಏಷ್ಯನ್ ಗೇಮ್ಸ್ನ 4ನೇ ದಿನ ಮತ್ತಷ್ಟು ಪದಕಗಳು ಭಾರತದ ಮಡಿಲಿಗೆ ಸೇರಿದವು. ಅದರಲ್ಲಿ ಪ್ರಮುಖವಾಗಿ ಒಲಿಂಪಿಯನ್ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಅವರು 49 kg ಮಹಿಳೆಯರ ವಿಭಾಗದಲ್ಲಿ ಬೆಳ್ಳಿಯ ಪದಕವನ್ನ ಗೆದ್ದುಕೊಂಡ್ರು. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕೂಡ ಅವರು ಬೆಳ್ಳಿ ಪದಕ ಗೆದ್ದಿದ್ರು. ಇತ್ತೀಚೆಗಷ್ಟೇ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ರು. ಈ ಹಿಂದೆ ಅವರು ವಿಶ್ವ ಚಾಂಪಿಯನ್ ಕೂಡ ಆಗಿದ್ದರು. ಆದರೆ ಇದುವರೆಗೂ ಅವರು 3 ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ್ದರೂ ಕೂಡ ಪದಕ ಗೆಲ್ಲಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಅವರು ಈ ಅವಕಾಶವನ್ನ ಬಿಟ್ಟುಕೊಡಲಿಲ್ಲ. 49 kg ಮಹಿಳೆಯರ ವಿಭಾಗದಲ್ಲಿ ಒಟ್ಟು 198 kg ತೂಕವನ್ನ ಎತ್ತಿ ಬೆಳ್ಳಿ ಪದಕವನ್ನ ಗಳಿಸಿದ್ದಾರೆ. ಸ್ನಾಚ್ನಲ್ಲಿ 88 kg ಮತ್ತು ಕ್ಲೀನ್ ಹಾಗೂ ಜರ್ಕ್ ವಿಭಾಗದಲ್ಲಿ 111 kg ಅವರು ಎತ್ತಿದ್ರು. ಇದರೊಂದಿಗೆ 1998ರಲ್ಲಿ ಕರ್ಣಂ ಮಲ್ಲೇಶ್ವರಿ ಅವರು ಕಂಚಿನ ಪದಕ ಗೆದ್ದಿದ್ದೇ ಕೊನೆ. ಆ ನಂತರ ಯಾವುದೇ ವೇಟ್ ಲಿಫ್ಟರ್ ಮಹಿಳೆಯರ ವಿಭಾಗದಲ್ಲಿ ಇಲ್ಲಿ ಪದಕ ಗೆದ್ದಿರಲಿಲ್ಲ. ಆ ಒಂದು ಸಾಧನೆಯು ಕೂಡ ಮೀರಾಬಾಯಿ ಅವರ ಹೆಗ್ಗಳಿಕೆ ಆಗಿದೆ. ಈ ಸ್ಪರ್ಧೆಯಲ್ಲಿ ಮೀರಾಬಾಯಿ ಅವರಿಗೆ ನಿಕಟವಾಗಿ ಪೈಪೋಟಿಯೊಡ್ಡಿದವರು ಉತ್ತರ ಕೊರಿಯಾದ ರೀ ಸಾಂಗ್ ಗೂಮ್. ಅವರು ಒಟ್ಟು 215 kg ತೂಕವನ್ನ ಎತ್ತಿ ಚಿನ್ನದ ಪದಕವನ್ನ ಗೆದ್ದರು. ಇದು ಅವರು ಸತತ 3ನೇ ಬಾರಿ ಗೆಲ್ಲುತ್ತಿರುವ ಚಿನ್ನ. ಭಾರತಕ್ಕೆ ಇದೇ ಮೊದಲನೇ ಬಾರಿಗೆ ಸಾಫ್ಟ್ ಟೆನಿಸ್ನಲ್ಲಿ ಪದಕ ಒಲಿದಿದೆ. ಭಾರತದ ಜೈ ಮೀನಾ ಅವರು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಸೆಮಿಫೈನಲ್ನಲ್ಲಿ ಜಪಾನ್ನ ಟಾಕುಯಾ ಕುರೋಸಾಕಾ ಅವರ ವಿರುದ್ಧ 2-4 ಸೋತರು. 45 ನಿಮಿಷ ಪಂದ್ಯ ನಡೆಯಿತು. ಇದರಲ್ಲಿ ಜಪಾನ್ನ ಆಟಗಾರ ಗೆದ್ದು ಫೈನಲ್ಗೆ ಮುನ್ನಡೆದರು. ಸೆಮಿಫೈನಲ್ನಲ್ಲಿ ಸೋತವರಿಗೂ ಕೂಡ ಕಂಚಿನ ಪದಕ ಕೊಡುವ ಪದ್ಧತಿ ಈ ಗೇಮ್ನಲ್ಲಿದೆ. ಶೂಟಿಂಗ್ ವಿಭಾಗದಲ್ಲಿ ಮತ್ತೊಂದು ಪದಕ ಭಾರತದ ಖಾತೆ ಸೇರಿದೆ. ಭಾರತದ ಪುರುಷ ಮತ್ತು ಮಹಿಳೆಯರ ಸ್ಕೀಟ್ ತಂಡಗಳು ಕಂಚಿನ ಪದಕಗಳನ್ನ ಗೆದ್ದುಕೊಂಡಿವೆ. ಇದರೊಂದಿಗೆ ಶೂಟಿಂಗ್ನಲ್ಲಿ ಭಾರತಕ್ಕೆ ಒಟ್ಟು 4 ಬೆಳ್ಳಿ ಮತ್ತು 3 ಕಂಚಿನ ಪದಕಗಳು ಬಂದಂತಾಗಿದೆ. ಕಬಡ್ಡಿ ಕ್ರೀಡೆಯ ಪುರುಷರ ವಿಭಾಗದ ಗುಂಪು ಹಂತದ ಮೊದಲ ಪಂದ್ಯದಲ್ಲಿ ಭಾರತ ತಂಡವು 49-24 ಆತಿಥೇಯ ಜಪಾನ್ ವಿರುದ್ಧ ಗೆಲುವು ಸಾಧಿಸಿತು. 2ನೇ ಪಂದ್ಯದಲ್ಲಿಯೂ ಕೂಡ ಭಾರತದ ಪುರುಷರ ತಂಡವು ಪಾರಮ್ಯ ಮೆರೆಯಿತು. 63-31 ದಕ್ಷಿಣ ಕೊರಿಯಾದ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿತು. ಪುರುಷರ ವಿಭಾಗದಲ್ಲಿ ಭಾರತ ತಂಡವು 48-25 ಬಾಂಗ್ಲಾದೇಶದ ವಿರುದ್ಧ ಜಯಶಾಲಿಯಾಯಿತು. ಇದರೊಂದಿಗೆ ಹಾಲಿ ಚಾಂಪಿಯನ್ ಭಾರತ ತಂಡವು ಎ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದೆ.
1: The Asian Games 2026 through the big man himself in under 10 seconds and then leave some room. Oh, he's got one, but again, I don't think he's going to get through to the midline. Can he put some fight in it? Not to be for Jang Kun Lee. And at the end of it all, another super tackle to India, Ankit and Ashu. And we'll call time on that contest. A spirited affair, a great fight from Korea's raiders, but it's India that make it 2-2, and Sunil Kumar and his men.

0: a huge win, 63-31. And much of that damage done by the star-studded raiding unit of India in Japan.
1: ಮಹಿಳೆಯರ ವಿಭಾಗದಲ್ಲಿಯೂ ಭಾರತವು ಪಾರಮ್ಯ ಮೆರೆಯಿತು. 42-21 ಬಾಂಗ್ಲಾದೇಶ ತಂಡವನ್ನ ಸೋಲಿಸಿ ಮುನ್ನಡೆ ಸಾಧಿಸಿತು. ಮಹಿಳೆಯರ ವಿಭಾಗದಲ್ಲಿ 37-23 ಇರಾನ್ ತಂಡದ ಬಲಾಢ್ಯ ಪೈಪೋಟಿಯನ್ನ ಮೆಟ್ಟಿ ನಿಂತಿತು.
2: There are quite a few expert defenders there. Anshuwara Rotri.
0: There you have it. India open their Asian Games 2026 with a win, and the defending champions are off and running. It's a 21-point win for the women in blue. Really confident showing from Pushpa Rana and her girls, and it was one-way traffic in that second half. Bangladesh fought spirited in the first 20, but after that, it was all India's way.
3: ಜಪಾನಿನ ಐಚಿ ಮತ್ತು ನಗೋಯಾದಲ್ಲಿ ನಡೆಯುತ್ತಿರುವ 20ನೇ ಏಷ್ಯನ್ ಕ್ರೀಡಾಕೂಟದ ಕುರಿತು ವಾರದ ವರದಿ ಕೇಳಿದಿರಿ. ಪ್ರಸ್ತುತಿ ಕ್ರೀಡಾ ವರದಿಗಾರರಾದ ಗಿರೀಶ್ ದೊಡ್ಮನಿ, ಸಂಕಲನ ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿಲಯದವರೆಗೂ ಗೀತೆ ಚಂದ್ರಿಗೆ ಪ್ರಸಾರವಾಯಿತು. ಸಮಯ ಆಗಿದೆ 11:01:20. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ನೆಂಬವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ಆರ್ಎಂ ಉಮಾದೇವಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ. 10:30 ಸೋನಾರ್ ಹೆಪ್ಪಲ್. 11:00 ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಅರಣ್ಯ. ಭಾಗವಹಿಸ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು. 11:30 ಸವಿ ನೆನಪು. ಇನ್ನು ನಾಳೆ 12:00 ವನಿತಾ ವಿಹಾರದಲ್ಲಿ ಕೇಳಿ. ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿ ಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. ನಿರ್ವಹಣೆ ಎಂ ಶಕುಂತಲಾ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಾಳೆ 12:35 ಅಂತಾರಾಷ್ಟ್ರೀಯ ಆಯುರ್ವೇದ ದಿನ, ಸೆಪ್ಟೆಂಬರ್ 23. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಡನೆ ಸಂದರ್ಶಿಸಿದ್ದಾರೆ ಎಂಕೆ ಶಿವಕುಮಾರ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರಭಾಕರ್ ಬಿಎನ್. ಇದು ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಸ್ನೇಹ ಭಾರತಿ ತೆಲುಗು ಕಾರ್ಯಕ್ರಮ. ಫ್ರಮ್ ಸೈಲೆನ್ಸ್ ಟು ಸಪೋರ್ಟ್ ಈ ಕುರಿತು ಮೋಟಿವೇಶನಲ್ ಸ್ಪೀಕರ್ ಲಕ್ಷ್ಮಣ್ ರಾವ್ ಅವರೊಂದಿಗೆ ಸಂದರ್ಶಿಸಿದ್ದಾರೆ ನೀಲಿಮಾ ವಲ್ಲೂರಿ. 5:30 ಗಿರ್ಮಿಟ್. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿಯಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕೋಲಾರ ತಾಲೂಕು ಚಿಂತಾಮಣಿ ಗ್ರಾಮದ ಪ್ರಗತಿಪರ ರೈತ ನಾಗರಾಜ್ ಸಿಎಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:20 ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಭೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. 7:45 ಸಿರಿಗಂಧ. 9:15 ಭಾವಗೀತೆಗಳು. 9:30 ಇಂಗ್ಲಿಷ್ ಯುವವಾಣಿ. ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿಂಗ್ ಫ್ಯೂಚರ್ಸ್ ಈ ಕುರಿತು ಶಾಲೋಮ್ ಅರೋಕ್ಯನಾಥನ್ ಅವರೊಂದಿಗೆ ಸಂದರ್ಶನ. 9:45 ಇಂಗ್ಲಿಷ್ನಲ್ಲಿ ಭಾಷಣ ರೆಸ್ಯೂಮ್ ಟು ರೀಬಿಲ್ಡ್. ನ್ಯಾಯವಾದಿ ಸೀಮಾ ಗುಪ್ತಾ ಅವರಿಂದ ಭಾಷಣ. ವಿಷಯ ಟ್ರಾಫಿಕಿಂಗ್ ಪೋಕ್ಸೋ ಆ್ಯಂಡ್ ಚೈಲ್ಡ್ ಸೇಫ್ಟಿ. 10:00 ಏಷ್ಯನ್ ಗೇಮ್ಸ್ನ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದಿಂದ. ನಂತರ ಗೀತಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ಮಹೇಶನ ದೀರ್ಘ ಮೌನ ಕೊರಗನನ್ನು ಇನ್ನಷ್ಟು ರೊಚ್ಚಿಸಿತು. ಮಾತಾಡಿ, ಇಲ್ಲಾದ್ರೆ ಈ ಸೊಪ್ಪು ಬದಲು ನಿಮ್ಮನ್ನೇ ಕೊಚ್ಚಾಗ್ತೆ. ಒಡೆಯನೆಂಬ ಅಂಜಿಕೆ ಬಿಟ್ಟು ಅವನ ರಟ್ಟೆಗೆ ಕೈ ಹಾಕಿ ಕತ್ತಿ ಎತ್ತಿ ಹಿಡಿದು ನಿಂತ. ಹಂಗಂತ ನಿಂಗ್ಯಾರು ಹೇಳಿದ್ದು? ತಪ್ಪಿಸಿಕೊಳ್ಳುವ ಕಡೆಯ ಪ್ರಯತ್ನವೆಂದಂತೆ ಸರಿದು ನಿಂತು ಪ್ರಶ್ನಿಸಿದ. ಕೊರಗನ ರೋಷ ಅಳಿದು ದುಃಖ ಕಟ್ಟೆಯೊಡಿತು. ಅಳುತ್ತಾ ಆ ಮಾಣಿ ಹೇಳಿದ್ದನ್ನು ಯಥಾವತ್ತಾಗಿ ಹೇಳಿ ಕುಸಿದು ಕುಳಿತ. ಥೂ, ಎಂತ ಹುಡುಗಿಯದು! ಒಂದಷ್ಟು ದುಡ್ಡು ಕೈಲಿ ಹಾಕ್ತೀನಿ, ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಖಾಲಿ ಮಾಡಿಸ್ಕೊಂಡು ಬಾ ಅಂದ್ರೆ ನೀವು ಬನ್ನಿ ಅಂತಾಳೆ. ಇಂಥ ಎಷ್ಟು ಜನರನ್ನ ನೋಡಿಲ್ಲ ನಾನು. ಆ ದಿನ ಅವಳು ಅಲ್ವೇ, ನೀವು ನನ್ನ ಸಂಗಡ ಬನ್ನಿ, ಇಲ್ಲಾದ್ರೆ ಕೆರಿನೋ ಬಾವಿನೋ ಕಂಡ್ಕತ್ತೆ ಎಂದು ಹೆದರಿಸಿದ್ದು. ಅದಕ್ಕೆ ಅಲ್ಲವೇ ನಾನು 8 ದಿನ ಕುಟುಂಬ ಯಾತ್ರೆ ನೆಪ ಮಾಡಿ ಅವಳ ಕೈಯಿಂದ ಜಾರಿಕೊಂಡಿದ್ದು. ಬರುವಷ್ಟರಲ್ಲಿ ಎಲ್ಲಾ ಬಗೆಹರಿದಿರುತ್ತದೆಂದು ಕೊಂಡರೆ ಹೇಳಿದಂತೆ ಮಾಡಿಯೇ ಬಿಟ್ಟಳಲ್ಲ. ಅಲ್ಲ, ಆ ಮಾಣಿ ಯಾವಾಗ ಇದೆಲ್ಲ ಕಂಡ? ಎಷ್ಟೊತ್ತಿಗೂ ತೋಟ ತಿರುಗಿ ಪೇರ್ಲೆ ಹಣ್ಣು ಪನ್ನೀರ್ಲೆ ಹಣ್ಣು ಕೋ ಚಟ ಅವಂದು. ಇರ್ಲಿ, ಅವನ ಬಾಯಿ ಮೊದಲು ಬಂದ್ ಮಾಡಬೇಕು. ಸುರೇಶ ಅಡಿಕೆ ಮರಕ್ಕೊರಗಿ ಒಂದು ಗಳಿಗೆ ಹಿಂದಿನದನ್ನು ಮೆಲುಕು ಹಾಕತೊಡಗಿದ್ದ. ಒಡೆಯ, ನಿಮ್ಮನಿ ಅನ್ನ ತಿಂದಿದೆ, ಹಾಂಗಾಗಿ ನಿಮ್ಮನ್ನ ಜೀವಂತ ಬಿಟ್ಟಿದೆ. ಆದ್ರೆ ಇಷ್ಟಕ್ಕೆ ನಾ ಸುಮ್ನೆ ಆಯ್ಕೊಳ್ಳೋದಿಲ್ಲ. ಊರಲ್ಲಿ ಇದ್ದವರಿಗೆಲ್ಲ ಇದು ಸಮಾನ ಅಂತ ಕೇಳತೆ, ಪಂಚಾಯಿತಿ ಸೇರಿಸ್ತೆ. ಹೆಗಲ ಮೇಲಿನ ಟಾವೆಲ್ನಲ್ಲಿ ಕಣ್ಣೊರೆಸಿ ಸೊಯ್ಯನೆ ಮೂಗು ಸೇದಿ ಬಿಸಾಡಿದ ಕೊರಗ ದುರ್ದಾನ ತೆಗೆದುಕೊಂಡವನಂತೆ ಹೆಜ್ಜೆ ಹಾಕತೊಡಗಿದ. ಏ ನಿಲ್ಲೋ ಮಾರಯ್ಯ, ಮುಂದಾಗುವ ಅನಾಹುತಗಳನ್ನು ನೆನೆದು ನಡುಗಿದ ಸುರೇಶ ಕೊರಗನನ್ನು ಅಡ್ಡಗಟ್ಟಿದ. ನೋಡು, ಏನೋ ಆಗಬಾರದಾಗೋಯ್ತು, ಅದಕ್ಕೆ ಮುಂದೇನು ಪರಿಹಾರ ಅಂತ ಹುಡುಕೋದು ಬಿಟ್ಟು ನೀ ಪಂಚಾಯಿತಿ ಮತ್ತೊಂದು ಅಂತ ವಿಚಾರ ಮಾಡಿದ್ರೆ ಮಾನು ಹೋಗೋದು ಯಾರದ್ದು? ನಿಂಗೆ ಮತ್ತೆ 2 ಹೆಣ್ಮಕ್ಕಳಿದ್ದಾವೆ, ನೆನ್ಪಿರ್ಲಿ. ಅಲ್ಲ, ಈಗ ಇದೆಲ್ಲ ನಾನೇ ಮಾಡಿದ್ದೆ ಅಂತ ಹೇಳೋಕೆ ನಿನ್ನ ಹತ್ರ ಸಾಕ್ಷಿ ಅಂತ ಅದೆ. ಆ ಮುಳ್ಳು ಮಾಣಿ ಎಂತದೋ ಅಂದ ಅಂದ್ರೆ ಯಾರು ನಂಬುತ್ತಾರೆ? ಸುಮ್ನೆ ತಲೆ ಹಾಳು ಮಾಡಬೇಡ, ನಿನ್ನ ಕೆಲಸ ನೋಡು, ನಾಳೆ ಕೂತು ಮಾತಾಡುವ. ಇಷ್ಟಕ್ಕೂ ಮೀರಿ ನಿನ್ನ ಹಠ ಸಾಧಿಸೋದಾದ್ರೆ ನಿನ್ನ ಮನಸ್ಸು. ಆಮೇಲೆ ನನ್ನ ಮನೆಯಲ್ಲಿ ಅಷ್ಟೇ ಅಲ್ಲ, ಈ ಊರಲ್ಲಿ ಇಲ್ಲೂ ಕೆಲಸ ಸಿಗೋ ಆಸೆ ಮಾತ್ರ ಇಟ್ಕೋಬೇಡ. ಅವನ ಒಂದೊಂದು ಮಾತು ಕೊರಗನ ಎದೆಯಲ್ಲಿ ಮುಳ್ಳಿನಂತೆ ಚುಚ್ಚಿಕೊಳ್ಳುತ್ತಿತ್ತು. ವಾಸ್ತವದ ಅರಿವಾಗಿ ನಾಲಿಗೆಯ ಪಸೆ ಆರಿಹೋಯಿತು. ಮತ್ತೆ ಆ ಗೇಣಿ ಕೊಟ್ಟ ಗದ್ದೆಯನ್ನು ಎತ್ತಿಕೊಂಡು ಓಡಿಸಿಬಿಟ್ರೆ? ಒಬ್ಬನ ದುಡಿಮೆಯಲ್ಲಿ ಎಲ್ಲರಿಗೂ ಅರೆಹೊಟ್ಟೆ ತುಂಬಿಸುವುದು ಅಸಾಧ್ಯ. ಹೊಟ್ಟೆಯ ಸಿಟ್ಟು ರಟ್ಟೆಗೆರದೆ ಜರ್ರನೆ ಇಳಿದು ಹೋಯಿತು. ಅವರು ಹೇಳಿದಂತೆ ನಾಳನಕ ಕಾಯುವುದೇ ಸಮ ಎಂದರಿತವನೇ ತಿರುಗಿಯೂ ನೋಡದೆ ಸೊಪ್ಪಿನ ಬೆಟ್ಟದತ್ತ ಪಾದ ಬೆಳೆಸಿದ. ಬಿಟ್ಟ ಬಾಣ ಸರಿಯಾಗಿ ಗುರಿ ಮುಟ್ಟಿತೆಂದು ಒಡೆಯ ಬೀಗಿದ. ಈಗ 1 ತಿಂಗಳಿಂದ ಗಪ್ಪು ಮಾಡಿ ಚಿತ್ರವಾಗಿ ಆಡತೊಡಗಿದ್ದಾನೆ. ಏನೋ ಕಂಡು ಹೆದರಿದವರಂತೆ ಅಯ್ಯೋ ಬ್ಯಾದ ಬ್ಯಾದ ಹೊದಿಯದ ಬ್ಯಾದ ಎಂದು ಜೋರಾಗಿ ಚೀರಿ ಚೀರಿ ಎಲ್ಲರನ್ನು ಬೆಚ್ಚಿ ಬಿಡಿಸುತ್ತಾನೆ. ಪರಕ ಅಯ್ಯಯ್ಯೋ ಎನ್ನ ಮಾಣಿಗೆ ಎಂಥದೋ ಹಿಡ್ಕಂಜ್ರೋ ಎಂದು ಕಂಡವರದೆಲ್ಲ ಹೇಳಿ ಹೇಳಿ ಅಳುತ್ತಾಳೆ. ಮಗನಿಗೆ ಆ ಕೀಳು ಓಡಿಸಲೆಂದು ಗಂಡನನ್ನು ಕರೆದುಕೊಂಡು ವಾರಕ್ಕೊಮ್ಮೆ ಅಮ್ಮನವರ ಮನೆಗೆ ಪೂಜಾರಿಯಿಂದ ತೀರ್ಥ ಪ್ರಸಾದ ಹಾಕಿಸಿಕೊಂಡು ಬರತೊಡಗಿದ್ದಾಳೆ. ಶೇಷಿ ಮಗಳ ಸಾವಿಗೆ ನೀರು ಚೌಡಿಗೆ ವರ್ಷದ ಪೂಜೆ ಕೊಡಲು ಮರೆತಿದ್ದೇ ಕಾರಣವೆಂದು ಬಲವಾಗಿ ನಂಬಿದ್ದಾಳೆ. ಈ ವರ್ಷದಿಂದ ಪೂಜೆ ಎಪ್ಪಿಸುವುದಿಲ್ಲವೆಂದು ಬೇಡಿಕೊಂಡು ತಪ್ಪು ಕಾಣಿಕೆಯನ್ನು ತೆಗೆದಿಟ್ಟಿದ್ದಾಳೆ. ಇಷ್ಟು ದಿನ ಕೇವಲ ಗೇಣಿಗಾಗಿ ಗೈದ ಗದ್ದೆಯ ಒಡೆಯ ಇನ್ನು ತಾನೇ ಎಂದು ನೆನಪಾದಾಗೊಮ್ಮೆ ಕೊರಗ ಮುರುಕು ಪೆಟ್ಟಿಗೆಯ ಪಡದಲ್ಲಿ ಇಟ್ಟ ಜಮೀನಿನ ಕಾಗದ ಪತ್ರದ ಮೇಲೆ ಕೈಯಾಡಿಸಿ ಹೆಮ್ಮೆಯಿಂದ ಬೀಗುತ್ತಾನೆ. ಮತ್ತೆಲ್ಲ ಎಂದಿನಂತೆ ಸಾಗುತ್ತಿದೆ ಒಕ್ಕಲುಗಳ ಮೇಲೆ ಒಡೆಯನ ಸವಾರಿ. ನಮಸ್ಕಾರ.
1: ಕಥಾವಿಹಾರದಲ್ಲಿ ಇದು ಶ್ರೀಮತಿ ರೂಪಾ ಜೋಶಿ ಅವರೊಡನೆ ಮಾತು ಮತ್ತು ಅವರ ಕಥೆ ಕೇಳಿದಿರಿ.
2: ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡ. ಈಗ ಸಿದ್ದರಾಮ್ ಜಾಧವ್ ಹಾಗೂ ಸಂಗಡಿಗರು ನುಡಿಸಿರುವ ಸುಂದರಿ ವಾದನ. ಸುಂದರಿ ವಾದನದಲ್ಲಿ ಕೇಳಿ ರಾಗ ಯಮನ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಬಿಳಿಯತ್ತ ಮಣಿಂಗ,
2: ಕರಿಯತ್ತ ಕಾಳಿಂಗ,
3: ಬಿಳಿಯತ್ತ ಮಾನಿಂಗ,
2: ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ.
1: ಬಿಳಿಯತ್ತ ಮಾನಿಂಗ
2: ಇಂದಿನ ವಿಷಯ ಮಾಧ್ಯಮಗಳಲ್ಲಿ ಪಶುಪಾಲನೆ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಆ ನಂತರ ಪಶುವೈರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ಕಿರುನಾಟಕ.
1: ಕಿರುನಾಟಕ ಸೂಪರ್ ಪಾಪ, ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಸೂಪರ್ ಪಾಪ.
2: ಗೌಡ್ರ ಗೌಡ್ರ
3: ಶಿವಣ್ಣ
2: ನಮಸ್ಕಾರ. ರೀ ಗೌಡ್ರ
3: ನಮಸ್ಕಾರಪ್ಪ ನಮಸ್ಕಾರ. ನೀ ಗೌಡ್ರ ಅಣ್ಣನ ನೋಡು ಕಿವಿ
4: ಚುರುಕಾಕೊಂಡು ಶಿವಣ್ಣ ಏನ್ ತಿನ್ನಾತು ಏನ್ತನ ಎಲ್ಲಿ ಹೋಗಿದ್ದಿ ಏನ್ ಕತಿ ಅಲ್ಲಿ ಊರಾಗಿದ್ದೆ ಇಲ್ಲ
2: ಗೌಡ್ರ ಮತ್ತೆ ಗೌಡ ಶಾನಿ ಅವ್ರ ನೀವು ಹಿಂಗ ನನಗ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ರ ನಾ ಹೆಂಗ್ ಉತ್ತರ ಕೊಡ್ಲಿ?
4: ಅಲ್ಲಪ್ಪ ನಿನ್ ನೋಡಕೊಳ್ಳ ಖುಷಿ ಆಗ್ಬಿಡ್ತದೆ.
3: ಶಿವಣ್ಣನ ಧ್ವನಿ ಕೇಳಿದ ಕೂಡಲೇ ಕಿವಿ ಚುರುಕಾದವು.
2: ಬರಮ್ರಿ ಗೌಡ್ರ, ಏನಾಯ್ತು ನಡುವ ಒಂದ್ ಸ್ವಲ್ಪ ಕೆಲಸ ಬಿತ್ತರೆ ಬೆಂಗಳೂರ್ಕ ಹೋಗೋದು ಬಂತು, ಹಂಗಾಗಿ ಬೆಂಗಳೂರ್ಕ ಹೋಗಿದ್ರೆ ಹಿಂಗಾಗಿ ಮತ್ತ ನಿಮ್ ಕಡೆ ಬರೋದ.
3: ಶಿವಣ್ಣ ನೀ ಏನಾರ ಹೇಳಕ್ಕೆ ಮೊದಲ ನಾವ್ ಒಂದು ಮಾತು ಹೇಳ್ತೀವಿ ನೋಡಿ.
2: ಹೇಳಲ್ಲ ಗೌಡ್ರ,
3: ಮೊನ್ನೆ ಏನಾಗಿತ್ತು ಕಲ್ಲಪ್ಪನ ಮನೆ ಕಡೆ ಹೋಗಿದ್ದೇನಪ್ಪ.
2: ಹ್ಞೂ
3: ನೀನು ಬರ್ಲಿಲ್ಲ. ಅಲ್ಲಿ ಏನಾಯ್ತಂದ್ರೆ ಅವ ಕಲ್ಲಪ್ಪ ಗೌಡ್ರ ಚೂರುಪಾರು ದನಗಳಿಗೆ ಏನ್ರ ಆದ ಕೂಡಲೇ ಗಾಬರಿ ಬೀಳ್ತೀವಿ, ನಮ್ಗೆ ಸುಮ್ಮ ಸಾದಾ ಅಟೆ ಏನಾರ ಮಾಡ್ಕೋಷ್ಟು ಮಾಹಿತಿ ಸಿಕ್ಕರೆ ಗುಣ ಆಗ್ತದ ನೋಡ್ರಿ ಅಂತಂದ. ನಾ ಹೇಳ್ದ ನೋಡಪ್ಪ, ಬೇಕಾದಷ್ಟು ಮಾಧ್ಯಮಗಳವ, ತಿಳ್ಕೊಲಿಕ್ ವ್ಯವಸ್ಥೆ ಅದ, ಕಲಬುರ್ಗ ಆಕಾಶವಾಣಿ ಕೇಂದ್ರ ಅದ, ದೂರದರ್ಶನ ಕೇಂದ್ರ ಅದ, ಅಲ್ಲಿ ಕೃಷಿರಂಗಕ್ಕೆ ಮತ್ತ ಪಶು ಸಂಗೋಪನೆ ವಿಷಯಕ್ಕೆ

0: ಪ್ರಾಣಿಗಳ್ರಿ,
1: ಮೂಕ
0: ಪ್ರಾಣಿಗಳು. ಮತ್ತ ಅವು ಯಾರಿಗೆ ಏನ್ ಹೇಳ್ತಾವಲ್ರಿ ತಮ್ಮ ದುಃಖ
1: ಬರಂಗಿಲ್ಲ,
0: ಅವ್ಕ ಹೇಳಕ್ ಬರಂಗಿಲ್ಲ. ಆದ್ರೆ ಏನಾರೆ ಅವಕ್ಕೆ ಪೆಟ್ಟು ಬಡೀತು, ರೋಗ ಆಯ್ತು, ತ್ರಾಸ ಆಯ್ತು ಅಂತಂದ್ರ ಬಹಳಷ್ಟು ನೋವು ಮಾಡ್ಕೋತಾವ. ಹಿಂಗಾಗಿ ನಮಗ ಅವನ್ನ ನೋಡುದಾಗಂಗಿಲ್ಲ.
2: ಈಗ ಶಿವಣ್ಣ, ದನದ ಜೋಡಿ ದಿವಸ ಇರೋದ್ರಿಂದ ದನಕ್ಕೇನ್ರಿ ಆದ ಮನುಷ್ಯಾಗನು ಆ ಕಳಕಳಿ ಹತ್ತ.
0: ಹೌದಲ್ಲ,
2: ಮನೆ ಸದಸ್ಯ ಒಬ್ಬರಿಗೆ ಏನೋ ಆಯ್ತೇನಪ್ಪ ಒಬ್ಬರಿಗೆ ಅಂತ ಅನಸ್ತು.
0: ಬರೀ ನಮಗಟ್ಟೆ ಹತ್ತಿ ತಿಳ್ಕೊಬೇಡ್ರಿ ಗೌಡ್ರ ನೀವು, ಅವಕ್ಕೂ ಹಂಗಾಗ್ತೈತಿ. ಅವು ನಮ್ಮ ಮನ್ಯಾಗ ಇರ್ತಾವ ಅಂತಂದ್ರ ಒಂದು ಭಾವನಾತ್ಮಕ ಸಂಬಂಧ ನಮಗ್ ಗೊತ್ತೈತೇನೋ ಇಲ್ಲೋ, ಅವಕ್ಕೂ ಕೂಡ ಅವತ್ರ ಮನಸ್ಸಿನೊಳಗೆ ಸಹಿತ ನಮ್ಮ ಬಗ್ಗೆ ಒಂದು ಕಾಳಜಿ
2: ಇರುತ್ತೆ.
0: ಅದಕ್ಕ ನಾವು ನಮ್ಮದು ಒಂದ್ ದೃಷ್ಟಿಯಿಂದ ಕಡಿಮೆ ಆದ್ರೆ ನಡೆದಿತ್ತು ಒಂದ್ ನಾವು ಕಡಿಮೆ ಊಟ ಮಾಡೋಣ, ಆದ್ರ ಅವಕ್ ಮಾತ್ರ ಕಡಿಮೆ ಮಾಡೋದು ಬೇಡ.
2: ಪ್ರಾಣಿಗೆ ಮಾಡೋದು ಹಂಗ್ ಮಾಡಬಾರ್ದು ನೋಡಪ್ಪ.
0: ಹೌದ,
1: ಆಮೇಲೆ ಮನುಕುಲನ ಸಾಕ್ತಾವಲ್ಲಪ್ಪ ಅವು.
0: ಹೌದಲ್ರಿ, ಮತ್ತೆ
1: ಜೀವನೇ ಕೊಡ್ತಾವ ಮನುಷ್ಯಾಗಂದ್ಮೇಲೆ.
0: ಮತ್ತ ಅವು ಇಲ್ಲಂದ್ರೆ ನಾವೆಲ್ಲ
2: ಕೃಷಿ ಚಟುವಟಿಕೆ ನಡೆಯಲ್ಲ, ಕೃಷಿ ಪೂರಕ ಮನೆ ಯಾವುದೇ ಚಟುವಟಿಕೆ ನಡೆಯೋದೇ ಇಲ್ಲ ನೋಡು.
1: ಬಸವಣ್ಣ ದೇವರಲ್ಲಪ್ಪ.
0: ಅದಕ್ಕ ಈ ಎಲ್ಲಾ ವಿಚಾರ ನೀವು ಹೇಳಿ ಬರೋಬರಿ ಮಾಡಿದ್ರಿ ಗೌಡ ಅವರಿಗೆ. ಮತ್ತ ನಾನು ಯಾವಾಗ ಟೈಮ್ ಸಿಗ್ತೈತಿ ಅವಾಗ ಹೇಳಿರ್ತೀನಿ.
2: ಹೌದಪ್ಪ, ಮತ್ತ ನಿನ್ನ ದೊಡ್ಡ ಉಪಕಾರ ಆಗ್ತದೆ ಎಲ್ಲರಿಗೂ.
1: ಅಲ್ಲ ಪಶುವಣ್ಣ
0: ಹೇಳ್ರಿ ಗೌಡ
1: ಬರ ಇದ ಮಾತಾಡ್ಲಿಕ್ಕೆ. ನೀವು ಬೀದರ್ ಪಶು ವಿಶ್ವವಿದ್ಯಾಲಯಕ್ಕೆ ಹೋಗಿ ಬಂದೆಪ್ಪ? ಇಲ್ಲ
2: ಅಲ್ಲೇ, ಮತ್ತವ ಹೋಗುದು ಬಿಡಂಗೇ ಇಲ್ಲ.
1: ಹೌದು
2: ನೋಡು, ಅವನಿಗೆ ಒಕ್ಕಲತನದ ಬಗ್ಗೆ, ಕೃಷಿ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಎಷ್ಟದ, ದನಗಳ ಬಗ್ಗೆನೂ ಅಷ್ಟೇ ಕಾಳಜಿ ಅದ. ಯಾಕಪ್ಪ ಶಿವಣ್ಣ
0: ಗೌಡ ಏನಾಯ್ತು ಗೊತ್ತೇನ್ರಿ? ಈಗ ಗೌಡ ಶಾನಿ ಅವರು ನಾ ಬೆಂಗಳೂರಿಗೆ ಹೋಗಿನಿ ಅಂತ ಹೇಳ ಅಂತಂದಲ್ಲ, ಮತ್ತ ಇವ ಬೀದರ್ಗ್ ಹೋಗ್ಯಾರ ಬಂದ ಅಂತ ಹೇಳಿ ಒಂದ್ ಸ್ವಲ್ಪ ಸಂಶಯ ಇರಿ.
1: ಮತ್ತೆ ಈ ವರ್ಣ ಹಂಗ ಬಂದೇನ ಸುಮ್ನೆ ಅಂತ
0: ಗೌಡ ಶಾನಿ ಅವ್ರ. ಮತ್ತ ನಾವ್ ಡಾಕ್ಟರ್ ಕಡೆ ಹೋದ್ರಿ, ಈಗ ನೀವು ನನಗ ಬಂದ ಕೂಡಲೇ ಕೇಳಿದ್ರಿ ನೋಡಿ,
2: ಉಸಿರು ಬಿಡ್ಲಾರ್ದ
0: ಉಸಿರು ಬಿಡ್ಲಾರ್ದಂಗ. ನಾನು ಹಂಗ ಕೇಳಿದ್ರಿ ಡಾಕ್ಟರ್ ಸಾಹೇಬ್ರಿಗೆ.
1: ಡಾಕ್ಟರ್ ಸಾಹೇಬ್ರಿಗೆ
0: ಹ್ಞೂನ್ರಿ.
2: ಅಲ್ಲಪ್ಪ ನೀ ಏನ್ ಕೇಳಿದಿ?
0: ನಾನು ಒಂದ ಹೇಳ್ರಿ ಗೌಡ್ರ, ಕೇಳ್ದೆ ಡಾಕ್ಟರ್ ಗಪ್ಪ ಕೂತರ್ರಿ.
2: ಓಹೋ,
0: ನಾನು ಯಪ್ಪ ಯಾಕೆ ಇವ್ರು ಡಾಕ್ಟರ್ ಹಿಂಗ್ ಯಾಕೆ ಮತ್ತೆ ನಮ್ಮ ಮೇಲೆ ಶಿಟ್ ಮಾಡ್ಕೊಂಡ್ರಿ ತನಂಗ. ನಾನು ಹೋದ ಕೂಡಲೇ ನನ್ ತಲೆ ನೂರ ಎಂಟು ವಿಚಾರ ಇದ್ರಿ, ಒಂದೇ ತಿದ್ದಿದ್ದಿಲ್ಲ. ಡಾಕ್ಟರ್ ಸಾಹೇಬ್ರ ಕರ ಉಚ್ಚಗಳಾಗತ್ತದ ಏನ್ ಮಾಡ್ಬೇಕ್ರಿ, ಡಾಕ್ಟರ್ ಸಾಹೇಬ್ರ ಕರಕ್ ಉಣ್ಣೆ ಆಗ್ಯಾವ್ರಿ ಏನ್ ಮಾಡ್ಬೇಕ್ರಿ, ಡಾಕ್ಟರ್ ಸಾಹೇಬ್ರ ಬ್ಯಾಸಗಿ ಒಳಗ ಕರವನ್ನ ಹೆಂಗ್ ಜೋಪಾನ ಮಾಡ್ಬೇಕ್ರಿ, ಎಮ್ಮೆ ಹೆಂಗ್ ಜೋಪಾನ ಮಾಡ್ಬೇಕ್ರಿ, ಮತ್ತ ಚಳಿಗಾಲದೊಳಗ ಏನ್ ಮಾಡ್ಬೇಕ್ರಿ, ಮತ್ತೆ ಲಸಿಕೆ ಎಲ್ಲಿ ಸಿಗ್ತಾವ್ರಿ, ಹಿಂಗ ಕೇಳಾಕತ್ತೆ ಅವ್ರು.
2: ಶಿವಣ್ಣ ಕಾಳಜಿಗೆ ಮೆಚ್ಚಬೇಕು ನೋಡ್.
0: ಆಮ್ಯಾಲ ಒಂದ್ ಎರಡ್ ಮಿನಿಟ್ ಗಪ್ ಕೂತ್ರು, ಏನೋ ಇದು ಲಕ್ಷಣ ಬ್ಯಾರೆ ಅದಾವ ಅಂತ ಹೇಳಿ ನನಗೆ ಯಾಕೋ ಅಂಜಿಕೆ ಆಗಾಕತ್ರಿ. ಆಮ್ಯಾಲ ಡಾಕ್ಟರ್ ಸಾಹೇಬ್ರು ಒಂದ್ ಸ್ವಲ್ಪ ನಕ್ಕ ಮ್ಯಾಲ ನನಗ ಒಂದ್ ಸ್ವಲ್ಪ ಓದ ಜವಾಬ್ ಬಂದಾಗ ಆಯ್ತ್ರಿ. ಹ್ಮ್ ಅಲ್ಲಪ್ಪ ಶಿವಣ್ಣ, ನೀ ಹಿಂಗ್ ಪ್ರಶ್ನೆ ಮ್ಯಾಲ ಪ್ರಶ್ನೆ ಕೇಳಾಕತ್ತಿ ಅಂತಂದ್ರ ನಾ ಹೆಂಗ್ ಉತ್ತರ ಹೇಳಬೇಕು ಅಂತ ಹೇಳ ಅಂತಂದ್ರಿ. ಅಲ್ಲಪ್ಪ ನಿನಗೆ ಇಷ್ಟು ಪ್ರಶ್ನೆ ರೀ ಎಲ್ಲಿಂದ ಬಂದು ಅಂತ ಹೇಳಿ ಮತ್ತೊಂದು ಕೇಳಿದ್ರಿ.
1: ಅಲ್ಪ ವಿಚಾರ ಮಾಡ್ಕೋತಿದ್ದಾಗ ಏನಾರ ಒಂದು ಪ್ರಶ್ನೆಗಳು ಬಂದಿರ್ತಾವ.
2: ಅಷ್ಟೇ ಅಲ್ಲ, ನೂರ ಎಂಟು ಕಡೆ ಓಡಾಡ್ತಾನೆ ಶಿವಣ್ಣ.
0: ನೋಡ್ರಿ ಗೌಡ್ರ, ನೀವು ಬರೋಬ್ಬರಿ ಗೊತ್ತಿರಿ. ಈಗ ಎಲ್ಲಾ ಕಡೆ ಮಾತಾಡೋದು ಅದು ಇದು ವಿಚಾರ ಗೊತ್ತಾಗ್ತಾವಲ್ರಿ. ಹಿಂಗಾದ ಕೂಡಲೇ ಎಲ್ಲಾರು ಕಲ್ಲಪ್ಪ ಅಂತ ಹೇಳಿರ್ತಾನ, ಮಲ್ಲಪ್ಪ ಅಂತ ಹೇಳಿರ್ತಾನ, ನಮ್ದು ಹಿಂಗಾಗ್ಯದ ನೋಡಪ್ಪ, ಹಂಗಾಗಿದೆ ನೀವ್ ಒಂದ್ ಹೇಳಿರ್ತೀರಿ, ನೀವ್ ಹೇಳ್ತೀರಿ, ಹಿಂಗಾದ ಕೂಡಲೇ ಮತ್ ನನ್ನ ಅಟ್ಟಿರ್ತಾವ್ರಿ. ಬಂದ್ ಬಿಟ್ಟುರಿ. ಆಮೇಲೆ ಅವ್ರು ಅಂದ್ರು, ಅಲ್ಲಪ್ಪ ಶಿವಣ್ಣ ನಿನಗ ಓದಾಕ ಬರ್ಯಾಕ ಬರ್ತದೇನು ಅಂತ ಹೇಳಿ ಕೇಳಿದ್ರು. ಬರೋದಿಲ್ಲ ಅಂತಂದ್ರೆ ಹೆಂಗ್ರಿ ಬರ್ತದ್ರಿ? ನನಗೆ ಓದಾಕ ಮನೆಗೆ ಬರ್ತದ್ರಿ, ನಾನು ಏಳನೇತ ಪಾಸ್ ಆಗೇನ್ರಿ ಅಂತ ಹೇಳಿ ಅವಕಾಶ ಹೇಳಿದ್ರಿ. ಮತ್ತೆ
1: ಡಾಕ್ಟರ್ ಒಮ್ಮೆ ಕೇಳಿದ್ರ ಅಂತ ಹೇಳಿ ಗಾಬರಿ ಬಿದ್ದು ಬರಂಗಿಲ್ರಿ ಅಂತ ಹೇಳಿದೆ ಅಂತ ಅನ್ಕೊಂಡೆ ನಾನು.
0: ಬರ್ತದ್ರಿ ಏನಾಗಿದ್ರಿ? ಇತ್ತೀಚಿನ ದಿವಸೊಳಗ ನಾವು ಎಲ್ಲಿ ಯಾವ್ದೋ ಒಂದು ಪೇಪರ್ ಸಿಕ್ಕರೆ ಅಟ್ಟೆ ಓದಿರ್ತೀವ್ರಿ, ಅದಕ್ಕಿಂತ ಹೆಚ್ಚಿಂದಿಲ್ಲ. ನಿಮ್ಮಂತ ಡಾಕ್ಟರ್ ಆಮೇಲೆ ಮತ್ತೆ ಗೌಡ್ರ ಅಂತ ಅವ್ರು ಊರಾಗ ಅದೆಲ್ಲಾರು ಇರ್ತಾರ, ಅವ್ರ ಜೋಡಿ ವಿಚಾರ ವಿನಿಮಯ ಮಾಡಿ ಮತ್ತೆ ಹೆಚ್ಚು ಕಡಿಮೆ ತಿಳ್ಕೊಂಡಿರ್ತೀವಿ ಹಿಂಗ್ ಹೇಳಿದ್ರಿ. ಅಂದ ಕೂಡಲೇ ಒಳ್ಳೇದಾಯ್ತಪ್ಪ ಶಿವಣ್ಣ, ನಾ ಯಾಕೆ ಕೇಳಿದ್ದೆ ಅಂತಂದ್ರೆ ನಿನಗೆ ಓದಾಕ ಬರ್ಯಾಕ ಬರ್ತೈತಿಲ್ಲೋ ಅಂತ ಹೇಳಿ. ಈಗ ನೋಡಪ್ಪ, ಈಗ ನೀವು ಪ್ರಶ್ನೆ ಕೇಳಿದೆ, ಒಂದು ಕರುವಿಂದ ಕೇಳಿದೆ, ಒಂದು ಎಮ್ಮಿದ್ ಕೇಳಿದೆ, ಒಂದು ಮತ್ತೊಂದು ಬೇರೆ ಏನೋ ಕೇಳಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಿನಗೆ ಒಂದ ಕಡೆ ಸಿಕ್ಕರೆ ಹೆಂಗಿರ್ತದ ಅಂದು ಕೂಡಲೇ ನಾನು ಅದ ಹೆಂಗ್ರಿ ಡಾಕ್ಟರ್ ಸಾಹೇಬ್ರ ಅಂತಂದೆ. ಅಲ್ಲಪ್ಪ ಈಗ ವಿಶ್ವವಿದ್ಯಾಲಯ ಐತಿ, ಆ ವಿಶ್ವವಿದ್ಯಾಲಯದವರು ಒಂದು ಪ್ರಕಟಣಾ ವಿಭಾಗ ತೆರ್ತೈತಿ, ಅಂದ್ರ ರೈತರ ಸಲುವಾಗಿ ಪಶು ಪಾಲಕರ ಸಲುವಾಗಿ ಪುಸ್ತಕಗಳನ್ನ ಪ್ರಿಂಟ್ ಮಾಡ್ತಾರ, ಆಮೇಲೆ ಪತ್ರಿಕೆಗಳನ್ನ ಪ್ರಿಂಟ್ ಮಾಡ್ತಾರ.

0: ಅಂತ ಪುಸ್ತಕದೊಳಗ ನಿನಗೆ ಏನ್ ಮಾಹಿತಿ ನೀ ಇದನ್ನ ಕೇಳದಿಲ್ಲ, ಎಲ್ಲಾ ಮಾಹಿತಿ ಅದ್ರೊಳಗ ಸಿಗುತ್ತದೇನಪ್ಪ, ಒಂದೇ ಕಡೆ ಸಿಗ್ತದ. ಅದನ್ನ ನೀ ತಗೊಂಡಿಪ್ಪ ಅಂದ್ರ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದ. ಮತ್ತೆ ನಿನಗೆ ಯಾರು ಕೇಳ್ತಾರ ಪ್ರಶ್ನೆ ಅವರಿಗೂ ಸಹಿತ ನೀವು ಉತ್ತರ ಕೊಡಬಹುದು.
1: ಪುಸ್ತಕ ಯಾವಾಗಲೂ ಇರ್ತದ.
0: ನಾನ್ ದೇವ್ ಡಾಕ್ಟರ್ ಸರ್ ಎಂತ ಮಾತು ಹೇಳಿದ್ರಿ, ನೀವು ಪುಸ್ತಕದ ಹೆಸರ್ರಿ ಹೇಳ್ರಿ ಅಂತ ಹೇಳ್ತಾರ. ನನಗ ತಡ್ಕೊಳಕ್ ಆಗ್ಲಿಲ್ರಿ, ಎಲ್ಲಾ ಪುಸ್ತಕ ಸಿಗ್ತದಂತಾರ. ಮತ್ತೆ ನಾವು ಹೆಚ್ಚು ಕಡಿಮೆ ಅಟ್ ತಮ್ಮಲ್ರಿ ನಮ್ದು ಶಾಲ ಅಂತಂದ ಕೂಡಲೇ ಹೇಳ್ರಿ ಡಾಕ್ಟರ್ ಸಾಹೇಬ್ರ ಅಂತಂದ್ರು. ಅವ್ರಂತಂದ್ರು ನೋಡಪ್ಪ ಆ ಪುಸ್ತಕದ ಹೆಸರು ಸೂಪರ್ ಪಾಪ ಅಂತಂದ್ರಿ. ಅಲ್ರಿ ಡಾಕ್ಟರ್ ಸಾಹೇಬ್ರ ಪುಸ್ತಕದ ಹೆಸರು ಹೇಳ್ರಿ, ಇದು ಪಾಪ ಪುಣ್ಯ ಏನ್ ಹಚ್ಚಿರಿ ಅಂತಂದ. ಅದನ್ನೇ ಹೇಳಾಕತ್ತಿನಪ್ಪ, ಅದ್ರ ಹೆಸರು ಸೂಪ ಪಾಪ ಅಂತಂದ್ರಿ.
2: ಮತ್ತೆ
0: ಡಾಕ್ಟರ್ ಬಲೆ ಮಜಾ ಮಾಡ್ತಾರ್ರಿ,
1: ಸಮಸ್ಯೆಗಳೆಲ್ಲ ಸರಳ ಆಗ್ಬೇಕು.
0: ಆಮೇಲೆ ಹೇಳದ್ರಿ ಡಾಕ್ಟರ್ ಸೂಪ ಪಾಪ ಯಾಕನ್ಯ ಅಂತಂದ್ರ ಅದ್ರ ಪೂರ್ತಿ ಹೆಸರು ಸುಧಾರಿತ ಪಶುಪಾಲನಾ ಪದ್ಧತಿಗಳು.
1: ಈಗ
0: ಅಂತ ಒಂದು ದೊಡ್ಡ ಹೆಸರು ನಾವು ನೆನಪಿಡೋದಕ್ಕಿಂತ ಸೂಪ ಪಾಪ ಸರಳ ಅಂದ್ರ ಡಾಕ್ಟರ್ ಸಾಹೇಬ್ರ ಹಿಂಗಂದ್ರು ಏ ಬಹಳ ಖುಷಿ ಆಯ್ತ್ರಿ, ಹಂಗಾದ್ರ ಡಾಕ್ಟರ್ ಸಾಹೇಬ್ರ ನಾ ಸೂಪ ಪಾಪ ಈಗ ತಗೊಂಡ್ ಹೋಗ್ಬಿಡ್ತೀನಿ ಎಲ್ಲಿ ಹೇಳ್ರಿ ಅಂತಂದ್ರೆ. ನಾನು ಅಂದ ಕೂಡ್ಲೇ ನೋಡಪ್ಪ ಅಲ್ಲಿ ವಿಸ್ತರಣಾ ವಿಭಾಗ ಇರ್ತೈತಿ, ಅಲ್ಲಿ ಹೋಗು, ಅಲ್ಲಿ ಬೇಕಾದಷ್ಟು ಪುಸ್ತಕ ಇರ್ತಾವ. ಮತ್ತೆ ಅಂತದೇನ್ ಅದಕ್ಕೇನ್ ದೊಡ್ಡ ಬೆಲೆ ಇಲ್ಲ ಏನಿಲ್ಲ, ಎಲ್ಲಾರು ಖರೀದಿ ಮಾಡುವಂತ ಅಗದಿ ಸರಳ ಬೆಲೆ ಒಳಗೆ ಸಿಗ್ತದ. ಅದನ್ನೊಂದು ನಿಮ್ಮ ರೈತರು ಎಲ್ಲಾರ ಕಡೆ ಇಟ್ಕೊಂಡ್ರಿ ಅಂತಂದ್ರ ನೀವು ಬಹಳ ಅನುಕೂಲ ಆಗ್ತದ.
1: ನಾ ಹೇಳಿದ್ ನೋಡಪ್ಪ ಕಲ್ಲಪ್ಪನ ಸಮಸ್ಯೆ, ಅವನ ಮನ್ಯಾಗ ಅದು ಸೂಪರ್ ಪಾಪ ಪುಸ್ತಕ ಇತ್ತು ಅಂತ ಎಷ್ಟು ಸರಳ ಆಗ್ತಿತ್ತು.
0: ಹೌದ, ಅದಕ್ಕೆ ನಾ ದಡಬಡಿಸಿ ಓಡಿಬಿಟ್ಟಿನ್ರಿ ಅಲ್ಲೇ ವಿಸ್ತರಣಾ ವಿಭಾಗಕ್ಕೆ ಹೋಗಿ ಅಲ್ಲಿ ಪುಸ್ತಕ ಮಾರಾಟ ನಡೆದಿದ್ದು ರೀ. ಅಲ್ಲಿ ತಗೊಂಡು ಅಲ್ಲೇ ಓದಿದ್ರಿ ಒಂದ್ ಸ್ವಲ್ಪ
1: ಕುತೂಹಲ
0: ಏನಪ್ಪ ನೋಡಿದೆ, ಏ ಚಲೋನೇ ಪುಸ್ತಕ ಅದ್ರಿ, ಫೋಟೋ ಗಿಟೋ ಎಲ್ಲ ಅದಾವು, ಮತ್ತ ನಮಗೆ ಎಲ್ಲ ನೋಡೋದಕ್ಕ ತಿಳ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಗ್ತದ, ಸರಳ ಭಾಷೆ ಒಳಗೈತಿ, ಮತ್ತ ಅದು ಬರೋಬ್ಬರಿನೇ ಆಯ್ತು ಅಂತ ಹೇಳಿ ಎಷ್ಟು ಕೊಡ್ಲಿರಿ ಅಂತ ಹೇಳಿ ಕೇಳಿದ್ರ ಅವರು, ನಾನು 10 ಕೊಡಪ್ಪ ಅಂತಂದೆ. ಗೌಡ್ರ ಮತ್ ಗೌಡ್ ಶನಿಯವ್ರ ನಿಮ್ ಮನ್ಯಾಗ ಒಂದ್ 5 ಇಡ್ತೀನಿ, ನೀವ್ ಬಂದವ್ರಿಗೆ ಯಾರ ಅವ್ರಿಗೆ ಕೊಡ್ರಿ, ನಿಮ್ ಕಡೆ ಒಂದ್ ಇಟ್ಕೊಳ್ರಿ. ಆಮೇಲೆ ಮತ್ತ ಮುಂದಿನ ವಾರ ಹೋದಾಗ ಮತ್ತಷ್ಟು ಯಾವ ಚಲೋ ಪುಸ್ತಕ ಇದೆ ತರ್ತೀನಿ, ಮತ್ತೆ ಕೇಳದವ್ರಿಗೆ ಕೊಡಕ್ ಬರ್ತದ ನೋಡ್ರಿ.
1: ಅಂದ್ರೆ ಈ ಪ್ರಕಟಣಾ ವಿಭಾಗದಿಂದ ಏನು ಪ್ರಕಟಣೆಗಳು ಬರ್ತಾವ, ಪಶು ಸಂಗೋಪನೆ ವಿಷಯಕ್ಕೆ ಬೇರೆ ಬೇರೆ ಮಾಹಿತಿ ಕೊಡ್ತಾವೆ.
0: ಹೌದಲ್ರಿ, ಹೌದಲ್ರಿ, ಹೌದಲ್ರಿ. ಆಮೇಲೆ ಮತ್ತ ಬೇರೆನೂ ಅದಾವ ಅಂತ ಅಂದ್ರಿ ಡಾಕ್ಟರ್ ಸಾಹೇಬ್ರು, ನೋಡಪ್ಪ ಇದೊಂದು ಪುಸ್ತಕ ಅಂತಲ್ಲ, ಮತ್ತ ಪತ್ರಿಕೆಗಳು ಬರ್ತಾವ ತಿಂಗಳ ಒಂದು, ಆಮೇಲೆ ತ್ರೈಮಾಸಿಕಕ್ಕೊಂದು, ಹಿಂಗ್ ಪತ್ರಿಕೆಗಳು ಇರ್ತಾವ. ಅದ್ರೊಳಗೂ ಕಾಲಕಾಲಕ್ಕೆ ನಾವು ಏನೇನು ಮಾಹಿತಿ ರೈತರಿಗೆ ಮುಟ್ಟಿಸ್ಬೇಕು ಅದ್ರೊಳಗ ನಾವು ಬರೆದಿರ್ತೀವಿ, ಮತ್ತ ರೈತರು ತಮ್ಮ ಅನುಭವ ಹೇಳಿರ್ತಾರ, ಇಂಥವೆಲ್ಲ ಹೇಳದ್ರಿ. ಅಂದ್ರ ಓದಕ ಬರೆಯಕ ಬರೆಯವ್ರಿಗೆ ಈ ಪತ್ರಿಕೆಗಳು ಪುಸ್ತಕಗಳು ಬಹಳ ಅನುಕೂಲ ಅದಾವ ಅಂದಾಗಾಯ್ತ್ರಿ ಅಂತ ಹೇಳಿ ಡಾಕ್ಟರ್ ಸಾಹೇಬ್ರ ಅಂತ ನಾ ಅಂದೆ. ಹೌದು ನೋಡಪ್ಪ ಶಿವಣ್ಣ, ಬರೋಬ್ಬರಿ ಹೇಳಿದೆ ನೀನು. ಮತ್ತ ಇಂಥಾವ್ ನೀವು ಯಾವತ್ತು ಒಂದ್ ಸ್ವಲ್ಪ ಅಂದ್ರ ಸಂಪರ್ಕದೊಳಗೆ ಇದ್ರಿ ಅಂತಂದ್ರ ಎಲ್ಲರಿಗೂ ಅನುಕೂಲ ಆಗ್ತದ.
1: ನೋಡ್ ಶಿವಣ್ಣ ಏನಾಗ್ತದ, ಈ ಪುಸ್ತಕ ಇದ್ದಲ್ಲಿ ಅಧಿಕೃತವಾಗಿ ನಮಗೆ ಅವಾಗಿಂದ ಅವಾಗ ಗೊತ್ತಾಗಪ್ಪ, ವಿಷಯಗಳು ಮಾಹಿತಿ ಸಿಗ್ತದ, ಗೊತ್ತಾಗ್ತದೆ. ಈಗ ನೀ ಏಳನೇ ಓದಿನಪ್ಪ ಅಂತ ನೀ ಹೇಳ್ತಿ ಖರೆ, ಆದ್ರೆ ಪುಸ್ತಕದಾಗಿಂದ ಓದ್ ಹೇಳಷ್ಟು ನಿನಗೆ ಮಾಹಿತಿ ನೀ ಬೇರೆಯವ್ರಿಗೆ ಸಹಾಯ ಮಾಡಬಹುದಲ್ಲ.
0: ಆಮೇಲೆ ಈಗ ನಾವು ಕೇಳಿದ್ದು ನೆನಪ ಹಾರಬಹುದು, ಅವು ಏನದವ್ರಿ ಇಂಗ್ಲಿಷ್ ಹೆಸರು ಅದಾವ್ರಿ ನಮ್ಗೆ ಅಟ್ಟು ಬಗೆಹರಿಯಂಗಿಲ್ಲ, ಅವು ಎಲ್ಲಿ ನೆನಪಿಡ್ತೀರಿ
2: ಬರೋಬ್ಬರಿ. ಅದ ಶಿವಣ್ಣ
0: ಹೇಳ್ರಿ, ಗೌಡ ಶನಿ ಅವ್ರ,
2: ಈಗ ನೀ ಏನ್ ಪುಸ್ತಕ ತಗೊಂಡ್ಬಂದಿನಿ ಅಂದಲ್ಲ, ತಗೊಂಡ್ಬಂದದ್ದು ಬಾಳ ಚಲೋ ಆಯ್ತು, ನಮ್ ಮನೆಗೂ ಇರ್ಲಿ ಬಂದವರಿಗೂ ಕೊಡ್ತೀವಂತ. ಆದ್ರ ನೀನು ಪ್ರತಿ ವಾಣಿ ಪಶು ವಿಶ್ವವಿದ್ಯಾಲಯಕ್ಕೆ ಹೋಗ್ಲಾರ್ದೆ ಬರೋದಿಲ್ಲ ನೋಡ.
0: ಗೌಡ ಶನಿ ಅವ್ರ, ನೀವು ಎಂತ ಮಾತು ಹೇಳಿದ್ರಿ, ನಾನು ಒಂದು ವಾರ ಗುಡಿ ತಪ್ಪಿಸ್ತೀನಿ ಹೊರತಾಗಿ, ಪಶು ವಿಶ್ವವಿದ್ಯಾಲಯದ ಭೇಟಿ ತಪ್ಪಿಸೋದಿಲ್ಲ ನೋಡ್ರಿ,
1: ಅದನ್ನು ಒಂದು ದೇವ್ರ ಸೇವಾ ಇದ್ದಂಗೆ.
0: ಹೌದಲ್ರಿ, ಮತ್ತೆ ಅಲ್ಲ ಮೂಕ ಪ್ರಾಣಿಗಳ ಸೇವೆ ಅಂತಂದ್ರ ದೇವ್ರ ಸೇವಾ ಮಾಡ್ದಂಗೆ. ಹೌದಿಲ್ರಿ. ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಿಬಿಟ್ರಿ ಸಾಹೇಬ್ರಿ, ಅಲ್ರಿ ಡಾಕ್ಟರ್ ಸಾಹೇಬ್ರ ನನಗೇನು ಓದಾಕ ಬರೆಯಕ್ ಬರ್ತೈತಿ, ನಮ್ಮ ಊರಾಗ ಗೌಡರಿಗೆ ಬರ್ತೈತಿ, ಗೌಡ ಶಾನಿ ಅವ್ರಿಗೆ ಬರ್ತೈತಿ, ಮತ್ತೆ ಅದಷ್ಟು ಮಂದಿ ರೈತರ ಅದರ ಅವ್ರಿಗೆ ಬರೋದಿಲ್ಲ. ಆಗಲೇ ನೀವು ಹೇಳಿದ್ರಿ ನೋಡ್ರಿ ಗೌಡ್ರ, ಹಿಂಗ ಎಲ್ಲಾ

0: ಆಕಾಶವಾಣಿಯಾಗ ದೂರದರ್ಶನ ಅವರು ಅದೇ ಮಾತು ಹೇಳಿದ್ರಿ
1: ನೋಡು ಮತ್ತೆ ಖರೆ ಅದ ಖರೆ
0: ಅಲ್ಲಪ್ಪ ಶಿವಣ್ಣ. ಈಗ ನೋಡು ಆಕಾಶವಾಣಿ ಅನ್ನುವಂತದ್ದು ಒಂದು ದೊಡ್ಡ ಮಾಧ್ಯಮ ಐತಿ. ಪ್ರತಿ ದಿವಸ ರೈತರ ಸಲುವಾಗಿ ಒಂದ್ ತಾಸಿನ ಕಾರ್ಯಕ್ರಮ ಹೆಚ್ಚು ಕಡಿಮೆ ಪ್ರಸಾರ ಮಾಡ್ತಾರೆ. ಸಾಯಂಕಾಲ 6:30 to 7:35 ತನಕ ಅಲ್ಲಿ ಕೃಷಿ ಕಾರ್ಯಕ್ರಮ ಬರ್ತಾವ, ಪಶುಪಾಲನೆ ಬಗ್ಗೆ ಬರ್ತಾವ, ರೇಷ್ಮೆ ವ್ಯವಸಾಯ ಬರ್ತೈತಿ, ಡೇರಿದ್ ಬರ್ತೈತಿ. ಮತ್ತ ಅದನ್ನ ಕೇಳಬಹುದೇನಪ್ಪ ರೈತರೆಲ್ಲಾರು ಇಲ್ಲಪ್ಪ ಅಂತಂದ್ರ ತಮಗ ಅನುಕೂಲ ಇದ್ರ ದೂರದರ್ಶನ ಅಂತ ಐತಿ, ಅದ್ರೊಳಗ ಕೃಷಿ ದರ್ಶನ ಕಾರ್ಯಕ್ರಮ ದಿವಸ ಸಾಯಂಕಾಲ ಇದನ್ನು ನೋಡಬಹುದು. ಇಲ್ಲ ಅಂತಂದ್ರೆ ಈಗ ಸಾಕಷ್ಟು ಚಾನಲ್ಗಳದಾವ, ಅವರು ಕೃಷಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾರೆ, ರೈತರದ ಒಂದು ಅನುಭವನ ಪ್ರಸಾರ ಮಾಡ್ತಾರೆ, ಮತ್ತೆ ಅವುಗಳನ್ನ ನೋಡಬಹುದೇನಪ್ಪ. ಹೆಚ್ಚು ಕಡಿಮೆ ನಮಗೆ ಏನು ತಿಳಿಯಲಿಲ್ಲಪ್ಪ ಅಂತಂದ್ರ ಮತ್ತ ನಮ್ಮ ಹಿಂಗಂತಂದ್ರೆ
2: ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೊಬ್ರು ಹೇಳಿದ್ ಜಲ್ದಿ ತಿಳಿತದಪ್ಪ, ಓದಿ ತಿಳ್ಕೊಳ್ಳೋದಕ್ಕಿಂತ ಇನ್ನೊಬ್ರು ಹೇಳಿದ್ ಏನದಲ್ಲ ಅದು ಬಹಳ ತಲೆಯಾಗ್ನು ಉಳಿತದ, ಇನ್ನೊಬ್ರು ಹೇಳಲಿಕ್ಕೆ ಅನುಕೂಲ ಇರ್ತದ.
1: ಈ ಪತ್ರಿಕಾ ಮಾಧ್ಯಮಗಳ ಬಗ್ಗೆ ಹೇಳಿರ್ಬೇಕಲ್ಪ, ಅವರು ವಾರದಾಗ ಒಂದ್ ದಿವಸ ಕೃಷಿ ಬಗ್ಗೆ ವಿಶೇಷವಾಗಿ ಪ್ರಕಟಣೆ
0: ಮಾಡ್ತಾರೆ. ಗೌಡ್ರ ಬಹಳ ಬೆಸ್ಟ್ ನೆನಪು ಮಾಡಿ ನೋಡ್ರಿ, ಅವ್ರು ಮತ್ತೆ ಇಷ್ಟೆಲ್ಲ ಹೇಳಾರ ಮತ್ತೆ ಅದನ್ನ ಹೆಂಗ್ ಹೇಳಿ, ಅವ್ರಂದ್ರು ನೋಡಪ್ಪ ಶಿವಣ್ಣ ಒಂದ್ ಹಾಡ ಹೇಳ್ತೀನಿ ನಿನಗ ಅಂತ ಒಂದ್ ಹಾಡ ನೆನಪಾಯಿ ಡಾಕ್ಟರ್ ಸಾಹೇಬರಿಗೆ, ವರಕವಿ ಬೇಂದ್ರೆ ಅವ್ರದ್ದು. ಇನ್ನು ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ ಮೂರು ಸರ್ತಿ ಬಂದು ಹೋಗಾವ. ಇದನ್ನ ಅವ್ರು ಹೆಂಗ್ ಹಾಡಿದ್ರ ಅಂದ್ರಿ, ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ ಒಂದು ಸರ್ತಿ ಬಂದು ಹೋಗಾವ ಅಂತೇಳಿ.
2: ಬಾರಿ ನೆನಪ್ ಮಾಡ್ಕೊಂಡಿ ಬಿಡಪ್ಪ ನೀನ.
0: ಹಿಂಗ್ ಡಾಕ್ಟರ್ ಸಾಹೇಬ್ರ ಹಾಡಿದ್ರಿ ನನಗ ಬಹಳ ಖುಷಿ ಆಗ್ಬಿಡ್ತ್ರಿ.
2: ಹೌದಲ್ಲ
0: ಅಲ್ರಿ ಡಾಕ್ಟರ್ ಸಾಹೇಬ್ರನ್ನ ಕೃಷಿ ಮಾಹಿತಿ ಎಲ್ಲಿ ಸಿಗ್ತೈತಿ ಹೇಳ್ರಿ ಅಂತಂದ್ರೆ ನೀವು ಹಾಡಕತ್ತಿರಲ್ರಿ ಅಂತ
1: ಹೇಳ.
0: ಅಲ್ಲಪ್ಪ ಶಿವಣ್ಣ ಇದನ್ನ ನಾ ಯಾಕೆ ಹೇಳಿದ್ನಿ ಗೊತ್ತೈತೇನು, ಈಗ ಎಲ್ಲಾ ಪತ್ರಿಕೆಗಳು ಏನ್ ಮಾಡ್ತಾ ಇದ್ದಾವ ಅಂತಂದ್ರ ವಾರದಾಗ ಒಂದು ಸಲ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾವ, ಒಂದು ವಿಶೇಷ ಪುರವಣಿ ಅದರ ಸಲುವಾಗಿ ತೆಗೆದಿಟ್ಟಿರ್ತಾರ. ಅದಕ್ಕೆ ನಾ ಏನಂದೆ, ನಮಗ ಬೇಂದ್ರೆ ಅವರು ನೆನಪಾದ್ರೇನಪ್ಪ ಅವ್ರ ಹಾಡ ಹುಬ್ಬಳ್ಳಿ ಅವ ಅಂತೇಳಿ ಒಂದು ಹಾಡಿದ್ದಲ್ಲ, ಅದು ಅವರು ಪತ್ರಿಕೆಯನ್ನ ನೆನೆಸ್ಕೊಂಡೇ ಬರದಂತದ್ದು. ಅದಕ್ಕ ವಾರದಾಗ ಒಂದು ಸರ್ತಿ ಬಂದು ಹೋಗಾವ ಅಂತೇಳಿ ನಾನು ನಿನಗೆ ಹೇಳದ್ನಪ್ಪ ತಾತ್ಪರ್ಯ ಇದು. ಹಿಂಗಂದ್ರಿ ಮತ್ತ ಅವ್ರು ಹೇಳಿದ್ದು ನಮಗ ಹಸಿಗ್ವಾಡ್ಯಾಗ
2: ಹಳೆಲ್ಲ
0: ಆಯ್ತ್ರಿ ಡಾ ಸಾಹೇಬ್ರ ಬಹಳ ಚಲೋ ಹೇಳಿದ್ರಿ. ಮತ್ತ ಇವನ್ನೆಲ್ಲ ನಾವು ಹೊರ ಜಗತ್ತಿಗೆ ನಮ್ಮ ಒಂದು ವಿಚಾರವನ್ನ ತೆರಕೊಂಡಿಟ್ಕೊಂಡು ಹೊಸ ಹೊಸ ಜ್ಞಾನವನ್ನ ನಾವು ತಗೊಳ್ಳೋದ್ರಿಂದ ನಮಗೂ ಅಭಿವೃದ್ಧಿ ಆಗ್ತೈತಿ, ಮತ್ತ ನಮ್ಮ ರೈತ ಅಭಿವೃದ್ಧಿ ಆಗ್ತೈತಿ.
1: ಮಾಹಿತಿ ಯಾವ ದಿಕ್ಕಿನಿಂದ ಬಂದ್ರೂ ಸ್ವೀಕಾರ ಮಾಡಿ.
0: ಹೌದಲ್ರಿ ಮತ್ತೆ ಹೌದಲ್ರಿ, ಸಣ್ಣದೇ ಇರುವಂತ ಮಾಹಿತಿ ಅದು, ಅದು ಬಹಳ ಅದ್ಭುತವಾದಂತಹ ಒಂದು ಮಾಹಿತಿ ಆಗ್ತೈತಿ, ಅದನ್ನ ನಾವೆಲ್ಲರೂ ತಿಳ್ಕೋಬೇಕು.
2: ಶಿವಣ್ಣ ಅನ್ಕತ್ತ ಸ್ವಲ್ಪ ಮಾತಾಡ್ಕೋದ್ ಕುಂದಿರ್ತೀನಿ ನೀವಿಬ್ರೆ.
0: ಯಾಕ್ರಿ ಗೌಡಶಾನಿ ಅವ್ರ
2: ಮತ್ತೇನಪ್ಪ ನಿಂದು ತಲಗು ನನಗೆ ಗೊತ್ತಿಲ್ಲ.
0: ನಾನು ಅದೇ ಅಂದಿನ್ರಿ,
1: ಸುಮ್ಮನೆ
0: ನಾವು ಇನ್ನ ಎಷ್ಟು ಮಾಧ್ಯಮದ ಬಗ್ಗೆ ಹೇಳೋಣ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೆ. ಈಗ ನೀವೇ ಹೇಳಿದ್ರಿ, ಬರೋಬ್ಬರಿ ತಿಳ್ಕೊಂಡ್ರಿ ನೋಡ್ರಿ ಗೌಡಶಾನಿ ಅವ್ರ ಮತ್ತು ತನ್ನ ನಾವು ಇನ್ನಟ್ಟು ಸೂಪರ್ ಪಾಪ ಬಗ್ಗೆ ವಿಚಾರ ಮಾಡ್ತಾ
1: ಇರೋದು.
0: ಜಲ್ದಿ ತಗೊಂಡ್ಬರ್ರಿ ಮತ್ತೆ.
2: ಆಯ್ತಾಯ್ತು ಮಾತಾಡಿ ನೀವು, ಬರ್ತೀನ ಈಗ. ಶಿವಣ್ಣ
0: ಗೌರ್ಷಣ
2: ತಗೊಳಪ್ಪ ಚಾ
0: ಗೌಡ್ರ ಮತ್ತ ಗೌಡಶಾನಿ ಅವ್ರ. ಈಗ ಒಂದ್ ಸ್ವಲ್ಪ ಗಂಟ್ಲ ಆರದಂಗ ಆಯ್ತು ನೋಡ್ರಿ, ಮಾತಾಡಿದ್ವಿ
1: ಬಿಸಿ ಬಿಸಿ
0: ಆಯ್ತಲ್ರಿ. ಮತ್ತ ಟೈಮ್ ಆಗಾಕತ್ತು, ನನಗೂ ಒಂದ್ ಸ್ವಲ್ಪ ಕಡೆ ಹೊಲದ ಕಡೆ ಹೋಗುದ್ರಿ. ಮತ್ತ ಮುಂದಿನ ವಾರ ಭೇಟಿ ಆಗೋಣತ್ರಿ.
1: ಅಲ್ಲ ಶಿವಣ್ಣ, ಈಗ ಮುಂದಿನ ಸಲ ಹೋದಾಗ ಒಂದ್ ನಾಕೈದ ಪುಸ್ತಕ ಅಥವಾ ಮಾಹಿತಿ ಏನ್ರಿ ಅವ್ರು ಪ್ರಿಂಟ್ ಮಾಡಿದ್ರು ಏನಪ್ಪ ತಗೊಂಬ.
0: ಆಯ್ತಲ್ರಿ ಗೌಡ,
1: ನೀನು ಹೇಳಕಂತ ನಾನು ಹೇಳ್ತೀನಿ. ಮತ್ತ ಇವತ್ತಿನೊಳ ಕಾಲೇಜ್ ಹುಡುಗರು ಅವರು ಶಾಲೆ ಹುಡುಗರು ಎಲ್ಲ ಬಹಳ ಓದ್ಬೇಕು ಓದ್ಬೇಕು ಅಂತ ಆಸಕ್ತಿ ಏನಪ್ಪ ನಮ್ಮ
0: ಹೌದಲ್ರಿ,
1: ಎಲ್ಲರಿಗೆ ಕೊಡೋಣ ಪ್ರಚಾರ ಆಗ್ಲೇನಪ್ಪ.
0: ಆಗ್ಲಿಲ್ರಿ ಆಗ್ಲಿಲ್ರಿ ಆಗ್ಲಿಲ್ರಿ, ಬರ್ತೀನಿ ಹಂಗಾದ್ರೆ.
1: ಆಯ್ತಪ್ಪ ಶರಣ್ರಿ.
2: ಆಯ್ತಾಯ್ತು
1: ಶರಣಪ್ಪ.
3: ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತಜ್ಞರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು
4: ಬೀದರ್ ಪಶು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್
3: ಚನ್ನಪ್ಪಗೌಡ ಬಿರಾದಾರ್.

ಸ್ನೇಹಿತ ಬಾಂಧವರೇ ನಮಸ್ಕಾರ. ಸ್ನೇಹಿತ ಬಾಂಧವರೇ, ಇಂದು ನಾವು ಜಾನುವಾರು ಸಾಕಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲ ಸಿಗುತ್ತದೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ. ಕಳೆದೊಂದು ದಶಕದಲ್ಲಿ ಕರ್ನಾಟಕದಲ್ಲಿ ಇದೀಗ ಸಂಬಂಧಪಟ್ಟಂತಹ ಈ ಚಟುವಟಿಕೆಗಳಲ್ಲಿ ಮಾಹಿತಿಯ ಕ್ರಾಂತಿಯೇ ಆಗಿದೆ ಅನ್ನಬಹುದು. ನಾವು ಯಾವುದೇ ಒಂದು ವಿಷಯವನ್ನಾಗಲಿ ಅಥವಾ ಮಾಹಿತಿಯನ್ನಾಗಲಿ ತಿಳ್ಕೊಳ್ಳೋದು ಮೂರು ಇದೆ. ಒಂದು, ಮೌಖಿಕವಾಗಿ ಮಾತನಾಡುವ ಅಥವಾ ತರಬೇತಿಯ ಮೂಲಕ. ಎರಡನೆಯದು, ಸಂಸ್ಥೆಗಳು ಹೊರಡಿಸುವ ಪ್ರಕಟಣೆಗಳ ಮೂಲಕ. ಮೂರನೆಯದು, ಪ್ರತ್ಯಕ್ಷವಾಗಿ ಸಂಬಂಧಿತ ಚಟುವಟಿಕೆಗಳನ್ನ ಪ್ರತ್ಯಕ್ಷವಾಗಿ ನೋಡುವ ಮೂಲಕ. ನಾವು ಈಗ ಮೊದಲು ಸುಧಾರಿತ ಪಶುಪಾಲನಾ ಪದ್ಧತಿ ಕುರಿತು ಮೌಖಿಕ ಮಾಹಿತಿಯು ಯಾವೆಲ್ಲ ಸ್ಥಳಗಳಲ್ಲಿ ಸಿಗುತ್ತದೆ ಎನ್ನುವುದನ್ನ ಕುಲಂಕುಷವಾಗಿ, ಅನಂತರ ಇತರ ಪಶುಸಂಗೋಪನೆಯ ಮಾಹಿತಿಯ ಆಕರಗಳನ್ನು ಕುರಿತು ತಿಳಿಸುವ. ಪ್ರಮುಖವಾಗಿ ಕರ್ನಾಟಕದಲ್ಲಿ ಪಶುಪಾಲನಾ ಇಲಾಖೆಯ ಸಂಸ್ಥೆಗಳು ರೈತರಿಗೆ ಅತಿ ಸರಳವಾಗಿ ಮಾಹಿತಿ ನೀಡುವಂತಹ ಕೇಂದ್ರಗಳು. ಕರ್ನಾಟಕ ಸರ್ಕಾರದ ಈ ಇಲಾಖೆಯು ರೈತರ ಒಂದು ಜಾನುವಾರುಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಹಾಗೂ ಜಾನುವಾರು ಸಂಬಂಧಿ ಚಟುವಟಿಕೆಗಳ ನಿರ್ವಹಣೆಗಾಗಿ ಪಶು ವೈದ್ಯಾಧಿಕಾರಿಗಳ ನೇತೃತ್ವದಲ್ಲಿ ಹಲವು ತರಹದ ಸಂಸ್ಥೆಗಳನ್ನ ರಾಜ್ಯಾದ್ಯಂತ ಹೊಂದಿವೆ. ನಿಮ್ಮ ಹತ್ತಿರವೂ ಸಹಿತ ಇಂತಹ ಹಲವು ಸಂಸ್ಥೆಗಳು ಇರಬಹುದು. ಆದ ಕಾರಣ ಪಶುಪಾಲಕರಾದ ತಾವೆಲ್ಲರೂ ಸಮೀಪದ ಪಶು ಚಿಕಿತ್ಸಾಲಯ ಅಥವಾ ಸಮೀಪದ ಹೋಬಳಿ ಅಥವಾ ತಾಲೂಕಾ ಕೇಂದ್ರಗಳಲ್ಲಿರುವಂತಹ ಪಶು ಆಸ್ಪತ್ರೆಗಳನ್ನ ಜಾನುವಾರು ಉತ್ಪಾದನಾ ಸಂಬಂಧಿ ಮಾಹಿತಿಗಾಗಿ ಸಂಪರ್ಕಿಸಬೇಕು. ಈ ಸಂಸ್ಥೆಯ ಮೂಲಕ ಪಶುಪಾಲಕರು ತಮ್ಮ ದೈನಂದಿನ ಜಾನುವಾರು ನಿರ್ವಹಣೆಯ ಸಮಸ್ಯೆಗಳಾದ ಆಹಾರದ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಮುಂತಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಬಹುದು. ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿಯೇ ನೋಡುವಾಗ ಒಟ್ಟು 35 ಆಸ್ಪತ್ರೆಗಳು, 225 ಪಶು ಚಿಕಿತ್ಸಾಲಯಗಳು ಕಾರ್ಯನಿರ್ವಹಿಸುತ್ತಿವೆ. ಇನ್ನು ಇದೇ ಇಲಾಖೆಯು ಪ್ರತಿ ಜಿಲ್ಲೆಯಲ್ಲಿಯೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಪಶುಪಾಲಕರಿಗಾಗಿ, ಅದರಲ್ಲೂ ವಿಶೇಷವಾಗಿ ನಾವು ಈ ಹಳ್ಳಿಯಲ್ಲಿ ಕರೆಸುವಲ್ಲ ಮಹಿಳಾ ಸ್ವಸಹಾಯ ಸಂಘದ ರೈತ ಮಹಿಳೆಯರಿಗಾಗಿ ಆಯೋಜಿಸುವ ತರಬೇತಿಗಳು ಸ್ಥಿತಿಯನ್ನು ಒದಗಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಸುಧಾರಿತ ಹೈನುಗಾರಿಕೆಯ ಬಗ್ಗೆ, ವೈಜ್ಞಾನಿಕ ಆಡು ಸಾಕಾಣಿಕೆಯ ಬಗ್ಗೆ, ಕುರಿಗಳ ಮೇಲ್ವಿಚಾರಣೆಯ ಬಗ್ಗೆ ಇತ್ಯಾದಿ ತರಬೇತಿ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇರ್ತವೆ. ರೈತರು ಈ ತರಬೇತಿಗಳ ಲಾಭವನ್ನು ಸಹಿತ ಪಡೆಯಬಹುದು. ಇನ್ನು ನಾವು ಕರ್ನಾಟಕ ಸರ್ಕಾರದ ಇಲಾಖೆಯನ್ನು ಹೊರತುಪಡಿಸಿ ಇತರೆ ಸಂಸ್ಥೆಗಳ ಒಂದು ವಿಷಯಕ್ಕೆ ಬಂದಾಗ ಆ ವಿಶ್ವವಿದ್ಯಾಲಯದ ಮಾಹಿತಿಯ ಕೇಂದ್ರಗಳು ಪ್ರಮುಖವಾಗಿ ಎದ್ದು ಕಾಣ್ತವೆ. ಪಶುಪಾಲನಾ ಚಟುವಟಿಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಒದಗಿಸುವಂತಹ ಜವಾಬ್ದಾರಿ ಪ್ರಮುಖವಾಗಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಹಾಗೂ ಕೃಷಿ ವಿಶ್ವವಿದ್ಯಾಲಯಗಳನ್ನು ಮಾಡ್ತವೆ. ಹೈದರಾಬಾದ್ ಕರ್ನಾಟಕದ ಜನ ಈ ವಿಷಯದಲ್ಲಿ ನಿಜಕ್ಕೂ ಪುಣ್ಯವಂತರುವಂತಹ ಭಾವನೆ. ಯಾಕಂದ್ರೆ ಇದೇ ಒಂದು ಭಾಗದಲ್ಲಿ ರಾಜ್ಯದ ಒಂದು ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಹಾಗೂ ರೈಲ್ವೆದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ಅಸ್ತಿತ್ವದಲ್ಲಿದೆ. ಇನ್ನು ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ಅನ್ನು ತೆಗೆದುಕೊಂಡಾಗ ನಾವು ಅಲ್ಲಿ ಒಂದು ಬೀದರ್ನಲ್ಲಿ ಒಂದು ಪಶುವೈದ್ಯಕೀಯ ಕಾಲೇಜು, ಗುಲ್ಬರ್ಗಾದ ಮಹಾಗಾವದಲ್ಲಿ ಹೈನುಗಾರಿಕಾ ವಿಜ್ಞಾನ ಮಹಾವಿದ್ಯಾಲಯ ವೃತ್ತಿ ಶಿಕ್ಷಣದ ಜೊತೆಗೆ ಮಾಹಿತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಅಲ್ಲದೆ ವಿಶ್ವವಿದ್ಯಾಲಯದ ಬೀದರ್ ಆವರಣದಲ್ಲಿ ಒಂದು ವಿಸ್ತರಣಾ ಶಿಕ್ಷಣಕ್ಕೆ ಒಂದು ರೈತರ ತರಬೇತಿ ಸಂಸ್ಥೆ, ಬೀದರದ ಹಳ್ಳಿಕೆ ಹತ್ತಿರ ಒಂದು ದೇವಳಿ ತಳಿ ಕುರಿತ ಮಾಹಿತಿ ಕೇಂದ್ರ ಹಾಗೂ ಸ್ಥಾಪಿತವಾಗುತ್ತಿರುವಂತಹ ಚಾತುರದ ದೋರ್ಮೆ ಎಮ್ಮೆ ಸಂಶೋಧನಾ ಹಾಗೂ ಮಾಹಿತಿ ಕೇಂದ್ರ ರೈತರಿಗೆ ತರಬೇತಿ ಹಾಗೂ ಮಾಹಿತಿಯನ್ನ ಪ್ರಮುಖವಾಗಿ ಒದಗಿಸುತ್ತದೆ. ಇನ್ನು ನಾವು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯವನ್ನು ತೆಗೆದುಕೊಂಡಾಗ ರಾಯಚೂರಿನಲ್ಲಿ ಒಂದು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ, ಭೀಮರಾಯನಗುಡಿಯ ಹಾಗೂ ಗುಲ್ಬರ್ಗಾದ ಕೃಷಿ ಮಹಾವಿದ್ಯಾಲಯ ಈ ಕೆಲಸವನ್ನ ಅಚ್ಚುಕಟ್ಟಾಗಿ ತಮ್ಮ ವೃತ್ತಿ ಶಿಕ್ಷಣದ ಜೊತೆಗೆ ಮಾಡ್ತಾರೆ. ಬಹುಶಃ ನಿಮಗೆ ಗೊತ್ತಲೇ ಇರಬಹುದು, ನಮ್ಮ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಗಂಗಾವತಿಯಲ್ಲಿ, ರಾಯಚೂರಿನಲ್ಲಿ, ಗುಲ್ಬರ್ಗಾದಲ್ಲಿ, ಬೀದರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿಗೆ ಪಶುಪಾಲನೆಯ ಕುರಿತು ಮಾಹಿತಿಯನ್ನು ಒದಗಿಸ್ತಾ ಇದ್ದಾವೆ, ತರಬೇತಿಯನ್ನ ನೀಡ್ತಾ ಇದ್ದಾವೆ. ಇನ್ನ ನಾವು ಎರಡನೆಯ ಮಾಹಿತಿಯ ಆಕರದತ್ತ ಸ್ವಲ್ಪ ಕಣ್ಣನ ಹೊರಳಿಸಿ ನೋಡಿದಾಗ ಅಲ್ಲಿ ನಮಗೆ ಕೃಷಿ ಸಂಬಂಧಿ ಪ್ರಕಟಣೆಗಳು ಎದ್ದು ಕಾಣ್ತವೆ. ಇನ್ನು ಕೃಷಿ ಸಂಬಂಧಿ ಪ್ರಕಟಣೆಗಳಲ್ಲಿ ನಾವು ಮೊದಲು ಹೇಳಬೇಕಾಗಿರೋದು, ನಮ್ಮ ದೈನಂದಿನ ಸುದ್ದಿ ಪತ್ರಿಕೆಗಳಲ್ಲಿ ಕೃಷಿ, ಕೃಷಿ ಮಾರುಕಟ್ಟೆ, ಪಶುಪಾಲನೆ ಹಾಗೂ ಮೀನುಗಾರಿಕೆಯ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಸಾಕಷ್ಟು ಪ್ರತಿ ವಾರದಲ್ಲಿ ಒಂದು ದಿನದಂತೆ ಅವರು ಅದೇ ಕೃಷಿ ರಂಗಕ್ಕಾಗಿ ಮೀಸಲಿಟ್ಟು ಬರೀತಾ ಇರ್ತಾರೆ. ಇದರ ಜೊತೆಗೆ ರೈತ ಬಂಧು, ರೈತ ಮಿತ್ರರು ಅನ್ನುವಂತಹ ಹಲವಾರು ಪಾಕ್ಷಿಕ, ಮಾಸಿಕ, ದ್ವೈಮಾಸಿಕ ಪತ್ರಿಕೆಗಳು ಸಹಿತ ಈ ಒಂದು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ. ಇವುಗಳನ್ನು ಸಹಿತ ಓದಿ ತಾವು ತಿಳ್ಕೋಬಹುದು. ಇನ್ನು ಬೀದರ್ನ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ರಾಜ್ಯದ ಒಂದು ಪಶುಪಾಲಕರಿಗಾಗಿ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನ ಮಾಡಿದೆ. ತನ್ನ ತಜ್ಞ ವಿಜ್ಞಾನಿಗಳು ಬರೆದಿರುವಂತಹ ಒಂದು ಪುಸ್ತಕ, ಸುಧಾರಿತ ಪಶುಪಾಲನಾ ಪದ್ಧತಿಗಳು ಎಂಬ ಪುಸ್ತಕವನ್ನ ಪ್ರಕಟಿಸಿದೆ. ಈ ಪುಸ್ತಕದಲ್ಲಿ ಅವರು ಸವಿಸ್ತಾರವಾಗಿ ಹೆಂಗೆ ಹೈನುಗಾರಿಕೆ ಮಾಡಬೇಕು, ಆಡು ಸಾಕಾಣಿಕೆಯಲ್ಲಿ ಗಮನಿಸಬೇಕಾದಂತಹ ಅವರೇನು, ಕುರಿಗಳ ನಿರ್ವಹಣೆಯನ್ನ ಅಚ್ಚುಕಟ್ಟಾಗಿ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಸರಳ ಹಾಗೂ ನಿಖರವಾದ ಎಲ್ಲಾ

0: ಮಾಹಿತಿಯನ್ನ ಒಳಗೊಂಡಿದೆ. ಮತ್ತೆ ಈ ಸೈಸಿಡಿಯ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಅದು ಜಾನುವಾರು ಸಾಕಾಣಿಕೆಯ ಆರ್ಥಿಕ ಖರ್ಚು ಹಾಗೂ ಲಾಭಗಳ ಸುಲಭೀಕರಣವನ್ನ ಮಾಡಿದೆ. ಇದು ನಮ್ಮ ಯುವಕರಿಗೆ ಬಹುಶಃ ಪಶುಸಂಗೋಪನಾ ಚಟುವಟಿಕೆ ಆರಂಭಿಸುವುದಕ್ಕೆ ಮುಂದೆ ಅವರು ತಮ್ಮ ಆರ್ಥಿಕ ಲಾಭ ನಷ್ಟದ ಲೆಕ್ಕಾಚಾರವನ್ನು ಹಾಕಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಇದಲ್ಲದೆ ವಿಶ್ವವಿದ್ಯಾಲಯದ ಮಾಹಿತಿ ಸಂಸ್ಥೆಗಳು ಪಶುಪಾಲನೆಗೆ ಸಂಬಂಧಿಸಿದಂತಹ ನಿರ್ದಿಷ್ಟ ಕಡಿಕೆಗಳ ಕುರಿತು ಅಂದ್ರೆ ಈಗ ಯಾವುದಾದ್ರೂ ಒಂದು ರೋಗದ ತಡೆಗಟ್ಟುವಿಕೆ ಇರಬಹುದು ಅಥವಾ ಲಸಿಕೆಗಳನ್ನ ಹಾಕೋದಿರಬಹುದು, ಇವೆಲ್ಲ ವಿಷಯಗಳನ್ನ ಕುರಿತು ಫೋಲ್ಡರ್ಸ್, ಪಾಂಪ್ಲೆಟ್ಸ್, ಹಸ್ತಪ್ರತಿ ಅಂತ ಹೇಳಿ ಸಣ್ಣ ಸಣ್ಣ ಪುಸ್ತಕಗಳನ್ನ ಒದಗಿಸ್ತಾ ಇರ್ತಾರೆ. ಅವುಗಳನ್ನ ಅವಶ್ಯ ಇರುವಂತಹ ರೈತರು ತಮ್ಮ ಸಮೀಪದ ಈಗಾಗಲೇ ನಾನು ತಿಳಿಸುವಂತಹ ಮಾಹಿತಿ ಸಂಸ್ಥೆಗಳನ್ನ ಸಂಪರ್ಕಿಸಿ ಪಡೆಯಬಹುದು. ಪ್ರಿಯ ಕೇಳಿದ್ರೆ ಒಂದು ವಿಷಯ ನೆನಪಿರಲಿ, ಯಾವುದೇ ಪಶುಪಾಲನಾ ನಿರ್ವಹಣಾ ಮಾಹಿತಿಯು ಮೌಖಿಕವಾಗಿ ದೊರೆತಾಗ ಅದರ ಕುರಿತು ನಿಮ್ಮ ಜ್ಞಾನ ವೃದ್ಧಿಸುತ್ತದೆ. ಆದರೆ ನೀವು ಅದರ ಸಂಬಂಧಿ ನಿರ್ವಹಣೆ ಪ್ರತ್ಯಕ್ಷವಾಗಿ ನಡೆಸಿದಾಗಲೇ ಅದರ ಸಂಪೂರ್ಣ ಅರಿವು ನಮ್ಮ ಮನವರಿಕೆಗಾಗುತ್ತದೆ ಅನ್ನೋ ಮಾತನ್ನ ನೆನಪಿರಲಿ. ಈ ವಿಷಯದಲ್ಲಿ ನೀವು ಇಲಾಖೆಯ ಹಾಗೂ ವಿಶ್ವವಿದ್ಯಾಲಯದ ಫಾರ್ಮ್ಗಳಲ್ಲಾಗಲಿ ಅಥವಾ ನಮ್ಮ ನಿಮ್ಮ ಮಧ್ಯೆ ಇರುವಂತಹ ಹಲವು ಪ್ರಗತಿಪರ ರೈತರು ಲಾಭದಾಯಕ ನಿರ್ವಹಣೆ ಮಾಡುತ್ತಿರುವಂತಹ ಫಾರ್ಮ್ಗಳಿಗಾಗಲಿ ಭೇಟಿ ನೀಡಿ ಮಾಹಿತಿ ಪಡೆಯುವುದು ಸಹಿತ ಒಂದು ಸರಳ ಹಾಗೂ ಉತ್ತಮ ಹಾದಿ ಅಂತ ಗಮನಿಸುತ್ತಾರೆ. ಹಾಗಾಗಿ ಇಷ್ಟೆಲ್ಲ ಮಾಹಿತಿಗಳು ಇದ್ರೂ ಸಹಿತ ಮಧ್ಯದಲ್ಲಿ ಬಾನುಲಿ ಹಾಗೂ ದೂರದರ್ಶನ ಕೇಂದ್ರದವರು ಹಲವಾರು ಕಾರ್ಯಕ್ರಮಗಳನ್ನ, ಜಾನುವಾರು ಸಾಕಣೆ ಸಂಬಂಧಿ ಕಿರುನಾಟಕಗಳನ್ನ, ಕಾರ್ಯಕ್ರಮಗಳನ್ನ, ಹಲವು ಫೋನಿನ ಕಾರ್ಯಕ್ರಮವನ್ನ ನಡೆಸುವ ಮೂಲಕ ತಮಗೆ ಒಳ್ಳೆಯ ಮಾಹಿತಿಯನ್ನು ಒದಗಿಸುತ್ತವೆ. ಇಂತಹ ಒಂದು ಮಾಹಿತಿ ಒದಗಿಸಲಿಕ್ಕೆ ಅವಕಾಶ ಒದಗಿಸಿಕೊಟ್ಟಂತಹ ಗುಲ್ಬರ್ಗ ಬಾನುಲಿ ಕೇಂದ್ರಕ್ಕೂ ಹಾಗೂ ಆಗ್ರ ಎಲ್ಲ ಪ್ರಿಯ ರೈತ ಮಿತ್ರರಿಗೂ ತುಂಬು ಹೃದಯದ ವಂದನೆಗಳು. ನಮಸ್ಕಾರ.
1: ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಇಂಗದ 2254542, ಬೀದರ್ನ ಎಸ್ಟಿಡಿ ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು.

ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ತಬಲಾ ಸಾಥ್ ನೀಡಿದವರು ಸಾತ್ಲಿಂಗಪ್ಪ ದೇಸಾಯಿ.

0: ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿ ಅವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳೆ.
1: ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ
1: ಕಾರ್ಯಕ್ರಮ ಕೇಳಿದಿರಿ.
0: ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ
1: ಕರಿಯತ್ತ ಕಾಳಿಂಗ
0: ಬಿಳಿಯತ್ತ ಮಾನಿಂಗ.

ಇಷ್ಟೋ ತನಕ ಸಿದ್ದರಾಮ ಪೊಲೀಸ್ ಪಾಟೀಲ್ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದ್ರಿ. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್, ಪ್ರಸ್ತುತಿ ಸೋಮಶೇಖರ್ ಎರುಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಹಳೆಯದನ್ನು ಬಿಡದೆ ಹೊಸದನ್ನು ಅನುಸರಿಸದೆ ಹಳತನ್ನು ಹೊಚ್ಚ ಹೊಸದಾಗಿಸುವ ಸೃಜನಶೀಲತೆಯಿಂದ ಕಾವ್ಯವನ್ನು ಸಜ ಸೃಷ್ಟಿಯಾಗಿ ಮಾಡಿಕೊಂಡ ಅನನ್ಯ ಕವಿ ಬೇಂದ್ರೆ. ಬೇಂದ್ರೆಯವರ ಕಾವ್ಯ ದೃಷ್ಟಿ ಅಲ್ಲಿಯ ಸೃಷ್ಟಿ, ಹಾಗೂ ಅವರ ಕಾವ್ಯ ಸೃಷ್ಟಿ ಅಲ್ಲಿಯ ದೃಷ್ಟಿ ಇಂಚಿಂಚು ಮಂತ್ರಮುಗ್ಧಗೊಳಿಸುವಂತಹವು. ಈ ಅಂಬಿಕೆಯ ತನೆಯ ದತ್ತನಲ್ಲಿ ಇಂಥ ಕಾವ್ಯ ಶಕ್ತಿಯನ್ನು ಸೃಷ್ಟಿಸಿ ಮನಕುಲದ ಕಾವ್ಯ ಪಂಕ್ತಿಗೆ ಹೊಸ ಹರವು ಕೊಡೆದು ಧಾರವಾಡ. ಕವಿಯೇ ಹೇಳುವಂತೆ ಧಾರವಾಡದ ಸಂಬಂಧವೆಂದರೆ ಹೊಕ್ಕಳಿನ ಹುರಿಯಂಥ ಭಾವಬಂಧ.
1: ಮೂರು ವರ್ಷ ಇರ್ಬೇಕು ಆವಾಗಿನಿಂದ ಅನೇಕ ನೆನಪು ನನ್ನ ತಡೆ ಉಳಿದಾವ. ಧಾರವಾಡದ ನೆನಪಂತೂ ಚೀಟಿ

0: ಮಹಾತಾಯಿಯೊಬ್ಬಳು ಚಿಕ್ಕವಳಿರುವಾಗ ಗೊಂಬೆಯಾಟದಲ್ಲಿ ತಲ್ಲಿನಳಾಗುತ್ತಿದ್ದಳು. ಅವಳು ಬಿದ್ದಂತೆ ಗೊಂಬೆಯೊಡನಾಟವು ಬೆಳೆಯಿತು. ಅವಳೊಮ್ಮೆ ಎದೆ ತುಂಬಿ ತನ್ನ ಗೊಂಬೆಯನ್ನು ಚುಂಬಿಸಿದ ನಿಮಿತ್ತವಾಗಿ ಅವಳೆದೆ ಹಾಲು ಚಿಮ್ಮಿ ಆಗಸದಾಚೆ ಮುಟ್ಟಿತಂತೆ. ಆ ಕ್ಷೀರಧಾರೆಯ ಜಾಡು ಹಿಡಿದು ನಾಡಿಗೆ ಬಂದ ಕವಿ ನಾನು.
1: ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣಿ ಕಿತ್ತಿಲ. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕಿತ್ತಿಲಾನು. ಭೂಮಿ ತಾಯಿಯ ಮೈಯ ಹಿರಿ ಮಣ್ಣ ಗುಡಿಗಟ್ಟಿ ನಿಂತ ಮುಚ್ಚಿನ. ಭರತ ಮಾತೆಯ ಕೋಟಿ ಕರ್ಕಿಕೋತ್ಸವದಲ್ಲಿ ನಿಲುಗುತ್ತಿರ ಜ್ಯೋತಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮ ಉಂಡು ಬೀಳುತ್ತಿಯ ಗಾಳಿನ. ನನ್ನ ತಾಯಿಯ ಹಾಲು ಎತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಈ ಐದು ಹರೆಯರೆ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನೀಡಲು ಹೃದಯಾರವಿಂದದಲ್ಲಿ ಇರುವ ನಾರಾಯಣನೇ ತಾನಾಗಿ ದತ್ತ ನರನು. ವಿಶ್ವದ ನುಡಿಯಾಗಿ ಕನ್ನಡಿಸು ಸಿಹನಿಲ್ಲಿ ಅಂಬಿಕಾ ತನಯನಿಲ್ಲ. ಇಂಥವನು ನಾನು, ಇವನು ಕವಿ.
0: ಕವಿಗೆ ನಾರಾಯಣ ದರ್ಶನ ಎಳೆಯರ ಮತ್ತು ಗೆಳೆಯರ ದರ್ಶನದಲ್ಲಿ ಆಯಿತು. ಮೊದಮೊದಲು ಕಾವ್ಯ ನಿರ್ಮಿತಿ ಸಾಹಿತ್ಯದ ಒಂದು ಸರಸ ಸಲ್ಲಾಪ ಎಂದು ಕಾವ್ಯ ಸೃಷ್ಟಿ ಪ್ರಾರಂಭಿಸಿ ಅಂತರದಲ್ಲಿ ಅದು ತಮ್ಮ ಜೀವಿತದ ಕಾರ್ಯ ಎಂದು ಕಂಡುಕೊಂಡರು. ಕಾವ್ಯ ಮಾಧ್ಯಮದಿಂದ ಕನ್ನಡ ಭಾಷೆಯಲ್ಲಿ ವಿಶಿಷ್ಟ ಕಾರ್ಯವನ್ನು ಮಾಡಲು ಇಳಿಗೆ ಇಳಿದು ಬಂದ ಕಾರಣ ಪುರುಷ ಬೆಂಗೆ ಲಿಪಿಕಾರ ಅಂಬಿಕಾ ತನಯ ದತ್ತ ಕವಿ.

ಈ ವಿಶ್ವಜಾಲದಲ್ಲಿ ಧಾರೆ ಹುಡುಕುತ್ತಿದ್ದ ಕವಿಗೆ ಅನೇಕ ಕಾವ್ಯ ಪ್ರತಿಮೆಗಳು ಇವರನ್ನು ಹುಡುಕಿಕೊಂಡು ಬಂದರೆ, ಇವರು ಸಹಿತ ಕೆಲವನ್ನು ಅಗೆದು ತೆಗೆದು ನೋಡಿದರು.

ಬೇಂದ್ರೆಯವರ ಕಾಲ ಕನ್ನಡ ನವೋದಯ ಕಾಲ. ನಮ್ಮ ಇತಿಹಾಸದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನವೋದಯದ ಗಾಳಿ ಬೀಸಿದ ಕಾಲ, ಅತ್ಯಂತ ಸೃಜನಶೀಲವಾದ ಕಾಲ. ಆಗ ಸೃಜನ ಶಕ್ತಿಯನ್ನು ಗುರುತಿಸಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಹೊಸದನ್ನು ತರಬೇಕೆಂಬ ಕಾಲ ಅದಾಗಿತ್ತು.

0: ಶ್ರಾವಣದ ಮಾಂತ್ರಿಕ ಸ್ಪರ್ಶದಿಂದ ಬಂಜೆ ಭೂಮಿಯಲ್ಲಿ ಚಿಗುರು ಮೂಡುವಂತೆ ಕಾವ್ಯಕ್ಷೇತ್ರದಲ್ಲಿ ಹೊಸ ಬೆಳೆ ಬರಲು ಪ್ರಾರಂಭವಾಗಿತ್ತು. ಈ ಕಾಲದ ಕವಿಗಳಿಗೆಲ್ಲ ಅವರದೇ ಆದ ಕಾವ್ಯದೃಷ್ಟಿ ಇದೆ. ಇವರಲ್ಲಿ ಬೇಂದ್ರೆಯವರ ಕಾವ್ಯದೃಷ್ಟಿ ಅತ್ಯಂತ ಹೊಸದಾಗಿದ್ದರೂ ಹಳೆಯದನ್ನು ನಿರಾಕರಿಸುವುದಿಲ್ಲ. ಕವಿ ಮೊದಲಿಗೆ ಮಾಡಿದ ಮಹತ್ವದ ಕೆಲಸ ಕುರಿತು ಪ್ರೊಫೆಸರ್ ಕೀರ್ತಿನಾಥ್ ಕುರ್ಕೋಟಿ.
1: ಬೇಂದ್ರೆಯವರು ಮಾಡಿದ ಕೆಲಸ ಅಂತಂದ್ರೆ ಒಂದು ಹೊಸ ಭಾಷೆಯನ್ನ ಪೂರ್ತಿಯಾಗಿ ಸೃಷ್ಟಿ ಮಾಡಿತು. ಅವರಲ್ಲಿರುವಂತಹ ಶಬ್ದ ಸಂಗ್ರಹ ಅಪೂರ್ವವಾದದ್ದು ಅಂತಿಷ್ಟೇ ಆ ಭಾಷೆಯ ಹೆಸರ ಅಲ್ಲ. ಇವತ್ತು ಹುಬ್ಬಳ್ಳಿಯವ ಅಂತ ಕವಿತೆ ಬರೆದರು, ಅದರ ಜೊತೆಗೆ ಸ್ವಪ್ನನೌಕೆ, ಮಹಾಪ್ರಸ್ಥಾನದಂತ ಕವಿತೆಗಳನ್ನು ಅವರು ಬರೆದರು. ಎಲ್ಲ ಬಗೆಯ ಅನುಭವಗಳಿಗೂ ಭಾಷೆಯನ್ನ ಸಿದ್ಧಗೊಳಿಸಬೇಕು. ಹುಬ್ಬಳ್ಳಿಯವಾದಂತ ಕವಿತೆಯ ವಿಶೇಷತೆ ಏನು ಅಂದ್ರೆ ಅದು ಕೇವಲ ಒಬ್ಬ ಪ್ರೇಯಭಂಗದಿಂದ ಹುಚ್ಚು ಹಿಡಿದ ವೇಶ್ಯೆಯ ಜೀವನ ಚಿತ್ರಣ ಅಂತಲ್ಲ, ಆದರೆ ಅಂಥ ಒಂದು ಅನುಭವಕ್ಕೆ ಭಾಷೆಯನ್ನು ಸಿದ್ಧಗೊಳಿಸಿತು. ಅದು ಎಷ್ಟು ರೀತಿಯಿಂದ ಸಿದ್ಧಗೊಳಿಸಿದ್ರು ಅಂದ್ರೆ ಮುಂದೆ ಬರೆಯವರೆಲ್ಲ ಈ ರೀತಿ ಬರೆಯಬಹುದು. ಅದೇ ರೀತಿಯಿಂದ ಮಹಾಪ್ರಸ್ಥಾನದಂತಹ ಕವಿತೆ, ಅರವಿಂದರ ನಿರ್ಯಾಣದ ಹೊತ್ತಿಗೆ ಬರೆದಂತಹ ಕವಿತೆ, ಅದು ಅದ್ಭುತವಾದಂತಹ ಕವಿತೆ. ಅದು ಓದ್ಬಿಟ್ರೆ ನಮಗೆ ಹೋಗಲಿ, ಆದರೆ ಕವಿಗೂ ಸ್ವತಃ ತಿಳಿಯದ ಅನೇಕ ಅದ್ಭುತ ಪ್ರತಿಮೆಗಳ ಮೆರವಣಿಗೆ ಆ ಕವಿತೆಯಲ್ಲಿ ಕಾಣ್ತು. ಆ ಕವಿತೆಯ ಬಗ್ಗೆ ಟಿಪ್ಪಣಿ ಬರೀತಾ ಬೇಂದ್ರೆಯವರು ಹೇಳ್ತಾರೆ, ಈ ಕವಿತೆ ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ. ಯಾವ ಪ್ರತಿಮೆ ಅರ್ಥವಾಗುತ್ತದೋ ಅದರ ಸಹಾಯದಿಂದ ಅರ್ಥವಾಗದ ಪ್ರತಿಮೆಗಳನ್ನು ತಿಳಿದುಕೊಳ್ಳಬೇಕು ಅಂತ ಬರೆದರು.
0: ಸಾವಿರ ವರ್ಷಗಳಿಂದ ಕಾವ್ಯ ಸೃಷ್ಟಿಗಾಗಿ ಉಪಯೋಗಗೊಳ್ಳುತ್ತಿದ್ದ ಭಾಷೆಯನ್ನು ಹೊಸ ಕಾವ್ಯಕ್ಕಾಗಿ ಹದಗೊಳಿಸಬೇಕಾಗಿತ್ತು. ಹಳೆಯ ದ್ರವ್ಯ, ಹಳೆಯ ಸಾಮಗ್ರಿ, ಆದರೆ ಮೂಡಿಬಂದ ಮೂರ್ತಿ ಮಾತ್ರ ಹೊಸದು. ನಮ್ಮ ಪುನರುಜ್ಜೀವನದ ನಿತ್ಯ ಪ್ರತೀಕವಾದ ಸೂರ್ಯೋದಯವನ್ನು ಧಾರವಾಡದ ಅತ್ತಿಕೊಳದಲ್ಲಿ ಕಂಡು
2: ಮೂಡಲ ಮನೆಯ ಮುತ್ನ ನೀರಿನ ಎರಕವ ಹೊಯ್ದ, ನುಣ್ಣ ನೆರಕವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೊಯ್ತೋ ಜಗವೆಲ್ಲ ತೊಯ್ದ, ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ.
0: ಕವಿ ಕಣ್ಣಿಯವರ ಅಭಿಪ್ರಾಯದ ಪ್ರಕಾರ
3: ಸೃಷ್ಟಿಯಲ್ಲಿ ಬಿಡಿಬಿಡಿಯಾಗಿ ಕಾಣುವ ಸೌಂದರ್ಯವನ್ನ ಇಡಿಯಾಗಿ ಅನುಭವಿಸಿ ಆನಂದಿಸುತ್ತಾ ಇದು ಬರೀ ಬೆಳಗಲ್ಲೋ ಅಣ್ಣ ಎಂಬ ದರ್ಶನ ಧ್ವನಿಯನ್ನು ಅನುರಣಿಸುವ ವಿಶಿಷ್ಟ ಸಾಮರ್ಥ್ಯ ಈ ಕವಿಯದು. ಜಡದಲ್ಲಿ ಚೇತನವನ್ನು ಹೊಮ್ಮಿಸಿ ಆ ಚೇತನದಲ್ಲಿ ಚಿಚ್ಚಕ್ತೆಯ ನೋಟವನ್ನು ನೀಡುವ ಕಾವ್ಯದೃಷ್ಟಿ ಅವರದು. ಬೇಂದ್ರೆಯವರ ಕವಿತೆ ತನ್ನ ಎಲ್ಲ ಅರ್ಥದ ಪದರುಗಳನ್ನು ಒಮ್ಮೆಲೆ ಬಿಚ್ಚಿಡುವಂತಹದ್ದಲ್ಲ. ನಮ್ಮ ರಸಗ್ರಹಣ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ತಕ್ಕ ಫಲವನ್ನು ಅದರಿಂದ ನಾವು ಪಡೆಯುತ್ತೇವೆ. ಛಂದೋ ವೈವಿಧ್ಯದ ಜೊತೆಗೆ ಅವರ ಕಾವ್ಯದ ವಸ್ತು ವೈವಿಧ್ಯವೂ ಕೂಡ ಬೆರಗುಗೊಳಿಸುವಂತಹದ್ದು. ಕಿರಿದರಲ್ಲಿ ಭಾವಗರ್ಭಿತವಾಗಿ, ನಾದ ಮಾಧುರ್ಯದಿಂದ ಧ್ವನಿಪೂರ್ಣವಾಗಿ ಓದುಗರನ್ನು ರಸಪರವಸರನ್ನಾಗಿ ಮಾಡುವ ಮೋಡಿ ಮಾಂತ್ರಿಕತೆ ಬೆಂದರೆ ಕಾವ್ಯ. ಶಿಷ್ಟ ಶೈಲಿಯಂತೆಯೇ ಜಾನಪದ ಗತಿಗತ್ತುಗಳಿಂದಲೂ ಆತ್ಮೀಯವಾಗಿ ಹೊಸ ಹೊಸ ಕಾಣಿಕೆಗಳನ್ನು ಅದು ನೀಡಬಲ್ಲದು.
0: ಕವಿ ಬಲು ದೊಡ್ಡ ಮಾತುಗಾರ. ಮತ್ತು ಮಾತು ಮತಿಸಿ ಬಂದ ನಾದದ ನವನೀತ. ಕೆಲವರು ಇವರು ಬರೇ ಮಾತನಾಡಿಯೇ ತಮ್ಮ

0: ಸಮಯವನ್ನು ವ್ಯಯ ಮಾಡಿದರು ಎಂದರು.
1: ಬೇಂದ್ರೆ ಅವರ ಕಾವ್ಯಸೃಷ್ಟಿಗೂ ಮತ್ತು ಮಾತು ಮೌನಗಳ ಸಂಬಂಧಕ್ಕೂ ಬಹಳ ಸಂಬಂಧ ಇದೆ. ಮಾತು ಮೌನಗಳ ರಹಸ್ಯಪೂರ್ಣವಾದ ಸಂಬಂಧವನ್ನು ಬೇಂದ್ರೆ ಅವರಂತೆ ಅರಿತವರು ಮತ್ತಾರೂ ಇಲ್ಲ.
2: ಮೌನದಲ್ಲಿಯೂ ಕೂಡ ಮಾತಿನ ಧ್ವನಿ ಇರಲಿ, ಮೂಕ ಮೌನವು ಒಂದು ಶಾಪದಲು, ತಾಪವ ಕೊಡುವುದು ತಾ ಪರಿಹರಿಸದು, ಜೀವ ಯಾತನೆಯನ್ನು ಅದು ಎಂದಿಗೂ. ಮಾತಿನಲ್ಲಿರುವಂಥ ಮೌನದ ಧ್ವನಿಯಿಂದ ವಿಹ್ವಲತೆ ಬೆಳೆಯುವ ದಿಬ್ಬರಲಿ, ಇಬ್ಬರ ಮನವಾಗ ಇಬ್ಬಗೆಯಾಗುವುದು, ಒಬ್ಬಗೂ ಸುಖವಿಲ್ಲ ಬದುಕಿನಲ್ಲಿ.
1: ಮೌನ ಅಂದ್ರೆ ಅವರಿಗೆ ಎಷ್ಟೋ ಕಡೆಗೆ ಸಾವು, ಮಾತು ಅಂದ್ರೆ ಜೀವನ. ಆದರೆ ಇನ್ನೊಂದು ಬಗೆಯ ಸಂಬಂಧವನ್ನು ಅವರು ಬೇರೆ ಕಡೆಗೆ ಹೇಳ್ತಾರೆ. ಏನು ಅಂದ್ರೆ, ಈ ಮಾತು ಮೌನಗಳು ಒಂದಕ್ಕೊಂದು ವಿರುದ್ಧ ಆಗದೆ ಅವುಗಳ ನಡುವೆ ಸಾಹಚ ಸಾಧ್ಯ ಅಂತ ಹೇಳಿದಾಗ ಅವರ ಕಾವ್ಯವೆಲ್ಲ ಮೌನ ಮಾತಾಗಿರುವಂತಹ ಕಾವ್ಯ.
0: ಕಾವ್ಯವೆಂದರೆ ಅಮೃತಕ್ಕೆ ಹಾರುವ ಗರುಡ. ಅವನ ಗರುಡೆಯಲ್ಲಿ ನವೋನವ ಗಾರುಡ ಮಂತ್ರಗಳು ಒಡಮೂಡಬೇಕು.
2: ಇದು ಮಂತ್ರ, ಅರ್ಥ ಕೊಗ್ಗದ ಶಬ್ದಗಳ ಪವಣಿಸುವ ತಂತ್ರ. ತಾನೆ ತಾನೇ ಸಮರ್ಥ ಛಂದ, ದೃಗ್ಬಂಧ ದಿಗ್ಬಂಧ, ಪ್ರಾಣದ ಕೆಚ್ಚು ಕೆತ್ತಿ ರಚಿಸಿದೆ. ಉಸಿರ ಹೆದೆಗೆ ಹೂಡಿದ ಗರಿಯು ಗುರಿಯ ನಿರಿಗಿಟ್ಟು ಬರುತ್ತಿದೆ ತೂರಿ ಲೀಲೆಯಲ್ಲಿ ಅನಾಯಾಸ. ಗರುಡನಂತೆರಗಿ ಬಂದಿತು ಭ್ರಮೆಯೋ ಹಮ್ಮುದವೋ ನಂಜೋ ಮರಣವೋ ನಿದ್ದೆಯೋ ಮೋಹನವೋ ಎಚ್ಚರಕ್ಕೆ ಕವಿದ ಮರೆವೋ ಕನಸೋ ನನಸು ಎಲ್ಲ ಹಾಲೋ ಹಾಲೋ.
0: ಇದು ಕವಿ ಕಾವ್ಯ ಮತ್ತು ಕಾವ್ಯದ ಸ್ವೀಕಾರ ಎಂದು ಗಾರುಡಿಗ ಮತ್ತು ಹಾವು ಇವುಗಳ ಅನ್ಯೋನ್ಯ ಸಂಬಂಧವನ್ನು ಉಪಯೋಗಿಸಿಕೊಂಡು ಕವಿ ಕವಿತೆಯ ಶಿಲ್ಪವನ್ನು ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಕವಿ ಒಂದು ದೃಷ್ಟಿಯಿಂದ ಗಾರುಡಿಗ ಮಾಟಗಾರ. ಕಾವ್ಯದ ಗಾರುಡ ವಿದ್ಯೆಯ ಎಲ್ಲ ಪರಿಕರಗಳು ಇಲ್ಲಿವೆ. ಕಾವ್ಯವೆಂದರೆ ಮಂತ್ರ. ಅರವಿಂದರು ಕಾವ್ಯದ ಮಾಂತ್ರಿಕತೆಯ ಬಗ್ಗೆ ತಮ್ಮ ಫ್ಯೂಚರ್ ಪೊಯೆಟ್ರಿಯಲ್ಲಿ ಹೇಳಿದ್ದಾರೆ. ಸಾಮಗ್ರಿ ಇಲ್ಲದೆ ವಸ್ತು ಸಿದ್ಧವಾಗುವುದು ಮಂತ್ರದಿಂದ. ಕಾವ್ಯದ ಉಪಾದಾನ ಶಬ್ದವೇ ಹೊರತು ವಸ್ತುಗಳಲ್ಲ. ಶಬ್ದದ ಅರ್ಥವನ್ನು ಮೀರಿ ನಡೆಯುವ ಶಕ್ತಿ ಕಾವ್ಯಕ್ಕೆ ಇದೆ ಎಂದು ಬೇಂದ್ರೆಯವರ ನಂಬಿಕೆ. ಪ್ರಾಚೀನ ಕಾವ್ಯದಲ್ಲಿ ಅರ್ಥ ಮುಖ್ಯವಾಗಿದ್ದರೆ ಹೊಸ ಕಾವ್ಯದಲ್ಲಿ ಭಾವ ಮುಖ್ಯ. ಉಸಿರು ಹೆದೆಗೆ ಹೂಡಿದ ಬಾಣವೆಂದರೆ ಕಾವ್ಯ. ಇಲ್ಲಿ ಕವಿ ಬಾಣ ಶಬ್ದ ಬದಲು ಗರಿಯನ್ನು ಬಳಸಿದ್ದಾನೆ. ಬಾಣಕ್ಕೆ ಗರಿ ಕಟ್ಟುವುದರಿಂದ ಗುರಿ ನಿಶ್ಚಿತ. ಬಾಣಕ್ಕೆ ಕಟ್ಟುತ್ತಿದ್ದುದು ಕಂಕ ಪಕ್ಷಿಯ ಗರಿಗಳನ್ನು. ಕಂಕ ಮತ್ತು ಗರುಡ ಒಂದೇ ಜಾತಿಯ ಪಕ್ಷಿಗಳು. ಕಾವ್ಯ ಕಣ್ಣು ಕಟ್ಟಾಗಬಹುದು, ಕೈ ಚಳಕವೂ ಆಗಬಹುದು. ಆದರೆ ಕಾವ್ಯ ಶಬ್ದಗಳ ಚಳಕ. ಶಬ್ದಕ್ಕೆ ಕೂಡ ಅನಿರೀಕ್ಷಿತವಾದ ಅರ್ಥ ಇಲ್ಲಿ ಹುಟ್ಟುತ್ತದೆ.
2: ಮೂರ್ಧನ್ಯದ ತೇಜಸ್ಸಿನ ಯಾವುದೋ ಕಿರಣ ತಳೆದಿದೆ ವರ್ಣ ವರ್ಣ ಶ್ರುತಿಗೋ ಆಭರಣ.
0: ಹೆರಿಗೆ ಕವನ ಕುರಿತು ಡಾಕ್ಟರ್ ವಾಮನ್ ಬೇಂದ್ರೆ.
3: ಬೇಂದ್ರೆ ಅವರಿಗೆ ಪ್ರತಿಯೊಂದು ಕವನದ ಸೃಷ್ಟಿಯು ಒಂದೊಂದು ಹೆರಿಗೆ, ಪ್ರಸವ, ಜೀವನ ಮತ್ತು ಮರಣಗಳ ಮಹಾಸಂಗ್ರಾಮ. ಜೀವಕ್ಕೆ ಗರ್ಭಧಾರಣೆಯ ಹಂತ ಇರುವಂತೆ ಕವಿಗೆ ಕಾವ್ಯವಸ್ತು ಕಾವ್ಯಭಾವ. ಗರ್ಭಕ್ಕೆ 9 ಮಾಸಗಳ ಪೋಷಣೆ ಅವಶ್ಯವಿರುವಂತೆ ಕವಿಗೆ ಕಾವ್ಯ ಪರಿಕರಗಳಾಗಿರುವ ಸತತ ಅಭ್ಯಾಸ, ವೃದ್ಧ ಸೇವಾನುರಾಗ, ವ್ಯುತ್ಪತ್ತಿಗಳ ಸಂಯೋಗದಿಂದ ನಿಷ್ಪನ್ನವಾಗುವ ರಸಪುರುಷ. ಕವಿಗೆ ಅಮೃತಭಾವ ದೀಕ್ಷೆ ಕೊಡುವವರೆಗೆ ಕವಿ ಕಾಯಬೇಕಾಗುತ್ತದೆ. ಇದು ಭಾರತೀಯ ಋಷಿಗಳು ಹಾಕಿಕೊಟ್ಟ ಅನುಭಾವ ಮಾರ್ಗ.
2: ಮೂರ್ಧನ್ಯದ ತೇಜಸ್ಸಿನ ಯಾವುದೋ ಕಿರಣ ತಳೆದಿದೆ ವರ್ಣ ವರ್ಣ ಶ್ರುತಿಗೋ ಆಭರಣ. ಋಷಿ ತೆರೆದನು ಹೃದಯದ ಗವಸಣಿಗೆಯೇನು, ಲುಸಿಕಾ ಲುಸಿಕಾ ಎಂದೊರೆದನು ಮಿಡಿದನು ತಂತಿಯ ಹೆಣಿಗೆಯೇನು. ಅರಿ ಇರು ಹರಿ ಹರ ಹರ ಹರಿಹರಿ ಗಿರಿಗಿರಿ ಸುತ್ತಿ ಇಳಿದು ಇಳಿ ಇಳೆಗೆ ಈ ಗಳಿಗೆ ಆ ಗಳಿಗೆ ಎಂದನು ಬಂದನು ಬಳಿಗೆ. ಎಲ್ಲೋ ಮಾತೊರಗಿತ್ತು ಮೌನದ ಸೆರಗಿನಲಿ ಅಂತಃಕರಣದ ಬೆರಗಿನಲಿ.
0: ಕವಿಯಾದ ಋಷಿ ತನ್ನ ಹೃದಯ ಆವರಣದಲ್ಲಿ ಮೌನವಾಗಿದ್ದ ವೀಣೆಯನ್ನು ಮಿಡಿಯುತ್ತಾನೆ. ಆಗ ಆ ವೀಣೆ ಅರಿ ಇರು ಹರಿ ಎಂದು ಹೇಳುತ್ತದೆ. ಈ ಋಷಿಯ ವೀಣೆಯ ಹೆಸರು ಲುಸಿಕಾ ಎಂದು. ಕವಿಯ ಹೃದಯದೊಳಗಿನ ವೀಣೆ ಕವಿಗೆ ಕಾವ್ಯವನ್ನು ಬೋಧಿಸುತ್ತದೆ ಎಂಬುದು ಬೇಂದ್ರೆಯವರ ವಿಚಾರ. ಹೆರಿಗೆ ಕವನದ ವೀಣೆಯಾದರೆ ಅರಿ ಇರು ಹರಿ ಸೃಷ್ಟಿ ಸ್ಥಿತಿ ಲಯಗಳು.
1: ಕಾವ್ಯ ಸೃಷ್ಟಿ ಒಂದು ಸೇಂದ್ರಿಯ ವ್ಯಾಪಾರ ಇದ್ದಾಗ ಕವಿತೆ ಒಂದು ಹೆರಿಗೆ. ಕವಿತೆ ಒಂದು ಕೂಸಿನಂತೆ ಒಂದು ಜೀವಂತವಾದ ಸೃಷ್ಟಿಯಾಗಿ ಹೊರಗೆ ಬರುತ್ತದೆ ಅನ್ನೋ ಮಾತಿನಲ್ಲಿ ಅವರಿಗೆ ನಂಬಿಕೆ ಇತ್ತು. ಕವಿತೆಗೂ ಜೀವ ಇರ್ತದೆ. ಈ ಸಜೀವವಾದಂತಹ ಕಾವ್ಯ ಸೃಷ್ಟಿ ಎಷ್ಟು ವೈವಿಧ್ಯಪೂರ್ಣವಾಗಬಲ್ಲದು ಅನ್ನೋದನ್ನ ಅವರ ಕಾವ್ಯ ಓದಿದವರಿಗೆಲ್ಲ ಗೊತ್ತಾಗಬಲ್ಲದು. ಹೆಚ್ಚಾಗಿ ನಾವು ಬೇಂದ್ರೆಯವರ ಕಾವ್ಯ ಸುತ್ತಮುತ್ತಲಿನ ಜೀವನ ಚಿತ್ರಗಳನ್ನು ಕೊಡುವುದರಲ್ಲೇ ತೃಪ್ತವಾಯಿತು ಅಂತ ತಿಳಿದುಕೊಂಡ್ರೆ ತಪ್ಪು. ಅದು ಒಂದು ದೃಷ್ಟಿಯಿಂದ ಭಾಷೆಯಲ್ಲಿ ಮೈದಾಳಿ ಬಂದಂತಹ ಒಂದು ಹೊಸ ಸೃಷ್ಟಿ. ಕಾವ್ಯ ಸೃಷ್ಟಿಯನ್ನು ಕುರಿತು ಅನೇಕ ಕವಿತೆಗಳನ್ನು ಬೇಂದ್ರೆಯವರು ಬರೆದರು. ಅನೇಕ ಕವಿತೆಗಳಿವೆ. ಇವೆಲ್ಲ ಕೂಡಿಸಿ ಒಂದು ಹೊಸ ಕಾವ್ಯ ಮೀಮಾಂಸೆ ಆಗಬೇಕಾಗಿದೆ. ಇನ್ನು ಅದರಲ್ಲಿ ಒಂದು ಕವಿತೆಯ ಬಗ್ಗೆ ನಾನು ಈಗ ಮಾತಾಡಲೇಬೇಕು ಅಂತ ಅನಿಸ್ತದೆ. ಬೇಂದ್ರೆಯವರ ಕಾವ್ಯದ ಸಂಕೀರ್ಣತೆ ಏನು ಅನ್ನೋದು ಈ ಕವಿತೆಯಿಂದ ಗೊತ್ತಾಗಬೇಕು. ಆ ಕವಿತೆಯ ಹೆಸರು ಮೀನುಕೇತು.
2: ಅರಣಿಗೆ ಅರಣಿ ಬೆಂಕಿಯ ಕರಣಿ ಹೊತ್ತಿ ತಲೆ ಎತ್ತಿ ಮರೆಯಾತು ದೀಪ ಮರೆಯದು ರೂಪ ಬೂದಿಯೊಳಿ ಬತ್ತಿ ಪ್ರಳಯದ ಎದೆ ಮ್ಯಾಲೆ ಆಲದ ಎಲೆಯೋ ಬಾಲ ಮುಕುಂದಾನೋ ಅಚ್ಚಿನ ಉಗ ಮೆಚ್ಚಿನ ಮೂರ್ತಿ ಹಳದವರ ತಿಂದಾನೋ.
1: ಸ್ವಲ್ಪ ಕಷ್ಟ ಆಗಿಲ್ಲ ಹಿಡಿದುಕೊಳ್ಳಿಕ್ಕೆ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಅವನಿಗೆ ಅಜ್ಞಾತವಾಗಿ ಅದ್ಮೇಲೆ ಕವಿಯ ಮನಸ್ಸಿಗೂ ಅಜ್ಞಾತವಾಗಿ ಕೆಲವೊಂದು ಅನುಭವಗಳು ಕಟ್ಟಿಗೆಯ ತುಂಡುಗಳಂತೆ ಬಿದ್ದು ಬಿಟ್ಟಾಗ ಅವು ಒಂದಕ್ಕೊಂದು ತಿಕ್ಕಿ ಅದರಿಂದ ಹುಟ್ಟಿದ ಬೆಂಕಿಯಲ್ಲಿ ಏನೇನು ಕಾಣ್ತದೋ ಅದನ್ನು ಕಾವ್ಯ ತಗೊಳ್ತದೆ ಅಂತ ಹೇಳ್ತ. ಸ್ವಲ್ಪ ನಾನು ಯಾಕೆ ಸಂತ ತಗೊಳ್ತಾ ಇದ್ದೇನೆ ಅಂದ್ರೆ ಏಟ್ಸ್ ಕೂಡ ಇಂಥದ್ರ ಮೇಲೆ ಕವಿತೆ ಬರೆದು ಕವಿತೆಯ ಹುಟ್ಟು ಎಲ್ಲಿ ಅಂತ ಕೇಳಿದಾಗ ಇಟ್ ಈಸ್ ಇನ್ ದ ರಾಗ್ ಅಂಡ್ ಬೋನ್ ಶಾಪ್ ಆಫ್ ದ ಹಾರ್ಟ್ ಅಂತ ಹೇಳ್ತ. ಬೇಂದ್ರೆಯವರಲ್ಲೇ ಈ ಪ್ರತಿಮಾ ವಿಧಾನ ಬೇರೆ ಆಗ್ತದೆ.
0: ಅರಣಿಯಲ್ಲಿ ಹುಟ್ಟುವ ಬೆಂಕಿಯ ಪ್ರತಿಮೆ ಸೃಜನ ಶಕ್ತಿಯ ಪ್ರತೀಕವಾಗಿದೆ. ಕವಿಯ ಸುಪ್ತ ಚಿತ್ತದಲ್ಲಿ ಅನುಭವ ವಿಶೇಷಗಳು ಕಟ್ಟಿಗೆಯ ತುಂಡುಗಳಂತೆ ಬಿದ್ದುಕೊಂಡು ಆಕಸ್ಮಿಕವಾಗಿ ತಿಕ್ಕಿದಾಗ ಬೆಂಕಿ ಹುಟ್ಟುತ್ತದೆ. ಆ ಬೆಂಕಿಯ ಬೆಳಕಿನಲ್ಲಿ ಮೂಡಿದ ರೂಪವೇ ಭಾವರೂಪ. ಬೂದಿಯಿಂದ ವಿಭೂತಿ ಬೇರ್ಪಡುವಂತೆ ಭಾವ ಅನುಭವದಿಂದ ಭಿನ್ನವಾಗುತ್ತದೆ. ಇದು ಕಾವ್ಯದ ಬೀಜ.

ಲಾವಳಿ ಗತ್ತಿನಲ್ಲಿರುವ ಒಂದು ಗೀತ ಇದು. ಇದೊಂದು ಶುದ್ಧ ಸಂಗೀತದ ಜಾತಿಗೆ ಸೇರಬೇಕಾದ ಕಾವ್ಯ. ಕವಿತೆಯ ಕೇಂದ್ರ ವಸ್ತುವಿಗೂ ಅದು ಉಳಿಸಿಕೊಳ್ಳುವ ಚಿತ್ರಗಳಿಗೂ ಇರುವ ಸಂಬಂಧ ಸಂಗೀತದಲ್ಲಿಯ ವಾದಿ ಸ್ವರದೊಂದಿಗೆ ಉಳಿದ ಸ್ವರಗಳಿಗೆ ಇರುವ ಸಂಬಂಧದಂತೆ ಇದೆ. ಸಂಗೀತಕ್ಕೆ ಮೀಸಲಾದ ಇನ್ನು ತಂತ್ರ ಇಲ್ಲಿ ಬಳಕೆಯಾಗಿದೆ. ಒಂದು ರಾಗದಲ್ಲಿಯ ಷಡ್ಜ ತಾನೇ ರಾಗವಲ್ಲ, ಆದರೆ ಅದನ್ನು ನುಡಿಸುತ್ತಲೇ ಇಡೀ ರಾಗದ ಭಾವಭೂಮಿಕೆ ಮತ್ತು ನಾದದ ವಾತಾವರಣ ತಾನಾಗಿ ಸೃಷ್ಟಿಯಾಗುತ್ತದೆ.

0: ನಳಿನಿಂಗಳನ್ನು ಕೂಡ ಅನ್ನುವಂತಹ ಹಾಡು ಪೂರ್ತಿಯಾಗಿ ಬಂದಾಗ ಕವಿಗೆ ಅದನ್ನು ಕೇಳಿ ತನಗೆ ವಿಸ್ಮಯ ಹುಟ್ಟುತ್ತದೆ. ಇದಕ್ಕೇನು ಹೆಸರು ಕೊಡಬೇಕು ನಾವು ಅಂದ್ರೆ ಅಂಬಿಕಾ ತನಯನ ಹಾಡು. ಆದ್ರೆ ಇದರೊಳಗೆ ಇನ್ನೊಂದು ಸೂಕ್ಷ್ಮವಾದ ಅರ್ಥ ಪಲ್ಲಟ ಆಗ್ತದೆ. ಏನು ಅಂದ್ರೆ ಅಂಬಿಕಾ ತನಯನ ಹಾಡು ಅಂದಮೇಲೆ ಮತ್ತೆ ಬೆಳದಿಂಗಳನ್ನು ಓಡಾಡಬೇಕು ಅಂದಾಗ ಈ ಅಂಬಿಕಾ ತನಯನ ಹಾಡು ಮತ್ತು ಬೆಳದಿಂಗಳು ಎರಡು ಒಂದೇ ಆಗಿಬಿಡ್ತವೆ. ಬೆಳದಿಂಗಳಿಗೆ ಏನೇನು ಗುಣಗಳಿವೆಯೋ ಅದೆಲ್ಲ ಈ ಅಂಬಿಕಾ ತನಯನ ಕಾವ್ಯದಲ್ಲಿ ಕಾಣ್ತು. ಈ ಮಾಂತ್ರಿಕತೆ ಅನ್ನೋದು ಅದು ಯಾವುದು ಇಲ್ಲವೋ ಅದನ್ನು ಹುಟ್ಟಿಸೋದು. ಆದರೆ ಇಲ್ಲೇ ಶಬ್ದ ಮುಖ್ಯವಾಗಿ ಆ ಶಬ್ದ ತನ್ನ ಅರ್ಥವನ್ನು ತಾನು ಹುಟ್ಟಿಸಿಕೊಳ್ಳುತ್ತದೆ ಅಂತ ಹೇಳೋದು ಮಾಂತ್ರಿಕತೆ. ಅದಕ್ಕಾಗಿ ಬೇಂದ್ರೆಯವರ ಕಾವ್ಯ ಎರಡು ಪ್ರತೀಕಗಳನ್ನು ಮತ್ತೆ ಮತ್ತೆ ಉಪಯೋಗಿಸ್ತದೆ ಅಂತ ಅನಿಸ್ತದೆ ನನಗೆ. ಒಂದು ಚಂದ್ರನ ಪ್ರತೀಕ, ಇನ್ನೊಂದು ಸೂರ್ಯನ ಪ್ರತೀಕ. ಚಂದ್ರ ಈ ಮಾಂತ್ರಿಕತೆಯ ಅಭಿಮಾನಿ ದೇವತೆ.
1: ಬೇಂದ್ರೆ ಅವರು ಕಾವ್ಯ ಕ್ರೀಡೆಯಲ್ಲಿ ತೊಡಗಿದ್ದು ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಅವರದು ಭೋಗ ಮಾರ್ಗ ದಾಟಿದ ಯೋಗ ಮಾರ್ಗ, ಹೀಗಾಗಿ ಕಾವ್ಯ ಅವರಿಗೆ ಉತ್ ಯೋಗ. ಉತ್ಕೃತಿಗಾಗಿ ಅವಂಬಲ, ದೃಷ್ಟಿ ಕಣ್ಣಿನ ಕಾರ್ಯ, ದೃಷ್ಟಿ ಕರ್ಮ ಕೌಶಲ್ಯ. ದೃಷ್ಟಿ ಯೋಗದೃಷ್ಟಿಯಾದಾಗ ಕವಿಯ ಮನಸ್ಸು ಉನ್ಮನಕ್ಕೆ ತಲುಪಿ ವಿಶಿಷ್ಟವಾದ ದರ್ಶನವನ್ನು ಪಡೆಯುತ್ತದೆ.

ಬೇಂದ್ರೆಯವರ ದೃಷ್ಟಿಯಲ್ಲಿ ಕಾವ್ಯ ಒಂದು ಸಹಜ ಸೃಷ್ಟಿ ಎನ್ನುವುದು ಈ ಪದ್ಯದ ನಿಲುವು. ಭೃಂಗದ ಜೋಡಿ ರೆಕ್ಕೆಗಳಂತೆ ಕವಿತೆಗಳ ಪ್ರಾಸಗಳು ಕೂಡ ಸಹಜವಾಗಿರಬೇಕು. ಭೃಂಗದ ನಾದಮಯತೆ ಸಹಜವಾಗಿರುವಂತೆ ಕವಿತೆಯಲ್ಲಿಯ ಗೇಯತೆಯೂ ಸಹಜವಾಗಿರಬೇಕು. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ ಸಾಲು ಕಾವ್ಯದ ಉಳಿದ ತತ್ವಗಳನ್ನು ಸೂಚಿಸುತ್ತದೆ. ಬೇಂದ್ರೆಯವರ ಕಾವ್ಯ ಅರ್ಥಕ್ಕಿಂತ ಭಾವವನ್ನು ಹೆಚ್ಚು ಮೆಚ್ಚುತ್ತದೆ. ಭಾವ ಶಬ್ದ ಇಲ್ಲಿ ಕೇವಲ ಭಾವನೆಯಲ್ಲ, ಅದು ಸತ್ಯದ ಪ್ರತಿಮೆ.

0: ಕನಸಿನಲ್ಲಿ ದೊರೆತ ಮೊದಲಿನ ಸಾಲುಗಳ ಮೇಲೆ ಮುಂದಿನ ಕಾವ್ಯ ತನ್ನ ಶಿಲ್ಪವನ್ನು ಕಟ್ಟಿಕೊಂಡು ಭಾವಗೀತದ ಲಕ್ಷಣಗಳನ್ನು ಹೇಳುತ್ತದೆ.
1: ಎಲ್ಲ ಬಗೆಯ ಅನುಭವಗಳಿಗೆ ಆಕಾರ ಕೊಟ್ಟ, ಅನುಭವದ ಜೀವಂತಿಕೆಯನ್ನು ಕವಿತೆಯ ಒಡಲೊಳಗೆ ಕಳೆದಿಟ್ಟ ಅನನ್ಯ ಸಾಧಾರಣ ಪ್ರತಿಭೆ ಬೇಂದ್ರೆಯವರದು. ಅನುಭವದ ಆಳದ ಮೂರ್ತಗೊಂಡ ಬೇಂದ್ರೆ ಕವಿತೆ ಯಾವುದೋ ಒಂದು ಭಾವವನ್ನು ಅನುಸರಿಸಿದರೂ ಅದು ಜೀವನದ ವಿಶಾಲ ಪರಿಧಿಯನ್ನೇ ನಮ್ಮ ಕಣ್ಣೆದುರು ನಿಲ್ಲಿಸುತ್ತದೆ. ಅತ್ಯಂತ ಸಂಕೀರ್ಣವಾದ, ಪ್ರಬುದ್ಧವಾದ, ಕಾವ್ಯಾತ್ಮಕ ವ್ಯಕ್ತಿತ್ವವುಳ್ಳ ಬೇಂದ್ರೆಯವರ ಕಾವ್ಯದೃಷ್ಟಿ ಕಲಾಕೌಶಲ್ಯದಿಂದ ಕೂಡಿದಂಥ ಸಮ್ಯಕ್ ದೃಷ್ಟಿ ಎನ್ನಬಹುದು. ಬೇಂದ್ರೆಯವರನ್ನು ಕುರಿತು ನಾನು ಬರೆದ ಒಂದು ಸುನೀತ. ಕಣ್ಣು ಮಿಂಚಿಸಿ ನೂರು ಹಂಚಿಕೆಯ ಸಂಚಿಕೆಯ ತುಂಬಿ ತಲೆಯಾಡಿಸುತ್ತ ಯಾವುದೋ ಒಳದನಿಗೆ ನಾದ ಕೂಡಿ ನೆಲಕ್ಕೆ ನೀರು ಬರಿಸುವ ಹಾಗೆ ಬೀಸು ಗಾಳಿಯ ಜೊತೆಗೆ ಬಂದರದು ಬೇಂದ್ರೆ. ಕೈಯ ಮಾಟಕ್ಕೆ ಮಾತು ಮಾಂತ್ರಿಕ ನಾಟ, ಹೊರಗಳಿಗೆ ಹೊರಒಳಗೆ ತುಂಬಿ ತುಳುಕುವ ಬೆಡಗು, ಕಡಲ ಗುಟುಕರಿಸಿ ಚಿಕ್ಕೆಗಳ ಮುಕ್ಕಳಿಸುವರು, ಥಟ್ಟನೆ ಒಗಟು ಒಡೆಯುವ ಒಡಿ ಕುಡಿಮಿನ್ಪಾನ ಗುಡಿಗೆ, ಇಪ್ಪತ್ತೋ ಎಪ್ಪತ್ತೋ ಮುಪ್ಪತ್ತೋ ಮುಂದೆ ನಡೆ, ಅಂಬಿಕಾ ತನೆಯನಿಗೆ ದತ್ತು ಕೊಟ್ಟಂದು ಇವರೊಪ್ಪತ್ತು, ಜಗದಂಬೆ ಹಡಲಿಗೆ ಹೊತ್ತು ಕುಣಿವಗೆಲ್ಲಿ ಪುರಸತ್ತು, ಹಣ್ಣಾದ ಕೇಜಿಗೆಯ ಹೊಡೆ ಚೂಪಾದ ಗರಿ ಹುಷಾರಿ, ಕಂಪಿಗೆಲ್ಲಿಯ ಕೊರತೆ ನಡೆದದ್ದೇ ಸಾಧಕೇರಿ ನುಡಿದದ್ದೇ ಕವಿತೆ.
2: ಕಾವ್ಯ ಸೃಷ್ಟಿ ಬೇಂದ್ರೆ ದಿ, ನುಡಿ ಚಿತ್ರ ಕೇಳಿದಿರಿ.

ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತವೈವಿಧ್ಯದ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಸಾಹಿತ್ಯ ಪಾರ್ವತಿ ಸುಧಾ ಅವರದು. ಗೀತೆಯನ್ನ ಹಾಡಿದ್ದಾರೆ ಜೈಪಾಲ್ ಮತ್ತು ಸಂಗಡಿಗರು.

0: ಸರ್ವಂ ಶಿವಮಯಂ ಜಗತ್. ಜೀವಿಗಳು ಅಜ್ಞಾನದಿಂದ ಮಮಕಾರದಿಂದ ಸಂಸಾರ ಚಕ್ರಕ್ಕೆ ಸಿಲುಕಿ ಹೋಗುತ್ತಾರೆ. ದೃಢವಾದ ನಂಬಿಕೆ, ನಿಶ್ಚಲವಾದ ಭಕ್ತಿಯಿಂದ ಈಶ್ವರನನ್ನು ಆರಾಧಿಸಿ ಕಾಲಕರ್ಮದ ಹೊರೆಯನ್ನು ಹಗುರಗೊಳಿಸಿಕೊಳ್ಳಬಹುದು ಎಂಬುದಕ್ಕೆ ನಿದರ್ಶನ ತಲಕಾಡಿನ ಪುಣ್ಯ ಚರಿತ್ರೆ.
1: ದೇವನಿಲ್ಲದೆ ಭಕ್ತನಿಲ್ಲ, ಭಕ್ತನಿಲ್ಲದೆ ದೇವನಿಲ್ಲ. ಈ ದೇವ ಜೀವರ ಸಂಬಂಧದಲ್ಲಿ ತನ್ನ ಭಕ್ತರನ್ನು ಉದ್ಧರಿಸುವ ಸಲುವಾಗಿ ಪರಮೇಶ್ವರನು ಪಂಚಮುಖಗಳಲ್ಲಿ ಪ್ರಕಟನಾಗಿರುವುದೇ ತಲಕಾಡಿನ ಪುಣ್ಯ ಪ್ರಭಾವ.
0: ಇಲ್ಲಿ ಪರಮೇಶ್ವರನು ಪ್ರಧಾನ ದೇವನಾದ ವೈದ್ಯೇಶ,
1: ಅರ್ಕೇಶ್ವರ,
0: ಪಾತಾಳೇಶ್ವರ,
1: ಮರಣೇಶ್ವರ
0: ಹಾಗೂ ಮಲ್ಲಿಕಾರ್ಜುನೇಶ್ವರ ಎಂಬ ಐದು ಮುಖಗಳಲ್ಲಿ ದರ್ಶನವನ್ನು ನೀಡಿ ಶಿವನೊಲುಮೆ ಗಳಿಸುವುದು ಸರ ಎನಿಸಿದ್ದಾನೆ.
2: ಶಿವ ಶಿವ ಶಿವ.

ಮುತ್ತಿನಹಾರ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಿತನಾ ಏಕ್ ಲಡ್ಕಾ ಏಕ್ ಲಡ್ಕಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಕುಮಾರ್ ಶಾನು, ಸಾಧನಾ ಸರ್ಗಮ್ ಅವರು.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಬೆನ್ನು ನೋವು ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿ ಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ.

ಸುಧನ್ವ ಮೋಕ್ಷ ಎಂಬ ಪ್ರಸಂಗದಿಂದ ಆಯ್ದ ಕೆಲವು ಸನ್ನಿವೇಶಗಳು, ಶ್ರೀಹರಿಯನ್ನು ಕಾಣುವ ಉದ್ದೇಶದಿಂದ ತುರಗವನ್ನು ಬಂಧಿಸಿದ ಚಂಪಕಾವತಿಯ ರಾಜ ಹರಿಭಕ್ತ ಹಂಸಧ್ವಜನು ಸರ್ವರಿಗೂ ಯುದ್ಧಕ್ಕೆ ಸಿದ್ಧರಾಗಲು ಆಜ್ಞಾಪಿಸುತ್ತಾನೆ. ತಪ್ಪಿದಲ್ಲಿ ತಪ್ತ ತೈಲದ ಭಾಂಡಕ್ಕೆ ಹಾಕುವ ಆಜ್ಞೆಯನ್ನು ವಿಧಿಸುತ್ತಾನೆ. ಇದನ್ನು ಕೇಳಿದ ಸುಧನು ಜನನಿ ಸೋದರಿಯರಿಂದ ಬೀಳ್ಕೊಟ್ಟು ತನ್ನ ರಾಣಿಯಾದ ಪ್ರಭಾವತಿಯ ಅಂತಃಪುರಕ್ಕೆ ಬರುತ್ತಾನೆ.

ಯುದ್ಧಕ್ಕೆ ಸರ್ವಸನ್ನದ್ಧನಾಗಿ ಹೊರಟ ಸುಧನ್ವನು ಪ್ರಭಾವತಿಯ ಅಂತಃಪುರಕ್ಕೆ ಬಂದಾಗ ಅವನನ್ನು ಕಂಡ ಪ್ರಭಾವತಿಯು ಆಶ್ಚರ್ಯದಿಂದ ಈ ರೀತಿಯಾಗಿ ಪ್ರಶ್ನಿಸುತ್ತಾಳೆ.

ತನ್ನ ಪತಿಯು ತ್ರಿಲೋಕ ವೀರನಾದ ಪಾರ್ಥನೊಂದಿಗೆ ಸೆಣಸುವುದಕ್ಕಾಗಿ ಹೋಗುತ್ತಿದ್ದಾನೆ ಎಂದು ತಿಳಿದ ಪ್ರಭಾವತಿಯು ಪತಿಗೆ ಬುದ್ಧಿಯ ಮಾತನ್ನು ಈ ರೀತಿಯಾಗಿ ಹೇಳುತ್ತಾಳೆ.

ಅಡಿ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಎಂಬ ಉಕ್ತಿಯಂತೆ ಕೃಷ್ಣಾರ್ಜುನರನ್ನು ತಾನು ಯುದ್ಧದಲ್ಲಿ ಸೋಲಿಸುತ್ತೇನೆ ಎಂಬ ರಣೋತ್ಸಾಹದ ನುಡಿಗಳನ್ನು ಸುಧನ್ವ ಪ್ರಭಾವತಿಯಲ್ಲಿ ಈ ರೀತಿಯಾಗಿ ಹೇಳ

ಜಯ ಅಥವಾ ಮೋಕ್ಷಾಕಾಂಕ್ಷಿಯಾಗಿ ಹೊರಟ ಪತಿಯಲ್ಲಿ ಇಂದು ರಾತ್ರಿ ತನ್ನ ಅಂತಃಪುರದಲ್ಲಿ ಇದ್ದು ಪುತ್ರ ಸಂತತಿಯನ್ನು ಕರುಣಿಸಬೇಕೆಂದು ಪ್ರಭಾವತಿ ಕೇಳಿಕೊಂಡಾಗ ಧರ್ಮ ಸಂಕಟಕ್ಕೆ ಸಿಲುಕಿದ ಸುಧನ್ವನು ತನ್ನ ಮನದಲ್ಲಿ ಈ ಪರಿ ಯೋಚಿಸುತ್ತಾನೆ.

ಪ್ರಭಾವತಿಯನ್ನು ಬೀಳ್ಕೊಂಡ ಸುಧನ್ವನು ಹಂಸಧ್ವಜ ವಿಧಿಸಿದ ಶಿಕ್ಷೆಯನ್ನು ಶ್ರೀಕೃಷ್ಣನ ಕಾರುಣ್ಯದಿಂದ ಪಾರಾಗಿ ರಣವೀಳ್ಯವನ್ನು ಪಡೆದು ರಣಾಂಗಣಕ್ಕೆ ತೆರಳುತ್ತಾನೆ. ಅರ್ಜುನನು ಕೃಷ್ಣನ ಸಹಾಯದಿಂದ ಯುದ್ಧದಲ್ಲಿ ಸುಧನ್ವನ ತಲೆಯನ್ನು ತುಂಡರಿಸುತ್ತಾನೆ. ಅದು ಶ್ರೀಹರಿಯ ನಾಮಾವಳಿಯನ್ನು ಈ ರೀತಿಯಾಗಿ ಉಡರಿಸುತ್ತದೆ.

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಸುಧನ್ವ ಮೋಕ್ಷ, ಭಾಗವತರು ಕೆ ದೇವಿಪ್ರಕಾಶ್ ರಾವ್ ಕಟೀಲು, ಮದ್ದಳೆ ರಾಜೇಶ್ ಐ ಕಟೀಲು, ನಿರೂಪಣೆ ಶ್ರೀವತ್ಸ ಭಟ್ ಕಾರ್ಕಳ. ಇನ್ನು ಮುಂದೆ ಕೇಳಿ, ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನ.
1: ಡಾಕ್ಟರ್ ಸುಧಾಕರ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಈ ಬೆನ್ನು ನೋವು ಇರುವಂತಹದ್ದು ಜನರನ್ನ ಸಾಕಷ್ಟು ಮಟ್ಟಿಗೆ ತೊಂದರೆಗೆ ಈಡು ಮಾಡ್ತಾ ಇದೆ, ಸಾಕಷ್ಟು ಕಾಡ್ತಾ ಇದೆ, ಎಲ್ಲ ಕೆಲಸದಲ್ಲಿಯೂ ಕೂಡ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಹೇಳಿ. ಈ ಬೆನ್ನು ನೋವು ಅಂದರೆ ಏನು, ಇಲ್ಲಿರುವಂತಹ ವಿಧಗಳು ಯಾವ್ಯಾವು, ಯಾಕಾಗಿ ಈ ಬೆನ್ನು ನೋವು ಬರ್ತದೆ, ಹಾಗೂ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು, ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಹೇಳಿ, ಬೆನ್ನು ನೋವು ಅಂದರೆ ಏನು
2: ಸರ್? ಬೆನ್ನು ಅಂದರೆ ಕುತ್ತಿಗೆಯ ಮೇಲ್ಭಾಗದ ಮಾಲ್ಗದ ಸರ್ವೈಕಲ್ ಸ್ಪೈನ್ ಹೇಳುವಂಥದ್ದು, ಮತ್ತು ಡಾರ್ಸಲ್ ಸ್ಪೈನ್, ಹಾಗೆ ಎದೆಯ ಹಿಂಭಾಗದಲ್ಲಿ ಇರುವಂಥದ್ದು, ಹಾಗೆ ಸೊಂಟದ ಮೇಲ್ಭಾಗ ಲಂಬೋಸಿಕ್ರ ಸ್ಪೈನ್, ಹೀಗೆ ಮೂರು ವಿಧದ ಭಾಗಗಳನ್ನಾಗಿ ವಿಂಗಡಿಸಬಹುದು. ಬೆನ್ನಲ್ಲಿ ಬೆನ್ನು ಮೂಳೆ ಉಂಟು, 33 ಬೆನ್ನು ಮೂಳೆಗಳು ಉಂಟು ನಮ್ಮಲ್ಲಿ. ಅದರಲ್ಲಿ ಕುತ್ತಿಗೆಯ ಭಾಗದಲ್ಲಿ 7 ಬೆನ್ನು ಮೂಳೆ ಉಂಟು, ಎದೆ ಹಿಂಭಾಗದಲ್ಲಿ 12, ಹಾಗೆ ಲಂಬರ್ ಸ್ಪೈನ್ 5, ಹಾಗೆ ಸೇಕ್ರಲ್ ಸ್ಪೈನ್ 5, ಮತ್ತು ಕಾಕ್ಸಿಕ್ಸ್ ಅಂತ 4, ಹಾಗೆ ಒಟ್ಟು 34 ಬೆನ್ನಿನ ಮೂಳೆಗಳು ಉಂಟು ಸರ್.
1: ಎಲ್ಲವೂ ಕೂಡ ಒಂದಕ್ಕೊಂದು ಜಾಯಿಂಟ್ ಆಗಿರುವ
2: ಜಾಯಿಂಟ್ ಆಗಿದೆ.
1: ಈ ಬೆನ್ನು ನೋವು ಅಂದ್ರೆ ಏನು?
2: ಬೆನ್ನು ನೋವು ಅಂದ್ರೆ ಕುತ್ತಿಗೆ ಹಾಗೂ ಬೆನ್ನಿನ ಕೆಳಭಾಗದಲ್ಲಿ ಬರುವಂತ ನೋವು ಅಂದ್ರೆ ಬೆನ್ನು ನೋವು ಅಂತ ಹೇಳುವಂತ, ಅದರಲ್ಲೇ ಆಗಿರ್ಬೇಕು ನೋವು ಆಗಿರುವಂತದ್ದು. ಈಗ ಬೆನ್ನು ನೋವು ಬೆನ್ನನ್ನಿಟ್ಟ ಬೇರೆ ಕೂಡ ನೋವು ಬರುವ ಚಾನ್ಸ್ ಸಾಧ್ಯತೆ ಇದೆ, ಅದನ್ನು ಬಿಟ್ಟು ಬೆನ್ನಲ್ಲಿ ಬರುವಂತ ನೋವಿಗೆ ಬೆನ್ನು ನೋವು ಅಂತ ಹೇಳ್ತಾರೆ.
1: ಅಂದ್ರೆ ಇದು ನರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹವು ಅಥವಾ ಬೆನ್ನಿನ ಮೂಳೆಗೆ ಸಂಬಂಧಪಟ್ಟಂತಹದ್ದು, ಹೇಗೆ?
2: ಬೆನ್ನಿನ ಮೂಳೆಗೆ ಸಂಬಂಧಪಟ್ಟದ್ದು, ನರಕ್ಕೆ ತಾಗಿಕೊಂಡು ಅದರಿಂದಾಗಿ ಬರುವಂತ ನೋವು ಬೆನ್ನು ನೋವು.
1: ಬೆನ್ನು ನೋವಲ್ಲಿ ಇರುವಂತಹ ವಿಧಗಳ ಬಗ್ಗೆ ಸ್ವಲ್ಪ ಮಾತನಾಡುವ. ಈ ಸ್ಪ್ರೈನ್ ಅಂತ ಹೇಳ್ತೀವಿ, ಆಮೇಲೆ ಸ್ಟ್ರೈನ್ ಆಗುವಂತಹದ್ದು ಅಂತ ಹೇಳ್ತೀವಿ, ಹಾಗಂದ್ರೆ ಏನು?
2: ಸಾಮಾನ್ಯವಾಗಿ ಎಲ್ಲರಿಗೆ ಬಾಧಿಸುವಂತದ್ದು ಕೆಲವು ತೊಂದರೆಗಳು ಉಂಟು, ಹಾಗೆ ಸಾಮಾನ್ಯವಾಗಿ ರೇರ್ ಆಗಿ ಬಾಧಿಸುವಂತದ್ದು ಕೆಲವು ಕಂಡೀಷನ್ ಸಮಸ್ಯೆಗಳು ಉಂಟು. ಸಾಮಾನ್ಯವಾಗಿ ಬಾಧಿಸುವಂಥದ್ದು ಒಂದು ಸ್ಪ್ರೈನ್ ಮತ್ತೊಂದು ಸ್ಟ್ರೈನ್ ಅಂತ ಹೇಳ್ತೇವೆ. ನಮ್ಮ ದೈನಂದಿನ ಆಕ್ಟಿವಿಟಿಯಲ್ಲಿ, ಕೆಲಸ ಭಾರ ಎತ್ತುವಾಗ, ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಸ್ಪ್ರೈನ್ ಆಗ್ಬೋದು. ಸ್ಪ್ರೈನ್ ಹೇಳಿದ್ರೆ ಲಿಗಮೆಂಟ್ ಸ್ಪ್ರೈನ್ ಆಗುವಂಥದ್ದು, ಲಿಗಮೆಂಟನ್ನು ಅದು ಟೈರ್ ಆದರೆ ಸ್ಪ್ರೈನ್ ಅಂತೇಳಿ ಆಗ್ತದೆ,
1: ಹರಿದು ಹೋಗುವಂಥದ್ದು.
2: ಹಾಗೆ ಮಸಲ್ ಅಲ್ಲಿ ಹರಿದು ಹೋದರೆ ಅದು ಸ್ಟ್ರೈನ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಇದು ಸ್ಪ್ರೈನ್ ಮತ್ತು ಸ್ಟ್ರೈನ್ ಅಂತೇಳಿ. ಹಾಗೆ 50 ವರ್ಷದ ಕಳೆದ ಮೇಲೆ ಆಮೇಲೆ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೇವೆ. ಡಿಸ್ಕ್ ಹೇಳಿದರೆ ಈ ಬೆನ್ನು ಮೂಳೆ, ಈಗ 33 ಬೆನ್ನು ಮೂಳೆ ಅಂತ ಹೇಳಿದೆ, ಅದರ ಮಧ್ಯಭಾಗದಲ್ಲಿ ಒಂದು ಡಿಸ್ಕ್ ಅಂತ ಹೇಳುವ ಸಾರ ಉಂಟು, ಅದು ಕುಷನ್ ಕೊಡ್ತದೆ ಅದಕ್ಕೆ, ಮತ್ತು ಅದರಿಂದಾಗಿ ಮೂಮೆಂಟ್, ಸ್ಪೈನ್ ಮೂಮೆಂಟ್ ಆಗುವಂಥದ್ದು, ಹಾಗೂ ಅದು ನಮ್ಮ ಎತ್ತರಕ್ಕೆ ಕೂಡ ಅದು ಕಂಟ್ರಿಬ್ಯೂಟ್ ಮಾಡ್ತದೆ, ಅದು ನಮ್ಮ ಎತ್ತರಕ್ಕೆ ಕೂಡ ಈ ಇದು ಡಿಸ್ಕ್ ಅಂತ ಹೇಳುವಂಥದ್ದು. ಇದನ್ನು ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡ್ತದೆ. ಏನಾಗ್ತದೆ, ಈ ಪ್ರಾಯ ಆಗ್ತಾ ಹೋದಾಗೆ ಡಿಸ್ಕ್ ಡಿಜನರೇಷನ್ ಆಗ್ತದೆ, ಅದರ ನೀರಿನ ಅಂಶ ಕಡಿಮೆ ಆಗ್ತದೆ ಡಿಸ್ಕಲ್ಲಿ, ಅದರಿಂದಾಗಿ ಅದು ಸವೆತ ಉಂಟಾಗಿ ಮತ್ತೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ತದೆ.
1: ಈಗ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಜಾಸ್ತಿ ಕೇಳ್ತಾ ಇದ್ವಿ, ಈಗ ಆ ಡಿಸ್ಕಿನ ಸಮಸ್ಯೆ ಇದೆ ಅನ್ನುವಂತಹದ್ದು, ಇದು ವಯೋಮಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯೋ ಅಥವಾ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯೋ, ಹೇಗೆ ಇದು?
2: ಹೌದು, ಡಿಸ್ಕ್ ಡಿಜನರೇಷನ್ ಯೂಶಲಿ ನಾನು ಮೊದಲು ಹೇಳಿದಾಗೆ ಕುತ್ತಿಗೆ ಭಾಗ ಅಥವಾ ಲಂಬರ್ ಭಾಗದಲ್ಲಿ ಸಾಧಾರಣವಾಗಿ ಜಾಸ್ತಿ ಆಗುವಂಥದ್ದು. ಅದು ಈಗಾಗಲೇ ಹೇಳಿದಾಗ ಡಿಸ್ಕ್ ಡಿಜನರೇಷನ್ ಆಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗುವಂಥದ್ದು, ಕೆಲಸದಿಂದ ಬರ್ಬೋದು, ಕೆಲಸ ಮಾಡದೇ ಇದ್ರೂ ಕೂಡ ಬರ್ಬೋದು. ಹೇಗೆ ಅಂತೇಳಿ ಆಮೇಲೆ ಹೇಳ್ತಾನೆ. ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಕೂಡ ಬರ್ತದೆ, ಭಾರ ಎತ್ತುವುದರಿಂದ, ಅವರ ಕೆಲಸಕ್ಕೆ ತಾಣಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ರು ಕೂಡ ಬರ್ತದೆ.
1: ಮುಂದೆ ಹೇಳಿ.

0: ಅದರಲ್ಲಿ ರ್ಯಾಡಿಕ್ಯುಲೋಪತಿ ಅಂತೇಳಿ ಉಂಟು. ರ್ಯಾಡಿಕ್ಯುಲೋಪತಿ ಹೇಳಿದ್ರೆ ಅದರಲ್ಲಿ ನರಗಳ ಈ ಬೆನ್ನು ಮೂಳೆಯ ಒಳಗೆ ಸ್ಪೈನಲ್ ಕೆನಾಲ್ ಉಂಟು, ಸ್ಪೈನಲ್ ಕೆನಾಲ್ ಒಳಗೆ ಸ್ಪೈನಲ್ ಕಾರ್ಡ್ ಮತ್ತೆ ಅದರ ನರಗಳು ಬರ್ತದೆ. ಹಾಗೆ ಆ ನರಗಳ ಕಂಪ್ಷನ್ ಆದಾಗ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೇವೆ. ನರಗಳ ಕಂಪ್ರೆಷನ್ ನಮಗೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಬರ್ತದೆ, ಹಾಗೆ ಸ್ಪೈನಲ್ ಸ್ಟಿನೋಸ್ ಆದರೂ ಕೂಡ ಬರ್ತದೆ. ಸ್ಪೈನಲ್ ಸ್ಟಿನೋಸ್ ಅಂದ್ರೆ ಆಮೇಲೆ ನಾನು ಹೇಳ್ತೇನೆ. ಮತ್ತೆ ಇನ್ನೊಂದು ಕಂಡೀಷನ್ ಶಯಟಿಕ ಅಂತೇಳಿ, ಭಾರಿ ಕಾಮನ್ ಆಗುವಂಥದ್ದು. ಶಯಟಿಕ ಶಯಟಿಕ್ ನರು ಒಂದು ತಿಕ್ಕೆಸ್ಟ್ ನರು ನಮ್ಮ ಶರೀರದಲ್ಲಿ,
1: ಅದು ಬೆನ್ನು ಮೂಳೆ ಒಳಗಡೆ ಇರುವಂತದ್ದು,
0: ಸೊಂಟ ಭಾಗದಿಂದ ಕೆಳಗೆ ಬರುವಂಥದ್ದು. ಸೊಂಟದಲ್ಲಿ ಬೆನ್ನಿನ ಒಳಗೆ ಅದಕ್ಕೆ ಅದರ ಬೇರುಗಳು ಉಂಟು, ಅದರಿಂದ ಕೆಳಗೆ ಬರುವಾಗ ಅದು ದೊಡ್ಡ ನರ ಆಗಿ ಬರ್ತದೆ. ಅದರ ನೋವು ಅದರ ಬೇರಿಂದ ಹಿಡಿದು ಅದರ ಮೇನ್ ಟ್ರಂಕ್ನವರೆಗೆ ಎಲ್ಲಿ ಕೂಡ ಬರಬಹುದು, ಬೇರೆ ಬೇರೆ ಕಾರಣಗಳು ಬರ್ತದೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಆದರೂ ಶಯಟಿಕನ ಬರ್ತದೆ, ಸೊಂಟ ಭಾಗದಲ್ಲಿ ನರದ ತೊಂದರೆ ಕೂಡ ಬರ್ತದೆ. ಕೆಲವು ಸಲ ನರದ ಟ್ಯೂಮರ್ ಬರ್ಬೋದು, ಅಥವಾ ಸಿಸ್ಟ್ ಇರ್ಬೋದು, ಅದರಲ್ಲಿ ಗುಳ್ಳೆ ನೀರಿನ ಗುಳ್ಳೆ ತರ ನರದಲ್ಲಿ ಬಂದರೂ ಕೂಡ ಶಯಟಿಕ ಪೇನ್ ಬರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ಪಾಂಡಿಲೋಸಿಸ್ ಅಂತೇಳಿ. ಸ್ಪಾಂಡಿಲೋಸಿಸ್ ಹೇಳಿದ್ರೆ ಸವೆತ ಉಂಟಾಗುದು, ಈ ಹೇಗೆ ನಮಗೆ ಮೊಣಕಾಲು ಸವೆತ ಉಂಟಾಗ್ತದೆ, ಹಾಗೆ ಬೆನ್ನಿನ ಭಾಗದಲ್ಲಿ ಹಾಗೂ ಕುತ್ತಿಗೆ ಭಾಗದಲ್ಲಿ ಕೂಡ ಸ್ಪಾಂಡಿಲೋಸಿಸ್ ಆಗ್ಬೋದು. ನಮ್ಮ ಕೆಲಸದಲ್ಲಿ ಆಗುವಂಥದ್ದು ಕೆಲಸದ ಒತ್ತಡ, ಬಗ್ಗಿಕೊಂಡು ಕೆಲಸ ಮಾಡುವಂಥದ್ದು, ಅದರಿಂದ ಸ್ಪಾಂಡಿಲೋಸಿಸ್ ಬರಬಹುದು. ಸಾಧಾರಣವಾಗಿ 40-50 ವರ್ಷ ಕಳೆದ ಮೇಲೆ ಬರುವಂಥದ್ದು. ಇನ್ನೊಂದು ಸ್ಪಾಂಡಿಲೋಲಿಸ್ತೆಸಿಸ್ ಅಂತೇಳಿ, ಇದು ಲಿಸ್ತೆಸಿಸ್ ಹೇಳಿದ್ಕೊಳ್ಳದೆ ಒಂದು ವರ್ಟಿಬ್ರ ಇನ್ನೊಂದು ವರ್ಟಿಬ್ರ ಮೇಲೆ ಜಾರುವಂಥದ್ದು, ಅದು ಬೇರೆ ಬೇರೆ ಕಾರಣದಲ್ಲಿ ಜಾರುತ್ತದೆ. ಹಾಗೆ ಜಾರುವುದರಿಂದಾಗಿ ನರಕ್ಕೆ ಒಂದು ಪಿಂಚ್ ಮಾಡಿದಾಗ ಆಗ್ತದೆ, ಒತ್ತಿದಾಗ ಆಗ್ತದೆ, ಅದರಿಂದಾಗಿ ನೋವು ಬರ್ತದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ನಮಗೆ ಇಂಜುರಿ ಆದಾಗ, ಟ್ರಾಮಾ ಅಂತ ಹೇಳ್ತೇವೆ, ಇಂಜುರಿ ಆದಾಗ, ಇಂಜುರಿ ಬೇರೆ ಬೇರೆ ಕಾರಣಗಳಿಂದ, ಈಗ ಬಿದ್ದು ತಾಗಬಹುದು, ಬಿದ್ದಾಗ ಕೂತಾಗಿ ಬಿದ್ದಾಗ ಲೈನಿಗೆ ತಾಗಬಹುದು,
1: ಅಥವಾ
0: ಆಕ್ಸಿಡೆಂಟ್ ಕೂಡ ತಾಗ್ತದೆ, ಹಾಗೆ ಮರದಿಂದ ಬಿದ್ದಾಗ ಕೂಡ, ಬೇರೆ ಬೇರೆ ಕಾರಣಗಳು ಬಿದ್ದಾಗ ಅದರಲ್ಲಿ ಸ್ಪ್ರೇನ್ ಆಗ್ಬೋದು, ಟ್ರೈನ್ ಆಗ್ಬೋದು, ಡಿಸ್ಕ್ ಪ್ರೊಲ್ಯಾಪ್ಸ್ ಆಗ್ಬೋದು, ಫ್ರಾಕ್ಚರ್ ಆಗ್ಬೋದು, ಫ್ರಾಕ್ಚರ್ ಆಗಿ ಪ್ಯಾರಲೈಸಿಸ್ ಪ್ಯಾರಾಪ್ಲೀಜಿ ಕೂಡ ಆಗ್ಬೋದು. ಇನ್ನೊಂದು ಸ್ಪೈನಲ್ ಸ್ಟಿನೋಸ್ ಅಂತ ಬರುತ್ತೆ. ಸ್ಪೈನಲ್ ಸ್ಟಿನೋಸ್ ಅಂದ್ರೆ ಸ್ಪೈನ್ನ ಒಳಗಡೆ ಸ್ಪೈನಲ್ ಕಾಲಮ್ ಅಂತ ಹೇಳಿ ಉಂಟು, ಒಳಗೆ ಸ್ಪೈನಲ್ ಕೆನಾಲ್, ಅದರೊಳಗೆ ಸ್ಪೈನಲ್ ಕಾರ್ಡ್ ಮತ್ತೆ ಸ್ಪೈನಲ್ ನರ್ವ್ಸ್ ಹೊರಗಡೆ ಬರ್ತದೆ. ಅದರಿಂದ ಈ ಸ್ಪೈನಲ್ ಕೆನಾಲಲ್ಲಿ ಜಾಗದ ಕೊರತೆ ಉಂಟಾಗಿ, ಜಾಗ ಕಡಿಮೆ ಆಗಿ ಅದರಲ್ಲಿ ನರಕ್ಕೆ ಕಂಪ್ರೆಷನ್ ಆದಾಗ ಆಗ್ತದೆ, ಒತ್ತಡ ಶುರುವಾಗ್ತದೆ, ಅದರಿಂದಾಗಿ ಕಾಲಲ್ಲಿ ನೋವು ಅಥವಾ ಸೊಂಟದಲ್ಲಿ ನೋವು ಶುರುವಾಗಿ ಕಾಲಲ್ಲಿ ವೀಕ್ನೆಸ್ ಕೂಡ ಬರಬಹುದು. ಇನ್ನು ಕೆಲವರಿಗೆ ನಮ್ಮ ಬೆನ್ನು ಮೂಳೆಯಲ್ಲಿ ಕೆಲವು ವ್ಯತ್ಯಾಸ ಇರ್ತದೆ, ಈ ಸ್ಕೋಲಿಯೋಸಿಸ್ ಅಂದರೆ ಸೈಡ್ ಬೆಂಡ್ ಆಗುವಂಥದ್ದು ಅಥವಾ ವಕ್ರವಾಗಿ ಇರುವಂಥದ್ದು, ಗೂನು ಬೆನ್ನು ಅಂತ ಹೇಳ್ತೇವೆ, ಸೈಡಿಗೆ ಬೆಂಡ್ ಆಗಿದ್ರೆ ಸ್ಕೋಲಿಯೋಸ್ ಅಂತ ಹೇಳುವಂಥದ್ದು. ಹಾಗೆ ಮುಂದಕ್ಕೆ ಬಾಗಿಕೊಂಡಿದ್ರೆ, ಈ ಪ್ರಾಯ 70-80 ಆಗುವ ಮುಂದಕ್ಕೆ ಬಗ್ಗಿಕೊಂಡು ಹೋಗ್ತೇವೆ ಶರೀರ, ಅದು ಕೈಫೋಸ್ ಅಂತ ಹೇಳುವಂಥದ್ದು. ಹಾಗೆ ಲಾರ್ಡೋಸ್ ಅಂದರೆ ಹಿಂದಕ್ಕೆ ಬಗ್ಗಿಕೊಂಡಿದ್ರೆ ಅದು ಲಾರ್ಡೋಸ್. ಈ ಮೂರು ಕಂಡೀಷನ್ ಕೂಡ ಬೆನ್ನು ನಾವು ಆಗಾಗ ಬಾಧಿಸಬಹುದು.
1: ಅಂದ್ರೆ ಹುಟ್ಟಿನಿಂದಲೂ ಕೂಡ ಬೆನ್ನು ಗೂನು ಆಗುವಂತ ಒಂದು ಸಮಸ್ಯೆ ಬರಬಹುದು.
0: ಹೌದು, ಕೆಲವು ಮಕ್ಕಳಿಗೆ ಹುಟ್ಟುವಾಗಲೇ ಗೂನು ಬೆನ್ನು ಇರ್ತದೆ, ಅಂತವರಿಗೆ ಸರಿಯಾದ ಚಿಕಿತ್ಸೆ ನೀಡಿದ್ರೆ 15-16 ಒಳಗೆ ಚಿಕಿತ್ಸೆ, ವರ್ಷದ ಒಳಗೆ ಚಿಕಿತ್ಸೆ ನೀಡಿದ್ರೆ ಸರಿಪಡಿಸಬಹುದು.
1: ಡಾಕ್ಟ್ರೆ, ಆಮೇಲೆ ಈಗ ಸಾಕಷ್ಟು ಸಾಮಾನ್ಯವಾಗಿ ಕಂಡು ಬರುವಂತಹ ಬೆನ್ನು ನೋವಿನ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಈ ಬೆನ್ನು ನೋವಿನ ಸಮಸ್ಯೆಗಳೆಲ್ಲ ಬರ್ತವೆ?
0: ವೃತ್ತಿಗೆ ಸಂಬಂಧಪಟ್ಟಾಗ ಈಗ ಎರಡು ತರದ ವೃತ್ತಿ ಉಂಟು, ಓವರ್ ವರ್ಕ್ ಮತ್ತೆ ಅಂಡರ್ ವರ್ಕ್ ಅಂತ. ಓವರ್ ವರ್ಕ್ ಹೇಳಿದ್ರೆ ಒಬ್ಬ ಕೂಲಿ ಕೆಲಸ ಮಾಡುವ ಅಥವಾ ರೆಗ್ಯುಲರ್ ಆಗಿ ಭಾರ ಎತ್ತುವವನು, ಭಾರವನ್ನು ಕಲ್ಲು ಕಡಿಯುವಂಥದ್ದು, ಹೊತ್ತುಕೊಂಡು ಹೋಗುವಂಥದ್ದು, ಭಾರವನ್ನು ದೂಡುವಂಥದ್ದು, ಭಾರವನ್ನು ಇಳಿಯುವಂಥದ್ದು ಅವರ ಕೆಲಸವೇ ಅದು. ಆಗಿರೋ ಅವರ ಸ್ಪೈನ್ ಆಗಾಗ ತಾಗ್ತಾ ಇರ್ತದೆ ಅವರಿಗೆ, ಅದರಿಂದಾಗಿ ಬೆನ್ನು ಭಾರಿ ಕಾಮನ್ ಆಗಿ ಅವರಲ್ಲಿ ಬರ್ತದೆ, ಬಾಧಿಸ್ತದೆ. ಹಾಗೆ ಇನ್ನೊಂದು ಕ್ಯಾಟಗರಿ ಕೆಲಸ ಮಾಡದೇ ಇರುವವರು, ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡುವವರು, ಅಂದ್ರೆ ಶಾರೀರಿಕವಾಗಿ ಕೆಲಸ ಮಾಡುವುದು,
1: ದೈಹಿಕ ಶ್ರಮ ಇಲ್ಲದೆ
0: ಆಫೀಸ್ನಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡುವ, ಕುಳಿತು ಕೆಲಸ ಮಾಡುವವರು, ಅವರ ಪೋಷರ ಹಾಳಾಗಿ ಅದು ಸರಿಯಾಗಿ ಕೂತ್ಕೊಳ್ಳುವ ಬಗ್ಗಿಕೊಂಡು ಕೂತ್ಕೊಳ್ಳುವಂಥದ್ದು, ಮತ್ತೆ ಸರಿಯಾದ ವ್ಯಾಯಾಮ ಇಲ್ಲ, ಬೆನ್ನಿಗೆ ವ್ಯಾಯಾಮ ಸಿಗುವುದಿಲ್ಲ, ಕೂತ್ಕೊಂಡೇ ಇರ್ತಾರೆ, ಬೆಳಗಿಂದ ಸಾಯಂಕಾಲದವರೆಗೆ ಕೂತ್ಕೊಂಡೇ ಇರ್ತಾರೆ, ಮನೆ ಹೋಗಿ ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಆದರೂ ಅದು ಸಾಕಾಗುವುದಿಲ್ಲ. ಮತ್ತೆ ವಾರದ ಕೊನೆಯಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯನ್ನು ಮಾಡ್ತಾರೆ ಅಥವಾ ಕೆಲಸ ಮಾಡ್ಬೋದು, ಹೆವಿ ವರ್ಕ್ ಮಾಡಿದಾಗ ಅದು ವೀಕೆಂಡ್ ವಾರಿಯರ್ ಅಂತ ಹೇಳೋರು, ಈಗ ಸಡನ್ ಆಗಿ ಒಂದು ಒಂದು
1: ಇಡೀ ವಾರ ಒಂದು ವಿಶ್ರಾಂತಿ ತಕ್ಷಣ ಒಂದು

0: ಹೌದು
1: ವೀಕೆಂಡಿಗೆ ಮಾಡುವ
0: ಮಾಡಿದ ಕೂಡಲೇ ಆಗ ಬೆನ್ನು ನೋವು ಬಂದೇ ಬರ್ತದಂಥವ್ರು.
1: ಆಮೇಲೆ ಈ ಪೋಸ್ಚರ್ನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಈಗ ಎಷ್ಟು ಸರಿ ನಾವು ಕಂಪ್ಯೂಟರ್ನಲ್ಲಿ 8 ಗಂಟೆ ಕೆಲಸ ಮಾಡುವಂಥ ಒಂದು ಕೆಲಸ ಇದೆ ಅಂತ ಒಂದು ಉದ್ಯೋಗದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಏನೇನು ಸಮಸ್ಯೆಗಳು ಬರ್ತವೆ ಈಗ ಬೆನ್ನಿನ ನೋವಿಗೆ ಸಂಬಂಧಪಟ್ಟ ಹಾಗೆ?
0: ಈ ಸಮ ಆಫೀಸ್ನಲ್ಲಿ ಕೆಲಸ ಮಾಡೋರು, ಈಗ ಅವ್ರ ಕೆಲಸವೇ ಆಫೀಸ್ನಲ್ಲಿ ಇರೋದು, ಬೆಳಿಗ್ಗೆ ಸಾಯಂಕಾಲ ಕೂತ್ಕೊಂಡೇ ಇರಬೇಕು, ಕೂತ್ಕೊಳ್ಳದೆ ಇರ್ಲಿಕ್ಕೆ ಆಗೋದು. ಅವರ ಚೇರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೋದು, ಕೂತ್ಕೊಳ್ಳುವಾಗ ಅವರ ಮೊಣಕಾತೆ ಸೊಂಟದ ಭಾಗ ಒಂದೇ ಲೆವೆಲಲ್ಲಿ ಇರುವಾಗ ನೋಡಿಕೊಳ್ಬೋದು. ಎರಡನೇದು ಸ್ಟ್ರೈಟ್ ಆಗಿ ಕೂತ್ಕೊಳ್ಳುವಂಥದ್ದು, ಬಗ್ಗಿ ಕೂತ್ಕೊಳ್ಬಾರ್ದು, ನೇರವಾಗಿ ಕೂತ್ಕೊಳ್ಳುವ ಹಾಗೆ. ಮೂರನೇದು ಬೆನ್ನು ಸೊಂಟದ ಭಾಗದಲ್ಲಿ ಸಣ್ಣ ಪಿಲ್ಲೋ ಅಥವಾ ಸಣ್ಣ ಬಟ್ಟೆ ಸಪೋರ್ಟ್ ಇರುವ ಹಾಗೆ, ಸೊಂಟಕ್ಕೆ ಸಪೋರ್ಟ್ ಬೇಕೇ ಬೇಕು ಕೂತ್ಕೊಳ್ಳುವಾಗ. ನಾಲ್ಕನೇದು ಈಗ ಇಡೀ ದಿವಸ ಕೂತ್ಕೊಳ್ಳುವಾಗ ಒಂದು 2 ಗಂಟೆಗೆ ಅಥವಾ ಪ್ರತಿ ಗಂಟೆಗೆ ಒಂದ್ಸಲ ಚೇರಿಂದ 5 ನಿಮಿಷ ಹೊರಗೆ ಬಂದು ಆಚೀಚೆ ನಡೆದಾಡಿ ಒಂದು ಸ್ಟ್ರೆಚ್ ಮಾಡುವಂತ ಏನೋ ಮಾಡಿದ್ರೆ ಅವರಿಗೆ ಬೆನ್ನು ನೋವು ಬಾಧಿಸ್ಲಿಕ್ಕಿಲ್ಲ. ಇಂಥದ್ದು ಪ್ರಿಕಾಷನ್ ತಗೊಳ್ಬಹುದು ಅವರು.
1: ಇನ್ನೊಂದು ವಿಚಾರನ ನೀವು ಪ್ರಸ್ತಾಪ ಮಾಡಿದ್ವಿ, ಭಾರ ಎತ್ತುವಂತಹ ಸಂದರ್ಭದಲ್ಲಿಯೂ ಕೂಡ ಈ ಬೆನ್ನು ನೋವು ಸಡನ್ ಆಗಿ ಬರಬಹುದು ಅಂತ, ಇದನ್ನು ಹೇಗೆ ನಿವಾರಿಸುವುದು ಅಥವಾ ಒಂದು ಸರಿಯಾದ ಕ್ರಮ ಅಂದ್ರೆ ಹೇಗೆ? ಇದು
0: ಈಗ ಭಾರ ಎತ್ತಬೇಕಾಗಿದೆ, ಕೆಲವರು ಕೆಲಸ ಇರ್ತದೆ, ಭಾರ ಎತ್ತದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಾರ ಎತ್ತುವಾಗ ಅವರ ತೂಕಕ್ಕಿಂತ ಜಾಸ್ತಿ ಭಾರ ಎತ್ತಬಾರ್ದು, ಅವರ ತ್ರಾಣಕ್ಕಿಂತ ಜಾಸ್ತಿ ಭಾರ ಎತ್ತಲಿಕ್ಕೆ ಹೋಗಬಾರ್ದು. ಅಂತ ಭಾರ ಎತ್ತಲಿಕ್ಕಿದ್ರೆ ಅವ್ರು ಇನ್ನೊಬ್ಬರ ಸಹಾಯ ತಗೊಳ್ಬೇಕು ಅಥವಾ ಕೆಲವು ಮೆಷಿನ್ ಅನ್ನು ಯೂಸ್ ಮಾಡಬಹುದು. ಮತ್ತೆ ಎರಡನೇದು ಇಂಪಾರ್ಟೆಂಟ್ ಅಲ್ಲದೆ ಭಾರ ಎತ್ತು ಅವರ ಭಾರವನ್ನು ಅವರ ಕಾಲ ಬುಡಕ್ಕೆ ತರಬೇಕು, ದೂರ ಇಟ್ಕೊಂಡು ಅದನ್ನು ಭಾರವನ್ನು ಎತ್ತಬಾರ್ದು. ಮೂರನೇದು ಭಾರ ಎತ್ತುವಾಗ ಸೊಂಟ ಮತ್ತು ಮೊಣಕಲನ್ನ ಬಗ್ಗಿ ನಮ್ಮ ಶರೀರ ಬಗ್ಗಿಸಿ ಇದು ಮಾಡಬೇಕು, ತಲೆಯನ್ನು ತಗ್ಗಿಸಿ ನಾವು ಭಾರ ಎತ್ತಬೇಕು, ಬೆನ್ನನ್ನು ಬಗ್ಬಾರ್ದು.
1: ಎರಡು ಕಾಲನ್ನು ಹತ್ತಿರ ಹತ್ತಿರ ಇಟ್ಟುಕೊಂಡು ಭಾರವನ್ನು ಎತ್ತುವಂತಹದ್ದಲ್ಲ, ಒಂದು ಕಾಲ ಹಿಂದೆ ಒಂದು ಕಾಲ ಮುಂದೆ
0: ಹಾಗೆ ಎತ್ತಬೇಕು. ಹೌದು, ಅದು ಭಾರ ನಮ್ಮ ಶರೀರಕ್ಕೆ ನಮ್ಮ ಹತ್ತಿರ ತಗೊಂಡು ಬಂದು ಎತ್ತಬೇಕು,
1: ಮತ್ತೆ ಸಾಮರ್ಥ್ಯಕ್ಕಿಂತ ಹೆಚ್ಚು ಎತ್ತುವುದಕ್ಕೆ ಹೋಗಬಾರ್ದು.
0: ಮತ್ತೆ ಒಂದ್ಸಲ ಬೆನ್ನು ನೋವು ಬಂದಿದ್ರೆ ಮತ್ತೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು.
1: ಈ ಫಸ್ಟ್ ಪಾರ್ಟ್ನಲ್ಲಿ ಏನಾದ್ರು ಬಾಕಿ
0: ಉಂಟೆ
1: ಸ್ವಲ್ಪ ವಿವರವಾಗಿ ಹೇಳಿದ್ದಾನೆ.
0: ಇನ್ನು ಇದೆಲ್ಲ ನಾನೀಗ ಹೇಳಿದ್ದೆ ಸಾಮಾನ್ಯವಾಗಿ ಎಲ್ಲರಿಗೂ ಬಾಧಿಸುವಂಥದ್ದು, ಕೆಲವು ಅಸಾಮಾನ್ಯ ಕಾಯಿಲೆಗಳಿರ್ತದೆ, ರೇರ್ ಆಗಿ ಬಾಧಿಸುವಂಥದ್ದು, ಬಟ್ ಅದೆಲ್ಲ ಬಾಧಿಸಿ ತುಂಬ ಸೀರಿಯಸ್ ಇರುವಂಥದ್ದು. ಈಗ ಉದಾಹರಣೆಗೆ ಇನ್ಫೆಕ್ಷನ್ ಆಗುವಂಥದ್ದು, ಈ ಆಸ್ಟಿಯೋಮೈಲೈಟಿಸ್ ಅಂತ ಹೇಳ್ತೇವೆ ಸ್ಪೈನ್, ಇದು ಬಾರಿ ರೇರ್ ಆಗುವಂಥ, ಆದರೆ ಅದು ತುಂಬ ಬಾಧಿಸ್ತದೆ.
1: ಹೇಗೆ ಊತ ಆಗುವಂಥದ್ದು, ಹೇಗೆ ಇದು ಇನ್ಫೆಕ್ಷನ್?
0: ಇನ್ಫೆಕ್ಷನ್ ಹೇಳಿದ್ರೆ ಈ ನಮ್ಮ ಬೆನ್ನು ಮೂಳೆ ಈ ಇಂಟೆಸ್ಟೈನಿಗೆ ಹತ್ತಿರ ಇರ್ತದೆ, ಅಲ್ಲಿ ಇಂಟೆಸ್ಟೈನ್ ಇನ್ಫೆಕ್ಷನ್ ಇದ್ದು ಅಥವಾ ಪೆಲ್ವಿಕ್ ಇನ್ಫೆಕ್ಷನ್ ಇದ್ದು ಅಲ್ಲಿಗೆ ಸ್ಪ್ರೆಡ್ ಆಗ್ಬೋದು, ಅಥವಾ ಕೆಲಸ ಟ್ಯೂಬರ್ಕ್ಲೋಸ್ ಬಾಧಿಸ್ಬೋದು ಅದಕ್ಕೆ, ಅಥವಾ ಕೆಲಸ ಆಪರೇಷನ್ ಆದಮೇಲೆ ಕೂಡ ಇನ್ಫೆಕ್ಷನ್ ಆಗ್ಬೋದು ಆ ಜಾಗಕ್ಕೆ. ಹಾಗೆ ಡಿಸ್ಕ್ ಅಂತ ಹೇಳಿದ್ದೇವಲ್ಲ, ಆ ಡಿಸ್ಕಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಡಿಸ್ಕೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಸೇಕ್ರೋಐಲೈಟಿಸ್ ಅಂತ ಹೇಳಿ ಈ ಹೊಟ್ಟೆ ಒಳಗಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸೇಕ್ರೋಐಲೈಟಿಸ್ ಇನ್ಫೆಕ್ಷನ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಇದು ಮ್ಯಾಲಿಗ್ನೆನ್ಸಿ, ಈ ಕ್ಯಾನ್ಸರ್ ಆಗುವಂಥದ್ದು ಬೆನ್ನು ಮೂಳೆಯಲ್ಲಿ, ರೇರ್ ತುಂಬ ಅಕಾಮನ್ ಆಗುವಂಥದ್ದು, ಆದರೆ ಯೂಶಲಿ ಆದಾಗ ಅದು ಬೇರೆ ಕಡೆ ಇರುವ ಕ್ಯಾನ್ಸರ್ ಇಲ್ಲಿಗೆ ಸ್ಪ್ರೆಡ್ ಆಗುವಂತೇ ಜಾಸ್ತಿ. ಹಾಗೆ ಯಾವುದೇ ಕ್ಯಾನ್ಸರ್ ರೋಗಿಗಳು ಬೆನ್ನು ನೋವು ಇದ್ದಾಗ ಅದನ್ನು ಇಗ್ನೋರ್ ಮಾಡಬಾರ್ದು, ಅದಕ್ಕೆ ಬೇಕಾದ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಕೊಂಡು ನೋಡಿಕೊಳ್ತಾ ಇರಬೇಕಾಗ್ತದೆ. ಮತ್ತೆ ಇನ್ನೊಂದು ಕಾಡೋಇಕ್ವಿನಾ ಸಿಂಡ್ರೋಮ್ ಅಂತೇಳಿ, ತುಂಬ ದೊಡ್ಡ ಡಿಸ್ಕ್ ಪ್ರಾಲಾಪ್ಸ್ ಆಗಿ ಗ್ರೂಪ್ ಆಫ್ ನರ್ವ್ಸ್ ಅನ್ನು ಕಂಪ್ರೆಸ್ ಮಾಡಿಬಿಡ್ತದೆ, ಅದರಿಂದಾಗಿ ಮೂತ್ರಕೋಶಕ್ಕೆ ಅಥವಾ ನಮ್ಮ ಇಂಟೆಸ್ಟೈನ್ ಮಲಮೂತ್ರಕ್ಕೆ ತೊರೆ ಆಗ್ಬೋದು, ಅದು ಬರೀ ಸೀರಿಯಸ್ ಕಂಡೀಷನ್ ಅದು. ಇನ್ನೊಂದು ಬೆನ್ನಿಗೆ ಸಂಬಂಧ ಪಡದೇ ಇರುವಂತಹ ಕೆಲವು ಕಂಡೀಷನ್ ಇರ್ತದೆ, ಅಯೋರ್ಟಿಕ್ ಅನ್ಯೂರಿಸಮ್ ಅಂತ, ಹೊಟ್ಟೆ ಒಳಗೆ ರಕ್ತನಾಳ ದೊಡ್ಡದಾಗಿ ಅದರಿಂದಾಗಿ ಬೆನ್ನು ನೋವು ಬರ್ಬೋದು, ಬೆನ್ನಲ್ಲಿ ತೊಂದರೆ ಇರುವುದಿಲ್ಲ ಅದರಿಂದಾಗಿ ಬೆನ್ನು ನೋವು ಬರ್ಬೋದು, ಅದು ಒಂದು ಕಾರಣ. ಮತ್ತೆ ಕಿಡ್ನಿ ಸ್ಟೋನ್, ಮೂತ್ರಕೋಶದಲ್ಲಿ ಸ್ಟೋನ್ ಆಗಿ ಬೆನ್ನು ನೋವಿನ ರೀತಿ ಬಾಧಿಸಬಹುದು,
1: ಪ್ರಾರಂಭದಲ್ಲಿ ಹೊಟ್ಟೆ ನೋವು ಅಂತ ಹೇಳ್ಬೋದು, ಕಡೆಗೆ ಬೆನ್ನು ನೋವು
0: ಆಗ್ಬೋದು. ಅದನ್ನು ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ ಅನ್ನು ನೋಡಿ ಟ್ರೀಟ್ಮೆಂಟ್, ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಬೋದು. ಮತ್ತೆ ಕೆಲವು ರಿಟ್ರೋಪೆರಿಟೋನ್ ಟ್ಯೂಮರ್ಸ್ ಅಂತ ಮ್ಯಾಲಿಗ್ನೆನ್ಸಿ ಬರ್ಬೋದು, ಸ್ಪೈನ್ ಹತ್ರನೇ ಇರುವ ಕೆಲವು ಸಾಫ್ಟ್ ಟಿಶ್ಯೂಲ್ ಮ್ಯಾಲಿಗ್ನೆನ್ಸ್ ಬಂದು ರೇರ್ ಆಗಿ ಬೆನ್ನು ನೋವಾಗಿ ಇರ್ಬೋದು ಅದು. ಮತ್ತೆ ಕೆಲವು ಜನರಲ್ ಕಂಡೀಷನ್ ನಿಮಗೆ ಬೆನ್ನು ನೋವು ಬಾಧಿಸುವಂಥದ್ದು ಕೆಲವು ಕಂಡೀಷನ್ ಉಂಟು, ರೊಮಟಾಯ್ಡ್ ಆರ್ಥ್ರೈಟಿಸ್ ರಕ್ತವಾತಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿ ಕೂಡ ನಮ್ಮ ಕುತ್ತಿಗೆ ಭಾಗಕ್ಕೆ ಅಥವಾ ಸೊಂಟ ನೋವಿಗೆ ಬರ್ಬೋದು ಅದರಲ್ಲಿ. ಹಾಗೆ ಇನ್ನೊಂದು ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಇದೆ, ಅದರ ಕೂಡ ಬೆನ್ನು ನೋವು ಬರ್ಬೋದು. ಹಾಗೆ ನಮ್ಮ ಆಸ್ಟಿಯೋಪೊರೋಸಿಸ್ ಅಂತೇಳಿ ಬರ್ತದೆ, ಮೂಳೆಯ ಸಾಂದ್ರತೆ ಕಡಿಮೆ ಆಗಿ ಮೂಳೆ ಟೊಳ್ಳಾಗಿ ಅದರಿಂದಾಗಿ ಸಣ್ಣ ಸಣ್ಣ ಫ್ರ್ಯಾಕ್ಚರ್ ಆಗಿ ಸೊಂಟ ನೋವು ಅಥವಾ ಬೆನ್ನು ನೋವು ಬರ್ಬೋದು. ಇದಕ್ಕೆ ಕಾಸಸ್ ವೈಟಮಿನ್ ಡಿ ಡಿಫಿ

0: ಡಿಫಿಷಿಯನ್ಸಿ ಅಥವಾ ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದಾಗಿ ಆಸ್ಟಿಯೋಪೊರೋಸಿಸ್ ಆಗ್ತದೆ. ಇನ್ನೊಂದು ಹೆಂಗಸರಲ್ಲಿ ಗರ್ಭಕೋಶದ್ರಿಂದಾಗಿ ಸೊಂಟ ನೋವು ಬರ್ಬೋದು, ಆದರೆ ಸೊಂಟದಲ್ಲಿ ಏನು ತೊಂದರೆ ಇರಲಿಕ್ಕಿಲ್ಲ ಅವರಿಗೆ. ಕೆಲವು ಸಲ ಗರ್ಭಕೋಶದ ಕಣಗಳು ಗರ್ಭಕೋಶದ ಹೊರಗೆ ಆಗಿ ಅದರಿಂದಾಗಿ ಎಂಡೋಮೆಟ್ರಿಯೋಸ್ ಇರ್ತವೆ, ಅದರಿಂದಾಗಿ ಬೆನ್ನು ಸೊಂಟ ನೋವು ಬರ್ಬೋದು. ಅದು ಕೂಡ ಒಂದು ಕಾರಣ ಹೆಂಗಸರಲ್ಲಿ ಬಾಧಿಸುವಂಥದ್ದು. ಮತ್ತು ಫೈಬ್ರೋಮಯಾಲ್ಜಿ ಅಂತ ಬೆನ್ನಲ್ಲಿ ಯಾವುದೇ ತೊಂದರೆ ಇಲ್ದಿದ್ರೂ ಕೂಡ ಮಸಲ್ ಪೇಯ್ನ್ ಆಗುವಂಥದ್ದು, ಸೊಂಟದ ಮಸಲ್ ಪೇಯ್ನ್ ಆಗಿ ಅದರಿಂದಾಗಿ ಕ್ರಾನಿಕ್ ಬೆನ್ನು ನೋವು ಬರ್ಬೋದು.
1: ಈಗ ಸಾಕಷ್ಟು ವಿಧಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಬೆನ್ನುಮೂಳೆ ಎಲ್ಲ ಭಾಗದಲ್ಲಿಯೂ ಕೂಡ ಒಂದಲ್ಲ ಒಂದು ನೋವು ಬರ್ತದೆ ಅಂತ ಹೇಳಿ.
0: ಹೌದು ಸರ್.
1: ವಯೋಮಾನಕ್ಕೂ ಈ ಬೆನ್ನು ನೋವಿಗೆ ಏನಾದರೂ ಸಂಬಂಧ ಉಂಟಾ?
0: ಹೌದು ಸರ್. ಯೂಶ್ವಲಿ ಫಸ್ಟ್ ಬೆನ್ನು ನೋವು 35 ವರ್ಷ 50 ವರ್ಷದೊಳಗೆ ಬರ್ಬೋದು ಅಂತ ಹೇಳ್ತಾರೆ. 50 ವರ್ಷ ಕಳೆದ ಮೇಲೆ ಆಗಾಗ ಬರ್ಬೋದು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರೆ 50 ವರ್ಷ ಆದ ಮೇಲೆ ನಮ್ಮ ಎಲುಬಿನ ಸಾಂದ್ರತೆ ಕಡಿಮೆ ಆಗ್ತದೆ, ಮತ್ತೆ ನಮ್ಮ ಬೆನ್ನಿನ ಸೊಂಟದ ಮಸಲ್ ಸ್ಟ್ರೆಂತ್ ಮತ್ತು ಅದರ ಇಲಾಸ್ಟಿಸಿಟಿ ಕಡಿಮೆ ಆಗ್ತದೆ. ಹಾಗೆ ಡಿಸ್ಕ್ ಅಂತ ನಾನು ಹೇಳಿದೆ, ಅದರ ನೀರಿನ ಅಂಶ ಕಡಿಮೆ ಆಗಿ ಕುಷನಿಂಗ್ ಇಫೆಕ್ಟ್ ಕೂಡ ಕಡಿಮೆ ಆಗ್ತದೆ. ಎಲ್ಲ ಕಾರಣಗಳಿಂದ ಬೆನ್ನು ನೋವು 50 ವರ್ಷದ ಮೇಲೆ ಆಗಾಗ ಬರ್ತಾ ಇರ್ತದೆ.
1: ಈ ಸಾಂದ್ರತೆ ಎಲ್ಲ ಕಡಿಮೆ ಆಗುವುದಕ್ಕೆ ನಮ್ಮ ಆಹಾರ ಪದ್ಧತಿಯು ಕಾರಣವೋ ಅಥವಾ ಹೇಗಿದು?
0: ಆಹಾರ ಪದ್ಧತಿ ಒಂದು ಕಾರಣ, ಎರಡನೇದು ನಮ್ಮ ಆಕ್ಟಿವಿಟಿ, ನಮ್ಮ ಎಕ್ಸಸೈಸ್
1: ಚಟುವಟಿಕೆ.
0: ನಮ್ಮ ಬೆನ್ನಿಗೆ ಬೇಕಾದ ವ್ಯಾಯಾಮ ನಾವು ಮಾಡದೇ ಇದ್ರೆ ಅದರಿಂದಾಗಿ ಸಾಂದ್ರತೆ ಕಡಿಮೆ ಆಗ್ತದೆ. ಮತ್ತೆ ಸಾಧಾರಣವಾಗಿ ನಮ್ಮ ಫಿಟ್ನೆಸ್ ಇಂಪಾರ್ಟೆಂಟ್ ರೋಲ್ ಈ ಬೆನ್ನು ನೋವಲ್ಲಿ. ನಮ್ಮ ಯಾರು ಫಿಸಿಕಲಿ ಅಷ್ಟು ಫಿಟ್ ಇರುವುದಿಲ್ಲ ಅವರಿಗೆ ನೋವು ಆಗಾಗ ಬಾಧಿಸ್ತಾ ಇರ್ತದೆ. ಯಾಕಂದ್ರೆ ಅವ ನಮ್ಮ ಬೆನ್ನು ಮೂಳೆಯ ಅಕ್ಕಪಕ್ಕ ಇರುವ ಮಸಲ್ಗಳು ವೀಕ್ ಆಗಿದ್ದರೆ ಅದರಿಂದಾಗಿ ಬೆನ್ನು ನೋವು ಆಗಾಗ ಬರ್ತಾ ಇರ್ತದೆ.
1: ಸಾಮಾನ್ಯವಾಗಿ ಈಗ ಹೆಂಗಸರು ಹೇಳುವಂತಹದ್ದು ಜಾಸ್ತಿ ಬೆನ್ನು ನೋವು ಬರ್ತದೆ ಅಂತೇಳಿ, ಅದರಲ್ಲೂ ಪ್ರೆಗ್ನೆನ್ಸಿ ಇರುವಂತಹ ಒಂದು ಸಂದರ್ಭದಲ್ಲಿ ಆಗ್ಬೋದು ಅಥವಾ ಪೀರಿಯಡ್ಸ್ ಸಮಯದಲ್ಲಿ ಆಗ್ಬೋದು, ಈ ಬೆನ್ನು ನೋವು ಕಾಡ್ತದೆ ಅಂತ ಹೇಳಿ, ಇದರ ಬಗ್ಗೆ ಹೇಳಿ.
0: ಗರ್ಭಿಣಿಯರಿಗೆ ಪೆಲ್ವಿಕ್ ಚೇಂಜಸ್ ಆಗ್ತದೆ, ಹೊಟ್ಟೆ ಒಳಗೆ ಚೇಂಜಸ್ ಆಗಿ ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ. ಹಾಗೆ ಅವರ ಗರ್ಭಕೋಶದ ತೂಕದಿಂದಾಗಿ ಬೆನ್ನು ನೋವು ಬರ್ತದೆ, ಆದರೆ ಡೆಲಿವರಿ ಆದ ಮೇಲೆ ಆ ಬೆನ್ನು ನೋವು ತನ್ನಷ್ಟಕ್ಕೆ ಹೋಗ್ತದೆ. ಅದು
1: 40-50 ಅಥವಾ ಋತುಮಾನದಿಂದ ನಂತರವಾದ್ರೆ
0: ಕೆಲವು ಗರ್ಭಕೋಶದ ತೊಂದರೆಯಿಂದಾಗಿ ಕೂಡ ಬರ್ತದೆ. ಯುಟ್ರನ್ ಪ್ರೊಲ್ಯಾಪ್ಸ್, ಅದರಲ್ಲಿ ಕೂಡ ನೋವು ಬರ್ತದೆ. ಗರ್ಭಕೋಶದ ಗೆಡ್ಡೆ ಬಂದರೂ ಕೂಡ ಅದರಲ್ಲಿ ನೋವು ಬರ್ತದೆ. ಗರ್ಭಕೋಶ ಜಾರಿದ್ರೂ ಕೂಡ ಅದರಲ್ಲಿ ನೋವು ಸೊಂಟ ನೋವು.
1: ಈ ಋತುಚಕ್ರದ ಸಂದರ್ಭದಲ್ಲಿಯೂ ಕೂಡ ನೋವು ಬರ್ತದೆ?
0: ಹೌದು, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ನಾನು ಹೇಳಿದೆ. ಗರ್ಭಕೋಶದ ಕಣಗಳು ಗರ್ಭಕೋಶ ಬಿಟ್ಟು ಹೊರಗಡೆ ಇದ್ದಾಗ ಅದರ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅದರಿಂದಾಗಿ ನೋವು ಬರ್ತದೆ, ಸೊಂಟ ನೋವು ಬರ್ತದೆ.
1: ಬಹುಶಃ ಇಂತಹ ನೋವುಗಳೆಲ್ಲ ಕೆಲವೊಂದು ತಾತ್ಕಾಲಿಕ, ಕೆಲವೊಂದು ಶಾಶ್ವತ,
0: ಕೆಲವು ತಾತ್ಕಾಲಿಕ ಆಗಿರುವಂತದ್ದು, ಕೆಲವು ಆಕ್ಟಿವ್ ಟ್ರೀಟ್ಮೆಂಟ್ ಬೇಕಾಗ್ತದಕ್ಕೆ.
1: ಆಮೇಲೆ ಈಗ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಥವಾ ಗರ್ಭವತಿ ಆದಂತಹ ಸಂದರ್ಭದಲ್ಲಿ ಬರುವಂತಹ ಬೆನ್ನು ನೋವಿನ ಬಗ್ಗೆ ಹೇಳಿ.
0: ಪ್ರೆಗ್ನೆನ್ಸಿ ಆದಾಗ ಪೆಲ್ವಿಕ್ ಚೇಂಜಸ್ ಇಂದಾಗಿ ಬರ್ತದೆ. ಗರ್ಭಕೋಶ ದೊಡ್ಡದಾಗುವ ಅದರಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗ್ತದೆ ಸುತ್ತಮುತ್ತಲಿನ, ಅದರಿಂದಾಗಿ ಲಿಗಮೆಂಟ್ ಸ್ವಲ್ಪ ಇಲಾಸ್ಟಿಸಿಟಿ ಜಾಸ್ತಿ ಆಗ್ತದೆ, ಅದು ಕಂಜೆಷನ್ ಆಗ್ತದೆ, ಆಗ ರಕ್ತ ಸಂಚಾರ ಜಾಸ್ತಿಯಾಗಿ ಅದರಿಂದಾಗಿ ನೋವು ಬರ್ತದೆ, ಬೆನ್ನು ಸೊಂಟದ ಭಾಗದ ನೋವು ಬರ್ತದೆ. ಹಾಗೆ ಪ್ರೆಗ್ನೆಂಟ್ ಇದರದ ಮಗುವಿನ ತೂಕದಿಂದ ಕೂಡ ಸೊಂಟ ನೋವು ಬರ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ವೆಯ್ಟ್ ಗೇನ್. ನಮ್ಮ ಹೆಚ್ಚಿನವರು ಕೆಲವು ಸಲ ತೂಕ ಜಾಸ್ತಿ ಆಗುವಂಥದ್ದು ಓವರ್ ವೆಯ್ಟ್, ಅದರಿಂದಾಗಿ ಬೆನ್ನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ, ಸ್ಟ್ರೆಸ್ ಜಾಸ್ತಿ ಆಗಿ ಬೆನ್ನು ನೋವು ಬರ್ತದೆ.
1: ಅಂದ್ರೆ ಸಪುರ ಇರುವವರಿಗೆ ಬೆನ್ನು ನೋವು ಬರುದಿಲ್ಲ ಅಂತಲ್ಲ?
0: ಹಾಗೆ ಅಲ್ಲ, ತೂಕ ಇದ್ದವರಿಗೆ ಜಾಸ್ತಿ
1: ಸಂದರ್ಭಗಳು
0: ಜಾಸ್ತಿ. ಸಪುರ ಇದ್ದವರಿಗೆ ಕೂಡ ಬೇರೆ ಕಾರಣಗಳಿಂದ ಸ್ವಂತ ನೋವು ಬರಬಹುದು,
1: ತೂಕದ ಕಾರಣದಿಂದ
0: ಬರುವುದಿಲ್ಲ.
1: ಆಮೇಲೆ ಹೆರಿಡಿಟರಿ ಆಗಿ ಅಥವಾ ವಂಶ ಪಾರಂಪರ್ಯವಾಗಿ ಬೆನ್ನು ನೋವು ಬರ್ತದೆ?
0: ಕೆಲವು ಕಂಡೀಷನ್, ಆಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಒಂದು ಕಂಡೀಷನ್ ಉಂಟು, ಅದರಲ್ಲಿ ಬೆನ್ನು ಮೂಳೆಗಳು ಫ್ಯೂಷನ್ ಆಗ್ತದೆ, ಅದರಲ್ಲಿ ಬೆನ್ನು ನೋವು ವಂಶಪಾರ ಜೆನೆಟಿಕ್ಸ್ ಒನ್ ಆಫ್ ದಿ ರೀಸನ್, ಒಂದು ಕಾರಣ ಅದರಲ್ಲಿ ಸೊಂಟ ನೋವು ಬರಲಿಕ್ಕೆ.
1: ಮಕ್ಕಳಲ್ಲಿಯೂ ಕೂಡ ಈ ಬೆನ್ನು ನೋವಿನ ಸಮಸ್ಯೆ ಬರುವುದಕ್ಕೆ ಸಾಧ್ಯ ಉಂಟಾ?
0: ಹೌದು ಸರ್, ಇತ್ತೀಚೆ ಮಕ್ಕಳಲ್ಲಿ ಸ್ಕೂಲ್ ಬ್ಯಾಗ್ ಒಂದು ಕಾರಣ, ಹಾಗೂ ಓದುವ ವಿಧಾನ. ಸ್ಕೂಲ್ ಬ್ಯಾಗ್ ಯಾಕೆ ಹೇಳ್ತಾನೆ, ಮಕ್ಕಳ ಸ್ಕೂಲ್ ಬ್ಯಾಗ್ ಅವರ ಶರೀರದ ತೂಕದಿಂದ 15-20% ಜಾಸ್ತಿ ಇರಬಾರದು. ಒಬ್ಬ 20 ಕೆಜಿ ಇದ್ರೆ ಅವನ ಸ್ಕೂಲ್ ಬ್ಯಾಗ್ 4 ಕೆಜಿಗಿಂತ ಜಾಸ್ತಿ ಇರಲೇಬಾರದು. ಅಂತದ್ರಲ್ಲಿ ಈಗ ಮಕ್ಕಳೆಲ್ಲ ಜಾಸ್ತಿ ತೂಕ ಜಾಸ್ತಿ ಅವರು ಸ್ಕೂಲ್ ಬ್ಯಾಗ್, ಅದರಿಂದಾಗಿ ಬೆನ್ನು ನೋವು ಬರ್ತದೆ.
1: ಆದರೆ ಇರುವೆ ಮಾತ್ರ ಅದ್ರ 10 ಪಟ್ಟು ಎತ್ಕೊಂಡು ಹೋಗ್ತದೆ.
0: ಹೌದು ಹೌದು. ಮತ್ತೆ ಓದುವ ಅಭ್ಯಾಸ ಹೇಗೆ, ಕೆಲವರು ಮಲ್ಕೊಂಡು ಓದ್ತಾರೆ, ಕೆಲವರು ನೆಲದಲ್ಲಿ ಕೂತ್ಕೊಂಡು ಓದ್ತಾರೆ, ಅದರಿಂದ ಬೆನ್ನಿಗೆ ಸ್ಟ್ರೈನ್ ಬರ್ತದೆ. ಭುಜಂಗಾಸನದಲ್ಲಿ ಓದ್ಲಿಕ್ಕೆ ಶುರು ಮಾಡ್ತದೆ ಕೆಲವು ಮಕ್ಕಳೆಲ್ಲ, ಹೊಟ್ಟೆ ಮೇಲೆ ಮಲಗಿಕೊಂಡು ಪುಸ್ತಕ ಓದೋದು, ಅದು ರಾಂಗ್ ಹ್ಯಾಬಿಟ್ ಅದು.
1: ಬೇರೆ
0: ಹೇಗೆ ಡಯಾಗ್ನೋಸ್ ಮಾಡೋದು
1: ಅಲ್ಲ, ಈ ಡಿಸ್ಕಿನ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ ಒಳ್ಳೇದ ಅಂತ.
0: ಡಿಸ್ಕ್ ಬಗ್ಗೆ,
1: ಹಾಂ, ಈಗ ಡಿಸ್ಕ್ ಜಾರುವುದು ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳುವಂಥದ್ದನ್ನು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೀವಿ ನಾವು, ಅದರ ಸ್ವಲ್ಪ ವಿವರವಾಗಿ ಹೇಳಿದನ್ನು.
0: ಡಿಸ್ಕ್ ಅಂತ ಹೇಳುವಂಥ ನಮ್ಮ ಬೆನ್ನ ಮೂಳೆಯ ಮಧ್ಯೆ ಇರುವಂಥ ಕುಷನಿಂಗ್ ಸ್ಟ್ರಕ್ಚರ್ ಅದು.
1: ಅದು ಮಾಂಸಖಂಡವ ಏನದು?
0: ಅದೊಂದು
1: ಅಸ್ಥಿಮಜ್ಜೆ
0: ಹಾಗೆ ಇರುವಂಥದ್ದು, ಒಂದು ಡಿಸ್ಕ್ನ ಆಕಾರದಲ್ಲಿ ಇರ್ತದೆ. ಅದು ನಮಗೆ ನಾರ್ಮಲ್ ಎಲ್ಲರಿಗೂ ಬೇಕದು. ಯಾಕೆ ಹೇಳಿದ್ರೆ ನಮ್ಮ ಸೈನ್ ಮೂಮೆಂಟ್ ಆಗಲಿಕ್ಕೆ ಬೇಕು, ನಮ್ಮ ನಾ ಆಚೀಚೆ ಓಡಾಡುವಾಗ ಮೂಳೆಗೆ ಪೆಟ್ಟು ಬೀಳದಾಗಿ ನಮ್ಮ ಮೂಳೆಯಿಂದ ರಕ್ಷಣೆ ಕೊಡುವುದು ಡಿಸ್ಕ್. ಏನಾಗ್ತದೆ, ನಾವು ಕೆಲವು ಸಲ ಓಡಾಡುವಾಗ
1: ಆ
0: ಡಿಸ್ಕಿನ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದು ಡಿಸ್ಕಿನ ಕೆಲವು ಫೈಬರ್ಸ್ ಟೈರ್ ಆಗ್ತದೆ, ಟೈರ್ ಆಗಿ ಒಳಗಿನ ಡಿಸ್ಕ್ ಮಧ್ಯದ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಹೇಳಿ ಉಂಟು. ಆ ನ್ಯೂಕ್ಲಿಯಸ್ ಪಲ್ಪೋಸ್ ಒಂದು ಜೆಲ್ ಲೈಕ್ ಜೆಲ್ಲಿನ ಆಗಿ ಇರುವಂಥದ್ದು, ಟೂತ್ ಪೇಸ್ಟಿನ ಆಗಿರುವಂಥದ್ದು, ಅದು ಅದರಿಂದ ಅದು ಹೊರಗಡೆ ಬರ್ತದೆ, ಡಿಸ್ಕಿನಿಂದ ಹೊರಗಡೆ ಸ್ಪೈನಲ್ ಕೆನಾಲಿಗೆ ಬರ್ತದೆ. ಸ್ಪೈನಲ್ ಕೆನಾಲಿಗೆ ಬಂದಾಗ ಅಲ್ಲಿರುವ ಸ್ಪೈನಲ್ ರೂಟ್ಸ್ ಅಥವಾ ಸ್ಪೈನಲ್ ಕಾರ್ಡ್ನ ಬೇರೆ ಸ್ಟ್ರಕ್ಚರ್ಗಳನ್ನು ಸ್ಟ್ರೆಚ್ ಮಾಡಿ ಅಲ್ಲಿ ಕಂಪ್ರೆಷನ್ ಮಾಡಿ ಅದರಿಂದಾಗಿ ನೋವು ಉಂಟು ಮಾಡ್ತದೆ. ಅದು ರೂಟ್ಸ್ ಇನ್ ನರದ ಬೇರುಗಳಿಗೆ ತಾಗಿದಾಗ ಅದರ ನೋವು ಕಾಲಿನವರೆಗೆ ಬರ್ಬೋದು, ಕಡೆಯ ಹಿಂಭಾಗದಲ್ಲಿ, ಕಾಲಿನ ಹಿಂಭಾಗದಲ್ಲಿ ಅಥವಾ ಪಾದದವರೆಗೆ ಬರ್ಬೋದು. ಶುರುವಲ್ಲಿ ನೋವು ಮಾತ್ರ ಇರ್ತದೆ, ಕ್ರಮೇಣ ಅದು ನೋವು ಜಾಸ್ತಿಯಾಗಿ ಕಾಲಲ್ಲಿ ಇರುವೆ ಹರಿದಾಗ ಆಗ್ಬೋದು, ಅಥವಾ ದಡ್ಡು ಕಟ್ಟಿದಾಗ ಆಗ್ಬೋದು, ಅಥವಾ ಕಾಲಲ್ಲಿ ವೀಕ್ನೆಸ್ ಇರುವಾಗಿ ಕಾಲು ನಡಿಲಿಕ್ಕೆ ಆಗದ ರೀತಿಯಲ್ಲಿ ಆಗ್ಬೋದು.
1: ಒಂದು ರೀತಿಯ ಕಾಲು ಸೆಳೆತದ ಹಾಗೆ ಕೂಡ ಆಗ್ಬೋದು.
0: ಹೌದು, ಕಾಲು ಸೆಳೆತದಾಗೆ ಆಗ್ತದೆ. ಈಗ ಡಿಸ್ಕ್ ಪ್ರೊಲ್ಯಾಪ್ಸ್ ಅಲ್ಲಿ 30% ಜನರಿಗೆ ಸೊಂಟ ನೋವು ಮಾತ್ರ ಇರ್ತದೆ, ಇನ್ನು 30% ಜನರಿಗೆ ಸೊಂಟ ನೋವು ಇರುವುದಿಲ್ಲ, ಕಾಲಲ್ಲಿ ಮಾತ್ರ ನೋವುತ್ತದೆ. ಕಾಲಿನ ಹಿಂಭಾಗ, ತೊಡೆ ಹಿಂಭಾಗ, ಕಾಲಿನ ಹಿಂಭಾಗ ಅಥವಾ ಪಾದದ ನೋವು ಇರ್ತದೆ. ಮತ್ತೆ 30-40 ಜನರಿಗೆ ಸೊಂಟ ಮತ್ತು ಕಾಲಲ್ಲಿ ಎರಡು ಕಾಲಿ ಬರ್ಬೋದು ಅಥವಾ ಒಂದು ಕಾಲಲ್ಲಿ ಮಾತ್ರ ನೋವು ಇರ್ತದೆ. ಸೊ ಕಾಲು ನೋವು ಇದ್ದಾಗೂ ಡಿಸ್ಕ್ ಪ್ರೊಲ್ಯಾಪ್ಸ್ ಬರ್ಬೋದು. ಕೆಲವು ಸಲ ಕಾಲು ನೋವು ಇದ್ದಾಗ ಸೊಂಟ ನಾವು ಎಕ್ಸ್ರೇ ಮಾಡಬೇಕು ಅಥವಾ ಸ್ಕ್ಯಾನಿಂಗ್ ಮಾಡಬೇಕಾದಾಗ, ಯಾಕೆ ನಂಗೆ ಕಾಲಲ್ಲಿ ನೋವು ಇರೋ, ನೀವು ಯಾಕೆ ಸೊಂಟ ಎಕ್ಸ್ರೇ ಮಾಡ್ತೀರಿ ಅಂತ ಕೇಳ್ತಾರೆ.
1: ಕಾರಣ ಏನೊಂದು,
0: ಕಾರಣ ಅಂದರೆ 100ರಲ್ಲಿ 30% ಜನರಿಗೆ ಕಾಲಲ್ಲಿ ಮಾತ್ರ ನೋವು ಇರ್ಬೋದು, ಸೊಂಟದಲ್ಲಿ ನೋವು ಇಲ್ಲದೆ ಕಾಲು ನೋವು ಇರ್ಬೋದು. ಅದು ನದ ಬೇರಲ್ಲಿ ಬೇರಿನ ಮೇಲೆ ಒತ್ತಡ, ಡಿಸ್ಕ್ ಪ್ರೊಲ್ಯಾಪ್ಸ್ ಆದ್ರಿಂದ ಒತ್ತಡ ಬಂದು ಆ ಥರ ಆಗುವಂಥದ್ದು, ಅದು ಇರಿಟೇಷನ್ ಆಗಿ.
1: ಈಗ ಈ ಬೆನ್ನು ನೋವಿನ, ಬಹುಶಃ ಎಲ್ಲರಿಗೂ ಕೂಡ ಈ ಬೆನ್ನು ನೋವಿನ ಒಂದು ಅನುಭವ ಆಗಿರ್ತದೆ, ನೀವು ನೋವೊಂದಲ್ಲ ಒಂದು ರೀತಿಯ ನೋವು ಇರ್ತದೆ ಅಂತ ಹೇಳಿ. ಆ ನೋವು ಎನ್ನುವುದಕ್ಕೆ ಕಾರಣ ಏನು ಅಂತ ಹುಡುಕಬೇಕಲ್ಲ, ಇದನ್ನು ಮಾಡೋದು ಹೇಗೆ, ಡಯಾಗ್ನೋಸ್ ಮಾಡೋದು ಹೇಗೆ ಅಂತ.
0: ಹೌದು, ಅವರವರೇ ಡಯಾಗ್ನೋಸ್ ಮಾಡಲಿಕ್ಕೆ ಆಗುದಿಲ್ಲ.
1: ಹೌದು,
0: ಯಾಕೆ ಹೇಳಿದ್ರೆ ಅದರಲ್ಲಿ ಡಾಕ್ಟರ್ ಕಂಪ್ಲೀಟ್ ಹಿಸ್ಟ್ರಿ ತಗೊಳ್ಬೇಕು, ಎಲ್ಲಿ ನೋವು ಶುರುವಾಯಿತು, ಹೇಗೆ ಶುರುವಾಯಿತು, ಬಿದ್ದದ, ತಾಗಿದ್ದ, ತನ್ನಷ್ಟಕ್ಕೆ ಶುರುವಾಯಿತು, ಸಿವಿಯರಿಟಿ ಹೇಗುಂಟು, ಸಣ್ಣ ನೋವು, ತುಂಬ ಜೋರುಂಟು, ನಿದ್ರೆ ಬರುವುದಿಲ್ವ, ಅಷ್ಟು ನೋವು ಉಂಟು, ಓಡಾಡಲಿಕ್ಕೆ ಆಗುದಿಲ್ಲ, ಮಲಗಿದಲ್ಲಿ ಆಚೆ ತಿರುಗಲಿಕ್ಕೆ ಆಗುದಿಲ್ಲ, ಅದು ಸಿವಿಯರ್ ನೋವು. ಅದು ಹಾಗೆ ಎಷ್ಟು ಸಮಯದಿಂದ ನೋವು ಉಂಟು, ಬಗ್ಲಿಕ್ಕೆ ಆಗ್ತದೆ ಆಗುದಿಲ್ಲ, ಇದೆಲ್ಲ ನೋಡಿಕೊಂಡು ಆಮೇಲೆ ಬೆನ್ನನ್ನು ಪರೀಕ್ಷೆ ಮಾಡಬೇಕು, ಅಲ್ಲಿ ಏನೋ ತೊಂದರೆ ಉಂಟ ನೋಡಬೇಕು, ಆಮೇಲೆ ಕಾಲುಗಳನ್ನು ಪರೀಕ್ಷೆ ಮಾಡಬೇಕು, ಕಾಲಲ್ಲಿ ವೀಕ್ನೆಸ್ ಉಂಟ, ಶಕ್ತಿ ಕಡಿಮೆ ಉಂಟ, ಅಥವಾ ಅಲ್ಲಿ ದಡ್ಡು ಕಟ್ಟಿ ಸೆನ್ಸೇಷನ್ ಕಡಿಮೆ ಆಗಿದೆ ಎಲ್ಲ ನೋಡಬೇಕು, ಅದಾದಮೇಲೆ ರಿಫ್ಲೆಕ್ಸಸ್ ನೋಡಲಿಕ್ಕುಂಟು. ಇದಾದ ಮೇಲೆ ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು. ಎಕ್ಸ್ರೇ ಮಾಡಿದಾಗ ಎಲ್ಲ ಕಾಯಿಲೆಗಳು ಗೊತ್ತಾಗೋದಿಲ್ಲ, ಸ್ಪ್ರೇನ್ ಸ್ಟ್ರೈನ್ ಎಲ್ಲ ಗೊತ್ತಾಗೋದಿಲ್ಲ, ಕಾಣುವಂಥದ್ದು ಯಾವ್ದು ಹೇಳಿದರೆ, ಅಥವಾ ಡಿಸ್ಕ್ ಪ್ರಾಲಪ್ಸ್ ಕೂಡ ಗೊತ್ತಾಗೋದಿಲ್ಲ. ಕಾಣುವಂಥ ತೊಂದರೆಗಳು ಹೇಳಿದರೆ ಫ್ರ್ಯಾಕ್ಚರ್ ಆದರೆ ಎಕ್ಸ್ರೇಲಿ ಗೊತ್ತದೆ, ಆಸ್ಟಿಯೋಪೊರೋಸಿಸ್ ಮೂಳೆಯ ಸಾಂದ್ರತೆ ಕಡಿಮೆ ಆದರೆ ಎಕ್ಸ್ರೇಲಿ ಗೊತ್ತಾಗ್ತದೆ, ಸ್ಪಾಂಡಿಲೋಸಿಸ್ ಸವೆತ ಉಂಟಾಗುವುದು ಅದು ಕೂಡ ಗೊತ್ತಾಗ್ತದೆ, ಹಾಗೆ ಸ್ಪಾಂಡಿಲೋಲಿಸಿಸ್ ಕೂಡ ಆಗ್ತದೆ. ಇದು ಸಿಂಪಲ್ ಟೆಸ್ಟ್ ಎಕ್ಸ್ರೇ ಮಾಡಿಸುವಂಥದ್ದು.
1: ಬೇರೆ ಪರೀಕ್ಷೆಗಳು
0: ಸಿ ಟಿ ಸ್ಕ್ಯಾನ್ ಇದೆ, ಮತ್ತು MRI ಇದೆ. ಸಿ ಟಿ ಸ್ಕ್ಯಾನಲ್ಲಿ ರೇಡಿಯೇಷನ್ ತೊಂದರೆ ಇದೆ. ಸಾಧಾರಣವಾಗಿ ಸಿ ಟಿ ಅಥವಾ MRI ಅನ್ನು ಒಂದು ದಿವಸ ನೋವು ಅಥವಾ ಒಂದು ವಾರದ ನೋವಿಗೆ ಯಾರೇ ಸಲಹೆ ಕೊಡೋದು ತೆಗಿಲಿಕ್ಕೆ. ಒಂದು ತಿಂಗಳಿಂದ ನೋವು ಜಾಸ್ತಿ ಇದ್ದರೆ ಸಿ ಟಿ ಅಥವಾ MRI ಮಾಡಿಸಬೇಕು.

0: ಉತ್ತಮ. ಹಾಗಂತ ತುಂಬಾ ನೋವು ಉಂಟು ಅವನಿಗೆ, ನಿದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವನನ್ನು 1 ತಿಂಗಳು ಕಾಯ್ಲಿಕ್ಕೆ ಬಿಡುವುದಿಲ್ಲ ನಾವು. ಎಷ್ಟು ಬೇಗ ಆಗ್ತಾ ಬೇಗ ಸಿ ಟಿ ಅಥವಾ ಎಮ್ ಆರ್ ಐ ಮಾಡಿಸಿ. ಸಿ ಟಿ ರೇಡಿಯೇಷನ್ ಉಂಟು, ಎಮ್ ಆರ್ ಐ ರೇಡಿಯೇಷನ್ ಇಲ್ಲ. ಎಮ್ ಆರ್ ಐ ಬೆಟರ್, ಇದೆಲ್ಲ ಕಂಡೀಷನ್ ಎಲ್ಲ ತೊಂದರೆಗಳು ಕೂಡ ಎಮ್ ಆರ್ ಐಯಲ್ಲಿ ಕಾಣ್ತದೆ. ಸ್ಪ್ರೇನ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಡಿಸ್ ಪ್ರೊಲ್ಯಾಪ್ಸ್, ಫ್ರ್ಯಾಕ್ಚರ್ ಅಥವಾ ಬೇರೆ ಯಾವುದೇ ತೊಂದರೆ, ಟ್ಯೂಮರ್ ಇರ್ಬೋದು ಅಥವಾ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗಿದೆ, ಅದು ಕೂಡ ಅದರಲ್ಲಿ ಗೊತ್ತಾಗ್ತದೆ ಎಮ್ ಆರ್ ಐಯಲ್ಲಿ. ಇನ್ನೊಂದು ವಿಧಾನ ಬೋನ್ ಸ್ಕ್ಯಾನ್ ಮಾಡುವಂಥದ್ದು. ಈ ಕ್ಯಾನ್ಸರ್ ಬೇರೆ ಕಡೆಯಿಂದ ಸ್ಪ್ರೆಡ್ ಆಗಿ ಮೆನ್ನಿನ ಒಳಗೆ ಬಂದಿದ್ರೆ ಬೋನ್ ಸ್ಕ್ಯಾನ್ ಮಾಡಿದಾಗ, ಬೋನ್ ಸ್ಕ್ಯಾನ್ ಅಂದರೆ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅನ್ನು ಬ್ಲಡ್ಡಿಗೆ ಇಂಜೆಕ್ಟ್ ಮಾಡ್ತೇವೆ ಮಾಡಿ ಆಮೇಲೆ ಬೋನ್ ಅನ್ನು ಎಲ್ಲ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಿದಾಗ ಎಲ್ಲಿ ಜಾಸ್ತಿ ಅಪ್ಟೇಕ್ ಉಂಟು ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಲೆಕ್ಕ. ಹಾಗೆ ಕೆಲವು ಟೆಸ್ಟ್ ಎಲ್ಲ ರಕ್ತ ಪರೀಕ್ಷೆಯಲ್ಲಿ ಕೂಡ ಟೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ESR ನೋಡುವಂಥದ್ದು, ರಕ್ತದ ಕಣ ನೋಡಿ ಕೂಡ ಗೊತ್ತಾಗ್ತದೆ ಇನ್ಫೆಕ್ಷನ್ ಇದ್ರೆ ಗೊತ್ತಾಗ್ತದೆ. ಹಾಗೆ ಕೆಲವು ತೊಂದರೆಗಳು ಅಲ್ಟ್ರಾಸೌಂಡ್, ಹೊಟ್ಟೆಯ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಹೇಳ್ತೇವೆ, ಅದು ಮಾಡಿದ್ರೆ ಗೊತ್ತಾಗ್ತದೆ. ಈಗ ಹೊಟ್ಟೆಯಲ್ಲಿ ಕಿಡ್ನಿ ಸ್ಟೋನ್ ಇದ್ದರೆ ಅಥವಾ ಕೆಲವು ಟ್ಯೂಮರ್ ಇದ್ದರೆ, ಗರ್ಭಕೋಶ ತೊಂದರೆ ಇದ್ದರೆ, ಆಗ ಹೊಟ್ಟೆಯ ಸ್ಕ್ಯಾನ್ ಮಾಡಿದರೆ ನಮಗೆ ಗೊತ್ತಾಗ್ತದೆ.
1: ಡಾಕ್ಟ್ರೆ, ಈಗ ಸಾಕಷ್ಟು ಇದರ ವಿಷಯದ ಬಗ್ಗೆ ನೀವು ಹೇಳಿದ್ರಿ, ಬೆನ್ನು ಯಾಕೆ ಬರುತ್ತದೆ, ಯಾವ ರೀತಿ ಇದನ್ನು ಪರೀಕ್ಷೆ ಮಾಡಬಹುದು ಅಂತೇಳಿ. ನನಗೆ ಬೆನ್ನು ನೋವು ಬರೋದು ಬೇಡ ಅಂತ ಯಾರೋ ಒಬ್ಬರು ನಿರ್ಧಾರ ಮಾಡಿದರೆ ಅದು ಸಾಧ್ಯವಾ?
0: ಸದ್ಯ ಉಂಟು, ಖಂಡಿತ ಅದ್ಯ ಉಂಟು. ಹೇಗೆ, ಕೆಲವೆಲ್ಲ ನಾವು ಜಾಗ್ರತೆ ಮಾಡಬೇಕು.
1: ಯಾವ ರೀತಿ ಜಾಗ್ರತೆ?
0: ಈಗ ಸಡನ್ ಆಗಿ ಜರ್ಕಿ ಮೂಮೆಂಟ್ ಆಗದಾಗ ನೋಡಿಕೊಳ್ಬೇಕು. ಬೆನ್ನಲ್ಲಿ ಸ್ಟ್ರೈನ್ ಆಗಬಾರ್ದು, ಸಡನ್ ಏಳು, ಸಡನ್ ತಿರುಗುವಂಥದ್ದು. ಒಂದು ಪ್ರಾಯ ಕಳೆದ ಮೇಲೆ, ಒಂದು 50 ವರ್ಷ ಕಳೆದ ಮೇಲೆ ಸಡನ್ ಬಗ್ಗುವಂಥದ್ದು, ಸಡನ್ ಸೈಡಿಗೆ ತಿರುಗುವಂಥದ್ದು ಮಾಡಬಾರ್ದು. ಮತ್ತು ಭಾರ ಎತ್ತುವಂಥದ್ದು, ನಾವು ಮೊದಲು ಭಾರನೇ ಎತ್ತಲಿಲ್ಲ ಅಂತದ್ರಲ್ಲಿ ಒಂದೇ ಸಲಕ್ಕೆ ನಾವು ಬಾರಿ
1: ಹಳೆಯ ನೆನಪಿನಲ್ಲಿ ಎತ್ತಿ ಬಿಡ್ತೀನಿ ಅಂತ ಎತ್ತು ಹೋಗಬಾರ್ದು 50 ನಂತರ.
0: ಹೌದು, ಖಂಡಿತ. ಆಮೇಲೆ ನಾವು ಕರೆಕ್ಟ್ ಪಾಶ್ಚರ್ ಮೇಂಟೈನ್ ಮಾಡಬೇಕು. ಕೂತ್ಕೊಳ್ಳುವ ನಮ್ಮ ಹ್ಯಾಬಿಟ್, ನಾವು ಸರ್ತ ಕೂತ್ಕೊಳ್ಬೇಕು, ನಾವು
1: ನೇರವಾಗಿ
0: ಕೂತ್ಕೊಳ್ಬೇಕು. ಆಮೇಲೆ ಸೊಂಟ ಭಾಗಕ್ಕೆ ಸ್ವಲ್ಪ ಸಪೋರ್ಟ್ ಇಟ್ಟು ಕೂತ್ಕೊಳ್ಬೇಕು, ಸಪೋರ್ಟ್ ಇದ್ದ ಚೇರಲ್ಲೇ ಕೂತ್ಕೊಳ್ಬೇಕು, ಸ್ಟೂಲ್ ಎಲ್ಲ ಜಾಸ್ತಿ ಇಟ್ಟು ಕೂತ್ಕೊಳ್ಬೇಕು.
1: ಸಾಮಾನ್ಯವಾಗಿ ಈಗ ಕಂಪ್ಯೂಟರ್ ಟೇಬಲ್ ಅಂತಲೇ ಅಥವಾ ಕಂಪ್ಯೂಟರ್ ಚೇರ್ ಅಂತಲೇ ಇರ್ತದೆ, ಕಂಪ್ಯೂಟರ್ ಹೆಚ್ಚು ಹೆಚ್ಚು ಉಪಯೋಗಿಸುವವರಿಗೆ ಅದು ಉಪಯೋಗಿಸಬೇಕು ಅಂತ.
0: ಹೌದು,
1: ಯಾವುದೋ ಒಂದು ಸ್ಟೂಲ್ ಚೇರ್ ನಲ್ಲಿ ಕೂತ್ಕೋಬಾರ್ದು.
0: ಹೌದು ಹೌದು, ಚೇರ್ ಮೇಲೆ ಕೂತ್ಕೊಳ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು. ಈಗ ಕುತ್ತೇ ಇರುವವರು ದಿವಸಕ್ಕೆ ಒಂದು ಸಲ ಒಂದು 1/2 ಗಂಟೆ ಈ ಸೊಂಟದ ಭಾಗಕ್ಕೆ ಅಥವಾ ಕುತ್ತಿಯ ಭಾಗಕ್ಕೆ ಸ್ಟ್ರೆಚ್ ಮಾಡುವಂಥದ್ದು, ಎಕ್ಸಸೈಸ್ ಕೊಡುವಂಥದ್ದು ಮಾಡಬೇಕು, ಮಾಂಸಖಂಡಗಳ ಎಕ್ಸಸೈಸ್. ಮತ್ತು ಸಡನ್ ಆಗಿ ಸ್ಪೀಚಿಗೆ ನಾವು ಹೋಗ್ತೇವೆ, ಒಂದು ಆಕ್ಟಿವಿಟಿಗೆ ಹೋಗ್ತೇವೆ, ಅಂದರೆ ಏನಾದರೂ ಆಚೀಚೆಗೆ ಕೆಲಸ ಕಾರ್ಯಗಳು ಹೋದಾಗ ಫಸ್ಟಿಗೆ ಬೆನ್ನನ್ನು ಸ್ಟ್ರೆಚ್ ಮಾಡಿ ಆಮೇಲೆ ನಾವು ಎಕ್ಸಸೈಸ್ ಅಥವಾ ಕೆಲಸ ಕಾರ್ಯವನ್ನು ಶುರು ಮಾಡಬೇಕು.
1: ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಲಾಂಗ್ ಡ್ರೈವ್ ಹೋಗುವವರು ಇರ್ತಾರೆ, ಲಾಂಗ್ ಬೈಕ್ನಲ್ಲಿ ರೈಡಿಂಗ್ ಮಾಡುವವರು ಇರ್ತಾರೆ, ಆ ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಬೆನ್ನು ನೋವು ಬರುವ ಸಾಧ್ಯತೆ ಉಂಟು?
0: ಇಲ್ಲಿ ರೋಡಲ್ಲಿ ಜಂಪ್ ಆಗುವಂಥದ್ದು, ಅದರಲ್ಲಿ ಜಂಪ್ ಆಗುವಾಗ ಡಿಸ್ ಪ್ರೊಲ್ಯಾಪ್ಸ್ ಆಗುವ ಸಾಧ್ಯತೆ ಉಂಟು. ಲೆವೆಲ್ ಇದ್ದಲ್ಲಿ ಆಗಲಿಕ್ಕಿಲ್ಲ, ಬಟ್ ಹೊಂಡಗಿಂಡ ಬಿದ್ದಾಗ ಅಚ್ಚರ್ ಕೂಡ ಆಗುವ ಸಾಧ್ಯತೆ ಇದೆ. ಮತ್ತು ಲಾಂಗ್ ಜರ್ನಿ ಹೋಗುವಾಗ ಕಂಫರ್ಟೇಬಲ್ ಆಗಿ ಬೆನ್ನಿಗೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು, ಸೊಂಟಕ್ಕೆ ಸಪೋರ್ಟ್ ಇದ್ದು ಕೂತ್ಕೊಳ್ಬೇಕು. ಸಣ್ಣ ಪಿಲ್ಲವ ಒಂದು ಬಟ್ಟೆಯನ್ನು ಫೋಲ್ಡ್ ಮಾಡಿ ಸೊಂಟದ ಭಾಗಕ್ಕಲ್ಲಿ ಇಟ್ಟು ಸ್ವಲ್ಪ ಸಪೋರ್ಟ್ ಸಿಗ್ತದೆ. ಬೆಲ್ಟ್ ಹಾಕ್ಕೊಳ್ಬೇಕು ಅಂತೇಳಿ ಒಂದು ಸಪೋರ್ಟ್ ಇಟ್ಟರೆ ಸಾಕು. ಕೆಲವರಿಗೆ ಹ್ಯಾಬಿಟ್ ಉಂಟು ಸೊಂಟಕ್ಕೆ ಯಾವಾಗಲೂ ಬೆಲ್ಟ್ ಕಟ್ಕೊಂಡಿರುವಂಥದ್ದು, ಅದು ತುಂಬ ಹಾಳದು. ಸೊಂಟಕ್ಕೆ ಬೆಲ್ಟ್ ಯಾವಾಗಲೂ ಕಟ್ಕೊಂಡಿರಬಾರ್ದು.
1: ಕಾರು ಡ್ರೈವ್ ಮಾಡುವವರು ಬೆಲ್ಟ್ ಹಾಕಲೇಬೇಕು,
0: ಅದು ಎದುರಿನ ಬೆಲ್ಟ್.
1: ಹೌದು, ಇನ್ನೇನಾದ್ರು ಉಂಟಾ?
0: ಮತ್ತು ತುಂಬ ಹೊತ್ತು ಆಫೀಸಲ್ಲಿ ಕೂತ್ಕೊಂಡಿರುವವರು ಒಂದು 1 ಗಂಟೆಗೊಂದ್ಸಲ ಅಥವಾ 2 ಗಂಟೆಗೊಂದ್ಸಲ ಚೇರಿಂದ ಎದ್ದು ಸ್ವಲ್ಪ ಆಚೀಚೆ ಓಡಾಡಿ ಸ್ಟ್ರೆಚ್ ಮಾಡುವಂಥದ್ದು ಮಾಡಬೇಕು. ಮತ್ತು ಭಾರ ಎತ್ತುವಂಥದ್ದು ತುಂಬ ದೂರ ಇದ್ದರೆ ಭಾರ ಎತ್ತಲಿಕ್ಕೆ ಹೋಗಬಾರ್ದು, ಭಾರ ನಮ್ಮ ಹತ್ತಿರಕ್ಕೆ ತಗೊಂಡು ಆಮೇಲೆ ಎತ್ತಬೇಕು. ನಮ್ಮ ಸಾಮರ್ಥ್ಯಕ್ಕಿಂತ ಜಾಸ್ತಿ ಭಾರವನ್ನು ಎತ್ತಲಿಕ್ಕೆ ಹೋಗಬಾರ್ದು. ಮತ್ತು ಮಲಗುವ ಹ್ಯಾಬಿಟ್, ನಾವು ಆದಷ್ಟು ಬೆನ್ನ ಮೇಲೆ ಮಲಗುವಾಗ ನೋಡ್ಕೊಳ್ಬೇಕು. ಕೆಲವರಿಗೆ ತುಂಬ ನೋವು ಇರ್ತದೆ, ಬೆನ್ನ ಮೇಲೆ ಮಲಗಲಿಕ್ಕೆ ಆಗುದಿಲ್ಲ. ಆಗಿದ್ದಾಗ ಫೀಟಲ್ ಪೊಸಿಷನ್ ಅಂತ ಹೇಳುವಂಥ ಸೈಡಲ್ಲಿ ಮಲಗುವಂಥದ್ದು, ಮೊಣಕಾಲನ್ನು ಸ್ವಲ್ಪ ನಮ್ಮ ಕಡೆ ಹೇಳ್ಕೊಂಡು ಮಲಗಬಹುದು, ಅದರಿಂದ ನೋವು ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತು ಯಾವಾಗಲೂ ಫರ್ಮ್ ಸರ್ಫೇಸ್ ಮೇಲೆ ಮಲಗಬೇಕು, ತುಂಬ ಸಾಫ್ಟ್ ಇದ್ದ ಬೆಡ್ ಮೇಲೆ ಮಲಗಬಾರ್ದು. ಹತ್ತಿಯ ಬೆಡ್ ತುಂಬ ಸಾಫ್ಟ್ ಆದರೆ ಬೆನ್ನಿಗೆ ಸಪೋರ್ಟ್ ಸಿಗೋದಿಲ್ಲ, ಅದರಲ್ಲಿ ನೋವು ಬರ್ತದೆ.
1: ದೈನಂದಿನ ಒಂದು ಎಕ್ಸಸೈಸ್ ಅಥವಾ ಒಂದು ಯೋಗಾಸನ ವ್ಯಾಯಾಮ ಮಾಡುವಂಥದ್ದು ಕೂಡ ಬಹಳಷ್ಟು ಅವಶ್ಯ.
0: ಹೌದು, ತುಂಬಾ ಮುಖ್ಯ. ಡೈಲಿ ಒಂದು ಬೆನ್ನಿನ ಅಥವಾ ಕುತ್ತಿಗೆ ಭಾಗವನ್ನು ಸ್ಟ್ರೆಚ್ ಮಾಡಿ ಅಥವಾ ಮಸಲ್ ಎಕ್ಸಸೈಸ್ ಮಾಡುವಂಥದ್ದು ಅವರವರ ಫಿಟ್ನೆಸ್ಗೆ ಸಹಕಾರಿಯಾಗ್ತದೆ. ಇನ್ನೊಂದು ಮುಖ್ಯ ವಿಷಯ ನ್ಯೂಟ್ರಿಷನ್, ನಾವು ತಗೊಳ್ಳೋ ಆಹಾರ ಪದ್ಧತಿ. ನಾವು ಓವರ್ ವೈಟ್ ಆಗುವಾಗ ಫುಡ್ ತಗೊಳ್ಬಾರ್ದು, ಸರಿಯಾದ ಪ್ರಮಾಣದಲ್ಲಿ ಫುಡ್ ತಗೊಳ್ಬೇಕು, ಮತ್ತು ಸಫಿಷಿಯಂಟ್ ಕ್ವಾಂಟಿಟಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅಂತ ತಗೊಳ್ಬೇಕು, ಮತ್ತು ಸ್ಮೋಕಿಂಗ್ ಅನ್ನು ಅವಾಯ್ಡ್ ಮಾಡಬೇಕು. ಸ್ಮೋಕಿಂಗ್ ಮತ್ತು ಬೆನ್ನು ನೋವಿಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಈಗ ಸ್ಮೋಕಿಂಗ್ ರೆಡ್ಯೂಸಸ್ ಬ್ಲಡ್ ಫ್ಲೋ, ನಮ್ಮ ಸೊಂಟಕ್ಕೆ ರಕ್ತ ಸಂಚಾರ ಕಡಿಮೆ ಮಾಡ್ತದೆ. ಅಲ್ಲ, ಎಲ್ಲ ಭಾಗದ ನಮ್ಮ ಶರೀರದ ಎಲ್ಲ ಭಾಗಕ್ಕೂ ಕೂಡ ರಕ್ತ ಸಂಚಾರ ಸ್ಮೋಕಿಂಗಲ್ಲಿ ಕಡಿಮೆ ಆಗ್ತದೆ. ಆದರೆ ಸೊಂಟದ ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆದಾಗ ಡಿಸ್ಕ್ ಡಿಜೆನರೇಷನ್ ಆಗ್ತದೆ, ಹಾಗೆ ಆಸ್ಟಿಯೋಪೋರೋಸಿಸ್ ಎಲುಬಿನ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಸ್ಮೋಕಿಂಗಿಂದ ಕೆಮ್ಮು ಬರ್ತದೆ, ಕೆಮ್ಮು ಬಂದಾಗ ಸೊಣವು ಜಾಸ್ತಿ ಆಗ್ತದೆ.
1: ಒಂದಕ್ಕೊಂದು ಸಂಬಂಧ ಇದೆ
0: ಒಳ್ಳೆಯದು
1: ಸುಧಾಕರ್ ಅವರೇ, ಒಳ್ಳೆಯದು ಡಾಕ್ಟರ್ ಸುಧಾಕರ್ ಅವರೇ. ಬೆನ್ನು ನೋವಿಗೆ ಕಾರಣ ಏನು ಹಾಗೂ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬಹುದು, ಜೊತೆಗೆ ಬೆನ್ನು ನೋವು ಬಾರದ ಹಾಗೆ ಯಾವ ರೀತಿಯ ನಾವು ಮುಂಜಾಗ್ರತಾ ಕ್ರಮವನ್ನು ಕೂಡ ಅನುಸರಿಸಬೇಕು, ಈ ವಿಚಾರವಾಗಿಯೂ ಕೂಡ ನಮ್ಮ ಕೇಳುಗರಿಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು.
0: ನಮಸ್ಕಾರ ಸರ್.
2: ಇದುವರೆಗೆ ಬೆನ್ನು ನೋವು ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸುಧಾಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ದೇವರ ನಾಮಗಳನ್ನ ಕೇಳುವಿರಿ. ಮೊದಲಿಗೆ ಜಿ ಪಿ ಸುನೀತಾ ಅವರಿಂದ ಸ್ವರಚಿತ ಕವನ ವಚನ.
1: ಆಕಾಶವಾಣಿಯ ಕೇಳುಗರಿಗೆಲ್ಲ ನನ್ನ ಅಭಿನಂದನೆ. ಸ್ನೇಹಿತರೆ, ನಾನು ನಿಮ್ಮ ಸುನೀತಾ ಕುಪ್ಪಗಡ್ಡೆ. ಕುವೆಂಪು ಯೂನಿವರ್ಸಿಟಿಯ ಇಂಗ್ಲಿಷ್ ವಿಭಾಗದಲ್ಲಿ ದ್ವಿತೀಯ ಎಂಎನ್ ಓದ್ತಾ ಇದ್ದೀನಿ. ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕ, ಕಾದಂಬರಿ, ಕವಿತೆ ಹಾಗೆ ಕತೆಗಳನ್ನ ಕಾಣಬಹುದು. ಈ ದಿನ ನಾನು ನಿಮ್ಮ ಮುಂದೆ ಕವನ ವಾಚನಡಲು ಬಂದಿದ್ದೇನೆ. ಕವನ ಎಂದರೆ ಒಂದು ರೀತಿಯ ನೆಮ್ಮದಿ, ಒಂದು ರೀತಿಯ ಸಂಗೀತ, ಒಂದು ರೀತಿಯ ಮನದ ಹಾಸ್ಯ. ಹಾಸ್ಯ ಅಂತ ಯಾಕೆ ಹೇಳಿದೆ ಅಂದ್ರೆ, ನಮ್ಮೊಳಗೆ ಒಂದು ರೀತಿಯ ನಗುವನ್ನ ಉಂಟು ಮಾಡುತ್ತೆ. ಆ ನಗು ತುಂಬಾ ನೆಮ್ಮದಿಯಾಗಿರುತ್ತೆ, ಅದಕ್ಕಾಗಿ ಹಾಸ್ಯ ಅಂತ ಹೇಳಿದೆ. ಹಾಗೆ ಕೆಲವು ಸಾಹಿತ್ಯವನ್ನ, ಕೆಲವು ಕವಿತೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು ಇದೆ. ಗಂಭೀರ ಅಂತ ಹೇಳಿದ್ರೆ ಸಮಾಜದ ಬಗ್ಗೆ ನಾವು ತಗೊಂಡಿರೋಂತ ಕಳಕಳಿ ಅಂತ ಅನ್ಬು. ಅಂದ್ರೆ ಒಂದು ಪದ್ಯವನ್ನ ಸೃಷ್ಟಿ ಮಾಡೋ ರೀತಿ ಏನಿದೆ, ಸಮಾಜ ಮುಖಿಯಾಗಿದ್ರೆ ಅದು ಗಂಭೀರವಾಗಿರುತ್ತೆ. ಒಂದು ವಿಚಾರವನ್ನ ಲೇವಡಿ ಮಾಡಿ ಮಾತಾಡೋದಾಗಿದ್ರೆ ಅಲ್ಲಿ ಹಾಸ್ಯ ಇರುತ್ತೆ. ಕವನದಲ್ಲಿ ಇವೆಲ್ಲವೂ ಸಾಧ್ಯ. ಹಾಗೆ ಈ ನನ್ನ ಕವನಗಳನ್ನ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನನ್ನ ಮೊದಲ ಕವನದ ಶೀರ್ಷಿಕೆ ಶೂನ್ಯ. ಇಂದು ನಾ ಪಡೆದಿದ್ದೆಲ್ಲ ಶೂನ್ಯ, ಘನಶೂನ್ಯ. ಒಂಟಿತನಕ್ಕೆ ತೇಪೆ ಹಾಕಿ ಬಸವಳಿದೆ, ಯಾರಿಲ್ಲ ಜೊತೆಗೆ ಮತ್ತಿಗೆ. ಅಪ್ಪ ಅಮ್ಮನ ಮಾತು ಕೇಳಲಾಗದೆ, ಭಯಕ್ಕೆ ತೀರಿಸಲಾಗದೆ. ಗೆಳೆಯ ಗೆಳೆಯರಿಗೆ, ಗೆಳೆಯ ಗೆಳತಿಯರಿಗೆ ಹೊಂದಿಕೊಳ್ಳಲಾಗದೆ. ಸ್ವಲ್ಪ ಬೂಕಾದೆ ಮಂಕಾದೆ. ಯಾವ ನಿರೀಕ್ಷೆಗಳು ನನ್ನನ್ನು ಮಂಕಾಗಿಸಿವು? ಯಾರಿಗಾಗಿ ನಾನು ಇಂದು ಪರಿತಪಿಸುವಂತಾಗಿದೆ? ಎಲ್ಲಿಗೆ ಹೋಗಬೇಕಾಗಿದೆ? ಇಲ್ಲೇಕ್ಕೆ ಉಳಿಯಬೇಕಾಗಿದೆ? ಏಕೆ, ಹೇಗೆ, ಯಾರು, ಎಲ್ಲಿ, ಇವೇ ಸರಿ ಪ್ರಶ್ನೆಗಳನ್ನ ಆವರಿಸಿವೆ. ಆದರೆ ನನಗಿನ್ನು ಉತ್ತರ ದೊರೆತಿಲ್ಲ. ದೀರ್ಘ ಯೋಚನೆಯ ಮೂಲಕ ಅಂದುಕೊಂಡೆ ಎಲ್ಲವೂ ಶೂನ್ಯ. ಆದರೆ ಶೂನ್ಯವೇ ಮಿತಿಯಲ್ಲ. ಅದಕ್ಕೂ ಮ್ಯಾಲಿರುವ ಘನಶೂನ್ಯ ನನ್ನ ಕಾಡಿದೆ. ನನ್ನ ಎರಡನೇ ಕವನದ ಶೀರ್ಷಿಕೆ ಕರೆದೊಯ್ಯುವುದೆಲ್ಲಿಗೆ ಈ ಜೀವನ. ಸಮುದ್ರದಾಚೆಯ ದಂಡೆ ಇಲ್ಲಿ

0: ಸೊಗಸು. ಸಮುದ್ರದಾಚೆಯ ದಂಡೆ ಇಲ್ಲಿಂದ ಸೊಗಸು. ಹೋಗಿ ಅಲ್ಲಿರಬೇಕೆಂಬ ಬಯಕೆ, ಹೋಗಿ ಅಲ್ಲಿಯೇ ಇರಬೇಕೆಂಬ ಬಯಕೆ. ಹಾಗೆಯೇ ಅಲ್ಲಿದ್ದವನಿಗೆ ನಾನಿಂತ ನೆಲದ ಆಸೆ, ಹಾಗೆಯೇ ಅಲ್ಲಿದ್ದವನಿಗೆ ನಾನಿಂತ ನೆಲದ ಆಸೆ. ನಾ ಬಯಸಿದ್ದು ಅಲ್ಲಿಯವನಿಗೆ ಬೇಡವಾಗಿದೆ, ನಾ ಬಯಸಿದ್ದು ಅಲ್ಲಿಯವನಿಗೆ ಬೇಡವಾಗಿದೆ. ಅವ ವಲ್ಲ ಎಂದಿದ್ದು ನನಗೆ ಹಾತರಿಕೆಯಾಗಿದೆ. ನಮಗೆಲ್ಲೂ ತೃಪ್ತಿ ಇಲ್ಲ. ಇಂದ್ರಚಂದ್ರ ಲೋಕಗಳೆಲ್ಲ ಬಯಕೆಗಳ ಮೆಟ್ಟಿಲಷ್ಟೆ. ಮತ್ತೆ ಮುಂದಕ್ಕೆ ಮೂಡುವ ದಾರಿ ಹಿಡಿದು ಸಾಗಿ ಮತ್ತೊಂದು ಲೋಕವ ಸೃಷ್ಟಿಸುವ ಲವಲವಿಕೆ. ಆದರೇನು ಎಲ್ಲವೂ ಅಂದುಕೊಂಡಂತಾಗುವುದೇ? ಎಲ್ಲವೂ ಅಂದುಕೊಂಡಂತಾದರೆ ಚಿಗುರೊಡೆವ ಎಲ್ಲವೂ ಕೊನೆಗಾಣುತ್ತದೆ ಕೊನೆಗಾಣಲೇಬೇಕು. ಆದರೆ ಆ ನಡುವೆ ನಾವು ಮಾಡುವ ಹೋರಾಟವಷ್ಟೇ ಮುಖ್ಯವಾಗುವ ಸಮಯ. ಜೀವನ ಅಂದುಕೊಂಡದ್ದಕ್ಕಿಂತ ಕಡಿಮೆ ಅನುಭವಿಸುವುದಕ್ಕಿಂತ ಹೆಚ್ಚು. ಜೊತೆ ಕೆಲ ನಿರಾಶೆಗಳಷ್ಟೇ. ನಮಗೆ ಜೀವನದಲ್ಲಿ ಕೆಲ ನಿರಾಶೆಗಳಷ್ಟೇ. ಗೆಳೆಯರೇ, ನನ್ನ ಕವನದ ಶೀರ್ಷಿಕೆ ಚಿರಂಜೀವಿ. ಈ ಭೂಮಿ ಮೇಲೆ ಸುಮಾರಿಗೆ ಯಾರು ಅಷ್ಟು ಕಾಲ ಬಾಳಲ್ಲ ಅನ್ಸುತ್ತೆ. ಈ ನನ್ನೊಂದು ಕವನ ಮಾತ್ರ ಹೆಚ್ಚು ಕಾಲ ಬಾಳಬಹುದು. ಕವನದ ಶೀರ್ಷಿಕೆ ಚಿರಂಜೀವಿ. ಚಿಗುರೊಳಗೆ ಮೂಡುವಾಸೆ ಅಯ್ಯೋ ಬೇಡ ಮತ್ತೆ ಮುದುಡುವೆ. ಹಣ್ಣಾಗುವ ಆಸೆ ಛೇ ಈ ಜನರಲ್ಲಿ ಬಿಟ್ಟಾರು ಹೆಣ್ಣಾಗುವ ಆಸೆ ಮತ್ತೆ ಈ ಜನರಲ್ಲಿ ಬಿಟ್ಟಾರು ಹೆಣ್ಣಾಗುವ ಆಸೆ ಮತ್ತೆ ಈ ಜನರಲ್ಲಿ ಬಿಟ್ಟಾರು ಹೂವಂತೂ ಆಗಲಾರೆ ಮತ್ತೇನಾಗಲಿ. ಹೀಗೆ ಹೇಳುತ್ತಾ ಹೋದರೆ ನಾನು ಬಾಳಿಕೆಗೆ ಬರುವುದಿಲ್ಲ. ಇದಾಗುವೆ. ಪ್ಲಾಸ್ಟಿಕ್ ಎಲ್ಲರಿಗೂ ಬೇಕು. ಹಾಗೆ ಎಲ್ಲದಕ್ಕೂ ಬೇಕು. ಇದಾಗುವೆ. ಮತ್ತೆ ನಾನು ಸಾಯುವುದೇ ಇಲ್ಲ. ಅಮೃತ ಕುಡಿದಂತೆ ಯಾವ ಸ್ಥಿತಿಯಲ್ಲಾದರೂ ಪ್ರಕೃತಿಯೊಟ್ಟಿಗೆ ಇರಬಹುದು. ಹೂಳಿದರೂ ಸುಟ್ಟರೂ ಅಷ್ಟೇ. ಮತ್ತೆ ನಾನೇ ಆವರಿಸುವೆ ಗಾಳಿಯ ಪ್ರತಿರೂಪವಾಗಿ. ನನಗೆ ಸಾವಿಲ್ಲ. ಮತ್ತಾರು ನಾ ಹುಟ್ಟಿದ ಮೇಲೆ ಕೊಲೆ ಮಾಡಲಾರರು. ನಾನಾಗಿಯೇ ಆತ್ಮಹತ್ಯೆ ಮಾಡಿಕೊಳ್ಳಲಾಗದು. ನಾನು ಚಿರಂಜೀವಿ. ಸ್ನೇಹಿತರೆ, ಇನ್ನಾದರೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ನನ್ನ 4ನೇ ಕವನದ ಶೀರ್ಷಿಕೆ ಈ ಯುಗದ ಮನುಷ್ಯ. ನಕ್ಷತ್ರ ತಾರೆ ಹೂವು ನೀರು ಮರ ಇದಾವುದರ ಮೇಲೂ ಒಲವಿಲ್ಲ. ನನ್ನ ಬಯಕೆಗಳಿಷ್ಟೇ ಹಣ ಮತ್ತಷ್ಟು ಹಣ. ಏಕೆಂದರೆ ನಾ ಈ ಯುಗದ ಮನುಷ್ಯ.
1: ರಮ್ಯತೆಯಲ್ಲಿ ಒಂದಿಂಚು ಮೋಹವಿಲ್ಲ.
0: ಕೇವಲ ಗಳಿಕೆ ಮತ್ತು ಗಳಿಕೆ. ಎಷ್ಟು ಕೂಡಿಡಬೇಕು ಲೆಕ್ಕವಿಲ್ಲ. ಎಷ್ಟು ಖರ್ಚು ಮಾಡಬೇಕು ಮಿತಿ ಇಲ್ಲ. ಎಷ್ಟು ಹಾಳು ಮಾಡಬೇಕು ಅರಿವಿಲ್ಲ.
1: ಎಷ್ಟು ಕೂಡಿಡಬೇಕು ಲೆಕ್ಕವಿಲ್ಲ.
0: ಉಳಿಸಿ ಹೋಗುವ ಮನೋಧರ್ಮವೇ ಮಾಯವಾಗಿದೆ. ಏಕೆಂದರೆ ನಾವು ಈ ಯುಗದ ಮನುಷ್ಯರು. ಮುಂದೊಂದು ದಿನ ಈ ದರೆಯಲ್ಲಿ
1: ಮುಂದೊಂದು ದಿನ ಈ ಧರೆಯಲ್ಲಿ ಯಾರೂ ಬದುಕದಂತೆ, ಮತ್ತಾರೋ ಹುಟ್ಟದಂತೆ, ಇನ್ಯಾರೋ ಬೆಳೆಯದಂತೆ, ಮುಂದೊಂದು

0: ಉಳಿಸೋಗೋದು ಮಾಡ್ತಾ ಇಲ್ಲ ನಾವು. ನನ್ನ ಕವನದ ಶಿಷ್ಯಕ್ಕೆ ಗಾಳಿ ನೀರೆಲ್ಲ ದುಬಾರಿ, ನಮ್ಮೂರ ಕೆರೆಯ ನೀರು ತೊಳೆಯಲು ಬಳಿಯಲು, ನಮ್ಮೂರ ಕೆರೆಯ ನೀರು ತೊಳೆಯಲು ಬಳಿಯಲು, ದನ ಕರುಗಳ ಮೈಮೀಯಲು, ದನ ಕರುಗಳ ಮೈಮೀಯಲು, ಭಟ್ಟರ ಶಂಖ ಜಾಗಟೆ ಶುಚಿಗೊಳಿಸಲು, ಲಿಂಗವ ಶುಭ್ರಗೊಳಿಸಲು, ಭಟ್ಟರ ಶಂಖ ಜಾಗಟೆ ಶುಚಿಗೊಳಿಸಲು, ಲಿಂಗ ಶುಭ್ರಗೊಳಿಸಲು, ಎಲ್ಲರೂ ಬಳಸುತ್ತಾರಾದರೂ ಸುಂಕ ಕಟ್ಟಬೇಕಿಲ್ಲ, ನಮ್ಮೂರ ಕೆರೆಯ ನೀರಿಗೆ ಸುಂಕ ಕಟ್ಟಬೇಕಿಲ್ಲ. ಆದರೆ ಈ ಪೇಟೆ ಇದೆಯಲ್ಲ, ಅಲ್ಲಿ ನೀರಿಗೂ ನಾಣ್ಯ ಕೊಡಬೇಕು. ಆದರೆ ಈ ಪೇಟೆ ಇದೆಯಲ್ಲ, ಅಲ್ಲಿ ನೀರಿಗೂ ನಾಣ್ಯ ಕೊಡಬೇಕು. ಎಪ್ಪೋ ಎಂತ ಕಾಲ ಬಂತು, ಜೀವಜಲಕ್ಕೆ ಬೆಲ ಕಟ್ಟಲಾದೀತೆ ಸಾಧ್ಯವೇ? ಎಪ್ಪೋ ಎಂತ ಕಾಲ ಬಂದಿತ್ತು, ಜೀವಜಲಕ್ಕೆ ಬೆಲ ಕಟ್ಟಲಾದೀತೆ ಸಾಧ್ಯವೇ? ಮೂರ್ಖ ಜನರು, ಇನ್ನು ಕೆಲವೇ ವರ್ಷ ಗಾಳಿಯನ್ನು ಗ್ರಾಮ್ಗಟ್ಟಲೆ ಕೊಂಡು ಮೂಗಿಗೆ ತೋರಿಸಿಕೊಳ್ಳಬೇಕಾಗಬಹುದು, ಗಾಳಿಯನ್ನು ಗ್ರಾಮ್ಗಟ್ಟಲೆ ಕೊಂಡು ಮೂಗಿಗೆ ತೋರಿಸಿಕೊಳ್ಳಬೇಕಾಗಬಹುದು. ಅದರಲ್ಲೂ ಅವರಿಗಿಷ್ಟು ಇವರಿಗಿಷ್ಟು ಮಹಿಳೆಯರಿಗಿಷ್ಟು ಮೀಸಲಾತಿ ಎಂದು ಕಾನೂನು ಹುಟ್ಟಿಕೊಳ್ಳಬಹುದು. ಅದರಲ್ಲೂ ಅವರಿಗಿಷ್ಟು ಇವರಿಗಿಷ್ಟು ಮಹಿಳೆಯರಿಗಿಷ್ಟು ಮೀಸಲಾತಿ ಎಂದು ಕಾನೂನು ಹುಟ್ಟಿಕೊಳ್ಳಬಹುದು. ಅಷ್ಟರಲ್ಲಿ ನನ್ನ ಪೀಳಿಗೆಯವರ ಉಸಿರಾಟವೇ ನಿಂತು ಹೋಗಲಿ ಮುಂದೆ ಲಂಚದ ಕರಾಳ ರೂಪ ಇನ್ನೂ ಹೆಚ್ಚಾಗುವ ಕಾರಣ ಗ್ರಾಮ್ ಗಾಳಿಗೂ ಲಕ್ಷಗಟ್ಟಲೆ ಹಣ ಪೋಲಾಗುತ್ತಿರುವುದೆನ್ನಿ ಅನ್ಯ ಮಾರ್ಗದಲ್ಲಿ. ಮುಂದೆ ಲಂಚದ ಕರಾಳ ರೂಪ ಇನ್ನೂ ಹೆಚ್ಚಾಗಿರುವ ಕಾರಣ ಗ್ರಾಮ್ ಗಾಳಿಗೂ ಲಕ್ಷಗಟ್ಟಲೆ ಹಣ ಪೋಲಾಗುತ್ತಿರುವುದೆನ್ನಿ ಅನ್ಯ ಮಾರ್ಗದಲ್ಲಿ. ಲಂಚ ನೀಡಲಾಗದೆ ಸತ್ತರೆ ಅದಕ್ಕೆ ನಮ್ಮ ಪೀಳಿಗೆಯವರೇ ಎಚ್ಚರಿಕೆ ಇದು ಆಮೇಲೆ ಗಾಳಿಲ್ಲದೆ ಸಂಕಟ ಪಡುವಂತಾದರೆ ಎಂದು ನನ್ನ ಕಾಳಜಿ ಇಲ್ಲವಾದರೆ ಇಷ್ಟು ಕೆಲಸ ಮಾಡಿ, ಒಂದಿಷ್ಟು ಖಾಲಿ ಡಬ್ಬ ಪಾತ್ರೆಯನ್ನು ಕೊಂಡು ಮನೆಯಲ್ಲಿಡಿ ಖಾಲಿದರೆ ಗಾಳಿಯೇ ಅಲ್ಲವೇ ಮುಂದೊಂದು ದಿನ ಖಾಲಿಯೇ ಇಲ್ಲ ಈ ಜಗತ್ತಿನಲ್ಲಿ ಖಾಲಿಯೇ ಇಲ್ಲ. ಸ್ನೇಹಿತರೆ, ನನ್ನ ಕವನಗಳನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.
1: ಇದುವರೆಗೆ ಜಿಪಿ ಸುನೀತಾ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇನ್ನು ಮುಂದೆ ಎಂಆರ್ ಪೃಥ್ವಿ ಅವರಿಂದ ಪುರಂದರದಾಸರ ದೇವರ ನಾಮಗಳು. ಆರಂಭದಲ್ಲಿ ಮನವ ಶೋಧಿಸಬೇಕು ನಿತ್ಯ.

0: ಇದುವರೆಗೆ ಪೃಥ್ವಿ ಎಂಆರ್ ಅವರಿಂದ ಪುರಂದರದಾಸರ ದೇವರ ನಾಮಗಳನ್ನು ಕೇಳಿದಿರಿ, ಭಾಷಣ ಹಾಗೂ ಭಾವಗೀತೆಗಳ ಕೇಳುವಿರಿ. ಮೊದಲಿಗೆ ಭಾಷಣ. ಸಾಹಿತ್ಯ ಅಧ್ಯಯನ ನಮಗೇನು ನೀಡಬಲ್ಲದು? ಮಾತನಾಡುತ್ತಾರೆ ದ.ರಾ. ವೆಂಕಟೇಶ್ ಮೂರ್ತಿ.
1: ಬದುಕನ್ನು ಅರ್ಥ ಮಾಡಿಕೊಳ್ಳಲು ಸಾಹಿತ್ಯ ಅತ್ಯಂತ ಉಪಯುಕ್ತ ಸಾಧನವಾಗಿದೆ. ಬರಹಗಾರ ತನ್ನೆಲ್ಲ ಅನಿಸಿಕೆಗಳನ್ನು ಅದರಲ್ಲಿ ದಾಖಲೀಕರಿಸುತ್ತಾನೆ. ಕಾಲದಿಂದ ಕಾಲಕ್ಕೆ, ದೇಶದಿಂದ ದೇಶಕ್ಕೆ, ಜನಾಂಗದಿಂದ ಜನಾಂಗಕ್ಕೆ, ವಾತಾವರಣದಿಂದ ವಾತಾವರಣಕ್ಕೆ ಬರಹಗಾರನ ಬರಹದ ರೀತಿ ನೀತಿಗಳು ಬದಲಾಗುತ್ತಿರುತ್ತವೆ. ಆತ ಮನೋರಂಜನೆಗಾಗಿ ಸಮಾಜವನ್ನು ತಿದ್ದುವುದಾಗಿ, ಉತ್ತಮ ಸಂಸ್ಕೃತಿ ನಿರ್ಮಾಣಕ್ಕಾಗಿ, ಉತ್ತಮ ರಾಜಕೀಯಕ್ಕಾಗಿ, ಮೌಲ್ಯಗಳ ಜೀವಂತಿಕೆಗಾಗಿ, ದೇಶಭಕ್ತಿಗಾಗಿ, ಮಾತಾಪಿತೃಗಳ ವಾತ್ಸಲ್ಯಕ್ಕಾಗಿ, ತ್ಯಾಗರಾಗಿ, ಹೀಗೆ ಹತ್ತು ಹಲವಾರು ಕಾರಣಗಳಿಗಾಗಿ ಸಾಹಿತ್ಯವನ್ನು ಸೃಷ್ಟಿಸುತ್ತಾನೆ. ಒಂದು ಜನಾಂಗದ ಆತ್ಮ ಪರಿಚಯ ಮಾಡಿಕೊಳ್ಳಬೇಕಾದರೆ ಸಾಹಿತ್ಯ ಅಧ್ಯಯನವು ಒಳ್ಳೆ ರಾಜಮಾರ್ಗ. ಸಾಹಿತ್ಯ ಅಧ್ಯಯನವು ನಮಗೆ ಸ್ನೇಹಿತನಂತೆ ವರ್ತಿಸುತ್ತದೆ. ಸಾಹಿತ್ಯಕ್ಕೆ ಇಂತಹದೇ ಜಾತಿ, ಜನಾಂಗ, ಧರ್ಮ ಎಂಬ ಕಟ್ಟುಪಾಡು ಇರುವುದಿಲ್ಲ. ಒಂದು ಸುಸಂಸ್ಕೃತ ನಾಗರಿಕ ಸಮಾಜವನ್ನು ಸೃಷ್ಟಿಸಬೇಕಾದರೆ ನಿರಂತರ ಅಧ್ಯಯನ ಅಗತ್ಯವಾದುದಾಗಿದೆ. 12ನೇ ಶತಮಾನದಲ್ಲಿ ತಲೆದೋರಿದ್ದ ಸಮಸ್ಯೆಗಳೇ ಇಂದಿಗೂ ಇವೆ. ಜಾತಿ ವ್ಯವಸ್ಥೆ, ಮೂಢನಂಬಿಕೆ, ಸ್ತ್ರೀ ಶೋಷಣೆಗಳು, ಪ್ರಾಣಿ ಬಲಿ ಮುಂತಾದ ಮೌಢ್ಯಗಳನ್ನು ಬೆಳೆಸಿಕೊಂಡು ಬಂದಿರುವುದು, ಅವುಗಳಿಗೆಲ್ಲ ವಚನಕಾರರು ತಮ್ಮ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದರು. ನಂತರ ಬಂದ ದಾಸ ಸಾಹಿತ್ಯವು ಸಹ ಭಕ್ತಿಯ ಮೂಲಕ ಸಮಾಜದಲ್ಲಿ ಇದ್ದ ಮೌಢ್ಯಗಳನ್ನು ಕಿತ್ತೊಗೆಯಲು ಪ್ರಯತ್ನಿಸಿತು. ನಂತರ 20ನೆಯ ಶತಮಾನದಲ್ಲಿ ಆರಂಭದಲ್ಲಿ ಬಂದ ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ, ದಲಿತ ಸಾಹಿತ್ಯ ಕೃತಿಗಳು ಜನರನ್ನು ಆಕರ್ಷಿತರನ್ನಾಗಿ ಮಾಡಿದವು, ಸಮಾಜದ ಪರಿವರ್ತನೆಗೆ ಕಾರಣವೂ ಆದವು. ಕನ್ನಡದ ಕಣ್ವರಾದ ಬಿಎಂ ಶ್ರೀ ಅವರು ಹೊಸ ತೆರನಾದ ಸಾಹಿತ್ಯವನ್ನು ಬೆಳಕಿಗೆ ತರುವ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಅರುಣೋದಯವನ್ನು ಮೂಡಿಸಿದರು. ಓದುಗರನ್ನು ತಮ್ಮೆಡೆಗೆ ಸಾಹಿತ್ಯದ ಹೊಸತನವನ್ನು ಹುಟ್ಟುಹಾಕಿದರು. ಅದರಂತೆ ನವ್ಯ ಕಾವ್ಯದ ಸೃಷ್ಟಿಯಾಯಿತು. ಇಲ್ಲಿಯೂ ಪ್ರಕೃತಿಯನ್ನು ಕೇಂದ್ರವಾಗಿಸಿಕೊಂಡು ರಚಿಸಿದ ಕವಿತೆಗಳು ಭಾವ ತೀವ್ರತೆಯನ್ನು ಹೆಚ್ಚಿಸುವುದರ ಜೊತೆಗೆ ಸಾಹಿತ್ಯದಲ್ಲಿ ಸೃಜನಾತ್ಮಕತೆಯನ್ನು ಸೃಷ್ಟಿಸಿತು. ಯಾವುದೇ ಒಂದು ಭಾಷೆಯಲ್ಲಿ ದೇಶದಲ್ಲಿ ಬರೆದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ದೃಷ್ಟಿಯಿಂದ ಅವುಗಳು ರಚನೆಯಾದ ಕಾಲ, ದೇಶ, ಕವಿ, ಮತ ಜನಾಂಗ, ಮೌಲ್ಯ ಇವೆಲ್ಲವನ್ನ ಕ್ರೋಢೀಕರಿಸಿದರೆ ಒಂದು ಜನಗದ ಚಿಂತನೆ, ಸಂಸ್ಕೃತಿ, ನಿಲುವುಗಳ ದಾಖಲುಗಳು ದೊರೆತು ಮುಂದಿನ ಜನಾಂಗ ದೇಶವನ್ನು ಹೇಗೆ ಕಟ್ಟಬೇಕೆಂಬ ಚಿಂತನೆಗೆ ಸರಿಯಾದ ದಿಕ್ಕು ದೊರೆತಂತಾಗುತ್ತದೆ. ಸಾಮಾಜಿಕ ಚಿಂತನೆ, ಸಾಹಿತ್ಯಿಕ ಅಭಿರುಚಿ ಇವುಗಳನ್ನು ಅಧ್ಯಯನ ಮಾಡುವುದು ಇದರ ಘನ ಉದ್ದೇಶವಾಗಿರುತ್ತದೆ. ಸಾಹಿತ್ಯ ಅಧ್ಯಯನದಿಂದ ಒಂದು ದೇಶದ ಭಾಷೆಯ ಹಿರಿಮೆ, ಗರಿಮೆ ಎಲ್ಲವೂ ಗೊತ್ತಾಗುತ್ತದೆ. ಸಾಹಿತ್ಯ ಅಧ್ಯಯನವು ಒಂದು ರೀತಿಯ ರಸಪಯಣವಾಗಿದೆ ಎಂದರೆ ತಪ್ಪಾಗಲಾರದು. ಕೆರೆ, ಹಳ್ಳ, ಬಾವಿಗಳು ಮೈದಗೆದರೆ ಗುಳ್ಳೆ ಗೊರಗಳನ್ನು ಕಾಣಬಹುದು, ವಾರಿದಿ ಮೈದೊಗೆದರೆ ರತ್ನಗಳನ್ನು ಕಾಣಬಹುದು. ಹೀಗೆ ಸಾಹಿತ್ಯಾಧ್ಯಯನವನ್ನ ಮಾಡುತ್ತಾ ಹೋದಂತೆ ನಿತ್ಯ ಜೀವನದಲ್ಲಿ ಅನುಭವಿಸುವ ಸರಳತೆ ಮತ್ತು ಕಠಿಣತೆ ಎಲ್ಲವನ್ನ ಶ್ರೀಸಾಮಾನ್ಯನಿಂದ ಹಿಡಿದು ಸಿರಿವಂತನವರೆಗೆ ಕಾಣಬಹುದಾಗಿದೆ. ಇದಕ್ಕಾಗಿ ನಿರಂತರ ಶ್ರದ್ಧೆ, ಗುರಿ ಬೇಕಾಗುತ್ತದೆ. ಸಾಹಿತ್ಯಾಧ್ಯಯನವು ಹೆಚ್ಚು ಮಾಡಿದ ಪ್ರಾಣಿಗಳ ಅವಸ್ಥೆಯಿಂದ ಹಿಡಿದು ಮನುಷ್ಯನ ಅವಸ್ಥೆಗೆ ಬಂದು ಆದ ಎಲ್ಲ ಬದಲಾವಣೆಗಳು ಗೋಚರಿಸುತ್ತವೆ. ಹೀಗೆ ಮನುಷ್ಯ ಶಿಲಾಯುಗದ ಮಾನವನಾಗಿ ಬದುಕಿ ಹೊಸ ಶಿಲಾಯುಗದಂತೆ ನಡೆದ ಜೀವನದ ಮಾರ್ಪಾಡುಗಳನ್ನು ಕಂಡುಕೊಳ್ಳುತ್ತಾನೆ. ಮನುಷ್ಯನ ದೈನಂದಿನ ಬದುಕಿನಲ್ಲಿ ಒಂದೇ ಬಗೆಯ ವ್ಯವಹಾರಗಳು ಬೇಸರ ಉಂಟು ಮಾಡಬಹುದು. ಇಂತಹ ಸಮಯದಲ್ಲಿ ಸಾಹಿತ್ಯ ಪ್ರಕಾರವಾದ ಜನಪದ ಸಾಹಿತ್ಯದಲ್ಲಿ ಬರುವ ಧಾನ್ಯಗಳನ್ನು ಕುಟ್ಟುವುದು, ಕೇರುವುದು, ಹಬ್ಬ ಹರಿದಿನಗಳಲ್ಲಿ ಬದುಕಿನ ಬೇಸರದ ಸಮಯದಲ್ಲಿ ಹಾಡು ಕವಿತೆಗಳ ಮೂಲಕ ತನ್ನ ಕಷ್ಟಗಳನ್ನು ಮರೆಯಲು ಇದು ನೆರವಾಗುತ್ತದೆ. ದೇಸಿ ಸಾಹಿತ್ಯವೆನಿಸಿದ ಜನಪದ ಸಾಹಿತ್ಯ ಒಂದು ಮೌಖಿಕ ಸಾಹಿತ್ಯವಾಗಿದ್ದು ಅದು ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಕ್ರಮವಾಗಿದೆ. ಕಥೆಗಳು, ಗೀತೆಗಳು, ಒಗಟುಗಳು, ಗಾದೆಗಳು, ಲಾವಣಿಗಳು, ನೃತ್ಯಗಳು, ಪೌರಾಣಿಕ ಐತಿಹ್ಯಗಳು ಹೀಗೆ ಹಲವಾರು ವಿಧಗಳ ಮುಖಾಂತರ ಇಂದು ಇಷ್ಟ ಸಾಹಿತ್ಯದ ರೂಪ ಪಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಜನಪದ ಸಾಹಿತ್ಯವು ಮೌಖಿಕ ಸಾಹಿತ್ಯವಾದುದರಿಂದ ಜನಪದರ ನೆನಪಿನ ಶಕ್ತಿ ಅಗಾಧವಾದುದಾಗಿದೆ. ಅವರು ಅವಿದ್ಯಾವಂತರಾದರೂ ವಾಕ್ಯಗಳನ್ನು ನಿರ್ಮಿಸುವ ಕಲೆ ಅದ್ಭುತವಾದುದಾಗಿದೆ. ಗ್ರಾಮೀಣ ಸಂಸ್ಕೃತಿ, ಕಲೆ, ಹಾಡುಗಾರಿಕೆ, ನೃತ್ಯ, ನಾಟಕ ಎಲ್ಲವೂ ವಿಭಿನ್ನತೆ ಹಾಗೂ ಮೌಲ್ಯದಿಂದ ಕೂಡಿರುತ್ತದೆ. ಇವೆಲ್ಲವುಗಳ ಅಧ್ಯಯನದಿಂದ ಹೊಸತನದ ಚೈತನ್ಯ ಮೂಡಿದಂತಾಗುತ್ತದೆ. ಗ್ರಾಮೀಣ ಸಂಸ್ಕೃತಿ ವಿನಾಶದ ಅಂಚಿನಲ್ಲಿದೆ. ಇದಕ್ಕೆ ಕಾರಣ ಪಾಶ್ಚಾತ್ಯ ಸಂಸ್ಕೃತಿಯ ಮಾಯೆ ಎನ್ನಬಹುದಾಗಿದೆ. ಹಾಗಾಗಿ ಜನಪದ ಸಾಹಿತ್ಯ ಅಧ್ಯಯನವು ಇಂದು ಮಹತ್ವದ್ದಾಗಿದೆ. ಸಾಹಿತ್ಯ ಅಧ್ಯಯನವನ್ನೇ ಅವರು ತಮ್ಮ ಮುಖ್ಯ ಕಸುಬನ್ನಾಗಿಸಿಕೊಂಡು ತಮ್ಮ ಭಾವ ತೀವ್ರತೆಯನ್ನು ಈ ಮೂಲಕ ಅರಿಯಲು ಯತ್ನಿಸುತ್ತಾರೆ. ಜನರು ತಮ್ಮ ಹೊಸ ಅನುಭವಕ್ಕೆ ತಕ್ಕಂತೆ ಹೊಸ ಜೀವನವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಹಾಗಾಗಿ ಜನ ಬೆಳೆದಂತೆ ಸಾಹಿತ್ಯದ ಆಸಕ್ತಿ ಬೆಳೆಸಿಕೊಂಡಂತೆ ಸಾಹಿತ್ಯಾಧ್ಯಯನವೂ ಸಹ ಅವರಿಗೆ ನೆರವಾಗುತ್ತದೆ. ಸಾಹಿತ್ಯ ಮತ್ತು ಜೀವನ ಎರಡಕ್ಕೂ ನಿಕಟ ಸಂಬಂಧವಿದೆ. ಸಾಹಿತಿ ತನ್ನ ಸಾಹಿತ್ಯದಲ್ಲಿ ಸುಖ, ಸಂತೋಷ, ಅತೃಪ್ತಿ, ಕಾಮ, ಕ್ರೋಧ ಈ ಎಲ್ಲಕ್ಕೂ ಸ್ಥಾನ ನೀಡುತ್ತಾನೆ. ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಿರುವ DVG ಅವರ ಮಂಕುತಿಮ್ಮನ ಕಗ್ಗ ಹಾಗೂ ಸರ್ವಜ್ಞ ಕವಿಯ ತ್ರಿಪದಿಗಳು ಶ್ರೀಸಾಮಾನ್ಯನ ನೈಜ ಬದುಕಿಗೆ ಹಿಡಿದ ಕನ್ನಡಿಯಂತಿವೆ. ಸಮಾಜದಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬನಿಗೂ ನೀತಿ, ನಿಯಮ, ಜೀವನ ಕ್ರಮ ಎಲ್ಲವನ್ನ ತಿಳಿಸುವ ಮಹತ್ವದ ಕೃತಿ ಎನಿಸಿಕೊಂಡಿವೆ. ಅದರಂತೆಯೇ ಜೀವನದ ಎಲ್ಲ ಆಗು ಹೋಗುಗಳನ್ನ ಸಾಂಸಾರಿಕ ಬದುಕು, ಆರೋಗ್ಯ, ದಾಂಪತ್ಯ, ಶಿಕ್ಷಣ, ಆಹಾರ ಮುಂತಾದ ಎಲ್ಲ ವಿಚಾರಗಳ ಬಗ್ಗೆ ಮೌಖಿಕವಾಗಿ ಸಾರಿದ ಸರ್ವಜ್ಞ ಕವಿಯ ತ್ರಿಪದಿಯ ಸಾಹಿತ್ಯ ಪ್ರತಿಯೊಬ್ಬರ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದ ಅಂಶಗಳಾಗಿವೆ. ವ್ಯಕ್ತಿ ಬದುಕಿನಲ್ಲಿ ಏನೆಲ್ಲ ಅನುಭವಿಸಬಹುದೋ ಅವೆಲ್ಲವನ್ನು ಸಾಹಿತ್ಯದಲ್ಲಿ ಸೃಜಿಸಿದರೆ ವ್ಯಕ್ತಿ ಅನುಭವಿಸುತ್ತಾನೆ. ಅದಕ್ಕಾಗಿಯೇ ಜೀವನದ ಏರಿಳಿತ ಎಲ್ಲ ಸಾಹಿತ್ಯದ ಏರಿಳಿತಗಳಾಗುತ್ತವೆ. ಸಾಹಿತ್ಯ ಎಂಬುದು ಮನುಷ್ಯನ ಒಂದು ಅವಿಭಾಜ್ಯ ಅಂಗವಾಗಿದೆ. ಸಾಹಿತ್ಯ ಅಧ್ಯಯನವು ಹಿಂದಿನ ಇತಿಹಾಸ, ಸಂಸ್ಕೃತಿ, ನಾಗರಿಕತೆ, ಆಚಾರ ವಿಚಾರ, ಹಬ್ಬಗಳ ಆಚರಣೆ, ಸಾಮಾಜಿಕ ವ್ಯವಸ್ಥೆ, ಕುಟುಂಬಗಳ ಬಗ್ಗೆ ತಿಳಿಸುವ ರಾಜಮಾರ್ಗವಾಗಿದೆ. ಉದಾಹರಣೆಗೆ ರಾಷ್ಟ್ರಕವಿ ಕುವೆಂಪು ಅವರ ಮಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮುಂತಾದ ಕಾದಂಬರಿಗಳು ಸುಮಾರು 50 ವರ್ಷದ ಹಿಂದಿನ ಕಾಲಘಟ್ಟದ ಮಲೆನಾಡಿನ ಪರಿಸರ ಮತ್ತು ಸುಂದರ ಬದುಕಿನ ಚಿತ್ರಣವನ್ನು ಕಟ್ಟಿಡುತ್ತದೆ. ಅದರಂತೆಯೇ ಕನ್ನಡದ ವರಕವಿ ಬೇಂದ್ರೆ ಅವರ ದೇಸಿ ಕಾವ್ಯಗಳು, ಕೋಟಾ ಶಿವರಾಮ ಕಾರಂತರ ಯಕ್ಷಗಾನ ಪ್ರಸಂಗಗಳು ಮತ್ತು ವೈಜ್ಞಾನಿಕ ಲೇಖನಗಳು ಇತ್ಯಾದಿ. ಸಾಹಿತ್ಯಾಧ್ಯಯನವು ನಿಂತ ನೀರಾಗದೆ ಕಾಲದಿಂದ ಕಾಲಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆಯಾಗುತ್ತಾ ಹಲವಾರು ಸ್ವರೂಪಗಳನ್ನು ಪಡೆಯುತ್ತಾ ಸುತ್ತದೆ. ಸಾಹಿತಿ ಕೃತಿ ರೂಪದಲ್ಲಿರುವುದನ್ನು ಸಾಮಾನ್ಯನಿಗೆ ತಲುಪಿಸುವ ಉದ್ದೇಶದಿಂದ ನಾಟಕ, ಹಾಡು, ಚಲನಚಿತ್ರಗಳ ರೂಪದಲ್ಲಿ ನೀಡುತ್ತಾ ನಿಜವಾದ ರಸಾಸ್ವಾದವನ್ನು ಉಣಬಡಿಸುತ್ತಾ ತಾನೂ ಆನಂದವನ್ನು ಪಡೆಯುತ್ತಾನೆ. ಆಗ ಮಾತ್ರ ಅದು ಸಾಹಿತ್ಯ ಅಧ್ಯಯನ ಮಾಡಿದ ಸಾಫಲ್ಯತೆಯನ್ನ ಪಡೆದಂತಾಗುತ್ತದೆ. ಸಾಹಿತ್ಯಾಧ್ಯಯನವು ಮನುಷ್ಯನಿಗೆ ಸಂತೋಷ ನೀಡುವುದಷ್ಟೇ ಅಲ್ಲದೆ ಮನುಷ್ಯನ ಬಾಳಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಸಾಹಿತ್ಯ ಅಧ್ಯಯನ ಮಾಡಿದಂತೆಲ್ಲ ಅದರಲ್ಲಿ ಆಸೆಯನ್ನ ಕೆರಳಿಸುವ ಅಂಶದಿಂದಾಗಿ ವ್ಯಕ್ತಿ ಆಕರ್ಷಿತನಾಗುತ್ತಾನೆ. ಸಾಹಿತ್ಯವು ಒಬ್ಬ ವ್ಯಕ್ತಿಯ ಬಾಳಿನ ದಿಕ್ಕನ್ನು ಬದಲಿಸಬಲ್ಲದೆಂದು, ನರನನ್ನು ನಾರಾಯಣನನ್ನಾಗಿ ಮಾಡಬಲ್ಲದೆಂದು, ಒಬ್ಬ ಹೇಡಿಯನ್ನು ಶೂರನನ್ನಾಗಿ ಮಾಡಬಲ್ಲದೆಂದು ಸಂಪೂರ್ಣ ಸಾಮಾಜಿಕ ಬದಲಾವಣೆ ತರುವಂತಹ ದಿವ್ಯ ಶಕ್ತಿ ಸಾಹಿತ್ಯಕ್ಕಿದೆ. ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಭಗವಂತನಾಗಿರುವುದಿಲ್ಲ, ಆದರೆ ಬೆಳೆದಂತೆಲ್ಲ ಚಿಂತನ ಮಂಥನಗಳಿಂದ, ನಿರಂತರ ಅಧ್ಯಯನದಿಂದ ಉತ್ತಮ ನಾಗರಿಕನಾಗಿರುವುದಷ್ಟೇ ಅಲ್ಲದೆ ಶ್ರೇಷ್ಠ ವ್ಯಕ್ತಿಯಾಗಿ ರೂಪುಗೊಳ್ಳುವ ಹಾಗೂ ಬಲಿಷ್ಠ ನಾಗರಿಕ

0: ಸಮಾಜವನ್ನು ಸೃಷ್ಟಿಸುವ ಶಕ್ತಿ ಇರುವುದು ಈ ಅಧ್ಯಯನ ಎಂದರೆ ತಪ್ಪಾಗಲಾರದು. ಸಾಹಿತ್ಯವು ಬುದ್ಧಿಯನ್ನು ಮುಟ್ಟುವುದಕ್ಕಿಂತ ಹೆಚ್ಚಾಗಿ ಹೃದಯವನ್ನು ಮೀಟುತ್ತದೆ.
1: ಇದುವರೆಗೆ ಸಾಹಿತ್ಯ ಅಧ್ಯಯನ ನಮಗೇನು ನೀಡಬಲ್ಲದು ಭಾಷಣ ಕೇಳಿದಿರಿ. ಮಾತನಾಡಿದವರು ದಾರಾ ವೆಂಕಟೇಶ್ ಮೂರ್ತಿ. ಇನ್ನು ಮುಂದೆ ಎಂಎನ್ ಕಾವ್ಯಶ್ರೀ ಅವರಿಂದ ಭಾವಗೀತೆಗಳು. ಆರಂಭದಲ್ಲಿ ಡಾಕ್ಟರ್ ಎಚ್ಎಸ್ ವೆಂಕಟೇಶ್ ಮೂರ್ತಿ ರಾಕವನ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು.

0: ಪ್ರಗತಿ ಮಾರ್ಗದರ್ಶನ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇದ್ರೆ ಮಂಜುನಾಥ್.
1: ಕೇಳಿದ್ರೆ, ನಾವು ಕಳೆದ ವಾರದ ನಮ್ಮ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರ ಜೊತೆಗೆ

0: ಮಾತಾಡಿದ್ವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಂವಹನ ಸಾಧ್ಯತೆಗಳು, ಹಾಗೆ ವಿದ್ಯಾರ್ಥಿಗಳು ಏನೆಲ್ಲ ಹೊಸದನ್ನ ಸಾಧಿಸಬಹುದು ಅನ್ನೋದನ್ನ ಅವರು ತಿಳಿಸ್ತಾ ಇದ್ರು. ಇವತ್ತು ನಾವು ಆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕಳೆದ ವಾರ ಸಾಕಷ್ಟು ವಿಷಯಗಳನ್ನು ಹೇಳಿದ್ರಿ, ಈ ವಾರ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಬಹುದು ಅಂತ ಅಂದ್ಕೊಳ್ತೇನೆ. ಡಾಕ್ಟರ್ ಪುರಾಣಿಕ್ರೆ, ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ರೆಸ್ಯೂಮ್ ಬರೀಲಿಕ್ಕೆ ಬರಲ್ಲ, ಅವರಿನ್ನೂ ಬಯೋಡಾಟಾ ಸ್ಟೇಜ್ ಅಲ್ಲೇ ಇದ್ದಾರೆ, ಅವರಿನ್ನೂ ಕರಿಕುಲಮ್ ವೈಟೆ ಅಂತ ಹೇಳಿ ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ. ಇನ್ನು ಬರೆಯುವಾಗ ಮೊದಲು ಇವರು ಹುಟ್ಟಿದ್ದು ಬೆಳೆದಿದ್ದು ಇವ್ರ ಆಸಕ್ತಿಗಳೆಲ್ಲ ಎರಡು ಪೇಜ್ ತುಂಬಿಸಿ, ಆಮೇಲೆ ಇವ್ರು ಏನೋ ಪ್ರೈಸ್ ಗೀಸ್ ಎಲ್ಲ ತಗೊಂಡಿರೋದನ್ನ ನಾಲ್ಕು ಪೇಜ್ ತುಂಬಿಸಿ, ಕೊನೆಗೆ ಆಬ್ಜೆಕ್ಟಿವ್ಸು, ಆಮೇಲೆ ಅಚೀವ್ಮೆಂಟ್ಸ್, ಸೆಮಿನಾರ್ ಅಟೆಂಡೆಡ್, ಹೀಗೆಲ್ಲ ಬರ್ಕೋತಾ ಹೋಗ್ತಾರೆ. ಹೌ ಶುಡ್ ಬಿ ಎ ರೆಸ್ಯೂಮ್?
1: ನನ್ನ ಪ್ರಕಾರ ಒಂದು ವರ್ಷ ಅಥವಾ ಎರಡು ವರ್ಷ ಅನುಭವ ಸಿಗೋವರೆಗೂ ಪ್ರಾಯಶಃ ಎರಡನೇ ಪುಟಕ್ಕೆ ಅವಕಾಶ ಇರಲಿ.
0: ಒಂದ್ ಪೇಜ್ ಅಲ್ಲಿ ಏನ್ ಬರೀಬೇಕು ಅಂತ?
1: ಒಂದ್ ಪೇಜ್ ಅಲ್ಲಿ ನಾನು ನಿರೀಕ್ಷೆ ಮಾಡಿದ ಒಂದ್ ಪೇಜ್ ನಲ್ಲಿ ಮೊದಲೇದಾಗ ಆಬ್ಜೆಕ್ಟಿವ್ ಬಿ ವೆರಿ ಕ್ಲಿಯರ್, ನೀವೇನು ನಿರೀಕ್ಷೆ ಮಾಡ್ತಿದ್ರಿ,
0: ನೀವ್ಯಾರು, ನಿಮ್ ಫೀಲ್ಡ್ ಏನು, ನೀವೇನ್ ಮಾಡ್ತೀರಿ, ಅದರ ಡೀಟೇಲ್ಸ್ ಫಾಲೋ,
1: ಅದ್ರ ಡೀಟೇಲ್ಸ್ ಕೆಳಗಡೆ ಬರುತ್ತೆ.
0: ಯಾಕಂದ್ರೆ
1: ಎಕ್ಸ್ಪೀರಿಯನ್ಸ್ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಮುಂದೆ ನೀವು ಏನೇನು ಅಕಾಡೆಮಿಕ್ಸ್ ಮಾಡ್ಕೊಂಡಿದ್ರಿ, ನಿಮ್ಮ ಆಸಕ್ತಿಗಳೇನು, ಅಥವಾ ನಿಮ್ಗೆ ಏನಾರು ಒಂದು ರೆಕಗ್ನೇಷನ್ ಬಂದಿದ್ರೆ, ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್,
0: ಬಹುಮಾನ ಬಂದಿರಬಹುದು,
1: ದೋಸ್ ಥಿಂಗ್ಸ್ ಪ್ಲೀಸ್ ಹೈಲೈಟ್. ಅದು ಒಂದು ನಮ್ಮಲ್ಲಿ ಹಂಬಲ್ ಆಗಿರಿ, ನಿಮ್ಮ ಬಗ್ಗೆ ನೀವೇನೋ ಹೇಳ್ಕೋಬೇಡಿ, ಬಹಳ ಒಂದು ಸಿಂಪ್ಲಿಫೈ ಲೈಫ್ ಇರಬೇಕು ಅನ್ನೋದು ಒಂದು ತಲೆಯಲ್ಲಿ ತುಂಬಿಟ್ಬಿಟ್ಟಿದ್ದೀವಿ. ಇವತ್ತು ಹಂಬಲ್ ಆಗಿರೋಣ. ವೈ ವಿ ಶುಡ್ ನಾಟ್ ಟಾಕ್ ಅಬೌಟ್ ಅವರ್ ಅಚೀವ್ಮೆಂಟ್? ನೋಬಡಿ ಎಲ್ಸ್ ನೋಸ್ ಇಟ್, ನೋಬಡಿ ಎಲ್ಸ್ ವಿಲ್ ಟಾಕ್ ಅಬೌಟ್ ಇಟ್. ವಿ ಹ್ ಬ್ರ್ಯಾಂಡ್ ಅವರ್ ಸೆಲ್ಫ್. ಅದು ಬ್ರ್ಯಾಂಡ್ ಮಾಡ್ಕೊಳ್ದೆ, ಇಲ್ಲ ನಾ ಇಷ್ಟೆಲ್ಲ ಮಾಡಿದೀನಿ ಅಂತ ತಂಗ್ ಗೊತ್ತಿದೆ, ಕರೀತಾನೆ, ಅಥವಾ ನಮ್ ಬಾಸ್ ಪ್ರಮೋಷನ್ ಕೊಡ್ತಾನೆ, ಆಗೋದಿಲ್ಲ. ಅದಕ್ಕೋಸ್ಕರ ಹೇಳಿ, ಬ್ರ್ಯಾಂಡ್ ಯುವರ್ ಸೆಲ್ಫ್.
0: ಓಕೆ, ಹಿಂಗಿದ್ರೆ ನಾನು ಇನ್ನೊಂದು ಸೆಲೆಕ್ಟ್ ಮಾಡ್ತೀನಿ ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ಇದು ಅವ್ರಿಗೆ ದಾಟದ್ರೆ
1: ಅಲ್ಲ, ಅವ್ರು ದಾಟೋಕೆ ನಾವು ಕೂಡ ಎಷ್ಟೊಬ್ಬರೇ ಹೇಳ್ತಾರೆ, ಇಂಡಸ್ಟ್ರಿ ಎಲ್ಲ ಟೀಕೆ ಮಾಡ್ತಾರೆ, ಏನು ಮಾಡಲ್ಲ ಅಂತ ಹೇಳಿ. ನೋಡಿ, ಎರಡು ಸಮಸ್ಯೆ ಇದೆ. ಒಂದು, ನಾವಾಗಿ ಆಸಕ್ತಿ ತಗೊಂಡು ಸುಮಾರು ಕಾಲೇಜ್ಗಳಿಗೆ, ಪದವಿ ಕಾಲೇಜ್ ಇರ್ಬೋದು ಅಥವಾ ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಅಥವಾ ಸೋ ಕಾಲ್ಡ್ ಎಲೈಟಿಸ್ಟ್ ಕಾಲೇಜ್ ಇರ್ಬೋದು, ಎಲ್ಲ ಕಡೆ ನಾವೇ ಆಸಕ್ತಿ ತಗೊಂಡು ಸುಮಾರು ಕಡೆ ಹೋಗಿದ್ದೀವಿ, ಮಕ್ಕಳ ಜೊತೆ ಮಾತಾಡ್ತೀವಿ, ಇವತ್ತೆಲ್ಲ ಏನ್ ಟೆಕ್ನಾಲಜಿ ಬದಲಾವಣೆ ಆಗ್ತಿದೆ, ಅವ್ರಿಗೆಲ್ಲ ಏನ ಉದ್ಯೋಗಗಳು ಸಿಗುತ್ತೆ, ಪದವಿ ತಗೊಂಡ ತಕ್ಷಣ ಬಿಎಸ್ಸಿ ಮಾಡಿದೀನಿ ಅಂದ ತಕ್ಷಣ ಏನೂ ಕಲ್ಲ ಅನ್ನೋ ಮನೋಭಾವ ಬೇಡ, ಅವ್ರಿಗೂ ಸಾಕಷ್ಟು ಕೆಲಸಗಳು ಸಿಗುತ್ತೆ, ಎಲ್ಲವನ್ನ ತಿಳಿಸ್ಕೊಡೋ ಪ್ರಯತ್ನ ಖಂಡಿತ ಮಾಡ್ತೀವಿ.
0: ಸರ್, ಇಲ್ಲಿ ಕಲಿಕೆಯಲ್ಲಿ ಒಂದು ಸಣ್ಣ ಗ್ಯಾಪ್ ಬರ್ತಾ ಇದೆ, ಏನಂದ್ರೆ ಏನು ಉಪಯೋಗ ಇಲ್ಲ, ನಾವೇನ್ ಕಲ್ತಿದ್ದು ನಮಗೆ ಕೆಲಸ ಕೊಡೋದಿಲ್ಲ ಅನ್ನೋ ನಿರಾಶಾ ಭಾವ ಇದೆ. ನೀವು ಕಲಿಯೋದನ್ನ ಸರಿಯಾಗಿ ಕಲೀರಿ, ಯಾವುದೇ ಫೀಲ್ಡ್ ಇರಬಹುದು, ಕೆಲಸ ಹುಡ್ಕೊಂಡ್ಬರುತ್ತೆ. ಆದ್ರೆ ಈ ಕಲಿಕೆಯಲ್ಲಿ ಇವ್ರು ನಿರಾಶೆ ಇಟ್ಕೊಂಡು ದ ಬೆಸ್ಟ್ ಆಫ್ ದ ಬೆಸ್ಟ್ ಅನ್ನ ಕಲೀಲಿಕ್ಕೆ ಹೋಗ್ತಾ ಇಲ್ಲ.
1: ಅದನ್ನ ಬದಲಾಯಿಸಬೇಕಾದ್ರೆ, ಇದನ್ನ ಕಲ್ತ್ರೆ ನಿನಗೆ ಇಂತಿಂತ ಉದ್ಯೋಗಗಳು ಲಭ್ಯ ಇದೆ, ದೇಶದಲ್ಲಿ ಇಂತ ಲಭ್ಯ ಇದೆ, ವಿದೇಶದಲ್ಲಿ ಇಂಥದ್ದಿದೆ. ಉದಾಹರಣೆಗೆ ನೌಕಾಪಡೆ ಅಂದ ತಕ್ಷಣ ಎಷ್ಟೋ ಜನ ಇದು ಡಿಫೆನ್ಸ್, ಹೋಗ್ಬಿಟ್ರೆ ನಮ್ಮ ಯುದ್ಧ ಭೂಮಿ ಕಳಿಸ್ಬಿಡ್ತಾರೆ, ನಮ್ ಜೀವ ಹೋಗ್ಬಿಡುತ್ತೆ, ನಮ್ಗೆ ಈ ಜಾಗ ಬರಲ್ಲ, ನಂಗೆ ಅದಾಗಲ್ಲ ಇದಾಗಲ್ಲ ಅಂತ ಒಂದು ಕಾನ್ಸೆಪ್ಷನ್. ನೌಕಾಪಡೆಯಲ್ಲಿ ಎಲ್ಲವೂ ಯುದ್ಧ ಭೂಮಿ ಹೋಗ್ಬೇಕಾಗಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಡೂ ವಿಥೌಟ್ ಹ್ಯಾವಿಂಗ್ ಟು ಗೋ ಫೈಟ್ ಆಸ್ ಅ ಸೇಲರ್. ಮತ್ತೆ ಎಲ್ಲಾ ಸೇಲರೂ ಪ್ರತಿದಿನ ಯುದ್ಧಕ್ಕೆ ಹೋಗೋದಿಲ್ಲ. ನೌಕೆಯಲ್ಲಿ ಇರುವಂತ ಸೇಲರ್ಗಳೇ ಬೇರೆ, ನೌಕೆ ಆಚೆ ಇರುವಂತವರೇ ಬೇರೆ. ಆಮೇಲೆ ಯಾಕೆ ನೌಕಾಪಡೆ ಅಂದ ತಕ್ಷಣ ಬರೀ ಡಿಫೆನ್ಸ್ ಅನ್ಕೊಂತೀರಿ? ಮರ್ಚೆಂಟ್ ನೇವಿ ಇದೆ, ಆಮೇಲೆ ಟೂರಿಸಂಗೆ ನೇವಿಗಳು ಬಳಸ್ತಾ ಇದಾರೆ, ಆಮೇಲೆ ಆಯಿಲ್ ಟ್ಯಾಂಕರ್ಸ್ ಇದಾವೆ. ಅಲ್ಲಿ ನಿಮ್ಗೆ ನಿಮ್ಮ ಅರ್ಹತೆಗೆ, ನಿಮ್ಮ ಆಸಕ್ತಿಗೆ ಎಷ್ಟು ಕೆಲಸ ಸಿಗುತ್ತೆ ಅಂದ್ರೆ, ಅದೇ ನೇವಿ ಬಗ್ಗೆನೇ, ಈ ಒಂದು ಮರ್ಚೆಂಟ್ ನೇವಿ ಮತ್ತು ಡಿಫೆನ್ಸ್ ನೇವಿ ಬಗ್ಗೆನೇ ಒಂದು ಆರ್ಟಿಕಲ್ ಬರೆದೆ. ಹತ್ತನೇ ಕ್ಲಾಸ್ನಿಂದ ಹಿಡಿದು PhD ಓದಿರೋರ್ಗು ಎಲ್ಲರಿಗೂ ಕೆಲಸ ಆಯ್ತು. ಗೊತ್ತಾಗಲ್ಲ, ಓ ನಾ 10th ಸ್ಟ್ಯಾಂಡರ್ಡ್ ಗೆಲ್ಸುತ್ತೆ, 10th ಸ್ಟ್ಯಾಂಡರ್ಡ್ಗೂ ಸಿಗುತ್ತೆ. ಆದ್ರೆ ಅದಕ್ಕೆ ನೀವು ಅಪ್ಲೈಯರು ಮಾಡಬೇಕಲ್ಲ, ಆಮೇಲೆ ಅದನ್ನ ತಿಳಿಸ್ಕೊಡೋ ಪ್ರಯತ್ನ ಆಗ್ಬೇಕು. ಇವತ್ತೇನಾಗ್ತಿದೆ, ಉದ್ಯೋಗ ಇಲ್ಲ ಅಂತಲ್ಲ, ಉದ್ಯೋಗಗಳು ಇದಾವೆ, ಉದ್ಯೋಗಗಳ ಸ್ವರೂಪ ಬದಲಾವಣೆ ಆಗ್ತಿದೆ, ಉದ್ಯೋಗಗಳ ಒಂದು ಡೆಸಿಗ್ನೇಷನ್ಸ್ ಚೇಂಜ್ ಆಗ್ತಿದೆ, ಹಾಗಂತ ಉದ್ಯೋಗಗಳು ಏನು ನಿಂತು ಹೋಗಿಲ್ಲ, ಹೊಸ ಉದ್ಯೋಗಗಳು ಸಾಕಷ್ಟು ಕ್ರಿಯೇಟ್ ಆಗ್ತಿದೆ.
0: ಅವ್ರಿಗೆ ಒಂದು ಉದಾಹರಣೆ ಕೊಡೋದಾದ್ರೆ, 1990 ಮೊದಲನೇ ಬಾರಿಗೆ ಕಂಪ್ಯೂಟರ್ಗಳನ್ನ ಏನ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಭಾರತದಲ್ಲಿ ತಂದ್ರು, ಅವಾಗ ಅನ್ಕೊಂಡ್ರು ಇವರು ಈ ಕಂಪ್ಯೂಟರ್ಗಳಿಂದಾಗಿ ಜನ ಕೆಲಸ ಕಳ್ತಾರೆ ಅಂತ. ಕಂಪ್ಯೂಟರ್ಗಳು ಇವ್ರನ್ನ ಹೊರಗೆ ಕಳಿಸ್ಲಿಲ್ಲ, ಇನ್ನು 16 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳನ್ನು ಸೃಷ್ಟಿ ಮಾಡಿವೆ,
1: ಸೃಷ್ಟಿಯಾಗಿದಾವೆ. ಆಮೇಲೆ ನೀವು ಒಳ್ಳೆ ಉದಾಹರಣೆ ಕೊಟ್ರಿ ಅಲ್ಲಿ. ನೋಡಿ, ಎರಡನೇದು, ಬ್ಯಾಂಕ್ಗೆ ಒಬ್ಬ ಕಸ್ಟಮರ್ ಹೋದಾಗ ಬರೀ ನೀವು ಪಾಸ್ಬುಕ್ ಅಪ್ಡೇಟ್ ಮಾಡ್ಕೊಳಕಾಗ್ಲಿ, ಅಥವಾ ಇನ್ನೊಂದು ಚೆಕ್ ಕೊಡೋದಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ, ಯಾವುದೇ ಒಂದು ಟ್ರಾನ್ಸಾಕ್ಷನ್ಗೆ ನೀವು ಆ ಸಿಬ್ಬಂದಿ ಜೊತೆ ವ್ಯವಹಾರ ಮಾಡಿದಾಗ, ಬ್ಯಾಂಕ್ಗೆ ಹೋಗಿಯೇ ನೀವು ಮಾಡಿದಾಗ, ಅವ್ರಿಗಾಗೋ ವೆಚ್ಚು ನೀವು ಆನ್ಲೈನ್ ಮಾಡೋದಕ್ಕೂ ಕಂಪೇರ್ ಮಾಡಿದಾಗ ತುಂಬಾ ಉಳಿತಾಯ ಆಗ್ತಿತ್ತು. ಬರೀ ಸಿಬ್ಬಂದಿ ಶ್ರಮ ಒಂದೇ ಅಲ್ಲ, ಇನ್ಫ್ಲೆಂಟ್ ಲಾಭದ ದೃಷ್ಟಿಯಿಂದ ಕೂಡ ಅವ್ರಿಗೆ ಸಾಕಷ್ಟು ವೆಚ್ಚ ಕಡಿವಾಣ ಆಗ್ತಿದೆ. ಅದನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಗ್ರಾಹಕರಿಗೆ ಹೆಚ್ಚಿನ ಸೇವೆ ಕೊಡೋದಕ್ಕಾಗ್ಲಿ ಅಥವಾ ಹೆಚ್ಚಿನ ಶಾಖೆಗಳನ್ನು ತೆಗೆಯೋಕ್ಕಾಗ್ಲಿ ಬಳಸ್ಕೊಳ್ತಾ ಇದ್ದಾರೆ. ಆ ರೀತಿ ಅದನ್ನ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಅನ್ನು ನೋಡಬೇಕಾಗುತ್ತೆ ಯಾವುದೇ ಒಂದು ಇದರಲ್ಲಿ. ಈಗ ಏನಾರೆ ಚಾಲಕರಹಿತ ವಾಹನಗಳು ಬಂದ್ಬಿಡುತ್ತೆ, ಚಾಲಕರೆಲ್ಲ ಮನೆಗೆ ಹೋಗ್ಬಿಡ್ತಾರೆ, ಇಲ್ಲ ಅಂತದಾಗೋದಿಲ್ಲ. ಯಾಕಂದ್ರೆ ಎರಡೂ ಇರುತ್ತೆ, ನಮ್ಮಂತ ದೇಶಗಳಲ್ಲಿ ಎರಡೂ ಅಗತ್ಯ ಇದೆ, ಎರಡೂ ಇರಬೇಕಾಗುತ್ತೆ.

0: ಆಮೇಲೆ ಯಾವುದು ಏಕಾಏಕಿ ನಾಳೆನೇ ಬದಲಾವಣೆ ಆಗಲ್ಲ. ಯಾವಾಗ ಬದಲಾವಣೆ ಆಗುತ್ತೆ ಅಂದ್ರೆ ಜನ ಅದನ್ನ ಹೌದು ಇದು ಬೇಕೇ ಬೇಕು ಅಂತ ತೀರ್ಮಾನ ಮಾಡಿದಾಗ, ಇದು ನನ್ನ ಆಯ್ಕೆ. ಉದಾಹರಣೆಗೆ ನನಗೆ ಇಷ್ಟ ಇದೆ ಮೈಸೂರಿನಲ್ಲಿ ಕುದುರೆ ಗಾಡಿನಲ್ಲಿ ಓಡಾಡಬೇಕು, ಆದ್ರೆ ಪ್ಯಾಲೇಸ್ ಹತ್ರ ಏನೋ ನಾನು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಒಂದು 5 ನಿಮಿಷ ಕೂತ್ಕೊಳ್ಳಕ್ ಅವಕಾಶ ಇದೆ, ಹೊರತಾಗಿ ಮೈಸೂರು ಸಿಟಿನಲ್ಲಿ ಆ ಟಾಂಗ ತಗೊಂಡ್ಬಂದ್ರೆ ಪೊಲೀಸ್ನವರೇ ಓಡಿಸ್ತಾರೆ. ಇವತ್ ಸಾಧ್ಯ ಆಗಲ್ಲ ಇನ್ನ ಟ್ರಾಫಿಕ್ ನಲ್ಲಿ. ಅವನು ಅದನ್ನ ನಾನು ಒಂದು ಪ್ರಯಾಣಿಕರಿಗೆ ಇದಕ್ಕೆ ಸಹಾಯ ಮಾಡಕ್ಕೆ ನಾನು ಉಪಯೋಗಿಸ್ತೀನಿ ಅಂದ್ರೆ ಆತಂಕವೂ ಆಗಲ್ಲ ನಮಗೂ ಆಗಲ್ಲ. ಈಗ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಸ್ಟೀಮ್ ವೆಹಿಕಲ್ಗಳು ಬರಕ್ಕೆ ಮಾಡಿದಾಗ ಕುದುರೆಗಳನ್ನ ಏನ್ ಮಾಡೋದು, ಕುದುರೆ ಸಾಕದವ್ರ ಕತೆ ಏನು, ಕುದುರೆ ಗಾಡಿಗಳ ಕತೆ ಏನು ಅಂತ ಮತ್ತೆ ಇದೇ ಜನ ಉಲ್ಟಾ ಮಾತಾಡಕ್ ಶುರು ಮಾಡ. ಹಾಗಂತ ಒಂದು ಸ್ಟೀಮ್ ಇಂಜಿನ್ ಅಥವಾ ಒಂದು ಯಾವ್ದೋ ಒಂದು ವಾಹನ ಬಂದ ತಕ್ಷಣ ಎಲ್ಲರುಗಳು ಏಕಾಏಕಿ ತೆಗೆದು ಮನೆ ಕಳಿಸ್ಲಿಲ್ಲ. ಕುದುರೆಗಳ ಉಪಯುಕ್ತತೆ ಇವತ್ತೂ ಇದೆ, ಪ್ರಶಾವ ಗಾಡಿ ಎಳೆಯೋದಿಲ್ಲ ಅಥವಾ ಬೇರೆ ಇನ್ನೇನೋ ಮಾಡೋದಿಲ್ಲ,
1: ಬೇರೆ ಕಡೆ
0: ಬೇರೆ ಕಡೆ ಅದು ಉಪಯೋಗ ಆಗ್ತಿದೆ. ಹಾಗೆ ಇವತ್ತು ನಮ್ಮಲ್ಲಿ ಎಷ್ಟೇ ನೀವು ಕಂಪ್ಯೂಟರ್ ಬಂದಿದೆ 50ನೇ ದಶಕದಿಂದ ನಮ್ಮಲ್ಲಿ ಭಾರತದಲ್ಲಿ ಬಂದಿದೆ, ಹೆಚ್ಚು ಜನಪ್ರಿಯ ಆಗಿದ್ದು 80ರ ನಂತರ, ಇಷ್ಟಾದ್ರೂ ಕೂಡ ನೀವು ಕಡೆ ಟೈಪ್ ರೈಟರ್ ಉಳ್ಕೊಂಡೇ ಇದೆ. ಆಮೇಲೆ ಎರಡನೇದಾಗಿ ಆಗಕಾದಂತದ್ದು, ಪ್ರಾಯಶಃ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಕೊಡಬೇಕು ಮತ್ತೆ ಎಲ್ಲ ಕನ್ನಡ ಆಸಕ್ತರು ಕೂಡ ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಯಾವುದು ನಾವು ಈ ಬೆಳೀತಾ ಬೆಳೀತಾ ಬಳಸ್ತಾರಸ್ತಾ ಒಂದು ಹಾದಿನಲ್ಲಿ ಹೋಗೋದ್ರಲ್ಲಿ ಒಂದು ದೊಡ್ಡ ಸಮುದಾಯವನ್ನ ಬಿಟ್ಬಿಟ್ಟಿದ್ದೀವಿ, ಅವರನ್ನು ಮತ್ತೆ ಅದನ್ನ ಸೇರಿಸ್ಕೋಬೇಕಾಗುತ್ತೆ.
1: ಯಾವ ಸಮುದಾಯ ಅಂತ ಹೇಳ್ತೀವಿ?
0: ಈಗ ನೋಡಿ, ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಅಥವಾ ಓದೋದಕ್ ಆಗಲ್ಲ, ಆತಂಗಿನ ದೃಷ್ಟಿ ಸಮಸ್ಯೆ ಇದೆ, ಅಥವಾ ಕೈಗಳು ಕಟ್ಟಾಗಿದೆ, ಯಾವುದೋ ಒಂದು ಅಂಗ ವಿಕಲತೆ ಇದೆ, ಇವರೆಲ್ಲರೂ ಇವತ್ತು ಈ ಒಂದು ಡಿಜಿಟಲ್ ಇದರಲ್ಲಿ ಸೇರ್ಕೊಂಡೇ ಇಲ್ಲ.
1: ಒಂದು ಲಾಭದ ಸನ್ನಿವೇಶ ಬಂದಿದೆ. ಕಣ್ಣು ದೃಷ್ಟಿ ಇಲ್ಲ ಅಂದ್ರೂ ಇವತ್ತು ಸರಾಗವಾಗಿ ಓದಬಲ್ಲರು, ಮಾತಾಡಬಲ್ಲರು, ಮತ್ತೆ ಎಲ್ಲರ ಹಾಗೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಲ್ಲರು ಅನ್ನಕ್ಕೆ ಅವರಿಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡಿದೆ.
0: ಅಲ್ಲ ಮಾಡಿದೆ, ಬಟ್ ಏನಂದ್ರೆ ಅದು ಎಲ್ಲರನ್ನೂ
1: ತಲುಪಿಲ್ಲ.
0: ಎಲ್ಲರನ್ನೂ ತಲುಪಬೇಕು, ಆಮೇಲೆ ಅವ್ರಿಗೂ ಆ ವಿಶ್ವಾಸ ಬರಬೇಕು. ಹೌದು, ಈಗ ಎಷ್ಟೋ ಜನ ಸಾಫ್ಟ್ವೇರ್ ಕಂಪನಿನಲ್ಲಿ ಈ ರೀತಿ ಸಮಸ್ಯೆ ಇದ್ದವ್ರಿಗೂ ಕೆಲಸ ಕೊಟ್ಟಿದ್ದೀವಿ, ಅವರು ಯಾರಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಬಟ್ ಆ ಸಕ್ಸಸ್ ಮಾಡೆಲ್ಸ್ ಇದಾವಲ್ಲ, ಅದು ಹೆಚ್ಚು ಜನರಿಗೆ ತಲುಪಬೇಕು. ಹೌದು, ಇಂಥವ್ರು ಇಂಥ ಕೆಲಸನೇ ಮಾಡ್ತಾರೆ ಅಂದ್ರೆ ಬೇರೆಯವರು ಸಮಾನವಾಗಿ ಸ್ವೀಕರಿಸಿ ಅವರನ್ನ ಒಂದು ಕರುಣೆಯಿಂದಾಗ್ಲಿ ಅಥವಾ ಒಂದು ಸಿಂಪತಿಯಿಂದಾಗ್ಲಿ ನೋಡಿದ್ರೆ ನಮ್ಮಷ್ಟೇ ಸಮಾನರು ಅಂತ ಅವ್ರಿಗೆ ಅವಕಾಶ ಕೊಡಿ, ಅವರು ಇಷ್ಟೇ ಚೆನ್ನಾಗಿ ಮಾಡ್ತಾರೆ ಅಥವಾ ನಮ್ಗಿಂತ ಚೆನ್ನಾಗೇ ಮಾಡ್ತಾರೆ, ಆ ಒಂದು ಕಾನ್ಫಿಡೆನ್ಸ್ ಬರಬೇಕು ಎಲ್ಲರಲ್ಲೂ. ಆಗ ಅವ್ರಿಗೂ ಒಂದು ಡಿಪೆಂಡೆನ್ಸಿ ಹೋಗಿ ಅವರು ಸ್ವಾವಲಂಬಿಗಳಾಗಿ ನಮ್ಮ ಸರಿ ಸಮಾನವಾಗಿ ಕೆಲಸ ಮಾಡಕ್ಕಾಗತ್ತೆ. ಎರಡನೇದಾಗಿ, ಈ ರೀತಿ ಓದಕ್ ಬರಲ್ಲ ಬರೆಯಕ್ ಬರಲ್ಲ ಅಂತವರಿಗೆ ತಂತ್ರಜ್ಞಾನದಲ್ಲಿ ಅವಕಾಶ ಏನಿದೆ ಅಂದ್ರೆ ವಾಯ್ಸ್ ಬೇಸ್ಡ್ ಅಪ್ಲಿಕೇಶನ್ಸ್ ಇದೆ. ನೀವು ಗೂಗಲ್ ನಲ್ಲಿ ನೋಡಬಹುದು, ಮೊದಲರ ಗೂಗಲ್ ಅಲ್ಲಿ ಟೈಪ್ ಮಾಡಬೇಕಾಗ್ತದೆ, ಈಗ ಗೂಗಲ್ ನೀವು ಹೇಳಿದ ತಕ್ಷಣ ಅದು ಅದನ್ನು ಪಿಕಪ್ ಮಾಡಿಕೊಳ್ಳುತ್ತೆ,
1: ಗೂಗಲ್ ಅಸಿಸ್ಟೆಂಟ್ ಪಿಕಪ್ ಮಾಡುತ್ತೆ.
0: ಹೀಗೆ ಯಾವುದೇ ಒಂದು ಸೇವೆಗಳು ಇರಬಹುದು, ಸರ್ಕಾರದಿರಬಹುದು, ಖಾಸಗಿ ಅವರದಿರಬಹುದು, ಯಾರು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಇಟ್ಕೊಂಡಿದ್ದಾರೆ ಅಲ್ಲಿ ಈ ಒಂದು ದೊಡ್ಡ ವರ್ಗಕ್ಕೂ ಕೂಡ ಅನುಕೂಲವಾಗೋ ರೀತಿ ಒಂದೇ ಒಂದು ಎಟಿಎಂ ಕೊಡ್ತೀವಿ. ಎಟಿಎಂ ನಲ್ಲಿ ನಾವು ಕನ್ನಡ ತರ್ತಾ ಇದ್ದಾಗ ಒಂದು ಯೋಚನೆ ಬಂತು, ಹೌದು ಇದು ಎಟಿಎಂ ಅಲ್ಲಿ ಕನ್ನಡ ತರ್ತೀವಿ ಎಲ್ಲ ಮಾಡ್ತೀವಿ, ಎಟಿಎಂ ಪಿನ್ ನಂಬರ್ ಹೇಗೆ ನೆನಪಿಟ್ಕೊಳ್ಳೋದು, ಏನ್ ಮಾಡಬೇಕು ಅಂತ. ಅದಕ್ಕೆ ಒಂದು ಎಟಿಎಂ ಅಲ್ಲಿ ಬಯೋಮೆಟ್ರಿಕ್ ಅಂದ್ರೆ ಅದನ್ನ ಫಿಂಗರ್ ಪ್ರಿಂಟ್ ಅಂತ ತಗೊಂಡು, ಪಿನ್ ನಂಬರ್ ಇಲ್ಲದೆ ಬರೀ ಫಿಂಗರ್ ಪ್ರಿಂಟ್ ಅಂತ ತಗೊಂಡು ಕೆಲಸ ಮಾಡುವಂತ ಎಟಿಎಂ ತಂದ್ವಿ. ಆಮೇಲಿಂದ ಈ ರೀತಿ ದೃಷ್ಟಿ ಸಮಸ್ಯೆ ಇರೋರಿಗೆ ಮತ್ತೊಬ್ಬರಿಗೆ ಅನುಕೂಲ ಆಗಲಿ ಅಂದಾಗ ಅದು ಓದುತ್ತೆ. ಹೇಗೆ ನಿಮ್ಮ ಎಟಿಎಂ ನಲ್ಲಿ ಮೆನು ಇರುತ್ತಲ್ಲ, ಅದು ಓದಿ ಹೇಳುತ್ತೆ.
1: ಹೌದು,
0: ಹೀಗಾದಾಗ ಐ ತಿಂಕ್ ಏನಾಗ್ತಿದೆ. ಆಮೇಲೆ ನೋಟ್ಗಳು ಗುರುತಿಸೋದಕ್ಕೂ ಈಗ ಬೇರೆ ದೇಶಗಳು ಹಂಗೆ RBI ನಲ್ಲೂ ತರ್ತಿದ್ದಾರೆ, ಅದ್ರ ಮೇಲೆ ಇದು ಬ್ರೈಲ್ ಇಂಡಿಕೇಶನ್ಸ್ ಬರೋದ್ರಿಂದ ಎಷ್ಟು ನೋಟು ಏನಂತ ಗುರುತಿಸೋಕೆ ಅಥವಾ ಹಾಕಿಗೂ ಸುಲಭ ಆಗ್ತಿದೆ. ಹೀಗೆ ತಂತ್ರಜ್ಞಾನ ಎಲ್ಲಾ ಕಡೆನೂ ಎಲ್ಲಾ ವಿಧದಲ್ಲೂ ಬಳಕೆ ಆಗಬೇಕು. ನಾವು ಎಟಿಎಂ ನಲ್ಲಿ ಅದನ್ನ ಮಾಡಬಹುದಾದ್ರೆ ನಮ್ಮ ಟಿವಿ ರಿಮೋಟ್ ನಲ್ಲಿ ಯಾಕೆ ಮಾಡಕ್ಕಲ್ಲ, ನಮ್ಮ ವಾಷಿಂಗ್ ಮೆಷಿನ್ ನಲ್ಲಿ ಯಾಕೆ ಮಾಡಕ್ಕಾಗಲ್ಲ, ಅದು ಯಾಕೆ ಓದ್ ಹೇಳಲಿಕ್ಕಾಗಲ್ಲ. ಆಲ್ ಇಟ್ ರಿಕ್ವೆಸ್ಟ್ ಅಸ್ ಅ ಸ್ಪೀಕರ್, ಆಮೇಲೆ ಟಿವಿ ನಲ್ಲಿ ಆಲ್ರೆಡಿ ಸ್ಪೀಕರ್ ಇದೆ, ವೈ ಕಾಂಟ್ ಯು ಮೇಕ್ ಎ ಸಿಂಪಲ್ ಅಪ್ಲಿಕೇಶನ್ ವಿತ್ ರೀಡ್ ಔಟ್ಸ್. ಅವಾಗ ಆತಾದ್ರೂ ಒಂದೇ ಒಂದು ಸಣ್ಣ ಸಂವಾದ, ಇಲ್ಲ ನೀನು ಕನ್ನಡ ಚಾನಲ್ ಬೇಡ ತಮಿಳು ಚಾನಲ್ ಹಾಕು ಅಂತ ಹೇಳಿ ಸಾಕು, ದಟ್ಸ್ ಅ ಫ್ಯೂಚರ್. ಅಂದ್ರೆ ನಾವು ಅದನ್ನ ಸ್ಮಾರ್ಟ್ ಹೋಮ್ ಅಂತ, ಉದಾಹರಣೆಗೆ ನಾನು ಇಲ್ಲಿ ಬಂದಿದ್ದೀನಿ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀನಿ, ಈಗ ನೆನಪಾಯ್ತು ಬರೋದಕ್ ಮೊದಲು ಗೀಜರ್ ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಮನೇಲಿ ಯಾರು ಇಲ್ಲ, ಕಾರ್ಯಕ್ರಮದಲ್ಲಿ ಕೂತಿದ್ದೀನಿ, ಏನ್ ಮಾಡೋದು, ಮನೆಗೆ ಹೋಗೋವರೆಗೂ ನೀರು ಕಾದಿರುತ್ತೆ, ಅವನ್ನ ಆಫ್ ಮಾಡೋದು ಹೇಗೆ? ಈಗ ಸ್ಮಾರ್ಟ್ ಹೋಮ್ ನಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳಿದೆ. ಸ್ಮಾರ್ಟ್ ಹೋಮ್ ಅಲ್ಲಿ ಏನಾಗುತ್ತೆ, ಇರುವಂತ ಎಲ್ಲಾ ವಿದ್ಯುನ್ಮಾನ ಸಾಧನಗಳನ್ನ ನೀವು ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಅದನ್ನ ನಿಯಂತ್ರಿಸ್ಕೋಂತ ಒಂದು ವ್ಯವಸ್ಥೆ ನಿಮ್ಮ ಸ್ಮಾರ್ಟ್ ಫೋನ್ ಉಪಯೋಗಿಸೇ ಮಾಡಬೇಕು. ಹೇಗೆ ಅದು ಉಪಯೋಗ ಆಗುತ್ತೆ ಅಂದ್ರೆ, ಉದಾಹರಣೆಗೆ ಸಾಯಂಕಾಲ ನಮ್ಮ ಮನೆಗೆ ಹೋಗ್ಬೇಕು, ಅಕಸ್ಮಾತ್ ನನ್ನ ಕಾಫಿ ಕೆಟಲ್ ಎಲೆಕ್ಟ್ರಿಕಲ್ ಆಪರೇಟೆಡ್ ಆಗಿದ್ರೆ, ನಾನು ಬರೋಷ್ಟರಲ್ಲೇ ಕಾಫಿ ಬಿಸಿ ಆಗಿರು ಅಥವಾ ಮೈಕ್ರೋವೇವ್ ಇದ್ರೆ ಫುಡ್ ವಾರ್ಮರ್ ಆಗಿರು, ಅಥವಾ ಸ್ನಾನ ಮಾಡೋ ಅಭ್ಯಾಸ ಇದ್ರೆ ಬಿಸಿ ನೀರಿರಲಿ, ಆಮೇಲೆ AC ಇದ್ರೆ ಈ ಟೆಂಪರೇಚರ್ ಗೆ ಮನೆ ಇರಲಿ, ಎಲ್ಲವನ್ನ ನಾನು ಪ್ರೀ ಪ್ರೋಗ್ರಾಮ್ ಆಗಿ ಮನೆ ತಲುಪುವ ಮೊದಲೇ ಹೇಳಿ ಹೋಗ್ಬೋದು. ಇದು ಎಷ್ಟೋ ಹೋಟೆಲ್ಗಳಲ್ಲಿ ಆಗ್ಲೇ ಬರ್ತಿದೆ. ಯು ಕ್ಯಾನ್ ಡಿಸೈಡ್ ವಾಟ್ ಯು ವಾಂಟ್ ಇನ್ ಯೋರ್ ಹೋಟೆಲ್. ಬರೀ ಕೀ ಕೊಡೋದಲ್ಲ, ಮೊದಲೇ ಆ್ಯಪ್ ಕೊಡ್ತಾರೆ, ನೀವು ಇನ್ನೂ
1: ಪ್ರೋಗ್ರಾಮ್ ಮಾಡ್ಕೋ
0: ಎಲ್ಲ ಮಾಡ್ಕೋಬಹುದು. ನನಗೆ ಈ ಟೆಂಪರೇಚರ್ ಈ ಟೈಮಲ್ಲಿ ಬೇಕು, ಆಮೇಲೆ ಎಲ್ಲವನ್ನೂ ಅದರಲ್ಲಿ ಪ್ರೀ

0: ಮಾಡ್ಕೊಂಡೆ ಆತ ಬಳಸ್ಕೋಬಹುದು, ಕೀನೇ ಇಲ್ಲ ಅದಕ್ಕೆ. ಸೊ ಅವಾಗ ಏನಾಗುತ್ತೆ, ಹೋಟೆಲ್ನವ್ರಿಗೆ ಅನಗತ್ಯ ವಿದ್ಯುತ್ ವೇಸ್ಟ್ ಆಗೋದು, ನೀರು ವೇಸ್ಟ್ ಆಗೋದು, ಇವೆಲ್ಲ ಹೊಟ್ಟೋಗುತ್ತೆ. ಮತ್ತೆ ಅವರು ಒಂದು ಸಿಂಪಲ್ ಆ್ಯಪ್ ನಲ್ಲಿ ಯಾವ ರೂಮ್ ನಲ್ಲಿ ನೀರು ಜಾಸ್ತಿ ವೇಸ್ಟ್ ಆಯ್ತು, ಯಾವಲ್ಲಿ ಜಾಸ್ತಿ ಕರೆಂಟ್ ಹೋಗ್ತಾ, ಎಲ್ಲವೂ ಸಿಗೋದ್ರಿಂದ ಮಾಲೀಕ ಎಲ್ಲೇ ಕೂತಿರ್ಲಿ ಎಲ್ಲವೂ ಗೊತ್ತಾಗುತ್ತೆ, ಎಲ್ಲಿವರೆಗೂ ಫುಡ್ ವೇಸ್ಟೇಜ್ ವರ್ಗು. ಈಗ ನೋಡಿ, ಒಂದು ಅಡುಗೆ ಮಾಡಬೇಕಾದಾಗ ನ್ಯೂಯಾರ್ಕ್ ನಲ್ಲಿ ಪ್ರಾಯೋಗಿಕವಾಗಿ ಒಂದು ರೋಬೋಟ್ ಮಾಡಿದ್ರು. ರೋಬೋಟ್ ಅಲ್ಲ ಅದು, ಆಕ್ಚುಲಿ ಹೌ ದೇ ಶೋಯಿಂಗ್ ವೇರ್ ವೇರ್ ವೇಸ್ಟಿಂಗ್ ಫುಡ್ ಅಂತ ಬರ್ಗರ್ ಮಾಡುವಂತ ಒಂದು ಸಿಸ್ಟಮ್ ಮಾಡಿದ್ರು. ಅವನು ಎಷ್ಟು ನೀಟಾಗಿ ತೋರಿಸಿದಾನೆ ಅಂದ್ರೆ, ನಾವು ಕೈಯಲ್ಲಿ ಆ ಬರ್ಗರ್ ಬನ್ನು ಕಟ್ ಮಾಡಿ ಆಮೇಲೆ ಅದಕ್ಕೆ ಬೇಕಾದಂತ ಫಿಲಿಂಗ್ಸ್ ಎಲ್ಲ ಹಾಕಿ ಆಮೇಲೆ ಇದನ್ನ ಮಧ್ಯದಲ್ಲಿ
1: ಮಿನ್ಸ್ ಮೀಟರ್
0: ಇದೆಲ್ಲ ಹಾಕಿ ಇದನ್ನೆಲ್ಲ ಮಾಡ್ಕೊಡ್ತಾರೆ,
1: ಲೆಟ್ಯೂಸ್ ಹಾಕ್ತಾರೆ,
0: ಅದೆಲ್ಲ ರೆಡಿ ಮಾಡೋದಕ್ಕೆ ನಮ್ಗೆ ಎಷ್ಟು ಟೈಮ್ ಆಗುತ್ತೆ, ಎಷ್ಟು ವೇಸ್ಟೇಜ್ ಆಗುತ್ತೆ, ಅದೆಲ್ಲವನ್ನು ಅವನು ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದಾನೆ. ಹಾಗಾದ್ರೆ ಇದಕ್ಕೆ ಏನ್ ಪರಿಹಾರ? ಆ ಒಂದು ಸಿಸ್ಟಮ್ ಮಾಡಿದಾನೆ, ಆಟೋಮೆಟಿಕ್ ಸಿಸ್ಟಮ್, ಫ್ರೆಶ್ ಬನ್, ನಾಟ್ ಎ ಬ್ರಾಟ್ ಬನ್, ಫ್ರೆಶ್ ಬನ್. ಅದೊಂದು ಅಸೆಂಬ್ಲಿ ಲೈನ್ ಅಲ್ಲಿ ಬಂದಂಗೆ ಬರುತ್ತೆ, ಅದು ಬರ್ತಾನೆ ಕಟ್ಟಾಗಿ ನೀಟಾಗಿ ಬರುತ್ತೆ. ಆಮೇಲೆ ಅದರಲ್ಲಿ ಮಿಲಿಮೀಟರ್ ಲೆಕ್ಕದಲ್ಲಿ ನೀವು ಅದಕ್ಕೆ ಬೇಕಾದನ್ನ ಸಾಸನ್ ಆಗ್ಲಿ ಡ್ರೆಸ್ಸಿಂಗ್ ಆಗ್ಲಿ ಎಲ್ಲವನ್ನು ಹಾಕೋಬಹುದು. ಆಮೇಲೆ ಆ ಒಂದು ಮಧ್ಯದಲ್ಲಿ ಪ್ಯಾಟಿ ಅಂತ ಏನ್ ಕರೀತಾರೆ ಅದನ್ನ ನೀವು ಮಿನ್ಸ್ಡ್ ಮೀಟ್ ಯೂಸ್ ಮಾಡ್ತೀರಿ, ಅಂದ್ರೆ ಚೆನ್ನಾಗಿ ರುಬ್ಬಿಟ್ಟು. ಸೊ ಈಗ ಶೇಪ್ ಆಗ್ಲಿ ಅದರ ಒಂದು ಟೇಸ್ಟ್ ಆಗ್ಲಿ ಯಾವುದು ವೇಸ್ಟ್ ಆಗದಾಗೆ ಅದು ಎಲ್ಲವೂ ನೀಟಾಗಿ ಬರೋದ್ರಿಂದ ಅವನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ದಾನೆ. ಇದೆಷ್ಟೋ ಜನ ಡಿಫ್ರೆನ್ಸ್ ಹೇಳಲಿಕ್ಕೆ ಬಂದಿಲ್ಲ, ಅಂದ್ರೆ ಮಾಸ್ಟರ್ ಚೆಫ್ ಗಳಿಗೆ ಡಿಫ್ರೆನ್ಸ್ ಬಂದಿಲ್ಲ, ಇದು ಮ್ಯಾನ್ ಮೇಡ್ ಅಥವಾ ಮೆಷಿನ್ ಮೇಡ್ ಅಂತ. ಅವನು ಹೇಳಿದಾನೆ, ಈ ಒಂದು ವಿಧಾನದಲ್ಲಿ ನೀವು 5 ನಿಮಿಷಕ್ಕೆ ಒಂದು ಬರ್ಗರ್ ಮಾಡಬಹುದು, ವಿಚ್ ಹ್ಯೂಮನ್ಲಿ ಇಸ್ ನಾಟ್ ಪಾಸಿಬಲ್. ಸೊ ಐ ಕ್ಯಾನ್ ಗಿವ್ ಇಟ್ ಪ್ರೈಸ್ ಎಟ್ ಹಾಫ್ ದಿ ಪ್ರೈಸ್ ಆಫ್ ವಾಟ್ ಇಸ್ ಬೀಂಗ್ ಸೋಲ್ಡ್, ಸ್ಟಿಲ್ ಮೇಕ್ ಪ್ರಾಫಿಟ್. ಆಮೇಲೆ ಹಾಗಂತ ಎಲ್ಲಾನು ಕೆಲಸದವ್ರು ಇಲ್ಲ ಅಂತಲ್ಲ, ಕೆಲಸದವ್ರು ಇದಾರೆ. ಯಾತಕ್ಕಿದ್ದಾರೆ? ಹೌದಪ್ಪ, ಇದು ಮಾಡ್ತಿದ್ಯಲ್ಲ, ಇದು ಸರಿ ಮಾಡ್ತಿದ್ಯೋ ಇಲ್ವೋ,
1: ಮಾನಿಟರ್ ಮಾಡಬೇಕು,
0: ಇದು ಗ್ರೈಂಡಿಂಗ್ ಆಫ್ ಮೀಟ್ ಸರಿ ಬಂತೋ ಇಲ್ವೋ. ಇಂತ ಕೆಲಸಕ್ಕೆ ಜನರ ಬಳಸ್ಕೊಂತಿದ್ದಾರೆ, ಹೊರತಾಗಿ ನೀನೇ ಕಟ್ ಮಾಡು, ನೀನೇ ಕ್ಲೀನ್ ಮಾಡು, ನೀನೇ ಆ ಒಂದು ಪ್ರೊಸೀಜರ್. ಆಮೇಲೆ ಎರಡನೇದಾಗಿ ಒಬ್ಬನೇ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದನ್ನ, ಇದು ಮಿಷಿನ್ ಇಟ್ಟಿದ್ದಾರೆ ಇವರು. ಆತನ ಕೆಲಸ ಏನಂದ್ರೆ ಪ್ರತಿದಿನ ಅವನು ಅದನ್ನ ಚೆಕ್ ಮಾಡ್ಬೇಕು, ಇದು ಬೆಳಗಿಂದ ರಾತ್ರಿವರೆಗೂ ಎಷ್ಟು ಬರ್ಗರ್ ಮಾಡ್ತು, ಎಲ್ಲಿ ತಪ್ಪು ಮಾಡ್ತು, ಎಲ್ಲಿ ತಪ್ಪು ಮಾಡ್ತು, ಎಲ್ಲಿ ತಪ್ಪು ಮಾಡ್ತು, ಹುಡುಗಿ ಅದನ್ನೆಲ್ಲ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಸೊ ಅವ್ರು ಏನೇ 1 ml ಅವನು ಉಳಿಸ್ತಾ ಹೋದ್ರು ಕೂಡ ಅಷ್ಟು ಒಂದು ಎಫೆಕ್ಟಿವ್ ಆಗುತ್ತೆ. ಸೊ ಈ ರೀತಿ ನಾವು ಯಾವುದೇ ಒಂದು ಫುಡ್ ಅಲ್ಲಿ, ಯಾವುದೇ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಅಥವಾ ಯಾವುದೇ ಉದ್ಯೋಗದಲ್ಲೂ ಕೂಡ ಮಾರ್ಜಿನಲ್ ಇಂಪ್ರೂವ್ಮೆಂಟ್ಸ್ ಅಂತೀವಿ, ಅದನ್ನು ಮಾಡೋದಕ್ಕೂ ಕೂಡ ತಂತ್ರಜ್ಞಾನವನ್ನ ಚೆನ್ನಾಗಿ ಬಳಸ್ಕೋಬಹುದು.
1: ಓಕೆ ಡಾಕ್ಟರ್ ಉದಯಶಂಕರ್ ಪುರಾಣಿಕರೇ, ನಮ್ಮ ವಿದ್ಯಾರ್ಥಿಗಳಲ್ಲಿ ಒಂದು ಕಲ್ಪನೆ ತಲೆಯಲ್ಲಿದೆ, ಹೊರದೇಶಗಳಿಗೆ ಹೋಗಿ ಓದಿ ಬಂದ್ಬಿಟ್ರೆ ನಮಗೆ ಏನೋ ಹೊಸದು ಸಿಕ್ಕತ್ತೆ ಅಂತ. ನಮ್ಮಲ್ಲೇ ಈ ಲಭ್ಯ ಇದೆ, ನಾವೇ ಇಂಪ್ರೂವ್ ಮಾಡಬಹುದು, ಇನ್ನು ಹೆಚ್ಚಿನ ಅವಕಾಶಗಳು ನಮ್ಮಂತ ದೊಡ್ಡ ದೇಶದಲ್ಲಿ ಇದೆ ಅನ್ನೋದು ಗೊತ್ತಿದ್ರು ಒಂದು ಭ್ರಮೆ, ಅಲ್ಲೇನೋ ಸಿಕ್ಕತ್ತೆ. ತಾವು ಬೇರೆ ಬೇರೆ ದೇಶಗಳಲ್ಲಿ ಅನೇಕ ವರ್ಷಗಳು ಇದ್ದವರು, ನೀವು ಹೋದಾಗ ಪರಿಸ್ಥಿತಿ ಹೇಗಿತ್ತು, ಇವತ್ ಹೇಗಿದೆ?
0: ನೋಡಿ, ಒಂದು ಹಂತದವರೆಗೂ ಅವ್ರು ಹೇಳೋದು ಸರಿ, ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗೆ ಸಿಗುವಂತ ಒಂದು ಅನುಕೂಲ ಏನು ಅಂತಂದ್ರೆ, ಆತ ಕ್ಲಾಸ್ನಲ್ಲಿ ಕೂತ್ಕೊಂಡು ಅಥವಾ ಲ್ಯಾಬ್ನಲ್ಲಿ ಕೂತ್ಕೊಂಡು ಕಲಿಯೋದಕ್ಕಿಂತ ಇಂಡಸ್ಟ್ರಿ ಪ್ರಾಜೆಕ್ಟ್ಗಳು ಅಥವಾ ರಿಸರ್ಚ್ ಪ್ರಾಜೆಕ್ಟ್ಗಳು ಮಾಡ್ತಿರುವಂತ ಆತನ ಶಿಕ್ಷಕರ ಜೊತೆಯಲ್ಲಿ ಕಲಿಯುವಂತ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಆ ಅವಕಾಶ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಇಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿಗಳು ಯಾವ್ದಾದ್ರು ಒಂದು ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಇಟ್ಕೊಂಡೇ ಮಾಡ್ತಿರೋದ್ರಿಂದ ಅವ್ರಿಗೂ ನಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ಇಂಡಸ್ಟ್ರಿಗೆ ತೋರ್ಸಕ್ಕೂ ಒಂದು ವೇದಿಕೆ ಸಿಗುತ್ತೆ. ಸೊ ಹೀಗಾಗಿ ಇಟ್ಸ್ ಅ ವಿನ್ ವಿನ್ ಸಿಚುಯೇಷನ್. ಅಂತ ಒಂದು ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ರಿಲೇಶನ್ಶಿಪ್ ನಮ್ಮಲ್ಲಿ ಇನ್ನೂ ಬಲಗೊಳ್ಳಬೇಕು. ಇವತ್ತೇನಾಗಿದೆ, ಇಂಡಸ್ಟ್ರಿನ ನಾವು ಹೋದಾಗ ಓಕೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇಂಟರ್ವ್ಯೂ ಮಾಡಿ ಅಥವಾ ಕೆಲಸ ಕೊಡಿ ಅಥವಾ ಏನೋ ಡೊನೇಷನ್ ಕೊಡಿ ಅಥವಾ ಯಾವ್ದೊಂದು ಕಾನ್ಫರೆನ್ಸ್ ಬನ್ನಿ, ಇಷ್ಟಕ್ಕೆ ನಾವು ಒಂದು ಲಿಮಿಟೇಷನ್ ಹೇಳ್ಕೊಂತಿದ್ದೀವಿ ಹೊರತಾಗಿ ಇದು ಮೀರಿ ಟೀಚರ್ಸೂ ಅವ್ರಿಗೂ ಸಾಕಷ್ಟು ಅನುಭವ ಇರುತ್ತೆ, ಸಾಕಷ್ಟು ನಾಲ್ ಇರುತ್ತೆ. ಅವ್ರನ್ನ ಬರೀ ಪಾಠ ಹೇಳೋಕೆ ಇಟ್ಕೊಳ್ಳೋ ಬದಲು ಅವ್ರಿಗೆ ಆಸಕ್ತಿ ಇದ್ರೆ ಅವರು ಬಂದು ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಲಿ. ಆಮೇಲೆ ಇಂಡಸ್ಟ್ರಿನಲ್ಲೂ ಕೆಲವು ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ, ಹೋಗಿ ಹೇಳ್ಕೊಡ್ಬೇಕು ಅಂತ. ಅಂತವ್ರು ಬಂದಾಗ ನೀವು ಅವ್ರಿಗೆ ಸ್ನಬ್ ಮಾಡಿದೆ ಆಯ್ತಪ್ಪ, ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದಿನನೋ ಅಥವಾ ತಿಂಗಳಿಗೆ ಒಂದು ಗಂಟೆನೋ ಏನೋ ಬಂದು ನಿನ್ನ ಅನುಭವ ಹಂಚ್ಕೊ ಅಂತ ಸ್ವಲ್ಪ ತೆರೆದುಕೊಳ್ಳಿ. ಆಮೇಲೆ ರಿಸರ್ಚ್ ಕೂಡ, ಅಕಾಡೆಮಿಕ್ ರಿಸರ್ಚ್ ಇಸ್ ಒನ್ ಥಿಂಗ್, ಇದು ಖಂಡಿತ ಬೇಕೇ ಬೇಕು ಮತ್ತು ಹೆಚ್ಚು ನಮ್ಮ ದೇಶದಲ್ಲಿ ನಡೀಬೇಕು. ಯಾಕಂದ್ರೆ ಬೇಸಿಕ್ ಸೈನ್ಸಸ್ ಇಲ್ಲದೆ ಇವು ಯಾವ ಅಪ್ಲೈಡ್ ಸೈನ್ಸಸ್ಸು ಅಷ್ಟು ಬೆಳೆಯೋಕ್ಕಾಗಲ್ಲ. ಬಟ್ ಅದಕ್ಕೆ ಲಿಮಿಟ್ ಆಗಿದೆ, ಇವತ್ತು ಇಂಡಸ್ಟ್ರಿ ಏನೋ ಒಂದು ಕೊರತೆ ಇದೆ, ಹೌದಪ್ಪ ಇದು ಹಿಂಗಾಗ್ತಿದೆ, ಇದಕ್ಕೆ ಏನು ಮಾಡಬೇಕು. ಅವ್ರ ಜೊತೆ ಸೇರಿಕೊಂಡು ಒಂದು ರಿಸರ್ಚ್ ಮಾಡಿ, ಮೇಕಡೆ ಪೇಯ್ಡ್ ರಿಸರ್ಚ್, ನೀವು ಅದಕ್ಕೆ ಏನು ಚಾರ್ಜ್ ಮಾಡ್ತೀರಾ, ಅವ್ರು ಹೆಂಗೆ ಕೊಡ್ತಾರೆ ಎಲ್ಲವೂ ಇರುತ್ತೆ. ಯಾಕಂದ್ರೆ ಮೇಕ್ ಇನ್ ಇಂಡಿಯಾ ಅಂತ ನಮ್ಮ ಸರ್ಕಾರ ಅಷ್ಟು ಒತ್ತು ಕೊಡಬೇಕಾದಾಗ ಎಲ್ಲರೂ ಸೇರ್ ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು. ಇದು ಯಾವುದೇ ಹಂತದಲ್ಲಿ ಆಗಲಿ, ಯಾವುದೇ ಇವನ್ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಯಿತು, ಎಲ್ಲ ತಂತ್ರಜ್ಞಾನಗಳು ಬರ್ತಾ ಇರೋದ್ರಿಂದ ಅಲ್ಲೂ ಕೂಡ ಕನ್ನಡ ಬರಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ದಿನಗೂಲಿ ಕಾರ್ಮಿಕರಿಂದ ಹಿಡಿದು ಯಾವುದೇ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಕನ್ನಡಗನೇ ಆಗೋದ್ರಿಂದ ಆತನಿಗೆ ಆ ತಂತ್ರಾಂಶ ಕನ್ನಡದಲ್ಲಿ ಮಾತಾಡೋಕೆ ಅವಕಾಶ ಮಾಡಬೇಕು. ಯಾಕಂದ್ರೆ ಎರಡೇ ಭಾಗ ಇರಿದೆ ಇವತ್ತು ಫ್ಯೂಚರ್. ಒಂದು, ನಾನು ಮೆಷಿನ್ ಜೊತೆ

0: ಜನರನ್ನು ತಲುಪಕ್ಕೂ ಆಗುತ್ತೆ. ಇಂಥ ಪ್ರಯತ್ನಗಳು ಆಗ್ತಾ ಹೋಗಬೇಕು. ಇಲ್ಲಿ ನಮ್ಮ ಸಾಹಿತ್ಯಿಕ ವಲಯ, ನಮ್ಮ ಚಿಂತಕರು ಮತ್ತು ನಮ್ಮ ವಿಶ್ವವಿದ್ಯಾಲಯಗಳು ಎಲ್ಲರಿಗೂ ಒಂದು ಸೇರಿಕೊಂಡ್ರೆ ಇವತ್ತು ಆದ ಕೊರತೆ ಏನು ಅಂತಂದರೆ ಒಂದು ರೋಡ್ ಮ್ಯಾಪ್ ಇಲ್ಲ, ಒಂದು ಓನರ್ಶಿಪ್ ಇಲ್ಲ. ಬೇಕು ಅಂತ ಎಲ್ಲ ಹೇಳೋ ಒಂದು ವಿಶ್ ಲಿಸ್ಟ್ ಇಟ್ಕೊಂಡಿದ್ದೀವಿ. ಮಾಡೋರು ಯಾರು ಅಂತ ಸರ್ಕಾರ, ದುಡ್ಡು ಕೊಡಲಿ ಮಾಡೋಣ, ಸರ್ಕಾರ ಮಾಡಿ ಕೊಡೋಣ, ಯಾಕಂದ್ರೆ ನೀವು ಮಾಡಿ ಸರಿಗಿದೆ ಹೇಗೆ ಅಂತ ನಮ್ಗೆ ಹೆಂಗೆ ಗೊತ್ತು ಅಂತ ಈ ಪಿಂಗ್ ಪಾಂಗಲ್ಲಿ ನಾವು ಬರೀ ಸ್ಟೂಡೆಂಟ್ಸ್ ಜನಸಾಮಾನ್ಯರು.
1: ಡಾಕ್ಟರ್ ಪುರಾಣಿಕರೇ, ಇನ್ನೊಂದು ಮಾಹಿತಿಯನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೇನೆ. ನೀವು ಓದಿರೋ ವಿಶ್ವವಿದ್ಯಾಲಯಗಳು ಬೇರೆ ದೇಶಗಳಲ್ಲಿ, ನೀವು ಹೋದಾಗ ಹೇಗಿದ್ವು, ಈಗಿನವರಿಗೆ ಅಷ್ಟೇ ಸ್ಕೋಪ್ ಇದೆಯಾ?
0: ಇನ್ನೂ ಜಾಸ್ತಿ ಇದೆ ಸರ್, ಇನ್ನೂ ಜಾಸ್ತಿ.
1: ಎಲ್ಲೆಲ್ಲಿ
0: ಹೋಗಿದ್ದೀನಿ? ನಾನು ಸಿಂಗಾಪುರಲ್ಲಿ ಓದಿದ್ದೀನಿ, ಲಂಡನ್ನಲ್ಲಿ ಓದಿದ್ದೀನಿ ಮತ್ತು ಅಮೆರಿಕದಲ್ಲಿ ಓದಿದ್ದೀನಿ. ಓದಿದ ಉದ್ದೇಶ ಇಷ್ಟೇ ಇತ್ತು, ಉನ್ನತ ಶಿಕ್ಷಣ ನಮ್ಮಲ್ಲಿ ಇರಲಿಲ್ಲ ಅಂತ ಹೋಗಲಿಲ್ಲ. ಆದರೆ ನಾನು ಕಲಿಬೇಕಾದಂಥ ವಿಷಯದಲ್ಲಿ ನನಗೆ ಸಂಶೋಧನೆ ಮಾಡೋದಕ್ಕೆ ಅವಾಗಿನ್ನೂ ಇಲ್ಲಿ ಅವಕಾಶಗಳಿಲ್ಲದೆ ಹೋಗಿದ್ರಿಂದ ಹೋಗಿದ್ದೀನಿ ಹೊರತಾಗಿ ಇಲ್ಲಿಗಿಂತ ಅದೇ ಉತ್ತಮವಾದದ್ದು ಅಂತ ಏನು ಹೋಗಿ ಮಾಡಿದ್ದಲ್ಲ. ಒಂದು ಎರಡನೇದಾಗಿ ಆ ಒಂದು ಕ್ಷೇತ್ರದಲ್ಲಿ ನಾನು ಸಂಶೋಧನೆ ಮಾಡುವಷ್ಟು ಒಂದು ಮಟ್ಟಕ್ಕೆ ಹೋಗಬೇಕು ಅಂತಂದಾಗ ಅದಕ್ಕೆ ಬೇಕಾದಂಥ ಪ್ರಯೋಗಾಲಯಗಳಾಗಲಿ ಇಂಡಸ್ಟ್ರಿಗಳಾಗಲಿ ಅಲ್ಲಿ ಆ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಸುಲಭ ಇದೆ, ಅದನ್ನು ಕಲೀಲಿಕ್ಕೂ ಒಂದು ಅವಕಾಶ ಇದೆ ಅನ್ನೋದು ಒಂದಿತ್ತು. ಇವತ್ತು ಅಂಥ ವಿಶ್ವವಿದ್ಯಾಲಯಗಳು ನಮಗಿಂತ ಬಹಳ ಮುಂದೆ ಹೋಗ್ಬಿಟ್ಟಿದ್ದಾವೆ, ಯಾಕಂದ್ರೆ ನಾವಿನ್ನೂ ಪೂರ್ತಿ ತೆರೆದುಕೊಳ್ತಾ ಇಲ್ಲ. ಆಮೇಲೆ ಯೂನಿವರ್ಸಿಟಿ ಸಿಗ್ತಿರ್ತಾನೋ ಅನುದಾನಗಳಾಯಿತು ಅಥವಾ ಶಿಕ್ಷಕರ ಸಂಬಳಗಳಾಯಿತು, ಅವ್ರಿಗೆ ಸಿಗುವಂಥ ಸೌಕರ್ಯಗಳಾಯಿತು, ಬಹಳ ಇಂಪ್ರೂವ್ ಆಗಬೇಕಾಗಿದೆ. ಅದ್ರ ಬಗ್ಗೆನೂ ಸಾಕಷ್ಟು ಚರ್ಚೆ ನಡೀತಿದೆ, ಸರ್ಕಾರ ಮಾಡಬೇಕಾ, ಖಾಸಗಿಯವರು ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿ. ಬಟ್ ಎಲ್ಲ ಒಂದು ಕಡೆ ಒಂದು ತೀರ್ಮಾನಕ್ಕೆ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇವತ್ತು ಅಲ್ಲೇ ನಡೀತಿರೋ ಪ್ರಾಜೆಕ್ಟ್ನ ಇತ್ತೀಚೆಗೆ ಹೋದಾಗ ಒಂದು ಪ್ರಾಜೆಕ್ಟ್ ನೋಡಿದೆ. ಒಂದು ವೈದ್ಯನ ಹತ್ರ ನಾನು ಬರ್ತೀನಿ, ನನಗೆ ಏನೋ ಕೈಯದ ಕವಾಟದ ಸಮಸ್ಯೆ ಇದೆ. ಆ ವೈದ್ಯನ ಹತ್ರ ಎಲ್ಲ ನಾನು ರಿಪೋರ್ಟ್ಸ್ ಎಲ್ಲ ತೋರಿಸ್ತೇನೆ, ನೋಡಿ ಸರ್ ಇಂಥ ರಿಪೋರ್ಟ್ಸ್ ಎಲ್ಲ ಬಂದಿದೆ, ನನಗೆ ಅರ್ಥ ಆಗಲ್ಲ ಬಟ್ ಆತಂಗೆ ಗೊತ್ತಾಗುತ್ತೆ ನನ್ನ ಸಮಸ್ಯೆ ಏನು ಅಂತ. ಹೌದಾ, ಕೂತ್ಕೊಳ್ಳಿ ಅಂತ ಕೊಡಿಸ್ತಾರೆ. ಅವರಲ್ಲಿ ಒಂದು 3D ಪ್ರಿಂಟರ್ ಅಂತ ಇರುತ್ತೆ. ಆ 3D ಪ್ರಿಂಟರ್ನಲ್ಲಿ ನನ್ನ ಹೃದಯದ ಡೈಮೆನ್ಷನ್ ಎಲ್ಲ ಆಗಲೇ ರಿಪೋರ್ಟ್ಸ್ ಅಲ್ಲಿ ಬಂದಿರೋದನ್ನು ಕೊಟ್ಟಾಗ ಕರೆಕ್ಟ್ ಆಗಿ ಹೃದಯಕ್ಕೆ ಸೂಟ್ ಆಗುವಂತ ಒಂದು ಕವಾಟವನ್ನು ಆ 3D ಪ್ರಿಂಟರ್ ಮಾಡಿಕೊಡುತ್ತೆ. ಮತ್ತೆ ಇಟ್ಸ್ ಬಯೋ ಫ್ರೆಂಡ್ಲಿ, ಅಂದ್ರೆ ಇದು ಯಾವುದೋ ಆರ್ಟಿಫಿಷಿಯಲ್ ಆಗಿ ಮಾಡಿದ್ದು, ಇಷ್ಟು ದಿವಸಲ್ಲಿ ವರ್ಕ್ ಆಗುತ್ತೆ ಆಮೇಲೆ ತೆಗಿಬೇಕು ಬೇರೆದು ಹಾಕ್ಬೇಕು ಅನ್ನೋದಲ್ಲ, ಬಯೋ ಫ್ರೆಂಡ್ಲಿ ಅಂದ್ರೆ ಅದು ಹೃದಯದ್ದೇ ಒಂದು ಭಾಗ ಅಂತ ಸ್ವೀಕರಿಸ ಅಂತ ಮೆಟೀರಿಯಲ್ ನಲ್ಲಿ ಆ ಒಂದು ಕವಾಟವನ್ನು ಅದು ಮಾಡಿಕೊಡುತ್ತೆ. ಹೇಗೆ ನಾವು ಹಲ್ಲು ಕೇಳಿಸ್ಕೊಳಕ್ಕೆ ಡಾಕ್ಟರ್ ಹತ್ರ ಹೋಗ್ತೀವಿ, ದಂತವೈದ್ಯರ ಹತ್ರ, ಆ ರೀತಿಯಾಗಿ ಒಂದು ಸಣ್ಣ ಚಿಕಿತ್ಸೆ ಮಾಡಿ ಅಲ್ಲೇ ಆ ಕವಾಟವನ್ನು ಅಳವಡಿಸಿ ಹೋಗಿ ಕಳಿಸ್ತಾರೆ. ಇದು ಕಲ್ಪನೆ ಅಲ್ಲ, ಪ್ರಾಕ್ಟಿಕಲ್ ಆಗಿ ಆ ಲೆವೆಲ್ಗೆ ತಂದಿದ್ದಾರೆ. ಅದಕ್ಕೆ ನಾವು ಕಂಪೇರ್ ಮಾಡಿದ್ರೆ ನಾವಿನ್ನೂ ಸರ್ಜರಿ ಮಾಡಬೇಕು, ಇಷ್ಟು ದಿನ ಅಡ್ಮಿಟ್ ಆಗಬೇಕು, ಇಷ್ಟು ದಿನ ಪೋಸ್ಟ್ ಕೇರ್ ತಗೋಬೇಕು, ಇಷ್ಟು ಖರ್ಚಾಗುತ್ತೆ, ಎಲ್ಲೋ ಸ್ವಲ್ಪ ಬಹಳ ಹಿಂದೆ ಉಳ್ಕೊಂಡಿದ್ವಿ.
1: ಅಲ್ಲ, ಅದೊಂದು ಸ್ಕೋಪ್ ಅಂತ ಯಾಕೆ ತಗೋಬಾರ್ದು? ಇವಾಗ ಮಟ್ಟಕ್ಕೆ ನಾವು ಹೋಗಬಹುದು, ಮಟ್ಟಕ್ಕೆ ನಾವು ಟ್ರೈ ಮಾಡಬಹುದು.
0: ಅಲ್ಲ, ಅದು
1: ಅಷ್ಟು ಮೇಲಕ್ಕೆ ಕಳಿಸ್ಲಿಕ್ಕೆ ಇರ್ತಕ್ಕಂತ ಅವಕಾಶ ನಾವು ಬಳಸ್ಕೋತಾ ಇಲ್ಲ, ಬೇರೆಯವ್ರಿಗೆ ಕೊಡ್ತಾ ಇದ್ದೇವ?
0: ಹೌದು, ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಆ ವ್ಯವಸ್ಥೆಗಳು ಇನ್ನೂ ಬಲಗಳು ಬೇಕಾಗಿದೆ. ಅಟ್ಲೀಸ್ಟ್ ಕಂಪೇರ್ ಟು ಲಾಸ್ಟ್ 20 ಇಯರ್ಸ್ ಸಾಕಷ್ಟು ಒಂದು ಕಾನ್ಫಿಡೆನ್ಸ್ ಬಂದಿದೆ, ಅದು ನಾವೇ ಮಾಡಬೇಕು, ನಾವು ಮಾಡೋಣ, ನಾವು ಮಾಡೋಣ ಅಂತ. ಅದಕ್ಕೆ ಒಂದು ಸರ್ಕಾರದ ಒಂದು ಉತ್ತೇಜನ ಸಿಗ್ತಾ ಇರೋದ್ರಿಂದಾಗಿ ಆಮೇಲೆ ಎರಡನೇದಾಗಿ ಅಲ್ಲೇ ಹೋಗಿ ಅಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ಶ್ರೀಮಂತಿಕೆ ಆಗಬೇಕು, ಅದು ವೈಯಕ್ತಿಕ ಅಭಿಪ್ರಾಯಗಳು. ನನಗೆ ಎಷ್ಟೋ ಬಾರಿ ಅಂತ ಅವಕಾಶಗಳು ಸಿಕ್ಕರೂ ನಾನು ಹೋಗಿಲ್ಲ, ಬಟ್ ನೋ ರಿಗ್ರೆಟ್. ನಾನು ಅಲ್ಲಿ ಹೋಗಿಲ್ಲ ಅಂದ ತಕ್ಷಣ ಏನು ಪ್ರಾಯಶಃ ಡಾಲರ್ ಲೆಕ್ಕದಲ್ಲಿ ದುಡ್ಡು ಮಾಡಿಲ್ಲ ಅನ್ನೋದು ಬಿಟ್ರೆ ಪ್ರೊಫೆಷನಲಿ ಐ ಗಾಟ್ ಆಲ್ ದಿ ರೆಕಗ್ನಿಷನ್ ಇನ್ ದಿ ವರ್ಲ್ಡ್.
1: ಜೊತೆಗೆ ಅದರಲ್ಲೇ ಇನ್ನು ಹೊಸದನ್ನು ಸಾಧಿಸಿದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಅದನ್ನೆಲ್ಲ ಬರೆದು ಇದ್ದೀರಿ ತಮ್ಮ ಅನೇಕ ಕೃತಿಗಳಲ್ಲಿ, ತಮಗೆ ಅಕಾಡೆಮಿ ಅವಾರ್ಡ್ಗಳೆಲ್ಲ ಬಂದಿದೆ, ಮತ್ತೆ ಕನ್ನಡದಲ್ಲೇ ಬರೆದಿರೋದ್ರಿಂದ ಕನ್ನಡದ ಮೂಲಕ ತಂತ್ರಜ್ಞಾನದ ಕಲಿಕೆ ಸುಲಭ ಆಗಿದೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಬಹುದಾ?
0: ನಿರೀಕ್ಷೆ ಇರೋದು ಇಷ್ಟೇ ಸರ್, ಯಾಕಂದ್ರೆ ಇದು ಹೊಸತನ್ನ ನಾವು ಈಗೇನಾಗಿದೆ ಪಠ್ಯಕ್ರಮದಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ಕೊಡ್ತಾ ಹೋಗ್ತೀವಿ ಮಕ್ಕಳಿಗೆ. ವಿಜ್ಞಾನದಲ್ಲಿ ಹೀಗಾಯ್ತು, ಇಸ್ವಿನಲ್ಲಿ ಇಂಥ ಕಂಡು ಹಿಡಿದ್ರು, ಗ್ಯಾಲಿಲಿಯೋ ಅವರು ಇಂಥ ಕೆಲಸ ಮಾಡಿದ್ರು, ನ್ಯೂಟನ್ ಅವರು ಇಂಥ ಮಾಡಿದ್ರು, ಎಲ್ಲವೂ ಮುಖ್ಯವಾದ್ದೇ ಒಪ್ಪುವಂತೆ. ಪ್ರತಿ ವರ್ಷ ನೊಬೆಲ್ ಪಾರಿತೋಷಕ ಕೊಡ್ತೀವಿ, ಇದೇ ಸೈನ್ಸ್ ಕೊಡ್ತೀವಿ, ಇದೇ ವೈದ್ಯಕೀಯದಲ್ಲೂ ಕೊಡ್ತೀವಿ, ಎಲ್ಲರಲ್ಲೂ ಕೊಡ್ತೀವಿ. ಯಾತಕ್ಕೆ ಕೊಟ್ವಿ
1: ಅದನ್ನು ಹೇಳಬೇಕು.
0: ಪಠ್ಯ ಪುಸ್ತಕದಿಂದ ಪಕ್ಕದಲ್ಲಿ ಏನಾಗ್ತಿದೆ ಅದನ್ನು ಸುತ್ತಮುತ್ತ, ಯಾತಿಗೆ ಏನು ಹೊಸ ಸಂಶೋಧನೆಗಳು ಬಂತು, ಏನಕ್ಕೆ ಹೊಸ ಬೇಡಿಕೆ ಬಂತು, ಏನೋ ಒಂದು ಹೊಸ ಟೆಕ್ನಾಲಜಿ ಅಂತಾರಲ್ಲ ಅದು ಏನದು, ಅದು ನನ್ನ ಸುತ್ತಮುತ್ತ ಪರಿಸರದಲ್ಲಿ ಹೇಗೆ ಬಳಸ್ಕೋಬಹುದು, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದಾಗ ನಮ್ಮ ಮಾತೃಭಾಷೆಯ ಶಿಕ್ಷಣ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಇಂಗ್ಲಿಷ್ ಮೀಡಿಯಂ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಎಲ್ಲೇ
1: ಮಾಡ್ಕೊಂಡು
0: ಜನಸಾಮಾನ್ಯರಿಗೆ ಮತ್ತು ವಿಶೇಷವಾಗಿ ಪಾಲಕರಿಗೆ ಫಸ್ಟ್, ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಕಲಬೇಕು ಅಂತ ಹೇಳಿ ಈ ಆರ್ಟಿಕಲ್ಸ್ ಬರೀತಿರೋದು, ಪುಸ್ತಕಗಳು ಬರೀತಿರೋದು. ಆಮೇಲೆ ಸಾಧಾರಣವಾಗಿ ಮೇಲ್ಮೇಲೆ ಬರೆಯಕ್ ಹೋಗಲ್ಲ, ಯಾಕಂದ್ರೆ ನನ್ನ ಅನುಭವವನ್ನು ಸೇರಿಸ್ಕೊಂಡು ಜೊತೆಲಿ ಆ ಕ್ಷೇತ್ರದಲ್ಲಿ ಯಾರೋ ನಿಜವಾಗ್ಲೂ ಕೆಲಸ ಮಾಡ್ತಾರೆ ವಿಶ್ವಾದ್ಯಂತ, ಅವರ ಅಭಿಪ್ರಾಯಗಳು ತಗೊಂಡು ನಾನು ಅದನ್ನ ಜನ ತಲುಪಿಸೋ ಕೆಲಸ ಮಾಡ್ತೀನಿ. ಹೀಗಾಗಿ ಜನ ಅದನ್ನ ಹೆಚ್ಚು ಸ್ವೀಕರಿಸ್ತಿದ್ದಾರೆ. ಕರೆಂಟ್ ಆಮೇಲೆ ಫ್ಯೂಚರ್, ಆಮೇಲೆ ಯಾವುದೇ ಲೇಖನದಲ್ಲಿ ಇತ್ತೀಚೆಗೆ ಏನ್ ಮಾಡಿದ್ದೀನಿ, ಬರೀ ಲೇಖನದಲ್ಲಿ ಹೀಗಾಯ್ತು ಬರೆಯೋದು

0: ಇದರಲ್ಲಿ ನೀವು ತಾಂತ್ರಿಕ ಶಿಕ್ಷಣ ಓದಿದ್ರೆ ಈ ಉದ್ಯೋಗ ಇದೆ, ಅಥವಾ ನೀವು ರೆಗ್ಯುಲರ್ ಪದವಿ ಓದಿದ್ರೆ ಇದಿಷ್ಟು, ಅಥವಾ ನೀವು ಡಿಪ್ಲೊಮೋನೋ ಮತ್ತೊಂದು ಓದಿ ಯಾವುದೋ ಒಂದು ಕಾರಣಕ್ಕೆ ಶಾಲೆಯನ್ನೇ ನಿಲ್ಲಿಸಿ ಕೂಡ ನಿಮ್ಗೆ ಇಂಥ ಅವಕಾಶಗಳಿದ್ದಾವೆ, ಇಂಥ ಕೌಶಲ್ಯಗಳು ನೀವು ಇಂಥ ಕಡೆ ಕಲಿಬಹುದು ಅನ್ನೋ ಮಾಹಿತಿ ಕೂಡ ಕೊಡ್ತಿರೋದ್ರಿಂದ ಅದು ಒಂದು ಸ್ವಲ್ಪ ಆಶಾಭಾವನೆಯನ್ನು ಎಲ್ಲ ಕಡೆ ಕ್ರಿಯೇಟ್ ಮಾಡ್ತಿದ್ದೆ. ಒಬ್ಬ ವ್ಯಕ್ತಿಯಲ್ಲಿ ಆ ಬದಲಾವಣೆ ಅಂದ್ರೂ ಇಷ್ಟು ಶ್ರಮ ಪಟ್ಟಿದ್ದು ಸಾರ್ಥಕ ಅಂತ ನಾನು ಅನ್ಕೊಂಡಿದ್ದೆ.
1: ನಮ್ಮ ಈ ಸಂದರ್ಶನ ಕೇಳ್ತಾ ಇರತಕ್ಕಂಥ ಯುವ ಜನರು ನಿಮ್ಮಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾವು ಎಕ್ಸೆಲ್ ಆಗಬೇಕು. ನೀವು ಆಗ್ಬಿಟ್ಟಿದ್ದೀರಿ, ನಿಮ್ಗೆಲ್ಲ ಸಿಕ್ಕಿದೆ, ನೀವು ದೇಶ ವಿದೇಶಗಳನ್ನು ಸುತ್ತು ಬಂದಿದ್ದೀರಿ, ನಿಮಗೆ ತೃಪ್ತಿ ಇದೆ, ಆ ತೃಪ್ತಿ ನಮಗೂ ಬೇಕು, ಏನು ಮಾಡಿದ್ರೆ ಸಿಗುತ್ತೆ ಆ ಟಿಪ್ ಕೊಡಿ ಅಂತ.
0: ನೋಡಿ, ಒಂದನೇದಾಗಿ ನಮಗೆ ಒಂದು ಗೋಲ್ ಇರಬೇಕು ಲೈಫ್ ಅಲ್ಲಿ. ಪ್ರತಿದಿನ ನಮಗೆ ಒಂದು ಹೊಸ ಅವಕಾಶ ಸಿಕ್ಕಿದೆ, ಹೊಸ ದಿನ ಸಿಕ್ಕಿದೆ. ನಿನ್ನೆ ಬಹಳ ಬೇಜಾರಾಗಿರ್ಬೋದು, ನಾಳೆ ಬಗ್ಗೆ ಸಾವಿರ ಆತಂಕ ಇರ್ಬೋದು, ಆದ್ರೆ ಇವತ್ತು ನಾವು ಅತಿ ಕ್ಷಣವನ್ನು ನಾವು ಅದನ್ನು ಉಪಯೋಗಿಸ್ಕೋಬೇಕು. ಆಗ ಮಾತ್ರ ನಮ್ಮ ಸುಂದರ ನಾಳೆಗಳು ಅಥವಾ ಕನಸುಗಳು ನನಸಾಗೋದು. ಯಾರ ಜೊತೆ ನಾನು ಕಾಂಪೀಟ್ ಮಾಡಬೇಕು? ನನ್ನ ಪಕ್ಕದಲ್ಲಿರೋನ್ಗೆ ಅಥವಾ ಗೊತ್ತಿರೋನ್ ಜೊತೆಯಲ್ಲಿ ಅಥವಾ ನನ್ನ ಹಾಸ್ನಲ್ಲಿರೋನ್ ಜೊತೆ ಕಾಂಪೀಟ್ ಮಾಡೋದು ಪ್ರಯೋಜನ ಇಲ್ಲ. ನನಗೆ ಗೊತ್ತಿಲ್ಲದೇ ಇರುವಂತ ಅಥವಾ ನನ್ನ ಪರಿಚಯವೇ ಇಲ್ಲಿರುವಂತ ಕಾಣದೇ ಇರುವಂತ ವ್ಯಕ್ತಿ ಬೇರೆ ದೇಶದಲ್ಲೋ ಬೇರೆ ಊರಿನಲ್ಲೋ ಎಲ್ಲೋ ಇರಬಹುದು, ಆತ ನನ್ನಂತರೇ ಆಸಕ್ತಿ ತಗೊಂಡು ಮಾಡ್ತಿರೋ ಕೆಲಸ ಇರಬಹುದು. ಆದ್ರಿಂದ ಆತನಿಗಿಂತ ನಾನು ಮುಂದೆ ಇದ್ದೀನಿ ಅಂದಾಗ, ಯಾವಾಗ ನಾನು ಪ್ರತಿದಿನ ನನ್ನ ಕೆಲಸವನ್ನ ನಾನು ಮಾಡಿದನ್ನ ಬಹಳ ರತ್ಲೆಸ್ ಆಗಿ ಅನಲೈಸ್ ಮಾಡ್ಕೋ, ಎಲ್ಲಿ ತಪ್ಪುಗಳು ಮಾಡಿದ್ದೀನಿ, ಎಲ್ಲಿ ತಿದ್ಕೋಬೇಕು, ಎಲ್ಲಿ ಮಾಡಿದೆ ಅಂತ
1: ಅಪ್ಡೇಟ್ ಆಗ್ತಾ ಹೋಗ್ಬೇಕು.
0: ಆಮೇಲೆ ಓದ್ಬೇಕು. ನಾನು ಈಗಲೂ ಕೂಡ ಸಕ್ಸಸ್ಫುಲ್ ಖಂಡಿತ ಅಲ್ಲ ನಾನು, ಬಟ್ ನಾನು ಒಂದು ವಿದ್ಯಾರ್ಥಿ ಅಷ್ಟೇ. ಎಲ್ಲೇ ಹೋಗ್ಲಿ, ತೀರಾ ಅನಾರೋಗ್ಯ ಪರಿಸ್ಥಿತಿ ಬಿಟ್ರೆ ದಿನಕ್ಕೆ 4 ಗಂಟೆ ಓದ್ತೀನಿ. ಓದದೆ ಹೋದ್ರೆ ಒಂದು ಈ ರೀತಿ ಒಂದು ಸಂವಾದದಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳಿದಾಗ, ಓ ಇದೇನೋ ಔಟ್ಡೇಟ್ ಆಗುವುದಲ್ಲ
1: ಅಥವಾ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಾಚಿಕೆ ಆಗುತ್ತೆ.
0: ಇಲ್ಲ ಅಂದ್ರೆ ಆ ಕೊರತೆ ಬಂದಾಗ ಒಂದು ಹಿಂಜರಿಕೆ ಶುರುವಾಗುತ್ತೆ. ಹೀಗಾಗಿ ಹೇಳಬೇಕು ಅಂತಂದ್ರೆ, ಒಂದು ಸಣ್ಣ ಕಾಲೇಜಿಗೆ ಹೋಗಿದ್ದೆ, ಧಾರವಾಡದಲ್ಲಿದೆ. ಹೆಚ್ಚಾಗಿ ಬಂದಿರೋ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು, ಅವ್ರಿಗೆ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಿ. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಹೆಚ್ಚಾಗಿ ಕನ್ನಡ ಮಾಧ್ಯಮದಲ್ಲಿ ಓದ್ದವರು, ಅದು ಒಂದು ಸಣ್ಣ ಕಾಲೇಜ್, ಅದೇನೋ ದೊಡ್ಡ ಪ್ರತಿಷ್ಠಿತ ಕಾಲೇಜ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳಿದ್ರೆ ಕೇಳಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು, ಹೊರತಾಗಿ ಅವ್ರು ಕೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ಅದು ನನ್ನ ದುರಹಂಕಾರ. ಪ್ರಶ್ನೆಗಳಾದ್ರಲ್ಲ, ಎಂಥ ಪ್ರಶ್ನೆಗಳು ಅಂದ್ರೆ, ಇಂಥ ಪ್ರಶ್ನೆಗಳನ್ನ ನಾನು ಜಗತ್ತಿನ ಅತ್ಯಂತ ಉತ್ತಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕೇಳಿರೋ ನೋಡಿದ್ದೀನಿ. ಈ ರೀತಿಯ ಒಂದು ಕಾಲೇಜಿನಲ್ಲಿ ಅಷ್ಟಾಸಕ್ತಿ ತಗೊಂಡು ಕೇಳಿದಾಗ ಅನ್ನಿಸ್ತು, ಆಸಕ್ತಿ ಖಂಡಿತ ಎಲ್ಲ ಹಂತದಲ್ಲಿದೆ. ನಾವು ನಮ್ಮ ಭಾಷೆನಲ್ಲೇ ಅದಕ್ಕೆ ತಲುಪಿಸ್ತಾ ಹೋದ್ರೆ ಇನ್ನೂ ಇಂಥ ಪ್ರಶ್ನೆಗಳು ಬರಲಿ, ಇನ್ನೂ ಇಂಥ ಆಸಕ್ತಿ ಬರಲಿ. ಆಮೇಲೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗೋಕ್ಕಾಗಲ್ಲ, ಎಲ್ಲರೂ ಅಮೆರಿಕ ಹೋಗೋಕ್ಕಾಗಲ್ಲ, ಪರವಾಗಿಲ್ಲ. ಇವತ್ತಿನ ಪರಿಸ್ಥಿತಿನಲ್ಲೇ ಅದು ಎಲ್ಲರೂ ಅದಾಗದೆ ಹೋದರೂ ಅವರವರ ಕ್ಷೇತ್ರದಲ್ಲೇ ಅವರು ಉನ್ನತಿ ಪಡೀಲಿಕ್ಕೆ ಮುಂದುವರಿಯಲು ಸಾಕಷ್ಟು ಅವಕಾಶ ಇದೆ. ಆಮೇಲೆ ಅನಗತ್ಯ ಆತಂಕಕ್ಕೆ ಒಳಗಾಗಬೇಡಿ. 1000 ಜನ 1000 ಹೇಳ್ತಾರೆ, ಅವರವರ ಭಾವ ಅವರವರ ಭಕ್ತಿ ಅಂತ ಬಿಟ್ಬಿಡಿ. ಎಲ್ಲರ ಅಭಿಪ್ರಾಯ ತಗೊಳ್ಳಿ, ಕೊನೆಯಲ್ಲಿ ತೀರ್ಮಾನ ಮಾತ್ರ ನಿಮ್ಮದಾಗಲಿ. ಆಮೇಲೆ ಯಾರೋ ಏನೋ ಮಾಡಿದ್ರು, ಈಗ ನನ್ನಂತ ನೀವು ಆಗಬೇಕು ಅಂತ ನಾನು ಮಾಡಿದ್ದೇನೆ ಮಾಡಕ್ಕೆ ಹೋಗ್ಬೇಡಿ. ನನಗಿಂತ ಇನ್ನೂ ಚೆನ್ನಾಗಬೇಕು. ಯಾಕಂದ್ರೆ ನಾವು ಓದ್ತಿದ್ದಾಗ ಅಥವಾ ನಾವು ಕೆಲಸ ಶುರು ಮಾಡಿದಾಗ ಇರಾರ್ದಂಥ ಎಷ್ಟೋ ಸೌಲಭ್ಯಗಳು ಇವತ್ತು ನಿಮಗೆ ದೊರಕುತ್ತೆ, ಉಪಯೋಗಿಸ್ಕೊಳ್ಳಿ. ಎಲ್ಲಕ್ಕಿಂತ ಮೇನ್ ನನ್ನ ಒಂದು ಸಣ್ಣ ಅನುಭವದ ಪ್ರಕಾರ ಹೇಳ್ಬೋದು ಅಂದರೆ, ಟೈಮ್ ಮ್ಯಾನೇಜ್ಮೆಂಟ್. ನಮಗೆ ದೇವರು 24 ಗಂಟೆ ಕೊಡ್ತೆ, 24 ಗಂಟೆನಲ್ಲಿ ಎಷ್ಟು ಸಮಯ ನೀವು ಓದೋದಕ್ಕೆ ಬಳಸ್ತೀರಿ, ಎಷ್ಟು ಸಮಯ ನೀವು ಮನನ ಮಾಡ್ಕೊತೀರಿ, ಎಷ್ಟು ಸಮಯ ನೀವು ಕೆಲಸಕ್ಕೆ ಬಳಸ್ತೀರಿ, ಎಲ್ಲಿ ನೀವು ಟೈಮ್ ವೇಸ್ಟ್ ಮಾಡ್ತಿದ್ರಿ, ಆ ವೇಸ್ಟ್ ಆಗ್ತಿರೋ ಟೈಮನ್ನು ಗುರುತಿಸಿ ಕಮ್ಮಿ ಅಂತ ಬನ್ನಿ. ಆವಾಗ ನೀವು ನಿಮಗೆ ಗೊತ್ತಿಲ್ಲದ ಹಾಗೆ ಬದಲಾಗ್ತಾ ಹೋಗ್ತೀರಿ, ಅದೇ ಇರೋದು. ಆಮೇಲೆ ಈ ಟೆನ್ಷನ್ನು ಸ್ಟ್ರೆಸ್ಸು ಯಾವುದೂ ಬರಲ್ಲ. ಯಾಕಂದರೆ ಒಂದು ಬಾರಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಂಡ್ರೆ ಎಂಥ ಕೆಲಸಗಳು ಭಾಳ ವಿಶ್ವಾಸದಿಂದ ಮಾಡ್ತೀರಿ, ಮತ್ತು ಜನಕ್ಕೂ ವಿಶ್ವಾಸ ಬರುತ್ತೆ, ಹೌದಪ್ಪ ಇವ್ರ ಹತ್ರ ಹೋದರೆ ಏನೋ ಒಂದು ಪರಿಹಾರ ಕೊಡ್ತಾರೆ ಅಂತ. ಆಮೇಲೆ ಜಗತ್ತು ನಿಮ್ಮನ್ನು ನೋಡ್ತಾ ಇಲ್ಲ, ನೀವು ಪ್ರಾಮಾಣಿಕರಾಗಿದ್ದ ತಪ್ಪು ಅಥವಾ ಒಂದು ಸಮುದಾಯದಲ್ಲಿ ಹುಟ್ಟಿದ್ದೆ ತಪ್ಪು, ಈ ಕೀಳರಿಮೆಗಳು ಖಂಡಿತ ಬಿಟ್ಕೋಬೇಡಿ. ಯಾರೂ ಹಿಂದುಳಿದವರಲ್ಲ, ಯಾರೂ ಇದಲ್ಲ. ಟುಡೇ ಇಟ್ ಈಸ್ ಅ ಅಕ್ಷರ ಸಮಾನತೆ ಇರೋದ್ರಿಂದ ಎಲ್ಲ ಪ್ರಯತ್ನವನ್ನು ಮಾಡಿ ಗಮನಿಸ್ತಾರೆ. ಗಮನಿಸಿದ ತಕ್ಷಣ ಗುರುತಿಸಬೇಕು ಅಂತ ನಿರೀಕ್ಷೆ ಮಾಡಬೇಡಿ, ಗೌರವ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡಿ. ಯಾವತ್ತೋ ಒಂದಿನ ಬರುತ್ತೆ, ಆದರೆ ಆ ಗೌರವ ಯಾವುದೋ ಒಂದು ದೊಡ್ಡ ಪ್ರಶಸ್ತಿ ರೂಪದಲ್ಲೇ ಬರಬೇಕು, ಬಹುಮಾನ ರೂಪದಲ್ಲೇ ಬರಬೇಕು ಅಂತ ನಿಮ್ಮನ್ನು ನೀವೇ ಒಂದು ಚೌಕಟ್ಟಿಗೆ ಹಾಕೋಬೇಡಿ. ಅದು ಬರುತ್ತೆ, ಬಟ್ ಜನಸಾಮಾನ್ಯರು ಯಾವತ್ತು ನಿಮಗೆ ಸಂತೋಷದಿಂದ ಯಾರಪ್ಪ ಇದನ್ನು ಮಾಡಿದವರು ಅಂತ ಎಲ್ಲೋ ಒಂದು ಕಡೆ ಒಂದು ನೆನಪು ಮಾಡ್ಕೊಂತಲ್ಲ, ನೀವು ಇಲ್ಲದಿದ್ರು ಆ ನೆನಪುಗಳು ಉಳಿಯುತ್ತೆ. ಹಾಗೆ ನೀವು ಉಳಿಬೇಕೆ ಹೊರತಾಗಿ ಈ ಬರೀ 1000 ಜನರಲ್ಲಿ ನಾನು ಒಬ್ಬ ಬೆಳಗ್ಗೆ ಹೋದೆ, ಕೆಲಸ ಮಾಡಿದೆ, ಮನೆಗೆ ಬಂದೆ, ಎಲ್ಲರೂ ಮಾಡ್ತಾರೆ. ಲೆಟ್ ಅಸ್ ನಾಟ್ ಬಿ ಒನ್ ಕ್ರೌಡ್, ಲೆಟ್ ಅಸ್ ಬಿ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಕಂಟ್ರಿ ಆರ್ ಇನ್ ದಿ ವರ್ಲ್ಡ್.
1: ಬಹುಶಃ ನೀವೇ ಆಗ್ಲೇ ಒಂದು ಉದಾಹರಣೆ ಕೊಟ್ರಿ, ಎಟಿಎಂ ಅಲ್ಲಿ ಕನ್ನಡದಲ್ಲಿ ಇದ್ದಿದ್ರಿಂದ ಹಳ್ಳಿ ಜನ ಹಣ ಡ್ರಾ ಮಾಡ್ಲಿಕ್ಕಾಯ್ತು, ಯಾರಪ್ಪ ಮಾಡಿದ್ದು, ತುಂಬಾ ಅನುಕೂಲ ಆಯ್ತು ಅಂತ ಹೇಳಿ ಅವ್ರು ಸಂತೋಷ ಪಟ್ಟಾಗ ನಿಮ್ಗೆ ಸಂತೋಷ ಆಯ್ತು ಅಂತ, ಅಂತ ಸಂತೋಷನೇ ಒಂದು ದೊಡ್ಡ ಬಹುಮಾನ.
0: ಹೌದು, ಅದಕ್ಕಿಂತ

0: ಅದೇ ತೃಪ್ತಿ. ಆಮೇಲೆ ಯಾಕಂದ್ರೆ ಕೊನೆಯಲ್ಲಿ ನಾವು ಯಾವುದೋ ಒಂದು ಹಂತದಲ್ಲಿ ಸಾಕಪ್ಪ ಕೆಲಸ ಮಾಡಿದ್ದು ಅಂತ ನಾವೇ ನಿವೃತ್ತಿ ತಗೊಂಡಾಗ ಏನು ಮಾಡಿದ್ವಿ ಅಂತ ಯಾರು ಕೇಳಿದ್ರೆ ಹೇಳಲಿಕ್ಕಾರ ಒಂದು ನಾಲ್ಕರ ಬೇಕಲ್ಲ.
1: ಖಂಡಿತ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೇ, ನಾವು ಸಾಕಷ್ಟು ಇನ್ನೂ ಮಾತಾಡಬಹುದು, ಆದರೆ ಸಮಯದ ಮಿತಿಯಲ್ಲಿ ನಾವು ಇಷ್ಟನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ನಮ್ಮ ವಿದ್ಯಾರ್ಥಿಗಳು ಟೈಮ್ ಮ್ಯಾನೇಜ್ಮೆಂಟ್, ನಾಲೆಜ್ ಮ್ಯಾನೇಜ್ಮೆಂಟ್, ಲರ್ನಿಂಗ್ ಇವನ್ನೆಲ್ಲ ಅಪ್ಡೇಟ್ ಮಾಡ್ಕೋತಾ ಮಿನಿಟ್ ಟು ಮಿನಿಟ್ ಅವರು ಬಳಕೆ ಮಾಡಿಕೊಂಡ್ರೆ ಖಂಡಿತ ಎಲ್ಲರಿಗೂ ಫ್ಯೂಚರ್ ಇದೆ. ಅದು ಎಲ್ಲ ಕ್ಷೇತ್ರದಲ್ಲೂ ಇದೆ. ನಾವು ಇವತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಸಂವಹನ ಅಂತ ಅಂದ್ಕೊಂಡ್ರೂ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಒಂದಷ್ಟು ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಹೆಚ್ಚಿನ ವಿವರಗಳನ್ನ ಮುಂಬರುವ ದಿನಗಳಲ್ಲಿ ಕೊಡೋಣಂತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು. ನಮಸ್ಕಾರ.
0: ನಂದು ಕೃತಜ್ಞತೆಗಳು. ಮತ್ತೆ ವಿದ್ಯಾರ್ಥಿ ಮಿತ್ರರಲ್ಲಿ ಒಂದು ವಿನಂತಿ, ಯಾವುದೇ ಕಾರಣಕ್ಕೂ ಧೃತಿ ಕೆಡಬೇಡಿ, ಎಂಥ ವಿಪರೀತ ಯೋಚನೆಗಳನ್ನು ಖಂಡಿತ ಮಾಡಕ್ಕೆ ಹೋಗಬೇಡಿ. ಜೀವನದಲ್ಲಿ ಸೋಲು ಗೆಲುವು ಎಲ್ಲ ಇರುತ್ತೆ, ಪರೀಕ್ಷೆನೇ ಅಂತಿಮವೂ ಅಲ್ಲ. ಹೀಗಾಗಿ ಪರೀಕ್ಷೆಗಳು ಬರ್ತಿದೆ, ದಯವಿಟ್ಟು ಅದರ ಕಡೆ ಗಮನ ಕೊಟ್ಟು ಚೆನ್ನಾಗಿ ಓದಿ, ಮತ್ತೆ ನಿಮ್ಮ ಜೀವನವನ್ನು ನೀವೇ ರೂಪಿಸ್ಕೊಳ್ತಾ ಹೋಗಿ. ಎಲ್ಲರ ಸಲಹೆ ಮಾರ್ಗದರ್ಶನ ತಗೊಳ್ಳಿ. ಆಕಾಶವಾಣಿ ಎಷ್ಟು ಉತ್ತಮವಾದ ಕಾರ್ಯಕ್ರಮಗಳು ಮಾಡಿಕೊಡ್ತಾ ಇದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಮತ್ತೆ ನಿಮ್ಗೊಂದು ನನ್ನ ಕೃತಜ್ಞತೆಗಳ ಸಲ್ಲಿಸೋಕೆ ಇಷ್ಟಪಡ್ತೇನೆ ಸರ್.
1: ಧನ್ಯವಾದಗಳು.
0: ನಮಸ್ಕಾರ.
2: ಇದುವರೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಕುರಿತು ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇದ್ರೆ ಮಂಜುನಾಥ್. ಈಗ ಕನ್ನಡ ಭಾರತಿ.
3: ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಕಾವ್ಯಧಾರೆ ಹಾಗೂ ಕಥಾಲಹರಿಯನ್ನು ಕೇಳಬಹುದು. ಮೊದಲಿಗೆ ಕೇಳೋಣ ಅನುರಾಧ ಪಿ ಸಾಮಗ ಅವರಿಂದ ಸ್ವರಚಿತ ಕವನಗಳ ವಾಚನ.
4: ಮೊದಲ ಕವನ ಗೌರಿಗಾನ. ಪೂಜೆ ಎಂದರೆ ಅಪ್ಪ ಹೇಳುತ್ತಾರೆ, ಸ್ವಾಂತರ್ಗತವ ಪ್ರತಿಮೆ ಹೊಗಿಸಿ ತೊಳೆದು ಪೂಸಿ ಹೂವಿಟ್ಟು ಚೆಲುವಾಗಿಸಿ ಸೊಗಸಾಗಿಸಿ ನೀನೇ ನಾನೆಂದು ಕಣ್ತುಂಬಿದ ಸಾಲಂಕೃತಕ್ಕೆ ನಿವಾಳಿಸಿ ನಲಿವಾಗಿಸಿ ನಲಿವೇ ಆಗಿ ಹೋಗಿ ಅದ್ವೈತದೊಳಗಿಂದ ದ್ವೈತದೊಂದು ತುಣುಕು ಇಣುಕುವ ಹೊತ್ತು ಎಲ್ಲ ಮತ್ತೆ ಸ್ವಂತದೊಳಗಿಳಿಸಿಕೊಳ್ಳುವ ಪರಿಯಂತೆ ಬಿಸಿಯೊಂದು ಜರ್ರನೊಳಗಿಳಿದಂತೆ ಕಡುಖಾರ ಪಸರಿಸಲು ಜಾಗ ಹುಡುಕಿಕೊಂಡಂತೆ ಚಂದ ಸಂಚಲನ ಮಧುರವೋ ಗಾಢವೋ ಚುಚ್ಚಿ ಇರಿದೊಳ ನಡೆದದ್ದೊಂದು ಸಂವೇದನೆಯೋ ಎಂಬಂತೆ ಭಿನ್ನ ಈ ಬಾರಿ ಭದ್ರಪದ ಶುಕ್ಲ ತೃತೀಯಕ್ಕೆ ಒಳನಡೆದಳು ಗೌರಿ. ದೂರು ದುಮ್ಮಾನವಿಲ್ಲ, ಬಿಟ್ಟು ಹೋದವನ ಅಳಲಿಲ್ಲ, ಹಂಚಿ ಹೋದವನ ಗೋಳಿಲ್ಲ, ನಕ್ಕೊಳ ನಡೆದ ನನ್ನ ಗೌರಿಗೆ ಯಾವ ದುಃಖವೂ ಇಲ್ಲ. ನೇರ ನಡು ಬಲಾಬಲಗಳ ನೇವರಿಸಿ ಎತ್ತರ ಪೀಠ ಕಲಶಾಗ್ರದಲ್ಲಿ ಮಿಣುಕೆನುವ ಜೀವದೀಪ್ತಿಗಿಷ್ಟು ತುತ್ತುಣಿಸುವಾಗ ಅವನ ಬ್ರಹ್ಮಕಪಾಲ ಕಣ್ಮುಂದೆ ಸುತ್ತ ತುಸು ಆಳದಲ್ಲಿ ಭಯ ಕನವರಿಕೆ ಆಸೆ ಅಡಗುವ ಬಯಕೆ ನೆರಳಾಗಿ ಒಂದಷ್ಟು ಬಹುದು ಬಾರದುಗಳು ಎಲಕೂ ಬೆನ್ನು ತಟ್ಟಿ ಹುರುಪು ಹಚ್ಚುವಾಗ ನೆನಪಾಯಿತು ತಾಮೆಟ್ಟಿ ನಿಂತಿದ್ದ ಅವನೆದೆ ನೋವನೆತ್ತಿ ಕೆತ್ತಿ ಕಡೆದು ಅರೆ ಅದೋ ಚಂದದ ಕವಿತೆ ಎತ್ತಿ ಭಾವದೆಳೆ ಎಳೆದು ಶ್ರುತಿಗೂಡಿಸುತ್ತ ಢಮರು ತಾಂಡವದ ನೆನಕೆ ಏಲಕ್ಕಿ ಇಂಗು ಹಿಂದೆ ಬಂದು ತಾಕುವಾಗ ಕಣ್ಮುಚ್ಚಿ ಮೈ ಮರೆಯುತ್ತಾಳೆ ಹಸನ ಚುರುಕಾಗಿ ಬೆರಳು ಚಾಚುವಲ್ಲಿ ಕಾಲಡ್ಡ ಇಡುವ ವ್ರತ ನೇಮಗಳ ಕಿವಿ ಹಿಂಡುತ್ತಾ ಅಧೋ ಅವನ ಗೌರ ತಪದ ನೆನಪು ಥತ್ ಕಾಡಿಸುತ್ತಾನೊಮ್ಮೊಮ್ಮೆ ಪರಿವಿರದವನಂತೆ ಬೆನ್ಹತ್ತಿ ಒಲಿಸಿಕೊಳ್ಳುತ್ತಾನೊಮ್ಮೊಮ್ಮೆ ಮತ್ತೆ ನೋಯಿಸಲಿಕ್ಕೆಂಬಂತೆ ಕೈಲಾಸ ಬಿಟ್ಟಿಳಿದು ಅವನ ಗೊಡವೆ ಇರದ ತಾವಿಗೆಂದು ತವರಿಗೆಂದು ಇವಳೆಂಬ ಇವಳು ಇಳಿದು ಬಂದರೆ ಥತ್ ಎಂದಳೆ ಗೌರಿ ಪೀಠದ ಮೇಲಿನ ಗೊಂಬೆಯ ಕೆನ್ನೆಯಲ್ಲಿ ಹುಸಿ ಮುನಿಸಿನ ಕೆಂಪು ಅಲ್ಲಿಯದೋ ಇಲ್ಲಿಯದೋ ಆರತಿ ಬೆಳಗುವಾಗ ಠಣ್ಣೆಂದೆರಡೂ ಕಣಿಂಚಿದ್ದು ಅದೇ ಸುಖದ ಸ್ವಪ್ನಗಾನದ ಸೊಂಪು ಕವನದ ಶೀರ್ಷಿಕೆ ಹೆಸರ ನಳಿಸಿಬಿಡಿ ಬೆರಳ ತುದಿಯಲ್ಲಿ ನಿಂತು ಕಡಲು ಬರೆದ ಹೆಸರ ಇದೋ ಪಾದ ಚುಂಬಿಸುವಲೆಗಳೇ ತಟದುದ್ದ ಬಂದು ಅಳಿಸಿಬಿಡಿ ತಟವೆರಡು ಬಂಧಿಸಿಟ್ಟ ನೀರು ನೀರ ಹಿಡಿದಿಟ್ಟುಕೊಂಡ ತಟಗಳು ಎರಡೆಂಬುದು ಇರುವಕ್ಕೆಲ್ಲ ಬಂಧನದ ಗೆರೆಯಲ್ಲಿ ಕಳೆದು ಹೋಗುವ ಹಂಬಲ ಇಲ್ಲವಾಗುವೊಂದು ಚಂದಕ್ಕೆ ಮಿತಿಯಾಚೆಗಿನ ಅರ್ಥದ ಹಂಬಲ ಚಂದಗಾಣಿಸುವುದಾದರೂ ಚಂದಗೆಡಿಸುವುದಾದರೂ ಬಂಧಗಳಂತೆ ಸಶಕ್ತವಿನ್ನಿಲ್ಲ ಹೆಸರು ಭರಿಸಿ ಹೆರುವ ಸೊಗಸೇಕೋ ತಾನೊಪ್ಪಲಿಲ್ಲವೋ ಒಪ್ಪಿಸಿಕೊಳ್ಳಲಿಲ್ಲವೋ ಕೊಳಲಗಾನವಾಗಲೇ ಇಲ್ಲ ನಂದನದ ಹಸಿರಲ್ಲಿ ಅರಳಲಿಲ್ಲ ಹೆಸರು ಬರೆಯಲೆಂದೇ ಇನ್ನು ಬೆರಳಂಚಲಿ ಕಡಲುಕ್ಕದಿರಲಿ ಅವನು ಅವಳು ನಾನು ನೀನು ಹೆಸರಿನೊಂದು ನೆಲೆ ಮೀರಿ ಪ್ರೀತಿ ಕಡಲಾಗಲಿ ತಟದ ಪಾಲಿಗೆ ತಟವಾಗಲಿ ಕಡಲ ಪಾಲಿಗೆ ಹೆಸರೆಂಬವು ಸುಮ್ಮನೆ ಅಳಿಸಿಬಿಡುತ್ತವೆ ಕಣ್ಣಾಗ ಮುಗಿಯದ ಕಡಲಾಗಿ

0: ಬಯಲು ಒಡಲ ಮೊರೆತವಾಗಿ ಕಣ್ಣಹನಿಯ ಜಾಡಲಿ ಸಾಗಿರಿ, ಕಣ್ಣಹನಿಯ ಜಾಡಲಿ ಸಾಗಿರಿ, ಪಾದ ಚುಂಬಿಸುವ ಓ ಅಲೆಗಳೇ, ಇದೋ ಸಮ್ಮತಿಸಿರುವೆ, ಹೆಸರೆಂಬುದನ್ನು ಅಳಿಸಿಬಿಡಿ. ಕವನದ ಶೀರ್ಷಿಕೆ ನೀನು ತೆರಳಿದಾಗ. ನೀನು ಬಂದು ಹೋದ ಮೇಲೆ ನಿನ್ನೆ ನಾಳೆಯ ಕತೆ ಹೇಳಲಾರಂಭಿಸುವುದು. ಇಂದು ಒಂದು ಸುಖದ ಮಂಪರಿನಲ್ಲಿ ಕಣ್ಮುಚ್ಚಿ ಮೈಹರವಿ ಹಾಗೆ ಹೊಸಿಲಲ್ಲಿ ಮೂಡಿದ ಒಂದೇ ಪಾದದ ಗುರುತು, ಹಜಾರದಲ್ಲುದುರಿದ ಒಂದೆಳೆ ಆ ಕೂದಲು, ಕಾಫಿ ಲೋಟದಂಚಲಿ ತುಟಿಯ ಅಚ್ಚು, ಕೂತ ಹಾಸಿನಲ್ಲಿ ದೇಹ ಭಾರದೊಂದು ಗುಳಿ, ಮೂಲೆ ಮೂಲೆಯಲ್ಲಿ ಅನುರಣಿಸುವ ಅಸ್ಪಷ್ಟ ಪಿಸುನುಡಿ, ತುಣುಕು ಸ್ಪರ್ಶ, ಅರೆಬರೆ ಮುತ್ತು, ಅಳುಕಿ ಬಳುಕಿ ನಿಧಾನ ಹಾಗೆ ಮುನ್ನಡೆದು ಬೆಳೆದು ತುಂಬಿ ತುಳುಕಿ ಆಳವೊಂದನಳೆದು ತಟ್ಟಿ ತಡವಿ ಉಕ್ಕಿ ಚೆಲ್ಲಿ ಪ್ರೀತಿಯ ಕೆಲ ಹನಿ, ಏರಿಳಿದ ಉಸಿರಿನ ಮೆಲುಘಮ, ಮುಚ್ಚುನಗೆ ಬಿಚ್ಚುನಗೆ, ಕಥೆ ಕವಿತೆ ಮತ್ತು ಮೇರು ಕಲಶದಂತ ಮುದ್ದು ಮೌನ, ಕೆಲ ಕಣ ಇಲ್ಲುಳಿದು ಮಾರ್ನುಡಿದು ಕಳೆದ ಕ್ಷಣವೊಂದು ಮತ್ತೆ ಮತ್ತೆ ಮರಿ ಇಡುವ ಕನಸಿನಂತೆ ತೆರಳುವಲೆಯೊಂದು ತೀರದಲ್ಲುಳಿಸಿದ ಕಾಣದ ಗುರುತುಗಳಂತೆ ನೀನು ಬಂದಾಗ ಸ್ವರ್ಗದ ಬಾಗಿಲು ತೆರೆಯುವುದು, ನೀನು ತೆರಳಿದಾಗ ಸ್ವರ್ಗವೇ ಇಲ್ಲುಳಿದು ಬಿಡುವುದು. ಕವನದ ಶೀರ್ಷಿಕೆ ದೂರಬೇಡಿ ದಯವಿಟ್ಟು. ಹಗಲ ಭಿತ್ತಿಯ ಮೇಲೆ ಬರೆದು ಹೋಯಿತು ಹೊತ್ತು ಒಂದಷ್ಟು ಕಥೆ ಕವಿತೆ, ರಾಗರಂಗಿಗೆ ಮೈದೆರೆದುಕೊಂಡು ಚಿತ್ರಸಂತೆ ಮರೆತು ಕೆಲವು ಹಾಕಿ ಮೆಲುಕು ಕೆಲವು, ನಾನೂ ದನಿಗೂಡಿಸಿದ್ದೇನೆ. ನಿರ್ವರಣಕ್ಕೊಂದಿಷ್ಟು ಸಂಜೆಯಳಿದು ಹೊರಟು ನಿಂತಿದೆ ದಿನ, ನಾನೂ ಹೊರಟು ನಿಂತಿದ್ದೇನೆ. ಕತ್ತಲ ಹಾಡಿಯೊಳಗಿಂದು ಚಂದ್ರ ಹಾಡುತ್ತಾನಂತೆ ಮೌನವನ್ನು, ತಾಳವುಂಟು ನಾದವುಂಟು ನಶೆಯ ನಶೆಯುಂಟು ಬಾ ಅಂದಿದ್ದಾನೆ. ಇಲ್ಲ, ಬಣ್ಣವಲ್ಲದ ನೋಟದ ಬೆನ್ನೇರಿ ಹೋಗುವೊಡೆಗೆ ನಿನ್ನ ಕರೆಯುವುದಿಲ್ಲ. ನಿನಗೆ ಲೋಕವಾರ್ತೆಯ ಗೋಜುಂಟು, ನನ್ನದರ ಅರಿವುಂಟು. ಸೆರಗು ಕಟ್ಟಿ ಹೊರಟ ಉಮೇದು ಅಲ್ಲೇ ಎಲ್ಲೋ ಒಮ್ಮೆ ನಿನ್ನನ್ನೂ ತಾಕಿದರೆ ದೂರಬೇಡ ದಯವಿಟ್ಟು, ನಾನು ಉಸಿರಾಡುವುದು ನಿನ್ನನ್ನು. ಕವನದ ಶೀರ್ಷಿಕೆ ಕೆಂಪು ಕೆಂಪು ಬರೀ ಕೆಂಪು. ಹೀಗೊಂದು ಕೆಂಪು ಉರಿ, ಸ್ವಾನುಕಂಪದ ಅಲೆ ವಿಮುಕ್ತಿಗೊಯ್ಯುವ ಮಾತಿನ ಹಿಂದೆ ನಡೆದು ಬಂದಡಿ ಚುಂಬಿಸಿತ್ತು. ಮೊದ್ದು ಪಾದವ ನೋಡು, ಆಳ ಕೊಯ್ಯುವುದ ಮರೆತು ಅಲೆಯಿತ್ತ ಕಚಗುಳಿಯ ಸುಖಕ್ಕೆ ಮೈಮರೆತಿತ್ತು. ಹೊಸ ನೋಟದ ಹೆಸರಲ್ಲಿ ಕಣ್ಣಿಗೆ ಮುಷ್ಟಿ ಮರಳನೆಸೆದಿತ್ತು. ಮರಳಿತ್ತ ಮರುಳಿನಲ್ಲಿ ಕಣ್ಣು ಉರಿಯನೂ ಮರೆತು ಬರೀ ದೂರುವ ದಾರಿಯಲ್ಲಿತ್ತು. ರಕ್ತದ ಕೆಂಪು ಕಣ್ಣರಿಯಂಗಳದಲ್ಲಿ ಭಾವದೊಳ ಹೊಕ್ಕಿತ್ತು. ಎದೆ ಬಡಿತ ಮನ ಮಿಡಿತ ತುಡಿತವೆಲ್ಲವೂ ಬರೀ ಕೆಂಪು ಕೆಂಪು, ನಗು ಕೆಂಪು ಅಳು ಕೆಂಪು, ಹಾಡು ಹಾಡಿನ ರಾಗವೂ ಕೆಂಪು. ಹಿಡಿಯಾಟ ಮುಟ್ಟಾಟ ಹುಡುಕಾಟ ಹುಡುಕಿ ಸಿಕ್ಕಿದ್ದೂ ಕೆಂಪು. ಕೆಂಪು ಕೆಂಪಲಿ ಹಸಿರು ನೋಡುವರಿಲ್ಲದೆ ರಂಗದಿಂದಿಳಿದು ಮರೆ ಹೊಕ್ಕಿತ್ತು. ಶುದ್ಧದ್ದು ಬೆರೆಸಿದ್ದು ಯಾವುದೂ ಬಣ್ಣವೆನಿಸದೆ ಕಣ್ಣು ಕೆಂಪನೇ ನೋಡಿ ನೋಡಿ ಸೋತು ಕಿರಿದಾಗಿತ್ತು. ಅಲ್ಲಲ್ಲಿ ತುಸು ಖುಷಿ ಅಲ್ಲಲ್ಲಿ ಕಮ್ಮಿ ಬಿಸಿಲು ಮಳೆಯಂತೆ ಆಟ ಮುನ್ನಡೆಸಿತ್ತು. ಮಳೆಬಿಲ್ಲು ತನ್ನನೇ ತಾ ಮರೆವ ತುರ್ತಿನಲ್ಲಿ ಅಲ್ಲಿರದೆ ಇರಲಾಗದೆ ಮುಖಮುಚ್ಚಿ ನಿಂತಿತ್ತು. ಸ್ವ ದುಗುಡಗಳ ಗುರುತಿಸದೆ ಒಡಲು ಕೆಂಪು ಸಿಟ್ಟು ಬಿಟ್ಟೆಲ್ಲ ಮರೆತಿತ್ತು. ದಹಿಸುವ ಉರಿಯೊಂದು ಶಮನ ಬಯಸುತ್ತ ಮತ್ತದೆ ಸ್ವಾನುಕಂಪದ ಅಲೆಯೊಡಲಿಗಿಳಿದಿತ್ತು. ಖಾಲಿ ಕುಳಿ ಈಗ ಹಣತೆಯಾಯಿತು. ಕಣ್ಣುಜ್ಜಿಕೊಳ್ಳುತ್ತಾಳೆ ಆಕಾಶ ಮಲ್ಲಿಗೆ ಚಂದ್ರ ಅಂದಿಳಿದು ಬಂದಿದ್ದ ಧರೆಗೆ. ರಾತ್ರಿ ನೆನಪ ಜಡಳೆಯ ಜೋರಿಗೆ ಆಸೆ ಮುಗ್ಗು ಬಿರಿದರಳಿವೆ. ಮುಗಿಲೇ ಕೆಳಗಿಳಿದು ಬಂದ ಕನಸು ನಸುಕು ವಾಸ್ತವದ ಮುದ್ದು ಬೆಳಕು. ಕಳಚಿ ಭ್ರಮೆ ಬಿದ್ದು ಕುಳಿಯಾಯಿ ನೆಲೆದಿದೆ. ಪಟಪಟ ನುದುರಿ ಕಣ್ಣ ಹನಿಯದ ತುಂಬಿದೆ. ಕುಳಿಯ ನೀರಲದೋ ಚಂದ್ರ ಕಂಡಗಳಿಗೆ ಅಚ್ಚರಿಯಲೇ ಕಣ್ಬಿಡುತ್ತಾಳೆ ಮೆಲ್ಲಗೆ ನೆಲದ ರಾಜಕುಮಾರಿ ಮುಗಿಲ ಮಲ್ಲಿಗೆ. ನಿದ್ದೆ ಜೋಲಿಯ ಕನಸು ಎದ್ದಿಲ್ಲ ತಾನೆ? ಈ ಹೊತ್ತು ಕನಸಾದರೂ ನನಸಾದರೂ ಇನ್ನಿರಲಾರೆ ದೂರ ಅಂದವಳು ತಟ್ಟನೆ ತೊಟ್ಟು ಕಳಕೊಂಡುದುರಿದಳು. ಕಣ್ಣೀರ ಕುಳಿಯಲೀಗ ನಿಟ್ಟುಸಿರಿಲ್ಲ, ನೋವಿನಲೆಯಿಲ್ಲ. ಬಿಂಬವೇ ತಾನಾದ ಅವ, ಕಳಚಿಕೊಂಡುದುರಿದ ಅವಳು. ಚಿರವಿರಹಿಗಳೀಗ ಅಲ್ಲಿ ಎದುರು ಬದುರು. ಅವನ ಬಿಂಬದ ಕೈಲಿ ಅವಳ ಕನಸಿನ ತುತ್ತು, ಅವಳ ಕನಸಿನ ಕೈಲಿ ಅವನ ಬಿಂಬವಿತ್ತ ಮುತ್ತು. ನಿಲ್ಲದ ಕಾಲದ ಮರದಡಿ ಉದುರುವ ಹಸಿರು ಕ್ಷಣಗಳಿ ಭಾವ ಸಂಧಿಸಿದಷ್ಟೂ ಹೊತ್ತು ಚಂದ್ರ ಕಣ್ಮುಚ್ಚದೆ ಅವಳ ತುಂಬಿಕೊಳ್ಳುತ್ತಾನೆ. ಅವಳು ಕಣ್ ತಪ್ಪಿಸುತ್ತಳೆ, ನಾಚಿ ನಿರುಕಿಸುತ್ತಾಳೆ. ಹೊತ್ತಾಗಿ ಬಿಸಿಲಾರಿ ಕುಳಿಯ ನೀರಾವಿಯಾಗಿ ಬಿಂಬ ಕೈ ಬಿಡಿಸಿಕೊಳ್ಳುವ ಹೊತ್ತು ಆ ಕಣ್ಣುಳಗಿಳಿದು ಹುಡುಕಿತು. ವಿರಹದ ಬೀಜಕ್ಕೆ, ದೂರದ ತಾಪಕ್ಕೆ, ನಿಟ್ಟುಸಿರು ಕಣ್ಣೀರಿಗೆ. ತಂಗದಿರನವನು ತನ್ನ ರಸಿಯ ತಾಪವಿದ್ದರೆ ತುಸು ತಂಪೆರೆಯುವ ಆಸೆಯವನು. ಅಚ್ಚರಿಯೀಗ ಚಂದ್ರನಿಗೆ ಆಕಾಶ ಮಲ್ಲಿಗೆಯ ಅಂತರಾಳವೆಂದರೆ ತೃಪ್ತಿ, ಕಳುಹುವ ನೋವಲ್ಲ. ಇಂದಿನ ಸೊಗವಷ್ಟೇ ನಿನ್ನೆ ನಾಳೆಯ ಕಾವಲ್ಲ. ಹೋಗುದಿರೆನ್ನುವ ಮಾತಿಲ್ಲ, ಅಲ್ಲಿ ಪ್ರಶ್ನೆಯಿಲ್ಲ. ಇನ್ನೆಂದು ಬರುವೆ ಎಂಬ ಪ್ರಶ್ನೆಯಿಲ್ಲ. ಪ್ರೇಮ ಘಮವ ನೆದೆಂಬಿಕೊಂಡು ನಗುತ್ತ ಹಿಂತಿರುಗುತ್ತಾನೆ ಅವಳ ನೋಟ ನೆಟ್ಟ ಆಕಾಶಕ್ಕೆ. ಮತ್ತೆ ಖಾಲಿ ಕುಳಿಯೀಗ ನಗೆದೀಪದ ಹಣತೆ, ಪ್ರೇಮ ವಿರಹವ ಹೀಗೆ ಮಣಿಸಿದ ಮಿಳತೆ. ಕವನದ ಶೀರ್ಷಿಕೆ ನೀಲಿ ಸಾಲಿನ ಕತೆ. ಆಳದಾಳಕ್ಕಿಳಿದ ಕತೆ ನೀಲಿ ಸಾಲೊಂದು ಹೇಳುತ್ತಿತ್ತು ಬಿಳಿ ಹಾಳೆಗೆ. ವಿಸ್ಮಯದ ಬಣ್ಣ ಸುರುಳಿ ಸುರುಳಿ ಒಳಗಿಳಿಸಿಕೊಳ್ಳುವ ಚಿತ್ರವಿದ್ದವಂತೆ ಅಲ್ಲಿ. ಆಗಸದ ಮಿನುಗು ಕಡಲಿನೆದೆಗೆ, ಕಡಲಿನುಬ್ಬರ ಆಗಸದ ಕಣ್ಣಿಗೆ. ಉಲಿಯಾದ ಎಳೆ ಬಿರುಳು ಸುಮ್ಮನುರಿದ ಹೂ ಸಾಲು, ಉಲಿಯಾದ ಎಳೆ ಬೆರಳು ಸುಮ್ಮನುದುರಿದ ಹೂ ಸಾಲು. ಮೂರ್ತಿವೆತ್ತ ನೀಳಗವಿತೆ ನರ್ತಿಸಿದ್ದವಂತೆ ರಾತ್ರಿ ಹಗಲು. ತೆನೆಯೊಡಲು ಹಾಲಿಂಬಿ ಉಕ್ಕಿ ಕುಕ್ಕಿ ಹೀರುವ ಚಿಕ್ಕ ಹಾಡು ಹಕ್ಕಿ. ಎಲ್ಲಿ ನೋಡಿದರಲ್ಲಿ ಉತ್ಕಟ ಉತ್ಕರ್ಷ ಉತ್ತುಂಗದುನ್ಮಾದವಂತೆ. ಕಿರೀಟ ಪ್ರಾಯದಂತೊಂದು ಆಗ ಪುಟ್ಟ ವಿದಾಯ, ಮತ್ತುರಿವ ವಿರಹವಂತೆ. ಒಂದಿಷ್ಟು ಸುಳ್ಳಂತ ಮುಳ್ಳು, ಪೆಟ್ಟಿನಂತ ಗುಟ್ಟು ಬಿಡದೆ ಸೆರೆಯುಬ್ಬಿಸುವವಂತೆ. ಮಾತು ಮೌನದ ಜೋಡಿ ಮಾಡಿ ಕೊನೆಯಲ್ಲಿ ಮೂಡಿ ಹಸುರಾಗಿ ಎರಚಿದೋಕುಳಿ. ಸುಖದ ಮುಲುಕಲಿ ಪಲುಕು ಮೆಲುಕಲಿ ವಿದಾಯವೆಲ್ಲ ಮಿಲನಗಳಾಗಿ ಅಲ್ಲಿ ಮರುಹುಟ್ಟುತ್ತಾವಂತೆ. ಇಳಿಸಿಕೊಂಡ ಸೆಳವು ನುಗ್ಗಿದ ತೊದಲು ಘಮಲು ಅಮಲುಗಳೆಲ್ಲ ಪರಿಪರಿ ವಿದಿತವಾಯಿತು. ಕಳಚಿ ಕತ್ತಲ ಪತ್ತಲ ಅದೆಷ್ಟನೆಯ ಸಲವೋ ಎಲ್ಲ ನಿಚ್ಚಳ. ಈಗ ಮತ್ತೊಂದು ಬೆಳಗಾಯಿತು.
1: ಅನುರಾಧ ಪಿ ಸಾಮಗ ಅವರಿಂದ ಸ್ವರಚಿತ ಕವನಗಳ ವಾಚನ ಕೇಳಿದಿರಿ. ಈಗ ಕುವೆಂಪು ವಿರಚಿತ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ವಿರಚಿತ ಭಾವಗೀತೆಯೊಂದನ್ನು ಕೇಳಿದೆ. ಈಗ ಕಥಾಲಹರಿ, ಭಾಸ್ಕರ ಕೊತ್ತತ್ತಿಯವರಿಂದ ಸಣ್ಣ ಕಥೆಗಳು. ಮೊದಲ ಕಥೆ ಅಂತಿಮ ತೀರ್ಪು, ರಾಮನ ಗೆಲುವು.
1: ಸಮಾಜ ನಿಮ್ಮನ್ನು ಹೇಗೆ ಗೌರವಿಸುತ್ತದೆ ಎಂಬುದರ ಬಗ್ಗೆ ಕಿಳಿಸಿಕೊಳ್ಳಬೇಡಿ. ನೀವು ಎಂದಿಗೂ ಯಾರಿಗೂ ಅನಿವಾರ್ಯವಲ್ಲ. ಇಯರ್ಫೋನ್ನಲ್ಲಿ ಸದ್ಗುರು ಪ್ರವಚನವನ್ನು ಕಣ್ಮುಚ್ಚಿ ಕೇಳುತ್ತಾ ಪರವಸರಾಗಿದ್ದಾಗ ರಾಮಣ್ಣ ಎಂದಾಗಲೇ ವಾಸ್ತವ ಜಗತ್ತಿಗೆ ಬಂತು. ಹಳ್ಳಿಗಳಲ್ಲಿ ರಾಜಕೀಯ ಪಡಸಾಲೆ ಎಂದರೆ ರಾಮ ಮಂದಿರದ ಜಗಲಿಕಟ್ಟೆ. ಒಂದು ರೀತಿಯಲ್ಲಿ ಅನುಭವ ಮಂಟಪ ಇದ್ದಂತೆ. ವಯಸ್ಸಾದವರು, ಕಾಯಿಲೆಗೆ ಬಿದ್ದವರು, ಬದುಕನ್ನು ಇತೇ ಸವಿಸಿ ಬಿಡಬೇಕು ಅಂತ ಡಿಸೈಡ್ ಮಾಡಿದವರಿಗೆ ರಾಮ ಮಂದಿರದ ಜಗಲಿ ಒಳ್ಳೆಯ ಟೈಮ್ ಪಾಸ್ ಜಾಗವಾದರೆ, ಊರಿನ ಹತ್ತಾರು ರಾಜಕೀಯ ಚರ್ಚೆಗಳಿಗೆ ಈ ಜಗಲಿಕಟ್ಟೆ ಒಂದು ರೀತಿಯಲ್ಲಿ ಗ್ರಾಮದ ಸಂಸತ್ ಭವನ ಇದ್ದಂತೆ. ರಾಮಚಂದ್ರನಿಗೆ ಮಧ್ಯಾಹ್ನ ಮನೆಯಲ್ಲಿದ್ದರೆ ಹಗಲು ಹೊತ್ತು ನಿದ್ರೆ ಮಾಡಬೇಕಾಗುತ್ತೆ, ಮಾಡಿದ್ರೆ ರಾತ್ರಿ ಜಾಗರಣೆ ಇರಬೇಕು, ನಿದ್ರೆ ಬರದಿದ್ರೆ ರಾತ್ರಿಗಳ ಬದುಕಿನ ವಿಲನ್ಗಳಂತೆ ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ ರಾಮ ಮಂದಿರದ ಮುಂದೆ ಕಾಲ ಕಳೆಯುತ್ತಾನೆ. ದಾರಿಯಲ್ಲಿ ಸಾಗುವ ಎಲ್ಲರನ್ನು ಮಾತಾಡಿಸುತ್ತಾ ದಿನ ನೂಕುವ ಕಾಯಕ, ಹೀಗೆ ರಾಮಣ್ಣನ ದಿನಚರಿ ಸಾಗುತ್ತಿತ್ತು. ಹಳ್ಳಿಗಳಲ್ಲಿ ಹಳ್ಳಿಕಟ್ಟೆಗೆ ಪೈಪೋಟಿ ಎಂದರೆ ರಾಮ ಮಂದಿರದ ಜಗಲಿನೆ. ರಾಜಕೀಯದ ಜಂಗಿ ಕುಸ್ತಿಯ ಜಾಗ, ವಾದ ವಿವಾದ, ಚರ್ಚೆ ಜಗಳ, ಕೂಗಾತ ವಿಧಾನಸೌಧಕ್ಕೆ ಮುಟ್ಟುವಂತಿದ್ದರೂ ರಾಮಣ್ಣ ಇಲ್ಲಿ ಕೇವಲ ವೀಕ್ಷಕ. ತುಸು ಹೆಚ್ಚೆಂದರೆ ಮುಗುಳ್ನಗೆಯಲ್ಲಿ ತೀರ್ಮಾನ ಸೂಚಿಸುತ್ತಿದ್ದರು. ಇತ್ತೀಚೆಗೆ ಜನರ ದುಡ್ಡು ಕಾಸಿನ ವ್ಯವಹಾರ ಹೆಚ್ಚಾದಂತೆ ಹಳ್ಳಿಗಳಲ್ಲಿ ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರವಾಗುತ್ತಾ ಹೊಸದಾದ ದೇವಸ್ಥಾನಗಳ ಗೋಪುರಗಳು ತಲೆ ಎತ್ತುತ್ತಿದ್ದರೂ ಊರಿನ ಮಧ್ಯದಲ್ಲಿರೋ ರಾಮ ಮಂದಿರದ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ರಾಮ ಮಂದಿರದ ಜಗಲಿಯಲ್ಲೇ ಸಭೆ ಸೇರಿ ಊರಿನ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಆದರೆ ಅದೇ ರಾಮ ಮಂದಿರಕ್ಕೆ ಸುಣ್ಣ ಬಣ್ಣ ಬೆಳೆಯೋ ಮಾತೇ ಆಡ. ರಾಮ ಈಗ ಏಕಾಂಗಿಯಾಗಿ ನಿಂತಿದ್ದಾನೆ. ಓಡುತ್ತಿರುವ ಜಗತ್ತಿನಲ್ಲಿ ನಿಂತವನೇ ಅನಾಥರಾದಂತೆ ಸದ್ಯದ ರಾಮನ ಸ್ಥಿತಿ. ಅಂದು ರಾಮಣ್ಣ ಜಗಲಿಯ ಮೇಲೆ ಯಾರೂ ಇಲ್ಲದಿದ್ದಾಗ ಮೊಬೈಲ್ನಲ್ಲಿ ಸದ್ಗುರು ಪ್ರವಚನವನ್ನು ಇಯರ್ಫೋನ್ ಅನ್ನು ಕಿವಿಯಲ್ಲಿ ಸಿಕ್ಕಿಸಿ ಕೇಳುತ್ತಿದ್ದರು. ರಾಮಣ್ಣ ಎಂದು ರಿಟೈರ್ಡ್ ಮೇಸ್ಟರ್ ಮರಿಯಪ್ಪ ಕೂಗಿದಾಗಲೇ ರಾಮಣ್ಣ ಎಚ್ಚರವಾದದ್ದು. ಏನ್ ರಾಮಣ್ಣ, ನಿದ್ದೆ ಮಾಡ್ತಿದ್ಯೋ ಇಲ್ಲ ನ್ಯೂಸ್ ಕೇಳ್ತಿದ್ಯೋ? ನಿದ್ರೆ ಮಾಡೋಕೆ ಎಲ್ಲಿಗೆ ಬರಬೇಕ ಮರಿಯಪ್ಪ? ಮಧ್ಯಾಹ್ನದ ನಿದ್ದೆ ತಡೆಯೋಕೆ ಇಲ್ಲಿಗೆ ಬರೋದು? ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಪ್ರವಚನ ಕೇಳ್ತಿದ್ದೆ. ಅದು ಸರಿ, ನ್ಯೂಸ್ ಕೇಳ್ತಿದ್ಯಾ? ಈ ದಿನವೇ ಕರೆಂಟ್ ಬೇರೆ ಇಲ್ಲ. ರಾಮ ಮಂದಿರದ ತೀರ್ಪು ಏನಾಯ್ತು ಸ್ವಲ್ಪ ನೋಡು ರಾಮಣ್ಣ.
2: ರಾಮನಿಗೆ ತೀರ್ಪ? ಸತ್ಯಕ್ಕೆ ಸಾವಿಲ್ಲ ಮರಿಯಪ್ಪ. ರಾಮನಿಗೆ ರಾಮಾಯಣ ನಡೆದದ್ದಕ್ಕೆ ಸಾವಿರಾರು ಸಾಕ್ಷಿ ಇದ್ದಾವೆ. ನ್ಯಾಯದ ಯುದ್ಧದಲ್ಲಿ ರಾಮನೇ ಗೆಲ್ಲೋದು ನೋಡ್ತಿರು. ನೀನೇ ಅಂತಿಮ ತೀರ್ಪು ಕೊಡಬೇಡ ಮರಯ್ಯ, ಸುಪ್ರೀಂ ಕೋರ್ಟ್ ಕೊಡೋ ತೀರ್ಪು ಕಡೆ ನೋಡು. ಅಷ್ಟರಲ್ಲಿ ರಸ್ತೆಯಲ್ಲಿ ಹೋಗುತ್ತಿದ್ದ ಕೆಂಪೇಗೌಡ, ಏನ್ ರಾಮಣ್ಣ ಕೊನೆಗೂ ಗೆಟ್ಬಿಡ್ತೆ, ಎಲ್ಲ ಆಸ್ತಿನೂ ನಿನ್ಗೇನೆ ಅಂತಲ್ಲಪ್ಪ, ಇನ್ನಾರು ರಾಮ ಮಂದಿರವನ್ನು ಬೇಗ ಕಟ್ಟಿ, ನಿಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತಲ್ಲ ಎನ್ನುತ್ತಾ ಸೈಕಲ್ ತುಳಿಯುತ್ತಾ ಮರ್ಯಾದ. ಅಲ್ಲ ಮರಿಯಪ್ಪ, ರಾಮ ಎಲ್ಲರಿಗೂ ಸೇರಬೇಕು ಅಲ್ವಾ? ರಾಮನ ಆಸ್ತಿಲಿ ರಾಮನಿಗೆ ಹಕ್ಕಿಲ್ಲ, ಮನೆನೂ ಇಲ್ಲ ಅಂದ್ರೆ ಅದು ಧರ್ಮನ? ಸತ್ಯ ತಾತ್ಕಾಲಿಕವಾಗಿ ಮರೆಯಾಗಿರುತ್ತೆ. ಛತ್ರಿ ಹಿಡಿದು ಸೂರ್ಯನ ಮರೆ ಮಾಡೋಕೆ ಸಾಧ್ಯನಾ? ರಾಮನ ವನವಾಸ ಮುಗಿತಲ್ಲ ಬಿಡಿ ಮರಿಯಪ್ಪ, ಇದೇ ಸತ್ಯ ಇದೇ ಧರ್ಮ. ಆ ರಾಮನೇನೋ ಅಂತಿಮ ತೀರ್ಪು ಬಂದು ಸತ್ಯ ಗೊತ್ತಾಯ್ತು. ನಿನ್ ಲೋಕಾಯುಕ್ತ ಕೇಸಲ್ಲಿ ಸಸ್ಪೆಂಡ್ ಆಗಿದ್ದೀಯಲ್ಲ ರಾಮಣ್ಣ, ಈ ಕೇಸು ಈಗ ಏನಾಗಿದೆ ಹೇಳು.
1: ನನ್ ಕೇಸಾ? ಈಗ ಅಂತಿಮ ಅಂತಲಿದೆ ಮರಿಯಪ್ಪನವ್ರೆ. ನಾವು ಮಾಡೋ ಕೆಲಸದ ಪರಿಣಾಮಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅವು ಹತ್ತಿರ ಬಂದಾಗ ನಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ. ಈಗ ನಾ ಏನು ಹೇಳಿದರೂ ನನ್ನ ಮಾತುಗಳು ಯಾರು ನಂಬುದಿಲ್ಲ. ನನ್ನ ಸತ್ಯನೂ ಒಂದಿನ ಗೆದ್ದೆ ಗೆಲ್ಲುತ್ತೆ ಬಿಡು, ಅಲ್ಲಿವರೆಗೂ ಕಾಯಬೇಕು ಅಷ್ಟೇ. ಕಾಯುವ ತಾಳ್ಮೆ ಇದೆಯಲ್ಲ, ಅದೇ ಧ್ಯಾನ ಮರಿಯಪ್ಪ. ತೀರ್ಪು ಏನೇ ಬರಲಿ ನಾನು ಸ್ವಾಗತಿಸುತ್ತೇನೆ. ಸತ್ಯ ನನಗೂ ಗೊತ್ತಿದೆಯಲ್ಲ, ನನ್ನ ಆತ್ಮಸಾಕ್ಷಿ ಸದಾ ನನ್ನ ಕಾಯುತ್ತಿರುತ್ತೆ ಬಿಡು. ತೀರ್ಪು ನಿನ್ನ ವಿರುದ್ಧ ಬಂದರೆ? ಮರಿಯಪ್ಪ ಕೇಳಿದರು, ಮೇಲಿನ ಕೋರ್ಟ್ಗೆ ಹೋಗ್ತೀನಿ. ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವನಿಗೆ ಸತ್ಯ ಗೊತ್ತಿದೆಯಲ್ವಾ? ಮುಂದಿನ ಹಂತದಲ್ಲಿ ಅವನು ಹಿಂದೆ ಉಳಿಯುತ್ತಾನೆ. ಸದಾ ರಾವಣರೇ ಗೆಲ್ಲೋದಾದರೆ ರಾಮಾಯಣ ಇರ್ತಿರ್ಲಿಲ್ಲ ಅಲ್ವಾ ಮರಿಯಪ್ಪ ಎನ್ನುತ್ತಾ ಮೇಲೆ ರಾಮಣ್ಣ ಮನೆ ಕಡೆಯೇ ನಡೆಯುತ್ತಿದ್ದಾಗ ಸಂಬಂಧಿ ನಾಗರಾಜು ಸ್ಕೂಟರ್ನಲ್ಲಿ ಬುರ್ಬುರ್ ಅಂತ ಸಾಗುತ್ತಿದ್ದ. ನಾಗರಾಜು ಅಪ್ಪನ ದ್ವೇಷ ರಾಮಣ್ಣನ ಅಪ್ಪನ ಮೇಲಿತ್ತು. ಒಂದು ಜನರೇಷನ್ ದ್ವೇಷವನ್ನು ಅವನ ಮಗ ನಾಗರಾಜು ಮುಂದುವರಿಸುತ್ತಿದ್ದಾನೆ. ದ್ವೇಷವನ್ನು ಗುತ್ತಿಗೆಡ್ಕೊಂಡವನಂತೆ ಮನೆಯ ಮುಂದೆ ಆಗಾಗ ರಾಮಾಯಣ ಮಹಾಭಾರತ ಸೃಷ್ಟಿಸುತ್ತಿರುತ್ತಾನೆ. ಅದೇನೇ ಇರಲಿ, ಇವನ್ ದ್ವೇಷ ನನ್ನ ಸರ್ಕಾರಿ ಕೆಲಸದಲ್ಲೂ ಮುಗು ತುರಿಸಿ ಲೋಕಾಯುಕ್ತದ ಮೆಟ್ಟಿಲೇರಿತು ಎನ್ನುತ್ತಾ ರಾಮಣ್ಣ ಮನೆ ಕಡೆಗೆ ಸಾಗುತ್ತಿದ್ದನು. ಹೆಂಡತಿ ಪಾರ್ವತಮ್ಮ ಅದೇ ತಾನೇ ಇದ್ದಿದ್ದರು. ಆಯ್ತವ ನಿನ್ನಗಳು ನಿದ್ರೆ? ನೀನು ನಿದ್ರೆ ಮಾಡ್ತಿದ್ದಾಗ ನಾನು ಹೇಗಿರಲಿ, ಅದಕ್ಕೆ ರಾಮ ಮಂದಿರದಲ್ಲಿ ಕಾಲ ಕಳೆಯೋದು. ಪಾರ್ವತಮ್ಮ, ನೀವು ಗಂಡಸರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಕಣ್ರಿ, ಹೆಂಗಸರಿಗೆ ಇದೆಯಾ ಸ್ವತಂತ್ರ? ನೀವು ಇಲ್ಲ ಅಂದ್ರೆ ನಾಗರಾಜನ ಹೆಂಡತಿ ಯಾವಾಗಲೂ ವಟ ವಟ ವಟ ಅಂತ ಬೈತಿರ್ತಾಳೆ.
2: ನನಗೂ ಸಾಕಾಗಿದ್ದ ಕಣ್ರಿ ಈ ಮಾತುಗಳು. ಎಲ್ಲ ಕೆಲಸ ಸಿಕ್ಕಿದ ಮೇಲೆ ಸಿಟಿಗೆ ಹೋದರೆ ನೀವು ಮಾತ್ರ ಹಳ್ಳಿಯೇ ಚೆಂದ ಅಂತೀರಿ. ಅಕ್ಕಪಕ್ಕದ ಮನೆಯವರು ಸಂಬಂಧಿಕರ ಸಹಕಾರ ಇದ್ದರೆ ವಾಸ ಮಾಡೋ ಮನೆಯು ಚೆನ್ನಾಗಿರುತ್ತೆ ಅಲ್ವಾ? ಇರು ಪಾರ್ವತಿ, ಮಗನ ಭವಿಷ್ಯ ಮುಂದೆ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಸಾಗುತ್ತೆ. ಹಿಂದೆ ಆಸ್ಪತ್ರೆ ಇಲ್ಲ, ಸ್ಕೂಲ್ ಇಲ್ಲ, ಕರೆಂಟ್ ಇಲ್ಲ, ರಸ್ತೆ ಸರಿಯಾಗಿಲ್ಲ, ಸೌಲಭ್ಯಗಳ ಕೊರತೆ ಅಂದ್ಕೊಂಡು ಸಿಟಿ ಕಡೆ ಹೋಗ್ತಿದ್ರು. ಸರ್ಕಾರಗಳು ಈಗ ಹಳ್ಳಿಗಳಿಗೂ ಎಲ್ಲ ಸೌಲಭ್ಯ ಕೊಡ್ತಿವೆ, ಆದರೂ ನಗರಗಳು ಎತ್ತರಕ್ಕೆ ಬೆಳೆಯುತ್ತಿವೆ, ಹಳ್ಳಿಗಳು ವೃದ್ಧಾಶ್ರಮ ಆಗ್ತಿವೆ. ಅದೇನೇ ಇರಲಿ, ಸ್ವಲ್ಪ ಸ್ಕಿಪ್ ಮಾಡೋ ಪಾರ್ವತಿ, ನನ್ನ ಹೆಸರಿಗೆ ಇಂದು ತೀರ್ಪು ಬಂದಿದೆ. ಏನ್ರಿ, ಲೋಕಾಯುಕ್ತ ಕೇಸ್ ಕ್ಲಿಯರ್ ಆಯ್ತಾ? ಆಶ್ಚರ್ಯದಿಂದ ಕೇಳಿದಳು ಪರ್ವತಮ್ಮ. ನೋ, ಅಯೋಧ್ಯೆಯಲ್ಲಿ ರಾಮನಿಗೆ ಗುಡಿ ಕಟ್ಟಲು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ನಾನೆಲ್ಲೋ ನಿಮ್ಮ ಕೇಸು ಅಂತ ಖುಷಿಪಟ್ಟೆ. ನನ್ನದೂ ಬೇಗ ಬರುತ್ತೆ ಪರ್ವತಿ, ತೀರ್ಪು ತಡವಾಗಿರಬಹುದು, ಕಾಯೋ ತಾಳ್ಮೆ ಬೇಕು, ಅಂತಿಮವಾಗಿ ಧರ್ಮಕ್ಕೆ ಏರುತ್ತೆ ಕಣೆ. ಕಾಯ್ತಾ ಇರಿ, ದಿನಗಳು ವರ್ಷಗಳಾಗಿ ಜಾರು ಹೋಗುತ್ತಿವೆ. ಅಷ್ಟರಲ್ಲಿ ಹೊರಗಡೆ ಜಗಳದ ಜೋರು ಧ್ವನಿ. ಪಾರ್ವತಮ್ಮ ಹೊರಗೆ ಹೋಗಿ ಒಂದು ಗಲಾಟ್ ವರದಿಯನ್ನು ಗಂಡನಿಗೆ ಹೇಳುತ್ತಿದ್ದಳು. ನಾಗರಾಜು ಮಗನ ಬಗ್ಗೆ ಯಾರೋ ಏನೋ ಅಂದ್ರು ಅಂತ ಜೋರಾಗಿ ಬೈತಾವನೆ. ಧೃತರಾಷ್ಟ್ರ ಪ್ರೀತಿ ಕಣೆ ಅದು. ಪ್ರೀತಿಯ ಉತ್ತುಂಗದಲ್ಲಿ ಎಲ್ಲ ತಪ್ಪುಗಳು ಸರಿಯಾಗಿ ಕಾಣುತ್ತಿರುತ್ತವೆ ಬಿಡು. ರಾಮಣ್ಣನಿಗೆ ಈ ದಿನ ಒಂದು ರೀತಿಯ ಖುಷಿಯ ಮನಸ್ಥಿತಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಜೊತೆಗೆ ನಾಳೆ ಮನೆಗೆ ಮಗ ಬರುತ್ತಿದ್ದಾನೆ ಅಂತ. ಇತ್ತೀಚಿನ ದಿನಗಳಲ್ಲಿ ಅಪರೂಪಕ್ಕೆ ಮಕ್ಕಳು ಮನೆಗೆ ಬಂದಾಗಲೇ ಹಬ್ಬದ ವಾತಾವರಣ. ರಾಮಣ್ಣ ರಾತ್ರಿ ಪಾಯಸ ಕುಡಿದು ಮಲಗಿ ಯೋಚಿಸುತ್ತಿದ್ದರು. ಅಲ್ಲ, ಜೈಲಿನಲ್ಲಿ ಹುಟ್ಟಿದ ಕೃಷ್ಣ ದ್ವಾಪರ ಯುಗ ಅಲ್ಲದೆ ಕಲಿಯುಗದಲ್ಲೂ ಸ್ವಾತಂತ್ರ್ಯ ಅನುಭವಿಸುತ್ತಿದ್ದಾನೆ. ಅರಮನೆಯಲ್ಲಿ ಹುಟ್ಟಿದ ರಾಮನಿಗೆ ಆ ಕಾಲದಲ್ಲೂ ವನವಾಸ, ಈ ಕಲಿಯುಗದಲ್ಲೂ ಅನ್ಯಾಯ. ಅವರವರ ಧರ್ಮ ಕರ್ಮಗಳು ಜನ್ಮ ಜನ್ಮಕ್ಕೂ ಸಾಗಬಹುದು ಅನ್ನೋ ಚಿಂತನೆಯಲ್ಲಿ ನಿದ್ರೆ ಎತ್ತಿತ್ತು. ಮುಂಜಾನೆ ಎದ್ದು ರಾಮಣ್ಣ ನ್ಯೂಸ್ ಪೇಪರ್ಗೆ ಕೈಗೆ ಎತ್ತಿಕೊಂಡರು. ಹೊರಗೆ ಬಾಯಿ ಬಿಡಿದುಕೊಳ್ಳುವ ಜೋರು ಶಬ್ದ ಕೇಳಿಸಿತು. ರಾಮಣ್ಣ ಹೊರಬಂದು ನೋಡಿದರೆ ನಾಗರಾಜು ಮನೆ ಮುಂದೆ ಜನರ ಗುಂಪು ಸೇರಿದೆ. ಒಂದೆರಡು ಬೈಕ್ ಬರ್ಬರನೆ ಹೋಗುತ್ತಿದ್ದವು. ರಾಮಣ್ಣನಿಗೆ ಏನೋ ಘಟಿಸಿದಿರಬೇಕೆಂದು ರಸ್ತೆಯ ದಾಟಿ ಅಲ್ಲಿ ನಿಂತಿದ್ದೇನೆ ಕೇಳಿದರು. ಏನಾಯಿತು? ಮುಂಜಾನೆ ನಾಗರಾಜನ ಮಗನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ತುಂಬ ಸೀರಿಯಸ್ ಅಂತೆ, ಬೆಂಗಳೂರು ನಿವಾಸಕ್ಕೆ ಕರೆದುಕೊಂಡು ಹೋಗ್ತಿದ್ದಾರಂತೆ ಎಂದು ಹೇಳುತ್ತಲೇ ರಾಮಣ್ಣನಿಗೆ ಅಯ್ಯೋ ಅನಿಸ್ತು. ದೇವರಿಗೆ ಕೈ ಮುಗಿದು ನಾಗರಾಜ ಮಗನಿಗೆ ಒಳ್ಳೆಯದು ಮಾಡಪ್ಪ ಎಂದು ಬೇಡಿ ಮನೆ ಕಡೆ ಮುಖ ಮಾಡಿದರೆ ಮಗ ಬ್ಯಾಗ್ ಹಿಡಿದು ಮನೆ ದಿಕ್ಕಿಗೆ ಬರ್ತಿದ್ದ. ದುಃಖದ ಮನಸ್ಸಿಗೆ ತಕ್ಷಣ ಖುಷಿಯೂ ಮೂಡಿತು. ರಾಮಣ್ಣ ಆಕ್ಸಿಡೆಂಟ್ ವಿಷಯವನ್ನು ಮಗನಿಗೆ ತಿಳಿಸುತ್ತಾ ಮನೆಯೊಳಗೆ ಕರೆದುಕೊಂಡು ಬರುತ್ತಿದ್ದರೆ ತಾಯಿ ಪರೋತ್ತಮನ ಕಣ್ಣಲ್ಲಿ ಮಗ ಆಗಮನದ ಹರ್ಷ ಹೆಚ್ಚಾಗುತ್ತಿತ್ತು. ಮನೆಯೊಳಗೆ ಬಂದ ಮೇಲೆ ರಾಮಣ್ಣ ಕೇಳಿದರು, ಮಗ ನಿನ್ನ ಕೆಲಸದ ವಿಚಾರ ಏನಾಯ್ತೋ?
3: ಅದೇ ವಿಚಾರಕ್ಕೆ ಬಂದೆಯಪ್ಪ, ಕೆಲಸದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆರ್ಡರ್ ಬಂದೆ, ಒಳ್ಳೆಯ ಮಾರ್ಕ್ಸ್ ಸಿಕ್ಕಿದೆ, ಗ್ಯಾರಂಟಿ ಆಗುತ್ತೆ ಬಿಡಪ್ಪ ಎಂದು ಮಗ ಹೇಳುತ್ತಿದ್ದರೆ ರಾಮಣ್ಣ ಹೆಂಡತಿಯ ಮುಖ ನೋಡುತ್ತಿದ್ದ. ಪಾರ್ವತಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಜಿನುಗುತ್ತಿತ್ತು.
2: ಒಬ್ಬನಿದ್ದರೆ ಕಾಯುವನು ಇನ್ನೊಬ್ಬ ಇರುತ್ತಾನೆ ಎನ್ನುತ್ತಾ ರಾಮಣ್ಣ ನ್ಯೂಸ್ ಪೇಪರ್ ಎತ್ತಿಕೊಂಡರೆ

0: ದಿನದ ಹೆಡ್ಲೈನ್ ಅಂತಿಮ ತೀರ್ಪು ರಾಮನು ಗೆದ್ದಾಯಿತು.
1: ಇನ್ನೊಂದು ಕಥೆ ಕುಮಾರ ಮತ್ತು ಸುಬ್ಬಜ್ಜ.
0: ಕುಮಾರ ಮತ್ತು ಸುಬ್ಬಜ್ಜನದು ಸುಮಾರು ವರ್ಷಗಳ ಸಂಬಂಧ. ಜಿಲ್ಲಾಸ್ಪತ್ರೆಯ ಸ್ಕೂಟ್ ಸ್ಟ್ಯಾಂಡಿಗೆ ಇವರೇ ಕಾಯಂ ನೌಕರರು. ಟೆಂಡರ್ ಮಾಲೀಕನು ದಿನದ ಕೊನೆಯಲ್ಲಿ ಬಂದು ಹಳೆದು ತೂಗಿ ಲೆಕ್ಕಾಚಾರ ಹಾಕಿ ಕಾಸು ತೆಗೆದುಕೊಳ್ಳುತ್ತಿದ್ದ. ಇದೇ ಆಸ್ಪತ್ರೆಯಲ್ಲಿ ಅಸುನಿಗೆ ಅಮ್ಮನ ಹೆಣವನ್ನು ಮುನ್ಸಿಪಾಲ್ಟಿಯವರು ಎತ್ತೊಯ್ದುತ್ತಿದ್ದಾಗ ನೋಡುತ್ತಾ ನಿಂತಿದ್ದ ಮಗು ಈ ಕುಮಾರ. ಸುಬ್ಬಣ್ಣ ಕುಮಾರನ ಕೈ ಹಿಡಿದು ಅದೇ ಸ್ಕೂಟರ್ ಸ್ಟ್ಯಾಂಡಿಗೆ ಕರೆತಂದಿದ್ದರು. ಅನಾಥಾದ ಕುಮಾರನನ್ನು ಸುಬ್ಬಣ್ಣ ಸಾಕಲು ಶುರು ಮಾಡಿದ. ನಮಸ್ಕಾರ ಸರ್ ಎಂದರು ಸುಬ್ಬಣ್ಣ. ಪ್ರತಿಯಾಗಿ ನಮಸ್ತೆ ಎನ್ನುತ್ತಾ ಡಾಕ್ಟರ್ ಮುರಳೀಧರ್ ಮೌನವಾಗಿ ಆಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ಕಾರಿ ನಡೆಸಾಗುತ್ತಿದ್ದರೆ ಸುಬ್ಬಣ್ಣಜ್ಜ ಇನ್ನೂ ನಿಂತೇ ಇರುವುದನ್ನು ನೋಡಿದ ಕುಮಾರ, ಸುಬ್ಬಣ್ಣ ನೀನು ಯಾಕೆ ಈ ಡಾಕ್ಟರ್ಗೆ ಮಾತ್ರ ಗೌರವ ಕೊಡ್ತೀಯಾ? ಬೇರೆ ಡಾಕ್ಟರ್ಗೆ ಇಷ್ಟೊಂದು ಮರ್ಯಾದೆ ಕೊಡಲ್ಲ. ಸರ್ಕಾರಿ ಕೆಲಸದಲ್ಲಿ ಸಂಬಳಕ್ಕಾಗಿ ಕಾಲ ಕಳೆಯುವವರು ಹೆಚ್ಚು ಕಣ, ಮಾನವೀಯ ಹೃದಯದವರು ಕಡಿಮೆ ಇದ್ದಾರೆ. ಮುರಳೀಧರ್ ಸರ್ ಅಪರೂಪದವರು, ಅದಕ್ಕಾಗಿ ಕೊಡ್ತೀನಿ. ಸುಬ್ಬಣ್ಣಜ್ಜ ಅದೇಗೆ, ಇವರೊಬ್ಬರು ಮಾತ್ರ ಮಾನವೀಯತೆ ಉಳ್ಳವರು ಅಂತೀಯ? ಎಲ್ಲಾ ಡಾಕ್ಟರ್ಗಳು ಪೇಷಂಟ್ ಚೆಕ್ ಮಾಡುತ್ತಿದ್ದಾರೆ, ಆಪರೇಷನ್ ಮಾಡುತ್ತಿದ್ದಾರೆ ಅಲ್ವಾ ಎಂದ ಕುಮಾರ. ಸುಬ್ಬಣ್ಣ ಒಮ್ಮೆಗೆ ಉಸಿರು ಎಳೆದು ಬಿಡುತ್ತಾ, ನೋಡು ಕುಮಾರ, ಆಗ ನೀನು ಚಿಕ್ಕವನು. ಕೆಲವು ವರ್ಷಗಳ ಹಿಂದೆ ಸಿಟಿ ಪಕ್ಕದಲ್ಲಿರೋ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಸರಿ ಸುಮಾರು ರಾತ್ರಿ 12 ಗಂಟೆ ಸಮಯ ಅನ್ಸುತ್ತೆ. ನಾನು ಇಲ್ಲೇ ಸ್ಕೂಟರ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದೆ. ಆಂಬುಲೆನ್ಸ್ಗಳ ಸೈರನ್ನೊಂದಿಗೆ ಹಲವಾರು ವಾಹನಗಳು ಒಮ್ಮಿಂದೊಮ್ಮಿಗೆ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ ಮುಂದೆ ಸಾಲುಗಟ್ಟಿದವು. ಮಧ್ಯರಾತ್ರಿಯ ನೀರವತಿಯ ಸಮಯದಲ್ಲಿ ಆಕ್ರಂದನ. ಎಮರ್ಜೆನ್ಸಿ ವಾರ್ಡ್ನಲ್ಲಿ MBBS ಓದುತ್ತಿದ್ದ ಒಂದಷ್ಟು ಹುಡುಗಿಯರು ಮಾತ್ರ ಇದ್ದುದು. ಒಮ್ಮಿಂದೊಮ್ಮೆಗೆ ಮೈಮುಳೆ ಮುರಿದ, ರಕ್ತ ಸಿಕ್ತ ದೇಹಗಳು, ಪ್ರಜ್ಞೆ ಇದ್ದೋ ಇಲ್ಲದೋ ಚೀರಾಟ. ಮತ್ತಷ್ಟು ಖಾಸಗಿ ವಾಹನಗಳಲ್ಲಿ ಆಂಬ್ಯುಲೆನ್ಸ್ಗಳಲ್ಲಿ ಎಮರ್ಜೆನ್ಸಿ ವಾರ್ಡ್ ಮುಂದೆ ತುಂಬಿಕೊಂಡವು. ತುರ್ತು ವಾಹನದಿಂದ ಕೆಳಗಿಳಿಸಲು ಡಿ ಗ್ರೂಪ್ನವರಿಲ್ಲ. ಹಿಂದಿಂದೆಯೇ ವಿಷಯ ತಿಳಿದ ಸ್ನೇಹಿತರು ಸಂಬಂಧಿಕರು ಸ್ಕೂಟರ್ ಕಾರುಗಳಲ್ಲಿ ಆತಂಕದಲ್ಲಿ ಧಾವಿಸಿ ಬರುತ್ತಿದ್ದವರ ಸಂಖ್ಯೆ ಹೆಚ್ಚಾಯಿತು. ಬಂದವರು ಡಾಕ್ಟರ್ಗಳಲ್ಲಿ ಕತ್ತೆ ಮೇಯಿಸಲು ಹೋಗಿದ್ದಾರಾ ಎಂದು ಗರ್ಜಿಸಿ ಗಲಾಟೆ ಮಾಡುತ್ತಿದ್ದರು. ಚೀರಾಟವು ಹೆಚ್ಚಾದಂತೆ ನಾನು ಸ್ಕೂಟರ್ ಸ್ಟ್ಯಾಂಡ್ ಬಿಟ್ಟು ಅಲ್ಲಿಗೆ ಓಡಿದೆ. ಸ್ಟ್ರೆಚ್ಚರ್ ಎಲ್ಲರಿಗೂ ಆಗದಿದ್ದರಿಂದ ಬಂದವರೇ ಒಬ್ಬರು ಮೂವರ ಸಹಾಯದಿಂದ ಆಕ್ಸಿಡೆಂಟ್ ಆದವರನ್ನು ಎತ್ತಿಕೊಂಡು ಒಳಗೆ ನುಗ್ಗಿದರು. ಎಮರ್ಜೆನ್ಸಿ ತುಂಬಿತು. ಕಲಿಯಲು ಬಂದಿದ್ದ ಡಾಕ್ಟರ್ ವಿದ್ಯಾರ್ಥಿಗಳಿಗೆ ಕೈಕಾಲು ಅಲ್ಲಾಡುತ್ತಿಲ್ಲ. ಆ ರಾತ್ರಿ ಡ್ಯೂಟಿಗೆ ಹಾಕಿದ್ದ 5 ಡಾಕ್ಟರ್ಗಳಲ್ಲಿ ಇದ್ದವರೇ ಉಳಿದರು. ಉಳಿದವರು ಸೀನಿಯರ್ಗಳು, ರಾಜಕೀಯದ ನೆಲೆಯಲ್ಲಿ ಮನೆಯಲ್ಲೇ ಮಲಗಿದ್ದರು. ಅದೇ ಸಮಯಕ್ಕೆ ಸ್ಕೂಟರ್ನಿಂದ ಇಳಿದ ವ್ಯಕ್ತಿಯೊಬ್ಬ ಡಾಕ್ಟರ್ ಡಾಕ್ಟರ್ ಎನ್ನುತ್ತಾ ಅಂಗೈಯಲ್ಲಿ ಹೂವನ್ನು ಮುಂದಿಡಿದ. ನನ್ನ ಮಗಳು ಮಾತಾಡ್ತಿಲ್ಲ ಡಾಕ್ಟರ್, ಏನಾದರೂ ಮಾಡಿ ಮಾತಾಡಿಸಿ ಡಾಕ್ಟರ್ ಎನ್ನುತ್ತಿದ್ದಾನೆ. ಮಗುವಿನ ಎದೆಯ ಮೇಲಿತ್ತ ಸ್ಟೆಥೋಸ್ಕೋಪ್ ಸೌಂಡ್ ಮಾಡುತ್ತಿಲ್ಲ. ಮಗು ಆಗಲೇ ಮರಣಿಸಿತ್ತು. ಸಣ್ಣ ಮಗು ಸತ್ತಿರುವ ಸುದ್ದಿ ಅಪ್ಪನಿಗೆ ಡಾಕ್ಟರ್ ಹೇಗೆ ತಿಳಿಸುತ್ತಾರೆ ಹೇಳು? ಕಣ್ಣೀರು ತುಂಬಿಕೊಂಡ ಡಾಕ್ಟರ್ ಮಗುವಿನ ಅಪ್ಪನ ಮುಖವನ್ನು ನೋಡಿ ಹೊರಗೆ ಓಡಿದರು, ಅಳುತ್ತಿದ್ದರು. ಆಸ್ಪತ್ರೆ ಹಿಂಭಾಗದ ಡಾಕ್ಟರ್ ಸಿಸ್ಟರ್ಗಳ ಕ್ವಾರ್ಟರ್ಸ್ನ ಬಾಗಿಲುಗಳನ್ನು ಬಡಿಯುತ್ತಿದ್ದರು. ಬನ್ನಿ ಪ್ಲೀಸ್, ಬನ್ನಿ ಬನ್ನಿ ಪ್ಲೀಸ್ ಬನ್ನಿ, ಮೇಜರ್ ಆಕ್ಸಿಡೆಂಟ್ ಆಗಿದೆ, ಪ್ಲೀಸ್ ಬನ್ನಿ ಎನ್ನುತ್ತಾ ಚೀರುತ್ತಿದ್ದರು. ಸುಖದ ನಿದ್ರೆಯಲ್ಲಿದ್ದ ಡಾಕ್ಟರ್ಗಳಿಗೆ ಮುರಳೀಧರ್ ಯಮನಾಗಿ ಕಂಡಿರಬಹುದು. ಅಂದಿನ ಡಾಕ್ಟರ್ ಹೃದಯವಂತಿಕೆಯ ವರ್ತನೆ ನೋಡಿದ ನನಗೆ ಆ ವ್ಯಕ್ತಿಯ ಮೇಲಿನ ಗೌರವ ಮತ್ತಷ್ಟು ಹೆಚ್ಚಾಯಿತು ಕಣ. ಕುಮಾರ, ದಿನಪತ್ರಿಕೆಗಳು ಸಾವಿನ ಸಂಖ್ಯೆ ಹಿನ್ನೆಲೆಯಲ್ಲಿ ಆ ದಿನದ ಭಯಂಕರ ಅಪಘಾತದ ಬಗ್ಗೆ ಪುಟಗತ್ತಲೆ ವರ್ಣಿಸಿ ಡ್ಯೂಟಿ ಮೇಲಿರಬೇಕಾದ ಡಾಕ್ಟರ್ ಚಕ್ಕರ್ ಎಂದು ಬರೆದರು. ಜಿಲ್ಲಾಡಳಿತವು ಯಾವ ಕ್ರಮಕ್ಕೂ ಮುಂದಾಗಲಿಲ್ಲ. ಈಗ ಹೇಳು, ಈಗ ಡಾಕ್ಟರ್ಗೆ ಗೌರವ ಕೊಡಬೇಕೋ ಇಲ್ವೋ? ಕಣ್ಣಲ್ಲಿ ಪರೀಕ್ಷೆ ಮಾಡಬಾರದು, ಹೃದಯದಿಂದ ಚಿಕಿತ್ಸೆ ಕೊಡುವವನೇ ವೈದ್ಯ ಎಂದು ಸುಬ್ಬಣ್ಣ ಮೌನವಾಗಿ ಆಕಾಶದ ಕಡೆಗೆ ನೋಡುತ್ತಿದ್ದರು. ಕುಮಾರ ಏನು ಮಾತನಾಡದೆ ಮೌನವಾಗಿದ್ದು ತುಸು ಸಮಯದ ನಂತರ ಮುರಳೀಧರ್ ಡಾಕ್ಟರ್ಗೆ ನಾಳೆಯಿಂದ ನಾನು ನಮಸ್ಕಾರ ಮಾಡ್ತೀನಿ ಅಜ್ಜ ಎಂದ.
1: ಕಥಾಲಹರಿಯಲ್ಲಿ ಭಾಸ್ಕರ ಕೊತ್ತತ್ತಿ ಅವರಿಂದ ಸಣ್ಣ ಕಥೆಗಳನ್ನು ಕೇಳಿದಿರಿ. ಇದು ಈ ಬಾರಿಯ ಕನ್ನಡ ಭಾರತಿ.
2: ಈಗ ಕುವೆಂಪು ಅವರ ರಚನೆಯ ಒಂದು ಭಾವಗೀತೆ ಕೇಳೋಣ. ಹಾಡಿದ್ದಾರೆ MS ಶ್ರೀಕೃಪಾ.

ಮುಂಜಾವ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳ ಕಾರ್ಯಕ್ರಮ ಈಗ ಮೊದಲಿಗೆ ಕೆಲವು ಭಕ್ತಿಗಳು. ವಿದ್ಯಾಭೂಷಣ ಅವರು ಹಾಡಿದ ಪುರಂದರದಾಸರ ಒಂದು ಕೀರ್ತನೆ, ದಾನವನ ಕೊಂದಲ್ಲ ಕಾಣಿರೋ.

ಹೆಚ್.ಎಲ್. ಶೇಷಚಂದ್ರ ರಚಿತ ಗೀತೆಯನ್ನು ಪಿ. ಸುಶೀಲ್ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಕೆಲವು ಗೀತೆಗಳು. ಮೊದಲಿಗೆ ಶಿಶುನಾಳ ಶರೀಫರ ಒಂದು ಗೀತೆ ಹಾಡಿದ್ದಾರೆ ಸಿ. ಅಶ್ವಥ್. ನಿಶ್ಚಿಂತವಾಗಿರಬೇಕಂತೆ.

ಸಿ ಅಶ್ವಥ್ ಹಾಡಿದ ಶಿಶುನಾಳ ಶರೀಫರ ಗೀತೆಯನ್ನು ಕೇಳಿದ್ರಿ. ಇನ್ನು ಅರ್ಚನಾ ಉಡುಪ ಹಾಡಿದ ಒಂದು ಗೀತೆ, ರಚನೆ ಎಂ ಗೋಪಾಲಕೃಷ್ಣ ಅಡಿಗ. ಎದೆಯು ಮರಳಿ ತೊಳಲು

ಅರ್ಚನಾ ಉಡುಪ ಅವರ ಸ್ವರದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಗೀತೆಯನ್ನು ಕೇಳಿದ್ರಿ. ಇನ್ನು ಜನಪದ ಗೀತೆಗಳು. ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೆ ನಾ ಬರ್ತೀನಿ, ರವಿ ಹಾಗೂ ಸುಲೋಚನ ಅವರು ಹಾಡಿದ ಗೀತೆ.

0: ಕುತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆ ಅಂದು ಸತ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಹೊಲ್ಕೊಂಡು ಕುಂತವ್ನಲ್ಲ.
1: ಬಿ ಆರ್ ಛಾಯೆ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಒಂದು ಗೀತೆಯನ್ನ ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಪ್ರೀತಿಯ ಅಕ್ಕ ತಂಗಿಯರಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಡಿಕೇರಿ ನೆಲಜಿಯ ಅಂಬಲ ಮಹಿಳಾ ಸಮಾಜದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಮಡಿಕೇರಿ ತಾಲೂಕಿನ ನೆಲಜಿಯ ಅಂಬಲ ಮಹಿಳಾ ಸಮಾಜದವರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡಲು ಬಂದಿದ್ದೇವೆ. ಮೊದಲಿಗೆ ಪ್ರಾರ್ಥನೆಯನ್ನು ಕೇಳೋಣ ಅಲ್ಲಾರಂಡ ಶ್ರೀಮತಿ ಪ್ರೀತು ಸತೀಶರವರಿಂದ.

0: ಈಗ ಅಂಬಲ ಮಹಿಳಾ ಸಮಾಜ ವರದಿಯನ್ನು ಓದಲಿದ್ದಾರೆ ಅಪ್ಪುಮನೆಯಂಡ ಶ್ರೀಮತಿ ಡೇಜಿ ಸೋಮಣ್ಣನವರು.
1: ನಮ್ಮ ನೆಲಜಿ ಅಂಬಲ ಮಹಿಳಾ ಸಮಾಜವು 1960 ಪ್ರಾರಂಭಗೊಂಡು ನಮ್ಮ ಊರಿನ ಹಿರಿಯ ಮಹಿಳೆಯರ ಸಮ್ಮುಖದಲ್ಲಿ ನಡೆಯುತ್ತಿತ್ತು. ಆಡಳಿತ ಮಂಡಳಿಯವರು ಹಾಗೂ ಸಲಹಾ ಸಮಿತಿಯವರ ಸಮ್ಮುಖದ ಒಂದು ಸಭೆ ಕರೆದು ಹೊಸದಾಗಿ ನಿರ್ಮಿಸುವ ಬಗ್ಗೆ ಚರ್ಚಿಸಿ ಹಣ ಸಂಗ್ರಹದ ಬಗ್ಗೆ ಯಾವ ಯಾವ ವಿಧದಲ್ಲಿ ಹಣ ಸಂಗ್ರಹಿಸುವುದು ಎಂದು ಚರ್ಚಿಸಿದೆವು. ಅಲ್ಲಿಂದ ಮೊದಲನೆಯದಾಗಿ ವಿಧಾನಸಭಾಧ್ಯಕ್ಷರ ಅನುದಾನದಲ್ಲಿ 2 ಲಕ್ಷ ಹಣ ಕೊಡುವುದಾಗಿ ಭರವಸೆ ನೀಡಿದರು. ಅದರಂತೆ ಸುಮಾರಾಗಿ ಕೆಲಸ ಮಾಡಲಾಯಿತು. ತಾಲೂಕು ಪಂಚಾಯಿತಿ ಸದಸ್ಯರ ಅನುದಾನದಲ್ಲಿ ಸ್ವಕೆಲಸ ಮಾಡಿರುತ್ತಾರೆ. ಉಳಿದ ಕೆಲಸಕ್ಕೆ ನಮ್ಮ ಊರಿನವರ ಸಹಕಾರದಿಂದ ಮಹಿಳಾ ಸಮಾಜವನ್ನು ನಿರ್ಮಾಣ ಮಾಡಿರುತ್ತೇವೆ. 14/1/2014 ಉದ್ಘಾಟನೆಯನ್ನು ಮಾಡಿರುತ್ತೇವೆ. ಈಗ ನಮ್ಮ ಸಮಾಜದಲ್ಲಿ ಅಧ್ಯಕ್ಷರಾಗಿ ಕೈಬುಲೀರ ಭಾರತಿ ಗಣಪತಿ ಹಾಗೂ ಕಾರ್ಯದರ್ಶಿಯಾಗಿ ಅಪ್ಪುಮನೆಯಂಡ ಡೇಜಿ ಸೋಮಣ್ಣರು ಆಗಿರುತ್ತಾರೆ. ಅಲ್ಲದೆ ಆಡಳಿತ ಮಂಡಳಿಗೆ 25 ಜನ ಸದಸ್ಯರು, 250 ಮಂದಿ ಮಹಿಳೆಯ ಸದಸ್ಯರಿರುತ್ತಾರೆ. ತಿಂಗಳಿಗೊಮ್ಮೆ ಸಭೆ ಕರೆಯಲಾಗುತ್ತದೆ. ಮುಂದಕ್ಕೆ ಟೈಲರಿಂಗ್, ನಿಟ್ಟಿಂಗ್, ಪೇಂಟಿಂಗ್, ಕುಚ್ಚು ಕಟ್ಟುವುದು, ಇನ್ನೂ ಅನೇಕ ವಿಧದ ತರಬೇತಿಗಳನ್ನು ನೀಡಿ ನಮ್ಮ ಊರಿನ ಮಹಿಳೆಯರು ಸ್ವಾವಲಂಬಿಗಳನ್ನಾಗಿ ಮಾಡಬೇಕೆಂದು ನಿರ್ಧರಿಸಿರುತ್ತೇವೆ.
0: ಈಗ ಸದಸ್ಯರಿಂದ ಸಮೂಹ ಗಾಯನ.

0: ಸೌಂದರ್ಯ ಲಹರಿ, ಹೇಳುವವರು ಮನೋಟಿರ ಶ್ರೀಮತಿ ಮೀರಾ ಬಿದ್ದಪ್ಪ.
1: ಕಣ್ಣಿನ ಸುತ್ತ ಕಪ್ಪು ಕಲೆಗಳಿದ್ದರೆ ಮಾವಿನ ತಿರುಳನ್ನು ಫ್ರಿಜ್ನಲ್ಲಿ ಇಟ್ಟು ಸ್ವಲ್ಪ ತಣ್ಣಗಾದ ನಂತರ ಕಣ್ಣಿನ ಮೇಲೆ ಐಪ್ಯಾಡ್ನಂತೆ ಇಟ್ಟುಕೊಂಡು ಕಲೆಗಳು ನಿವಾರಣೆ ಆಗುವುದು, ಜೊತೆಗೆ ಕಣ್ಣಿನ ಸುಕ್ಕು ಕಡಿಮೆ ಆಗುತ್ತದೆ. ಸಪೋಟ ಹಣ್ಣನ್ನು ನಿಯಮಿತ ಸೇವನೆಯಿಂದ ಮಲಬದ್ಧತೆ ಸಮಸ್ಯೆ ನಿವಾರಿಸಬಹುದು. ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲು ಜೇನುತುಪ್ಪಕ್ಕೆ ಗಾಂಧಾರಿ ಮೆಣಸು ಹಾಕಿ ಅದನ್ನು ಸೇವಿಸುತ್ತಾ ಬಂದರೆ ಕೊಲೆಸ್ಟ್ರಾಲ್ ಅನ್ನು ಕಮ್ಮಿ ಮಾಡಬಹುದು.
0: ಗಾದೆ ಮತ್ತು ಮತ್ತು ವಿವರಣೆ ಇದರ ಬಗ್ಗೆ ಮನೆಯ ಶ್ರೀಮತಿ ಕಮಲಾ ಬೆಳ್ಳಪ್ಪರ್ ಅವರು ಹೇಳುತ್ತಾರೆ.
2: ಆಪತ್ತಿಗೆ ಆದವನೇ ನಂಟ, ಅರ್ಥ ಸುಖ ಬಂದಾಗ ಮಾತ್ರ ನೆಂಟರು ಹುಡುಕಿಕೊಂಡು ಬರುತ್ತಾರೆ.

0: ಆದರೆ ಕಷ್ಟ ಬಂದಾಗ ಎಲ್ಲರೂ ದೂರ ಸರಿಯುತ್ತಾರೆ. ಅಂಥವರನ್ನು ನೆಂಟರೆಂದು ಕರೆಯಲು ಸಾಧ್ಯವಿಲ್ಲ. ತಮ್ಮ ಕಷ್ಟದಲ್ಲಿ ಯಾರು ನೆರವಾಗುತ್ತಾರೋ ಅವರನ್ನೇ ನೆಂಟರೆಂದು ತಿಳಿದುಕೊಳ್ಳಬೇಕು ಎಂದು ಈ ಗಾದೆ ಹೇಳುತ್ತದೆ. ಆಳ ನೋಡಿ ಬಾವಿಗೆ ಇಳಿಯಬೇಕು, ನೋಡಿ ಹೆಣ್ಣು ಕೊಡಬೇಕು. ಬಾವಿಯೊಳಗೆ ಇಳಿಯುವುದಕ್ಕೆ ಮುಂಚೆ ಅದು ಎಷ್ಟು ಆಳ ಇದೆ, ತಾನು ಮುಳುಗಿ ಪುನಃ ಮೇಲಕ್ಕೆ ಬರುವ ಸಾಧ್ಯವಿದೆಯೇ ಎಂಬುದನ್ನು ಯೋಚಿಸಬೇಕು. ಹಾಗೆ ಹೆಣ್ಣು ತರುವುದಕ್ಕೆ ಮುಂಚೆ ಅಕುಲ ಏನು, ಆಚಾರ ವಿಚಾರ ಏನು, ಇದರಿಂದ ನಮಗೆ ಯಾವ ರೀತಿ ತೊಂದರೆ ಬರುವುದಿಲ್ಲ ಎಂಬುದನ್ನು ಯೋಚಿಸಿ ನಿರ್ಧಾರ ಮಾಡಬೇಕೆಂದು ಈ ಗಾದೆ ವ್ಯಕ್ತಪಡಿಸುತ್ತದೆ. ಕಂಡದ್ದು ಕರ್ತವ್ಯ, ಭೋಗದ್ದು ಪ್ರಾರಬ್ಧ ಮತ್ತು ಘಟಿಸುವುದು ಕರ್ಮ. ಅರ್ಥ, ವ್ಯವಹಾರದ ಕರ್ಮಗಳನ್ನು ಕರ್ತವ್ಯವೆಂದು ಮಾಡಬೇಕು, ಅದರಲ್ಲಿನ ಮಾಯೆಯಲ್ಲಿ ಸಿಲುಕಬಾರದು. ಅವರವರ ಭಾಗ್ಯದಲ್ಲಿ ಏನಾಗಬೇಕೋ ಅದೇ ನಡೆಯುತ್ತದೆ. ಆದರೆ ಮಾಯೆಯಲ್ಲಿ ಸಿಲುಕದೆ ವ್ಯವಹಾರದಂತೆ ತಮ್ಮ ತಮ್ಮ ಮುಂದೆ ಬರುವ ಕರ್ಮಗಳನ್ನು ಕರ್ತವ್ಯವೆಂದು ಮಾಡಬೇಕು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಬಣ್ಣ ನೋಡಿ ಯೋಗ್ಯತೆಯನ್ನು ಅಳೆಯಬಾರದು. ಕೇವಲ ಸುಂದರವಾಗಿದ್ದು ಒಳ್ಳೆಯ ಉಡುಪು ಧರಿಸಿದವರು ಕೆಟ್ಟವರಾಗಿಯೂ ಇರಬಹುದು. ಆದರೆ ಕಪ್ಪು ಬಣ್ಣ ಇರುವವರು ಮನಸ್ಸು ವಿಶಾಲವಾಗಿಯೂ ಒಳ್ಳೆಯ ವ್ಯಕ್ತಿತ್ವವುಳ್ಳವರು ಆಗಿರುತ್ತಾರೆ. ಆದ್ದರಿಂದ ಕೇವಲ ಬಾಹ್ಯ ಸೌಂದರ್ಯವನ್ನು ನೋಡಿ ಯಾರನ್ನು ಅಳೆಯಲು ಆಗುವುದಿಲ್ಲ.
1: ಈಗ ತಿಂಡಿ ಮಾಡುವ ವಿಧಾನ ಹೇಳಿಕೊಡುತ್ತಾರೆ ಕೋಟೆರ ಶ್ರೀಮತಿ ಹೇಮಾ ಕಾವೇರಪ್ಪ.
2: ಖರ್ಜೂರ ರೋಲ್, ಬೇಕಾಗುವ ಸಾಮಗ್ರಿ: 2 ಕಪ್ಪು ಸಣ್ಣದಾಗಿ ಕತ್ತರಿಸಿದ ಖರ್ಜೂರ, 1 ಕಪ್ಪು ಸಣ್ಣದಾಗಿ ಕತ್ತರಿಸಿದ ನಟ್ಸ್ ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಮುಂತಾದವು, ತುಪ್ಪ 1 ಟೇಬಲ್ಸ್ಪೂನ್, 100 ಮಿಲಿ ಮಿಲ್ಕ್ ಮೇಡ್, 50 ಗ್ರಾಮ್ ಹಾಲಿನ ಪುಡಿ. ಮಾಡುವ ವಿಧಾನ: ನಾನ್ ಸ್ಟಿಕ್ ಪ್ಯಾನ್ಗೆ ತುಪ್ಪ ಹಾಕಿ ಅದರಲ್ಲಿ ನಟ್ಸ್ಗಳನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಕತ್ತರಿಸಿದ ಖರ್ಜೂರವನ್ನು ಹಾಕಿ ಹುರಿದುಕೊಳ್ಳಿ. ಅದಕ್ಕೆ ಮಿಲ್ಕ್ ಮೇಡ್ ಹಾಕಿ ನಂತರ ಹಾಲಿನ ಪುಡಿ ಹಾಕಿ ತಳ ಹಿಡಿಯದಂತೆ ಕೈಯಾಡಿಸುತ್ತಾ ಇರಿ. ಇದು ಅಂಟುಪಾಕ ಬಂದ ನಂತರ ಈ ಮಿಶ್ರಣವು ಉಗುರು ಬೆಚ್ಚಿಗೆ ಆದಮೇಲೆ ಪ್ಲಾಸ್ಟಿಕ್ನಲ್ಲಿ ಲಟ್ಟಿಸಿ ರೋಲ್ ಮಾಡಿ ಫ್ರಿಡ್ಜ್ನಲ್ಲಿ ಇಡಿ. ಇದು ತಣ್ಣಗಾದ ನಂತರ ಗುಂಡಗೆ ಕತ್ತರಿಸಿದರೆ ಖರ್ಜೂರ ರೋಲ್ ಸವಿಯಲು ಸಿದ್ಧ. ಈಗ ಕೋವಾ ಜಾಮೂನ್, ಬೇಕಾಗುವ ಸಾಮಗ್ರಿ: 100 ಗ್ರಾಂ ಸಪ್ಪೆ ಕೋವಾ, 1 ಟೀಸ್ಪೂನ್ ಕಾರ್ನ್ ಫ್ಲೋರ್, 1 ಟೇಬಲ್ಸ್ಪೂನ್ ಮೈದಾ, 2 ಕಪ್ಪು ಸಕ್ಕರೆ, 1 ಕಪ್ಪು ನೀರು, 1 ಸ್ಪೂನ್ ಯಾಲಕ್ಕಿ ಪುಡಿ, ಅಡುಗೆ ಎಣ್ಣೆ 1/2 ಲೀಟರ್. ಮಾಡುವ ವಿಧಾನ: ಕೋವಾ, ಕಾರ್ನ್ ಫ್ಲೋರ್, ಮೈದಾವನ್ನು ಚೆನ್ನಾಗಿ ಕಲಸಿ 10 ನಿಮಿಷ ಇಡಿ. 1 ಕಪ್ಪು ನೀರಿಗೆ 2 ಕಪ್ಪು ಸಕ್ಕರೆ ಹಾಕಿ ಸಕ್ಕರೆ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಯಾಲಕ್ಕಿ ಪುಡಿಯನ್ನು ಹಾಕಿ ಕಲಸಿಟ್ಟ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಯಲ್ಲಿ ಕೆಂಬಣ್ಣ ಬರುವವರೆಗೂ ಕರೆಯಿರಿ. ಬಿಸಿ ಇರುವಾಗಲೇ ಸಕ್ಕರೆ ಪಾಕಕ್ಕೆ ಹಾಕಿದರೆ ಕೋವಾ ಜಾಮೂನ್ ಸವಿಯಲು ಸಿದ್ಧ.
1: ಈಗ ಒಂದು ಸುಮಧುರ ಹಾಡನ್ನು ಕೇಳೋಣ ಅಲ್ಲಾರಂಡ ಶ್ರೀಮತಿ ಪ್ರೀತು ಸತೀಶ್ರವರಿಂದ.

0: ಬಾಳೆಹಣ್ಣಿನ ಸಿಪ್ಪೆಯ ಉಪಯೋಗಗಳು ಮಂಡೀರ ಶ್ರೀಮತಿ ಸೌಮ್ಯಾ ದೇವಯ್ಯರವರಿಂದ.
1: ಬಾಳೆಹಣ್ಣನ್ನು ಯಾರೂ ತಿಂದು ಸಿಪ್ಪೆಯನ್ನು ಬಿಸಾಕೋದು ಬೇಡ, ಅದರಿಂದ ಸುಮಾರು ಕಾಯಿಲೆಗಳು ವಾಸಿಯಾಗ್ತದೆ. ಸೊಳ್ಳೆ ಕಚ್ಚಿದ ಜಾಗಕ್ಕೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದರೆ ಉರಿ ಕಡಿಮೆ ಆಗುತ್ತದೆ. ಸುಟ್ಟ ಗಾಯದ ಮೇಲೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದರೆ ಊತ ಮತ್ತು ನೋವು ಕಡಿಮೆ ಆಗ್ತದೆ. ಬಾಳೆಹಣ್ಣಿನ ಸಿಪ್ಪೆಯಿಂದ ಹಣೆಗೆ ಉಜ್ಜಿದರೆ ತಲೆನೋವು ಕಡಿಮೆ ಆಗ್ತದೆ ಮತ್ತು ಬಾಳೆಹಣ್ಣಿನ ಸಿಪ್ಪೆಯಿಂದ ಲೆದರ್ ಶೂಗಳನ್ನು ಸ್ವಚ್ಛ ಮಾಡಿದರೆ ಶೂನಾಗಿ ಹೊಳೆಯುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಬೆಳ್ಳಿಯನ್ನು ಸ್ವಚ್ಛಗೊಳಿಸಿದರೆ ಅದು ಬೆಳ್ಳಗೆ ಬೆಳಗುತ್ತದೆ.
0: ಈಗ ತಿಂಡಿ ಮಾಡುವ ವಿಧಾನವನ್ನು ಕೈಬುಲಿರ ಶ್ರೀಮತಿ ವಾಣಿ ಸುಗಣನವರು ಹೇಳಲಾರೆ.
2: ಕ್ಯಾರೆಟ್ ಲಾಡು ಮಾಡುವ ವಿಧಾನ. ಮೊದಲಿಗೆ ಸಾಮಗ್ರಿಗಳು: ಕ್ಯಾರೆಟ್ 1/2 kg, ಮಿಲ್ಕ್ ಮೇಡ್ 400 g, ಸಪ್ಪೆ ಕೋವಾ 100 g, ಡೆಸಿಕೇಟೆಡ್ ಕೋಕೋನಟ್ ಪೌಡರ್ 100 g, ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ತುಪ್ಪ. ಮಾಡುವ ವಿಧಾನ: ಕ್ಯಾರೆಟ್ ಅನ್ನು ತುರಿದು ಮಿಕ್ಸಿ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಅದರಲ್ಲಿ ಕ್ಯಾರೆಟ್ ತುರಿಯನ್ನು ಹಾಕಿ ಸ್ವಲ್ಪ ಕೈಯಾಡಿಸಿ ಬಾಡಿಸಿಕೊಳ್ಳಿ. ನಂತರ ಅದಕ್ಕೆ ಮಿಲ್ಕ್ ಮೇಡ್, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಏಲಕ್ಕಿ ಪುಡಿ ಹಾಕಿ ಕೈಯಾಡಿಸಿ. ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕ್ಯಾರೆಟ್ ಲಾಡು ಸವಿಯಲು ಸಿದ್ಧ.
0: ಈಗ ಮನೆ ಮದ್ದು ಶ್ರೀಮತಿ ಮುಕ್ಕಾಟಿರ ಶ್ವೇತಾ ರಾಜಪ್ಪರವರಿಂದ.
3: ಅದೇ ತಾನೇ ಕಿತ್ತು ತಂದ ಬೇವಿನ ಸೊಪ್ಪಿನ ರಸವನ್ನು ತೆಗೆದು ಮೂಗಿನ ಓಳಿಗೆ ತೊಟ್ಟಾಗಿ ಬಿಡುತ್ತಿದ್ದರೆ ನೆಗಡಿ ಕಡಿಮೆ ಆಗುವುದು. ಒಂದು ಬಟ್ಟಲು ಸಿಹಿ ಮೊಸರಿಗೆ ಬೆಲ್ಲ ಸೇರಿಸಿ ದಿನವೂ ಒಂದೊಂದು ಬಟ್ಟಲು 2-3 ದಿನವಾದರೂ ಸೇವಿಸಿದರೆ ಸೀನುವೆ ನಿಲ್ಲುವುದರ ಮೂಲಕ ನೆಗಡಿಯೂ ಕಡಿಮೆ ಆಗುವುದು. ಅರಿಶಿನ ಪುಡಿಯನ್ನು ಕೆಂಡದ ಮೇಲೆ ಚೆಲ್ಲಿ ಹೊಗೆಯನ್ನು ಮೂಗಿನ ಮೂಲಕ ನಿಧಾನವಾಗಿ ಸೇವಿಸುತ್ತಿದ್ದರೆ ನೆಗಡಿ ತಲೆನೋವು ಎರಡೂ ಕಡಿಮೆಯಾಗು.
0: ಈಗ ಒಂದು ಜನಪದ ಗೀತೆ ಮನವಟ್ಟಿರ ಶ್ರೀಮತಿ ಜಾನ್ಸಿ ತಿಮ್ಮಯ್ಯರವರಿಂದ.
4: ಚೆಲ್ಲಿದರು ಮಲ್ಲಿಗೆಯ ಬಾಣಸೂರೇರಿ ಮೇ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ, ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿ.

ಚಂದದ ಚಂದದ ಮೈಕಾರ ಮಾದನಿಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂ ನಂಗೆ ಇಂಪಾದ ನಿನ್ನ ಪರುಸೆ ಸಂಪಿಗೆ ಹೂ ನಂಗೆ ಇಂಪಾದ ನಿನ್ನ ಪರುಸೆ ಹೋಲಾಗ ಸದ್ದಿಗೆ ಹೋದಗೊಳಿ ಸರಸ್ವತಿಯೇ ಹೋಲಾಗ ಸದ್ದಿಗೆ ಹೋದಗೊಳಿ ಸರಸ್ವತಿಯೇ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಳ ಸುರೇರಿ ಮ್ಯಾಗೆ ಅಂದಾದ ಚಂದದ ಮೈಕಾರ ಮಾದೆಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದ

0: ಈಗ ಒಂದು ಭಕ್ತಿಗೀತೆ ಮನೋಟಿರ ಶ್ರೀಮತಿ ಜಾನ್ಸಿ ತಿಮ್ಮಯ್ಯರವರಿಂದ.
1: ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀರ್ಥ ದತ್ತಾತ್ರೇಯ, ಅನುಸೂಯ ತನಯ ದತ್ತಾತ್ರೇಯ, ಆರ್ಷಿಕ ರಕ್ಷ ದತ್ತ.

ಹತ್ತಿ ಮುನೀಂದ್ರ ನಾತಿದೆಯ ವರವೆಂದು ಅವತಾರನೇ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣಾತೀರ್ಥ ದತ್ತಾತ್ರೇಯ ಅನುಸೂಯ ತನಯ ದತ್ತಾತ್ರೇಯ ಆರ್ಷಿಕ ರಕ್ಷಕ ದತ್ತಾತ್ರೇಯ.

0: ತಾತ್ರೇಯ ತ್ರಿಗುಣಾತೀರ್ಥ ದತ್ತಾತ್ರೇಯ ಅನುಸೂಯ ತನಯ ದತ್ತಾತ್ರೇಯ ಆರ್ಷಿಕ ರಕ್ಷಕ ದತ್ತಾತ್ರೇಯ ತ್ರಿಮೂರ್ತಿ ರೂಪ.
1: ಈಗ ಒಂದು ಭಕ್ತಿಗೀತೆ ಅಲ್ಲಾರಂಡ ಶ್ರೀಮತಿ ಪ್ರೀತು ಸತೀಶರವರಿಂದ.